ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಗುಡ್ ಮಾರ್ನಿಂಗ್, ಶುಭೋದಯ. ಈ ದಿನ ಹೊಸತಾಗಿರಲಿ, ಈ ದಿನ ಖುಷಿಯಾಗಿರಲಿ. ಇಂದು 2026 ಜುಲೈ 13 ಸೋಮವಾರ. ಶ್ರೀಶಕ 1949 ಪರಾಭವ ಸಂವತ್ಸರ, ಉತ್ತರಾಯಣ ಗ್ರೀಷ್ಮ ಋತು. ಯೋಗ ಧ್ರುವ ಕರ್ಣ ಭದ್ರ ಸೌರ ಮಿಥುನ. ಇವತ್ತಿನ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಈ ರೀತಿ ಇದೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು, ಮಾತಿನ ಮೂಲಕ ಇಡೀ ದಿನವನ್ನು ಸಂತೋಷವಾಗಿಟ್ಟುಕೊಳ್ಳುವಲ್ಲಿ ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಯೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ. ಈ ಕಾರ್ಯಕ್ರಮದಲ್ಲಿ ಆರ್ಜೆ ಶ್ವೇತರವರು ಭಯದ ವಾತಾವರಣದಿಂದ ಹೊರಗೆ ಬನ್ನಿ ಅನ್ನೋ ವಿಷಯದ ಕುರಿತು ಮಾಹಿತಿ ನೀಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇವರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಪವಿತ್ರ ದಿನೇಶ್ ಅವರು ವಚನಗಳ ಬಗ್ಗೆ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆ ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಮತ್ತು ಗಾದೆಗಳ ಕುರಿತು ದಿನೇಶ್ ಹೊಸನಗರ ಇವರು ಮಾಹಿತಿಯನ್ನು ನೀಡಲಿದ್ದಾರೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚಂದ, ಪರಿಸರಕ್ಕಾಗಿ ನಾವಲ್ಲ ನಮಗಾಗಿ ಪರಿಸರ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ತುಂಗಾಭದ್ರೆ ನದಿಯ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಆರ್ಜೆ ಅರ್ಪಿತರವರು. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳಲಿದ್ದಾರೆ ಆರ್ಜೆ ರಕ್ಷಿತಾ ಹೊಳ್ಳ ಅವರು. ಇದರಲ್ಲಿ ನಂದಾದೇವಿ ಬೆಟ್ಟದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಸಾಹಿತ್ಯ ಲೋಕ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಆರ್ಜಿ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಡಾಕ್ಟರ್ ಶಾಂತಾರಾಮ್ ಪ್ರಭುರವರ ಪುಸ್ತಕದ ಮಹತ್ವದ ಬಗ್ಗೆ ಮಾತನಾಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡನ್ನು ಹೇಳಿ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11:00 ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನೋರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಿಷ್ಟು ಕಥೆಗಳು ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕಥೆಗಳು. ಈ ಒಂದು ಕಾರ್ಯಕ್ರಮವನ್ನು ಆರ್ಜಿ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದು, ಇದರಲ್ಲಿ ನಿಹಾರಿಕೆ ಅನ್ನೋ ಒಂದು ಕಥೆಯನ್ನು ಹೇಳಲಿದ್ದಾರೆ. ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆ, ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರಣಾ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜಿ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಮೆಂತೆ ಸೊಪ್ಪಿನ ಪಲಾವಿನ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮರವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ ಮತ್ತು ಮಾಧವ ಪೆರಾರ್ಜಿ ಅವರಿಂದ ಪಂಪನ ನುಡಿಗಳನ್ನು ಹೇಳಲಿದ್ದಾರೆ ಮತ್ತು ವಿಜಯ ಎಸ್ಎಸ್ ಶಿವಮೊಗ್ಗ ಇವರಿಂದ ಸುಲಭವಾಗಿ ಇಂಗ್ಲಿಷ್ ಮಾತನಾಡುವುದನ್ನು ಕೇಳಬಹುದು. ಮಧ್ಯಾಹ್ನ 3:00 ಹಳೆಯ ಚಲನಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಸರಿಯಾಗಿ ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಗಳು ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳ ಕುಂದು ಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತರವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ, ಬೆರಗು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ಬಗ್ಗೆ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದು, ಇದರಲ್ಲಿ ಕೆಂಡದ ಕುರಿತು ಇಂಟ್ರೆಸ್ಟಿಂಗ್ ವಿಷಯವನ್ನು ಹೇಳಲಿದ್ದಾರೆ. ಸಂಜೆ 6:30 ಜೀರೋ ಟು ಹೀರೋ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರ ತನಕವು ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಆರ್ಜೆ ಅರ್ಪಿತರವರು. ಇದರಲ್ಲಿ ಎಂಎಸ್ ಪ್ರಭು ಡಿಜಿಟಲ್ ಸ್ಟುಡಿಯೋ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವೂ ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದು, ಇದರಲ್ಲಿ ಶರತ್ ಅವರು ಹಣ್ಣಿನ ಕೃಷಿ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳೆರ್ರವರು. ರಾತ್ರಿ 7:57 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:00 ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಕಾರ್ಯಕ್ರಮಗಳನ್ನು ಕೇಳಿ ನಿಮ್ಮ ಅನಿಸಿಕೆಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಸುಂದರವಾದ ಬೆಳಗಿನ ಹೊತ್ತಿನಲ್ಲಿ ಕಾಫಿ ಹಬೆಯ ಜೊತೆ ಒಂದು ಸಣ್ಣ ವಿಚಾರ. ಹೌದು ಸ್ನೇಹಿತರೆ, ನಾವು ದಿನ ಬೆಳಗ್ಗೆ ಎದ್ದ ತಕ್ಷಣ ಬಾತ್ರೂಮ್ ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ತೀವಿ. ಯಾಕೆ? ನಮ್ಮ ಕೂದಲು ಸರಿಯಾಗಿದೆಯಾ, ಮುಖದಲ್ಲಿ ಎಲ್ಲಾದ್ರೂ ಕಲೆ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ತೀವಿ ಅಲ್ವಾ? ಆದ್ರೆ ನಮ್ಮ ಒಳಗಡೆ ಒಂದು ಕನ್ನಡಿ ಇದೆಯಲ್ಲ, ಅದೇ ಮನಸ್ಸೆಂಬ ಕನ್ನಡಿ. ಅದರ ಮುಂದೆ ಯಾವತ್ತಾದ್ರೂ ನಿಂತಿದ್ದೀರಾ? ಸೊ ಸ್ನೇಹಿತರೆ, ಗೋಡೆ ಮೇಲೆ ಹಾಕಿರುವ ಕನ್ನಡಿಯಲ್ಲಿ ಧೂಳು ಕೂತ್ರೆ ನಾವು ಅದನ್ನ ಬಟ್ಟೆ ತಗೊಂಡು ಕ್ಲೀನ್ ಮಾಡ್ತೀವಿ. ಆದ್ರೆ ಈ ಮನಸ್ಸಿನ ಕನ್ನಡಿಯಲ್ಲಿ ಕೋಪ, ಅಸೂಯೆ ಅನ್ನೋ ಧೂಳು ಕೂತಾಗ ನಾವು ಅದನ್ನ ಗಮನಿಸುವುದೇ ಇಲ್ಲ. ಹಾಗಾದ್ರೆ ಈಗ ನಾವು ಒಂದು ಕೆಲಸ ಮಾಡೋಣ, ಆ ಕನ್ನಡಿಯನ್ನ ಸ್ವಲ್ಪ ಒರೆಸಿ ನೋಡೋಣ. ಅಲ್ಲಿ ನಮಗೆ ನಾವು ಹೇಗೆ ಕಾಣಿಸ್ತೀವಿ ಅನ್ನೋದನ್ನ ಸ್ಪಷ್ಟವಾಗಿ ಕಾಣಿಸುತ್ತೆ. ಸೊ ಸ್ನೇಹಿತರೆ, ಕನ್ನಡಿ ಸುಳ್ಳು ಹೇಳೋದಿಲ್ಲ. ನೀವು ನಕ್ರೆ ಅದು ನಗುತ್ತೆ, ನೀವು ಕೋಪ ಮಾಡ್ಕೊಂಡ್ರೆ ಅದು ಕೂಡ ಕೋಪ ಮಾಡ್ಕೊಳತ್ತೆ. ಹಾಗೆಯೇ ನಮ್ಮ ಮನಸ್ಸು ಶುದ್ಧವಾಗಿದ್ರೆ ಮಾತ್ರ ಹೊರಗಿನ ಪ್ರಪಂಚ ಸುಂದರವಾಗಿ ಕಾಣಿಸೋದಕ್ಕೆ ಸಾಧ್ಯ. ಸೊ ನೀವು ಇವತ್ತು ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಅಥವಾ ಕೆಲಸ ಶುರು ಮಾಡೋದ್ಕಿಂತ ಮುಂಚೆ ನಿಮ್ಮ ಮನಸ್ಸಿನ ಕನ್ನಡಿಯಲ್ಲಿ ಒಂದು ಸಣ್ಣದಾದ ಸ್ಮೈಲ್ ಕೊಡಿ. ಆ ನಗು ಇಡೀ ದಿನ ನಿಮ್ ಜೊತೆಲೇ ಇರುತ್ತೆ. ನೆನ್ಪಿಡಿ ಸ್ನೇಹಿತರೆ, ಜಗತ್ತು ಒಂದು ದೊಡ್ಡ ಕನ್ನಡಿ ಇದ್ದ ಹಾಗೆ. ನಿಮ್ಮ ಮನಸ್ಸಿನಲ್ಲಿ ಪ್ರೀತಿ ಇಟ್ಕೊಂಡು ನೋಡಿ, ಜಗತ್ತೆಲ್ಲ ಪ್ರೀತಿಯಿಂದಲೇ ತುಂಬಿರುತ್ತೆ ಅಂತ ಹೇಳ್ತಾ ಈ ಒಂದು ಸಕಾರಾತ್ಮಕ ನೋಟ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಿಮಗೆ ಗೊತ್ತಾ, ಇವತ್ತಿನ ದಿನಗಳಲ್ಲಿ ನಮಗೆ ಕಾಯಿಲೆಗಿಂತ ಕಾಯಿಲೆ ಬಂದು ಬಿಡುತ್ತೋ ಏನೋ ಅನ್ನೋ ಭಯ ಜಾಸ್ತಿ ಆಗೋಗಿದೆ ಅಲ್ವಾ? ನನ್ನ ಕೈಯಲ್ಲೊಂದು ಪುಸ್ತಕ ಇದೆ, ಅದರಲ್ಲಿ ಒಂದು ಸಖತ್ ಸ್ಟೋರಿ ಇದೆ, ಹೇಳ್ತೀನಿ ಕೇಳಿ. ಈ ಪುಸ್ತಕದ ಹೆಸರು ಚಿಂತೆ ಬಿಡಿ ಚಿಲ್ ಮಾಡಿ. ಶ್ವೇತಾ ಬಿಡೆಯವರು ಒಂದು ಕಥೆಯನ್ನ ಬರೆದಿದ್ದಾರೆ ಕೇಳಿ. ಒಬ್ರು ಅಮ್ಮ ಇದ್ರಂತೆ, ಅವರಿಗೆ ಯಾವಾಗ್ಲೂ ಒಂದು ಭಯ, ಏನಪ್ಪಾ ಅಂದ್ರೆ ನನಗೆ ಡಯಾಬಿಟಿಸ್ ಬಂದ್ಬಿಡತ್ತೆ, ನಾನು ಸತ್ ಹೋಗ್ತೀನಿ ಅಂತ. ಎಷ್ಟ್ರ ಮಟ್ಟಿಗಂದ್ರೆ ಏನಾದ್ರೂ ಸ್ವಲ್ಪ ಸ್ವೀಟ್ ತಿಂದ್ರೆ ಸಾಕು, ಅಯ್ಯೋ ನನ್ನ ಶುಗರ್ ಲೆವೆಲ್ ಜಾಸ್ತಿ ಆಯ್ತು, ನಾಳೆನೆ ನಾನಿರಲ್ಲ ಅನ್ನೋ ರೇಂಜ್ಗೆ ಟೆನ್ಷನ್ ಮಾಡ್ಕೊಂಡು ನಿದ್ದೆ ಕೂಡ ಮಾಡಲ್ವಂತೆ. ಆದ್ರೆ ಸ್ನೇಹಿತರೆ, ವಿಷಯ ಏನ್ ಗೊತ್ತಾ, ನಮ್ಮ ಭಯ ಅನ್ನೋದು ಆ ಹಾವಿನ ಕತೆ ತರ. ಒಬ್ಬ ಹೆಣ್ಮಗಳು ಹಾವಿನ ಭಯಕ್ಕೆ ತನ್ನ ಸುತ್ತಮುತ್ತ ಇರೋ ಗದ್ದೆ ತೋಟ ಎಲ್ಲವನ್ನೂ ಕ್ಲೀನ್ ಮಾಡಿಸ್ತಾಳಂತೆ. ಒಂದು ದಿನ ಗದ್ದೆಯಲ್ಲಿ ಏನೋ ಒಂದು ಅಡ್ಡ ಹೋದ ಹಾಗೆ ಕಾಣಿಸುತ್ತೆ, ಅದು ಹಾವು ಅಂತ ಅನ್ಕೊಂಡು ಭಯದಲ್ಲೇ ಪ್ರಾಣ ಬಿಟ್ಲಂತೆ. ಆಮೇಲೆ ನೋಡಿದ್ರೆ ಅದು ಹಾವಾಗಿರ್ಲಿಲ್ಲ, ಅದು ಒಂದು ಪುಟ್ಟ ಮೊಲವಂತೆ. ಸೊ ಕತೆ ಇಷ್ಟೇ ಸ್ನೇಹಿತರೆ, ನಮ್ಮ ಮನಸ್ಸು ಇದೆಯಲ್ಲ, ಅದು ಆಗದೇ ಇರೋ ವಿಷಯಗಳ ಬಗ್ಗೆ ಯೋಚನೆ ಮಾಡಿ ಮಾಡಿ ನಮ್ಮ ಬದುಕನ್ನ ನರಕ ಮಾಡಿಕೊಳ್ಳುತ್ತೆ. ಸೊ ಹಾಗಾಗಿ ಹಿತವಾಗಿ ಉಣ್ಣಿ, ಮಿತವಾಗಿ ತಿನ್ನಿ, ಅಟ್ಲೀಸ್ಟ್ ಸ್ವಲ್ಪ ವಾಕಿಂಗ್ ಆದ್ರೂ ಮಾಡಿ. ಯಾವುದೇ ಕೆಲಸವನ್ನ ಪಾಸಿಟಿವ್ ಆಗಿ ಮಾಡಿದ್ರೆ ರಿಸಲ್ಟ್ ಕೂಡ ಪಾಸಿಟಿವ್ ಆಗೇ ಇರುತ್ತೆ. ಅಂದ ಹಾಗೆ ನೀವೇನಾದ್ರೂ ಸುಮ್ನೆ ಇರೋ ಬರೋ ಭಯನ ತಲೆಗೆ ಹಾಕೊಂಡಿದ್ದೀರಾ? ಹಾಗಿದ್ರೆ ಈಗ್ಲೇ ಅದನ್ನ ಡಿಲೀಟ್ ಮಾಡಿ. ಲೈಫ್ ಇರೋದು ಎಂಜಾಯ್ ಮಾಡೋದಕ್ಕೆ ಸ್ನೇಹಿತರೆ. ಸೊ ಈ ಒಂದು ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಮತ್ತೊಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈಗ ನಾನು ನಿಮ್ಮ ಮುಂದೆ ಒಬ್ಬ ಅತೀ ದೊಡ್ಡ ಖಿಲಾಡಿಯನ್ನ ಕರ್ಕೊಂಡು ಬರ್ತಾ ಇದ್ದೀನಿ. ಇವನ ಹತ್ರ ಹೋದ್ರೆ ಸಾಕು, ಎಂತಹ ಸೀರಿಯಸ್ ಮನುಷ್ಯ ಇದ್ರು ಕೂಡ ಬಿದ್ದು ಬಿದ್ದು ನಗ್ತಾರೆ. ಅವರು ಯಾರು ಗೊತ್ತಾ? ತನ್ನ ಬುದ್ಧಿವಂತಿಕೆಯಿಂದ ರಾಜನಿಗೆ ಚಳ್ಳೆ ಹಣ್ಣು ತಿನ್ಸೋನು, ಮಾತಿನಲ್ಲೇ ಮಹಲನ್ನ ಕಟ್ಟೋನು, ವಿಜಯನಗರದ ಅರಮನೆಯಲ್ಲಿ ಹಾಸ್ಯದ ಹಬ್ಬವನ್ನೇ ಉಣಬಡಿಸು ನಮ್ಮ ಎವರ್ ಗ್ರೀನ್, ನಮ್ಮ ಸ್ಮಾರ್ಟ್ ಬಾಯ್ ವಿಕಟ ಕವಿ ತೆನಾಲಿ ರಾಮಕೃಷ್ಣ. ಇವತ್ತು ಇವನ ಕತೆ ಕೇಳಿದ್ಮೇಲೆ ನೀವು ಹೇಳ್ತೀರಾ, ಇವನ ಬುದ್ಧಿ ನಮಗೂ ಸ್ವಲ್ಪ ಇದ್ದಿದ್ರೆ ಲೈಫ್ ಸೆಟ್ಲ್ ಆಗ್ತಿತ್ತು ಅಂತ. ಈಗ ತೆನಾಲಿ ರಾಮನ ಟೈಮ್. ಕತೆಯ ಹೆಸರು ಹೀಗಿದೆ, ಅಂತಿಮ ಪರಿಹಾರ. ಹೀಗೊಂದು ದಿನ ತೆನಾಲಿ ರಾಮನ ಮಾತಿನಿಂದ ರಾಜನಿಗೆ ಅಪಮಾನ ಆಯಿತು. ತಕ್ಷಣ ರಾಜ್ಯ ಬಿಟ್ಟು ತೊಲಗಬೇಕೆಂದು ಆಜ್ಞೆ ಮಾಡಿದ. ಆಗ ರಾಮ ಆಜ್ಞೆಯನ್ನು ಪರಿಪಾಲಿಸಿ ವಿಜಯನಗರವನ್ನು ತೊರೆದ. ಕೆಲ ದಿನ ಕಳೆಯಿತು. ಒಂದು ದಿನ ರಾಯ ದಟ್ಟವಾದ ಕಾಡನ್ನು ದಾಟುತ್ತಿದ್ದಾಗ ಎತ್ತರದ ತೆಂಗಿನ ಮರದ ತುದಿಯಲ್ಲಿ ಯಾರೋ ಹತ್ತಿ ಕುಳಿತಿದ್ದನ್ನ ಕಂಡ. ಗಮನವಿಟ್ಟು ನೋಡಿದಾಗ ಅದು ತೆನಾಲಿ ರಾಮ ಅಂತ ಗೊತ್ತಾಯ್ತು. ಮರದ ಬಳಿ ಸಾರಿದ ರಾಜ, ರಾಜ್ಯ ಬಿಟ್ಟು ತೊಲಗಬೇಕೆಂದು ನಿನಗೆ ಹೇಳಿದ್ದೆ, ಆದರೆ ನೀನು ನನ್ನ ರಾಜ್ಯದಲ್ಲೇ ಉಳಿದಿರುವೆ, ಇದು ನನ್ನ ಆಜ್ಞೆಯ ಉಲ್ಲಂಘನೆ ಅಂತ ಕೂಗಿದ. ಆಗ ತೆನಾಲಿ ರಾಮ, ರಾಜ, ನಿಮ್ಮ ಮಾತನ್ನು ನಾನು ಪಾಲಿಸಿದೆ, ಹಲವು ದಿನ ನಡೆದೆ, ದಾರಿಲ್ ಹೋಗೋರನ್ನ ಕೇಳಿದರೆ ಇದು ಕೃಷ್ಣದೇವರಾಯನ ರಾಜ್ಯ ಎಂದೇ ಹೇಳ್ತಾ ಇದ್ರು. ನಿಮ್ಮ ರಾಜ್ಯ ಮತ್ತು ಖ್ಯಾತಿ ಅತ್ಯಂತ ವಿಸ್ತಾರವಾಗಿದೆ, ನನಗೆ ಉಳಿದಿದ್ದು ಒಂದೇ ಮಾರ್ಗ, ಅದು ಆಕಾಶಕ್ಕೆ ಏರುವುದು, ಅದನ್ನು ಮಾಡುತ್ತಿದ್ದೇನೆ ರಾಯ, ನನಗೆ ಉಳಿದ ದಾರಿ ಇದೊಂದೇ ಅಂತ ರಾಮ ಹೇಳಿದ. ರಾಮನ ಮಾತು ಕೇಳಿ ರಾಜನಿಗೆ ಅಪಾರ ಸಂತೋಷವಾಯಿತು. ರಾಮನನ್ನು ಕ್ಷಮಿಸಿ ಭುವನ ವಿಜಯದಲ್ಲಿ ಹಾಜರಿರಬೇಕೆಂದು ಆದೇಶಿಸಿದ. ಕತೆ ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ? ಆದ್ರೆ ಇದರ ಜೀವನ ಪಾಠ ಏನು ಗೊತ್ತಾ? ಹೊಗಳಿಕೆ ನಿಜವಾಗಿದ್ದರೆ ಅದು ಶ್ಲಾಘನೆ ಆಗುತ್ತೆ. ಪ್ರಾಮಾಣಿಕ ಶ್ಲಾಘನೆಯಿಂದ ಸ್ನೇಹ, ಔದಾರ್ಯ ಮತ್ತು ನಂಬಿಕೆ ವೃದ್ಧಿಯಾಗುತ್ತೆ. ಜನರಲ್ಲಿ ಉತ್ತಮ ಗುಣವನ್ನ ಗುರುತಿಸುವುದು ಎಲ್ಲರೂ ಬೆಳೆಸಿಕೊಳ್ಳಬೇಕಾದ ಪ್ರವೃತ್ತಿ. ಏನಂತೀರಾ, ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಸಮಸ್ಯೆ ಎನ್ನುವುದು ಯಾರಿಗಿಲ್ಲ ಹೇಳಿ. ಮನುಷ್ಯರಿಗೆ ಕಷ್ಟದ ಪರಿಸ್ಥಿತಿ ಬರೋದು ಸಹಜ. ಎಲ್ಲರಿಗೂ ಜೀವನದಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆಯನ್ನ ಭಗವಂತ ನೀಡೇ ನೀಡಿರ್ತಾನೆ. ಹಣ ಇದ್ದವನಿಗೆ ಒಂದ್ ರೀತಿಯಾದ್ರೆ, ಹಣ ಇಲ್ಲದವನಿಗೆ ಇನ್ನೊಂದ್ ರೀತಿ ಇರುತ್ತೆ. ಸಂಸಾರ ಇದ್ದವನಿಗೆ ಒಂದ್ ರೀತಿಯಾದ್ರೆ, ಸಂಸಾರ ಇಲ್ಲದವನಿಗೆ ಇನ್ನೊಂದ್ ರೀತಿಯಲ್ಲಿರುತ್ತೆ. ಆದ್ರೂ ಕೂಡ ಯಾವುದೋ ಒಂದು ಸಮಸ್ಯೆಯನ್ನ ಭಗವಂತ ನೀಡೇ ನೀಡಿರ್ತಾನೆ. ಕೆಲವೊಂದ್ಸಾರಿ ನಮ್ಮ ಪರಿಸ್ಥಿತಿಗಳಾಗಲಿ ಮನಸ್ಥಿತಿಗಳಾಗಲಿ ಸರಿ ಇಲ್ಲ ಅಂತಂದಾಗ ಇನ್ನೊಬ್ಬರ ಹತ್ರ ಚರ್ಚೆ ಮಾಡೋದಕ್ಕೆ ಮುಂದೋಗ್ತೇವೆ. ಅಲ್ಲಿ ನೋಡಿ, ನಾವು ತುಂಬಾ ಸಲ ಎಡವಿ ಬೀಳ್ತೀವಿ. ಅಂತಹ ಪರಿಸ್ಥಿತಿಯಲ್ಲೂ ಕೂಡ ಮತ್ತೊಂದು ಸಮಸ್ಯೆ ಉದ್ಭವವಾಗುವ ಮುಂಚೆ ಯಾರ ಹತ್ರನೂ ಇದನ್ನ ಹೇಳಿಕೊಳ್ಳದೆ ಪ್ರಶಾಂತವಾದಂತಹ ಸ್ಥಳದಲ್ಲಿ ಹೋಗಿ ಕೂತು ಪ್ರಕೃತಿಯನ್ನ ದಿಟ್ಟಿಸುತ್ತಾ ನಮ್ಮ ಮನಸ್ಸನ್ನ ಪ್ರಶಾಂತಗೊಳಿಸುವಲ್ಲಿ ಪ್ರಯತ್ನಿಸಬೇಕು. ಇಲ್ಲಾಂತಂದ್ರೆ ಇದೆಲ್ಲವನ್ನ ಕೊಟ್ಟಂತಹ ಭಗವಂತನನ್ನ ಧ್ಯಾನಿಸಿ ನಿರ್ಲಿಪ್ತರಾಗುವಂತೆ ಮನಸ್ಸನ್ನ ಕೇಂದ್ರೀಕರಿಸಿಕೊಳ್ಳುವಲ್ಲಿ ಧ್ಯಾನ ಮಾಡಬೇಕು. ಮನಸ್ಸು ಯಾವಾಗ ಪ್ರಶಾಂತತೆಗೆ ಬರುತ್ತೋ ಆಗ ನಮ್ಮ ಆರೋಗ್ಯವೂ ಕೂಡ ವೃದ್ಧಿಸುತ್ತೆ. ಸಮಸ್ಯೆಗಳ ಪರಿಹಾರಕ್ಕೆ ಒಂದು ದಾರಿ ಸಿಗುತ್ತೆ. ಪ್ರಕೃತಿಯಿಂದ ದುಡ್ಡು ಬರುತ್ತೆ ಅಂತ ಹೇಳ್ತಾ ಇಲ್ಲ. ನಮ್ಮ ಮನಸ್ಸಿನ ಆ ಗೊಂದಲಗಳು ಕಮ್ಮಿಯಾದಾಗ ಸಮಸ್ಯೆಯನ್ನ ಬಗೆಹರಿಸುವ ಶಕ್ತಿ ಧೈರ್ಯಕ್ಕೆ ದಾರಿ ಸಿಗುತ್ತೆ. ಏನಂತೀರಾ? ಸೊ ಈ ಒಂದು ಮೌಲ್ಯದ ಮಾತು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಮಹಾತ್ಮ ಗಾಂಧೀಜಿ ಓದು ಸರಣಿ. ಓದುವವರು ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್, ಬೆಂಗಳೂರು. ಆತ್ಮಕಥೆ ಭಾಗ 1, ಅಧ್ಯಾಯ 6, ದುಃಖ ಪ್ರಸಂಗ 1, ಮುಂದುವರೆದ ಭಾಗ. ಇದಲ್ಲದೆ ನಾನು ಬಹಳ ಅಂಜುಬುರುಕನಾಗಿದ್ದೆ. ಕಳ್ಳರು, ಭೂತ, ಹಾವು ಎಂದರೆ ನನಗೆ ಯಾವಾಗಲೂ ಭಯ. ರಾತ್ರಿ ಹೊತ್ತು ಒಬ್ಬನೇ ಹೊರಗೆ ಹೊರಡಲು ನನಗೆ ಧೈರ್ಯವಿರುತ್ತಿರಲಿಲ್ಲ. ಕತ್ತಲೆಯನ್ನು ಕಂಡರೇ ಮೈನಡುಕ. ದೀಪವಿಲ್ಲದೆ ಮಲಗುವುದು ಪ್ರಾಯಶಃ ಸಾಧ್ಯವೇ ಇರಲಿಲ್ಲ. ಯಾವ ಕಡೆಯಿಂದ ಭೂತ, ಯಾವ ಕಡೆಯಿಂದ ಕಳ್ಳರು, ಯಾವ ಕಡೆಯಿಂದ ಹಾವುಗಳು ಬರುವವೋ ಎಂಬ ಭಯ. ಆದುದರಿಂದ ದೀಪವಿಲ್ಲದೆ ಮಲಗಲು ಸಾಧ್ಯವಿರಲಿಲ್ಲ. ಮಗ್ಗುಲಲ್ಲಿ ನಿದ್ರಿಸುತ್ತಿರುವ, ಆಗತಾನೇ ತಾರುಣ್ಯವನ್ನು ಹೊಂದುತ್ತಿರುವ ನನ್ನ ಹೆಂಡತಿಗೆ ಈ ನನ್ನ ಭಯವನ್ನು ಹೇಳುವುದೆಂತೂ ಸಂಕೋಚವಾಗುತ್ತಿತ್ತು. ಏಕೆಂದರೆ ಆಕೆ ನನಗಿಂತ ಹೆಚ್ಚು ಧೈರ್ಯಶಾಲಿ ಎಂದು ನನಗೆ ಗೊತ್ತಿತ್ತು. ಅದರಿಂದ ನನ್ನ ನಾಚಿಕೆ ಇನ್ನೂ ಅಧಿಕವಾಯಿತು. ಆಕೆಗೆ ಹಾವುಗಳ ಅಥವಾ ಪಿಶಾಚಿಗಳ ಅಂಜಿಕೆ ಇರಲಿಲ್ಲ. ಕತ್ತಲಲ್ಲಿ ಒಂಟಿಯಾಗಿ ಬೇಕಾದಲ್ಲಿಗೆ ಹೋಗುತ್ತಿದ್ದಳು. ನನ್ನ ಈ ದೌರ್ಬಲ್ಯಗಳೆಲ್ಲ ನನ್ನ ಮಿತ್ರನಿಗೆ ಗೊತ್ತಿತ್ತು. ಅವನು, ಬದುಕಿರುವ ಹಾವುಗಳನ್ನು ಕೈಯಲ್ಲಿ ಹಿಡಿದುಕೊಳ್ಳುತ್ತೇನೆ, ಕಳ್ಳರಿಗೆ ಹೆದರುವುದಿಲ್ಲ, ಭೂತ ಪಿಶಾಚಿಗಳೆನ್ನುವವು ಇಲ್ಲವೇ ಇಲ್ಲ ಎನ್ನುತ್ತಿದ್ದ. ಇದೆಲ್ಲ ಮಾಂಸಾಹಾರದ ಪ್ರತಾಪವೆಂದು ಅವನು ಹೇಳುತ್ತಿದ್ದ. ಆ ಕಾಲದಲ್ಲಿ ನರ್ಮದ ಕವಿಯ ಈ ಹಾಡು ಶಾಲೆಯಲ್ಲಿ ಪ್ರಚಾರದಲ್ಲಿತ್ತು. ಆಂಗ್ರೇಜಿ ರಾಜ್ ಕರೇ ದೇಶಿ ರಹೇ ದಬಾಯಿ, ದೇಶಿ ರಹೇ ದಬಾಯಿ ಜೋನೇ ಬೇನೆ ಶರೀರ ಭಾಯಿ, ಪೇಲೋ ಪಾಂಚ ಹಾತು ಪೂರೋ ಪೂರೋ ಮಾಂಸ ಸೇವೆ.
2: ಆಂಗ್ಲೇಯ ದುರ್ಬಲ ಶರೀರಿಗಳಾದ ದೇಶೀಯರನ್ನು ಹತೋಟಿಯಲ್ಲಿಟ್ಟುಕೊಂಡು ಆಳುತ್ತಾನೆ. ಇದಕ್ಕೆ ಕಾರಣ ಅವನು ಚೆನ್ನಾಗಿ ಮಾಂಸವನ್ನು ತಿಂದು 5 ಮೊಳ ಅಂದರೆ 7.5 ಅಡಿ ಎತ್ತರವಾಗಿ ದಾಂಡಿಗನಾಗಿರುವುದೇ.
1: ಈ ಎಲ್ಲ ಮಾತುಗಳು ನನ್ನ ಮನಸ್ಸಿನಲ್ಲಿ ನಾಟಿದವು. ನಾನು ಮಾಂಸಾಹಾರವನ್ನು ಸೇವಿಸಲು ಒಪ್ಪಿದೆ. ಇದರಿಂದ ಬಲಶಾಲಿಯೂ ಭಯರಹಿತನೂ ಆಗುತ್ತೇನೆ. ದೇಶವೆಲ್ಲ ಮಾಂಸ ತಿನ್ನಲು ಪ್ರಾರಂಭಿಸಿದರೆ ಆಂಗ್ಲೇಯರನ್ನು ಓಡಿಸಬಹುದು ಎಂದು ನನಗೆ ಭಾಸವಾಯಿತು. ಮಾಂಸಾಹಾರ ಪ್ರಯೋಗಕ್ಕೆ 1 ದಿನ ಗೊತ್ತಾಯಿತು. ಈ ಪ್ರಯೋಗ ಯಾರಿಗೂ ತಿಳಿಯದಂತೆ ನಡೆಯಬೇಕಾಗಿತ್ತು. ಗಾಂಧಿ ಕುಟುಂಬದವರು ವೈಷ್ಣವ ಸಂಪ್ರದಾಯದವರು. ನನ್ನ ತಂದೆ ತಾಯಿ ಅತ್ಯಂತ ನಿಷ್ಠೆಯ ವೈಷ್ಣವರು. ಪ್ರತಿದಿನವೂ ಅವರು ದೇವಾಲಯಕ್ಕೆ

0: ವೇಲಿಗೆ ಹೋಗುತ್ತಿದ್ದರು. ನಮ್ಮ ಸ್ವಂತ ದೇವಾಲಯಗಳೇ ಇದ್ದವು. ಗುಜರಾತಿನಲ್ಲಿ ಜೈನ ಸಂಪ್ರದಾಯ ಪ್ರಬಲವಾಗಿದೆ. ಅದರ ಪ್ರಭಾವ ಎಲ್ಲ ಕಾರ್ಯಗಳಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ಕಾಣುತ್ತಿತ್ತು. ಈ ಕಾರಣದಿಂದ ಗುಜರಾತಿನ ವೈಷ್ಣವರಲ್ಲಿಯೂ ಮತ್ತು ಇತರರಲ್ಲಿಯೂ ಮಾಂಸಾಹಾರದ ವಿಷಯದಲ್ಲಿ ಇರುವ ತಿರಸ್ಕಾರ ಮತ್ತು ವಿರೋಧ ಭಾರತದಲ್ಲಾಗಲಿ ಜಗತ್ತಿನಲ್ಲಿಯೇ ಆಗಲಿ ಮತ್ತೆ ಎಲ್ಲೂ ಇರಲಿಲ್ಲ. ಇಂಥ ಸಂಪ್ರದಾಯದಲ್ಲಿ ನಾನು ಹುಟ್ಟಿ ಬೆಳೆದಿದ್ದೆ. ಇದರ ಜೊತೆಗೆ ತಾಯಿ ತಂದೆಯರಲ್ಲಿ ನನ್ನ ಭಕ್ತಿ ವಿಶೇಷವಾಗಿತ್ತು. ನಾನು ಮಾಂಸಾಹಾರದ ದಾರಿ ಹಿಡಿದುದು ಅವರಿಗೆ ಗೊತ್ತಾದರೆ ಅವರಿಗೆ ಪ್ರಾಣ ಹೋದಂತೆ ಆಗುತ್ತಿತ್ತು. ಅರಿತೋ ಅರಿಯದೆಯೋ ನಾನಂತೂ ಸತ್ಯದ ಸೇವಕನಾಗಿದ್ದೆ. ಮಾಂಸ ತಿನ್ನುವುದನ್ನು ಪ್ರಾರಂಭ ಮಾಡಿದರೆ ತಂದೆ ತಾಯಿಯರಿಗೆ ಸುಳ್ಳು ಹೇಳಬೇಕಾಗುತ್ತದೆ ಎಂಬ ಅರಿವು ನನಗೆ ಇರಲಿಲ್ಲವೆಂದು ಹೇಳಲಾರೆ. ಇಂತಹ ಪ್ರಸಂಗದಲ್ಲಿ ನಾನು ಮಾಂಸವನ್ನು ತಿನ್ನಲು ನಿಶ್ಚಯ ಮಾಡಿದುದು ನನ್ನ ಮಟ್ಟಿಗೆ ಹೇಳುವುದಾದರೆ ಬಹಳ ಗಂಭೀರವೂ ಭಯಂಕರವೂ ಆದ ಸಂಗತಿಯಾಗಿತ್ತು. ಆದರೆ ನಾನು ಸುಧಾರಣೆಯ ಕಡೆಗೆ ಪೂರ್ಣವಾಗಿ ಒಲಿದಿದ್ದೆನು. ಮಾಂಸಾಹಾರ ಬಹಳ ರುಚಿ ಎಂಬ ಅಭಿಪ್ರಾಯದಿಂದ ನಾನು ಅದನ್ನು ತಿನ್ನಲು ಬಯಸಲಿಲ್ಲ. ರುಚಿ ನನ್ನನ್ನು ಆಕರ್ಷಿಸಲಿಲ್ಲ. ನಾನು ಬಲಶಾಲಿಯಾಗಬೇಕು, ಸಾಹಸಿಯಾಗಬೇಕು, ನಮ್ಮ ದೇಶದ ಇತರರೂ ಹಾಗೆಯೇ ಆಗಲು ಪ್ರೇರೇಪಿಸಬೇಕು, ಆಂಗ್ಲೇಯರನ್ನು ಸೋಲಿಸಿ ಭಾರತವನ್ನು ಸ್ವತಂತ್ರವಾಗಿ ಮಾಡಬೇಕು ಎಂಬುದು ನನ್ನ ಆಸೆಯಾಗಿತ್ತು. ಆ ವೇಳೆಗೆ ಸ್ವರಾಜ್ಯವೆಂಬ ಮಾತು ನನ್ನ ಕಿವಿಗೆ ಬಿದ್ದಿರಲಿಲ್ಲ. ಈ ಸುಧಾರಣೆಯ ಹೆಸರಿನಲ್ಲಿ ನಾನು ಎಚ್ಚರ ತಪ್ಪಿದೆನೆಂದೇ ಹೇಳಬೇಕು. ರಹಸ್ಯವನ್ನು ಕಾಯ್ದುಕೊಂಡು ತಂದೆ ತಾಯಿಗಳಿಗೆ ವಿಷಯವನ್ನು ತಿಳಿಸದಿರುವುದು ಸತ್ಯದ ಮಾರ್ಗವನ್ನು ಬಿಟ್ಟಂತೆ ಅಲ್ಲವೆಂದು ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ. ಇಲ್ಲಿಗೆ ಭಾಗ 1 ಅಧ್ಯಾಯ 6 ಮುಕ್ತಾಯವಾಯಿತು.
1: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಅಮ್ಮ, ನಾನ್ ದೊಡ್ಡವಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
1: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
0: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
1: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
2: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ,
3: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಕೊಟ್ರನಂಜಪ್ಪ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತ ಡಾಕ್ಟರ್ ಜಿ ವಿ ಮಂಜುನಾಥ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಬಸವಣ್ಣನವರ ವಿಚಾರಧಾರೆ ಹಾಗೆ ಅನುಭವ ಮಂಟಪದ ಮೂಲಕ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಜೀವಂತ ಮಾದರಿಯನ್ನ ಪರಿಚಯಿಸಿದಂತಹ ಮಹಾನುಭವರಾದಂತ ಬಸವಣ್ಣನವರ ವಿಚಾರಧಾರೆಯ ಕುರಿತು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಕೇಳೋಣ, ಬನ್ನಿ. ಸರ್, ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಇವತ್ತು ಬಸವಣ್ಣನವರ ವಿಚಾರಧಾರೆಯ ಕುರಿತು ಒಂದಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಹೇಳ್ಬೋದಾ ಸರ್?
7: ಎಲ್ಲ ಶರಣ ಬಂಧುಗಳಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು. ಭಾರತದ ಆಧ್ಯಾತ್ಮಿಕ ಚರಿತ್ರೆಯಲ್ಲಿ ಅನೇಕ ಧಾರ್ಮಿಕ ಚಳುವಳಿಗಳು ನಡೆದಿರೋದನ್ನ ನಾವು ಗಮನಿಸ್ತೀವಿ. ಆದರೆ ಅವುಗಳಲ್ಲಿ ಮಾನವನ ಆತ್ಮವನ್ನ ಕೇಂದ್ರವಾಗಿರಿಸಿಕೊಂಡು ನಡೆದಂತಹ ಚಳುವಳಿ ಪ್ರಾಯಶಃ ಒಂದೇ ಒಂದು, ಅದೇ ಶರಣ ಚಳುವಳಿ. 12ನೇ ಶತಮಾನದಲ್ಲಿ ಕಲ್ಯಾಣದ ಪವಿತ್ರ ಭೂಮಿಯಲ್ಲಿ ರೂಪುಗೊಂಡಂತಹ ಅನುಭವ ಮಂಟಪವೇ ಈ ಕ್ರಾಂತಿಯ ಕಣಿವೆ. ಅದು ಕೇವಲ ಒಂದು ಧಾರ್ಮಿಕ ಸಭೆಯಾಗಿರಲಿಲ್ಲ, ಬದಲಾಗಿ ಅನುಭವದ ಸಂವಾದದಿಂದ ರೂಪುಗೊಂಡಂತಹ ಮಾನವ ಧರ್ಮದ ವಿಶ್ವ ಮಂಟಪವಾಗಿತ್ತು. ಈ ಮಂಟಪದಲ್ಲಿ ಶರಣರು ಧರ್ಮವನ್ನ ಗ್ರಂಥಗಳಿಂದ ಹುಡುಕ್ಲಿಲ್ಲ. ಹಾಗಾದ್ರೆ ಎಲ್ಲಿಂದ ಹುಡುಕಿದ್ರು ಅಂತಕ್ಕಂತಹ ಪ್ರಶ್ನೆ ಬರಬಹುದು. ಶರಣರು ಧರ್ಮವನ್ನ ತಮ್ಮ ಹೃದಯದ ನಾಡಿಯಿಂದ ಹುಡುಕಿದ್ರು, ಬದುಕಿನ ಅನುಭವದಿಂದ ಹುಡುಕಿದ್ರು, ಮತ್ತು ಕಾಯಕದ ಪವಿತ್ರತೆಯಿಂದ ಹುಡುಕಿದ್ರು. ಅವರ ಮಾತುಗಳಲ್ಲೇ ದೇವರ ಧ್ವನಿ ಇದ್ದಿದ್ದನ್ನ ನಾವು ಕಾಣ್ತೀವಿ. ಅವರ ಬದುಕಿನಲ್ಲಿ ಭಕ್ತಿಯ ದೃಷ್ಟಾಂತ ಇತ್ತು, ಮತ್ತು ಅವರ ವಚನಗಳಲ್ಲಿ ತತ್ವದ ಪ್ರತ್ಯಕ್ಷ ಅನುಭವ ವ್ಯಕ್ತವಾಯಿತು. ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಜೀವಂತ ಮಾದರಿಯನ್ನ ಪರಿಚಯಿಸಿದಂತಹ ಮಹಾನುಭಾವರು. ವರ್ಗಭೇದ, ವರ್ಣಭೇದ ಮತ್ತು ಲಿಂಗಭೇದವಿಲ್ಲದೆ ಎಲ್ಲರಿಗೂ ಮಾತಿನ ಹಕ್ಕು ಹಾಗೂ ಮುಕ್ತ ಚಿಂತನೆಯ ಸ್ವಾತಂತ್ರ್ಯ ನೀಡಿದ ಈ ಅನುಭವ ಮಂಟಪ ಮಾನವ ಜಗತ್ತಿನ ಇತಿಹಾಸದಲ್ಲೇ ಮೊಟ್ಟ ಮೊದಲನೆಯ ಸಮಾನತೆಯ ಸಭಾಂಗಣ ಆಗಿತ್ತು. ಈ ಅನುಭವ ಮಂಟಪದ ಮೊದಲ ಅಧ್ಯಕ್ಷರಾಗಿ ವಿರಾಜಿಸಿದವರು ಅಂದ್ರೆ ಅಲ್ಲಮ್ಮ ಪ್ರಭುದೇವರು. ಬಸವಣ್ಣನವರು ಅನುಭವ ಮಂಟಪವನ್ನ ಸ್ಥಾಪಿಸಿದ ಬಳಿಕ ಪ್ರಭುದೇವರ ಆಗಮನಕ್ಕಾಗಿ 12 ವರ್ಷಗಳ ಕಾಲ ನಿರೀಕ್ಷೆಯಿಂದ ಕಾಯ್ತಾರೆ. ಅಂತಿಮವಾಗಿ ಸೊಲ್ಲಾಪುರದ ಶಿವಯೋಗಿ ಸಿದ್ದರಾಮೇಶ್ವರರೊಂದಿಗೆ ಕಲ್ಯಾಣಕ್ಕೆ ಆಗಮಿಸಿದಂತಹ ಅಲ್ಲಮ್ಮ ಪ್ರಭುದೇವರು ಕಲ್ಯಾಣದ ನೋಟ ಸಿಕ್ಕ ತಕ್ಷಣ ಕಲ್ಯಾಣದಲ್ಲಿ ಅವರು ಶಿರಬಾಗಿ ನಮಿಸ್ತಾರೆ. ಪ್ರಭುದೇವರ ಈ ನಮಸ್ಕಾರ ಕಲ್ಯಾಣದಲ್ಲಿರ್ತಕ್ಕಂತಹ ಆ ಕಲ್ಲು ಮಣ್ಣುಗಳಿಗಲ್ಲ, ಬದಲಾಗಿ ಆ ಕಲ್ಯಾಣದಲ್ಲಿ ವಿಶ್ವಗುರು ಬಸವಣ್ಣನವರು ನೆಲೆಸಿದ್ರು ಎನ್ನುವ ಕಾರಣಕ್ಕಾಗಿ ಸಲ್ಲಿಸಿದಂತಹ ಭಕ್ತಿಪೂರ್ವಕ ವಂದನೆ ಅದಾಗಿತ್ತು. ಇಂತಹ ಅನುಭವ ಮಂಟಪದ ಕೀರ್ತಿ ವಾರ್ತೆಗಳನ್ನ ಕೇಳಿದಂತಹ ಶರಣರು ತಂಡೋಪತಂಡವಾಗಿ ಈ ಉಪಖಂಡದ ವ್ಯಾಪ್ತಿಯ ಮೂಲೆ ಮೂಲೆಗಳಿಂದ ಕಲ್ಯಾಣಕ್ಕೆ ಬರ್ತಾರೆ. ಅಂಥವರಲ್ಲಿ ಪ್ರಮುಖವಾಗಿ ಇವತ್ತಿನ ಅಫ್ಘಾನಿಸ್ತಾನ ಅಂತ ಕರೆಯಲ್ಪಡ್ತಕ್ಕಂತಹ ದೇಶದಿಂದ ಮರುಳ ಶಂಕರ ದೇವರು ಬರ್ತಾರೆ. ಕಾಶ್ಮೀರದಿಂದ ಅಲ್ಲಿನ ಮಾಂಡವ್ಯಪುರದ ರಾಜನಾಗಿದ್ದಂತಹ ಮಹದೇವ ಭೂಪಾಲ ಬಂದು ಕಲ್ಯಾಣದಲ್ಲಿ ಕಟ್ಟಿಗೆ ಒಡಿತಕ್ಕಂತಹ ಕಾಯಕವನ್ನ ಮಾಡಿ ಕಟ್ಟಿಗೆಯನ್ನ ಮಾರಿ ಕಾಯಕ ದಾಸೋಹ ಜೀವಿಯಾಗಿ ತಮ್ಮ ಜೀವನವನ್ನ ನಡೆಸ್ತಾರೆ. ಆ ಮೋಳಿಗೆ ಮಾರಯ್ಯ ತನ್ನ ಮನಸ್ಸಿನಲ್ಲಿ ಅನ್ಕೊಳ್ತಾರೆ, ನಾನು ಕಟ್ಟಿದಂತಹ ಸಾಮ್ರಾಜ್ಯ ಎಂದಾದರೂ ಒಂದು ದಿನ ನಾಶ ಆಗ್ಬೋದು, ಆದರೆ ಬಸವಣ್ಣನವರು ಕಟ್ಟಿದಂತಹ ಈ ಭಕ್ತಿಯ ಸಾಮ್ರಾಜ್ಯ, ಈ ಮಾನವೀಯತೆಯ ಮಹಾ ಸಾಮ್ರಾಜ್ಯ ಎಂದೆಂದಿಗೂ ನಾಶವಾಗದು ಎಂಬ ಅಚಲವಾದಂತಹ ವಿಶ್ವಾಸವನ್ನ ಹೊಂದಿದ್ರು. 2015 ನವೆಂಬರ್ 14 ಬ್ರಿಟನ್ ಸಂಸತ್ತಿನ ಸ್ಪೀಕರ್ ಜಾನ್ ಬಾರ್ಕೋರ್ ಅವರು ವಿಶ್ವಗುರು ಬಸವಣ್ಣನವರ ಪ್ರತಿಮೆಯನ್ನ ಅನಾವರಣ ಮಾಡಿದ್ರು. ಎಲ್ಲಿ ಪ್ರತಿಮೆಯನ್ನ ಅನಾವರಣ ಮಾಡಿದ್ರು ಅಂದ್ರೆ ಲಂಡನ್ನಿನ ಲ್ಯಾಂಬತ್ ನಗರದ ಥೇಮ್ಸ್ ನದಿಯ ದಡದ ಮೇಲೆ ಈ ಪ್ರತಿಮೆಯನ್ನ ಅನಾವರಣ ಮಾಡಿದ್ರು. ಬ್ರಿಟನ್ನಿನ ಸಚಿವ ಸಂಪುಟದ ಅನುಮತಿಯೊಂದಿಗೆ ಸ್ಥಾಪಿತವಾದಂತಹ ಮೊದಲ ಪ್ರತಿಮೆ ಇದಾಗಿತ್ತು. ಅಷ್ಟೇ ಅಲ್ಲ, ಬ್ರಿಟನ್ನಿನಲ್ಲಿ ಭಾರತದ ಪ್ರಧಾನಿಯೊಬ್ಬರು ಅನಾವರಣ ಮಾಡಿದಂತಹ ಮೊದಲ ಪ್ರತಿಮೆ ಎಂಬ ಹೆಗ್ಗಳಿಕೆಯು ವಿಶ್ವಗುರು ಬಸವಣ್ಣನವರ ಪುತ್ಥಳಿಗೆ ಇದೆ.
6: ಬಸವಣ್ಣನವರ ವಿಚಾರಧಾರೆಗಳು ಕೇವಲ ಭಾರತದಲ್ಲಷ್ಟೇ ಅಲ್ಲ, ವಿದೇಶಗಳಲ್ಲಿ ಕೂಡ ಅವರ ವಚನ ಸಾಹಿತ್ಯದ ಒಂದು ಕಂಪನ್ನ ಪಸರಿಸಿದವರು ಬಸವಣ್ಣನವರು. ಇಂಥ ಬಸವಣ್ಣನವರ ವಿಚಾರಧಾರೆಯ ಕುರಿತು ಡಾಕ್ಟರ್ ಮಂಜುನಾಥ್ ಸರ್ ಅವರು ಮಾಹಿತಿಯನ್ನು ಹೇಳ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ ಕೇಳೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆಯವರೇ ಆದಂತಹ ಉಪನ್ಯಾಸಕರಾದ ಡಾಕ್ಟರ್ ಜಿವಿ ಮಂಜುನಾಥ್ ಸರ್ ಅವರು ಬಸವಣ್ಣನವರ ವಿಚಾರಧಾರೆ ಹಾಗೆ ಅನುಭವ ಮಂಟಪ ಕುರಿತು ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಇನ್ನಷ್ಟು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ. ಬನ್ನಿ.
3: ಬಸವಣ್ಣನವರ ಪಾತ್ರ ಮಹತ್ತರವಾದದ್ದು. ಅನುಭವ ಮಂಟಪದ ಕಲ್ಪನೆ ನೀಡಿದ್ದ ಬಸವಣ್ಣ ಒಬ್ಬ ದೊಡ್ಡ ಮಹಾನ್ ಮಾನವತಾವಾದಿಯಾಗಿದ್ರು ಅಂತ ಬಣ್ಣಿಸ್ತಾರೆ. ಈ ಸಮಯದಲ್ಲಿ ಇಡೀ ಜಗತ್ತು ಕುತೂಹಲದಿಂದ ನೋಡ್ತಾ ಇರುತ್ತೆ. ಕಾರಣ, ಇಂಗ್ಲೆಂಡ್ನವರಿಗೆ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನ ನಾವು ಕಟ್ಟಿದ್ವಿ ಅಂತಕ್ಕಂತಹ ಒಂದು ಅಹಂ ಭಾವನೆ ಇತ್ತು. ಇಂತಹ ಬ್ರಿಟಿಷರು ಒಬ್ಬ ಕನ್ನಡಿಗನ ಪ್ರತಿಮೆಯನ್ನ ಯಾಕೆ ಇಂಗ್ಲೆಂಡ್ನಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಕೊಟ್ರು ಎಂಬ ಕುತೂಹಲದಲ್ಲಿ ಇಡೀ ವಿಶ್ವ ಇದ್ದಂತಹ ಸಮಯದಲ್ಲಿ ಅಲ್ಲಿನ ಲ್ಯಾಂಬೆತ್ ನಗರದ ಒಬ್ಬ ರಾಜಕೀಯ ಮುತ್ಸದ್ದಿ ಹೇಳ್ತಾರೆ, ವಿ ಆರ್ ದಿ ಮದರ್ ಆಫ್ ಡೆಮಾಕ್ರಸಿ. ವಿ ಆರ್ ದಿ ಮದರ್ ಆಫ್ ಡೆಮಾಕ್ರಸಿ ಅಂದ್ರೆ ನಾವು ಅಂದ್ರೆ ಇಂಗ್ಲೆಂಡ್ನವರು ಪ್ರಜಾಪ್ರಭುತ್ವದ ತಾಯಿ ಸ್ಥಾನದಲ್ಲಿರ್ತಕ್ಕಂಥವ್ರು ಅಂತಕ್ಕಂತಹ ಮಾತೇಳಿ, ಬಟ್ ಬಸವೇಶ್ವರ ಆಫ್ ಇಂಡಿಯಾ ಈಸ್ ದಿ ಫಾದರ್ ಆಫ್ ಡೆಮಾಕ್ರಸಿ ಅಂತಕ್ಕಂತಹ ಮಾತು ಹೇಳ್ತಾರೆ. ಇಲ್ಲಿ ಫಾದರ್ ಆಫ್ ಡೆಮಾಕ್ರಸಿ ಅಂದ್ರೆ ಪ್ರಜಾಪ್ರಭುತ್ವ ಯಾರಿಂದ ಹುಟ್ಟುತ್ತೋ ಅವರನ್ನ ಫಾದರ್ ಆಫ್ ಡೆಮಾಕ್ರಸಿ ಅಂತ ಕರೀತಾರೆ. ಯಾವುದೇ ಒಂದು ವಿಷಯವನ್ನ ಜಗತ್ತಿನಲ್ಲಿ ಪರಿಚಯಿಸಿದಂತಹ ವ್ಯಕ್ತಿಯನ್ನ, ಈಗ ನಾನೊಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿ ಇತಿಹಾಸವನ್ನ ಪರಿಚಯಿಸಿದಂತಹ ವ್ಯಕ್ತಿಯನ್ನ ಫಾದರ್ ಆಫ್ ಹಿಸ್ಟ್ರಿ ಅಂತ ಕರಿತೇನೆ ವಿನಃ ಮದರ್ ಆಫ್ ಹಿಸ್ಟ್ರಿ ಅಂತ ಕರೆಯಲ್ಲ. ಹಾಗಾಗಿ ಆ ಸ್ಟೇಟ್ಸ್ಮನ್, ರಾಜಕೀಯ ನಿಪುಣ ಹೇಳ್ತಕ್ಕಂತಹ ಮಾತನ್ನ ನಾವು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. ವಿ ಆರ್ ದಿ ಮದರ್ ಆಫ್ ಡೆಮಾಕ್ರಸಿ, ಬಟ್ ಬಸವೇಶ್ವರ ಆಫ್ ಇಂಡಿಯಾ ಈಸ್ ದಿ ಫಾದರ್ ಆಫ್ ಡೆಮಾಕ್ರಸಿ ಅಂತಕ್ಕಂತಹ ಮಾತಿದೆಯಲ್ಲ, ಇಂತಹ ಅಪರೂಪದ ಮಾತುಗಳನ್ನಾಡಿದಂತಹ ಇಂಗ್ಲೆಂಡಿನವರ ಮಾತನ್ನ ಕೇಳಿ ಪ್ರಪಂಚದ ಭಾಗ್ಯ ವಿಧಾತರೆನಿಸಿಕೊಂಡಂತಹ ಮಹಾನ್ ಮಾನವತಾವಾದಿ ಬಸವಣ್ಣನವರನ್ನ ಪಡೆದಂತಹ ಈ ಕನ್ನಡ ನಾಡಿನ ನಾವೇ ಭಾಗ್ಯಶಾಲಿಗಳು ಅಂತಕ್ಕಂತಹ ಅಭಿಮಾನ ನನ್ನಲ್ಲಿ ಮೂಡ್ತಾ ಇದೆ. ಹಾಗಾದ್ರೆ ಏನಿದು ಅನುಭವ ಮಂಟಪ ಅಂತಕ್ಕಂತಹ ಪ್ರಶ್ನೆ ಬಹಳಷ್ಟು ಜನರಿಗೆ ಮೂಡಬಹುದು. ಮಂಡೆ ಮಾಸಿದಡೆ ಮಹಾ ಮಜ್ಜನವ ಮಾಡುವುದು, ವಸ್ತ್ರ ಮಾಸಿದಡೆ ಮಡಿವಾಳಂಗಿಕ್ಕುವುದು, ಮನದ ಮೈಲಿಗೆಯ ತೊಳೆಯಬೇಕಾದರೆ ಕೂಡಲ ಚನ್ನ ಸಂಗನ ಶರಣರ ಅನುಭಾವ ಮಾಡುವುದು ಅಂತಕ್ಕಂತಹ ವಚನದ ಮೂಲಕ ಅವಿರಳ ಜ್ಞಾನಿ, ಚಿನ್ಮಯ ಜ್ಞಾನಿ ಎನಿಸಿಕೊಂಡಂತಹ ಚನ್ನಬಸವಣ್ಣನವರು ಹೇಳ್ತಾರೆ, ತಲೆಯಲ್ಲಿ ಕೊಳೆಯಾದ್ರೆ ತಲೆಗೆ ಶಾಂಪು ಹಚ್ಕೊಂಡು ಸ್ನಾನ ಮಾಡ್ತೀವಿ, ಬಟ್ಟೆ ಕೊಳೆಯಾದ್ರೆ ತೊಳೆಯಲಿಕ್ಕೆ ಮಡಿವಾಳ್ರಿ ಕೊಡ್ತೀವಿ, ಹಾಗೆಯೇ ಮನಸ್ಸಿಗೆ ಕೊಳೆಯಾದ್ರೆ ಶರಣರ ಅನುಭಾವ ಗೋಷ್ಠಿಯನ್ನ ಮಾಡಬೇಕು ಅಂತಕ್ಕಂತಹ ಮಾತು ಹೇಳ್ತಾರೆ. ಹಾಗೆಯೇ ವಿಶ್ವಗುರು ಬಸವಣ್ಣನವರು ಹೇಳ್ತಾರೆ ತಮ್ಮ ವಚನದಲ್ಲಿ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ ಎಂಬ ವಚನದ ಮೂಲಕ ಜ್ಞಾನವೆಂಬ ಬೆಳಕಿನ ಬಲದಿಂದ ಅಜ್ಞಾನವೆಂಬ ಕತ್ತಲು ಮಾಯವಾಗುತ್ತದೆ, ಹಾಗೆಯೇ ಸತ್ಯದ ಬಲದಿಂದ ಅಸತ್ಯ ಅಳಿಯುತ್ತದೆ, ಅಮೂಲ್ಯವಾದಂತಹ ಸ್ಪರ್ಶಮಣಿಯ ಸೋಂಕಿನ ಬಲದಿಂದ ಕಬ್ಬಿಣದಂತಹ ವಸ್ತುಗಳು ಕೂಡ ಅವಲೋಹಗಳಾಗಿ ರೂಪಾಂತರ ಪಡೆಯುತ್ತವೆ, ನೀರಿನ ತಾಗುವಿಕೆಯಿಂದ ಕಬ್ಬಿಣವು ಬಹಳ ಬೇಗ ತುಕ್ಕು ಹಿಡಿದು ಅಪ್ರಯೋಜಕವಾದಂತಹ ವಸ್ತು ಆಗುತ್ತದೆ, ಅಂತಹ ಕಬ್ಬಿಣವು ಪರುಷಮಣಿಯ ಸ್ಪರ್ಶದಿಂದ ಭಿನ್ನ ರೂಪ ತಾಳುತ್ತದೆ, ಹಾಗೆಯೇ ಶರಣರ ಅನುಭಾವದಿಂದ ಶರಣರ ಸತ್ಸಂಗದಿಂದ ಅಜ್ಞಾನ ಅಡಗಿ ಜ್ಞಾನ ನಮಗೆ ಉಂಟಾಗುತ್ತದೆ ಅಂತಕ್ಕಂತಹ ಮಾತನ್ನ ಆ ವಚನದ ಮೂಲಕ ವಿಶ್ವಗುರು ಬಸವಣ್ಣನವರು ನಮಗೆಲ್ಲ ತಿಳಿಸ್ಕೊಡ್ತಾರೆ. ಇಂತಹ ಅನುಭವ ಮಂಟಪದಲ್ಲಿ ಸುದೀರ್ಘವಾದಂತಹ ಚರ್ಚೆಗಳು ನಡೀತಾ ಇದ್ವು. ಇಡೀ ಜಗತ್ತಿನಲ್ಲಿ ನಾವು ಇವತ್ತು ಮಾನವ ಹಕ್ಕುಗಳಿರಬಹುದು, ಪ್ರಪಂಚದ ಬಹಳಷ್ಟು ದೇಶಗಳ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂತಹ ಬಹುತೇಕ ಅಂಶಗಳಿರಬಹುದು, ಇಂತಹ ಅಂಶಗಳಿಗೆ 12ನೇ ಶತಮಾನದಲ್ಲಿಯೇ ನಮ್ಮ ಶರಣರು ಸೂಕ್ತವಾದಂತಹ ದಾಖಲೆಗಳನ್ನ ನೀಡುವುದರ ಮೂಲಕ, ಸೂಕ್ತವಾದಂತಹ ವಚನಗಳನ್ನ ಉಲ್ಲೇಖಿಸುವುದರ ಮೂಲಕ ಇವತ್ತಿನ ಎಲ್ಲ ದೇಶಗಳ ಸಂವಿಧಾನಕ್ಕೆ ಮಾತೃ ಸ್ವರೂಪಿಯಾದಂತಹ ಸ್ಥಾನದಲ್ಲಿದ್ದು 12ನೇ ಶತಮಾನದ ಈ ಅನುಭವ ಮಂಟಪ.
2: 12ನೇ ಶತಮಾನದಲ್ಲಿದ್ದಂತಹ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಕುರಿತಾದಂತಹ ವಿಚಾರಧಾರೆಯನ್ನ ಸಹ ಡಾಕ್ಟರ್ ಮಂಜುನಾಥ್ ಸರ್ ಅವರು ತಿಳಿಸ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ, ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆಯವರೇ ಆದಂತಹ ಉಪನ್ಯಾಸಕರಾದ ಡಾಕ್ಟರ್ ಜಿವಿ ಮಂಜುನಾಥ್ ಸರ್ ಅವರು ಬಸವಣ್ಣನವರ ವಿಚಾರಧಾರೆ ಹಾಗೆ ಅನುಭವ ಮಂಟಪ ಕುರಿತು ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಇನ್ನಷ್ಟು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ. ಬನ್ನಿ.
1: ವಿಶ್ವಸಂಸ್ಥೆ ಘೋಷಿಸಿದಂತಹ ಮಾನವ ಹಕ್ಕುಗಳಲ್ಲಿನ ಬಹುತೇಕ ಅಂಶಗಳು ಶರಣರ ವಚನಗಳಲ್ಲಿರೋದನ್ನ ನಾವು ಕಾಣ್ತೀವಿ. ಬಸವಣ್ಣನವರು 12ನೇ ಶತಮಾನದಲ್ಲೇ ಮಾನವ ಹಕ್ಕುಗಳ ಪ್ರತಿಪಾದನೆ ಮಾಡುವುದರ ಮೂಲಕ ಸರ್ವೋದಯದ ಕಲ್ಪನೆಯನ್ನ ಅವತ್ತೇ ನಮಗ್ ಕೊಟ್ಟಿದ್ರು. ವಿಶ್ವಸಂಸ್ಥೆ ಹೇಳ್ತಕ್ಕಂತಹ ಮಾನವ ಹಕ್ಕುಗಳ ಪ್ರಕಾರ ನೈಜ ದಾಂಪತ್ಯದಿಂದ ಹುಟ್ಟಿದಂತಹ ಮಗುವಿಗೂ ಮತ್ತು ವಿವಾಹೇತರ ಸಂಬಂಧದಿಂದ ಜನಿಸಿದ ಮಗುವಿನ ಹಕ್ಕಿನಲ್ಲೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಈ ಮಾನವ ಹಕ್ಕುಗಳ ಆಯೋಗಗಳು ಮತ್ತು ವಿಶ್ವಸಂಸ್ಥೆ ಘೋಷಿಸಿರ್ತಕ್ಕಂತಹ ಮಾನವ ಹಕ್ಕುಗಳ ಒಂದು ಸಮಿತಿ ಹೇಳುತ್ತೆ. ಆದ್ರೆ ಇದೇ ವಿಚಾರವನ್ನ ಬಸವಣ್ಣವರ 12ನೇ ಶತಮಾನದಲ್ಲಿ ದಾಸಿ ಪುತ್ರನಾಗಲಿ ವೇಶ್ಯಾಪುತ್ರನಾಗಲಿ ಲಿಂಗ ದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಪಾದೋದಕ ಪ್ರಸಾದ ಕೊಂಬುದೇ ಯೋಗ್ಯ, ಈಗಲ್ಲದೆ ಉದಾಸೀನವ ಮಾಡಿ ಬಿಡುವವರಿಗೆ ಪಂಚ ಮಹಾಪಾತಕ ನರಕ ಕಾಣ ಕೂಡಲ ಸಂಗಮ ದೇವ ಎನ್ನುವ ವಚನದ ಮೂಲಕ ವೇಶ್ಯೆಯ ಮಗ ಇರಬಹುದು, ದೇವದಾಸಿಯರ ಮಕ್ಕಳಿರಬಹುದು, ಇಂಥವರುಗಳನ್ನೆಲ್ಲ ಸಮಾಜದ ಮುಖ್ಯ ವಾಹಿನಿಗೆ ತರಲಿಕ್ಕೆ ಮತ್ತು ಅಂಥವರಿಗೆ ನೈತಿಕ ಸ್ಥೈರ್ಯವನ್ನ ತುಂಬಲಿಕ್ಕೆ ದಾಸಿಯರ ಮಕ್ಕಳಾಗ್ಲಿ ಅಥವಾ ವೇಶ್ಯೆಯರ ಮಕ್ಕಳಾಗ್ಲಿ ಅವರು ಲಿಂಗ ದೀಕ್ಷೆಯನ್ನ ಪಡೆದುಕೊಂಡ್ರೆ ಸಾಕ್ಷಾತ್ ಶಿವನ ಸ್ವರೂಪ ಅಂತಕ್ಕಂತಹ ಮಾತನ್ನ ಹೇಳ್ತಾರೆ. ಇಲ್ಲಿ ನಾವು ಗಮನಿಸ್ಬೇಕು, ಇದನ್ನ ಒಂದು ಸಮಾಜವನ್ನ ನಿರ್ಮಾಣ ಮಾಡ್ಲಿಕ್ಕೆ ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಲ್ಲಿಯೇ ಪ್ರಯತ್ನ ಪಟ್ಟಿದ್ರು. ಅಷ್ಟೇ ಅಲ್ಲ, ಮುಂದುವರೆದು ಹೇಳ್ತಾರೆ ಅವರು, ಚೆನ್ನಯ್ಯನ ಮನೆಯ ದಾಸನ ಮಗನು, ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಇವರಿಬ್ಬರು ಹೊಲದಲ್ಲಿ ಬೆರಣಿಗೆ ಹೋಗಿ ಸಂಗವ ಮಾಡಿದರು. ಇವರಿಬ್ಬರಿಗೆ ಹುಟ್ಟಿದ ಮಗ ನಾನು, ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ ಅಂತಕ್ಕಂತಹ ವಚನದ ಮೂಲಕ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಶೋಷಿತ ಸಮುದಾಯವನ್ನ ಮೇಲಕ್ಕೆ ತರಲಿಕ್ಕೆ ಹಾಕಿಕೊಟ್ಟಂತಹ ಒಂದು ಮಾನಸಿಕ ಭದ್ರ ಬುನಾದಿ. ಇಂತಹ ವ್ಯಕ್ತಿತ್ವವನ್ನ ನಾವು ಜಾಗತಿಕ ಮಟ್ಟದಲ್ಲಿ ಯಾರಲ್ಲೂ ಕಾಣ್ಲಿಕ್ಕೆ ಸಾಧ್ಯವಿಲ್ಲ. ಅದರಲ್ಲಿ ವಿಶೇಷವಾಗಿ ಇನ್ನೂ ಪ್ರಮುಖವಾಗಿ ನಾವು ಹೇಳಬೇಕು ಅಂದ್ರೆ 12ನೇ ಶತಮಾನಕ್ಕಿಂತ ಮೊದಲು ಬಲಿ ಕೊಡೋದೇ ಧರ್ಮದ ಮೂಲ ಅಂತಕ್ಕಂತಹ ಒಂದು ಮಾತು ಇತ್ತು. ಬಲಿ ಧರ್ಮಸ್ಯ ಮೂಲ ಅಂತಕ್ಕಂತಹ ಮಾತು. ಆದ್ರೆ ಅದಕ್ಕೆ ವಿರುದ್ಧವಾಗಿ ಬಸವಣ್ಣನವರು ದಯವಿಲ್ಲದ ಧರ್ಮ ವದೇವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ನಂತ ಅಲ್ಲ ದೊಲ್ಲನಯ್ಯ ಎನ್ನುವ ವಚನದಲ್ಲಿ ಬಸವಣ್ಣವರು ಬಳಸಿರ್ತಕ್ಕಂತಹ ಈ ಪದ ಇದೆಯಲ್ಲ, ದಯೆ ಧರ್ಮದ ಮೂಲ ಅಂತಕ್ಕಂತಹ ಮಾತು ಹೇಳ್ತಾರಲ್ಲ, ಮರ್ಸಿ ಈಸ್ ದಿ

0: ಕೂಟ್ ಆಫ್ ದ ರಿಲಿಜಿಯನ್ ಅಂತಕ್ಕಂತಹ ಶಬ್ದ. ಈ ಪದಕ್ಕೆ ಪ್ರಾಯಶಃ ಪ್ರಪಂಚದ ಬೇರಾವ ಧರ್ಮದ ಬೇರಾವ ಭಾಷೆಗಳಲ್ಲಿಯೂ ಕೂಡ ಧರ್ಮದ ಸಾರವನ್ನ ಇಷ್ಟು ಸರಳವಾಗಿ ಮತ್ತು ಇಷ್ಟು ಪರಿಣಾಮಕಾರಿಯಾಗಿ ಅರ್ಥೈಸಿರ್ತಕ್ಕಂತಹ ವಿವರಣೆಯನ್ನ ನಾವು ನೋಡೋದು ಕಷ್ಟ. ಅಷ್ಟು ಸರಳವಾಗಿ ಬಸವಣ್ಣವರು ಧರ್ಮವನ್ನ ವ್ಯಾಖ್ಯಾನಿಸ್ತಾರೆ. ಮಾತಿನ ಮಾತಿಂಗೆ ನಿನ್ನ ಕೊಂದರೆಂದು ಎಲೆ ಓತ ಅಳು ಕಂಡ, ವೇದವ ನೋದಿದವರ ಮುಂದೆ ಅಳು ಕಂಡ, ಶಾಸ್ತ್ರವ ಕೇಳಿದವರ ಮುಂದೆ ಅಳು ಕಂಡ, ನೀನತ್ತುದಕ್ಕೆ ತಕ್ಕದ ಶಾಸ್ತ್ರಿ ಮಾಡುವ ನಮ್ಮ ಕೂಡಲ ಸಂಗಮ ದೇವ ಅಂತಕ್ಕಂತಹ ವಚನಗಳ ಮೂಲಕ ರೂಢಿಯೊಳಗಿದ್ದಂತಹ ಅನೇಕ ಆಚರಣೆಗಳನ್ನ ಬಸವಣ್ಣವ್ರು ಪ್ರಶ್ನಿಸ್ತಾರೆ. ಓತವನ್ನ ಸಾಂತ್ವನಗೊಳಿಸಲು ಪ್ರಯತ್ನಿಸಿದ್ದನ್ನ ನಾವು ಈ ವಚನದಲ್ಲಿ ಕಾಣ್ತೀವಿ. ಎಲೆ ಓತ, ನೀನು ಅಳು ಮತ್ತು ಪ್ರತಿಭಟನೆಯನ್ನ ಮಾಡು, ನಿನ್ನ ಆಕ್ರಂದನ ಕೂಡಲ ಸಂಗಮ ದೇವರಿಗೆ ಮುಟ್ಟಿದರೆ ನಿನ್ನ ಕೊಂದವರಿಗೆ ಕೂಡಲ ಸಂಗಮ ದೇವ ತಕ್ಕವಾದಂತಹ ಪಾಠವನ್ನ ಕಲಿಸ್ತಾನೆ ಅಂತ ಮಮ್ಮಲ ಮರುಗ್ತಾರೆ.
1: ಧನ್ಯವಾದಗಳು ಸರ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಬಸವಣ್ಣನವರ ವಿಚಾರಧಾರೆಯನ್ನ ತಿಳಿಸ್ಕೊಟ್ಟಿದ್ದೀರಾ. ಬಸವಣ್ಣನವರ ಇಂತಹ ಘನ ವ್ಯಕ್ತಿತ್ವ ಹೊಂದಿದ್ರು, ಹಾಗೆ ಅವರ ವಿಚಾರಧಾರೆಗಳು ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲದೆ ವಿದೇಶಗಳಲ್ಲಿ ಕೂಡ ಅವರ ವಚನದ ಕಂಪನ್ನ ಹರಡಿದವರು ಬಸವಣ್ಣನವರು. ಎಲ್ಲರನ್ನ ಸಮಾನವಾಗಿ ಕಂಡವರು, ದಯೆಯೇ ಧರ್ಮದ ಮೂಲವಯ್ಯ ಅಂಥೇಳಿ ಸಕಲ ಪ್ರಾಣಿಗಳಲ್ಲೂ ಕೂಡ ಮಾನವೀಯತೆ ಕರುಣೆ ಇರಬೇಕು ಎಂದು ಸಾರಿ ಹೇಳಿದವರು ಬಸವಣ್ಣನವರು. ಇಂತಹ ಮಹಾನ್ ವ್ಯಕ್ತಿಯ ಕುರಿತಾದಂತಹ ವಿಚಾರಧಾರೆಯನ್ನ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಂಜುನಾಥ್ ಸರ್ ಅವರು ತಿಳಿಸ್ಕೊಟ್ರು. ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ವಿಚಾರಧಾರೆಯನ್ನ ತಿಳಿದುಕೊಂಡ್ವಿ. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಅಮ್ಮ, ನೀರು ನೀರು!
3: ನಮ್ ಫ್ಯಾಕ್ಟರಿ ಮುಚ್ಚಕ್ ಕಾರಣನೇ ಈ ನೀರಿನ ಸಮಸ್ಯೆ
4: ರೀ. ನೋಡ್ರಿ, 4 ದಿವಸದಿಂದ ನೀರ್ ಬಂದಿಲ್ಲ, ಬಟ್ಟೆ ವಾಶ್ ಆಗಿಲ್ಲ, ಇರೋ ಬಟ್ಟೆನೆ ಅಡ್ಜಸ್ಟ್ ಮಾಡ್ಕೋಬೇಕು. ಗೊತ್ತಾಯ್ತಾ?
5: ಇದುವರೆಗೂ ಮುಖ್ಯಾಂಶಗಳನ್ನು ಕೇಳಿದಿರಿ, ಈಗ ವಿವರಗಳು. ಈ ಬಾರಿ ನೀರಿನ ಅಭಾವ ಎದುರಾಗಿದ್ದರಿಂದ ಫಸಲು ಇಳುವರಿಯಲ್ಲಿ ಗಣನೀಯ ಕುಸಿತ ನೋಡಬಹುದು.
6: ಮಹಾಜನಗಳೇ, ನನ್ನ ಮೊದಲ ಆದ್ಯತೆ ನಮ್ಮೂರಿಗೆ ನೀರನ್ನ ತರಿಸೋದು.
7: ಅಯ್ಯೋ, ನನ್ನ ಅರ್ಜೆಂಟ್ ಹೋಗ್ಬೇಕು, ನೀರೇ ಬರ್ತಿಲ್ಲ. ಅಯ್ಯೋ ರಮಾ,
8: ನಾನು ನಾಳೆಯಿಂದ ಶಾಲೆಗೆ ಹೋಗಲ್ಲ, ಯಾಕಂದ್ರೆ ಶಾಲೆಯಲ್ಲಿ ನೀರಿಲ್ಲ.
9: ಅಯ್ಯೋ, ಏನ್ ಮನುಷ್ಯರೋ ಏನೋ, ನಮ್ಮಂತಹ ಪ್ರಾಣಿಗಳಿಗೆ ಕುಡಿಯೋಕೆ ನೀರೂ ಇಡೋಲ್ಲ.
10: ದೇವ್ರೇ, ಮಿತಿ ಮೀರ್ ಬೇರ್ ಬಿಟ್ರು ನೀರಿನ ಸೆಲೆನೇ ಕಾಣಿಸ್ತಿಲ್ಲ.
11: ನೀರು ಜಗತ್ತಿನ ಅಮೂಲ್ಯ ವಸ್ತು. ಇದು ಮಲಿನವಾಗದಂತೆ ವ್ಯರ್ಥವಾಗದಂತೆ ಕಾಪಾಡಿಕೊಳ್ಳುವುದು ಸಮಸ್ತ ಮನುಕುಲದ ಜವಾಬ್ದಾರಿ. ಈ ಜವಾಬ್ದಾರಿ ನಿರ್ವಹಣೆಯಲ್ಲಿ ನಾವು ನೀವು ಭಾಗಿಯಾಗೋಣ.
12: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
13: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
14: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
13: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
14: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
13: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
14: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
13: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
14: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449846798. ಸಂಖ್ಯೆ ಮತ್ತೊಮ್ಮೆ 9449846798.

0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
2: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಮೋಹ ದಾಹ. ಹೊರಗೆ ಹೊಳೆ ಒಂದು ಹೊಳಪಿನ ಕಿರಣವೆನ್ನೆದೆಯೊಳುರಿಯ ನೆಬ್ಬಿಸಿ ಹೊಗೆಯ ನೆರಚಿ ಕಣ್ಗಳಿಗೆ ಕೆರಳಿಪುದು ಕರಣಗಳ ಮರಳಿಪುದು ಹರಣಗಳ ಹೊರ ಮೋಹ ಒಳದಾಹ ಮಂಕುತಿಮ್ಮ. ಹೊರಗೆ ಹೊಳೆ ಒಂದು ಹೊಳಪಿನ ಕಿರಣ, ಹೊರಗೆ ಹೊಳಿತಾ ಇರೋ ಒಂದು ಹೊಳಪಿನ ಕಿರಣ ಎನ್ನೆದೆಯೊಳು ಉರಿಯ ನೆಬ್ಬಿಸಿ, ಎನ್ನ ಎದೆಯೊಳು ಉರಿಯನ್ನು ಎಬ್ಬಿಸಿ, ನನ್ನ ಎದೆಯಲ್ಲಿ ಒಂದು ಉರಿನ ಎಬ್ಬಿಸಿಬಿಟ್ಟಿದೆ. ಹೊಗೆಯ ನೆರಚಿ ಕಣ್ಗಳಿಗೆ, ಕಣ್ಣಿಗೆಲ್ಲ ಹೊಗೆನ ಎರಚಿದೆ ಎಬ್ಬಿಸಿಬಿಟ್ಟಿದೆ. ಕೆರಳಿಪುದು ಕರಣಗಳ, ನಮ್ಮ ಇಂದ್ರಿಯಗಳನ್ನೆಲ್ಲ ಕೆರಳಿಸಿಬಿಟ್ಟಿದೆ. ಮರಳಿಪುದು ಹರಣಗಳ, ಪ್ರಾಣಕ್ಕೆ ಅದು ಮರಳಿದೆ. ಹೊರ ಮೋಹ ಒಳದಾಹ, ಹೊರಗಡೆ ಮೋಹ ಆದರೆ ಒಳಗಡೆ ದಾಹ ಆಗಿದೆ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಹೊರಗೆ ಹೊಳೆ ಒಂದು ಹೊಳಪಿನ ಕಿರಣವು ಎನ್ನೆದೆಯೊಳುರಿಯನು ಎಬ್ಬಿಸಿ ಹೊಗೆಯ ನೆರಚಿ ಕಣ್ಗಳಿಗೆ ಕೆರಳಿಪುದು ಕರಣಗಳ ಮರಳಿಪುದು ಹರಣಗಳ ಹೊರ ಮೋಹ ಒಳದಾಹ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಹೊರಗೆ ಹೊಳಿತಾ ಇರೋ ಒಂದು ಹೊಳಪಿನ ಕಿರಣ ಬಂದು ನಾಟಿದೆ ನನ್ನ ಎದೆಯಲ್ಲಿ, ಅದು ಉರಿಯನ್ನ ಉಂಟು ಮಾಡಿದೆ. ಕಣ್ಣುಗಳಿಗೆ ಹೊಗೆನ ಎರಚಿದೆ. ಇಂದ್ರಿಯಗಳನ್ನ ಕೆರಳಿಸಿದೆ. ಪ್ರಾಣಗಳನ್ನ ಕುದಿಸುತ್ತಾ ಇದೆ. ಇದು ಹೊರಗಿನ ಮೋಹ ಆದರೂ ಒಳಗಿನ ದಾಹ ಅಲ್ಲದೆ ಬೇರೇನಲ್ಲ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಇಲ್ಲಿ ಆಸೆ ಅಪೇಕ್ಷೆಗಳ ಬಗ್ಗೆ ಮಾತಾಗಿದೆ. ನಮ್ಮ ಪಕ್ಕದ ಮನೆಯವರು ಒಂದು ಉದ್ದವಾದ ಕಾರ್ ತರೋವರೆಗೂ ನಮ್ಮ ಮನೆಯಲ್ಲಿ ನೆಮ್ಮದಿ ಇತ್ತು ಅನ್ನೋ ಒಂದು ಸುಂದರವಾದ ಮಾತಿದೆ. ಹೌದಾನೆ, ಕಾರು ನಮ್ದಲ್ಲ, ಅದು ಪಕ್ಕದ ಮನೆಯವ್ರದ್ದು. ಆದರೆ ಅದರ ಸೊಬಗು ಹೊಳಪು ನಮ್ಮ ಮನಸ್ಸನ್ನು ಸೆಳೀತಾ ಇದೆ. ಇಷ್ಟು ದಿವಸದವರೆಗೂ ಸುಂದರವಾಗಿ ಕಾಣ್ತಾ ಇದ್ದ ನಮ್ಮ ಕಾರು ಈಗ ಹಳೇದೋ ಏನೋ, ವಸ್ತು ಸಂಗ್ರಹಾಲಯದಲ್ಲಿ ಇಡುವಂಥ ವಸ್ತು ಅನ್ನೋ ಥರ ಹೀನವಾಗಿ ಕಾಣೋದಕ್ಕೆ ಶುರುವಾಗುತ್ತೆ. ಪಕ್ಕದ ಮನೆಯವ್ರ ಕಾರಿಗಿಂತ ಗೇಣು ಉದ್ದ ಹೆಚ್ಚಿರುವಂಥ ಕಾರು ನಾವು ತರಲೇಬೇಕು ಅನ್ನೋ ಆಸೆ ಹುಟ್ಟುತ್ತೆ. ಅದಕ್ಕಾಗಿ ಪ್ರಯಾಸ, ಪ್ರಾಮಾಣಿಕವಾಗಿ ಅದನ್ನು ಪಡೆಯೋದಕ್ಕೆ ಅಸಾಧ್ಯ ಅನ್ನಿಸಿದಾಗ ಗುರಿ ಮುಖ್ಯವಾಗಿ ನೀತಿ ಜಾರಿ ಹೋಗುತ್ತೆ, ಬದುಕು ತಳಮಳ ಆಗತ್ತೆ. ಕಾರು ಒಂದು ಉದಾಹರಣೆ ಮಾತ್ರ, ಇದಕ್ಕಿಂತ ಪ್ರಬಲವಾದ ಸೆಳೆತಗಳು ಬೇಕಾದಷ್ಟಿದೆ. ನನಗೂ ನೆನಪಿದೆ, ನನ್ನ ಮಗಳು ತುಂಬ ಚಿಕ್ಕವಳಿದ್ದಾಗ ಆ ಪಕ್ಕದ ಮನೆ ಹುಡುಗಿ ಒಂದು ಬಂದು ಆಟ ಆಡ್ತಿತ್ತು. ಇವಳ ಹತ್ರ ಏನೆಲ್ಲ ಸಾಮಾನುಗಳು ಆಟದ್ದು ಇದೆಯೋ ಅದೇ ಥರದ್ದು ಅವಳು ಹಠ ಮಾಡಿ ಅವ್ರ ಮನೇಲಿ ತರಿಸ್ಕೊಳ್ತಾ ಇದ್ಲು. ಇವಳಕ್ಕಿಂತ ಅವಳು ಇನ್ನೂ ಚಿಕ್ಕವಳಿದ್ಲು. ಆದರೆ ಆ ವಯಸ್ಸಿಗೆ ಹೀಗೆ ನನಗೂ ಇಂಥದ್ದು ಬೇಕು ಅನ್ನೋ ಹಠ ಬರುತ್ತಲ್ಲ, ದೊಡ್ಡವರಾದಾಗ ಅದು ಹೇಗೆ ಬೆಳಿಬಹುದು ಬಲಿಬಹುದು ಅನ್ನೋ ಯೋಚನೆ. ಕಾರೆಲ್ಲ ತಗೊಳ್ಳೋರು ದೊಡ್ಡವರು, ಈ ಆಟದ ಸಾಮಾನಿಗೆ ಹಠ ಮಾಡಿದವಳು ಚಿಕ್ಕವಳು. ಅಲ್ಲಿಗೆ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ರಿಗೂ ಈ ಆಸೆ ಸೆಳೆತ ಇದ್ದೇ ಇದೆ. ಹಾಗಂತ ಇದು ಬರೀ ಪ್ರಜ್ಞಾವಂತರ ಅಲ್ಲದೆ ಇರೋರಿಗೆ ಅಂತ ಅಲ್ಲ, ಬೇಕಷ್ಟು ಮೇಧಾವಿಗಳು ಕೂಡ ಇಂಥ ತಪ್ಪು ಮಾಡೋ ಸಾಧ್ಯತೆ ಇದೆ. ಅದಕ್ಕೊಂದು ಉದಾಹರಣೆ ಹೇಳಬೇಕು ಅಂದರೆ ರಾಮಾಯಣದಲ್ಲಿ ಬರುವಂತಹ ರಾವಣ. ಅವನು ಸಾಮಾನ್ಯನೇನೂ ಅಲ್ಲ, ಮಹಾಬ್ರಾಹ್ಮಣ. ಪ್ರಸಿದ್ಧವಾದ ರುದ್ರಾಭಿಷೇಕ ವಿಧಿಯನ್ನ ರಚನೆ ಮಾಡಿದವನವನು. ಮಹಾ ಶಿವಭಕ್ತ ಬೇರೆ. ತನ್ನ ಎದೆಯನ್ನ ಸೀಳಿ ನರಗಳನ್ನೆಲ್ಲ ಹೊರಗಡೆ ತೆಗೆದು ಅವುಗಳನ್ನೇ ತಂತಿ ಹಾಗೆ ಮೀಟಿ ಹಾಡಿ ಆ ಶಿವನನ್ನ ಒಲಿಸಿಕೊಂಡು ಅವನ ಆತ್ಮಲಿಂಗನ ಪಡೆದವನು ಅವನೊಬ್ಬನೇ. ಅವನು ವೇದಾಧಿಕಾರಿ. ಅವನಿಗೆ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ತಿಳಿದಿಲ್ಲ ಅಂತ ಅನ್ಕೊಂಡ್ರ? ಹಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ರಾವಣನಿಗೆ ಬರಿಯ ಶಾಸ್ತ್ರ ಬಲ ಮಾತ್ರ ಇರಲಿಲ್ಲ, ಅಪಾರವಾದ ಶಸ್ತ್ರ ಮತ್ತು ದೇಹ ಬಲ ಇತ್ತು. ಅದಮ್ಯನಾಗಿದ್ದ ಅವನು. ಆದರೆ ಅವನ ಸೋದರಿ ಶೂರ್ಪನಖೆ ಬಿಡಿಸಿದ ಒಂದು ಸುಂದರ ಚಿತ್ರ, ಅದು ಸೀತೆಯದ್ದು. ಆ ರೂಪ ಅವನ ಮನವನ್ನು ಕದಲಿಸಿಬಿಡತ್ತೆ. ಅವಳನ್ನು ನೋಡಿದ ಮೇಲಂತೂ ಅದರ ಸೆಳೆತ ಅವನಲ್ಲಿ ಕಾಮದಾಹನ ಕೆರಳಿಸಿ ಜ್ಞಾನನ ವಿವೇಕನ ಕಳೆದುಬಿಡ್ತು. ಧರ್ಮಾಂಧನಾಗಿ ಖಳನಾಯಕನಾಗಿ ತನ್ನದೇ ಸಮೃದ್ಧ ದೇಶದ ನೆಲದ ಮೇಲೆ ಅವನು ಬಿದ್ದು ಸಾಯೋ ಹಾಗಾಯಿತು. ಈ ಕಗ್ಗದ ಸಂದೇಶ ಕೂಡ ಇದೆ. ಹೊರಗೆ ಯಾವುದೋ ರೂಪ ಆಸೆ ಹೊಳಪನ್ನ ಉಕ್ಕಿಸಿ ಹೃದಯದಲ್ಲಿ ಉರಿಯನ್ನ ಎಬ್ಬಿಸತ್ತೆ. ಅದರ ಹೊಗೆ ಕಣ್ಣುಗಳನ್ನೆಲ್ಲ ಆವರಿಸಿ ದೃಷ್ಟಿನ ಮಂಕುಗೊಳಿಸುತ್ತೆ. ಇಂದ್ರಿಯಗಳು ತಾಳ ತಪ್ಪಿ ಕುಣಿಯತ್ತೆ, ಶಕ್ತಿಗಳನ್ನ ಕಳೆದು ಬಿಡುತ್ತೆ. ನಮ್ಮ ಅಂತರಂಗದ ನಾಳಗಳು ತುಂಬ ತೆಳುವಾದ ಪೊರೆಯಿಂದ ಆದವು. ಪೊರೆಯ ಬದಿಯಲ್ಲಿ ಯಾವುದೇ ಪ್ರಚೋದನೆ ಸಾಗಿ ಬಂದರೆ ಅದು ನಾಳದ ಪೊರೆಯನ್ನು ಒತ್ತಿ ಅದರೊಳಗೆ ಸೋಸಿ ಹೋಗಿ ಅಲ್ಲಿ ನಿದ್ರಿಸ್ತಾ ಇದ್ದ ಭಾವನೆಯ ಅಣುಗಳನ್ನು ಕೇಣಕಿ ಕೆರಳಿಸುತ್ತೆ. ಹೊರಗೆ ಹುಟ್ಟಿದ ಮೋಹ ಒಳಗೆ ದಾಹವಾಗಿ ಕಾಡತ್ತೆ. ಹಾಗಾಗಿ ನಾವಿದನ್ನು ಚೆನ್ನಾಗಿ ನೆನ್ಪಿಟ್ಕೊಂಡಿರಬೇಕು. ನಮ್ಮ ಆಸೆ ಆಕಾಂಕ್ಷೆ ಅಪೇಕ್ಷೆಗಳೆಲ್ಲ ನಮ್ಮ ಇತಿಮಿತಿಯಲ್ಲಿರಬೇಕು. ಅವು ನಮಗೆ ಖುಷಿಯನ್ನು ಕೊಡೋ ಹಾಗಿರಬೇಕು. ಅದ್ರ ಕಡೆ ನಮ್ಮ ಎಚ್ಚರ ಕೂಡ ಇರಬೇಕು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
0: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಗಾದೆ ಮಾತಿನಲ್ಲಿ ಪುನರ್ವಸು ಮಳೆಗೆ ಇರುವಂತಹ ಗಾದೆ ಮಾತಿನ ಕುರಿತು ದಿನೇಶ್ ಹೊಸನಗರ ಅವರು ಮಾಹಿತಿ ಹೇಳ್ತಾರೆ, ಕೇಳೋಣ.
5: ಎಲ್ಲರಿಗೂ ನಮಸ್ಕಾರ, ನಾನು ದಿನೇಶ್ ಹೊಸನಗರ. ನಾನಿವತ್ತು ಪುನರ್ವಸು ಮಳೆಯ ಬಗ್ಗೆ, ಅಥವಾ ಅಣ್ಣನ ಮಳೆ ಅಂತಾನೆ ಕರೀತಾರೆ, ಈ ಮಳೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಬಂದೆ. ಈ ಪುನರ್ವಸು ಮಳೆ ಬಿತ್ತನೆಗೆ ಯೋಗ್ಯವಾದ್ದಲ್ಲ, ಆದರೆ ಬಿತ್ತಿದ್ದು ಚಿಗುರ್ಲಿಕ್ಕೆ ಭಾರಿ ಯೋಗ್ಯವಾದಂಥ ಮಳೆ. ಹಾಗಾಗಿ ಇದನ್ನ ಪುನರ್ವಸುವಿನಲ್ಲಿ ಮುರಿದ ನೆಟ್ಟರು ಚಿಗುರುತ್ತೆ ಅನ್ನುವಂಥ ಗಾದೆ ಮಾತಿದೆ. ಅಂದರೆ ಅಷ್ಟು ಒಳ್ಳೆಯ ಮಳೆ ಆಗಿದೆ. ಇದಕ್ಕೆ ಇನ್ನೊಂದು ಗಾದೆ ಹೇಳ್ತಾರೆ, ಪುನರ್ವಸುವಿನ ನೀರು ಬೇರಿಗೆ ಆಧಾರ ಅಂತ. ಅಂದರೆ ಈಗಾಗಲೇ ನೆಟ್ಟಂತ ಗಿಡಗಳಿಗೆ ಬೇರು ಬಿಡಲಿಕ್ಕೆ ಈ ಮಳೆ ಆ ನೀರುಗಳು ತುಂಬ ಅನುಕೂಲವಾಗಿದೆ ಅನ್ನೋದನ್ನ ಹಿಂದಿನ ಜನರು ನೋಡ್ಕೊಂಡಿದ್ದಾರೆ. ಹಾಗಾಗಿ ಈ ಥರದ ಒಂದು ಗಾದೆಗಳು ಅಲ್ಲಿ ಹುಟ್ಕೊಂಡಿದೆ. ಸಾಮಾನ್ಯವಾಗಿ ಈ ಮಳೆ ಬಂದಾಗ ಜನ ಒಂದು ಮಾತಾಡ್ತಾರೆ, ಪುನರ್ವಸು ಮಳೆ ಬಂದರೆ ಕಪ್ಪೆ ರಾಗ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಮಲೆನಾಡಲ್ಲಿ ಈ ರಾತ್ರಿ ಸಮಯದಲ್ಲಿ ಈ ಕಪ್ಪೆಗಳು ಸಿಕ್ಕಾಪಟ್ಟಿ ಕೂಗ್ತವೆ. ಅಂದರೆ ಕಪ್ಪೆ ಜೋರಾಗಿ ಕೂಗ್ತಾ ಇದೆ ಅಂತ ಹೇಳಿದ್ರೆ ಜೋರಾಗಿ ಮಳೆ ಕರಿಯುತ್ತೆ, ನೆರೆ ಬರುತ್ತೆ ಅನ್ನುವಂಥ ಒಂದು ಸೂಚನೆ. ಇದು ಈ ಪುನರ್ವಸು ಮಳೆಯಲ್ಲಿ ಸಾಮಾನ್ಯವಾಗಿ ನೆರೆ ಬರುತ್ತೆ ಅಂತ. ಕಪ್ಪೆ ನಮಗೆ ಗೊತ್ತಿದ್ದಂತೆ ಹವಾಮಾನ ಬದಲಾವಣೆಯನ್ನು ಭಾಳ ಬೇಗ ಗುರುತಿಸುವಂಥದ್ದು ಕಪ್ಪೆ. ಹಾಗಾಗಿ ಇದರ ಆಧಾರದ ಮೇಲೆ ನಾವು ಹಿಂದಿನವರು ಈ ಗಾದೆಯನ್ನು ಕಟ್ಕೊಂಡ್ರು. ಅಂದರೆ ಅದು ಸತ್ಯವೂ ಸಹ ಆಗಿದೆ. ಈ ಪುನರ್ವಸು ಅಂತ ಹೇಳಿದ್ರೆ ಪುನ ಅಂತ ಹೇಳಿದ್ರೆ ಮರಳಿ, ವಸು ಅಂದರೆ ಸಂಪತ್ತು. ಇದ್ರ ಮೇಲೆ ಒಂದು ಕತೆ ಇದೆ. ಒಂದ್ಸಾರಿ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಒಂದು ಸಣ್ಣ ಗುಹೆಯೊಳಗೆ ಒಂದು ತೊರೆ ಹುಟ್ಟಿ ಅದು ಹರಿಯುತ್ತೆ. ಹರಿದ ಮುಂದೆ ತುಂಬ ಹಳ್ಳಿಗಳಿಗೆ ಹರ್ಕೊಂಡು ಹೋಗುತ್ತೆ. ಆ ಹರಿದಂಥ ಹಳ್ಳಿಗಳಲ್ಲೆಲ್ಲ ಅದು ಜೀವಕಳೆ ಇರುವಂಥ ನದಿ. ಆದ್ದರಿಂದ ಆ ಎಲ್ಲ ಭಾಗದಲ್ಲಿ ಹಸಿರಿನ ಸಂಪತ್ತು ಉಕ್ಕು ಹರಿತಿರುತ್ತೆ. ದನ ಧಾನ್ಯ ಜಾನುವಾರು ಕೃಷಿ ಎಲ್ಲವೂ ಸಹ ಸಂಪತ್ಪರಿತವಾಗಿರುತ್ತೆ. ಹೀಗೆ ಇಂಥ ಸಂಪತ್ಪರಿತವಾದಂಥ ಹಳ್ಳಿಗಳ ಮೇಲೆ ಒಬ್ಬ ಮಂತ್ರವಾದಿ ಕಂಡುಬಿಡುತ್ತೆ. ಇಷ್ಟು ಸಂಪತ್ಪರಿತವಾಗಿದೆ, ಎಲ್ಲರನ್ನ ನಾನು ನನ್ನ ಅಂಕೆಯಲ್ಲಿ ಇಟ್ಕೊಳ್ಬೇಕು ಅಂತ. ಅದಕ್ಕೆ ಅವನು ಅನೇಕ ಪ್ರಯೋಗಗಳು ಮಾಡ್ತಾನೆ, ಆದರೆ ಅದ್ಯಾವುದು ಸಹ ಅಲ್ಲಿ ಪ್ರಭಾವ ಬೀರದೇ ಇಲ್ಲ. ಏನು ಕಾರಣ ಅಂತ ಹುಡುಕ್ತಾ ಬಂದಾಗ ಅವನಿಗೆ ಗೊತ್ತಾಗುತ್ತೆ, ಅಲ್ಲಿರುವಂಥ ಜೀವಕಳೆ ಇದೆಯಲ್ಲ, ಆ ನಿತ್ಯ ಹರಿದ್ವರ್ಣದ ಜೀವಕಳೆನೇ ನನಗೆ ಈ ನನ್ನ ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ನನ್ನ ಋಣಾತ್ಮಕವಾದಂಥ ಈ ಪ್ರಯೋಗಗಳು ಅಲ್ಲಿ ಏನು ಕೆಲಸ ಮಾಡ್ತಿಲ್ಲ, ಅಷ್ಟು ಧನಾತ್ಮಕವಾದಂಥ ಒಂದು ಅಂಶ ಅಲ್ಲಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಹಾಗಾದ್ರೆ ಇದು ಎಲ್ಲಿಂದ ಬರುತ್ತೆ ಅಂತ ನೋಡಿದಾಗ ಇದು ನದಿಯಿಂದ ಬರುತ್ತೆ. ಹಾಗಾಗಿ ನದಿ ಎಲ್ಲಿಂದ ಹುಟ್ಟುತ್ತೆ ನೋಡಿದಾಗ ಅವನಿಗೆ ಗೊತ್ತಾಗುತ್ತೆ, ನಿತ್ಯ ಹರಿದ್ವರ್ಣ ಕಾಡು ಅಲ್ಲಿಗೆ ಹುಡ್ಕೊಂಡು ಬಂದು ಆ ನಿತ್ಯ ಹರಿದ್ವರ್ಣದ ಕಾಡದ ಗುಹೆಯಲ್ಲಿ ಕೂತ್ಕೊಳ್ತಾನೆ. ಕೂತ್ಕೊಂಡು ವರ್ಷಾನ್ಗಟ್ಲೆ ಅದನ್ನ ದಿಗ್ಬಂಧ ಹಾಕ್ತಾರೆ.

0: ಪ್ರಯತ್ನ ಮಾಡ್ತಾರೆ. ತನ್ನೆಲ್ಲ ಜೀವಮಾನದ ಹತ್ತಿರವಾದ ಶಕ್ತಿಯನ್ನು ಬಳಸ್ತಾನೆ. ಜೊತೆಗೆ ಅಷ್ಟೇ ಸಾಕಾಗೋದಿಲ್ಲ, ತನ್ನ ಜೀವನದ ಆಯಸ್ಸಿನ ಅಂಶವನ್ನು ಅದಕ್ಕೆ ಸೇರಿಸಿ ದಿಗ್ಬಂಧನ ಹಾಕ್ಬಿಡ್ತಾನೆ. ಈಗ ದಿಗ್ಬಂಧನ ಹಾಕಿದ್ಮೇಲೆ ಅದೇನಾಗುತ್ತೆ, ಮುಂದೆ ಹರಿಯೋದಿಲ್ಲ. ಅದು ಜೊತೆಗೆ ಏನಾಗುತ್ತೆ ಅಂದರೆ ಆ ದೊಡ್ಡ ಮರದ ಬೇರಿನ ಮೂಲಕ ಅದು ಅಂತರಾಳಕ್ಕೆ ಇಳಿದು ಹೋಗ್ಬಿಡುತ್ತೆ. ಯಾವಾಗ ಈ ಜೀವನದಿ ಕೆಳಗೆ ಹೋಯ್ತೋ, ಅಲ್ಲಿ ಹರಿಯೋದಿಲ್ವೋ, ಆ ಭಾಗದಲ್ಲಿ ಇರುವಂಥ ಎಲ್ಲ ಗ್ರಾಮಗಳು ಬತ್ತುತ್ತಾ ಹೋಗುತ್ತೆ. ಸಮೃದ್ಧಿ, ಹಸಿರು ಸಮೃದ್ಧಿ ಕಮ್ಮಿ ಆಗ್ತಾ ಬರುತ್ತೆ. ಜನ ಒದ್ದಾಟಕ್ಕೆ ಬಿದ್ದು ಬಿಡ್ತಾರೆ. ಆಗ ಅವರೆಲ್ಲರೂ ಸಹ ಈ ಮಂತ್ರವಾದಿಯ ಅಡಿಯಾಳಾಗಿ ಬದುಕ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಕೆಲವಷ್ಟು ಜನ ಆ ಮಂತ್ರವಾದಿಯ ಕಣ್ ತಪ್ಪಿಸಿ ಅಲ್ಲಿಂದ ಪೂರ್ವಕ್ಕೆ ಹೋಗಕ್ಕಂತ ಹೊರಡ್ತಾ ಇರ್ತಾರೆ. ಆ ದಾರಿಲಿ ಒಬ್ಬ ಸನ್ಯಾಸಿ ಸಿಕ್ಕಿ ಇವ್ರ ಕಷ್ಟವನ್ನು ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಈ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ನೀವು ಇಂದ್ರದೇವನನ್ನ ಬೇಡಿಕೊಂಡ್ರೆ ಅವನಿಂದ ಮಾತ್ರ ಸಾಧ್ಯ ಅಂತ. ಹಾಗೆ ಎಲ್ಲರೂ ಸಹ ಮಾಡಿದಾಗ ಇಂದ್ರದೇವ ಪ್ರತ್ಯಕ್ಷ ಆಗಿ, ಸರಿ, ನಿಮಗೆ ಅವನ ಸೋಲಿಸುವಂತ ಒಂದು ಸಮರ್ಥವಾದಂತಹ ಯೋಧನ ಕಳಿಸ್ತೀನಿ, ಅವನ ಹೆಸರು ಪುನರ್ವಸು, ಕಳಿಸ್ತೀನಿ ಹೋಗಿ ಅಂತ. ಹಾಗೆ ಪುನರ್ವಸಿಗಾಗಿ ಜನರೆಲ್ಲ ಕಾಯ್ತಾ ಇರ್ತಾರೆ. ಆಗ ಒಂದು ದಿವಸ ಆ ನಿತ್ಯ ಹರಿದ್ವರ್ಣದ ಬೆಟ್ಟದ ಮೇಲೆ ದಟ್ಟವಾದಂತ ಮೋಡ ಕವಿದು ನಿಂತ್ಕೊಳ್ಳುತ್ತೆ. ಎಲ್ಲರೂ ಆಶ್ಚರ್ಯ ನೋಡ್ತಾ ಇರ್ತಾರೆ. ಆಗ ಅದು ನಿಧಾನವಾಗಿ ಹತ್ರ ಬರ್ತಾ ಪುನರ್ವಸು ಮಳೆ ಆಗಿ ಸುರಿತಾ ಬಂದ. ಅವಾಗ ಈ ಮಂತ್ರವಾದಿ ಗೊತ್ತಾಗ್ಬಿಡುತ್ತೆ, ಓ, ಇದು ನನಗೆ ದಿಗ್ಬಂಧ ಮರಲಿಕ್ಕೆ ಬರ್ತಿರೋದು ಅಂತ. ತಕ್ಷಣ ಏನ್ ಮಾಡ್ತಾನೆ ಅವನು, ಆ ಮಳೆ ಹಾನಿಗಳು ಬೀಳ್ತಿದ್ದಾಗಲೇ ತನ್ನ ಮಂತ್ರವನ್ನ ಮತ್ತಿಷ್ಟು ಉಚ್ಚಾರ ಮಾಡಿ ಈ ದಿಗ್ಬಂಧನ ಇನ್ನೂ ಸ್ಟ್ರಾಂಗ್ ಮಾಡೋಣ ಅಂತ ಪ್ರಯತ್ನ ಮಾಡ್ತಾನೆ. ಮಂತ್ರವನ್ನ ಹೇಳಬೇಕು ಅನ್ನೋಷ್ಟೊಳಗೆ ಆ ಕಪ್ಪೆಗಳು ಒಟರಗುಟ್ಟುವ ದೊಡ್ಡ ಶಬ್ದದ ಮೂಲಕ ಅವನ ಮಂತ್ರ ತಪ್ಪೋಗ್ಬಿಡುತ್ತೆ. ಜೊತೆಗೆ ಜೀರುಂಡೆಗಳು ಜೋರಾಗಿ ಕೂಗ್ತಾ ಇರೋದು ಸ್ಟಾರ್ಟ್ ಮಾಡುತ್ತೆ. ಅವಾಗ ಅವನಿಗೆ ತನ್ನ ಏಕಾಗ್ರತೆ ತಪ್ಪೋಗ್ಬಿಡುತ್ತೆ. ಅದೇ ಸಂದರ್ಭದಲ್ಲಿ ವಿಪರೀತ ರಭಸವಾಗಿ ಬಿದ್ದ ಮಳೆ ಅವನ ಎಲ್ಲ ದಿಗ್ಬಂಧನಗಳ ಜೊತೆಗೆ ಅವನನ್ನು ಸಹ ಕೊಚ್ಚಿಕೊಂಡು ಸೀದಾ ಸಮುದ್ರಕ್ಕೆ ಸೇರಿಸ್ಬಿಡುತ್ತೆ. ಹಾಗಾಗಿ ಅವತ್ತಿನಿಂದ ಆ ಮಂತ್ರವಾದಿ ಅಲ್ಲಿಗೆ ಅವನ ಅಂತ್ಯ ಆಗ್ಬಿಡುತ್ತೆ. ಆಗ ಪುನಃ ಆ ಜೀವನದಿ ಹರಿಯ ಸ್ಟಾರ್ಟ್ ಮಾಡುತ್ತೆ. ಆ ಎಲ್ಲ ಭಾಗದಲ್ಲೂ ಸಹ ಅತ್ಯಂತ ಸಮೃದ್ಧಿಯಾಗಿ ಹಸಿರು ಉಳ್ಕೊಳ್ಳುತ್ತೆ ಅಂತ ಈ ಕತೆ. ಹಾಗಾಗಿ ಪುನರ್ವಸು ಅಂತ ಹೇಳಿದ್ರೆ ಪುನರ್ ಸಮೃದ್ಧಿ ತರುವುದು, ಈ ವಸುವಿಗೆ, ಈ ಧರೆಗೆ ಪುನರ್ ಸಮೃದ್ಧಿಯನ್ನು ಕೊಡುವಂಥ ಕೆಲಸ ಇದು ಮಾಡುತ್ತೆ. ಹಾಗಾಗಿ ಇದನ್ನ ಚಿಗುರಿಸುವ ಮಳೆ, ಬೇರಿನ ಆಧಾರದ ಮಳೆ ಅಂತಲೂ ಸಹ ನಮ್ಮ ಜಾನಪದದಲ್ಲಿ ಗಾದೆಗಳಲ್ಲಿ ಕರೀತಾರೆ. ಅದಕ್ಕೆ ಆದ್ರದಲ್ಲಿ ಬಿತ್ತು ಪುನರ್ವಸಿನಲ್ಲಿ ಚಿಗುರುತ್ತೆ ಅಂತ ಗಾದೆ ಮಾತಿದೆ. ಹಾಗಾಗಿ ಬಿತ್ತಲಿಕ್ಕೆ ಇದು ಒಳ್ಳೆಯ ಸಮಯ ಅಲ್ಲ. ಪುನರ್ವಸು ತಪ್ಪಿದ್ರೆ ರೈತನ ಬದುಕು ಸಪ್ಪೆ ಆಗುತ್ತೆ ಅಂತಲೂ ಇದೆ. ಅಂದರೆ ಪುನರ್ವಸು ಪಕ್ಷ ಬರದೇ ಹೋಗ್ಬಿಟ್ರೆ ಆ ವರ್ಷ ರೈತನ ಬೆಳೆ ಚೆನ್ನಾಗಿ ಬರೋದಿಲ್ಲ, ಅವನ ಮಕ್ಕಳಲ್ಲಿ ಸಪ್ಪೆ ಆಗ್ಬಿಡುತ್ತೆ. ಈಗಲೇ ಗೊತ್ತಾಗ್ಬಿಡುತ್ತೆ, ಓ, ಈ ವರ್ಷ ಪುನರ್ವಸು ಬಂದಿಲ್ಲ, ನಮಗೆ ಒಳ್ಳೆ ಬೆಳೆ ಇಲ್ಲ ಅಂತ ಅವನಿಗೆ ಅರ್ಥವಾಗ್ಬಿಡುತ್ತೆ. ಹೀಗೆ ಈ ಪುನರ್ವಸು ಮಳೆ ಬಗ್ಗೆ ನಿಮ್ಮ ಜೊತೆಗೆ ಸ್ವಲ್ಪ ಹಂಚಿಕೊಂಡಿದ್ದಕ್ಕೆ, ಇದನ್ನೆಲ್ಲ ನೀವು ಚಂಬ ಆಸಕ್ತಿಯಿಂದ ಕೇಳಿದ್ದ ಎಲ್ಲರಿಗೂ ಸಹ ನನ್ನ ಧನ್ಯವಾದ ಹೇಳ್ತಾ ಮುಂದೆ ಮತ್ತೊಂದು ಮಳೆ ಬಗ್ಗೆ ಹೇಳಲಿಕ್ಕಾಗಿ ನಿಮ್ ಜೊತೆಗೆ ಜಾಯ್ನ್ ಆಗ್ತೀನಿ. ಧನ್ಯವಾದಗಳು.
1: ಪುನರ್ವಸು ಮಳೆಯ ಕುರಿತಾದಂತಹ ಗಾದೆ ಮಾತಿನ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಟ್ಟಂತಹ ದಿನೇಶ್ ಹೊಸನಗರ್ ಅವರಿಗೆ ಧನ್ಯವಾದಗಳು.
2: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
3: ಏ ಚಿನ್ನು ಮುನ್ನು, ಚಿಟ್ಟೆ, ಗೊಂಬೆ, ಚಿತ್ತು, ಸುಂದ್ರಿ, ಎಲ್ಲ ಬನ್ನಿ. ಇವತ್ತು ನಾನೊಂದು ಬಹಳ ಬಹಳ ಕುತೂಹಲಕಾರಿಯಾದ ಕತೆ ಹೇಳ್ತೀನಿ, ಬೇಗ ಬೇಗ ಬನ್ನಿ.
4: ಯಾವ್ದು ಪೊನ್ನಜ್ಜಿ ಅಂತ ಕತೆ?
5: ಮಹಾಭಾರತದ ಕತೆ ಇರ್ಬೇಕು ಅಲ್ವಾ?
3: ಹೌದೌದು, ಮಹಾಭಾರತದಲ್ಲಿ ಬರುವ ಉಡುಪಿ ರಾಜನ ಕಡಲೆ ಸಿಪ್ಪೆಯ ರಹಸ್ಯ.
5: ಏನು ಕಡಲೆ ಸಿಪ್ಪೆ ರಹಸ್ಯನಾ?
6: ಏನದು ಏನದು, ಬೇಗ ಹೇಳು ಕತೆನ.
3: ಮಕ್ಕಳೇ, ನಿಮಗೆಲ್ಲ ಪಾಂಡವ ಕೌರವರ ನಡುವೆ ನಡೆದ ಕುರುಕ್ಷೇತ್ರ ಯುದ್ಧದ ಬಗ್ಗೆ ತಿಳಿದೇ ಇದೆ. ಅದು 18 ಅಕ್ಷೋಹಿಣಿ ಸೈನ್ಯದ ಜೊತೆಗೆ 18 ದಿನಗಳ ಕಾಲ ನಡೆದ ಮಹಾಸಂಗ್ರಾಮ ಆಗಿತ್ತು. ಭರತ ಖಂಡದ ಆರ್ಯಾವರ್ತದ ಎಲ್ಲ ರಾಜರುಗಳು ಕುರುಕ್ಷೇತ್ರ ಯುದ್ಧದಲ್ಲಿ ಪಾಲ್ಗೊಳ್ಳಲೇಬೇಕಿತ್ತು. ತಮ್ಮ ತಮ್ಮ ಮೈತ್ರಿ ಮತ್ತು ಸಂಬಂಧಗಳ ಮೇಲಿನ ಆಧಾರದ ಮೇಲೆ ರಾಜರುಗಳು ಒಂದೋ ಕೌರವರ ಸೈನ್ಯಕ್ಕೆ ಇಲ್ಲವೇ ಪಾಂಡವರ ಸೈನ್ಯಕ್ಕೆ ಸೇರ್ಪಡೆ ಆಗ್ತಾ ಇದ್ರು. ಇದರಲ್ಲಿ ಪಾಂಡವರ 7 ಅಕ್ಷೋಹಿಣಿ ಸೇನೆ ಮತ್ತೆ ಕೌರವರ 11 ಅಕ್ಷೋಹಿಣಿ ಸೇನೆ ಭಾಗವಹಿಸಿ ಘನಘೋರ ಯುದ್ಧ ನಡೀತಾ ಇತ್ತು. 4 ಲಕ್ಷ ಆನೆ, 4 ಲಕ್ಷ ರಥಗಳು, 11 ಲಕ್ಷ ಕುದುರೆಗಳು, 40 ಲಕ್ಷ ಸೈನಿಕರು ಪಾಲ್ಗೊಂಡು ಪ್ರಾಣ ತೆತ್ತ ರಣರಂಗ ಅದಾಗಿತ್ತು. ಈ ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ನಾಟಕದ ಉಡುಪಿ ಕ್ಷೇತ್ರದ ಉಡುಪಿ ರಾಜನದು ಒಂದು ವಿಶೇಷ ಪಾತ್ರ ಇತ್ತು. ಹೀಗೆ ಅಂತ ಹೇಳಿದರೆ ಎಲ್ಲರ ಹುಬ್ಬು ಮೇಲೇರತ್ತೆ. ಅದೇನಂತ ಈ ದಿನ ನಾನು ನಿಮಗೆ ಹೇಳ್ತೀನಿ. ಉಡುಪಿ ರಾಜನಿಗೆ ಕುರುಕ್ಷೇತ್ರ ಯುದ್ಧದಲ್ಲಿ ಪ್ರತ್ಯಕ್ಷವಾಗಿ ರಣರಂಗದಲ್ಲಿ ಯುದ್ಧ ಮಾಡೋಕ್ಕೆ ಇಷ್ಟ ಇರೋದಿಲ್ಲ. ಯುದ್ಧ ಅಂದರೆ ಪ್ರಾಣಹಾನಿ, ಧನಹಾನಿ ಆಗುತ್ತೆ. ಹಾಗಾಗಿ ಉಡುಪಿ ರಾಜ ತನ್ನ ಪ್ರಜೆಗಳ ಪ್ರಾಣಕ್ಕೆ ಸಂಚಕಾರ ತರುವಂತಹ ಈ ಮಹಾಸಮರದಲ್ಲಿ ಭಾಗಿಯಾಗೋಕ್ಕೆ ಬಯಸೋದಿಲ್ಲ. ಆತ ಶ್ರೀಕೃಷ್ಣನಲ್ಲಿ, ಶ್ರೀಕೃಷ್ಣ, ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ಪ್ರತ್ಯಕ್ಷವಾಗಿ ಯುದ್ಧ ಮಾಡೋಕ್ಕೆ ಇಷ್ಟ

0: ಅದಕ್ಕೆ ಒಂದು ಪರಿಹಾರವನ್ನು ಉಡುಪಿ ರಾಜ ತೋರಿಸ್ಬಿಟ್ಟಿದ್ದ. ಹಗಲೆಲ್ಲ ಭೀಕರ ಯುದ್ಧ ನಡೆಸಿ ಮರಳ್ತಾ ಇದ್ದ ಸೈನಿಕರಿಗೆ 18 ದಿನಗಳು ಮೃಷ್ಟಾನ್ನ ಭೋಜನವನ್ನೇ ಉಡುಪಿ ರಾಜ ಮಾಡಿ ಬಡಿಸ್ತಾನೆ. ಪ್ರತಿದಿನ ಕರಾರುವಕ್ಕಾಗಿ ಆ ದಿನಕ್ಕೆ ಎಷ್ಟು ಬೇಕೋ ಅಷ್ಟೇ ಅಡಿಗೆನ ಆತ ಮಾಡಿಸ್ತಾ ಇದ್ದ. ಒಂದು ಅಗಳು ಹೆಚ್ಚು ಇಲ್ಲ, ಒಂದು ಅಗಳು ಕಡಿಮೆನೂ ಇಲ್ಲ. ದಿನಾಲೂ ಲಕ್ಷ ಲಕ್ಷಗಟ್ಟಲೆ ಸೈನಿಕರು, ಅಶ್ವಗಳು, ಕುದುರೆಗಳು ಹತರಾಗ್ತಾ ಇದ್ರು. ಎಷ್ಟೆಷ್ಟು ಸೈನಿಕರ ಅವಸಾನ ಆಗಿದೆ ಅನ್ನೋ ಲೆಕ್ಕ ಯಾರಿಗೂ ಸಿಗ್ತಾ ಇರಲಿಲ್ಲ. ಹೀಗಿರಬೇಕಾದ್ರೆ ಉಡುಪಿ ರಾಜ ಮಾತ್ರ ಆ ದಿನಕ್ಕೆ ತಕ್ಕಷ್ಟೇ ಅಡಿಗೆ ಮಾಡಿ ಬಡಿಸ್ತಿದ್ದ. ಇದು ಧರ್ಮರಾಜನಿಗೆ ಬಹಳ ವಿಸ್ಮಯಕಾರಿ ವಿಷಯವಾಗಿ ಕಾಣಿಸ್ತಾ ಇತ್ತು. ಆತ ಉಡುಪಿ ರಾಜನಿಗೆ ಈ ವಿಷಯವನ್ನು ಎತ್ತಿ ಪ್ರಶ್ನೆ ಕೂಡ ಮಾಡ್ತಾನೆ. ಆದರೆ ಉಡುಪಿ ರಾಜ ಸುಮ್ಮನೆ ನಕ್ಕು ಇದೆಲ್ಲ ಭಗವಂತನ ಇಚ್ಛೆ ಅಂತ ಹಾರಿಕೆ ಉತ್ತರವನ್ನು ಕೊಡ್ತಾನೆ. 18 ದಿನಗಳ ಆ ಕರಾಳ ದಿನಗಳು ಮುಗಿದು ಕೊನೆ ದಿನದಲ್ಲಿ ಕೇವಲ 12 ಜನರು ಮಾತ್ರ ಬದುಕಿ ಉಳಿತಾರೆ. ಆ ದಿನ ಉಡುಪಿ ರಾಜ ಕೇವಲ 12 ಜನರಿಗಷ್ಟೇ ಅಡಿಗೆ ಮಾಡಿ ಬಡಿಸಿದ್ದ. ಎಲ್ಲರೂ ಉಡುಪಿ ರಾಜನ ಈ ಸರಿಯಾದ ಲೆಕ್ಕಕ್ಕೆ ಬೆರಗಾಗ್ಬಿಟ್ಟಿದ್ರು.
1: ಅದೇಗೆ ಅವನು ಸರಿಯಾದ ಲೆಕ್ಕ ಇಡ್ತಿದ್ದ?
2: ಹೇಳ್ ಪೊನ್ನಜ್ಜಿ, ಅದೇನ್ ಮಾಡ್ತಾ ಇದ್ದ ಅವನು?
0: ತಡೀರಿ, ಉಡುಪಿ ರಾಜನೇ ಅದರ ರಹಸ್ಯ ಏನು ಅಂತ ಹೇಳ್ತಾನೆ. ಧರ್ಮರಾಜನಿಗೆ ಈ ಕೌತುಕವನ್ನ ತಡೆಯೋದಕ್ಕೆ ಆಗೋದಿಲ್ಲ. ಆತ ಸೀದ ಉಡುಪಿ ರಾಜನ ಶಿಬಿರಕ್ಕೆ ಬಂದು, ಉಡುಪಿ ರಾಜ, ನೀವು ನಿಜವಾಗ್ಲೂ ಮಹಾ ಪವಾಡವನ್ನೇ ಮಾಡಿದ್ದೀರಾ. ಒಂದು ದಿನನು ಒಂದಂಗಳು ವ್ಯರ್ಥವಾಗಲಿಲ್ಲ. ನಿಮ್ಮ ಲೆಕ್ಕಾಚಾರ ಅದೆಷ್ಟು ಸರಿಯಾಗಿರ್ತಿತ್ತು, ಇದನ್ನ ನೀವು ಹೇಗೆ ಮಾಡ್ತಾ ಇದ್ರಿ ಅಂತ ಹೊಗಳ್ತಾ ಪ್ರಶ್ನೆ ಮಾಡ್ತಾನೆ. ಆಗ ಉಡುಪಿ ರಾಜ, ಮಹಾರಾಜ, ಈ 18 ದಿನಗಳ ಮಹಾಸಂಗ್ರಾಮದಲ್ಲಿ ಯಾರು ಪಾಂಡವರನ್ನ ಹೆಜ್ಜೆ ಹೆಜ್ಜೆಗೂ ತನ್ನ ಅನುಗ್ರಹವನ್ನ ಬೀರಿ ರಕ್ಷಣೆ ಮಾಡಿದಾನೋ ಅವನೇ ನನಗೆ ಈ ಲೆಕ್ಕವನ್ನ ಕೊಡ್ತಾ ಇದ್ದ ಅಂತಂದ. ಈ ಮಾತನ್ನು ಹೇಳುವಾಗ ಉಡುಪಿ ರಾಜನ ಕಂಗಳು ಭಕ್ತಿ ರಸದಿಂದ ತುಂಬಿ ತುಳುಕಾಡ್ತಾ ಇತ್ತು. ಧರ್ಮರಾಜ ಅರ್ಥ ಆಗದೆ, ಅಂದ್ರೆ ಯಾರು? ಶ್ರೀಕೃಷ್ಣನೇ ಅಂತಂದ. ಆಗ ಉಡುಪಿ ರಾಜ, ಹೌದು ಮಹಾರಾಜ, ಶ್ರೀಕೃಷ್ಣನೇ ನನಗೆ ಈ ಲೆಕ್ಕವನ್ನ ಕೊಡ್ತಾ ಇದ್ದ. ಪ್ರತಿದಿನ ಯುದ್ಧ ಮುಗಿದ ಮೇಲೆ ಶ್ರೀಕೃಷ್ಣ ನನ್ನ ಶಿಬಿರಕ್ಕೆ ಆಗಮಿಸ್ತಾ ಇದ್ದ. ನಾನು ಅವನಿಗಾಗಿ ಅವನಿಗೆ ಇಷ್ಟವಾದ ಕಡಲೆಯನ್ನು ಬೇಯಿಸಿ ಇಡ್ತಾ ಇದ್ದೆ. ಶ್ರೀಕೃಷ್ಣ ಕಡಲೆ ತಿಂದು ಸಿಪ್ಪೆಯನ್ನು ಎಸಿತಾ ಇದ್ದ. ನಾನು ಆ ಎಸೆದ ಸಿಪ್ಪೆಗಳನ್ನು ಆರಿಸಿ ಲೆಕ್ಕ ಮಾಡ್ತಾ ಇದ್ದೆ. ಲೆಕ್ಕದಲ್ಲಿ ಸಿಕ್ಕ ಕಡಲೆಯ ಸಿಪ್ಪೆಯಷ್ಟು 1000 ಸೈನಿಕರು ಮರುದಿನ ಯುದ್ಧದಲ್ಲಿ ಹತರಾಗ್ತಾ ಇದ್ರು. ಉದಾಹರಣೆಗೆ 10 ಎಸೆದ ಸಿಪ್ಪೆ ಇದ್ರೆ 10,000 ಸೈನಿಕರು ಮರಣ ಹೊಂದುತ್ತಾ ಇದ್ರು. ಅಷ್ಟು ಜನರ ಲೆಕ್ಕವನ್ನು ಕಳೆದು ನಾನು ಅಡಿಗೆ ಮಾಡ್ತಾ ಇದ್ದೆ. ಹೀಗೆ ಇದೆಲ್ಲವೂ ಅವತಾರಿ ಪುರುಷ ಶ್ರೀಕೃಷ್ಣನ ಮಹಿಮೆಯಾಗಿದೆ ಅಂತ ಭಕ್ತಿ ಭಾವದಿಂದ ಹೇಳ್ದ. ಧರ್ಮರಾಯ, ಧರ್ಮ ಸಂಸ್ಥಾಪನೆಗೆ ಶ್ರೀಕೃಷ್ಣ ನಡೆಸಿದ ಮಹಾಸಂಗ್ರಾಮ ಇದು ಅಂತ ತಿಳ್ಕೊಂಡು ಮನದುಂಬಿ ಶ್ರೀಕೃಷ್ಣನಿಗೆ ವಂದಿಸ್ತಾನೆ.
3: ಓಹೋ, ಇದಾ ಕಳ್ಳೆ ಸಿಪ್ಪೆ ಗುಟ್ಟು?
4: ಚೆನ್ನಾಗಿದೆ, ಚೆನ್ನಾಗಿದೆ.
0: ಹೌದು ಮಕ್ಕಳೇ, ಈ ಜಗತ್ತಿನಲ್ಲಿ ನಡೆಯುವುದೆಲ್ಲ ಆಕಸ್ಮಿಕವಲ್ಲ, ಎಲ್ಲನೂ ಕೂಡ ಭಗವಂತನ ಮಹಿಮೆಯಾಗಿದೆ. ಕರುಣೆ ತೋರುವವನು ಅವನೇ, ಕೊಲ್ಲುವವನು ಅವನೇ. ಕಾಯುವ ಕೊಲ್ಲುವ ಎರಡೂ ಪ್ರಕ್ರಿಯೆಯು ಜೀವಿಗಳ ಉದ್ಧಾರಕ್ಕಾಗಿಯೇ ಇರುತ್ತೆ.
5: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
6: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
8: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
7: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
8: ಒಂದ್ ಬುಟ್ಟಿನ ಚೀಲನ ತಕೊಂಡ್ ಹೋಗು.
7: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
8: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
7: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
8: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
7: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ.

0: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
1: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಮಹಾಲಕ್ಷ್ಮಿ ಸ್ವೀಟ್ಸ್.
1: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಇಂದೇ ಬನ್ನಿ ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
10: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
11: ನಂದಿನಿ.
3: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ದಿನದ ವಿಶೇಷ ಕಾರ್ಯಕ್ರಮ. ಪತ್ರಿಕಾ ದಿನಾಚರಣೆ ಅಂಗವಾಗಿ ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ವತಿಯಿಂದ ಪತ್ರಕರ್ತರು, ಶಿವಮೊಗ್ಗ ಜಿಲ್ಲಾ ವ್ಯಾಪ್ತಿಯ ಪತ್ರಿಕಾ ಸಿಬ್ಬಂದಿ ಹಾಗೂ ಪತ್ರಿಕಾ ವಿತರಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿದೆ. 2025-26 ಸಾಲಿನ SSLC ಮತ್ತು PUCಯಲ್ಲಿ 80% ಹೆಚ್ಚು ಅಂಕ ಪಡೆದ ಮಕ್ಕಳು ಅರ್ಜಿ ಸಲ್ಲಿಸಬಹುದು. ಅಂಕಪಟ್ಟಿ ಪ್ರತಿ, ಆಧಾರ್ ಕಾರ್ಡ್, 2 ಭಾವಚಿತ್ರ ಹಾಗೂ ಪೋಷಕರು ಪತ್ರಿಕಾ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕುರಿತ ದೃಢೀಕರಣ ಪತ್ರದೊಂದಿಗೆ July 20 ಒಳಗಾಗಿ ಪತ್ರಿಕಾ ಭವನದಲ್ಲಿ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ 9341110728 ಅಥವಾ 9341126340 ಈ ನಂಬರುಗಳಿಗೆ ಸಂಪರ್ಕಿಸಬಹುದು. ಮುಂದಿನ ವಿವರ. ಬೆಂಗಳೂರಿನ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶೈಕ್ಷಣಿಕ ಮಂಡಳಿಯನ್ನು ಅಧಿಕೃತವಾಗಿ ಪುನಾರಚನೆ ಮಾಡಲಾಗಿದ್ದು, ಇದರ ಪ್ರಮುಖ ಸದಸ್ಯರಾಗಿ ಶಿವಮೊಗ್ಗದ ಸುಬ್ಬಯ್ಯ ದಂತವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಪ್ರೊಫೆಸರ್ ಡಾಕ್ಟರ್ ಮಿಥುನ್ KM ನೇಮಕಗೊಂಡಿದ್ದಾರೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಮಂಡಳಿಯ ಸದಸ್ಯರಾಗಿ ಶಿವಮೊಗ್ಗ ಜಿಲ್ಲೆಯಿಂದ ಇದುವರೆಗೆ ಯಾರೂ ಆಯ್ಕೆಯಾಗಿರಲಿಲ್ಲ. ಡಾಕ್ಟರ್ ಮಿಥುನ್ KM ಅವರು ಈ ಸ್ಥಾನಕ್ಕೆ ಆಯ್ಕೆಯಾದ ಜಿಲ್ಲೆಯ ಮೊದಲನೆಯವರಾಗಿದ್ದಾರೆ ಎಂಬುದು ಶಿವಮೊಗ್ಗ ಜಿಲ್ಲೆಗೆ ಹೆಮ್ಮೆಯ ಸಂಗತಿಯಾಗಿದೆ. ಡಾಕ್ಟರ್ ಮಿಥುನ್ ಅವರಿಗೆ ಸುಬ್ಬಯ್ಯ ಆಸ್ಪತ್ರೆಗಳ ಸಮೂಹದ ವ್ಯವಸ್ಥಾಪಕ ನಿರ್ದೇಶಕ ಡಾ ಎಸ್ ನಾಗೇಂದ್ರ ಅವರು ಅಭಿನಂದಿಸಿದ್ದಾರೆ. ಮುಂದಿನ ವಿವರ. ಮೆಸ್ಕಾಂ ಶಿರಾಳಕೊಪ್ಪ ಉಪವಿಭಾಗ ಕಚೇರಿಯಲ್ಲಿ ಜುಲೈ 14ರಂದು ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಜನಸಂಪರ್ಕ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಮೆಸ್ಕಾಂನ ಅಧಿಕಾರಿಗಳು ಭಾಗವಹಿಸಲಿದ್ದು ಗ್ರಾಹಕರು ಸದುಪಯೋಗ ಪಡಿಸಿಕೊಳ್ಳುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9448997776 ಸಂಪರ್ಕಿಸಬಹುದು. ಮುಂದಿನ ವಿವರ. 2026-27 ಸಾಲಿನ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ವತಿಯಿಂದ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಜಿಟಿಟಿಸಿಯಲ್ಲಿ ಎಐಟಿಟಿ ಎಸ್ಸಿಪಿ ಅಥವಾ ಟಿಎಸ್ಪಿ ಯೋಜನೆಯಡಿಯಲ್ಲಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ನಿರುದ್ಯೋಗಿ ಯುವಕ ಅಥವಾ ಯುವತಿಯರಿಗೆ ವಿವಿಧ ಕೌಶಲ್ಯಾಭಿವೃದ್ಧಿ ಉಚಿತ ತರಬೇತಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಐಟಿಐ ಪೂರೈಸಿದವರಿಗೆ 4 ತಿಂಗಳ ಸಿಎನ್ಸಿ ಆಪರೇಟರ್, ವರ್ಟಿಕಲ್ ಮಷಿನಿಂಗ್ ಸೆಂಟರ್, ಡಿಪ್ಲೊಮೋ ಅಥವಾ ಬಿಇ ಪೂರೈಸಿದವರಿಗೆ 4 ತಿಂಗಳ ಸಿಎನ್ಸಿ ಪ್ರೋಗ್ರಾಮರ್ ಅಥವಾ ಆಟೋಕ್ಯಾಡ್ ಐಒಟಿ, ಎಸ್ಎಸ್ಎಲ್ಸಿ ಪೂರೈಸಿದವರಿಗೆ 4 ತಿಂಗಳ ಮಿಲ್ಲರ್ ಅಥವಾ ಟರ್ನರ್ ಹಾಗೂ 12 ತಿಂಗಳ ಟೂಲ್ ರೂಮ್ ಮಷಿನಿಸ್ಟ್ ತರಬೇತಿಗಳನ್ನು ನೀಡಲಾಗುವುದು. ತರಬೇತಿ ಮುಗಿದ ನಂತರ ತಾಂತ್ರಿಕ ಕೈಗಾರಿಕೆಗಳಲ್ಲಿ ಉದ್ಯೋಗಾವಕಾಶವನ್ನು ಕಲ್ಪಿಸಲಾಗುವುದು. ತರಬೇತಿ ಅವಧಿಯಲ್ಲಿ ಪ್ರತಿ ತಿಂಗಳಿಗೆ ₹2,500 ಶಿಷ್ಯವೇತನ ನೀಡಲಾಗುವುದು. ಆಸಕ್ತ ಅರ್ಹ ಅಭ್ಯರ್ಥಿಗಳು ತಮ್ಮ ವಯಸ್ಸು, ವಿದ್ಯಾರ್ಹತೆ, ದಾಖಲಾತಿಗಳು ಹಾಗೂ ವೈಯಕ್ತಿಕ ವಿವರಗಳೊಂದಿಗೆ ಪ್ರಾಂಶುಪಾಲರು, ಜಿಟಿಟಿಸಿ ಫ್ಲಾಟ್ ನಂಬರ್ CA 38, ನಿದಿಗೆ ಇಂಡಸ್ಟ್ರಿಯಲ್ ಏರಿಯಾ, ಮಾಚೇನಹಳ್ಳಿ ಇಲ್ಲಿ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 08128244052 ಅಥವಾ 9448307027 ಅಥವಾ 9449928654 ಸಂಪರ್ಕಿಸಬಹುದು ಎಂದು ಸಂಸ್ಥೆಯ ಪ್ರಾಂಶುಪಾಲರು ತಿಳಿಸಿರುತ್ತಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ, ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀ ಕೇಳ್ತಾ ಇದ್ರ ರೇಡಿಯೋ ಶೋ ಮುಗ್ಗಾರಾಣಿ ಪುನಡ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಜುಲೈ 13 ಬೆಳಗ್ಗೆ 10 ಗಂಟೆಗೆ ನೇರ ಸಂದರ್ಶನವನ್ನು ಆಯೋಜಿಸಲಾಗಿದೆ. ಈ ನೇರ ಸಂದರ್ಶನದಲ್ಲಿ ಸ್ವತಂತ್ರ ಮೈಕ್ರೋಫಿನ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ಭಾಗವಹಿಸುತ್ತಿದ್ದು, ಸಂಸ್ಥೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ ಅಥವಾ ಯಾವುದೇ ಪದವಿ ತೇರ್ಗಡೆ ಹೊಂದಿರುವ 18-30 ವರ್ಷದೊಳಗಿನ ಅಭ್ಯರ್ಥಿಗಳು ಈ ಸಂದರ್ಶನದಲ್ಲಿ ಭಾಗವಹಿಸಬಹುದು. ಆಸಕ್ತ ಅಭ್ಯರ್ಥಿಗಳು ತಮ್ಮ ಬಯೋಡಾಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ನೇರ ಸಂದರ್ಶನದಲ್ಲಿ ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿರುತ್ತದೆ. ನೇರ ಸಂದರ್ಶನವು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ತೆಪ್ಪ ಕಾಲೋನಿ, ಪಂಪಾನಗರ 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ನಡೆಯಲಿದ್ದು, ಹೆಚ್ಚಿನ ಮಾಹಿತಿಗಾಗಿ ಅಭ್ಯರ್ಥಿಗಳು ಶಿವಮೊಗ್ಗದ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯನ್ನು ಖುದ್ದಾಗಿ ಸಂಪರ್ಕಿಸಬಹುದು ಅಥವಾ ದೂರವಾಣಿ ಸಂಖ್ಯೆ 9108235132 ಅಥವಾ 9380663606 ಮೂಲಕ ಮಾಹಿತಿ ಪಡೆಯಬಹುದು ಎಂದು ಜಿಲ್ಲಾ ಉದ್ಯೋಗಾಧಿಕಾರಿಗಳು ತಿಳಿಸಿದ್ದಾರೆ. ಮುಂದಿನ ವಿವರ. 2026-27 ಸಾಲಿಗೆ ಆತ್ಮ ಯೋಜನೆಯಡಿ ಖಾಲಿ ಇರುವ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರು ಹಾಗೂ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರ ಹುದ್ದೆಗೆ ನೇರ ಗುತ್ತಿಗೆ ಆಧಾರದ ಮೇಲೆ 1 ವರ್ಷದ ಅವಧಿಗೆ ಸಿಬ್ಬಂದಿ ಸೇವೆ ಪಡೆಯಲು ಆಸಕ್ತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ವಯೋಮಾನ 45 ವರ್ಷ ಮೀರಿರಬಾರದು. ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರ ಹುದ್ದೆಗೆ 10 ಖಾಲಿ ಹುದ್ದೆಗಳಿದ್ದು, ಜಿಲ್ಲೆಯ ಎಲ್ಲ ತಾಲೂಕುಗಳ ಕಸಬಾ ರೈತ ಸಂಪರ್ಕ ಕೇಂದ್ರಗಳಿಗೆ ಹಾಗೂ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಹಳ್ಳಿಕೆರೆ ಕೇಂದ್ರದಲ್ಲಿ ಹುದ್ದೆಗಳು ಖಾಲಿ ಇವೆ. ವಿದ್ಯಾರ್ಹತೆ: ಕೃಷಿ ಅಥವಾ ಕೃಷಿ ಸಂಬಂಧಿತ ವಿಷಯದಲ್ಲಿ ಪದವಿ ಹೊಂದಿರಬೇಕು ಹಾಗೂ 1 ವರ್ಷದ ಅನುಭವವಿರಬೇಕು. ಹೊಸನಗರ ತಾಲೂಕಿನಲ್ಲಿ ಖಾಲಿ ಇರುವ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರ ಹುದ್ದೆಗೆ ಕೃಷಿ ಅಥವಾ ಕೃಷಿ ಸಂಬಂಧಿತ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಜೊತೆಗೆ 5 ವರ್ಷ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸಿದ ಅನುಭವವಿರಬೇಕು. ಆಸಕ್ತರು ನಿಗದಿತ ನಮೂನೆಯ ಅರ್ಜಿಯನ್ನು ಯೋಜನಾ ನಿರ್ದೇಶಕರು ಹಾಗೂ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ, ಹಳೇ ತೀರ್ಥಹಳ್ಳಿ ರಸ್ತೆ, ಶಿವಮೊಗ್ಗ ಇಲ್ಲಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯೊಂದಿಗೆ ಸೂಕ್ತ ದಾಖಲೆಗಳನ್ನು ಲಗತ್ತಿಸಿ ಜುಲೈ 24 ಒಳಗೆ ಸಲ್ಲಿಸಬೇಕೆಂದು ಯೋಜನಾ ನಿರ್ದೇಶಕರು ಹಾಗೂ ಜಂಟಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯು 2026-27 ಸಾಲಿನ ತಾಲೂಕು ಪಂಚಾಯತ್ ಅನುದಾನದಡಿ ವೈಜ್ಞಾನಿಕ ತಾಂತ್ರಿಕತೆ ಪರಿಚಯ ಕಾರ್ಯಕ್ರಮದಡಿ ರಬ್ಬರ್ ನೆಲಹಾಸು ಮತ್ತು ಸೈಲೇಜ್ ಬ್ಯಾಗ್ ವಿತರಿಸಲು ಆಸಕ್ತರಿಂದ ಅರ್ಜಿ ಆಹ್ವಾನಿಸಿದೆ. ಹೈನುಗಾರಿಕೆಯಲ್ಲಿ ಅನುಭವವುಳ್ಳ ಕನಿಷ್ಠ 2 ರಾಸುಗಳನ್ನು ಹೊಂದಿರುವವರು ಅರ್ಜಿ ಸಲ್ಲಿಸಬಹುದಾಗಿದ್ದು, ಸ್ಥಳೀಯ ಪಶುವೈದ್ಯರಿಂದ ದೃಢೀಕರಣ ಪತ್ರ ಪಡೆದಿರಬೇಕು. ಸರ್ಕಾರದ ನಿಯಮಾನುಸಾರ ಮಹಿಳೆಯರಿಗೆ, ಅಂಗವಿಕಲರಿಗೆ ಹಾಗೂ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ನೀಡಲಾಗುವುದು. ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರ, ಶಿವಮೊಗ್ಗ ಗ್ರಾಮಾಂತರ ಮತ್ತು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಒಟ್ಟು 37 ಫಲಾನುಭವಿಗಳಿಗೆ ಸೌಲಭ್ಯ ಲಭಿಸಲಿದ್ದು, ಪ್ರತಿ ಫಲಾನುಭವಿಯು ಫ್ರೂಟ್ ಐಡಿ ಹೊಂದಿರಬೇಕಾಗುತ್ತದೆ. ಆಸಕ್ತರು ನಿಗದಿತ ಅರ್ಜಿ ನಮೂನೆಯನ್ನು ಮುಖ್ಯ ಪಶುವೈದ್ಯಾಧಿಕಾರಿಗಳ ಕಚೇರಿ, ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಶಿವಮೊಗ್ಗ ಇಲ್ಲಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯೊಂದಿಗೆ ಸೂಕ್ತ ದಾಖಲಾತಿಗಳನ್ನು ಲಗತ್ತಿಸಿ ಜುಲೈ 18 ಒಳಗಾಗಿ ಸಲ್ಲಿಸುವಂತೆ ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಪ್ರಸನ್ನ ಕೆಎಂ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಗಾಜನೂರು ನವೋದಯ ವಿದ್ಯಾಲಯದ 2027-28 ಸಾಲಿಗೆ 6ನೇ ತರಗತಿಗೆ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಅರ್ಜಿ ಆಹ್ವಾನಿಸಲಾಗಿದೆ. ಈಗಾಗಲೇ 5ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಆನ್ಲೈನ್ ವಿಳಾಸ https://cbseitms.rcil.gov.in/nvs ಮೂಲಕ ಜುಲೈ 31 ಒಳಗೆ ಅರ್ಜಿ ಸಲ್ಲಿಸುವಂತೆ ಗಾಜನೂರು ಜವಾಹರ ನವೋದಯ ವಿದ್ಯಾಲಯದ ಪ್ರಾಚಾರ್ಯರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗರಾಣಿ ಪುನರ್ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಜಿಲ್ಲಾ ಮಟ್ಟದ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ವೃತ್ತಿ ನಿಷೇಧ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿಗೆ 3 ವರ್ಷದ ಅವಧಿಗೆ 2 ಮಹಿಳೆಯರನ್ನೊಳಗೊಂಡ 4 ಜನ ಸಾಮಾಜಿಕ ಕಾರ್ಯಕರ್ತರನ್ನು ನಾಮನಿರ್ದೇಶನ ಮಾಡಿಕೊಳ್ಳಲು ಸಾಮಾಜಿಕ ಆಸಕ್ತ ಕಾರ್ಯಕರ್ತರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ನಿಗದಿತ ನಮೂನೆ ಅರ್ಜಿಯನ್ನು ಆಯಾ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಪೃಥ್ವಿ ಮ್ಯಾನ್ಷನ್ 1ನೇ ಮಹಡಿ 100 ಅಡಿ ರಸ್ತೆ ವಿನೋಬನಗರ ಶಿವಮೊಗ್ಗ ಇಲ್ಲಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಸ್ವವಿವರಗಳೊಂದಿಗೆ ಜುಲೈ 24ರ ಒಳಗೆ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ದೂರವಾಣಿ ಸಂಖ್ಯೆ 0818224241 ಸಂಪರ್ಕಿಸಬಹುದೆಂದು ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಭದ್ರಾವತಿ ತೋಟಗಾರಿಕೆ ಇಲಾಖೆಯು 2026-27 ಸಾಲಿನ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ ವಿಮೆ ಪಾವತಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ತಿಳಿಸಿದ್ದಾರೆ. ಫಸಲು ಕೊಡುತ್ತಿರುವ ಅಡಿಕೆ, ಮಾವು, ಕಾಳುಮೆಣಸು ಮತ್ತು ನಾಟಿ ಮಾಡಿರುವಂತಹ ಶುಂಠಿ ಬೆಳೆಗಳಿಗೆ ರೈತರು ವಿಮೆ ಮಾಡಿಸಿಕೊಳ್ಳಬಹುದಾಗಿದ್ದು, ಆಸಕ್ತ ರೈತರು ನಿಗದಿತ ನಮೂನೆ ಅರ್ಜಿಯನ್ನು ಹತ್ತಿರದ ರೈತ ಸಂಪರ್ಕ ಕೇಂದ್ರ, ಹಿರಿಯ ಸಹಾಯ ತೋಟಗಾರಿಕೆ ನಿರ್ದೇಶಕರ ಕಚೇರಿಯಿಂದ ಪಡೆದು, ಭರ್ತಿ ಮಾಡಿದ ಅರ್ಜಿಯನ್ನು ಪ್ರಸಕ್ತ ಸಾಲಿನ ಪಹಣಿ, ಬ್ಯಾಂಕ್ ಪಾಸ್ಪುಸ್ತಕ ಪ್ರತಿ, ಆಧಾರ್ ಕಾರ್ಡ್, ಸ್ವಯಂ ಘೋಷಿತ ಬೆಳೆ ವಿವರಗಳೊಂದಿಗೆ ತಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮವನ್ ಅಥವಾ ಬ್ಯಾಂಕುಗಳಲ್ಲಿ ಜುಲೈ 31ರ ಒಳಗೆ ವಿಮೆ ಕಂತನ್ನು ಪಾವತಿಸುವುದು. ಹೆಚ್ಚಿನ ಮಾಹಿತಿಗಾಗಿ ಆಯಾ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸುವುದು. ಕಸಬಾ 1 95 911 3445 ಕಸಬಾ 2 83 173 33 375 ಕೂಡ್ಲಿಗೆರೆ 79 755 37 143 ಹೊಳೆಹೊನ್ನೂರು 1 83 174 04 476 ಹೊಳೆಹೊನ್ನೂರು 2 95 911 3445 ಹೊಳೆಹೊನ್ನೂರು 3 83 174 04 476 ಸಂಪರ್ಕಿಸಬಹುದೆಂದು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ತಿಳಿಸಿದ್ದಾರೆ. ಮುಂದಿನ ವಿವರ. ಭದ್ರಾವತಿ ತೋಟಗಾರಿಕೆ ಇಲಾಖೆಯಿಂದ 2026-27 ಸಾಲಿನ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಹನಿ ನೀರಾವರಿ ಅಥವಾ ತುಂತುರು ನೀರಾವರಿ, ತೋಟಗಾರಿಕೆಯಲ್ಲಿ ಯಾಂತ್ರೀಕರಣ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ, ತಾಳೆಬೆಳೆ ಯೋಜನೆ, ಜೇನು ಸಾಕಾಣಿಕೆ, ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ ಮುಂತಾದ ಯೋಜನೆಗಳ ಅಡಿಯಲ್ಲಿ ವಿವಿಧ ಕಾರ್ಯಕ್ರಮಗಳಿಗೆ ಸಹಾಯಧನ ನೀಡಲಾಗುತ್ತಿದ್ದು, ರೈತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ರೈತರು ನಿಗದಿತ ನಮೂನೆಯ ಅರ್ಜಿಗಾಗಿ ಭದ್ರಾವತಿ ತೋಟಗಾರಿಕೆ ಇಲಾಖೆ ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರದಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಜುಲೈ 31ರ ಒಳಗಾಗಿ ಸಲ್ಲಿಸುವಂತೆ ಹಾಗೂ ಈ ಕಾರ್ಯಕ್ರಮಗಳಿಗೆ ಜ್ಯೇಷ್ಠತೆ ಮತ್ತು ಮೀಸಲಾತಿಗಾಗಿ ಅನುಗುಣವಾಗಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಆಯಾ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸುವುದು. ಕಸಬಾ 1 95 911 34 415 ಅಥವಾ ಕಸಬಾ 2 83 173 33 375 ಕೂಡ್ಲಿಗೆರೆ 79 755 37 143 ಹೊಳೆಹೊನ್ನೂರು 1 83 174 046 ಹೊಳೆಹೊನ್ನೂರು 2 95 911 3445 ಹೊಳೆಹೊನ್ನೂರು 3 83 174 046 ಸಂಪರ್ಕಿಸಬಹುದೆಂದು ಭದ್ರಾವತಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ,
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
4: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
5: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
4: ನಿನ್ ಮಾತಿನ ಅರ್ಥ, ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
6: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
7: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
8: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೆ ಆಡ್ಲಿಲ್ಲ.
9: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ. ನಮಸ್ತೆ ಕೇಳುಗರೇ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ಹಾಗೆ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಕೇಳುಗರೆಲ್ಲರೂ ಚೆನ್ನಾಗಿದ್ರಲ್ವಾ, ಖುಷಿಯಾಗಿದ್ರಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ ಅಂತ ನಾನು ಮನಸಾರೆ ಆಶಿಸ್ತೀನಿ. ಹೀಗೆಲ್ಲ ಇರುವಾಗ ನಮ್ಮ ಪರಿಸರ ಪರಿಚಯ ಕಾರ್ಯಕ್ರಮ ಹೆಸರು ಹೇಳುವ ಹಾಗೇನೆ ಪರಿಸರದ ಬಗ್ಗೆ ಒಂದಿಷ್ಟು ಪರಿಚಯವನ್ನ ಮಾಡ್ಕೊಳ್ಳುವಂತ ಒಂದು ಕಾರ್ಯಕ್ರಮ ಆಯ್ತಾ. ಈ ಪರಿಸರದಲ್ಲಿ ನಮ್ಮ ಕಣ್ಣ ಮುಂದೆ ಪ್ರಾಣಿ ಪಕ್ಷಿ ಬೆಟ್ಟ ಗುಡ್ಡ ಮರ ಎಲ್ಲವೂ ಕೂಡ ಕಾಣಿಸುತ್ತೆ. ಹಾಗೆ ನಮಗೆ ಕಾಣದೇ ಇರುವಂತಹ ಜೀವಿಗಳ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡುವಂತಹ ಒಂದು ಕಾರ್ಯಕ್ರಮ. ಹಾಗೆ ನಮ್ಮಲ್ಲಿ ನದಿಗಳಿಗೆ ಪೂಜಿಸುವಂತಹ ಒಂದು ಸಂಪ್ರದಾಯ ಕೂಡ ಇದೆ. ನದಿಗಳಿಗೂ ಜೀವ ಇದೆ ಅಂತ ಹೇಳಿ ನಾವು ನಂಬ್ತೀವಿ. ಹೀಗೆಲ್ಲ ಇರುವಾಗ ನಾವು ಶಿವಮೊಗ್ಗದವರು ಹಾಗಿರುವಾಗ ನಮ್ಮ ಶಿವಮೊಗ್ಗದಲ್ಲಿ ಯಾವೆಲ್ಲ ನದಿಗಳ ಉಗಮ ಆಗುತ್ತೆ, ಯಾವೆಲ್ಲ ನದಿಗಳು ಹರಿಯುತ್ತೆ ಏನು ಅನ್ನೋದ್ರ ಬಗ್ಗೆ ನಮ್ಮೊಟ್ಟಿಗೆ ಇವತ್ತು ಮಾತನಾಡೋದಕ್ಕಾಗಿ ಅಜಯ್ ಶರ್ಮಾ ಅವರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಜಯ್ ಶರ್ಮಾ ಅವರೇ ನಮಸ್ತೆ.
10: ನಮಸ್ಕಾರ
9: ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ.
10: ಧನ್ಯವಾದಗಳು.
9: ಓಕೆ ಸರ್, ನಿಮ್ಮ ಹತ್ರ ಸಾಕಷ್ಟು ಮಾಹಿತಿಯನ್ನ ಪಡ್ಕೋಬೇಕು ಅಂತ ನಾವು ಕಾತುರದಿಂದ ಕಾಯ್ತಾ ಇದೀವಿ. ಹಾಗಿದ್ಮೇಲೆ ಮೊದಲನೇದಾಗಿ ನಾವು ಶಿವಮೊಗ್ಗದವರ ಆಗಿರೋದ್ರಿಂದ ಶಿವಮೊಗ್ಗದಲ್ಲಿ ಯಾವೆಲ್ಲ ನದಿಗಳು ಉಗಮವಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಬಹುದಾ ಸರ್?
10: ನೋಡಿ, ನಾನು ಹೋದ ಸಂಚಿಕೆಯಲ್ಲಿ ಹೇಳಿದ್ದೆ, ನದಿಗಳು ಹೊಳೆಗಳು ಎರಡ್ ತರ ವ್ಯತ್ಯಾಸ ಇದಾವೆ. ಸೊ ಆ ರೀತಿ ಹಿಡ್ಕೊಂಡಾಗ ಶಿವಮೊಗ್ಗ ಪಶ್ಚಿಮ ಘಟ್ಟದಲ್ಲಿರೋದ್ರಿಂದ ಇಲ್ಲಿ ಸಾಕಷ್ಟು ನದಿಗಳು ಹೊಳೆಗಳು ಉಗಮವಾಗ್ತದೆ. ಆದರೆ ಪ್ರಮುಖ ಅಂತ ಬಂದಾಗ ಕೇವಲ 5 ಬರ್ತದೆ. ಒಂದು ತುಂಗೆ, ನಂತರ ಕೂಡ್ಲಿಯಲ್ಲಿ ಅವು ಎರಡು, ತುಂಗೆ ಮತ್ತು ಭದ್ರಾ ಸೇರಿದ ಮೇಲೆ ತುಂಗೆ ಭದ್ರೆ, ಶರಾವತಿ, ನಂತರ ವರದಾ ನದಿ ಇರ್ಬೋದು, ಕುಮದ್ವತಿ. ಅಂದರೆ ಈ ನದಿಯ ಅಗ್ಲ ಮತ್ತು ಅದೆಷ್ಟು ಕಿಲೋಮೀಟರ್ ಸಂಚರಿಸ್ತದೆ ಅದರ ಮೇಲೆ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಇವು 5 ಪ್ರಮುಖ ನದಿಗಳು. ಇದು ಬಿಟ್ಟು ಸಾಕಷ್ಟು ಇದ್ದಾವೆ, ಅದು ನಾವು ಮಾತಾಡಬೇಕಾದ್ರೆ ಮಧ್ಯದಲ್ಲಿ ಅದರ ಪ್ರಸ್ತಾಪ ಮಾಡ್ತೀನಿ.
9: ಖಂಡಿತವಾಗ್ಲೂ. ಮುಖ್ಯವಾಗಿ ತುಂಗೆ, ತುಂಗೆ ಭದ್ರೆ, ಶರಾವತಿ, ಕುಮದ್ವತಿ
10: ಮತ್ತೆ ವರದಾ ನದಿ.
9: ವರದಾ ನದಿ, ಈ 5 ನದಿಗಳು ಪ್ರಮುಖವಾಗಿ.
10: ವಿಶೇಷ ಏನಂದ್ರೆ ತುಂಗೆ, ತುಂಗೆ ಭದ್ರೆ ಸೇರ್ತದೆ, ಆಮೇಲೆ ಕುಮದ್ವತಿ ಏನಿದೆ, ವರದಾ ಏನಿದೆ, ಇದು ತುಂಗೆ ಭದ್ರೆ ಉಪನದಿಗಳಿವು.
9: ಓ
10: ಎರಡು ಉಪನದಿನೆ. ಆಮೇಲೆ ಈ ತುಂಗಭದ್ರೆ ಏನು ಮುಂದೆ ಸೇರ್ತದೆ, ಎರಡು ಸೇರಿದ ಮೇಲೆ ಸೊ ಆಂಧ್ರಕ್ಕೆ ಹೋಗಿ ಮುಂದೆ ಹೋಗಿ ಬೇ ಆಫ್ ಬೆಂಗಾಲ್ ಸೇರ್ತದೆ. ಆದರೆ ಸೇರಕ್ಕಿಂತ ಮುಂಚೆ ಅದು ಕೃಷ್ಣಾ ನದಿಗೆ ಸೇರ್ತದೆ. ಸೊ ತುಂಗಭದ್ರೆ ಮತ್ತು ಕೃಷ್ಣಾ ನದಿಯ ಉಪನದಿ ಅಂತ ಹೇಳ್ಬೋದು. ಸೊ ನಾವು ಸಾಕಷ್ಟು ಈ ಭಾರತದ ಭೂಪಟ ನೋಡಿದಾಗ ಗೋದಾವರಿ ಬೇಸಿನ್ ಅಂತ ಹೇಳ್ತಾರೆ ಅಥವಾ ಕೃಷ್ಣ ಬೇಸಿನ್. ಸೊ ಕೃಷ್ಣ ಬಂದಾಗ ಅಪ್ಪರ್ ಕೃಷ್ಣ ಬೇಸಿನ್, ಲೋವರ್ ಕೃಷ್ಣ ಬೇಸಿನ್ ಅಂತ ಹೇಳ್ತೀವಿ. ನಮ್ಮಲ್ಲಿ ಏನಿದೆ ಅಂದರೆ ಈ ಎರಡು ನದಿಗಳು ಸೇರಿದಾಗ ದೊಡ್ಡ ನದಿ ಯಾವುದಿದೆ ಅದರ ಹೆಸರನ್ನೇ ಹೇಳ್ತೀವಿ ನಾವು. ಸೊ ಕೃಷ್ಣ ಬೇಸಿನ್ ಅಂತ ಹೇಳಿದಾಗ ಲೋವರ್ ಕೃಷ್ಣ ಬೇಸಿನ್ ಅಂದಾಗ ಏನಾಗ್ತದೆ, ಕೃಷ್ಣ ನದಿ ಜೊತೆಗೆ ಯಾವ್ಯಾವ ಬಂದು ಸೇರ್ತದೆ ಅದು ತುಂಗೆ ಇರ್ಬೋದು ತುಂಗಭದ್ರೆ ಇರ್ಬೋದು ಇವೆಲ್ಲ ಕೃಷ್ಣ ಬೇಸಿನ್ಗೆ ಸಂಬಂಧಪಟ್ಟಿದ್ದು ಬರ್ತದೆ. ಸೊ ನಾವು ಇಲ್ಲಿ ಶಿವಮೊಗ್ಗದಲ್ಲಿ ನಾವು ತುಂಗಭದ್ರೆ ಅಷ್ಟು ದೊಡ್ಡದಾಗಿದೆ. ಸೊ ಕೃಷ್ಣ ಸೇರಿದ ಮೇಲೆ ಅದಕ್ಕೆ ಯಾಕೆ ಕೃಷ್ಣ ಅಂತ ಇಡ್ತಾರೆ, ತುಂಗಭದ್ರೆ ಅಂತಲೇ ಇಡ್ಬೋದಿತ್ತಲ್ಲ ಅಂತ ಹೇಳಿದಾಗ ಸೊ ಇವುಗಳನ್ನು ನಾವು ಗಮನಿಸಬೇಕಾಗ್ತದೆ. ಸೊ ಎರಡು ನದಿಗಳು ಸೇರಿದಾಗ ಯಾವ ನದಿ ದೊಡ್ಡದಾಗಿರ್ತದೆ ಸೊ ಅದ್ರ ಹೆಸರನ್ನ ನಾವು ಕಂಟಿನ್ಯೂ ಮಾಡ್ತೀವಿ. ಸೊ ಕೃಷ್ಣ ಇದಕ್ಕಿಂತ ದೊಡ್ಡ ನದಿ. ಸೊ ಹಾಗಾಗಿ ತುಂಗಭದ್ರೆ ಅದನ್ನ ಹೋಗಿ ಸೇರಿದಾಗ ಕೃಷ್ಣ
11: ಆಗುತ್ತೆ. ಸರಿ ಸರ್, ಈಗ ಏನಪ್ಪ ಅಂದ್ರೆ ನದಿಗಳು ಮನುಷ್ಯ ತರನೇ ಎಲ್ಲೋ ಹುಟ್ಟಿ ಮತ್ತೆಲ್ಲೋ ಬೆಳೆದು ಮತ್ತಿನೆಲ್ಲೋ ಮುಂದುವರಿತಾರಲ್ಲ ಸರ್, ಕೆಲಸಕ್ಕೂ ಅಥವಾ ಮದುವೆ ಬೇರೆ ತರ ಮನುಷ್ಯ ಜೀವನ ತರ ಇರ್ತಲ್ಲ ಸರ್ ಈ ನದಿಗಳು.
10: ಅಲ್ಲ ನೋಡಿ, ಈಗ ನದಿಗೂ ನಾವು ಅದೇ ಹೇಳ್ತಾ ಇದೆ, ತುಂಗೆ ಭದ್ರೆ ಹೆಣ್ಣಿನ ತರನೇ ಹೆಣ್ಣು ದೇವರುಗಳು. ಸೊ ಹೆಣ್ಣು ಅದೇ ತರ ಹುಟ್ಟದೆಲ್ಲೋ. ಸೊ ತವ್ರ ಮನೆಯಲ್ಲೇ ಹುಟ್ಟಿರ್ತಾರೆ, ಅಲ್ಲಿ ಬೆಳಗದಲ್ಲಿ ಮೂಲಕ್ಕೆ ಸಂಬಂಧನೇ ಇಲ್ಲ. ಒಂದ್ಸರಿ ಹರಿದು ಹೋದ್ಮೇಲೆ ಅದಕ್ಕೆ ಸಂಬಂಧನೇ ಇರಲ್ಲ. ಅಲ್ಲಿ ಎಲ್ಲೋ ಒಂದು ಹೆಸರು ಮಾಡಿದ್ದು ಕೀರ್ತಿ ಮಾಡಿದ್ದು ಆ ಶ್ರೇಯಸ್ಸು ತವ್ರ ಮನೆಗೆ ಸೇರ್ತದ ಬಿಟ್ರೆ ಅಂದ್ರೆ ಅದರಿಂದ ಅಡ್ವಾಂಟೇಜ್ ಏನು ಸಿಗಲ್ಲ. ಫೈನಾನ್ಷಿಯಲ್ ಇರ್ಬೋದು ಏನಿರ್ಬೋದು. ನೋಡಿ ಶರಾವತಿ ಉದಾಹರಣೆಗೆ, ಸೊ ಶರಾವತಿ ನದಿಯಿಂದ ನಮಗೆ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಕರೆಂಟ್ ಉತ್ಪಾದನೆ ಆಗ್ತಿರೋದು, ಕಡಿಮೆ ದುಡ್ಡಿಗೆ ಉತ್ಪಾದನೆ ಆಗ್ತಿರೋದು ಶರಾವತಿ ನದಿಯಿಂದ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಮೂಲ ಶರಾವತಿ ನದಿ ಎಲ್ಲಿ ಹುಡ್ತದೆ, ಸೊ ಅವಳ ತವ್ರ ಮನೆಗೆ ಹೋದ್ರೆ
11: ಇವತ್ತಿವಳು
10: ಅಲ್ಲಿ ಏನು ಬೇಸಿಕ್ ಫೆಸಿಲಿಟಿನೇ ಇಲ್ಲ, 365 ದಿನ ನೆಟ್ಟಿ ಕರೆಂಟ್ ಬರಲ್ಲ. ಸೊ ಈ ರೀತಿ ಅಂದ್ರೆ ಈ ಹೆಣ್ಣಿನ ಸ್ಥಿತಿ ಇದ್ದಂಗೆ ಈ ನದಿಗಳ ಸ್ಥಿತಿ ಅಂತ ಹೇಳ್ಬೋದು.
11: ವಿಪರ್ಯಾಸ ಅನ್ಸುತ್ತೆ ಅಲ್ವಾ ಸರ್, ಅಲ್ಲಿ ಕರೆಂಟ್ ಉತ್ಪಾದನೆ ಮಾಡಿದ್ರು ಕೂಡ ಆ ಒಂದು ಪ್ರದೇಶಕ್ಕೆ ಇಲ್ಲ ಅನ್ನುವಾಗ.
10: ಇದು ಕೇವಲ ತೀರ್ಥಹಳ್ಳಿ ಹೊಸನಗರ ಸಾಗರಕ್ಕೆ ಸಂಬಂಧಪಟ್ಟಿದ್ದಲ್ಲ. ಸೊ ಇದೊಂಥರ ಶಿವಮೊಗ್ಗಕ್ಕೆ ಅಂದ್ರೆ ಶರಾವತಿ ಎಲ್ಲೆಲ್ಲಿ ಹರಿತಾಳೆ, ಸೊ ಅಲ್ಲಿ ಪಾಪ ಅವಳು ಅವಳಿಂದ ಏನೋ ಅವರಿಗೆ ಇದಾಗಿಲ್ಲ. ಆದ್ರೆ ಕರೆಕ್ಟ್ ಉತ್ಪಾದನೆ ಏನ್ ಮಾಡ್ತಾರೆ ಅದರಿಂದ ಬೆಂಗಳೂರಿಗೆ ಮೈಸೂರಿಗೆ ಅವರಿಗೆಲ್ಲ ಸಾಕಷ್ಟು ಅನುಕೂಲ ಆಗಿದೆ. ಇದು ಬಹುಶಃ ಅದಕ್ಕೆ ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಹೆಣ್ಣಿನ ಮೂಲ ಋಷಿ ಮೂಲ
11: ನದಿ
10: ಮೂಲ ಹುಡುಕ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಸೊ ಇದು ಬಹಳ ಆಳವಾಗಿ ನಾವು ತಿಳ್ಕೊಂಡ್ರೆ ಯಾಕೆ ಅಂತ ಗೊತ್ತಾಗ್ತದೆ ನಮ್ಗೆ.
11: ಖಂಡಿತ ಸರ್, ಈ ವಿಷಯದ ಬಗ್ಗೆ ಮಾತಾಡುವಾಗ ತುಂಬಾ ಖುಷಿ ಆಗ್ತದೆ, ಹಾಗೆ ತುಂಬಾ ಕುತೂಹಲಕಾರಿ ಅಂತ ಅನಿಸ್ತಾ ಇದೆ.
9: ಕೇಳುಗರೆ, ಹಾಗಿದ್ರೆ ಈ ನದಿಗಳ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವು ಕೇಳ್ತಾ ಇದ್ದೀರಾ ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಹಾಗೆ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ನಾವು ನದಿಗಳ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಣ ಅಂತ ಅನ್ಕೊಂಡಿದ್ವಿ. ಹಾಗಾಗಿ ಶಿವಮೊಗ್ಗದಲ್ಲಿ ಹರಿಯುವಂತಹ ನದಿಗಳ ಬಗ್ಗೆ ಮಾತಾಡ್ತಿದ್ವಿ. ಅದರಲ್ಲೂ ನಮ್ಮ ಜೊತೆ ಅಜಯ್ ಶರ್ಮಾ ಅವರು ಸಾಕಷ್ಟು ಮಾಹಿತಿನ ಹಂಚಿಕೊಳ್ತಾ ಇದ್ರು. ಈ ಒಂದು ಮಾತುಕತೆಯನ್ನ ಮುಂದುವರೆಸೋಣ. ಅಜಯ್ ಸರ್, ಈಗ ಈ ನದಿಗಳೆಲ್ಲ ಎಲ್ಲಿ ಹುಟ್ಟುತ್ತೆ, ಏನು ಯಾವ್ಯಾವ ನದಿಗಳು ಹರಿಯುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ರಿ. ಹಾಗಿದ ಮೇಲೆ ನಮ್ಮ ಶಿವಮೊಗ್ಗದಲ್ಲಿ ಮುಖ್ಯವಾಗಿ ಈ ತುಂಗೆ ಇರ್ಬೋದು ಅಥವಾ ಭದ್ರೆ ಇರ್ಬೋದು ಎಲ್ಲಿ ಹುಟ್ಟುತ್ತೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಸರ್?
3: ನೋಡಿ, ಸ್ವಾಭಾವಿಕವಾಗಿ ಇದು ಸಹ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತದೆ. ಅದು ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ ಕುದುರೆಮುಖ ಹತ್ರ, ಕುದುರೆಮುಖ ಪರ್ವತ ಶ್ರೇಣಿಯಲ್ಲಿ ಅದಕ್ಕೆ ಗಂಗಾಮೂಲ ಅಂತ ಹೆಸರು ಹೇಳ್ತೀವಿ. ಸೊ ಈ ಗಂಗಾಮೂಲ ಎಲ್ಲಿ ಬರ್ತದೆ ಅಂದರೆ ನಾವು ಈ ಇವತ್ತಿನ ಏನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತದೆ. ಸೊ ಶೃಂಗೇರಿಯಿಂದ ನಾವು ಎಸ್ ಕೆ ಬಾರ್ಡರ್ ಅಂತ ಹೇಳ್ತೀವಿ, ಅಂದರೆ ಮಂಗಳೂರಿಗೆ ಹೋಗುವ ರೋಡ್ನಲ್ಲಿ ಹೋದಾಗ ಹೊರನಾಡಿಂದ ಬರುವ ಒಂದು ರಸ್ತೆ ಸೇರ್ತದೆ. ಸೊ ಆ ರಸ್ತೆಗೆ ಅಲ್ಲಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ, ಅಂದರೆ ನಾವು ಆ ಎಸ್ ಕೆ ಬಾರ್ಡ್ರಿಂದ ಹೊರನಾಡು ಹೋಗೋ ರಸ್ತೆಯ ಬಲಭಾಗಕ್ಕೆ, ಸೊ ಇದು ಹುಲ್ಗಾವಲು ಅಂದರೆ ಶೋಲಾ ಫಾರೆಸ್ಟ್ ಅಂತ ಹೇಳ್ತೀವಿ. ಸೊ ಶೋಲಾ ಫಾರೆಸ್ಟ್ ಅಂದರೆ ಏನಂದರೆ ಮಧ್ಯೆ ಹುಲ್ಲು, ಹುಲ್ಲಿನ ಗಾವಲು ಇರ್ತದೆ. ಆ ಹುಲ್ಲು ಎಷ್ಟು ದೊಡ್ಡದಿರ್ತದೆ, ಕರಡು ಅಂತ ಹೇಳ್ತೀವಿ ನಾವು. ಸೊ ಒಂದೊಂದ್ಸರಿ ಸೊಂಟದಷ್ಟು ಹುಲ್ಲು ಬೆಳೀತದೆ. ಮಧ್ಯದಲ್ಲಿ ಮಳೆ ಕಾಡಿರ್ತದೆ, ಅಂದರೆ ಹುಲ್ಗಾವಲು ಮಳೆಕಾಡು, ಹುಲ್ಗಾವಲು ಮಳೆಕಾಡು. ಸೊ ಅದ್ರ ಮಧ್ಯದಲ್ಲಿ ಒಂದು ಒಳ್ಳೆ ಗುಹೆ ಇದೆ. ಆ ಗುಹೆ ಒಳಗಡೆ ಹೋದಾಗ ಅಂದರೆ ನಾವು ಎತ್ಕೊಂಡು ಹಿಂಗೆ ನಿಂತ್ಕೊಂಡು ಹೋಗ್ಲಿಕ್ಕಾಗಲ್ಲ. ಈ ಮಕ್ಕಳು ಹೇಗೆ ಇದು ಮಾಡ್ಕೊಂಡು ಹೋಗ್ತಾರೆ, ಅಂಬೆಗಾಲು ಇಟ್ಕೊಂಡು ಆ ಥರ ಹೋಗ್ಬೇಕು, ಯಾಕಂದರೆ ತಲೆ ಎತ್ತಲಿಕ್ಕಾಗಲ್ಲ. ಸೊ ಒಂದು ಕನಿಷ್ಠ ಒಂದು 10 ಮೀಟ್ರು ಹಿಂಗೆ ತೆವಳ್ಕೊಂಡು ಹೋದ್ಮೇಲೆ ಅಲ್ಲಿ ನಾವು ಹಿಂಗೆ ಎದ್ದು ಕುತ್ಕೋಬೋದು, ಒಂದು 5 ಜನ ಕುತ್ಕೋಬೋದು ಆ ಗುಹೆಯಲ್ಲಿ.
4: ಓಕೆ,
3: ಆ ಥರ ಇದೆ. ಸೊ ಅಲ್ಲಿ ಏನಾಗಿದೆ ಅಂದರೆ ಅಲ್ಲಿ 3 ನದಿಗಳು ಹುಡ್ತವೆ. ವಿಶೇಷ ಇದು, ಒಂದು ತುಂಗೆ, ಒಂದು ನೇತ್ರಾವತಿ, ಒಂದು ಭದ್ರೆ. ಸೊ ಇದಕ್ಕೆ ಗಂಗಾ ಮೂಲ ಅಂತಲೂ ಕರೀತಾರೆ. ಆದರೆ ಇನ್ನೊಂದು ದುಃಖಕರ ಸಂಗತಿ ಏನಂದರೆ, ಹಿಂದೆ ಈ ಶೃಂಗೇರಿ ಭಾಗದಿರ್ಬೋದು, ಅದು ಮಲೆನಾಡಿಗೆ ಸಂಬಂಧಪಟ್ಟಂಗೆ. ಸೊ ಈ ಸ್ವಾಭಾವಿಕವಾಗಿ ಕರಾವಳಿಯವರು ಅಷ್ಟೇ, ಇಲ್ಲಿ ವರ್ಷಕ್ಕೊಂದ್ಸರಿ 2 ಸರಿ ಅಲ್ಲಿ ಬಂದು ಎಲ್ಲಿ ಉಗಮ ಆಗ್ತದೆ ಅಲ್ಲೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು. ಅಂದರೆ ಹಳ್ಳಿಯವರು ಅಥವಾ ಗ್ರಾಮದವರು ಆ ಥರ ಬರ್ತಾ ಇದ್ರು. ಸೊ ಅಲ್ಲಿ ನೀರು ಎಷ್ಟು ಸಣ್ಣ ಪ್ರಮಾಣದಲ್ಲಿ ಹರಿತದೆ ಅಂದರೆ, ನೀವು ಅದನ್ನು ನೀರನ್ನು ಶೇಖರಣೆ ಮಾಡಬೇಕು ಅಂದರೆ ಒಂದು ಎಲೆ ಹಿಡ್ಕೊಂಡು ಹೋಗ್ಬೇಕು ನೀವು. ಸೊ ಎಲೆ ಹಿಡ್ಕೊಂಡು ಅದರೊಳಗೆ ಹನಿ ಏನೇನೇನು ಬೀಳ್ತದೆ, ಸೊ ಆ ನೀರನ್ನು ನೀವು ಈಗೇನು ನೀವು ಒಂದು ಸಣ್ಣ ಮಡಿಕೆ ತಗೊಂಡೋಗಿದ್ರೆ ಅದರೊಳಗೆ ಶೇಖರಣೆ ಮಾಡಬೇಕಿತ್ತು. ಸೊ ತುಂಗೆಯನ್ನು ಬೇರೆಯಾಗ ಶೇಖರಣೆ ಮಾಡ್ಬೋದು, ಭದ್ರೆ ನೇತ್ರಾವತಿ. ಸೊ ಅಲ್ಲಿಂದ ಮುಂದೆ ಹೋಗ್ತಾ ಹೋಗ್ತಾ ಅದರ ಏನು ಅಗಲ ಜಾಸ್ತಿ ಆಗ್ತದೆ, ಹರಿವು ಜಾಸ್ತಿ ಆದಾಗ ಅದು ನದಿಯ ಒಂದು ಸ್ವರೂಪ ತಗತ್ತದೆ. ಸೊ ಒಳಗಡೆ ಹೋದಾಗ ನಾನು ಹೇಳಿದೆಲ್ಲ ಅದಕ್ಕೆ ಸ್ವರೂಪನೇ ಬೇರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಲಾಸ್ಟ್ ಒಂದು 10 ಇಯರ್ಸಿಂದ ಆ ಗುಹೆ ಕುಸಿತಾ ಇದೆ. ಸೊ ಇದು 10-15 ವರ್ಷದಿಂದ ಯಾರು ರೆಗ್ಯುಲರ್ ಆಗಿ ಹೋಗ್ತಾ ಇದ್ದಾರೆ ಅವ್ರಿಗೆ ಗೊತ್ತಿದೆ. ಸೊ ಕುಸಿತಾ ಇದೆ, ಅದು ದುಃಖದ ಸಂಗತಿ ಅಂತಲೇ ಹೇಳ್ಬೋದು. ಆದರೆ ಇದು ಅಭಯಾರಣ್ಯ ಇರೋದ್ರಿಂದ, ನ್ಯಾಷನಲ್ ಫಾರೆಸ್ಟ್ ಇರೋದ್ರಿಂದ ಅಲ್ಲಿ ಹೋಗಬೇಕು ಅಂದರೆ ಹಿಂದೆಲ್ಲ ಮುಕ್ತವಾಗಿ ಹೋಗ್ತಾಯಿದ್ರು. ಈಗ ಅಭಯಾರಣ್ಯ ಆದಮೇಲೆ ಅಲ್ಲಿ ಅರಣ್ಯ ಇಲಾಖೆಯ ಪರ್ಮಿಷನ್ ತಗೊಂಡು ಅಲ್ಲಿ ಗೇಟ್ ಹಾಕಿರ್ತಾರೆ, 24 ಗಂಟೆ ಗೇಟ್ ಹಾಕಿರ್ತಾರೆ. ಸೊ ನಾವು ಪರ್ಮಿಷನ್ ತಗೊಂಡ್ರೆ ಅವ್ರು ನಮ್ಗೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಗೇಟ್ ತೆಗೆದು. ಸೊ ಅವೆಲ್ಲ ಫೀಸ್ ಎಲ್ಲ ಕೊಡಬೇಕಾಗ್ತದೆ. ಸೊ ಮೊದಲೇ ಮುಂಚಿತವಾಗಿ ಅದಕ್ಕೆ ದುಡ್ಡು ಕಟ್ಟಿ ಅವೆಲ್ಲ ಇದಾವೆ, ಸಾಕಷ್ಟು ಪರ್ಮಿಷನ್ ತೊಗೋಬೇಕು. ಆದರೆ ನಾನು ಹೇಳೋದೇನೆಂದರೆ, ತುಂಗೆ ಬದ್ರೆ ಶಿವಮೊಗ್ಗಕ್ಕೆ ಬಹಳ ಇಂಪಾರ್ಟೆಂಟ್ ಇರೋದ್ರಿಂದ ಒಂದ್ಸರಿ ಯಾರು ಈಗ ಹೇಗೆ ಜೋಗದ ಗುಂಡಿ ಒಂದ್ಸರಿ ನೋಡಿ ಅಂತ ನಮ್ಮ ಅಣ್ಣವ್ರು ಹೇಗೆ ಹೇಳಿದ್ರೆ ಹಾಗೆ ಇಲ್ಲಿ ಹೋಗ್ಬೇಕು ಅಂತೇಳಿ. ಸೊ ಇಲ್ಲಿ 3 ನದಿಗಳು ಒಂದೇ ಕಡೆ ಹುಡ್ತವೆ, ಅಲ್ಲಿಂದ ಬೇರೆ ಬೇರೆ ಆಗ್ತವೆ.
4: ಭದ್ರೆ ಹಾಗೆ ನೇತ್ರಾವತಿ, 3 ನದಿಗಳು ಒಟ್ಟಿಗೆ ಹುಟ್ಟಿದ್ರು ಕೂಡ ಮತ್ತೆ ಎಲ್ಲ ಬೇರೆ ಬೇರೆ ಆಗುತ್ತೆ,
3: ಬೇರೆ ಬೇರೆ ಆಗ್ತದೆ ನೋಡಿ. ಅದರೊಳಗೆ ವಿಶೇಷವಾಗಿ ತುಂಗೆ ನಾನು ಹೇಳಿದೆ. ಸೊ ಇದೇನಾಗ್ತದೆ, ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಮೂಲಕ ಹರಿಹರಪುರ ಇರ್ಬೋದು. ಸೊ ಅಲ್ಲಿಂದ ಮುಂದೆ ಬಂದು ತೀರ್ಥಳ್ಳಿ, ಅಂದರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಳ್ಳಿ ತಾಲೂಕಿಗೆ ಸೇರ್ಕೊಂಡು ಅಲ್ಲಿಂದ ಮತ್ತೆ ಶಿವಮೊಗ್ಗ ತಾಲೂಕು ಮೂಲಕ ಶಿವಮೊಗ್ಗ ಪೇಟೆಗೆ ಬರ್ತದೆ. ಸೊ ಕೂಡ್ಲಿಕ್ಕೆ ಹೋಗ್ತದೆ. ಅದೇ ಭದ್ರೆ ಏನಿದೆ, ಸೊ ಹೊರನಾಡು, ನಾವು ಹೊರನಾಡು ಏನು ಅಮ್ಮನವ್ರ ಕ್ಷೇತ್ರಕ್ಕೆ ಹೋಗ್ತೀವಿ, ಹೊರನಾಡು ಇರ್ಬೋದು, ಕಾಂಡ್ಯ ಇರ್ಬೋದು, ಆಮೇಲೆ ಬಾಳೆಹೊನ್ನೂರು ಇರ್ಬೋದು, ಎನ್ ಆರ್ ಪುರ. ಸೊ ಈ ಮೂಲಕ ಬಂದು ಕೂಡ್ಲಿಲೆ ಭದ್ರೆ ತುಂಗೆಯನ್ನು ಸೇರ್ತದೆ. ಸೊ ಎರಡು ಸೇರಿದ ಮೇಲೆ ತುಂಗೆ ಭದ್ರೆ ಆಗ್ತದೆ. ಸೊ ನೆಕ್ಸ್ಟ್ ಹಾಗೆ ಹರ್ಕಂತ ಹೊನ್ನಾಳಿ ಮೂಲಕ ಹೋಗ್ತದೆ. ಸೊ ನಮ್ಮ ಶಿವಮೊಗ್ಗಕ್ಕೆ ಸಂಬಂಧಪಟ್ಟಾಗ ಅವಾಗ ಏನಾಗ್ತದೆ, ಈ ಭದ್ರಾವತಿ ಕೂಡ್ಲಿ ಹತ್ರನೇ ಬರ್ತದೆ. ಸೊ ತುಂಗೆ ಭದ್ರೆ ಎರಡು ಇಂಪಾರ್ಟೆಂಟ್. ಇನ್ನು 3ನೇದು ನೇತ್ರಾವತಿ ಅಂತೇಳಿ. ಸೊ ನೇತ್ರಾವತಿ ಏನಾಗ್ತದೆ, ಆ ಪಶ್ಚಿಮ ಘಟ್ಟದ ಕೆಳಗೆ ಇಳಿದು ಕರಾವಳಿಗೆ ಹೋಗಿ ಸೇರ್ತಾಳೆ. ಸೊ ಹುಟ್ಟೋದು ಮಾತ್ರ ಒಂದೇ ಕಡೆ, ಆದರೆ ಬದ್ರೆ ಏನಾಗ್ತದೆ ಚಿಕ್ಕಮಂಗ್ಳೂರಿಗೆ ಸಂಬಂಧಪಟ್ಟಂಗೆ ಆಗ್ತದೆ, ತುಂಗೆ ನಮಗೆ, ತುಂಗೆ ಮತ್ತೆ ತುಂಗೆ ಬದ್ರೆ ಶಿವಮೊಗ್ಗಕ್ಕೆ ಸಂಬಂಧಪಟ್ಟಂಗೆ, ನೇತ್ರಾವತಿ ಮತ್ತೆ ಕರಾವಳಿ ಹೋಯ್ತದ. ಆದ್ರೆ ಮೂರು ಹುಟ್ಟೋದು ಒಂದೇ ಜಾಗದಲ್ಲಿ, ಅದೊಂದು ವಿಶೇಷ. ಅದು
2: ನಿಜವಾಗ್ಲು ಸರ್, ನಿಮ್ಮ ಈ ಒಂದು ವಿಶೇಷವಾದ ಮಾಹಿತಿಯನ್ನ ಕೇಳ್ತಾ ಇರುವಾಗ ನಮಗೆ ಇದು ಇನ್ನಷ್ಟು ವಿಶೇಷ ಅಂತ ಅನ್ಸುತ್ತೆ. ಯಾಕಂದ್ರೆ ಒಂದೇ ಜಾಗದಲ್ಲಿ, ಅದರಲ್ಲೂ ಗಂಗಾ ಮೂಲದಲ್ಲಿ ತುಂಗೆ, ಭದ್ರೆ, ನೇತ್ರಾವತಿ ಮೂರು ನದಿಗಳ ಉಗಮ ಆದ್ರೂ ಕೂಡ ಮೂರು ನದಿಗಳು ಕೂಡ ಬೇರೆ ಬೇರೆ ಕಡೆ ಹರಿಯುವಂಥದ್ದು. ಕೇಳುಗರೆ ಕೇಳ್ತಾ ಇದ್ದೀರಲ್ಲ, ಈ ಒಂದು ಮಾಹಿತಿ ನಿಮಗೂ ಕೂಡ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಹಾಗಿದ್ರೆ ನಮ್ಮ ಅಜಯ್ ಶರ್ಮಾ ಸರ್ ಜೊತೆ ಮಾತಾಡೋಕೆ ಇನ್ನೊಂದಿಷ್ಟು ವಿಷಯಗಳು ಬಾಕಿ ಇದೆ. ಖಂಡಿತವಾಗ್ಲೂ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇದ್ದೀರಾ ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ಹಾಗೆ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ನದಿಗಳ ಮೂಲ, ಹಾಗೆ ಅದರಲ್ಲೂ ಶಿವಮೊಗ್ಗದಲ್ಲಿ ಹರಿಯುವಂತಹ ನದಿಗಳ ಬಗ್ಗೆ, ನದಿಗಳ ಮೂಲದ ಬಗ್ಗೆ, ಎಲ್ಲಿ ಹುಟ್ಟುತ್ತೆ, ಹೇಗೆ ಹರಿಯುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಹಾಗಿದ್ರೆ ನಾವು ಅಜಯ್ ಕುಮಾರ್ ಶರ್ಮಾ ಅವ್ರ ಜೊತೆ ಇನ್ನೊಂದಿಷ್ಟು ಕುತೂಹಲಕಾರಿ ವಿಷಯಗಳ ಬಗ್ಗೆ ಚರ್ಚಿಸೋಣವಾ. ಅಜಯ್ ಕುಮಾರ್ ಸರ್ ಅವರೇ,
3: ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ನಾವೀಗ ಕೂಡ್ಲಿಕ್ ಹೋದಾಗ ತುಂಗಾ ನದಿ ನೀರು ಒಂದು ಬಣ್ಣ ಇರುತ್ತೆ, ಭದ್ರೆ ನೀರು ಒಂದು ಬಣ್ಣ ಇರುತ್ತೆ. ತುಂಗೆ ನೀರು ಹೆಚ್ಚಾಗಿ ಕೆಂಪು ಬಣ್ಣ ಅಂದ್ರೆ ಕೆಸರಿನ ಬಣ್ಣ ಹೆಚ್ಚಾಗಿರುತ್ತೆ, ಭದ್ರೆ ನೀರು ಹಚ್ಚ ಹಸಿರಿನಿಂದ ಇರುತ್ತೆ. ಸೊ ಯಾಕೆ ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ, ಆಮೇಲೆ ಎರಡು ಒಟ್ಟಿಗೆ ಸೇರಿದಾಗಲೇ ಮತ್ತೊಂದು ಬಣ್ಣ
4: ಆಗುತ್ತೆ? ನೋಡಿ, ಇದಕ್ಕೆ ಸಾಕಷ್ಟು ಮಾಹಿತಿಗಳಿದಾವೆ. ಹಿಂದೆ ಈ ತರ ಇರಲಿಲ್ಲ. ಹಿಂದೆ ಮಳೆಗಾಲದಲ್ಲಿ, ಇವತ್ತಿನ ಮಳೆಗಾಲದಲ್ಲಿ ನೀವು ಮಳೆ ಬರಬೇಕಾದ್ರೆ ಈ ತುಂಗೆ ಭದ್ರೆ ಬಿಟ್ಬಿಡಿ, ಎಲ್ಲ ನದಿಗಳನ್ನು ಹೇಳ್ತಾ ಇದ್ದೀನಿ. ಸೊ ಈಗ ಮಳೆ ಬರಬೇಕಾದ್ರೆ ನದಿಯ ಬಣ್ಣ ಅಥವಾ ಹೊಳೆ ಬಣ್ಣ ಕೆಂಪಿರ್ತದೆ. ಸೊ ನಾವು ಕೇಳ್ಕೊಳ್ಳೋರು ಏನಂತಾರೆ ಅಂದರೆ, ಇಲ್ಲ ಅಲ್ಲೆಲ್ಲೋ ಮಣ್ಣು ಸೇರ್ಕೊಂಡಿದೆ, ಕೆಂಪು ಮಣ್ಣು ಸೇರಿದೆ, ಹಾಗಾಗಿ ಕೆಂಪಾಗಿದೆ. ಮಳೆ ನಿಂತು ಒಂದು ಅರ್ಧ ಗಂಟೆಗೆ ಮತ್ತೆ ಕ್ರಿಸ್ಟಲ್ ಕ್ಲಿಯರ್ ಆಗ್ತದೆ. ಆದರೆ ಹಿಂದಿನ ದಿನಗಳಲ್ಲಿ ಈ ಥರ ಇರಲಿಲ್ಲ.
3: ಓಕೆ.
4: ಸೊ ಮಳೆಗಾಲದಲ್ಲೂ ಸ್ವಚ್ಛಂದವಾಗಿ ಹರಿತಾ ಇದ್ವು. ಉದಾಹರಣೆಗೆ ಶರಾವತಿ ಇರ್ಬೋದು, ಅದ್ರ ಬಗ್ಗೆ ದಾಖಲಾನ್ ಮಾಡಿದ್ದಾರೆ ಬ್ರಿಟಿಷರ್ಸು. ಏನಂದರೆ ಅಲ್ಲಿ ಸಾಕಷ್ಟು ಮಳೆ ಬರ್ತಾ ಇತ್ತು, ಆರು ತಿಂಗಳು ಮಳೆ ಬರೋ ಜಾಗ ಇದು. ಸೊ ಅಂಥ ಮಳೆಯಲ್ಲೂ ಒಳ್ಳೆ ಬಿಳಿ ಕ್ರಿಸ್ಟಲ್ ಬಿಳಿ ಬಣ್ಣದಲ್ಲಿ ಹರಿತಾ ಇತ್ತು. ಇವತ್ತು ಕೆಂಪು ಯಾಕೆ ಹರಿತಾ ಇದೆ ಅಂದರೆ, ಅಕ್ಕಪಕ್ಕದಲ್ಲಿ ನಾವು ಆ ಥರ ಡಿಸ್ಟ್ರಕ್ಷನ್ ಮಾಡಿದ್ದೀವಿ. ಸೊ ರೋಡ್ ಅಗಲೀಕರಣ ಇರ್ಬೋದು, ಕಾಡನ್ನು ಕರೆದು ತೋಟಗಳನ್ನು ಮಾಡಿದ್ದೀವಿ. ಸೊ ಈ ಸಾಕಷ್ಟು ನಾವು ಮಾಡಿದ್ದೀವಿ, ಅದು ತಪ್ಪು ನಮ್ದೇನೆ. ಹಾಗಾಗಿ ಈ ಮಣ್ಣೇನಿದೆ, ಸೊ ಆ ಮಣ್ಣಲ್ಲಿ ಹಿಡಿದುಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಸೊ ಅಕ್ಕಪಕ್ಕ ಈ ಮಳೆ ಬಂದಾಗ ಏನಾಗಿದೆ, ಯಾವುದೋ ಗುಡ್ಡದ ಮಣ್ಣೆಲ್ಲ ಬಂದು ಕೊನೆಗೆ ಬಂದು ನದಿಗೆ ಸೇರ್ತಾ ಇದೆ. ಸೊ ಹಾಗಾಗಿ ಕೆಂಪು ಬಣ್ಣ ಬರ್ತದೆ. ಇನ್ನು ಈ ಭದ್ರಾವತಿಲಿ ಫ್ಯಾಕ್ಟ್ರಿ ಇತ್ತು, ತುಂಬ ಜನ ಗೊತ್ತಿದೆ, ಹಿಂದೆ ಅವ್ರು ನೇರವಾಗಿ ಅಲ್ಲಿಗೆ ಬಿಡ್ತಾ ಇದ್ರು, ಈಗ ಎಲ್ಲ ಬದಲಾವಣೆ ಆಗಿದೆ, ಆದರೂ ಸಹ ವ್ಯತ್ಯಾಸ ಗೊತ್ತಾಗ್ತದೆ. ಇನ್ನು ಈ ಮಲೆನಾಡಲ್ಲಿ ಅಂದರೆ ಈ ನಮ್ಮ ಶೃಂಗೇರಿ ಭಾಗ ಅಥವಾ ಹೊರನಾಡಲ್ಲಿ ಹೇಳ್ತಾ ಇದ್ರು, ತುಂಗೆ ಏನಿದ್ದಾಳೆ ಬಹಳ ಅಂದರೆ ಅವಳು ಹೆಸರಿಗೆ ತಕ್ಕಂಗೆ ಶಾಂತವಾಗಿ ಹರಿತಾಳಂತ. ಸೊ ನೀವು ಈ ನೆಮ್ಮಾರ್ ಅಂತ ಏನು ಹೇಳಿದೆ, ಅಲ್ಲಿ ಆ ಕಾಡಲ್ಲಿ ಹೋಗಿ ನಿಂತಾಗ ಅವಳ ಸೌಂಡ್ ಕೇಳಿದ್ರೆ, ನರಿ ನದಿ ಸೌಂಡ್ ಕೇಳಿದ್ರೆ ತುಂಬ ಖುಷಿ ಆಗ್ತದೆ. ಭದ್ರೆ ಆ ಥರ ಅಲ್ಲ ಅಂತ,
3: ಹೋಗರಿತಾಳೆ.
4: ನೀವು ಭದ್ರೆ ದೂರದಲ್ಲಿದ್ದರೆ ನಿಮ್ಗೆ ಗೊತ್ತಾಗ್ತದೆ, ಆಮೇಲೆ ತುಂಬ ರಪ್ಸ, ತುಂಬ ಫೋರ್ಸ್. ಅದಕ್ಕೆ ಹೇಳ್ತಾರೆ, ತುಂಗೆಯಲ್ಲಿ ನೀವು ಇಳಿಬೋದು, ಭದ್ರೆಯಲ್ಲಿ ಇಳಿಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಸೊ ಸೌಂಡಲ್ಲೂ ವ್ಯತ್ಯಾಸಗಳಿರ್ತವೆ. ಆದರೆ ಈ ಭದ್ರಾವತಿ ನಂತರ ಏನಾಗ್ತದೆ, ಇಂಡಸ್ಟ್ರಿಯಲ್ಲಿ ಇರ್ಬೋದು, ಇತ್ತೀಚೆಗೆ ಪಟ್ಟಣದ ಈಗ ಶೃಂಗೇರಿ ಇರ್ಬೋದು, ಬೇರೆ ಕಡೆಯೂ ಅಷ್ಟೇ. ಸೊ ಸ್ಯಾನಿಟೈಸೇಷನ್ ಕರೆಕ್ಟ್, ಸ್ಯಾನಿಟರಿ ವ್ಯವಸ್ಥೆ ಕರೆಕ್ಟ್ ಇಲ್ಲದ ಕಾರಣಕ್ಕೆ ಅವು ಗಲೀಜು ನೀರು ಬಂದು ಸೇರ್ತಾ ಇದೆ. ಸೊ ಆ ಕಾರಣಗಳಿಂದ ನೀರಿನ ಬಣ್ಣ ಚೇಂಜ್ ಆಗ್ತಿದೆ, ಬಿಟ್ಟರೆ ಮೂಲದಲ್ಲಿ ಈ ಥರ ಇರಲಿಲ್ಲ.
3: ಮೂಲದಲ್ಲಿ ಎಲ್ಲವೂ
4: ಚೆನ್ನಾಗಿತ್ತು. ಅದು ಹೇಳಿದಲ್ಲ, ಈಗೆಲ್ಲ ಮಳೆ ಬಂದಾಗ ಕೆಂಪು ಮಣ್ಣು ಆಗ್ತದೆ, ಆಮೇಲೆ ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಅಲ್ಲಿ ಹೋಗಿ ಸೇರಿದಾಗ ಸೊ ಬಣ್ಣ ಚೇಂಜ್ ಆಗ್ತಾ ಇದೆ. ಅದರ ಮೂಲದಲ್ಲಿ ಈ ಥರ ಇರಲಿಲ್ಲ, ಈಗ ನಾವು ಆ ಥರ ಮಾಡಿಟ್ಟಿದ್ದೀವಿ.
3: ನಿಜ ಹೇಳಬೇಕು ಅಂದರೆ ನೀರಿಗೆ ಯಾವುದೇ ಬಣ್ಣನೇ ಇಲ್ಲ.
4: ಬಣ್ಣ ಇಲ್ಲ ನೋಡಿ. ನೋಡಿ, ನದಿ ಯಾಕೆ ಇಂಪಾರ್ಟೆಂಟ್ ಅಂದರೆ, ನದಿ ಈಗ ನಮ್ಮ ಮನೆಗೆ ನಲ್ಲಿಗೆ ಬರ್ತದೆ. ಸೊ ತುಂಗಾ ನದಿಯಿಂದ ಪಂಪ್ ಮಾಡ್ತಾರೆ. ಸೊ ಅವಳು ಬರಬೇಕಾರೆ ಇದು ಯಾರ ಮನೆ, ಯಾವ ಜಾತಿಯವ್ರ ಮನೆ, ಅವನು ಏನು ಓದ್ಕೊಂಡಿದ್ದಾನೆ ಏನು ನೋಡಲ್ಲ. ಸೊ ಅವಳು ಕ್ಲೀನಾಗಿ ಬಂದು ಹರಿದು ಹೋಗ್ತಾಳೆ, ಎಲ್ಲರಿಗೂ ನಮ್ಮ ಏನು ಆ ಬಾಹ್ಯಕೆಯನ್ನು ನಿಂಗಿಸ್ತಾಳೆ. ಹಾಗಾಗಿ ಆ ನೀರಿನ ಗುಣ ಇದೆಯಲ್ಲ, ಅದು ನಮ್ಮೆಲ್ಲರಲ್ಲೂ ಬರಬೇಕು, ಸಮಾಜದಲ್ಲೂ ಬರಬೇಕು. ಅದಕ್ಕೆ ಕಲರ್ ಇಲ್ಲ, ಮತ್ತೆ ನೀರಿಗೆ ಕಲರ್ ಇಲ್ಲ. ನೀನು ನೀರಿಗೆ ಏನು ಬೆರೆಸಿ ಒಂದು ಒಂದು ಇಂಕ್ ಪೆನ್ನಿಂದ ಇಂಕ್ ತೆಗೆದು ಹಾಕಿದ್ರೆ ಆ ಕಲರ್ ಬರ್ತದೆ, ಕೆಂಪು ಬಣ್ಣ ಹಾಕಿದ್ರೆ ಕೆಂಪು ಬರ್ತದೆ. ಅಂದರೆ ಎಲ್ಲರ ಜೊತೆಗೂ ಮಿಂಗಲ್ ಆಗ್ಬೋದು, ಆಮೇಲೆ ಭೇದ ಭಾವ ಇಲ್ಲ, ಎಲ್ಲರ ಮನೆಗೂ ನೀರು ಬರ್ತದೆ.
3: ಹೌದು, ಎಲ್ಲರೂ ಕುಡಿಯೋದು ನೀರನ್ನೇ,
4: ದೊಡ್ಡವರು ಬಡವರು ಶ್ರೀಮಂತರು ಏನಂತ ನೋಡಲ್ಲ. ಹಾಗಾಗಿ ಈ ನೀರಿನ ಗುಣ ಏನಿದೆ ಅಲ್ಲ, ಅದನ್ನು ಬೆಳೆಸ್ಕೋಬೇಕು. ಆಮೇಲೆ ಹರಿತಾಳೆ ಅವಳಲ್ಲಿ, ನೀವು ಏನಾದ್ರು ಗಲೀಜು ಹಾಕಿ, ನಾವೆಲ್ಲ ಮಾಡ್ತಿರೋದು ಅದನ್ನೇ. ಆದರೆ ಅವಳು ಒಂದು ಅರ್ಧ ಫರ್ಲಾಂಗ್ ಅಥವಾ ಒಂದು 2 kilometers ಹರಿದ ಮೇಲೆ ಅದನ್ನು ತನ್ನೊಳಗೆ ತಗೊಂಡು ಅದನ್ನು ಕ್ಲೀನ್ ಮಾಡ್ತಾಳೆ. ಆದರೆ ನಾವೇನು ಮಾಡ್ತಿದ್ದೀವಿ, ಮುಂದಿನ ಹಳ್ಳಿಲಿ ಮತ್ತೆ ಅದೇ ಗಲೀಜು ಹಾಕ್ತಾ ಇದ್ದೀವಿ. ಸೊ ಆ ಗುಣವನ್ನು ನಾವು ಬೆಳೆಸ್ಕೋಬೇಕು. ಸೊ ಎಲ್ಲರ ಜೊತೆಗೆ ಮಿಂಗಲಾಗಬೇಕು. ಆ ನದಿ ಏನು, ನಾವು ಇವತ್ತು ನದಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆ ನದಿಯ ಗುಣಗಳನ್ನು ನಾವು ಅಳವಡಿಸ್ಕೊಳ್ಳಿಲ್ಲ ಅಂದರೆ ನಾವು ಇರ್ಬೋದು, ಸಮಾಜ ಇದೆ, ಅದನ್ನು ಅಳವಡಿಸ್ಕೊಂಡು ಅಂದರೆ ಎಲ್ಲೋ ಹೋಗ್ಬೋದು ನಾವು.
3: ಖಂಡಿತ ಸರ್, ತುಂಬ ಒಳ್ಳೆ ಮಾತನ್ನು ಹೇಳಿದ್ರಿ. ಈಗ ಪ್ರಕೃತಿಯಿಂದ ಕಲಿಯುವಂಥ ಅಂಶಗಳು ಸಾಕಷ್ಟು ಇರುತ್ತೆ ಸರ್. ಅದರಲ್ಲೂ ಈ ನದಿಯಿಂದ ನಾವು ಎಷ್ಟೆಲ್ಲ ಕಲಿಬೋದು ಅಲ್ವಾ? ಬಣ್ಣ ಇಲ್ಲ, ಭೇದ ಇಲ್ಲ, ಎಲ್ಲರಿಗೂ ಒಂದೇ ರೀತಿ ಉಪಯೋಗ ಆಗುತ್ತೆ. ಅದಕ್ಕಾಗಿ ಮನುಷ್ಯ ಈ ಒಂದು ಗುಣಗಳನ್ನೆಲ್ಲ ಅಳವಡಿಸ್ಕೊಂಡಾಗ ನಿಜವಾಗ್ಲೂ ಒಬ್ಬ ಮನುಷ್ಯ ಆಗೋಕ್ಕೆ ಸಾಧ್ಯ ಆಗುತ್ತೆ.
4: ಆಕ್ಚುಲಿ ನದಿಗಳ ಬಗ್ಗೆ ನೋಡಿ, ನಮ್ಮ ಈ ಸಂಸ್ಕೃತಿ ಇರ್ಬೋದು, ಪುರಾಣಗಳಲ್ಲಿ ಸಾಕಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ವಿ. ನದಿಗಳ ಪಕ್ಕದಲ್ಲಿ ನಾವು ದೇವಸ್ಥಾನಗಳನ್ನು ಮಾಡ್ತಾ ಇದ್ವಿ, ಅಗ್ರಹಾರಗಳನ್ನು ಮಾಡ್ತಾ ಇದ್ವಿ, ಎರಡು

0: ನದಿಗಳು ಕೂಡೋ ಜಾಗಕ್ಕೆ ಸಂಗಮ ಕ್ಷೇತ್ರ ಅಂತ ಹೇಳ್ತೀವಿ. ನೀವು ಉತ್ತರ ಭಾರತ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ನಮ್ಮಲ್ಲಿ ಹಳೆ ಮೈಸೂರು ಎಲ್ಲೇ ಹೋದರೂ ಆ ಜಾಗನ ನಾವು ತುಂಬ ಪಾವಿತ್ರ್ಯತೆಯಿಂದ ನಾವು ಕಾಪಾಡ್ತಾ ಇದ್ವಿ ಹಿಂದಿನವರು. ಸೊ ಆ ಸಂಗಮ ಕ್ಷೇತ್ರದಲ್ಲಿ ಒಂದು ದೇವಸ್ಥಾನ ಇರ್ಬೋದು, ಮಠ ಇರ್ಬೋದು, ಅಗ್ರಹಾರನ ಮಾಡ್ತಾ ಇದ್ರು ಅಂದ್ರೆ ತುಂಬ ಕಾಪಾಡ್ತಾ ಇದ್ವಿ. ಈಗೆಲ್ಲ ಆ ಥರ ಏನಾಗಿಲ್ಲ. ಈಗ ಏನಾಗಿದೆ, ತುಂಬ ಹಾಳಾಗಿದೆ. ಎಲ್ಲೋ ಸಂಗಮ ಕ್ಷೇತ್ರ ಅಂದ್ಕೊಂಡು ನಾವು ಹೋಗಿ ಸ್ನಾನ ಮಾಡೋದು, ಅಲ್ಲೇ ನಮ್ಮ ಬಟ್ಟೆಗಳನ್ನು ಬಿಚ್ಚಿ ಬರೋದು, ಈ ಥರ ಎಲ್ಲೂ ನಾವು ಬರ್ಕೊಂಡಿಲ್ಲ. ನಮ್ಮ ಹಿರಿಯವರು ಈ ಥರ ಮಾಡಿಲ್ಲ. ನಾವು ಹಿಂದಿನವ್ರು ಏನು ಮಾಡ್ತಾ ಇದ್ರು ಅದನ್ನು ನಾವು ಬಿಟ್ಬಿಟ್ಟಿದ್ದೀವಿ. ಏನೋ ಹೊಸ ಸಂಸ್ಕೃತಿನ ನಾವು ಅಳವಡಿಸ್ಕೊತಾ ಇದ್ದೀವಿ. ಸೊ ಇದನ್ನು ಬಿಡಬೇಕು. ಮೂಲದಲ್ಲಿ ಹೇಗಿತ್ತು ಹಾಗೆ ಪೂಜೆ ಮಾಡಬೇಕು. ಈಗ ನೋಡಿ, ನಾವು ಬ್ರಿಟಿಷರ್ಸಿಗೆ ಅಥವಾ ಫಾರಿನರ್ಸಿಗೆ ಹೋಲಿಸಿದಾಗ ನದಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡೋದು, ಅದನ್ನು ಪೂಜಿಸೋದು ನಾವೇನೆ. ಆದರೆ ಇವತ್ತು ತುಂಗೆ ಬದ್ರೆ, ಈ ಶಿವಮೊಗ್ಗದಲ್ಲಿ ತುಂಗೆ ಹೇಗಿದ್ದಾಳೆ, ಇಂಗ್ಲೀಷಲ್ಲಿ ಇರುವ ಥೇಮ್ಸ್ ನದಿ ಹೇಗಿದ್ದಾಳೆ ಅಂತ ನೋಡಿದಾಗ ಗೊತ್ತಾಗ್ತದೆ. ಅವರನ್ನ ಪೂಜಿಸಲ್ಲ, ಆದರೆ ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ. ನಮ್ಮ ಪೂರ್ವಜರು ಇಟ್ಟಿದ್ರು, ಅದನ್ನು ನಾವು ಬಿಟ್ಟಿದ್ದೀವಿ ಈಗ. ಸೊ ಆ ಮೂಲಕ್ಕೆ ನಾವು ಹೋಗಬೇಕಾಗಿದೆ ಈಗ.
1: ಖಂಡಿತ ಸರ್, ನದಿಯನ್ನ ಆದಷ್ಟು ಸಂರಕ್ಷಣೆ ಮಾಡಬೇಕು, ಅದನ್ನ ಹಾಳು ಮಾಡೋದಲ್ಲ, ಇರೋದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅಲ್ವಾ ಸರ್?
0: ನಿಜ
1: ನಿಜ, ನಾವು ನದಿಯನ್ನ ದೇವರು ಅಂತ ಪೂಜಿಸುವಾಗ ಅದನ್ನ ಮಾಲಿನ್ಯ ಮಾಡೋದ್ರಲ್ಲಿ ಯಾವ್ದು ರೀತಿ ಅರ್ಥ ಇಲ್ಲ.
0: ನಿಜ,
1: ಪೂಜಿಸ್ತೀವಿ ಅನ್ನುವಾಗ ಅದೇ ರೀತಿ ನಾವು ಅದನ್ನ ನೋಡ್ಕೋಬೇಕಲ್ವಾ ಸರ್?
0: ನಿಜ.
1: ಖಂಡಿತ ಸರ್, ಇವತ್ತು ತುಂಬಾ ಒಳ್ಳೆ ವಿಷಯಗಳನ್ನ ಹಂಚ್ಕೊಂಡ್ರಿ. ನದಿಯಿಂದ ಮನುಷ್ಯರು ಏನೆಲ್ಲ ಕಲಿಬಹುದು ಅನ್ನೋದ್ರ ಬಗ್ಗೆ ಕೂಡ ಒಳ್ಳೆ ಮಾಹಿತಿನ ಕೊಟ್ರಿ ಸರ್. ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್.
0: ಧನ್ಯವಾದಗಳು, ನನಗೂ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹಾಗಾಗಿ
1: ಹಾಗಿದ್ರೆ ಕೇಳುಗರೆ, ಇದರೊಂದಿಗೆ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ನಿಮಗೆ ಇವತ್ತಿನ ಕಾರ್ಯಕ್ರಮ ಹೇಗನ್ನಿಸ್ತು? ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ, ನದಿಗಳನ್ನ ಸಂರಕ್ಷಿಸೋಣ, ನದಿಗಳಿಂದ ನಾವು ನಮ್ಮ ಜೀವನದಲ್ಲಿ ಸಾಕಷ್ಟು ವಿಷಯಗಳನ್ನ ಕಲಿಯೋಣ ಅಂತ ಹೇಳ್ತಾ ನಾ ಹೋಗ್ ಬರ್ತೀನಿ. ನೀವು ಇಷ್ಟೊತ್ತಂಕ ಕೇಳಿದ್ದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಹಾಗೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರು ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ?
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
6: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ.
2: ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಎಲ್ಲ ಹೇಳಿ, ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಅಂದ್ರೆ ಇಷ್ಟ ಆಗೇ ಆಗುತ್ತೆ. ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಲ್ವಾ. ಇನ್ನು ಟ್ರಾವೆಲಿಂಗ್ ಅನ್ನೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಹೋಗೋದು ಅಂತ ಹೇಳಿದ್ರೆ, ಎಂಜಾಯ್ ಮಾಡೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್ನ ಅಂತಲೇ ಹೇಳಬಹುದು. ಹಾಗೆ ನೀವೇನಾದರೂ ತುಂಬ ಸ್ಟ್ರೆಸ್ಸಲ್ಲಿದ್ದರೆ, ಯಾವುದಾದ್ರೂ ನಿಸರ್ಗದತ್ತ ತಾಣಗಳಿಗೆ ನೀವು ಭೇಟಿಯನ್ನು ನೀಡಿದ್ರೆ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ನಿಮ್ಮ ಒಂದು ಲೈಫ್ನ ಹೊಸದಾಗಿ ರಿಫ್ರೆಶ್ ಆಗಿ ಸ್ಟಾರ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳಬಹುದು. ಹಾಗೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ ಸಿಗುತ್ತೆ, ಹಾಗೆ ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳಬಹುದು. ಇಷ್ಟೇ ಅಲ್ಲದೆ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ನೀವು ಟ್ರಾವೆಲಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೀವು ಯಾವುದೋ ಒಂದು ಹಿಲ್ ಸ್ಟೇಷನ್ಗೆ ಹೋಗ್ತೀರಾ ಅಥವಾ ನೇಚರ್ ರಿಲೇಟೆಡ್ ಪ್ಲೇಸಿಗೆ ಹೋಗ್ತೀರಾ ಅಥವಾ ಯಾವುದೋ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತೀರಾ ಅಂದಾಗ ಅಲ್ಲಿನ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತೆ ಅಂತಲೇ ಹೇಳಬಹುದು. ಹಾಗೆ ನಿಮ್ಮ ಒಂದು ದೈಹಿಕ ಹಾಗೆ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈ ಒಂದು ಟ್ರಾವೆಲಿಂಗ್ ಮಾಡೋದ್ರಿಂದ. ಸೊ ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾಗಿರುವಂತಹ ಟ್ರಾವೆಲಿಂಗ್ ಪ್ಲೇಸ್ನ ಬಗ್ಗೆ ಪರಿಚಯಿಸಬೇಕು ಅಂತ ಹೊರಟಿದ್ದೀನಿ. ನನ್ನ ಜೊತೆ ಟ್ರಾವೆಲಿಂಗ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ನಾನು ಇವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಒಂದು ಟ್ರಾವೆಲಿಂಗ್ ಪ್ಲೇಸ್ ಯಾವುದಪ್ಪ ಅಂತ ಹೇಳಿದ್ರೆ, ಇವತ್ತು ನಾನು ನಿಮಗೆ ಒಂದು ಅದ್ಭುತವಾಗಿರುವ ಪರ್ವತ ಶ್ರೇಣಿ ಹಿಲ್ ಸ್ಟೇಷನ್ ನ ಪರಿಚಯಿಸೋಣ ಅಂತ ಹೊರಟಿದ್ದೀನಿ. ಇವತ್ತು ನಾನು ನಿಮಗೆ ಪರಿಚಯಿಸ್ತಾ ಇರುವಂತಹ ಪರ್ವತ ಶ್ರೇಣಿ ಭಾರತದ ಎರಡನೇ ಅತಿ ಎತ್ತರದ ಪರ್ವತ ಶ್ರೇಣಿ. ಯಾವುದು ಭಾರತದ ಎರಡನೇ ಅತಿ ಎತ್ತರದ ಪರ್ವತ ಶ್ರೇಣಿ ಅಂತ ಹೇಳಿದ್ರೆ ನಂದಾದೇವಿ. ಹೌದು, ನಂದಾದೇವಿ ಹಿಲ್ ಸ್ಟೇಷನ್. ಹಾಗಿದ್ರೆ ಈ ನಂದಾದೇವಿ ಹಿಲ್ ಸ್ಟೇಷನ್ ಎಲ್ಲಿದೆ, ಇದರ ವಿಶೇಷತೆ ಏನು, ಇದು ಎಷ್ಟು ಎತ್ತರವಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಸಂಪೂರ್ಣವಾಗಿ ಭಾರತದ ಭೂ ಪ್ರದೇಶದ ಒಳಗೇನೆ ಇರುವಂತಹ ಅತ್ಯುನ್ನತ ಶಿಖರವೇ ಈ ಒಂದು ನಂದಾದೇವಿ. ಉತ್ತರಾಖಂಡದ ಗಡ್ವಾಲ್ ಹಿಮಾಲಯದಲ್ಲಿರುವ ಈ ಪರ್ವತವು ತನ್ನ ಅದ್ಭುತವಾಗಿರುವಂತಹ ನೈಸರ್ಗಿಕ ಸೌಂದರ್ಯ ಮತ್ತು ಧಾರ್ಮಿಕ ಮಹತ್ವಕ್ಕೆ ಹೆಸರುವಾಸಿಯಾಗಿದೆ. ಇದರ ಎತ್ತರ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 25,643 ಅಡಿ, ಅಂದ್ರೆ ಸಮುದ್ರ ಮಟ್ಟದಿಂದ 7,816 ಮೀಟರ್ ಎತ್ತರದಲ್ಲಿ ಇದೆ. ಇದು ಎರಡು ಶಿಖರಗಳನ್ನು ಹೊಂದಿದ್ದು ಪಶ್ಚಿಮ ಶಿಖರವು ಎತ್ತರವಾಗಿದೆ ಮತ್ತೆ ಪೂರ್ವ ಶಿಖರವನ್ನ ಸುನಂದಾದೇವಿ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗೆ ಇದು ಉತ್ತರಾಖಂಡ ರಾಜ್ಯದ ಚಮೋಲಿ ಗರ್ವಾಲ್ ಜಿಲ್ಲೆಯಲ್ಲಿ ಇದೆ. ಹಾಗೆ ನಾನಾಗ್ಲೇ ಹೇಳ್ತಿದ್ದೆ, ಇದು ಧಾರ್ಮಿಕ ಮಹತ್ವವನ್ನ ಕೂಡ ಹೊಂದಿದೆ ಅಂತ ಹೇಳಿ. ಪ್ರತಿ 12 ವರ್ಷಕ್ಕೊಮ್ಮೆ ಇಲ್ಲಿ ನಂದಾದೇವಿ ರಾಜಜಾತ್ ಯಾತ್ರೆ ಅಂತ ಹೇಳಿ ನಡೆಯುತ್ತೆ. ಇದು ಇಲ್ಲಿಯ ಪ್ರಮುಖ ಧಾರ್ಮಿಕವಾದ ಆಚರಣೆಯಾಗಿದೆ. ಹಾಗಿದ್ರೆ ಸ್ನೇಹಿತರೆ, ನಂದಾದೇವಿ ಹಿಲ್ ಸ್ಟೇಷನ್ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಹಾಗೆ ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಹೇಗೆ ಹೋಗ್ಬೇಕು, ಈ ಒಂದು ಪ್ರದೇಶ ಹೇಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೋಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ತಾ ಇದ್ದಂತಹ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ, ಭಾರತ ದೇಶದ ಎರಡನೇ ಅತಿ ಎತ್ತರದ ಪರ್ವತ ಶ್ರೇಣಿಯಾಗಿರುವಂತಹ ನಂದಾ ದೇವಿಯ ಬಗ್ಗೆ, ಉತ್ತರಾಖಂಡದಲ್ಲಿ ಇರುವಂತಹ ಒಂದು ಪ್ರದೇಶದ ಬಗ್ಗೆ ತಿಳಿಸ್ತಾ ಇದೆ. ಹಾಗಿದ್ರೆ ಈ ಒಂದು ಸ್ಥಳದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇಲ್ಲಿನ ಜನರು ನಂದಾದೇವಿಯನ್ನ ತಮ್ಮ ಪ್ರಧಾನ ದೇವತೆ ಅಂತ ಹೇಳಿ ಪರಿಗಣಿಸ್ತಾರೆ. ಜಾನಪದ ಕಥೆಗಳಲ್ಲಿ ನಂದಾದೇವಿಯನ್ನ ಹಿಮಾಲಯದ ಮಗಳು ಅಂತಲೇ ಕರೆಯಲಾಗುತ್ತೆ, ಅಂದ್ರೆ ತಾಯಿ ಪಾರ್ವತಿ. ಇಲ್ಲಿ ಮಾತೃದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಅಲ್ಲದೆ ಭಾದ್ರಪದ ಶುಕ್ಲ ಪಕ್ಷದಲ್ಲಿ ಪ್ರತಿ ವರ್ಷ ನಂದಾದೇವಿ ಜಾತ್ರೆಯನ್ನ ಕೂಡ ಆಯೋಜಿಸಲಾಗುತ್ತೆ. ಇನ್ನು ನಂದಾದೇವಿಯಲ್ಲಿ ಪ್ರತಿ 12 ವರ್ಷಕ್ಕೊಮ್ಮೆ ವಿಶೇಷ ಧಾರ್ಮಿಕ ಕಾರ್ಯವನ್ನ ಕೂಡ ನಡೆಸಲಾಗುತ್ತೆ. ಇದನ್ನ ಆದಿಶಂಕರಾಚಾರ್ಯರು ಪ್ರಾರಂಭಿಸಿದ್ರು. 19 ದಿನಗಳ ಕಾಲ ನಡೆಯುವ ಈ ಪ್ರಯಾಣವನ್ನ ರಾಜಜಾತ ಯಾತ್ರೆ ಅಂತಲೇ ಕರೆಯಲಾಗುತ್ತೆ. ಇದು ವಿಶ್ವದ ಅತಿ ಉದ್ದದ ಪಾದಯಾತ್ರೆ ಅನ್ನುವಂತಹ ಒಂದು ನಂಬಿಕೆ ಕೂಡ ಇದೆ. ಗರ್ವಾಲ್ ಜೊತೆಗೆ ನಂದಾದೇವಿ ಕುಮಾವು ಕಾತ್ಯೂರಿ ರಾಜವಂಶದ ದೇವತೆ ಅಂತ ಹೇಳಿ ಗುರುತಿಸಲಾಗಿದೆ. ಆದ್ರಿಂದ ಈ ಪ್ರಯಾಣದ ಮೂಲಕ ಅವಳು ತನ್ನ ಅಳಿಯಂದಿರ ಬಳಿ ಹೋಗ್ತಾಳೆ, ಅಂದ್ರೆ ಕೈಲಾಸ ಪರ್ವತಕ್ಕೆ ಹೋಗ್ತಾಳೆ. ಯಾತ್ರೆಯನ್ನ ಗರ್ವಾಲ್ ಕುಮಾವೂನ ಸಂಸ್ಕೃತಿಯ ಒಕ್ಕೂಟದ ಸಂಕೇತ ಅಂತಲೇ ಪರಿಗಣಿಸಲಾಗುತ್ತೆ. ಇನ್ನು ನರಕಂಕಾಲ ಸರೋವರ ಅಂತ ಹೇಳಿ ಇದೆ. ಕರ್ಣಪ್ರಯಾಗ್ನಿಂದ 85 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನ ರೂಪಕುಂಡ ಸರೋವರ ಅಂತ ಕೂಡ ಕರೆಯಲಾಗುತ್ತೆ. ಈ ಸರೋವರದಲ್ಲಿ 100 ಮನುಷ್ಯನ ರುಂಡ ಮತ್ತೆ ಅಸ್ಥಿ ಪಂಜರಗಳು ಕಂಡುಬಂದಿದೆ. ಇದು ಇನ್ನಷ್ಟು ನಿಗೂಢತೆಯನ್ನ ಕೂಡ ಒಳಗೊಂಡಿದೆ. 12 ವರ್ಷದ ರಾಜಜಾತ ಯಾತ್ರೆಯಲ್ಲಿ ಭಾಗವಹಿಸಲು ಕನೌಜ್ನ ರಾಜ ಜಸ್ತಾವಲ್ ಒಮ್ಮೆ ತನ್ನ ಪತ್ನಿ ರಾಣಿ ಬಲಂಪ ಜೊತೆಗೆ ಇಲ್ಲಿಗೆ ಬಂದಿದ್ರಂತೆ. ಅವನ ಹೆಂಡತಿ ಗರ್ಭಿಣಿಯಾಗಿದ್ಲು, ಮತ್ತೆ ರಾಜನ ಸೈನಿಕರು ಮತ್ತು ಇತರರು ಸಹ ಅವರೊಂದಿಗೆ ಪ್ರಯಾಣಿಸ್ತಾ ಇದ್ರು. ಈ ಪ್ರಯಾಣದ ಸಮಯದಲ್ಲಿ ರಾಜನು ತನ್ನ ವೈಭವವನ್ನ ತೋರಿಸಲು ಪ್ರದರ್ಶನಕ್ಕೆ ಹೋಗ್ತಿದ್ದ. ಇದನ್ನ ನೋಡಿದ ಮಾತಾ ನಂದಾದೇವಿ ಕೋಪಗೊಂಡು ನಂತರ ಹವಾಮಾನವು ವಿರುದ್ಧವಾಗಿ ತಿರುಗಿತು. ಅಂತಹ ಪರಿಸ್ಥಿತಿಯಲ್ಲಿ ಅವರೆಲ್ಲರೂ ಹಿಮದಲ್ಲಿ ಬಿದ್ದು ಸತ್ತು ಹೋಗ್ತಾರಂತೆ, ಮರಣವನ್ನ ಹೊಂತಾರಂತೆ. ಅವರ ಅಸ್ಥಿ ಪಂಜರಗಳೇ ಇಂದಿಗೂ ಇಲ್ಲಿ ಇದೆ ಅಂತ ಹೇಳಲಾಗುತ್ತೆ. ವಿಜ್ಞಾನಿಗಳು ಹೇಳುವ ಪ್ರಕಾರ ಈ ಅಸ್ಥಿ ಪಂಜರ ಮತ್ತೆ ರುಂಡಗಳು ಸುಮಾರು 9 ಶತಮಾನಕ್ಕೂ ಹಿಂದಿನದ್ದು ಅಂತ ಹೇಳ್ತಾರೆ. ಇನ್ನು ನಂದಾದೇವಿ ಪರ್ವತವು ಸಮುದ್ರ ಮಟ್ಟದಿಂದ 7,800 ಮೀಟರ್ಗಿಂತಲೂ ಹೆಚ್ಚು ಎತ್ತರದಲ್ಲಿದೆ. ಇದು ಭಾರತದ ಎರಡನೇ ಅತಿ ಎತ್ತರದ ಶಿಖರವಾಗಿದೆ. 1965 ಈ ಶಿಖರದಲ್ಲಿ ರಹಸ್ಯ ಸಮಾಧಿ ಇದೆ. ಇದು ಮಾನವರ ವಿನಾಶಕಾರಿ ಆತಂಕವನ್ನ ಮತ್ತೆ ಮತ್ತೆ ಜೀವಂತಗೊಳಿಸುತ್ತೆ. ಇದು ಶೀತಲ ಸಮರದ ಕಾಲವಾಗಿತ್ತು, ಮತ್ತೆ ಆ ಸಮಯದಲ್ಲಿ ಜಗತ್ತು 2 ಧ್ರುವಗಳಾಗಿ ವಿಂಗಡಿಸಲಾಯಿತು, ಭಾರತ ಮತ್ತೆ US. 1965 ಮಿಷನ್ ನಂದಾದೇವಿ ಎನ್ನುವಂತಹ ಗುಪ್ತಚರ ಅಭಿಯಾನವನ್ನ ಪ್ರಾರಂಭಿಸಲಾಯಿತು. ಚೀನಾದ ಪರಮಾಣು ಚಟುವಟಿಕೆಯನ್ನ ಪರಿಶೀಲಿಸುವುದಕ್ಕಾಗಿ ಈ ರಹಸ್ಯ ಕಾರ್ಯಾಚರಣೆಯನ್ನ ಪ್ರಾರಂಭಿಸಲಾಯಿತು. ಚೀನಾವನ್ನ ಮೇಲ್ವಿಚಾರಣೆ ಮಾಡಲು US ಭಾರತದಿಂದ ಸಹಾಯವನ್ನ ಕೂಡ ಕೋರುತ್ತೆ. ಕಾಂಚನಚುಂಗದಲ್ಲಿ ಗುಪ್ತಚರ ಸಾಧನವನ್ನ ಸ್ಥಾಪಿಸುವ ಯೋಜನೆ ರೂಪಿಸಲಾಯಿತು. ಆದ್ರೆ ಭಾರತೀಯ ಸೇನೆಯು ಇದನ್ನ ವಿರೋಧಿಸುತ್ತೆ. ನಂತರ 25,000 ಅಡಿಗಳಿಗಿಂತಲೂ ಹೆಚ್ಚು ಎತ್ತರದಲ್ಲಿರುವ ನಂದಾದೇವಿಯಲ್ಲಿ ವಿಕಿರಣಶೀಲ ಸಾಧನವನ್ನ ಸ್ಥಾಪಿಸಲು ನಿರ್ಧರಿಸಲಾಗುತ್ತೆ. 1964 ಚೀನಾ ಕಿನ್ಸ್ಟಿಯಾಂಗ್ ಪ್ರಾಂತ್ಯದಲ್ಲಿ ಪರಮಾಣು ಪರೀಕ್ಷೆ ನಡೆಯಿತು. ಇದರ ನಂತರ 1965 US ಗುಪ್ತಚರ ಸಂಸ್ಥೆ CIA ಚೀನಾದ ಪರಮಾಣು ಚಟುವಟಿಕೆಯನ್ನ ಹಿಮಾಲಯದ ಶಿಖರಗಳಿಂದ ಮೇಲ್ವಿಚಾರಣೆ ಮಾಡುವ ಯೋಜನೆಯನ್ನ ಮಾಡುತ್ತೆ. ಇದಕ್ಕಾಗಿ ಭಾರತೀಯ ಗುಪ್ತಚರ ಇಲಾಖೆ IB ಏನಿದೆ, ಇದರ ಸಹಾಯದಿಂದ ನಂದಾದೇವಿ ಪರ್ವತದಲ್ಲಿ ಗುಪ್ತಚರ ಸಾಧನವನ್ನ ಅಳವಡಿಸುವ ಪ್ರಯತ್ನವನ್ನ ಮಾಡಲಾಗುತ್ತೆ. ಪರ್ವತದ ಮೇಲೆ 56 ಕಿಲೋಗ್ರಾಂಗಳಷ್ಟು ಉಪಕರಣಗಳನ್ನ ಅಳವಡಿಸಬೇಕಿತ್ತು. ಈ ಸಾಧನದಲ್ಲಿ 8-10 ಅಡಿ ಎತ್ತರದ ಆಂಟೆನಾ, 2 ಟ್ರಾನ್ಸ್ರಿಸೀವರ್ ಸೆಟ್ಗಳು ಮತ್ತು ನ್ಯೂಕ್ಲಿಯರ್ ಆಕ್ಸಿಲರಿ ಪವರ್ ಜನರೇಟ್ ಸೇರಿವೆ. ಪರಮಾಣು ಇಂಧನ ಉತ್ಪಾದಕವು ಹಿರೋಶಿಮಾದಲ್ಲಿ ಬೀಳಿಸಿದ ಬಾಂಬ್ನ 1/2 ತೂಕವನ್ನು ಒಳಗೊಂಡಿತ್ತು. 1966ರಲ್ಲಿ ಮಿಷನ್ ಅನ್ನ ಮತ್ತೊಮ್ಮೆ ಪೂರ್ಣಗೊಳಿಸುವ ಪ್ರಯತ್ನ ಮಾಡಲಾಯಿತು. May 1966ರಲ್ಲಿ ಹಳೆಯ ತಂಡದ ಕೆಲವು ಸದಸ್ಯರು ಮತ್ತೆ ಅಮೆರಿಕದ ಪರಮಾಣು ತಜ್ಞರು ನಂತರ ಸಾಧನವನ್ನ ಕಂಡುಹಿಡಿಯಲು ನಂದಾದೇವಿ ಪರ್ವತದ ಮೇಲೆ ಹೋಗ್ತಾರೆ. ಗುಪ್ತಚರ ಸಾಧನವನ್ನ ಕಡಿಮೆ ಎತ್ತರದಲ್ಲಿ ಸ್ಥಾಪಿಸಬಹುದು ಎಂದು ನಿರ್ಧಾರವನ್ನ ಮಾಡ್ತಾರೆ. ಗುಪ್ತಚರ ಸಾಧನವನ್ನ ಮೌಂಟ್ ನಂದಾ ಕೋರ್ಟ್ನಲ್ಲಿ 6,861 ಮೀಟರ್ ಎತ್ತರದಲ್ಲಿ ಸ್ಥಾಪಿಸಲು ನಿರ್ಧರಿಸುತ್ತಾರೆ. ಸಾಧನದ ಹುಡುಕಾಟದಲ್ಲಿ ತಂಡವು ನಂದಾದೇವಿ ಪರ್ವತದ ಕ್ಯಾಂಪ್ 4 ತಲುಪಿತು. ಆದರೆ ಅಲ್ಲಿ ಹುಡುಕಾಟ ಪ್ರಾರಂಭವಾದಾಗ ಸಾಧನ ಪತ್ತೆಯಾಗಿಲ್ಲ ಅಥವಾ ಪ್ಲೋಟಿನಿಯಂ ಕಡ್ಡಿಗಳು ಪತ್ತೆಯಾಗಿಲ್ಲ. ಈ ಗುಪ್ತಚರ ವಿಕಿರಣಶೀಲ ಸಾಧನದ ಬಗ್ಗೆ ಇಲ್ಲಿವರೆಗೂ ಕೂಡ ಯಾವುದೇ ಮಾಹಿತಿ ಕೂಡ ತಿಳಿದು ಬಂದಿಲ್ಲ. ಪ್ಲೋಟೋನಿಯಂನ ಈ ಕ್ಯಾಪ್ಸ್ಯೂಲ್ಗಳು 100 ವರ್ಷದವರೆಗೆ ಸಕ್ರಿಯವಾಗಿರುತ್ತೆ ಅಂತ ಹೇಳಿ ತಜ್ಞರು ಅಭಿಪ್ರಾಯಿಸಿದ್ದಾರೆ. ಈ ವಿಕಿರಣಶೀಲ ಸಾಧನವು ಎಲ್ಲೋ ನೆಲದಲ್ಲಿ ಹೂತು ಹೋಗಿದೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದು ಎಲ್ಲಿನ ಒಂದು ವಿಷಯವಾಗಿದ್ರೆ ಹಾಗಿದ್ರೆ ಸ್ನೇಹಿತರೆ ಈ ಒಂದು ಪ್ರದೇಶದ ಬಗ್ಗೆ ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಉತ್ತರಾಖಂಡದಲ್ಲಿ ಇರುವಂತಹ ನಂದಾದೇವಿ ಎನ್ನುವಂತಹ ಪರ್ವತ ಶ್ರೇಣಿಯ ಬಗ್ಗೆ ಹೇಳ್ತಾ ಇದೆ. ಹಾಗೆ ನಾನಾಗ್ಲೇ ಹೇಳ್ತಾ ಇದ್ದೆ, ಈ ಒಂದು ಪರ್ವತ ಶ್ರೇಣಿಯು ಭಾರತದ ಎರಡನೇ ಅತಿ ಎತ್ತರದ ಪರ್ವತ ಶ್ರೇಣಿಯಾಗಿದೆ ಅನ್ನುವುದಾಗಿ. ಹಾಗಿದ್ರೆ ಸ್ನೇಹಿತರೆ, ಈ ಒಂದು ಪರ್ವತ ಶ್ರೇಣಿಯ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ನಂದಾದೇವಿ ಪರ್ವತವು ಉತ್ತರಾಖಂಡ ರಾಜ್ಯದ ಕುಮಾವೂನ್ ಹಿಮಾಲಯ ಪ್ರದೇಶದ ರಿಷಿಗಂಗಾ ಕಣಿವೆಯ ಪಶ್ಚಿಮಕ್ಕೆ ಮತ್ತೆ ಗೌರಿಗಂಗಾ ಕಣಿವೆಯ ಪೂರ್ವಕ್ಕೆ ನೆಲೆ ನಿಂತಿರುವುದನ್ನು ಕಾಣಬಹುದು. ಮೂಲತಃ ನಂದಾದೇವಿ ಪರ್ವತದಲ್ಲಿ ಎರಡು ಶಿಖರವನ್ನು ಕಾಣಬಹುದಾಗಿದೆ. ಆಗಲೇ ಹೇಳಿದ ಹಾಗೆ ನಂದಾದೇವಿ ಈಸ್ಟ್ ಹಾಗೆ ನಂದಾದೇವಿ ವೆಸ್ಟ್ ಅನ್ನುವುದಾಗಿ ಎರಡು ಪರ್ವತಗಳು ಇದೆ. ನಂದಾದೇವಿ ಪೂರ್ವ ಶಿಖರವು 24,390 ಅಡಿಗಳಷ್ಟು ಎತ್ತರವನ್ನು ಹೊಂದಿದ್ರೆ, ನಂದಾದೇವಿ ಪಶ್ಚಿಮ ಶಿಖರವು 25,642 ಅಡಿಗಳಷ್ಟು ಎತ್ತರವನ್ನು ಹೊಂದಿದೆ. ಇವೆರಡನ್ನ ಒಟ್ಟಾಗಿ ನಂದಾದೇವಿಯ ಅವಳಿ ಶಿಖರಗಳು ಅಂತ ಹೇಳಿ ಕರೆಯಲಾಗುತ್ತೆ. ವಿಶ್ವದಲ್ಲೇ 23ನೆಯ ಅತಿ ಎತ್ತರದ ಶಿಖರ ನಂದಾದೇವಿಯಾಗಿದೆ. ಭಾರತದ ಎರಡನೇ ಅತಿ ಎತ್ತರದ ಶಿಖರ ನಂದಾದೇವಿಯಾಗಿದ್ರೆ, ವಿಶ್ವದಲ್ಲೇ 23ನೇ ಅತಿ ಎತ್ತರದ ಶಿಖರ ಈ ಒಂದು ನಂದಾದೇವಿ ಪರ್ವತ ಶ್ರೇಣಿಯಾಗಿದೆ. ಪರ್ವತದ ಉತ್ತರಕ್ಕೆ ಉತ್ತರಿ ನಂದಾದೇವಿ ಎಂಬ ಹೆಸರಿನ ಹಿಮ ನದಿ ಇದೆ. ಈ ನದಿಯು ಮುಂದೆ ಉತ್ತರ ರಿಷಿ ಎನ್ನುವಂತಹ ಇನ್ನೊಂದು ಹಿಮ ನದಿಯನ್ನ ಕೂಡಿಕೊಳ್ಳುತ್ತೆ. ಇನ್ನು ಪರ್ವತದ ದಕ್ಷಿಣ ದಿಕ್ಕಿಗೆ ದಕ್ಕನಿ ನಂದಾದೇವಿ ಎನ್ನುವ ಹೆಸರಿನ ಹಿಮ ನದಿ ಇದೆ. ಇದು ಕೂಡ ಮುಂದೆ ದಕ್ಕನಿ ರಿಷಿ ಹಿಮ ನದಿಯನ್ನ ಸೇರಿಕೊಳ್ಳುತ್ತೆ. ಈ ಎರಡೂ ನದಿಗಳು ಒಟ್ಟಾರಿಯಾಗಿ ಸೇರಿ ರಿಷಿಗಂಗಾ ನದಿಯ ಉಗಮ ಸ್ಥಾನವಾಗಿದೆ. ನಂದಾದೇವಿ ಪರ್ವತದ ಪೂರ್ವಕ್ಕೆ ಪಾಚು ಹೆಸರಿನ ಹಿಮ ನದಿ, ನೈಋತ್ಯಕ್ಕೆ ನಂದಾಘಂಟಿ ಹಾಗೆ ಲವಣ ಹಿಮ ನದಿಗಳಿದ್ದು, ಕರಗಿದಾಗ ಇದರ ನೀರು ಮಿಲಾಮ್ ಕಣಿವೆಯಲ್ಲಿ ಹರಿಯುತ್ತೆ. ದಕ್ಷಿಣದಲ್ಲಿ ಪಿಂಡಲಿ ಹಿಮ ನದಿ ಇದ್ದು ಪಿಂಡರಿ ನದಿಯಲ್ಲಿ ಸೇರಿಕೊಳ್ಳುತ್ತೆ. ನಂದಾದೇವಿಯ ಪೂರ್ವಕ್ಕೆ ದಕ್ಷಿಣಕ್ಕೆ ಎತ್ತರದ ರಹದಾರಿ ಇದ್ದು ನಂದಾದೇವಿ ಅಭಯಾರಣ್ಯಕ್ಕೆ ಹೆಬ್ಬಾಗಿಲಾಗಿದೆ. ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ ಅಭಯಾರಣ್ಯದಿಂದ ನಂದಾದೇವಿ ಪರ್ವತದ ಅದ್ವಿತೀಯ ನೋಟಗಳು ನೋಡುವುದಕ್ಕೆ ಸಿಗುತ್ತೆ. ಹಾಗೆ ಈ ಪರ್ವತಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಹರಿದ್ವಾರಕ್ಕೆ ಹೋಗ್ಬೇಕು. ಹರಿದ್ವಾರ ಅಥವಾ ಋಷಿಕೇಶದಿಂದ ಜೋಶಿ ಮಠಕ್ಕೆ ಪ್ರತಿದಿನ ಕೂಡ ಸರ್ಕಾರಿ ಬಸ್ಗಳು ಅಥವಾ ಟ್ಯಾಕ್ಸಿಗಳು ಲಭ್ಯ ಇರುತ್ತೆ. ಜೋಶಿ ಮಠವನ್ನ ತಲುಪಿದ ನಂತರ ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ ಪ್ರವೇಶಿಸೋದಕ್ಕೆ ಲತಾ ವಿಲೇಜ್ ಅಂತ ಹೇಳಿ ಒಂದು ವಿಲೇಜ್ ಇದೆ, ಲತಾ ಅಂತ ಹೇಳಿ ಒಂದು ಹಳ್ಳಿ ಇದೆ. ಅಲ್ಲಿಗೆ ಹೋಗಿ ಅಲ್ಲಿ ತನಕ ಮಾತ್ರ, ಲತಾ ವಿಲೇಜ್ ಏನಿದೆ ಅಲ್ಲಿ ತನಕ ಮಾತ್ರ ರೋಡಿನ ವ್ಯವಸ್ಥೆ ಇರುತ್ತೆ, ರಸ್ತೆಯ ವ್ಯವಸ್ಥೆ ಇರುತ್ತೆ. ನಂತರ ಅಲ್ಲಿ ಯಾವುದೇ ಕೂಡ ರೋಡ್ ಸೌಲಭ್ಯಗಳು ಇರೋದಿಲ್ಲ, ಹಾಗಾಗಿ ಅಲ್ಲಿಂದ ಟ್ರಕ್ ಮಾಡಿಕೊಂಡು ಹೋಗ್ಬೇಕಾಗತ್ತೆ. ಹಾಗೆಯೇ ಲತಾ ಹಳ್ಳಿ ಏನಿದೆ, ಲತಾ ವಿಲೇಜ್, ಅಲ್ಲಿಂದ ಇಲ್ಲಿಗೆ ಹೋಗ್ಬೇಕಂದ್ರೆ, ನಂದಾದೇವಿಗೆ ಹೋಗ್ಬೇಕು ಅಂತ ಹೇಳಿದ್ರೆ 5-6 ಕಿಲೋಮೀಟರ್ ಚಾರಣವನ್ನ ಮಾಡ್ಬೇಕಾಗತ್ತೆ. ಹಾಗೆ ಇಲ್ಲಿಗೆ ಹೋಗೋದಕ್ಕೆ ಸೂಕ್ತ ಸಮಯ, ಬೇಸಿಗೆ ಕಾಲದಲ್ಲಿ ಆಹ್ಲಾದಕರವಾದಂತಹ ವಾತಾವರಣ ಇರುತ್ತೆ, ಸೊ ಹಾಗಾಗಿ ಟ್ರಕ್ ಮಾಡೋದಕ್ಕೆ ಈಸಿ ಕೂಡ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಸೆಪ್ಟೆಂಬರ್ನಿಂದ ಅಕ್ಟೋಬರ್ನ ನಡುವಿನ ಸಮಯದಲ್ಲಿ ಕೂಡ ಹೋಗಬಹುದಾಗಿದೆ. ಸ್ವಚ್ಛಂದವಾದ ಆಕಾಶ ಮತ್ತೆ ನಂದಾದೇವಿಗೆ ಶಿಖರದ ಭವ್ಯ ನೋಟವನ್ನು ಸ್ಪಷ್ಟವಾಗಿ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಹಾಗೆಯೇ ಮಳೆಗಾಲ ಭೂಕುಸಿತದ ಕಾರಣದಿಂದ ಜುಲೈ ಮತ್ತೆ ಆಗಸ್ಟ್ ತಿಂಗಳಲ್ಲಿ ಅರಣ್ಯ ಇಲಾಖೆಯು ಈ ಮಾರ್ಗವನ್ನ ಮುಚ್ಚಿರುತ್ತೆ. ತೀವ್ರ ಹಿಮಪಾತದ ಕಾರಣದಿಂದ ನವೆಂಬರ್ನಿಂದ ಏಪ್ರಿಲ್ವರೆಗೆ ಚಾರಣ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಸ್ನೇಹಿತರೆ, ಇದಿಷ್ಟು ಕೂಡ ನಂದಾದೇವಿಯ ಕುರಿತಾದಂತಹ ಒಂದಿಷ್ಟು ಮಾಹಿತಿಯಾಗಿತ್ತು. ಹಾಗೆ ನೀವು ಕೂಡ ಏನಾದರೂ ಟ್ರಾವೆಲ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಮಿಸ್ ಮಾಡದೆ ಈ ಅದ್ಭುತವಾಗಿರೋ ನಂದಾದೇವಿ ಹಿಲ್ ಸ್ಟೇಷನ್ಗೆ ಹೋಗಿ ಇಲ್ಲಿನ ರಮಣೀಯ ಪರಿಸರ, ಇಲ್ಲಿನ ಸ್ವಚ್ಛಂದ ಪ್ರದೇಶವನ್ನ ನೋಡಿ ಆನಂದಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686926260962799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ನಿಮ್ಮ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಆಂಟಿಲ್ ದನ್, ಎಲ್ರಿಗೂ ಕೂಡ ಟಾಟಾ, ಬೈ ಬೈ, ಹ್ಯಾವ್ ಅ ನೈಸ್ ಡೇ. ಯಾವಾಗ್ಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಪುಸ್ತಕ ಅನ್ನೋದು ಬರೀ ಬಿಳಿ ಹಾಳೆಯ ಮೇಲೆ ಚೆಲ್ಲಿದ ಶಾಹಿ ಅಲ್ಲ. ಅದು ಅನುಭವಗಳನ್ನು ಅಕ್ಷರವನ್ನಾಗಿಸಿ ಆ ಅಕ್ಷರಗಳಿಗೆ ಜೀವ ತುಂಬಿ ಅನೇಕ ಭಾವನೆಗಳ ಬಡಿದಾಟದ ಮಧ್ಯೆ ಜೀವನದ ಪಾಠ ಹೇಳುವ ಕಾಗದದ ರೂಪದ ಅತ್ಯುತ್ತಮ ಗೆಳೆಯನೇ ಪುಸ್ತಕ. ಪುಸ್ತಕ ನೀನು ಒಂಟಿಯಾಗಿ ಕೂತು ನನ್ನನ್ನು ಓದು ಅನ್ನತ್ತೆ. ಅಷ್ಟೇ ಅಲ್ಲದೆ ಓದುತ್ತಾ ಓದುತ್ತಾ ಸಾಕ್ತಾ ಇದ್ದಾಗ ನೀನು ಒಂಟಿ ಅನ್ನುವುದನ್ನೇ ಮರೆಸತ್ತೆ. ಜೊತೆಗೆ ಕೆಲವರಿಗೆ ಇದು ಹವ್ಯಾಸವಾದರೆ ಇನ್ನು ಕೆಲವರಿಗೆ ಕಾಲಾಹರಣಕ್ಕೆ ಕಾರಣವಾಗುತ್ತೆ. ಕೆಲವರಿಗೆ ಜ್ಞಾನಕ್ಕೆ ದಾರಿಯಾದರೆ ಮತ್ತೆ ಕೆಲವರಿಗೆ ಹಸಿವೆ ತಾನಾಗತ್ತೆ. ಕೆಲವರಿಗೆ ಉತ್ತಮ ಗೆಳೆಯನಾದರೆ ಇನ್ನು ಕೆಲವರಿಗೆ ತಮ್ಮನ್ನು ತಾವೇ ಕಾಣುವ ಕೈಗನ್ನಡಿಯಾಗತ್ತೆ ಪುಸ್ತಕ. ಕೆಲವರಿಗೆ ಅದೊಂದು ಹುಚ್ಚು, ಇನ್ನು ಕೆಲವರಿಗೆ ಪುಸ್ತಕವೇ ಪ್ರೀತಿ, ಇನ್ನು ಕೆಲವರಿಗೆ ಭಾವನೆಗಳ ಸಂಗ್ರಹಾಲಯವಾದರೆ ಮತ್ತೆ ಕೆಲವರಿಗೆ ಬದುಕಿಗೊಂದು ಭರವಸೆ. ಹೀಗೆ ಪುಸ್ತಕ ಅನ್ನೋದು ಒಬ್ಬೊಬ್ಬರ ಬದುಕಿನಲ್ಲಿ ತನ್ನದೇ ಆದ ಪಾತ್ರವನ್ನು ನಿಭಾಯಿಸುತ್ತೆ. ಜೀವ ಇಲ್ಲದೇ ಇದ್ರೂ ಮಾತನಾಡುವ ಜಗತ್ತಿನ ಏಕೈಕ ಅದ್ಭುತವೇ ಪುಸ್ತಕ. ಇಂತಹ ಅದ್ಭುತವಾದ ಜ್ಞಾನ ಭಂಡಾರವನ್ನು ಒದಗಿಸುವಂತಹ ಈ ಪುಸ್ತಕದ ಪ್ರೀತಿಯ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ಲಿಕ್ಕೆ ಈ ದಿನ ನಮ್ಮೊಟ್ಟಿಗೆ ಒಬ್ಬ ಅದ್ಭುತವಾದಂತಹ ಮಹಾನ್ ವ್ಯಕ್ತಿಗಳಿದ್ದಾರೆ. ಇವರ ಒಂದು ಮಾತುಗಳನ್ನು ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನ್ನುವಂತಹ ಆಸೆ ಆಗತ್ತೆ. 70 ವಯಸ್ಸಿನಲ್ಲೂ 20 ಹರೆಯದ ಹುಡುಗರು ನಾಚುವಂತೆ ಇದ್ರೆ ಈ ರೀತಿ ಇರಬೇಕು, ಆಸಕ್ತಿಯಿಂದ, ಲವಲವಿಕೆಯಿಂದ, ನಗುಮೊಗದಿಂದ ಅಂತ ಜೀವನದ ಪಾಠದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಇವರು ಈ ದಿನ ನಮ್ಮೊಟ್ಟಿಗಿದ್ದಾರೆ. ಅವರೇ ಡಾಕ್ಟರ್ ಶಾಂತಾರಾಮ ಪ್ರಭು. ಇವರು ಆಯ್ಕೆ ಮಾಡಿಕೊಂಡದ್ದು ಸಾರಸ್ವತ ಜಗತ್ತನ್ನು, ಜ್ಞಾನ ದೇಗುಲವನ್ನು. ತಂದೆಗೆ ಮಗ ಆಯುರ್ವೇದ ವೈದ್ಯನಾಗಬೇಕು ಅನ್ನುವಂತಹ ಆಸೆ ಇರುತ್ತೆ. ಆದರೆ ಮಗ ಆಯ್ಕೆ ಮಾಡಿಕೊಂಡಿದ್ದು ಜ್ಞಾನ ದೇಗುಲವನ್ನು, ಇವರು ಆಯ್ಕೆ ಮಾಡಿಕೊಂಡಿದ್ದು ಶಿಕ್ಷಕ ವೃತ್ತಿಯನ್ನು. ಅವರು ಡಾಕ್ಟರ್ ಆಗದೇ ಇದ್ದರೆ ಏನಾಯಿತು? ನೂರಾರು ವೈದ್ಯರನ್ನು ಸಮಾಜಕ್ಕೆ ನೀಡಿದ ಆದರ್ಶ ಗುರು ಅಂತ ಹೆಸರನ್ನು ಮಾಡಿದ್ದಾರೆ. ಸಾವಿರಾರು ಪುಸ್ತಕಗಳ ಖಾಸಗಿ ಗ್ರಂಥಾಲಯ, ಕನ್ನಡ ಸಾಹಿತ್ಯದ ಮೇಲಿನ ಅಪಾರ ಪ್ರೀತಿ, ಯಕ್ಷಗಾನದ ಬಗ್ಗೆ ಆಳವಾದ ಜ್ಞಾನ, ಪ್ರಕೃತಿಯೊಂದಿಗೆ ಬೆಸೆದ ಸರಳ ಜೀವನ, ಇವೆಲ್ಲವೂ ಅವರ ವ್ಯಕ್ತಿತ್ವದ ಅವಿಭಾಜ್ಯ ಭಾಗವಾಗಿದೆ. ಕೋಟಿ ಆಸ್ತಿ ಬೇಡ, ಪುಸ್ತಕಗಳೇ ಸಾಕು ಅನ್ನುವಂತಹ ಇವರ ಒಂದು ಸರಳತೆ ಸೇವೆ ಮಾಡುವುದರ ಮೂಲಕ ನಿರತರವಾಗಿದೆ. ನಿಜವಾದ ಪ್ರೀತಿ, ನಿಜವಾದ ಬದುಕು, ನಿಜವಾದ ಜೀವನ, ನಿಜವಾದ ಸಂಪತ್ತು, ನಿಜವಾದ ನೆಮ್ಮದಿ ಪುಸ್ತಕದಲ್ಲಿದೆ ಅಂತ ಬದುಕ್ತಾ ಇರುವಂತಹ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ನಿಟ್ಟೂರಿನ ನಿವೃತ್ತ ಉಪನ್ಯಾಸಕರಾದ ಡಾಕ್ಟರ್ ಪಿ ಶಾಂತಾರಾಮ ಪ್ರಭುಗಳೊಟ್ಟಿಗೆ ಪುಸ್ತಕದ ಪ್ರೀತಿಯ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿತಾ ಹೋಗೋಣ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಸರ್ ನಮಸ್ತೆ.
6: ನಮಸ್ತೆ ನಮಸ್ತೆ. ನಾನು ಡಾಕ್ಟರ್ ಪಿ ಶಾಂತಾರಾಮ ಪ್ರಭು ಅಂತ ಹೇಳಿ, ನಾನು ನಿಟ್ಟೂರು ವಾಸಿ.
7: ಓಕೆ.
6: ನಾನು ನಿವೃತ್ತ ಉಪನ್ಯಾಸಕ.
7: ಓ ಓಕೆ. ನಿವೃತ್ತಿಯ ಜೀವನ ಹೇಗಿದೆ ಸರ್?
6: ನಿವೃತ್ತಿ ಜೀವನ ಚೆನ್ನಾಗಿದೆ. ಯಾಕೆ ಅಂದ್ರೆ ನಾನು ನಿವೃತ್ತನಾದ ಮೇಲೆ ಓದಿದ್ದು ಮತ್ತೆ ಬರೆದಿದ್ದು.
7: ವಾವ್. ಅಂದ್ರೆ ಸರ್ ನಿಮ್ಮಲ್ಲಿ ಒಂದು ಕಲೆ ಇತ್ತು ಅಂದ್ರೆ, ಮಕ್ಕಳಿಗೆ ಸಾಕಷ್ಟು ಪುಸ್ತಕಗಳ ಪರಿಚಯ ಮಾಡಿಸಿರ್ತೀರಿ, ಆ ಪುಸ್ತಕಗಳಲ್ಲಿ ಇರುವಂತ ಜ್ಞಾನವನ್ನ ಕೊಟ್ಟಿದ್ದೀರಿ. ಆದ್ರೆ ನೀವು ನಿಮ್ಮ ಒಂದು ಬರವಣಿಗೆಯನ್ನ ಶುರು ಮಾಡಿದ್ದು ನಿವೃತ್ತಿಯ ನಂತರ.
6: ಹೌದು.
7: ಓಕೆ. ಯಾಕೆ ಸರ್ ಬರವಣಿಗೆ ಅಷ್ಟೊಂದಿಷ್ಟ ಆಯ್ತು? ಹೇಗೆ, ಎಲ್ಲಿಂದ, ಯಾವ ರೀತಿ ಶುರು ಆಯ್ತು ಸರ್?
6: ನನಗೆ ಬರವಣಿಗೆ ಪ್ರಾರಂಭ ಮಾಡೋದಕ್ಕೆ ಒಂದು ಕಾರಣ ಆಯ್ತು. ನಾನು ಒಂದು ಪುಸ್ತಕದ ಪಟ್ಟಿಯನ್ನ ನೋಡುವಾಗ ಹಲವಾರು ಹೆಸರುಗಳನ್ನ ನೋಡಿದೆ, ರಾಮಾಯಣ ಸಂಬಂಧಿಯಾಗಿ. ಅವುಗಳನ್ನೆಲ್ಲ ಸಂಗ್ರಹ ಮಾಡ್ಲಿಕ್ಕೆ ಹೊರಟೆ. ಆಮೇಲೆ ಅದೊಂದು ಸ್ವಲ್ಪ ಒಂದು ಗಾತ್ರದ ಪುಸ್ತಕದ ಪ್ರಮಾಣಕ್ಕೆ ಬೆಳೆಯಿತು. ಅದನ್ನ ನೋಡಿದವರೊಬ್ರು, ಇದರಿಂದ ಏನು ಪ್ರಯೋಜನ ಇಲ್ಲ, ಬರೇ ರಾಮಕಥೆಗಳ ನಾಮಾವಳಿ ಅಂತ ಹೇಳಿದ್ರು. ಆಗ ನನಗೆ ಒಂದು ಹಠ ಬಂತು, ಇಷ್ಟೆಲ್ಲ ರಾಮಾಯಣಗಳಿದಾವೆ, ಇದರಲ್ಲಿ ಹೇಗೆ ಕಥಾಂತರಗಳಿದಾವೆ ಅಂತ ನೋಡ್ಲಿಕ್ಕೆ ಹೊರಟೆ ನಾನು. ಆಮೇಲೆ ಅದನ್ನೇ ಒಂದು ಪುಸ್ತಕದ ರೂಪದಲ್ಲಿ ಬರೆದೆ.
7: ಅದ್ಭುತ.
6: ಅದು ವಿಶ್ವ ರಾಮಕಥಾ ವಾಹಿನಿ ಅಂತ ಪ್ರಕಟ ಆಯ್ತು.
7: ಫಸ್ಟ್ ನಿಮ್ಮ ಪುಸ್ತಕನ ಸರ್?
6: ಹೌದು ಹೌದು ಹೌದು. ಆಮೇಲೆ ನಾನು ಪಿ ಎಚ್ ಡಿ ಮಾಡಿದಂತಹ ನನ್ನ ಮಹಾಪ್ರಬಂಧವನ್ನ ಬೆಂಗಳೂರಿನಲ್ಲಿ ಮೂರ್ತಿ ರಾಯರಿಗೆ ಒಂದು ಸಂಭಾವನಾ ಗ್ರಂಥದ ಸಮರ್ಪಣೆ ಆಗಬೇಕು, ಅದಕ್ಕೆ ನಿಮ್ಮ ಮಹಾಪ್ರಬಂಧವನ್ನ ಬಳಸ್ಕೊಳ್ತೀವಿ ಅಂದರು. ಆಯಿತು ಅಂತ ಹೇಳಿದೆ ನಾನು. ಅದು ನನ್ನ ಭಾಗ್ಯ, ಯಾಕೆಂದ್ರೆ ಮೂರ್ತಿ ರಾಯರು ಶತಾಯುಷಿಗಳಾಗಿದ್ದರು.
7: ಹೌದು, ಕರೆಕ್ಟ್.
6: ಅವರ ಬಗ್ಗೆ ನಾನು ಬರೆದಂತಹ ಮಹಾಪ್ರಬಂಧ ಅವರಿಗೊಂದು ಸಂಭಾವನಾ ಗ್ರಂಥದ ರೂಪದಲ್ಲಿ ಸಮರ್ಪಣೆ ಆಗತ್ತೆ ಅಂದ್ರೆ ಅದು ನನ್ನ ಭಾಗ್ಯವೇ ಅಲ್ವಾ?
7: ಖಂಡಿತ ಸರ್, ಖಂಡಿತ ಖಂಡಿತ. ಹೌದು.
6: ಆಮೇಲೆ ರಾಮಚಂದ್ರಾಪುರ ಮಠದ ಈಗಿನ ಪರಮ ಪೂಜ್ಯ ಯತಿವರ್ಯರು ಒಂದು ಒಳ್ಳೆಯ ಕಾರ್ಯಕ್ರಮ ಒಂದು ಸಲ ಹಾಕೊಂಡ್ರು. ಚಾತುರ್ಮಾಸ್ಯದ 60 ದಿನದ ಅವಧಿಯಲ್ಲಿ 60 ಪುಸ್ತಕಗಳು ಪ್ರಕಟವಾಗಬೇಕು ಅಂತ. ಅದರಲ್ಲಿ ಸದಾಶಿವ ಬ್ರಹ್ಮೇಂದ್ರರ ಬಗ್ಗೆ ಬರೆದುಕೊಡಿ ಅಂತ ನನಗೆ ಮಠದಿಂದ ಒಂದು ಆದೇಶ ಬಂತು. ಆಮೇಲೆ ಅದೊಂದು ಪುಸ್ತಕ ಬರೆದೆ ನಾನು. ಹೀಗಾಗಿ ನನ್ನ ಬರವಣಿಗೆ ಸಾಗ್ತಾ ಬಂತು.
7: ಓಕೆ ಸರ್, ಓಕೆ ಸೂಪರ್ ಸರ್. ಇಲ್ಲಿಂದ ನಿಮ್ಮ ಒಂದು ಮತ್ತೊಂದು ವಿಧದ ರೀತಿಯ ಒಂದು ಸಾಹಿತ್ಯ ಪ್ರಕಾರ ಹುಡ್ತಾ ಹೋಯ್ತು ಬರವಣಿಗೆ.
6: ಹೌದು.
7: ಓಕೆ. ಅಲ್ಲಿವರೆಗೂ ಮಕ್ಕಳ ಜೊತೆ ಒಂದು ಪ್ರೀತಿಯ ಬಾಂಧವ್ಯ ಬೆಳೆದಿತ್ತು.
6: ಹೌದು ಹೌದು.
7: ಓಕೆ ಸರ್. ಇನ್ನು ಪುಸ್ತಕಗಳ ವಿಷಯಕ್ಕೆ ಅಂತಾನೆ ಬಂದ್ರೆ ಸರ್, ಈ ಪುಸ್ತಕಗಳನ್ನು ಯಾಕೆ ಓದ್ಬೇಕು ಅಂತ?
6: ಯಾಕೆ ಅಂದ್ರೆ ನನ್ನ ದೃಷ್ಟಿಯಲ್ಲಿ ಪುಸ್ತಕಗಳು ಇರೋದೇ ಓದೋದಕ್ಕೆ.
7: ಓಕೆ.
6: ಬರೇ ಓದಿದ್ರೆ ಸಾಲದು, ನಾವು ಅವುಗಳನ್ನ ಅಧ್ಯಯನ ಮಾಡಬೇಕು. ಆ ರೀತಿ ಅಧ್ಯಯನ ಮಾಡಿದಾಗ ನಮ್ಮನ್ನ ನಾವು ಒಂದು ಕನ್ನಡಿಯಲ್ಲಿ ನೋಡಿಕೊಂಡ ಅನುಭವ ನಮ್ಗಾಗುತ್ತೆ.
7: ಖಂಡಿತ ಖಂಡಿತ.
6: ನಾವು ಕನ್ನಡಿಯಲ್ಲಿ ನೋಡಿಕೊಂಡಾಗ ನಮ್ಮ ಕೇಶಾಲಂಕಾರ, ವಸ್ತ್ರಾಲಂಕಾರ, ಇದರಲ್ಲಿ ಏನು ದೋಷಗಳಿದಾವೆ, ಎಲ್ಲಿ ಸರಿ ಇದೆ ಅನ್ನೋದನ್ನ ನೋಡ್ತೀವಿ ನಾವು.
7: ನಿಜ ನಿಜ ನಿಜ.
6: ಹಾಗೆ ಒಂದು ಪುಸ್ತಕವನ್ನ ಓದಿದಾಗ ನಮ್ಗೆ ಸ್ವಸ್ವರೂಪ ದರ್ಶನ ಆಗ್ತದೆ.
7: ಖಂಡಿತ ಖಂಡಿತ.
6: ಅದಕ್ಕೋಸ್ಕರ ಪುಸ್ತಕಗಳನ್ನ ನಾವು ಓದ್ಬೇಕು.
7: ಹೌದು, ನಿಜ. ಹಾಗಾದ್ರೆ ಸರ್, ಈ ಪುಸ್ತಕಗಳಿಂದ ನೀವು ಜೀವನದಲ್ಲಿ ಕಲಿತಂತಹ ಪಾಠಗಳೇನು?
6: ತುಂಬಾ ಇದಾವೆ. ನಾನು ಈಗ ಒಂದು ಸ್ವಲ್ಪ ಮಟ್ಟಿಗೆ ಮನುಷ್ಯ ಆಗಿದ್ದೆ ಪುಸ್ತಕಗಳ ಅಧ್ಯಯನದಿಂದ.
7: ವಾವ್, ಅದ್ಭುತ.
6: ಒಂದು ಸಣ್ಣ ಉದಾಹರಣೆ ಅಂದ್ರೆ 71 ನಾನು BA ಪದವೀಧರನಾದೆ. ಆಗ ಸಿಕ್ಕಿದಲ್ಲೆಲ್ಲ ನನ್ನ ಹೆಸರು ಬರೆದು BA ಅಂತ ಬರೀತಾ ಇದ್ದೆ ನಾನು. ಆಗ DVG ಅವರ ಮಂಕುತಿಮ್ಮನ ಕಗ್ಗದ ಒಂದು ಪದ್ಯ ನನ್ನನ್ನು ಎಚ್ಚರಿಸಿತು.
7: ವಾವ್.
6: ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ಲೆಕ್ಕವಿರಿಸಿಲ್ಲ ಜಗತ್ತನ್ನೋದಿ ಬಂಧುಗಳ, ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ ಅಂತ. ಅದನ್ನ ಓದಿದ ತಕ್ಷಣ ಪ್ರಪಂಚದಲ್ಲಿ, ಭಾರತದಲ್ಲಿ, ಕರ್ನಾಟಕದಲ್ಲಿ ನನಗಿಂತ ಹೆಚ್ಚು ಓದಿದವರು, ಪದವೀಧರರು ಎಷ್ಟು ಜನ ಇದ್ದಾರೆ.
7: ನಿಜ ನಿಜ ನಿಜ.
6: ನಾನು ಅದರಲ್ಲಿ ಪ್ರತ್ಯೇಕ ಅಲ್ಲ, ವಿಭಿನ್ನನೂ ಅಲ್ಲ ಅಂತ ಹೇಳಿ ನನ್ನ ಪದವಿಯ ಉಲ್ಲೇಖ ಮಾಡುವ ಹುಚ್ಚು ನನ್ನಿಂದ ದೂರ ಆಯ್ತು.
5: ಸ್ನೇಹಿತರೆ, ಕೇಳ್ತಾ ಇದ್ದೀರಲ್ವಾ, ಯಾಕೆ ಪುಸ್ತಕಗಳನ್ನ ಓದ್ಬೇಕು, ಓದೋದ್ರಿಂದ ನಮ್ಗೆ ಏನೆಲ್ಲ ಸಿಗತ್ತೆ, ಯಾವ ರೀತಿಯಲ್ಲಿ ಖುಷಿ ಸಿಗತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಡಾಕ್ಟರ್ ಪಿ ಶಾಂತಾರಾಮ್ ಪ್ರಭು ಅವರು. ಸೊ ಇವರೊಟ್ಟಿಗೆ ಮಾತುಕತೆ ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ನಿಟ್ಟೂರಿನ ನಿವೃತ್ತ ಉಪನ್ಯಾಸಕರಾದ ಡಾಕ್ಟರ್ ಪಿ ಶಾಂತಾರಾಮ ಪ್ರಭು ಅವರಿದ್ದಾರೆ. ಜ್ಞಾನ ಮತ್ತು ಸರಳತೆಗೆ ಮತ್ತೊಂದು ಹೆಸರೇ ನಿಟ್ಟೂರು ಶಾಂತಾರಾಮ ಪ್ರಭುಗಳು. ಪುಸ್ತಕಗಳೇ ಆಸ್ತಿ, ಪ್ರಕೃತಿಯೇ ಸ್ಫೂರ್ತಿ ಅನ್ನುವಂತಹ ಬದುಕಿನ ತತ್ವದಡಿ ಜೀವನವನ್ನು ಪ್ರೀತಿಸ್ತಾ ಇದ್ದಾರೆ. ಸೊ ಅಂತಹ ಪುಸ್ತಕದ ಪ್ರೀತಿಯ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಡಾಕ್ಟರ್ ಶಾಂತಾರಾಮ ಪ್ರಭು ಅವರೊಟ್ಟಿಗೆ ತಿಳಿತಾ ಹೋಗೋಣ. ಸರ್, ಸಾಕಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದೀರಿ, ಅದರಲ್ಲೂ ಡಿ ವಿ ಜಿ ಅವರ ಒಂದು ಕಗ್ಗದ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿದ್ರಿ, ವಾಚನ ಮಾಡಿದ್ರಿ ಕೂಡ. ಈ ರೀತಿಯಲ್ಲಿ ನಿಮ್ಮ ಒಂದು ಪುಸ್ತಕದ ಪ್ರೀತಿ ಬೆಳೀತಾ ಹೋಯ್ತಾ ಸರ್?
6: ಹೌದು ಹೌದು ಹೌದು. ಅದಕ್ಕೆ ಇನ್ನೂ ಒಂದು ಕಾರಣ ಇದೆ. ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿರುವಾಗ ನಮ್ಮ ತಂದೆ ನನ್ನನ್ನು ರಂಜಿತ್ ಕಟ್ಟೆಯಲ್ಲಿ ನಮ್ಮ ಅಜ್ಜನ ಮನೆಯಲ್ಲಿ ನನ್ನನ್ನು ಬಿಟ್ಟಿದ್ರು. ಈಗ ನಮ್ದು ಹಳ್ಳಿ ತುಂಬಾ ದೂರ ಆಗುತ್ತೆ. ಅವಾಗ ನಮ್ಮ ಅಮ್ಮನ ಸೋದರ ಮಾವಂದರು ಇಬ್ರು, ದಾಮೋದರ ಕಾಮತ್ ಮತ್ತೆ ದೇವಪ್ಪ ಕಾಮತ್ ಅಂತ. ಆ ದಾಮೋದರ ಕಾಮತರು ಅವರ ಮನೆಯಲ್ಲಿ ತುಂಬಾ ಚಂದಮಾಮಗಳಿದ್ವು. ದೇವಪ್ಪ ಕಾಮತರ ಮನೆಯಲ್ಲಿ ಆಗಿನ ಕಾಲದ ಪತ್ರಿಕೆಗಳು ಪುಸ್ತಕಗಳು ಇದ್ವು. ಅದನ್ನೆಲ್ಲ ನಾನು ಓದ್ತಾ ಬಂದೆ. ಹೀಗೆ ಪುಸ್ತಕದ ಪ್ರೀತಿ ಪ್ರಾಥಮಿಕ ಶಾಲೆಯಿಂದಲೂ ಬೆಳೆಯಿತು. ಆಮೇಲೆ ನಮ್ಮ ತಂದೆ ಪಂಚಾಮೃತ ಅಂತ ಒಂದು ಮಾಸ ಪತ್ರಿಕೆಯನ್ನ ತರಿಸ್ತಾ ಇದ್ರು ನನಗೋಸ್ಕರ. ಅದನ್ನ ಅವರು ಓದ್ತಿದ್ರು, ನನ್ನ ಹತ್ರ ಓದಿಸ್ತಿದ್ರು ಕೂತ್ಕೊಂಡು. ಹೀಗಾಗಿ ಪುಸ್ತಕ ಪ್ರೇಮ ಬೆಳೀತು ನನ್ನಲ್ಲಿ.
7: ಸಹಜವಾಗಿ ನಿಮ್ ಮಾತುಗಳನ್ನ ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅಂತ ಆಸೆ ಆಗುತ್ತೆ ಸರ್. ಅಷ್ಟು ಅದ್ಭುತವಾದ ಒಂದು ಪದಗಳ ಉಚ್ಚಾರಣೆ, ನಿಮ್ ಖುಷಿ, ಸ್ಪೆಷಲಿ ಸರ್ ಜೀವನದಲ್ಲಿ ನೀವು ಇಟ್ಕೊಂಡಂತಹ ಅದೊಂದು ಆಸಕ್ತಿ ನಿಮ್ಮ ಧ್ವನಿಯಲ್ಲಿ ನಿಮ್ಮ ಮಾತುಗಳಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ ಸರ್. ಅದ್ಭುತ. ಹಾಗೆ ಸರ್, ನಿಮ್ಮ ಒಂದು ಬರವಣಿಗೆ ವಿಷಯಕ್ಕೆ ಅಂತ ಬಂದ್ರೆ ಸ್ಫೂರ್ತಿ ಅನ್ನುವಂತಹ ಒಂದು ಇನ್ಸ್ಪೈರ್ ಅನ್ನುವಂತ ಪದಕ್ಕೆ ಬಂದ್ರೆ ಏನು ಸರ್?
6: ನನಗೆ ಸ್ಫೂರ್ತಿಯನ್ನ ಕೊಟ್ಟವರು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು.
7: ವಾವ್.
6: ಪ್ರತಿ ಕಾದಂಬರಿಯ ಕೊನೆಯಲ್ಲಿ ಬರವಣಿಗೆಯನ್ನು ಆರಂಭ ಮಾಡಿದ ದಿನಾಂಕ ಮತ್ತು ಮುಕ್ತಾಯದ ದಿನಾಂಕವನ್ನ ಅವರು ಸೂಚಿಸ್ತಿದ್ರು. ನಾನು ವಿಶ್ವರಾಮ ಕಥಾ ವಾಹಿನಿಯನ್ನ ಬರೆಯೋದಕ್ಕೆ ತೊಡಗಿದಾಗ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರೇ ಇಷ್ಟು ಹಠ ತೊಟ್ಟು ಬರೀತಾರೆ, ನಂದು ಅಂತಹ ಒಂದು ಸಂಶೋಧನಾತ್ಮಕವಾದಂತಹ ಕಾರ್ಯ ಏನು ಅಲ್ಲ ಇದು, ಆದ್ರಿಂದ ನಾನು ನಿರಂತರವಾಗಿ ಬರೀಬೇಕು, ಬರೆಯೋದ್ರಲ್ಲಿ ನನಗೊಂದು ಪ್ರೇಮ ಇರಬೇಕು ಅಂತ ಅನ್ನಿಸ್ತು ನನಗೆ. ಆಮೇಲೆ ಕುವೆಂಪು, ಬೇಂದ್ರೆ ಅವರೆಲ್ಲ ಕೈಯಲ್ಲೇ ಬರೆದವರು. ಆ ಬರವಣಿಗೆಗೆ ಮುಂಚೆ ಅವರು ತುಂಬಾ ಆಳವಾದ ಅಧ್ಯಯನವನ್ನು ಮಾಡಿದವರು.
7: ನಿಜ ನಿಜ ನಿಜ.
6: ಈಗ ಶತಾವಧಾನಿ ಆರ್ ಗಣೇಶ್ ಇದ್ದಾರೆ, ಮಾಸ್ತಿ ಅವರಿದ್ದಳು, ಸಿಡಿಎಫ್ ಕೃಷ್ಣ ಭಟ್ರು ಅಂತಿದ್ರು, ಅವರು ತುಂಬಾ ಅಧ್ಯಯನ ಮಾಡಿ ಆಮೇಲೆ ಬರವಣಿಗೆಯನ್ನ ಆರಂಭ ಮಾಡಿದವರು.
7: ನಿಜ ನಿಜ.
6: ಇವರೆಲ್ಲ ನನಗೆ ಒಂದು ಪ್ರೇರಕ ಶಕ್ತಿ ಆದರು.
7: ವಾವ್, ಸೂಪರ್ ಸರ್. ಈಗ ನೀವು ನಮಗೆಲ್ಲ ಒಂದು ಪ್ರೇರಕ ಶಕ್ತಿ ಆಗಿದೆ ಸರ್. ಹಾಗೆ ಸಾಕಷ್ಟು ಕವಿ ಪುಂಗವರ ಮಹಾನ್ ಕವಿಗಳ ಹೆಸರುಗಳನ್ನ ಹೇಳಿದ್ರಿ ಸರ್. ಎ ಎನ್ ಮೂರ್ತಿರಾವ್ ಅವರಿರ್ಬೋದು, ಡಾಕ್ಟರ್ ಎಸ್ ಎಲ್ ಭೈರಪ್ಪ, ಕಾರಂತು, ಬೇಂದ್ರೆ, ಕುವೆಂಪು, ಪೂರ್ಣಚಂದ್ರ ತೇಜಸ್ವಿ, ಆ ಕವಿಗಳ ಪಟ್ಟಿ ಬೆಳೀತಾ ಹೋಗುತ್ತೆ. ಎಲ್ಲಾ ಕವಿಗಳಲ್ಲಿ ನಿಮಗೆ ತುಂಬಾ ಆತ್ಮೀಯರು, ತುಂಬಾ ಇಷ್ಟ ಆದಂತವ್ರು, ಅವರ ಒಂದು ಬರವಣಿಗೆಯನ್ನ ಈ ರೀತಿ ಇದ್ರ ಚಂದ ಅಂತ ಅನ್ಸಿದ್ದು ನಿಮಗೆ ಯಾವ ಕವಿದು ಸರ್?
6: ನಾನು ಎಲ್ಲ ಕವಿಗಳ, ಸಾಹಿತಿಗಳ, ಲೇಖಕರ ಅವರ ಬರವಣಿಗೆಯನ್ನ ಈಗಲೂ ಪ್ರೀತಿಸ್ತೀನಿ. ಅನಾಮಧೇಯರಾದಂತಹ ಲೇಖಕರು ಬರೆದ ಲೇಖನಗಳನ್ನು ಪ್ರೀತಿಯಿಂದ ಓದ್ತೀನಿ ನಾನು. ಹೀಗಾಗಿ ಎಲ್ಲ ಬಗೆಯ ಸಾಹಿತ್ಯ ಪ್ರಕಾರಗಳು ನನಗೆ ಇಷ್ಟ ಆಗ್ತವೆ. ಆದ್ರೆ ನಾನು ತುಂಬಾ ಇಷ್ಟಪಟ್ಟಿದ್ದು ಒಂದು ಕುವೆಂಪು ಶೈಲಿ, ಒಳ್ಳೆ ಪ್ರೌಢವಾದಂತಹ ಬರವಣಿಗೆ, ಆಮೇಲೆ ಸೂಕ್ತವಾದಂತಹ ಶಬ್ದಗಳು. ಕನ್ನಡ ಶಬ್ದಕ್ಕಿಂತ ಈ ಸಂಸ್ಕೃತ ಶಬ್ದ ಹೆಚ್ಚು ಸೂಕ್ತ ಅಂತ ಅವರಿಗೆ ಅನ್ನಿಸಿದಾಗ ಅದನ್ನೇ ಬರೆದಿದ್ದಾರೆ. ಉದಾಹರಣೆಗೆ ವನಸುಮ ಅಂತ ಒಂದು ಕವಿತೆ, ತಾನು ಒಂದು ಹೂವು, ಇದರಲ್ಲಿ ಯಾವ ಸುಗಂಧವೂ ಇಲ್ಲ, ಆದರೂ ಶ್ರೀಹರಿ ಇದನ್ನ ನೀನು ಸ್ವೀಕರಿಸುವಂತ ಭಾವ. ಅಲ್ಲಿ ಶ್ರೀಹರಿ ಅನ್ನುವಲ್ಲಿ ಖಗರಾಜ ಗಮನ ಅಂತ ಅವರು ಬರೀತಾರೆ. ಆಮೇಲೆ ಡಿ ವಿ ಜಿ ಅವರ ಶೈಲಿ, ಈಗ ಬರೆಯುತ್ತಿರುವವರಲ್ಲಿ ಶತಾವಧಾನಿ ಡಾಕ್ಟರ್ ರಾ ಗಣೇಶರವರ ಶೈಲಿ, ಅದು ಬಹಳ ಪ್ರೌಢವಾದ ಶೈಲಿ, ನನಗೆ ತುಂಬಾ ಇಷ್ಟ ಆಗುತ್ತೆ. ನಾನೊಂದು ಪತ್ರ ಬರೆದಿದ್ದೆ ಅವರಿಗೆ, ಅದಕ್ಕೆ ಅವರು ಒಂದು ಪ್ರತ್ಯುತ್ತರವನ್ನ ಬರೆದರು. ತಮ್ಮ ರಜತ ಪುಟ ಶುಕ್ತಿ ನಿರಿಯನ್ ಮುಕ್ತ ಫಲಾಕ್ಷತಾಕ್ಷರ ಮಾಲಾ ಮನೋಜ್ಞವಾದ ಪತ್ರವು ಕೈ ಸೇರಿತು ಅಂತ. ನಾನು ಅದನ್ನೇ ಅನುಕರಿಸಿ ವಾಲ್ಮೀಕಿಯ ಕಥೆಯೊಂದನ್ನು ಕೂಡ ಬರೆದೆ ನಾನು, ಆದ್ರೆ ಅದರಲ್ಲೂ ಪ್ರಿಂಟ್ ಆಗಲಿಲ್ಲ.
7: ಸೂಪರ್ ಸರ್. ಇಷ್ಟೆಲ್ಲ ಕವಿಗಳ ಬಗ್ಗೆ ತಿಳಿಸಿದ್ರಿ, ಹಾಗೆ ಅವರ ಒಂದು ಬರವಣಿಗೆ ಯಾಕೆ ಇಷ್ಟ ಆಗತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸಿದ್ರಿ ಸರ್. ಇದೇ ವಿಷಯನ ಮುಂದುವರ್ಸ್ಕೊಳ್ತಾ ಹೋದ್ರೆ, ನಿಮಗೆ ಒಂದು ಯಾವ ರೀತಿಯ ಪುಸ್ತಕಗಳನ್ನ ಹೆಚ್ಚಾಗಿ ಓದ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ಈ ಪೌರಾಣಿಕ, ನವ್ಯ, ನವೋದಯ, ಈ ರೀತಿಯ ಸಾಕಷ್ಟು ಆ ಕಾಲಮಾನಕ್ಕೆ ತಕ್ಕಂತೆ ಸಾಕಷ್ಟು ಪುಸ್ತಕಗಳು ಕೂಡ ರಚನೆ ಆಗಿವೆ. ನಿಮಗೆ ಯಾವ ಒಂದು ರೀತಿಯ ಪುಸ್ತಕಗಳು ತುಂಬಾ ಇಷ್ಟ ಆಗತ್ತೆ?
6: ನಾನು ಪ್ರಾಚೀನ ಕನ್ನಡ ಸಾಹಿತ್ಯದಿಂದ ಈ ಕ್ಷಣದವರೆಗೆ ಪ್ರಕಟವಾದ ಎಲ್ಲಾ ಸಾಹಿತ್ಯ ವೈವಿಧ್ಯವನ್ನು ಇಷ್ಟಪಡ್ತೇನೆ. ನವ್ಯ ಆಗ್ಲಿ, ನವೋದಯ ಆಗ್ಲಿ, ಬಂಡಾಯ ಆಗ್ಲಿ, ಅಥವಾ ಸ್ತ್ರೀವಾದಿ ವಿಮರ್ಶೆ ಆಗ್ಲಿ, ಎಲ್ಲವನ್ನು ಸ್ವಾಗತಿಸ್ತೀನಿ. ಯಾಕೆಂದ್ರೆ ನನ್ನ ದೃಷ್ಟಿಯಲ್ಲಿ ಒಬ್ಬ ಸಾಹಿತ್ಯ ಪ್ರೇಮಿ ಒಂದು ಸಾಹಿತ್ಯ ಪ್ರಕಾರಕ್ಕೆ ಅಥವಾ ಒಂದು ಪಂಥಕ್ಕೆ ಒಂದು ಪ್ರಕಾರಕ್ಕೆ ಅಂಟಿಕೊಳ್ಳಬಾರದು. ಆಗ ಸಾಹಿತ್ಯದಲ್ಲಿ ಆದ ಸಂಕ್ರಮಣಗಳು ನಮ್ಮ ಗಮನಕ್ಕೆ ಬರೋದಿಲ್ಲ. ಈಗ ನವೋದಯ ಕಾಲ ಬಂತು, ಬಿ ಎಂ ಶ್ರೀಕಂಠಯ್ಯನವರು, ಬಸವರಾಜ ಕಟ್ಟೆಮನಿಯವರು ಅವರೆಲ್ಲ ಬರೆದರು. ಆಮೇಲೆ ನವ್ಯ ಕಾಲ ಬಂತು, ಅದು ಅಮೆರಿಕಾದಲ್ಲಿ ಇದ್ದಂತಹ ಇಂಗ್ಲೆಂಡ್ ಸಂಜಾತ ಪಿ ಎಸ್ ಈಲಿಯಟ್ ಆರಂಭ ಮಾಡಿದ್ದು. ಅದು ನಮ್ಮಲ್ಲಿ ಗೋಪಾಲಕೃಷ್ಣ ಅಡಿಗರು ಅವರೆಲ್ಲ, ವಿನಾಯಕ ಕೃಷ್ಣ ಗೋಕಾಕರವರು ಎಲ್ಲ ಬರೆದರು. ಅದನ್ನು ಓದಿದಾಗ ಆ ಕಾಲಘಟ್ಟದಲ್ಲಿ ಸಾಹಿತ್ಯ ಪ್ರಪಂಚದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಅನ್ನೋದು ನಮ್ಮ ಗಮನಕ್ಕೆ ಬರಬೇಕು.
7: ಹೌದು, ಕರೆಕ್ಟ್.
6: ಈಗ ವೀರಭದ್ರಪ್ಪ ಅಂತವರು ಈ ಬಂಡಾಯ ಸಾಹಿತ್ಯ, ದಲಿತ ಸಾಹಿತ್ಯವನ್ನ ಬರೆದರು.
7: ನಿಜ ನಿಜ,
6: ಅದನ್ನು ಓದ್ಬೇಕು ನಾವು.
7: ಹೌದು.
6: ಹೀಗಾಗಿ ನಾನು ಎಲ್ಲಾ ಕಾಲಘಟ್ಟದ ಕೃತಿಗಳನ್ನೂ ಕೂಡ ಸ್ವಾಗತಿಸ್ತೀನಿ ನಾನು.
7: ಸರ್, ಒಳ್ಳೇದ.
1: ಸ್ನೇಹಿತರೆ, ಪುಸ್ತಕಗಳು ನಮಗೆ ಮನೆಯಲ್ಲೇ ಕುಳಿತು ಜಗತ್ತಿನ ಅನುಭವ ಮತ್ತು ಜ್ಞಾನವನ್ನ ನೀಡ್ತವೆ. ಇದರೊಟ್ಟಿಗೆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಕೂಡ ಬೆಳೆಸ್ತಾ ಹೋಗುತ್ತೆ ಈ ಪುಸ್ತಕ.
5: ಇಂತಹ ಅದ್ಭುತವಾದ ಜ್ಞಾನ ಭಂಡಾರದ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಡಾಕ್ಟರ್ ಪಿ ಶಾಂತಾರಾಮ ಪ್ರಭು ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ನಿಟ್ಟೂರಿನ ನಿವೃತ್ತ ಉಪನ್ಯಾಸಕರಾದ ಡಾಕ್ಟರ್ ಪಿ ಶಾಂತಾರಾಮ ಪ್ರಭು ಅವರಿದ್ದಾರೆ.

0: ಯಾಕಂದ್ರೆ ಆಧ್ಯಾತ್ಮಿಕ ಗ್ರಂಥಗಳ ರಚನೆ ಆಗಿದ್ದು ಭಾರತದಲ್ಲಿ ಮಾತ್ರ.
1: ಓಕೆ.
0: ಆಮೇಲೆ ವೇದೋಪನಿಷತ್ತುಗಳು, ರಾಮಾಯಣ ಮಹಾಭಾರತ, ಭಗವದ್ಗೀತಾದಿಗಳು ಅವು ವಿಶ್ವಮಾನ್ಯ.
1: ಓಕೆ.
0: ಅವ್ರು ಇಂಥವ್ರೇ ಓದ್ಬೇಕು, ಇಂಥವ್ರು ಓದಬಾರದು ಅಂತ ಏನು ಇಲ್ಲ. ಆ ಕೃತಿಗಳ ರಚನೆಯಾಗಿದ್ದೆ ಮನುಷ್ಯನ ಆತ್ಮೋದ್ಧಾರಕ್ಕಾಗಿ. ಮನುಷ್ಯ ಬರೇ ಭೌತಿಕವಾದಿಯಾದರೆ ಪ್ರಯೋಜನ ಇಲ್ಲ. ಅವನಲ್ಲಿ ಸ್ವಲ್ಪ ಆಧ್ಯಾತ್ಮಿಕ ದೃಷ್ಟಿಯೂ ಇರಬೇಕು. ನಮ್ಮ ಕುವೆಂಪು, ಬೇಂದ್ರೆ ಅವರೆಲ್ಲರೂ ಆಧ್ಯಾತ್ಮಿಕ ದೃಷ್ಟಿ ಇದ್ದಂತಹ ಮಹಾಕವಿಗಳವರು. ಅದರಿಂದಲೇ ಬೇಂದ್ರೆಯವರ ಜೀವನದಲ್ಲಿ ತುಂಬಾ ಕಷ್ಟಗಳು ಬಂದವು. ಅವುಗಳನ್ನು ಮೆಟ್ಟಿ ನಿಲ್ಲೋದಕ್ಕೆ ಅವರಿಗೆ ಪ್ರೇರಕ ಶಕ್ತಿಯಾಗಿದ್ದು ನನ್ನ ದೃಷ್ಟಿಯಲ್ಲಿ ಆಧ್ಯಾತ್ಮ.
1: ಹೌದು.
0: ಹೀಗಾಗಿ ನಾವು ವೇದ ಉಪನಿಷತ್ತುಗಳನ್ನ ಅಧ್ಯಯನ ಮಾಡದೇ ಇದ್ದರೂ ರಾಮಾಯಣ ಅಂತರ್ಗತವಾದಂತಹ ಭಗವದ್ಗೀತೆ ಒಂದು ಸಾಕು ನಮಗೆ.
1: ನಿಜ ನಿಜ ನಿಜ.
0: ಈಗ ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಒಂದು ಮಾತು ಸಾಕು.
1: ಹೌದು.
0: ನಿನ್ನ ಕೆಲಸವನ್ನ ನೀನು ನಿಷ್ಠೆಯಿಂದ ಪ್ರೇಮದಿಂದ ಮಾಡು, ಫಲಾಫಲಗಳ ನಿರೀಕ್ಷೆ ಇಟ್ಕೊಳ್ಳಬೇಡ.
1: ನಿಜ ನಿಜ.
0: ಇದನ್ನ ನಾವು ಇಟ್ಕೊಂಡಾಗ ನಮ್ಮ ಕ್ಷೇತ್ರದಲ್ಲಿ ನಾವು ಮಾಡಿದ ಪ್ರಯತ್ನಕ್ಕೆ ಸಾಕಷ್ಟು ಬೆಲೆ ಸಿಗಲಿಲ್ಲ ಅನ್ನುವ ಕೊರಗು ನಮಗುಂಟಾಗೋದಿಲ್ಲ. ಅದು ಒಂದು ವೇಳೆ ಭಗವದ್ಗೀತಾದಿಗಳನ್ನ ಓದಲಿಕ್ಕೆ ಆಗದೆ ಇದ್ರೂ ವಾಲ್ಮೀಕಿ ರಾಮಾಯಣ ಮತ್ತು ವ್ಯಾಸ ಭಾರತ ಅವೆರಡು ಮನುಕುಲದ ಉದ್ಧಾರಕ್ಕೆ ರಚನೆಯಾದಂತಹ ಮಹಾಕೃತಿಗಳು.
1: ಖಂಡಿತ.
0: ಅವು ಪುರಾಣಗಳು ಹೌದು, ಆಧ್ಯಾತ್ಮವೂ ಹೌದು, ಇತಿಹಾಸವೂ ಹೌದು, ಆಮೇಲೆ ಬೋಧನಾಪರವಾದ ಗ್ರಂಥಗಳು ಹೌದು. ನಮ್ಗೆ ಯಾವುದು ಓದ್ಲಿಕ್ಕೆ ಆಗ್ಲಿಲ್ಲ ಅಂತ ಇಟ್ಕೊಳ್ಳೋಣ. ಡಿ ವಿ ಜಿ ಅವರ ಮುಂಕುತಿಮ್ಮನ ಕಗ್ಗ ಒಂದೇ ಒಂದು ಕೃತಿ ಸಾಕು.
1: ಹೌದು ಹೌದು.
0: ನಮ್ಮ ಜೀವನವನ್ನ ತಿದ್ದೋದಕ್ಕೆ, ಮಾರ್ಪಡಿಸೋದಕ್ಕೆ, ನಾವು ಮನುಷ್ಯರಾಗಿ ಬಾಳೋದಕ್ಕೆ ಮಂಕುತಿಮ್ಮನ ಕಗ್ಗಕ್ಕಿಂತ ಶ್ರೇಷ್ಠವಾದ ಕೃತಿ ಇನ್ನೊಂದಿಲ್ಲ.
1: ಕರೆಕ್ಟ್ ಸರ್. ನಿಜ. ಹಾಗೆ ಗುರುಗಳೇ, ತುಂಬಾನೇ ಪರಿಸ್ಥಿತಿಗಳಿಗೆ ಒತ್ತಡದಿಂದಾಗಿ ಅಂದ್ರೆ ಸಾಕಷ್ಟು ಬದಲಾವಣೆಗಳನ್ನ ಕಾಣ್ತಾ ಇದೀವಿ. ಈಗ ಫೋನ್ ಬಂದೆಲ್ಲ ಫೋನಲ್ಲೇ ಸಿಗ್ತಾ ಇದೆ. ಪುಸ್ತಕಗಳನ್ನ ಓದುವ ಒಂದು ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇದೆಯಾ?
0: ಖಂಡಿತವಾಗಿ ಖಂಡಿತವಾಗಿ ಖಂಡಿತವಾಗಿ. ಪುಸ್ತಕಗಳನ್ನ ಯಾರು ಓದಬೇಕು ಅವರೇ ಓದ್ತಾ ಇಲ್ಲ ಈಗ. ಈಗ ಮೊದಲು ಶಿಕ್ಷಕರು ಪುಸ್ತಕಗಳ ಅಧ್ಯಯನ ಮಾಡಬೇಕು.
1: ಹೌದು.
0: ಆಗ ಅವರು ಅಧ್ಯಯನ ಮಾಡಿದ ಕೃತಿಗಳು ಬೋಧನೆಯ ಕಾಲಕ್ಕೆ ನೆರವಾಗ್ತವೆ.
1: ನಿಜ ನಿಜ ನಿಜ.
0: ಆಮೇಲೆ ಇವತ್ತು ಶಿಕ್ಷಕರು ಕೇವಲ ಪಠ್ಯ ವಸ್ತುವನ್ನ ಮುಗಿಸಿದ್ರೆ ಸಾಲದು.
1: ಹೌದು.
0: ಪಠ್ಯವನ್ನ ಮಾಧ್ಯಮವಾಗಿಟ್ಕೊಂಡು ಈ ನನ್ನ ಬೋಧನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಂತಿಂತ ಗ್ರಂಥಗಳಿದ್ದಾವೆ, ಇವುಗಳನ್ನ ನೀವು ಅಧ್ಯಯನ ಮಾಡಬೇಕು ಅಂತ ವಿದ್ಯಾರ್ಥಿಗಳಿಗೆ ಪದೇ ಪದೇ ಹೇಳಬೇಕು.
1: ನಿಜ.
0: ಅದು ಪ್ರಾಥಮಿಕ ಶಾಲೆಯಿಂದಾನು ಹೇಳ್ತಾ ಬರಬೇಕು. ಈ ಪ್ರಾಥಮಿಕ ಮಾಧ್ಯಮಿಕ ಪ್ರೌಢಶಾಲಾ ಹಂತದಲ್ಲಿ ಮಕ್ಕಳ ಮನಸ್ಸು ಒಂದು ಬರಿಯ ಪುಟದ ಹಾಗೆ ಇರ್ತದೆ. ಅದ್ಮೇಲೆ ಏನ್ ಬೇಕಾದ್ರೂ ಬರಿಬಹುದು ನಾವು.
1: ನಿಜ ನಿಜ ನಿಜ.
0: ಅದು ಒಳ್ಳೆಯ ಬರವಣಿಗೆಯನ್ನು ಬರೆದರೆ ಸಾಹಿತ್ಯ ಪ್ರೇಮಿಗಳು, ಪುಸ್ತಕ ಪ್ರೇಮಿಗಳು, ಆಮೇಲೆ ಅವರವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳ ಅಧ್ಯಯನದಲ್ಲಿ ಆ ವಿದ್ಯಾರ್ಥಿಗಳು ತೊಡಗುತ್ತಾರೆ.
1: ನಿಜ. ಖಂಡಿತ.
0: ಅವರಿಗೆ ಆ ಓದುವ ಪ್ರೇರಕ ಶಕ್ತಿಗಳಾಗಬೇಕು ಉಪಾಧ್ಯಾಯರು.
1: ಹೌದು ಸರ್. ಖಂಡಿತ. ಪುಸ್ತಕಗಳನ್ನ ಯಾಕೆ ಓದ್ಬೇಕು, ಓದಿಂದ ನಮಗೆ ಏನ್ ಸಿಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾರೆ ಸರ್. ಮತ್ ಕೊನೆಯದಾಗಿ ಪುಸ್ತಕದ ಬಗ್ಗೆ, ಪುಸ್ತಕ ಪ್ರೀತಿ ಬಗ್ಗೆ ಏನಾದ್ರೂ ಹೇಳೋದುಂಟ?
0: ಇದೆ ಇದೆ ಇದೆ ಇದೆ. ಈಗ ನಾನು ಪುಸ್ತಕ ಸಂಗ್ರಹ ಮಾಡಿದ ವಿಧಾನ ಹೀಗೆ, ನನ್ಗೆ ಯಾವ್ದಾದ್ರು ಒಂದು ಪುಸ್ತಕ ಬೇಕು ಅಂತ ಅನ್ನಿಸಿದಾಗ ನಾನು ಎರವಲು ತರೋದಿಲ್ಲ. ಒಂದು ಪುಸ್ತಕವನ್ನ ಕೊಂಡ್ಕೊಳ್ತೇನೆ ನಾನು. ಹಾಗೆ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಯುವ ಜನಾಂಗ, ಅಕ್ಷರಸ್ಥರು ಅವರವರ ಅಭಿರುಚಿ

0: ಹೀಗೆ ಅವರ ಕಾರ್ಯಕ್ಷೇತ್ರಕ್ಕೆ ಪೂರಕವಾದಂತಹ ಒಂದು ಗ್ರಂಥ ಭಂಡಾರವನ್ನ ಮನೆಯಲ್ಲಿ ಇಟ್ಕೊಳ್ಬೇಕವರು. ನಾವು ಹೊಸ ಮನೆ ಕಟ್ತೀವಿ, ಆಮೇಲೆ ಗೃಹ ಪ್ರವೇಶ ಮಾಡುವಾಗ ನಮ್ಮ ಆಹ್ವಾನಿತರಿಗೆ ಮನೆ ತೋರಿಸ್ತೀವಿ, ಒಂದು ಪುಟ್ಟ ಒಂದು ಪುಸ್ತಕ ಭಂಡಾರ ಇಟ್ಕೊಂಡು ಪ್ರತಿನಿತ್ಯ ರಾತ್ರಿಯೋ ಊಟ ಆದ್ಮೇಲೋ ಒಂದು ಗಂಟೆ ಎರಡು ಗಂಟೆ ಅಧ್ಯಯನ ಮಾಡಬೇಕು. ಆಗ ನಮ್ಮ ಜೀವನ ನಮಗೆ ಸಹ್ಯವಾಗ್ತದೆ, ಪ್ರಿಯವೂ ಆಗ್ತದೆ.
1: ಖಂಡಿತ ಖಂಡಿತ, ನಿಜ ನಿಜ ಸರ್, ನಿಜ. ತುಂಬಾ ಒಂದು ಅದ್ಭುತವಾದ ಮಾಹಿತಿಯನ್ನ ತಿಳಿಸ್ಕೊಟ್ರಿ ಗುರುಗಳು. ನಿಮ್ಮೊಟ್ಟೆ ಮಾತಾಡಿ ತುಂಬಾನೇ ಖುಷಿ ಆಯ್ತು.
0: ನನಗೂ ಅಷ್ಟೇ,
1: ಧನ್ಯವಾದಗಳು.
0: ನಮಸ್ಕಾರ.
1: ನಮಸ್ತೆ
2: ಸ್ನೇಹಿತರೆ, ಇದಾಗಿತ್ತು ಈ ದಿನದ ಸಾಹಿತ್ಯ ಲೋಕದ ವಿಶೇಷ ಕಾರ್ಯಕ್ರಮ. ಖಂಡಿತವಾಗ್ಲೂ ಈ ಪುಸ್ತಕಗಳು ಜ್ಞಾನದ ಭಂಡಾರವಾಗಿವೆ. ಅಷ್ಟೇ ಅಲ್ಲದೆ ಹೊಸ ರೀತಿಯ ಅನುಭವಗಳನ್ನು ಕೊಡ್ತವೆ, ಜೊತೆಗೆ ಜಗತ್ತನ್ನು ಅರ್ಥೈಸಿಕೊಳ್ಳಿಕ್ಕೆ ಸಹಾಯ ಮಾಡ್ತವೆ ಈ ಪುಸ್ತಕಗಳು. ಇಂತಹ ಪುಸ್ತಕ ಪ್ರಪಂಚದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಡಾಕ್ಟರ್ ಪಿ ಶಾಂತಾರಾಮ ಪ್ರಭು ಅವರು. ಮುಂದಿನ ದಿನಗಳಲ್ಲಿ ಶಾಂತಾರಾಮ ಪ್ರಭು ಸರ್ ಅವರಿಂದ ಸಾಕಷ್ಟು ವಿಷಯಗಳನ್ನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಮತ್ತೋರ್ವರಿಗೆ ಧನ್ಯವಾದಗಳನ್ನ ತಿಳಿಸ್ಲೇಬೇಕು. ಯಾರಪ್ಪ ಅಂದರೆ ಶಾಂತಾರಾಮ ಪ್ರಭು ಅವರ ಶ್ರೀಮತಿಯವರಾದ ಸುಜಾತಾ ಮೇಡಮ್ ಅವರಿಗೆ. ಸುಜಾತಾ ಮೇಡಮ್ ಅವರು ಕೂಡ ಶಾಂತಾರಾಮ ಪ್ರಭು ಸರ್ ಅವರಿಗೆ ಸಾಕಷ್ಟು ಪ್ರೇರಣೆಯಾಗಿದ್ದಾರೆ, ಸ್ಫೂರ್ತಿಯಾಗಿದ್ದಾರೆ ಕೂಡ. ಇವರ ಒಂದು ಹಾಲು ಜೇನಿನಂತಹ ಪ್ರೀತಿ ವಿಶ್ವಾಸದ ಒಂದು ನಂಟು ಇದೇ ರೀತಿ ಇರಲಿ. ಎಲ್ರಿಗೂ ಕೂಡ ಇವರ ಒಂದು ಸ್ನೇಹಮಯಿ ಜೀವನ ಸ್ಫೂರ್ತಿಯಾಗಲಿ, ಶಕ್ತಿಯಾಗಲಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಈ ಜೀವನವೆಂಬ ಪಯಣದಲ್ಲಿ ನಮಗೆ ಪರಿಚಯ ಆಗೋರ ಸಂಖ್ಯೆ ತುಂಬಾನೇ ಇರುತ್ತೆ, ಆದ್ರೆ ನಮ್ಮ ಜೊತೆ ಯಾರಿರ್ತಾರೆ ಅನ್ನೋದಕ್ಕಿಂತ, ನಮ್ಮ ಜೊತೆ ಎಷ್ಟು ಜನ ಇರ್ತಾರೆ ಅನ್ನೋದಕ್ಕಿಂತ, ನಮ್ಮ ಕಷ್ಟದಲ್ಲಿ ಯಾರು ನಮ್ಮ ಕೈ ಹಿಡಿತಾರೆ ಅನ್ನೋದು ಮುಖ್ಯ ಆಗುತ್ತೆ. ಯಾಕಂದ್ರೆ ನಮ್ಮ ಮನಸ್ಸು ತಿಳಿದವರಿಗೆ ಮಾತ್ರ ನಮ್ಮ ನೋವು ಅರ್ಥ ಆಗೋದು. ಅಂತ ವ್ಯಕ್ತಿಗಳನ್ನ ಜೀವನದಲ್ಲಿ ಯಾವತ್ತೂ ಕಳ್ಕೋಬೇಡಿ. ಆಲ್ ಇಸ್ ವೆಲ್.
4: ಮಗ, ಅದೇ ಕೆಲ್ಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
5: ಓಕೆ,
4: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
5: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
6: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
5: ಓಕೆ ಡ್ಯೂಡ್,
7: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
7: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ. ಓ, ಯಾವ್ದೋ ಮೆಸೇಜ್ ಬಂತು.
4: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
7: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
4: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
7: ರೇಡಿಯೋನಾ?
8: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11:00 ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
4: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
9: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
10: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
9: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
8: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
9: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
8: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
10: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
11: ಸೇಫ್ ಪ್ರನಾಳ ಶಿಶು ಕೇಂದ್ರ ಆರ್ಎಂಆರ್ ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
12: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
13: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
14: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
15: ಹಾಯ್, ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೆಲವರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಾ ತಾನೆ? ಆರೋಗ್ಯವಾಗಿದ್ದೀರಾ ತಾನೆ? ಖುಷಿ ಖುಷಿಯಾಗಿದ್ದೀರಾ ತಾನೆ? ಹಾಗೆ ಯಾವಾಗ್ಲೂ ಖುಷಿಯಾಗಿ ನಗ್ತಾ ಚೆನ್ನಾಗಿರಿ. ಇರೋದೊಂದು ಲೈಫನ್ನ ಖುಷಿಯಿಂದ, ಆರೋಗ್ಯವಾಗಿ, ಆನಂದದಿಂದ ಕಳೆಯೋಣ. ಏನಂತೀರಾ? ಹಾಗಿದ್ಮೇಲೆ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಏನಿದೆ, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ಗಂಟೆಗೆ ಪ್ರಸಾರ ಆಗುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಮ್ಮ ರೇಡಿಯೋ ಶಿವಮೊಗ್ಗದ ಆರ್ಜೆಗಳೆಲ್ಲರೂ ಕೂಡ ನಮ್ಮ ಪ್ರೀತಿಯ ಕೇಳುಗರಿಗಾಗಿ ಒಂದಲ್ಲ ಒಂದು ಟಾಪಿಕ್ ನ ತೆಗೆದುಕೊಂಡು ಬರ್ತೀವಿ. ಆಯ್ತಾ? ಆ ಟಾಪಿಕ್ ಗೆ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ, ಖುಷಿ ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಹಾಗೆ ಇವತ್ತು ಕೂಡ ಒಂದು ಟಾಪಿಕ್ ನಿಮಗಾಗಿ ಕಾದಿದೆ. ಆ ಟಾಪಿಕ್ ಬಗ್ಗೆ ಹೇಳೋಕ್ಕೂ ಮೊದಲು, ಇವತ್ತು ಯಾರೆಲ್ಲ ಜನ್ಮದಿನವನ್ನ ಆಚರಿಸ್ಕೊಳ್ತಾ ಇದ್ರು, ನಿಮ್ಮೆಲ್ರಿಗೂ ಕೂಡ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಯಾರೆಲ್ಲ ಆನಿವರ್ಸರಿಯನ್ನ ಆಚರಿಸ್ಕೊಳ್ತಿದ್ರು ಅವ್ರಿಗೂ ಕೂಡ ಹ್ಯಾಪಿ ವೆಡಿಂಗ್ ಆನಿವರ್ಸರಿ. ಇನ್ನು ಇವತ್ತು ಯಾರೆಲ್ಲ ಶುಭ ಕಾರ್ಯವನ್ನ ಮಾಡ್ತಾ ಇದ್ರು ಅವರೆಲ್ಲರಿಗೂ ಕೂಡ ಶುಭವಾಗ್ಲಿ ಅಂತ ಹಾರೈಸ್ತಾ, ಸೊ ಇವತ್ತು ಜುಲೈ 13 2026 ಸೋಮವಾರ ಬೆಳಗ್ಗೆ 10 ಗಂಟೆ ಕೂಡ ಆಗಿದ್ದಾಗಿದೆ. ನಾನು ನಿಮ್ಮ ಆರ್ಜಿ ಅರ್ಪಿತಾ ಮಾತನಾಡೋಕೆ ಬಂದಿದ್ದು ಆಗಿದೆ. ಕೇಳುಕರೆ, ಮೊನ್ನೆ ನಮ್ಮ ಪ್ರೀತಿಯ ಹಾಗೆ ಹೆಮ್ಮೆಯ ದಕ್ಷಿಣ ಭಾರತದ ಕೋಗಿಲೆ ಅಂತಲೇ ಖ್ಯಾತರಾದಂಥ ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರು ನಮ್ಮನ್ನು ಅಗಲಿದ್ರು. ಆದರೆ ದೇಹ ಆಗಲಿರ್ಬೋದು, ಅವರ ಹಾಡುಗಳು, ಅವರ ಗೀತೆಗಳು ಈಗ ಕೂಡ ಜೀವಂತವಾಗಿದೆ. ಅದು ಕಲಾವಿದನಿಗಿರುವಂತಹ ಒಂದು ಸಾರ್ಥಕತೆ ಅಂತಾನೆ ಹೇಳ್ಬೋದು ಅಲ್ವಾ? ಖಂಡಿತವಾಗ್ಲೂ ಈ ಒಂದು ಸಮಯದಲ್ಲಿ ನಮ್ಮ ಜಾನಕಿ ಅಮ್ಮ ಅವ್ರನ್ನ ಮನಸಾರಿ ನೆನಪು ಮಾಡ್ಕೊಳ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಬೇಡ್ಕೊಳ್ತಾ ಸು ಕಾರ್ಯಕ್ರಮವನ್ನು ಶುರು ಮಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೋಡಿ ಮಾಡಿದಂತಹ ಜೋಡಿ ಅನ್ನೋ ಒಂದು ಟಾಪಿಕ್ನ ತೆಗೆದುಕೊಂಡು ಬಂದಿದ್ದೀನಿ. ನಾನು ಒಂದಿಷ್ಟು ಜೋಡಿಗಳನ್ನ ಕೊಡ್ತೀನಿ, ಅಂದರೆ ಹೆಸರು ಹೇಳ್ತೀನಿ. ಆ ಹೆಸರು ಇರುವಂತಹ ಜೋಡಿಗಳು ಅಭಿನಯಿಸಿರುವಂತಹ ಗೀತೆಯನ್ನು ನೀವು ಹಾಡ್ಬೋದು. ಈ ಜೋಡಿಯಲ್ಲಿ ಹೀರೋ ಹೀರೋಯಿನ್ ಕೂಡ ಇರ್ಬೋದು, ಹಾಗೆ ಇಬ್ರು ಗಾಯಕರು ಕೂಡ ಇರ್ಬೋದು, ಜೊತೆಗೆ ಇಬ್ರು ಹೀರೋ ಕೂಡ ಇರ್ಬೋದು. ಓಕೆನಾ? ಡಿಫ್ರೆಂಟ್ ಆಗಿರುವಂತಹ ಜೋಡಿಗಳ ಟಾಪಿಕ್ನ ಕೊಡ್ತೀನಿ, ಅಂದ್ರೆ ಫೇಮಸ್ ಸಾಂಗ್ ಇರುತ್ತೆ, ಸೊ ಆ ಜೋಡಿಗಳು ಅಭಿನಯಿಸಿರುವಂತಹ ಗೀತೆಗಳನ್ನ ನೀವು ಹಾಡಬಹುದು, ಸರಿನಾ? ಸೊ ನೀವು ಕರೆ ಮಾಡಿ ಮಾತನಾಡಬೇಕು ಅಂದ್ರೆ ನಮ್ಮ ರೇಡಿಯೋ ಶಿವಮೊಗ್ಗದ ಸಂಖ್ಯೆ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆ ಕರೆ ಮಾಡಿ. ಹಾಗೆ ಕಂಡೀಷನ್ ಅಪ್ಲೈ, ಎರಡೇ ಎರಡು ಕಂಡೀಷನ್, ಒಂದು ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ, ಹಾಗೆ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ಕರೆ ಮಾಡಿ, ಸರಿನಾ? ಸೊ ಹಾಗಿದ್ರೆ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದ ಫಸ್ಟ್ ಲಕ್ಕಿ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳುವ? ಹಲೋ,
16: ಹಲೋ, ಗುಡ್ ಮಾರ್ನಿಂಗ್.
15: ವೆರಿ ಗುಡ್ ಮಾರ್ನಿಂಗ್,
16: ಖುಷಿ ಆಗ್ತಾ ಇದೆ. ಲಕ್ಕಿ ಕಾಲರ್ ಅಲ್ಲ
15: ಏನ್ ಮೇಡಮ್, ನೀವು ಯಾವಾಗ ಲಕ್ಕಿ ಕಾಲರ್ ಆಗಿರ್ತೀರಲ್ಲ.
16: ವೀಕ್ಲಿ ಫಸ್ಟ್ ಕಾಲ್.
15: ಸೂಪರ್,
16: ಟ್ರೈ ಮಾಡ್ತಾ ಇರ್ತಾರೆ, ಅದ ಅದೃಷ್ಟ. ಏನ್ ಮಾಡಕ್ಕಾಗತ್ತಮ್ಮ,
15: ಅದೃಷ್ಟ ಅದರಿಷ್ಟ. ಸೊ ಇವತ್ತು ಅದೃಷ್ಟಕ್ಕೆ ನೀವ್ ಇಷ್ಟ ಆಗಿದ್ದೀರಾ, ಹಾಗಾಗಿ ನೀವು ಫಸ್ಟ್ ಕಾಲರ್ ಆಗಿದ್ದೀರಾ.
16: ಹೌದಮ್ಮ, ತಿಂಡಿ ಆಯ್ತೇನಮ್ಮ?
15: ತಿಂಡಿ ಆಯ್ತು. ಚಿತ್ರಾನ್ನ ನಿಮ್ದು?
16: ಓಕೆಮ್ಮ, ನಮ್ದು ಗೊಜ್ಜಾವಲಕ್ಕಿ.
15: ಗೊಜ್ಜಾವಲಕ್ಕಿ, ಓಕೆ. ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
16: ಗೊತ್ತಾಯ್ತಮ್ಮ, ಗೊತ್ತಾಯ್ತು.
15: ಸೊ ಹಾಗಿದ್ರೆ ನಾನು
16: ಜೋಡಿಗಳು ಕೊಡ್ತೀರಾ,
15: ಹಾಡಬೇಕು, ಓಕೆನಾ? ಸೊ ಇವತ್ತು ಮೊದಲನೇದಾಗಿ ನಮ್ಮ ಜಾನಕಿ ಅಮ್ಮಂಗೆ ಈ ಹಾಡನ್ನು ಡೆಡಿಕೇಟ್ ಮಾಡೋಣ ಅಂತ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಗೆ ಜಾನಕಿ ಅವರು ಹಾಡಿರುವಂತ ಒಂದು ಗೀತೆಯನ್ನ ಹಾಡಿ.
17: ನಗುವ ನಯನ ಮಧುರ ಮೌನ ನಿಡಿವ ಹೃದಯ
15: ಮಾತೇಕಿ
17: ಹೊಸ ಭಾಷೆ ಇದು ಹೊಸ ಕಾ

0: ಅಂದ್ರೆ ಕೇಳ್ತಾನೇ ಇರ್ಬೇಕು ಅನ್ಸತ್ತಮ್ಮ ಈ ಹಾಡು
1: ಅಲ್ವಾ ಅಲ್ವಾ. ನಿಜವಾಗ್ಲು ಹಾಗೆ ಎಸ್ ಜಾನಕಿ ಅಮ್ಮ ಅವರು ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಸಾಕಷ್ಟು ಗೀತೆಗಳಲ್ಲಿ ಒಟ್ಟಾಗಿ ಹಾಡಿದ್ದಾರೆ. ಅದರಲ್ಲಿ ಎಷ್ಟೊಂದು ಗೀತೆಗಳು ಇದೆಲ್ಲ, ಒಂದಕ್ಕಿಂತ ಒಂದು ಗೀತೆಗಳು ಸೊಗಸಾಗಿದೆ. ಹಾಗೆ ಅವರಿಬ್ರು ಹಾಡಿರೋ ಹಾಡುಗಳಿಗೆಲ್ಲವೂ ಕೂಡ ಹಿಟ್ ಆಗಿದೆ ಅಲ್ವಾ.
0: ಹಿಟ್ ಅಂದ್ರೆ ಹಳೇ ಹಾಡು ಕೇಳ್ತಾನೆ ನಾನು ಮಲಗೋದು ಯೂಟ್ಯೂಬ್ ಅಲ್ಲಿ, ಎಸ್ ಜಾನಕಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವ್ರದ್ದು ಕೇಳ್ತಾನೇ ಮಲಗೋದು ನಾನು. ಅದಾಗದೆ ಯಾವಾಗ ಆಫ್ ಆಗತ್ತೋ ಹೊಡ್ಬಿಡುತ್ತೆ ಗೊತ್ತಿಲ್ಲ, ಕೇಳ್ತಾನೆ ತುಂಬಾ ಚೆನ್ನಾಗಿ ಅನ್ಸತ್ತಮ್ಮ.
1: ನೀವು ಕೂಡ ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡ್ರಿ, ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು.
1: ಎಸ್ ಉಮಾ ಮೇಡಮ್ ಕಾಲ್ ಮಾಡಿದ್ರು, ನೆಕ್ಸ್ಟ್ ಕಾಲರ್ ಆಡಿದ್ದಾರೆ, ಯಾರು ಕೇಳುವ? ಹಲೋ
2: ಹಲೋ
1: ನಮಸ್ತೆ, ಗುಡ್ ಮಾರ್ನಿಂಗ್.
2: ಹಲೋ ನಮಸ್ತೆ ಮೇಡಮ್,
1: ಹೇಗಿದ್ದೀರಾ ಸರ್? ನಾನು ಸೂಪರ್ ಆಗಿದ್ದೀನಿ.
2: ತಿಂಡಿ ಆಯ್ತು ಮೇಡಮ್?
1: ತಿಂಡಿ ಆಯ್ತು. ನಿಮ್ದು?
2: ನಮ್ದು ಮಾಡ್ಬೇಕು ಈಗ, ಹೊಲ್ತವ
1: ಇದ್ದೀರಾ?
2: ಫೋನ್ ಮಾಡ್ಬಿಟ್ಟು ಮಾಡೋಣ ಅಂತ.
1: ಸೂಪರ್ ಸೂಪರ್, ಫೋನ್ ಮಾಡಾದ್ಮೇಲೆ ತಿಂಡಿ ತಿನ್ನಿ ಆಯ್ತಾ? ಫೋನಲ್ಲಿ ಮಾತಾಡಿ ಆದ್ಮೇಲೆ ತಿಂಡಿ ತಿನ್ನಿ ಸರ್.
2: ಫೋನ್ ಮಾಡಿ ನೆಮ್ಮದಿಯಾಗಿ ತಿಂಡಿ ತಿನ್ನ.
1: ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಮೋಡಿ ಮಾಡಿರುವಂತಹ ಜೋಡಿಗಳ ಬಗ್ಗೆ ಮಾತಾಡ್ತಿದ್ದೆ. ಆ ಜೋಡಿಯ ಹೆಸರನ್ನ ಕೊಡ್ತೀನಿ, ನೀವು ಹಾಡನ್ನ ಹಾಡ್ಬೇಕು. ಓಕೆನಾ?
2: ಮೊದಲು ಪರಿಚಯ ಮಾಡ್ಕೊಬಿಡ್ತೀನಿ ಮೇಡಮ್.
1: ಬೇಗ ಮಾಡ್ಕೊಳ್ಳಿ.
2: ನನ್ನ ಹೆಸರು ಸಿಟಿ ಚಂದ್ರಶೇಖರ್, ಅತ್ತಿಜೋಡನಹಳ್ಳಿ, ಹುಣಸಪುರ ತಾಲೂಕು, ಹಾಸನ ಜಿಲ್ಲೆ, 573 211, ಕರ್ನಾಟಕ ರಾಜ್ಯ.
1: ಕರ್ನಾಟಕ ರಾಜ್ಯ ಭಾರತ ದೇಶ ಅಂತ ಹೇಳ್ಬಿಡಿ.
2: ಭಾರತ ದೇಶ ಅದು ಆಗ್ತದೆ, ಯಾಕೆಂದ್ರೆ ಈಗ ಇಡೀ ಪ್ರಪಂಚದಾದ್ಯಂತ ಕೇಳ್ತಾ ಇದಾರಲ್ಲ, ಅದರಿಂದ ಅನುಕೂಲ ಆಗುತ್ತೆ.
1: ಹೌದೌದು. ಸೊ ಚಂದ್ರಶೇಖರ್ ಸರ್, ನಿಮ್ಗೆ ನಾನು ಕೊಡ್ತಾ ಇರುವಂತಹ ಜೋಡಿ ವಿಷ್ಣುವರ್ಧನ್ ಅವರು ಸುಹಾಸಿನಿ ಅವರು. ವಿಷ್ಣುವರ್ಧನ್ ಹಾಗೆ ಸುಹಾಸಿನಿ ಅವರು ಜೊತೆಯಾಗಿ ನಟಿಸಿರುವಂತ ಗೀತೆಯನ್ನ ಹಾಡಬೇಕು. ಹಾಡಿ ಸರ್.
2: ಬಣ್ಣ ನನ್ನ ಒಲವಿನ ಬಣ್ಣ, ನನ್ನ ಒಲುಮೆಯ ಬಣ್ಣ, ಬಣ್ಣ ನನ್ನ ಒಲವಿನ ಬಣ್ಣ. ನನಗೆ ಸಾಹಿತ್ಯ ಬರಲ್ಲ ಮೇಡಮ್. ಅದು ಚೆನ್ನ ಬಣ್ಣ ಒಲವಿನ ಹೊಸದಿರೋದು, ನನ್ನ ಹಾಡು ನನ್ನದು ಅಂತ. ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ಎಂದೆಂದಿಗೂ ಎಲ್ಲೆಲ್ಲಿಯೂ ನನ್ನಂತೆ ನಾನು ನಡೆವೆನು, ನುಡಿವೆನು ನುಡಿವೆನು. ಆ ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು. ಇದೊಂದು ಸ್ವಲ್ಪ ಸುಮಾರು.
1: ಸೂಪರ್ ಸೂಪರ್ ಸರ್, ನಿಮ್ಮ ಹಾಡು ನಿಮ್ಮದೇ, ನಿಮ್ಮ ರಾಗ ಕೂಡ ನಿಮ್ಮದೇ. ಚಂದ್ರಶೇಖರ್ ಸರ್ಗೆ ನಾನು ಸುಹಾಸಿನಿ ಅವರು ವಿಷ್ಣುವರ್ಧನ್ ಜೋಡಿ ಕೊಟ್ಟಿದ್ದೆ. ಇವರಿಬ್ರು ಕೂಡ ಕನ್ನಡದಲ್ಲಿ ಮುದ್ದಾದ ಜೋಡಿಗಳು ಅಂತಾನೆ ಹೇಳ್ಬಹುದು. ಸಾಕಷ್ಟು ಗೀತೆಗಳಿದೆ. ಇನ್ನು ಚಂದ್ರಶೇಖರ್ ಕೂಡ ಒಳ್ಳೆ ಗೀತೆಯನ್ನ ಆಯ್ಕೆ ಮಾಡ್ಕೊಂಡ್ರು. ಮುಂದಿನ ಕರೆ ಯಾರು ಕೇಳುವ? ಹಲೋ
3: ಹಲೋ ನಮಸ್ತೆ ರೀ ಮೇಡಮ್.
1: ನಮಸ್ತೆ ರೀ ಸರ್, ಗುಡ್ ಮಾರ್ನಿಂಗ್.
3: ಗುಡ್ ಮಾರ್ನಿಂಗ್ ರೀ ಮೇಡಮ್. ಧನ್ಯವಾದ ರೀ. ಆರಾಮದಿರಿ ಮೇಡಮ್?
1: ನಾನು ಆರಾಮಿದ್ದೀನಿ, ನೀವ್ ಹೇಗಿದ್ದೀರಿ?
3: ನಾವು ಎಲ್ಲ ಆರಾಮದೇವ್ರಿ ಮೇಡಮ್. ಸೂಪರ್ ಆಗಿ ಕಾರ್ಯಕ್ರಮ ಮೂಡಿ ಬರಕತ್ತೀರಿ, ಕಾರ್ಯಕ್ರಮ ಕೇಳ್ಕೋತ ಕೂತೇವ್ರಿ ಮೇಡಮ್.
1: ತಿಂಡಿ ಆಯ್ತೇನ್ರಿ?
3: ಹ್ಞೂ ರೀ ಮೇಡಮ್, ತಿಂಡಿ ಮಾಡಿದ ನೋಡ್ರಿ. ಇವತ್ತೇನ ಊಟ ಜೋಳದ ರೊಟ್ಟಿ ರೀ, ಪಲ್ಯ ರೀ, ಇದ್ರದ
1: ಜೋಳದ ರೊಟ್ಟಿ ಪಲ್ಯ
3: ಅಂತ ಹೇಳಿ ಬರ್ತದ್ರಿ ನಮ್ ಕಡೆ ಅದು ರೀ.
1: ಓಕೆ,
3: ನಿಮ್ದು ಏನಾಯ್ತು ಮೇಡಮ್ ನಾಷ್ಟಾ ರೀ?
1: ನಮ್ದು ಇವತ್ತು ಚಿತ್ರಾನ್ನ ಸರ್.
3: ಹೌದ್ರಿ?
1: ಹೌದು. ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಲ್ವಾ?
3: ಹಾ ಗೊತ್ತಾಯ್ತು ಮೇಡಮ್, ಕಾರ್ಯಕ್ರಮ ಕೇಳಕತ್ತೀನ್ರಿ. ಒಟ್ಟ ಜೋಡಿಗಳ ಹಾಡ ಹಾಡ್ಬೇಕ್ರಿ. ಜೋಡಿಗಳು ಯಾವ ಕೊಡ್ತೀರಿ ನೋಡ್ರಿ ಮೇಡಮ್, ನಮ್ಗೆ ಬರುವಂತ.
1: ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೆ ಭಾರತಿ ಅವರ ಜೋಡಿಯನ್ನ ಕೊಡ್ತಾ ಇದೀನಿ.
3: ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಅವ್ರದ್ರೆ?
1: ಹೌದು.
3: ಓಕೆ ರೀ ಮೇಡಮ್, ನಾ ಹಾಡ್ತೀನಿ ನೋಡ್ರಿ ಮೇಡಮ್. ಅದು
1: ಹಾಡಿ ಸರ್.
3: ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ಬೊಂಬೆ ನಾನಯ್ಯ. ತಾನೊತ್ತಂದನ ತನ, ತಾನೊತ್ತಂದನ ತನ, ತಾನೊತ್ತಂದನ ತನ, ತಾನೊತ್ತಂದನ ತನ, ನಾನಯ್ಯ ಬೊಂಬೆ ನಾನಯ್ಯ. ಹಗಲೆಲ್ಲ ನೆನಸಿ, ಇರುಳೆಲ್ಲ ಬಯಸಿ, ಬಳಲಿದ ಜೀವ ಕೇಳನ್ನ ಚೆಲ್ಲುವ, ನೂರಾರು ಜನುಮ ನೀ ತಾಳಿ ಬಂದರು, ನೂರಾರು ಜನುಮ ನೀ ತಾಳಿ ಬಂದರು, ಸತಿಯಾಗಿ ನಿನ್ನ ಜೊತೆಯಲ್ಲೇ ಇರುವೆ.
1: ಆಯ್ತಾ?
3: ಬಾಳ ಬಂಗಾರ ನೀನು, ಅಣಿಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ಬೊಂಬೆ ನಾನಯ್ಯ.
1: ಧನ್ಯವಾದಗಳು ಸರ್, ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ.
3: ನಮಸ್ತೆ
1: ಸರ್. ಓಕೆ, ಸೊ ನವಾಜ್ ಸರ್ ಬಿಜಾಪುರದಿಂದ ಕಾಲ್ ಮಾಡಿ ಒಂದು ಒಳ್ಳೆ ಗೀತೆಯನ್ನು ಹಾಡಿದ್ರು ಅಲ್ವಾ. ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ
4: ಹಲೋ, ಶುಭ ಸುಪ್ರಭಾತ ಅರ್ಪಿತಾ.
1: ಶುಭ ಸುಪ್ರಭಾತ, ಹೇಗಿದ್ದೀರಾ?
4: ಚೆನ್ನಾಗಿದ್ದೀವಮ್ಮ, ನೀವು ಚೆನ್ನಾಗಿದ್ದೀರಾ? ಹೆಂಗೆ ಇರಲಿ, ಏನೇ ಬರಲಿ, ಹೆಂಗೆ ಇರಲಿ, ನಮ್ಮ ಶಿವಮೊಗ್ಗ ರೇಡಿಯೋ ಇಂದ ನಮಗೆ ಒಂಥರ ಖುಷಿ ಎಲ್ಲಾನು
1: ಖುಷಿ ಖುಷಿ ಸಿಗುತ್ತೆ.
4: ಹೌದಪ್ಪ,
1: ನನಗೆ ರೇಡಿಯೋ ವಾಲ್ಯೂಮ್ ಕೇಳಿಸ್ತಾ ಇದೆಯಲ್ಲ.
4: ಅದು ಬೇರೆ ಇದ್ರಲ್ಲಿ ಇಟ್ಟಿದ್ದೀನಿ, ಕೇಳಿಸ್ಕೊಳ್ತಾ. ಹೌದು,
1: ಓಕೆ ಓಕೆ. ಸೊ ಮೇಡಮ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಗಿದೆಯಾ? ಹಾಗಿದ್ರೆ
4: ಗೊತ್ತಾಯ್ತಪ್ಪ, ಗೊತ್ತಾಯ್ತು.
1: ಸೊ ನಿಮ್ಗೆ ನಾನು ಒಂದು ಜೋಡಿಯನ್ನ ಕೊಡ್ತೀನಿ, ಹಾಡನ್ನ ಹಾಡಬೇಕು. ನಿಮ್ಗೆ ಸಿಗ್ತಾ ಇರುವಂತ ಜೋಡಿ ರವಿಚಂದ್ರನ್ ಅವರು, ಜೂಹಿ ಚಾವ್ಲಾ ಅವರು. ಅಯ್ಯಪ್ಪ ಅನ್ನಂಗಿಲ್ಲ, ಅವರಿಬ್ರು ಸಿಕ್ಕಾಪಟ್ಟೆ ಹಿಟ್ ಸಾಂಗ್ಸ್ ಗಳನ್ನ ಕೊಟ್ಟಿದ್ದಾರೆ.
4: ಇದು ನನ್ನ ನಿನ್ನ ಅದು ಅವರೇ ಮಾಡಿರೋದು, ಅವರೇ
1: ಮಾಡಿರೋದು ಪ್ರೇಮಲೋಕ ಸಿನಿಮಾದ ಹಾಡಿ.
4: ನನಗೆ ಯಾಕಂದ್ರೆ ಹೀರೋಯಿನ್ಸ್ ಯಾರ್ಯಾರು ಮಾಡಿರ್ತಾರೆ ಅಂತ ನಾನು ಸ್ವಲ್ಪ ಗೊತ್ತಿರಲ್ಲ,
1: ಹಾಡಿ ಹಾಡಿ ಅದೇ ಸಿನಿಮಾದ ಹಾಡು.
4: ಇದು ನನ್ನ ನಿನ್ನ ಪ್ರೇಮ ಹೀಗೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ.
1: ನಿಲ್ಲಲಾರದೆಂದು
4: ಈ ಪ್ರೇಮ ಲೋಕದಾಗಿದೆಯೋ, ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದಾಗಿದೆಯೋ.
1: ಸೂಪರ್, ಪರವಾಗಿಲ್ಲ ಪರವಾಗಿಲ್ಲ, ಜೋಡಿಗಳು ಹೇಳ್ತಷ್ಟ ಹಾಡನ್ನ ಆಯ್ಕೆ ಮಾಡ್ಕೊಂಡ್ರಿ ಇಲ್ವಾ, ಅದಕ್ಕೆ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಬೀನಾ ಮ್ಯಾಮ್ ಕರೆ ಮಾಡಿದಕ್ಕೆ.
4: ಥ್ಯಾಂಕ್ ಯು ನಮ್ಮ, ಥ್ಯಾಂಕ್ ಯು.
1: ಓಕೆ, ಎಸ್, ಬೀನಾ ವಸಂತರ ಅವರು ಕರೆ ಮಾಡಿದ್ರು. ಸೊ ಒಳ್ಳೆ ಗೀತೆಯನ್ನೇ ಆಯ್ಕೆ ಮಾಡ್ಕೊಂಡ್ರು. ಹೌದು, ರವಿಚಂದ್ರನ್ ಅವರು, ಜೂಹಿ ಚಾವ್ಲಾ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಒಟ್ಟಿಗೆ ಅಭಿನಯಿಸಿದ್ದಾರೆ, ಹಾಗೆ ಹಿಟ್ ಸಾಂಗ್ಸ್ಗಳನ್ನ ಕೂಡ ನೀಡಿದ್ದಾರೆ. ಸೊ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ
5: ಹಲೋ
1: ಹಲೋ, ನಮಸ್ತೆ.
5: ನಮಸ್ತೆ ಅರ್ಪಿತಾ.
1: ಮೇಡಮ್, ತಿಂಡಿ ಆಯ್ತಾ?
5: ಓ, ತಿಂಡಿ ಆಯ್ತಪ್ಪ.
1: ಏನ್ ಟಿಫನ್ ಇವತ್ತು?
5: ಫ್ರೈಡ್ ರೈಸ್.
1: ಫ್ರೈಡ್ ರೈಸ್, ಸೂಪರ್ ಸೂಪರ್. ಸೊ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
5: ವಿಷಯ ಗೊತ್ತಾಗಿಲ್ಲ.
1: ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾನು ಒಂದು ಜೋಡಿಯನ್ನ ಕೊಡ್ತೀನಿ, ಆ ಜೋಡಿಗಳು ಅಭಿನಯಿಸಿರುವಂತಹ ಗೀತೆಯನ್ನ ನೀವು ಹಾಡಬೇಕು. ನಿಮಗೆ ನಾನು ನೀಡ್ತಾ ಇರುವಂತ ಜೋಡಿ ಶಿವರಾಜ್ ಕುಮಾರ್ ಅವರು ಹಾಗೆ ಸುಧಾರಾಣಿ ಅವರು, ಇವರಿಬ್ರು ಅಭಿನಯಿಸಿರುವಂತ ಗೀತೆಯನ್ನ ಹಾಡಿ.
5: ಆಗ್ಲಿ, ಹೇಳ್ತೀನಿ
1: ಹೇಳಿ.
5: ಸ್ಟಾರ್ಟಿಂಗ್ ಸುಧಾರಾಣಿ. ಆನಂದ್ ಇದೆಯಲ್ಲ?
1: ಹೌದು, ಆನಂದ್ ಇದೆ.
5: ಹಾ, ಆನಂದ್ ಇದ್ದಾನೆ. ಅದು
1: ಡುಯೆಟ್ ಸಾಂಗ್ ಇದೆ, ಡುಯೆಟ್ ಸಾಂಗ್ ಹಾಡಬೇಕು.
5: ತುಂಬಾನೇ ಇದೆ, ಹೇಳಿದಿನಿ ಎಷ್ಟೋ ಸರಿ, ಅದು ಈಗ ನೆನಪೇ ಬರ್ತಾ ಇಲ್ಲ ನನಗೆ. ಹೇಳ್ತೀನಿ,
1: ಹಾಡಿ ಹಾಡಿ.
5: ಮನೆಗಿಂತ ನನ್ನ ಚೆನ್ನ ನೋಡಕ್ಕೆ ಅದು ಬರುತ್ತಲ್ಲ, ಹುಡುಗಿ ಎಂತ ಚೆನ್ನ, ಅದ್ರದ್ದೆ
1: ಹಾಡಿ
5: ಅಲ್ಲ?
1: ಹೌದು ಹೌದು.
5: ಇದು ಸ್ಟಾರ್ಟಿಂಗು, ಚರಣನೇ ಮರ್ತೋಗ್ತಾ ಇದೆ. ಒಂದ್ ನಿಮಿಷ,
1: ಬೇಗ ಬೇಗ ಹಾಡ್ಬೇಕು.
5: ಇಂತ ಮೊನ್ನೆ ಚೆನ್ನ ನೋಡುಕಿ, ನಾನಲ್ಲ ಹಿಂದೆಗಿಂತ ನೆನ್ನೆ ಚೆನ್ನ ಹಾಡುಕಿ,
1: ಚೆನ್ನ
5: ವಯಸ್ಸು ಚೆನ್ನ, ಗೆಳೆಯಾವನೇ ನನ್ನ ಪ್ರಾಣ, ಮಗು ಚೆನ್ನ, ನಗು ಚೆನ್ನ, ಹುಡುಗಿ ಎಂತ ಚೆನ್ನ, ನಯನ ಚೆನ್ನ, ನಗು ಚೆನ್ನ, ಹುಡುಗ ಎಂತ ಚೆನ್ನ, ಮಿಂಚು ಅವಳ ವದನ ಸುಂಚು, ಇಂತ ಅಂದ ಇಂತ ಎಲ್ಲೋ ಕಾಣೆ ನನ್ನೇ. ಸ್ವಲ್ಪ ಸಾಹಿತ್ಯ ಬದಲಾವಣೆ
1: ಪರವಾಗಿಲ್ಲ, ಕೊನೆಗೂ ಗೊತ್ತಾಯ್ತಲ್ಲ ಯಾವ್ದು ಅಂತ.
5: ಅದೇ ಇರ್ಬೋದಂತ
1: ಹೇಳಿ ಚೆನ್ನಾಗಿ ಹಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
5: ಥ್ಯಾಂಕ್ ಯು.
1: ಓಕೆ, ಸೊ ಶಿವರಾಜ್ ಕುಮಾರ್ ಅವರು, ಸುಧಾರಾಣಿ ಅವರು ಕೂಡ ಇಬ್ರು ಒಳ್ಳೆ ಪೇರ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಸಿನಿಮಾಗಳಲ್ಲಿ ಇವರು ಒಟ್ಟಿಗೆ ಅಭಿನಯಿಸಿದ್ದಾರೆ. ಹಾಗೆ ಆನಂದ್ ಸಿನಿಮಾದಲ್ಲಿ ಸುಧಾರಾಣಿ ಅವರಿನ್ನು ತುಂಬಾ ಚಿಕ್ಕ ಏಜು, ಆ ಏಜಲ್ಲೇನೆ ಅಷ್ಟು ಚೆನ್ನಾಗಿ ಅಭಿನಯಿಸಿದರು. ಸೊ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ ಹಲೋ
6: ಹಲೋ, ಗುಡ್ ಮಾರ್ನಿಂಗ್.
1: ವೆರಿ ಗುಡ್ ಮಾರ್ನಿಂಗ್.
6: ಆರಾಮ?
1: ಆರಾಮು, ನೀವ್ ಆರಾಮ?
6: ಒಂಚೂರು ಆರಾಮಿಲ್ಲ, ಆದ್ರೆ ಫೋನ್ ಮಾಡ್ಬೇಕಲ್ಲ.
1: ಕಾಲು ಕಾಲು ಪರವಾಗಿಲ್ಲ, ಈಗ ಮಾತಾಡಿ ಕಾಲ್ ನಾವೆಲ್ಲ ಹೋಗುತ್ತಾಯ್ತಾ?
7: ಹೋಗುತ್ತೆ, ಅದಕ್ಕೆ ಫೋನ್ ಮಾಡಿದ್ದು.
1: ಎಸ್ ಮೀನಮ್ಮ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಗಿರ್ಬೇಕು. ನಾನು ನಿಮಗೆ ನೀಡ್ತಾ ಇರುವಂತಹ ಸೂಪರ್ ಹಿಟ್ ಜೋಡಿ ಯಾರಪ್ಪ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಗೆ ಸರಿತಾ ಅವರು.
7: ಸರಿತಾ,
1: ತುಂಬಾ
7: ಆಮೇಲೆ
1: ಅಟ್ಲೀಸ್ಟ್ ಅದು ಮೂವಿ ಯಾವ್ದಂತ ಗೊತ್ತಾ?
7: ಕಾಮನ ಬಿಲ್ಲು.
1: ಅಲ್ಲ ಅಲ್ಲ, ಚಲಿಸುವ ಮೋಡಗಳು. ಕಾಮನಬಿಲ್ಲಲ್ಲೂ ಕೂಡ ರಾಜ್ಕುಮಾರ್ ಅವರು ಹಾಗೆ ಸರಿತ ಅವರು ಒಟ್ಟಿಗೆ ಅಭಿನಯಿಸ್ತಾರೆ. ಓಕೆ, ಆದ್ರೆ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಮೀನಮ್ಮ ಕರೆ ಮಾಡಿದಕ್ಕೆ.
7: ಓಕೆ, ಥ್ಯಾಂಕ್ ಯು.
1: ಎಸ್, ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ. ಹಲೋ, ಹಲೋ. ಓಕೆ, ಕರೆ ಕಟ್ ಆಯ್ತು. ಮತ್ತೊಂದು ಕರೆ. ಹಲೋ,
8: ನಮಸ್ತೆ ಮೇಡಮ್.
1: ನಮಸ್ತೆ ಸರ್, ಹೇಗಿದ್ದೀರಾ?
8: ನಾನು ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ ಮೇಡಮ್?
1: ನಾನು ಕೂಡ ಸೂಪರ್ ಆಗಿದ್ದೀನಿ. ಆಯ್ತಾ ತಿಂಡಿ?
8: ಹಾ, ತಿಂಡಿ ಆಯ್ತು ಮೇಡಮ್.
1: ಏನ್ ತಿಂಡಿ?
8: ರೊಟ್ಟಿ ಮತ್ತೆ ಇದು ಟೊಮೆಟೊ ಗೊಜ್ಜು ಮೇಡಮ್.
1: ರೊಟ್ಟಿ ಟೊಮೆಟೊ ಗೊಜ್ಜು, ಒಳ್ಳೆ ಕಾಂಬಿನೇಷನ್. ಓಕೆ ಜಯಂತ್ ಸರ್.
8: ಹಾ ಮೇಡಮ್.
1: ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಗಿದೆ ಅಲ್ವಾ?
8: ಮೇಡಮ್ ಗೊತ್ತಾಗಿದೆ.
1: ನಾನು ನಿಮಗೆ ನೀಡ್ತಾ ಇರುವಂತಹ ಜೋಡಿ ಸುದೀಪ್ ಹಾಗೆ ರಮ್ಯಾ ಅವರು.
8: ಸುದೀಪ್ ಮತ್ತೆ
1: ರಮ್ಯಾ? ಹಾಡಿ ಹಾಡಿ ಹಾಡಿ ಬೇಗ.
8: ನಿನ್ನ ನೋಡಲೆಂತೋ ಮಾತನಾಡಲೆಂತೋ
1: ಕೇಳಲೆಂತೋ ಅಹವಂತರ ತರ ಹೇಳಿ
8: ಹೇಳಲೊಂತರ ತರ ಕೇಳಲೊಂತರ ತರ ನಿನ್ನ ನೋಡಲೆಂತೋ ಮಾತನಾಡಲೆಂತೋ ಅಷ್ಟೇ ಮೇಡಮ್ ಗೊತ್ತಿರೋದು.
1: ಪರವಾಗಿಲ್ಲ, ಅದು ಮುಸ್ಸಂಜೆ ಮಾತು ಸಿನಿಮಾದ ಗೀತೆ. ನಾನು ಹೇಳಿದ ತಕ್ಷಣ ಆಯ್ಕೆ ಮಾಡ್ಕೊಂಡು ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ.
8: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಎಸ್, ನೆಕ್ಸ್ಟ್ ಕಾಲರ್ ಯಾರು ಕೇಳುವ. ಹಲೋ, ಹಲೋ ಸರ್, ನಮಸ್ತೆ. ಅರ್ಪಿತಾ ಮೇಡಮೇ ಮಾತಾಡ್ತಿರೋದು. ಜೋರಾಗಿ ಮಾತಾಡಿ. ತಿಂಡಿ ತಿಂದಿಲ್ವಾ? ತಿಂಡಿ ತಿಂದಿಲ್ವಾ ಇನ್ನು?
9: ತಿಂಡಿ ಆಗಿಲ್ಲ.
1: ಹಾ, ಅದಕ್ಕೆ ವಾಯ್ಸ್ ಬರ್ತಾ ಇಲ್ಲ. ತಿಂಡಿ ತಿಂದ್ಬಿಡ್ತಾನೆ ಕಾಲ್ ಮಾಡ್ಬೇಕು. ಓಕೆ, ಏನ್ ತಿಂಡಿ ಇವತ್ತು? ಹೋಗ್ಲಿ, ತಿಂಡಿ ಏನು ಗೊತ್ತಾ?
9: ದೋಸೆ.
1: ದೋಸೆ ಸರ್. ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾ?
9: ಮೋಡಿ ಮಾಡಿದ ಜೋಡಿ.
1: ಹೌದು, ಮೋಡಿ ಮಾಡಿದ ಜೋಡಿಗಳ ಬಗ್ಗೆ ಮಾತಾಡ್ತಿದ್ದೆ. ನಾನು ಜೋಡಿಯನ್ನ ಕೊಡ್ತೀನಿ, ಇವ ಜೋಡಿಗೆ ಹಾಡನ್ನ ಹಾಡಬೇಕು. ಓಕೆನಾ? ಸೊ ನಿಮಗೆ ನಾನು ನೀಡ್ತಾ ಇರುವಂತಹ ಜೋಡಿ ಅಂಬರೀಷ್ ಅವರು ಹಾಗೆ ಅಂಬಿಕಾ ಅವರು. ಹ್ಮ್, ಹಾಡಿ ಮತ್ತೆ.
9: ನನ್ನ ಮನದಾಗೆ ಕರಂಜಿಯಾಗಿ ಚಮ್ಮಿ ಬಂದಿತು ಈ ನನ್ನ ಜೀವ ನಿನ್ನ ಸೇರಿ ತನ್ನ ತನೋ ತನೋ ಈ ಬಂದರೆ ನಿಲ್ಲನೆ
1: ಸೂಪರ್ ಸೂಪರ್
9: ಮನದಾಗಿ
1: ಸೂಪರ್
9: ಅಂತ ನನ್ನ ಕರೆದಾಗ ಎಷ್ಟೇ ಬರೋದು ಮೇಡಮ್.
1: ಹ್ಮ್, ಪರವಾಗಿಲ್ಲ, ಒಳ್ಳೆ ಪ್ರಯತ್ನ ಪಟ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ.
9: ಆಯ್ತು, ಎಷ್ಟು ಕೇಳೋದು ಇದಲ್ಲ.
1: ಹೌದು, ನಿನ್ನೆ ನಮ್ಮ ಮಧುರಗಾನ ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅವ್ರ ಬಗ್ಗೆ ಕಾರ್ಯಕ್ರಮ ನಡೆಸಿಕೊಟ್ಟವರು, ಹಾಗಾಗಿ ಇವತ್ತು ಜೋಡಿಗಳ. ಹೌದು ಹೌದು ಸರ್, ಕನ್ನಡದಲ್ಲೇ 10,000 ಗೀತೆಗಳನ್ನ ಹಾಡಿದ್ದಾರೆ ಅಂದ್ರೆ ಕನ್ನಡದ ಮೇಲಿರುವಂತಹ ಅಭಿಮಾನ ಎಂತದ್ದು ಅಲ್ವಾ? ಓಕೆ,
9: ಆಂಧ್ರದಲ್ಲಿ ಹುಟ್ಟು, ಕರ್ನಾಟಕದಲ್ಲೇ ಇದ್ದಾರೆ ನೋಡಿ.
1: ಹ್ಮ್,
9: ಕನ್ನಡ ಭಾಷಾ ಅಭಿಮಾನ ಎಷ್ಟಿತ್ತು.
1: ಖಂಡಿತ ಖಂಡಿತ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ವಿಶ್ವನಾಥ್ ಅವರು ಕರೆ ಮಾಡಿದ್ರು. ಹಾಗೆ ಅವರಿಗೆ ನೀಡಿದಂತಹ ಜೋಡಿ ಅಂಬರೀಷ್ ಹಾಗೆ ಅಂಬಿಕಾ ಅವರು, ಇವರಿಬ್ಬರು ಕೂಡ ಸೂಪರ್ ಹಿಟ್ ಜೋಡಿನೇ ಅಲ್ವಾ. ಹಾಗಿದ್ರೆ ಈ ಮೋಡಿ ಮಾಡಿದ ಜೋಡಿ ಈ ಒಂದು ಕಾರ್ಯಕ್ರಮವನ್ನ ಮುಂದುವರೆಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತಗೊಳ್ಳೋ ಸಮಯ ಬಂದಿದೆ. ಲೆಟ್ಸ್ ಟೇಕ್ ಎ ಬ್ರೇಕ್. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
10: ಪ್ರಿಯ ವಿದ್ಯುತ್ ಗ್ರಾಹಕರೇ ಗಮನಿಸಿ, ಇದು ಮೆಸ್ಕಾಂ ಪ್ರಕಟಣೆ. ಗೃಹ ಜ್ಯೋತಿಯ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಪರಿಶೀಲಿಸಿ ಸೌಲಭ್ಯವನ್ನು ಮುಂದುವರಿಸಲು ಮೆಸ್ಕಾಂನ ಮೀಟರ್ ರೀಡರ್ಗಳು ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಯನ್ನು ಪಡೆದು ಅಲ್ಲಿಯೇ ನಿಮ್ಮ ಅರ್ಜಿಯನ್ನು ತುಂಬಲು ಸಹಕರಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ. ಗೃಹ ಜ್ಯೋತಿ ಸೌಲಭ್ಯ ಮುಂದುವರಿಸಲು ಬೇಕಾದ ದಾಖಲಾತಿಗಳ ಪಟ್ಟಿ ಹೀಗಿದೆ: ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ನ ಫೋಟೋ, ಜಾತಿ ಪ್ರಮಾಣ ಪತ್ರ. ಬಾಡಿಗೆದಾರರಾಗಿದ್ದಲ್ಲಿ ರೆಂಟಲ್ ಅಗ್ರಿಮೆಂಟ್ ಅನ್ನ ಕಡ್ಡಾಯವಾಗಿ ನೀಡಬೇಕಾಗುತ್ತದೆ. ಸಮೀಕ್ಷೆಯ ದಿನದಂದು ಗೃಹ ಜ್ಯೋತಿ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಮನೆಯಲ್ಲಿ ಹಾಜರಿದ್ದು ಅಗತ್ಯ ದಾಖಲೆಗಳನ್ನ ಹಾಗೂ ಮಾಹಿತಿಯನ್ನ ಮೆಸ್ಕಾಂ ಸಿಬ್ಬಂದಿಗೆ ನೀಡಿ ಸಮೀಕ್ಷೆಗೆ ಸಹಕರಿಸಬೇಕಾಗಿ ಕೋರಲಾಗಿದೆ. ಈ ಪರಿಶೀಲನಾ ಪ್ರಕ್ರಿಯೆಗೆ ಮೆಸ್ಕಾಂ ಗ್ರಾಹಕರು ದಯವಿಟ್ಟು ಸ್ಪಂದಿಸಿ ಈ ಕಾರ್ಯವನ್ನ ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ವಿನಂತಿಸಲಾಗಿದೆ. ಇದು ಮೆಸ್ಕಾಂ ಪ್ರಕಟಣೆ.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
13: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
14: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
13: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
11: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
15: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ಬಿಂದಾಸ್ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಮನೆ ಮಗಳು, ನಿಮ್ಮ ಫೇವ್ರೆಟ್ ಆರ್ಜೆ ಅರ್ಪಿತಾ. ಸೊ ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮೋಡಿ ಮಾಡಿರುವಂತಹ ಜೋಡಿಗಳ ಬಗ್ಗೆ ಪ್ರೋಗ್ರಾಮ್ನ ತೆಗೆದುಕೊಂಡು ಬಂದ ನನ್ನ ಟಾಪಿಕ್ನ. ಸೊ ಮೋಡಿ ಮಾಡಿರುವಂಥ ಜೋಡಿಗಳ ಹಾಡನ್ನು ನೀವು ಹಾಡಬೇಕು, ಆದರೆ ಆ ಜೋಡಿಗಳನ್ನು ಕೊಡೋ ಕೆಲಸ ನಂದು, ಹಾಡೇಳುವಂಥ ಕೆಲಸ ನಿಮ್ಮದು, ಸರಿನಾ? ಸೊ ನೀವು ಟಾಪಿಕ್ ಅರ್ಥ ಆಗಿದ್ದು ಕರೆ ಮಾಡಿ ಮಾತನಾಡಬೇಕಂದ್ರೆ ನಮ್ಮ ಸಂಖ್ಯೆ 9686609969. ಸಂಖ್ಯೆ ಮತ್ತೊಮ್ಮೆ 9686609269. ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡಿ ಅಂತ ತಿಳಿಸ್ತಾ, ಸೊ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ,
16: ಹಲೋ,
1: ನಮಸ್ತೆ.
16: ನಮಸ್ತೆ,
1: ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀರಾ? ಆಯ್ತಾ ತಿಂಡಿ?
16: ಇಲ್ಲ, ಟೀ ಆಯ್ತಾ.
1: ಓಕೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
16: ನಿಮ್ದು ತಿಂಡಿ?
1: ನಮ್ದು ಇವತ್ತು ಚಿತ್ರಾನ್ನ.
16: ಚಿತ್ರಾನ್ನ? ಚಿತ್ರಾನ್ನ.
1: ಓಕೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ? ಹೌದು,
16: ನನ್ಗೆ ಕೊಡ್ತೀರಾ?
1: ನಿಮ್ಮ ಆಪ್ಷನ್ಸ್ ಇಲ್ಲ, ನಾನ್ ಕೊಡೋದಕ್ಕೆ ನೀವ್ ಹಾಡ್ಬೇಕು. ಯಾಕಂದ್ರೆ ರೂಲ್ಸ್ ಫಾರ್ ಅಪ್ಲೈ ಎಲ್ರಿಗೂ ಅಪ್ಲೈ ಆಗುತ್ತೆ ಆಯ್ತಾ? ಎಲ್ರಿಗೂ ಒಂದೇ ರೂಲ್ಸ್. ನಾವು ಸ್ವಲ್ಪ ಸ್ಟ್ರಿಕ್ಟ್ ಟೀಚರ್, ಏನ್ ಮಾಡಕ್ಕಾಗಲ್ಲ. ಟೀಚರ್ ಸ್ಟ್ರಿಕ್ಟ್ ಆಗಿದ್ರೆ ನೆಕ್ಸ್ಟ್ ಸ್ಟೂಡೆಂಟ್ಸ್ ಚೆನ್ನಾಗಿರ್ತಾರೆ. ಅದಕ್ಕೆ ಟೀಚರು ಸ್ಟ್ರಿಕ್ಟ್ ಆಗಿದ್ರೆ ಸ್ಟೂಡೆಂಟ್ಸ್ ಕೂಡ ತುಂಬಾ ಡಿಸಿಪ್ಲಿನ್ ಆಗಿರ್ತಾರೆ. ಅದಕ್ಕೆ ಹೌದು. ಮತ್ತೆ ಸೊ ಈಗ ನಾನು ಟಾಪಿಕ್ ಕೊಡ್ಲಾ ನಿಮ್ಗೆ. ನಾನು ನೀಡ್ತಾ ಇರುವಂತ ಜೋಡಿಗಳು ಯಾರಪ್ಪ ಅಂದ್ರೆ ಶಂಕರ್ ನಾಗ್ ಅವರು ಹಾಗೆ ಮಂಜುಳಾ ಅವರು.
16: ಶಂಕರ್ ನಾಗ್ ಮಂಜುಳಾ
1: ಮಾಡಿದ್ದಾರೆ, ಫೇಮಸ್ ಸಾಂಗ್ ಗಳಿದೆ ಅವರಿಬ್ರದು. ಹೌದು, ಅರ್ಥ ಆಗ್ತಿಲ್ವಾ? ಹಾಗಾದ್ರೆ ನೆಕ್ಸ್ಟ್ ಕಾಲರ್ ಗೆ ಇದೇ ವಿಷಯವನ್ನ ಕೊಡ್ತೀನಿ, ಅವ್ರು ಹಾಡ್ತಾರೆ. ಓಕೆನಾ? ಇಲ್ಲ ಇಲ್ಲ, ಒಬ್ರಿಗೆ ಒಂದೇ.
16: ಅಲ್ಲ, ಶಂಕರ್ ನಾಗ್ ಶಂಕರ್ ನಾಗ್ ಒಟ್ಟಿಗೆ ಮಂಜುಳಾ ಆಕ್ಟ್ ಮಾಡಿದ್ದಂಗ ಯಾವ್ದು ಕಾಣ್ತಾನೇ ಇಲ್ಲ.
1: ತುಂಬಾ ಇದೆ
16: ಕಾಂಚನಾ ಕಾಂಚನಾ. ಹೌದು, ಅದ್ ಯಾರು ಮಾಡಿದ್ದು?
1: ಶಂಕರ್ ನಾಗ್ ಅವರು, ಹಾಗೇನೆ ಭವ್ಯ ಅವರು. ಓಕೆ ವೇದಮ್ಮ, ಈಗ ನೆಕ್ಸ್ಟ್ ಕಾಲರ್ ಗೆ ಇದೇ ಟಾಪಿಕ್ ನ ಕೊಡ್ತೀನಿ, ಇದೇ ಜೋಡಿಯನ್ನ ಅವ್ರು ಹಾಡ್ತಾರೆ, ಕೇಳಿಸ್ಕೊಳ್ಳಿ. ಓಕೆ, ನಾ ಕರೆ ಮಾಡಿದಕ್ಕೆ ಧನ್ಯವಾದಗಳು. ನೆಕ್ಸ್ಟ್ ಕಾಲರ್ ಅಡಿದರೆ ಯಾರು ಕೇಳುವ? ಹಲೋ,
17: ಹಲೋ,
1: ನಮಸ್ತೆ, ಗುಡ್ ಮಾರ್ನಿಂಗ್.
17: ಗುಡ್ ಮಾರ್ನಿಂಗ್, ನಮಸ್ತೆ ಮೇಡಮ್.
1: ಹೇಗಿದ್ದೀರಾ ಮೇಡಮ್?
17: ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?
1: ನಾನು ಕೂಡ ಚೆನ್ನಾಗಿದ್ದೀನಿ. ಟಿಫನ್ ಆಯ್ತಾ?
17: ಆಯ್ತು ಮೇಡಮ್, ಟಿಫನ್ ಆಯ್ತು. ನಿಮ್ದಾಯ್ತಾ?
1: ನಂದು ಕೂಡ ಆಯ್ತು. ಮ್ಯಾಮ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
17: ಗೊತ್ತಾಯ್ತು, ಜೋಡಿ ಹಾಡಿದ್ರೆ.
1: ಹೌದು, ನಿಮಗೆ ಶಂಕರ್ ನಾಗ್ ಅವರು ಹಾಗೆ ಮಂಜುಳ ಅವರ ಗೀತೆಯನ್ನ ಕೊಡ್ತಾ ಇದೀನಿ. ಅವರಿಬ್ರು ಜೋಡಿಯಲ್ಲಿ ಯಾವ ಗೀತೆನ ಹಾಡ್ತೀರಾ?
17: ಶಂಕರ್ ನಾಗ್ ಮಂಜುಳ. ಓ ಸಿಪಾಯಿ ರಾಮ ಇತ್ತು ಇದು. ಶ್ರೀರಾಮ ಬಂದವೇ ಸೀತೆಯ ಕಾಣಲಿಕ್ಕೆ ನಮ್ಮೂರ ಹಾದಿಯಾಗೆ, ನಮ್ಮೂರ ಹಾದಿಯಾಗೆ ಚಿನ್ನದ ಪಾದವ ತೊಳೆದು ಕಣ್ಣಿನ ದಿಷ್ಟಿಯ ತೆಗೆದು ರಾಮನ ನೋಡಿದಳು ಸೀತವ್ವ. ಶ್ರೀರಾಮ ಬಂದವನೇ ಸೀತೆಯ ಕಾಣಲಿಕ್ಕೆ. ಅದಾದ್ಮೇಲೆ ಇನ್ನೊಂದು ಇದೆ ಬೇಡ.
1: ಅವರಿಬ್ರು ಮೂಕರ ಸೇರಿರ್ಬೋದು, ಸೀತಾರಾಮ ಕಾಳಿಂಗ ಸರ್ಪ ಮೂರು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೇವೆ. ಬಂದೇ ಬರುತ್ತಾನೆ ರಾಮ ಹಾಡು ಕೂಡ ಇದೆ.
17: ಕೇಳಿದ್ರೆ
1: ಪರವಾಗಿಲ್ಲ ಮೇಡಮ್, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
17: ಓಕೆ ಮೇಡಮ್, ಥ್ಯಾಂಕ್ ಯು.
1: ಎಸ್, ಗುಡ ಮ್ಯಾಮ್ ಕರೆ ಮಾಡಿದ್ರು, ಒಳ್ಳೆ ಗೀತೆಯನ್ನು ಕೂಡ ಆಯ್ಕೆ ಮಾಡಿಕೊಂಡ್ರು. ಹಾಗೆ ನಮ್ಮ ಮುಂದಿನ ಕರೆ ಯಾರು, ಎಲ್ಲಿಂದ ಕರೆಯನ್ನು ಮಾಡಿದರೆ ಕೇಳುವ? ಹಲೋ, ಓಕೆ, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ,
18: ಹಲೋ,
1: ನಮಸ್ತೆ.
18: ನಮಸ್ತೆ ಮೇಡಮ್.
1: ಗುಡ್ ಮಾರ್ನಿಂಗ್.
18: ಗುಡ್ ಮಾರ್ನಿಂಗ್ ಮೇಡಮ್, ಗಂಗಾವತಿಯಿಂದ ಸುಧಾ ಮಾತಾಡ್ತಾ ಇದ್ದೀನಿ.
1: ಸುಧಾ ಮೇಡಮ್, ಹೇಗಿದ್ದೀರಾ?
18: ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ?
1: ನಾನು ಚೆನ್ನಾಗಿದ್ದೀನಿ. ಟಿಫನ್ ಆಯ್ತಾ?
18: ಆಯ್ತು ನೋಡ್ರಿ, ನಿಮ್ರಿ?
1: ನಮ್ದು ಆಯ್ತ್ರಿ. ಏನ್ರಿ ಇವತ್ತು ಟಿಫನ್?
18: ಇವತ್ತು ದೋಸೆ ಆಯ್ತು ಮೇಡಮ್. ನಿಮ್ದು?
1: ದೋಸೆ ಆಯ್ತು. ನಮ್ದು ಇವತ್ತು ಚಿತ್ರಾನ್ನ. ಓಕೆ ಸುಧಾ ಮ್ಯಾಮ್, ನಿಮ್ಗೆ ನಾನು ಒಂದು ಜೋಡಿಯನ್ನ ಕೊಡ್ತೀನಿ, ಆ ಜೋಡಿ ನಟಿಸಿರುವಂತಹ ಗೀತೆಯನ್ನ ಹಾಡ್ಬೇಕು. ಓಕೆನಾ? ನಿಮ್ಗೆ ಸಿಗ್ತಾ ಇರುವಂತಹ ಜೋಡಿ ಅನಂತ್ ನಾಗ್ ಅವರು ಹಾಗೆ ಲಕ್ಷ್ಮಿ ಅವರು. ಹಾಡಿ.
19: ಈ ಬಿಂಕ ಬಿಡು ಬಿಡು ನಾ ನಿನ್ನ ಬಲ್ಲೆನು, ಮನಸ್ಸನ್ನೇ ಕೊಡು ಕೊಡು ನಾನಲ್ಲೇ ನಿಲ್ಲುವೆನು, ಕಣ್ಣ ತುಂಬ ನೀನೇ ತುಂಬ.

0: ಮಗಳೇನು ನಾಚಿಕೆ ಎನ್ನುತ್ತ ನಿನ್ನ ಸೆಯೆಲ್ಲವ ನುಡಿದೆ ನಿಂತಾಗಕ್ಕೆ ನನ್ನೆದೆಯ ತಾಳಕ್ಕೆ ಲಾಲಾನನ ಪ್ರೀತಿ ಅಲ್ಲದೆ ಆಹಾ ಏನನ್ನು ಅರಿಯದ ಹೆಣ್ಣಲ್ಲಿ ನಿನ್ನಾಸೆ ತಂದೆ ಆ ಮಾತು ನಂಬಿದೆ ನಿನ್ನನ್ನು ಸೇರಿದೆ. ಥ್ಯಾಂಕ್ ಯು ಮೇಡಮ್.
1: ಪರವಾಗಿಲ್ಲ ಮೇಡಮ್, ಒಳ್ಳೆ ಗೀತೆಯನ್ನ ಆಯ್ಕೆ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಓಕೆ, ಸುಧಾ ಮ್ಯಾಮ್ ಕರೆ ಮಾಡಿದ್ರು. ಅಫ್ಕೋರ್ಸ್ ಅನಂತ್ ನಾಗ್ ಅವರು, ಲಕ್ಷ್ಮಿಯವರ ಗೀತೆಗಳು ಸಾಕಷ್ಟು ಹಿಟ್ ಸಾಂಗ್ಸ್ಗಳೇ ಇದೆ ಅಲ್ವಾ. ಇವರು ಕನ್ನಡದ ಒಂದು ಮುದ್ದಾದ ಜೋಡಿ ಅಂತಾನೆ ಹೇಳ್ಬೋದು ಸಿನಿಮಾದ್ದು. ಹಾಗಿದ್ರೆ ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ ಹಲೋ. ಓಕೆ, ಮತ್ತೊಂದು ಕರೆ. ಹಲೋ ಹಲೋ, ನಮಸ್ತೆ. ಓಕೆ, ಕರೆ ಕಟ್ ಆಯ್ತು. ನಾನು ಅದಕ್ಕೆ ಹೇಳಿದ್ರು ಕರೆ ಮಾಡ್ಬೇಕಾದ್ರೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ ಅಂತ ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ
2: ಹಲೋ. ಹಾ ಹಲೋ ಅರ್ಪಿತಾ,
1: ನಮಸ್ತೆ ಮೇಡಮ್, ಗುಡ್ ಮಾರ್ನಿಂಗ್.
2: ನಮಸ್ತೆ, ಗುಡ್ ಮಾರ್ನಿಂಗ್,
1: ಹೇಗಿದ್ದೀರಾ?
2: ಚೆನ್ನಾಗಿದ್ದೀರಾ ಮೇಡಮ್?
1: ಚೆನ್ನಾಗಿದ್ದೀರಾ?
2: ಹೇಗಿದೆ ಮಳೆ ಶಿವಮೊಗ್ಗ ಕಡೆ?
1: ಮಳೆ ಸದ್ಯಕ್ಕೆ ಸ್ಟಾಪ್ ಆಗಿದೆ ಮೇಡಮ್ ಅಲ್ಲಿ.
2: ಇಲ್ಲಿ ಸ್ಟಾಪ್ ಆಗಿದೆ, ಬಿಸಿಲು ಬೀಳ್ತಾ ಇದೆ.
1: ಸೋ ಮತ್ತೆ ಮಳೆಗಾಲ ಹೋಗಿ ಬೇಸಿಗೆ ಸ್ಟಾರ್ಟ್ ಆಗಿದೆ.
2: ಆಗುತ್ತೇನೋ, ಏನು ಗೊತ್ತಾಗ್ತಾ ಇಲ್ಲ.
1: ಓಕೆ,
2: ಯಾವ ಜೋಡಿ ನಮ್ಗೆ ಇವತ್ತು?
1: ಇವತ್ತು ನಾನು ನಿಮಗೊಂದು ಜೋಡಿಯನ್ನ ಕೊಡ್ತೀನಿ, ಅದಕ್ಕೆ ನೀವು ಹಾಡನ್ನ ಹಾಡ್ಬೇಕು. ಓಕೆನಾ?
2: ಹೇಳಿ.
1: ಸೋ ಮೇಡಮ್, ನಿಮ್ಗೆ ನಾನು ನೀಡ್ತಾ ಇರುವಂತ ಜೋಡಿ ಪುನೀತ್ ರಾಜ್ಕುಮಾರ್ ಅವರು, ರಮ್ಯಾ ಅವರು.
2: ಓಹ್, ಪುನೀತ್ ರಾಜ್ ತುಂಬಾ ಸಾಂಗ್ಸ್ ಇದಾರೆ. ಪುನೀತ್ ರಾಜ್ಕುಮಾರ್ ರಮ್ಯಾದು
1: ತುಂಬಾ ಗೀತೆಗಳಿದೆ.
2: ಆಕಾಶ್ ಮೂವಿ,
1: ಆಕಾಶ್ ಮೂವಿ ಅವರಿಬ್ರದೇ
2: ಸಾಂಗ್ ನೆನಪಾಗ್ತಾ ಇಲ್ಲ.
1: ನೀನೇ ನೀನೇ ಇದೆ.

0: ಸೆಲ್ವಿಯಾನಿ
1: ಹೌದು, ಅವರು ಅಭಿ ಸಿನಿಮಾದಲ್ಲಿ ಆಕಾಶ್ ಹಾಗೆ ಅರಸು ಈ ಎಲ್ಲಾ ಸಿನಿಮಾಗಳಲ್ಲಿ ಒಟ್ಟಿಗೆ ಅಭಿನಯಿಸಿದ್ದಾರೆ. ಇವರಿಬ್ರದ್ದು ಸಿಕ್ಕಾಪಟ್ಟೆ ಗೀತೆಗಳಿದೆ. ಸಿನಿಮಾ ಹೆಸರು ಕನ್ನಡದಲ್ಲಿ ಹಾಡನ್ನು ಕೂಡ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಯೆಸ್, ಗಿರಿಜಾ ಮೇಡಮ್ ಕರೆ ಮಾಡಿದ್ರು ಬೆಳಗಾವಿಯಿಂದ. ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ,
2: ಹಲೋ, ನಮಸ್ಕಾರ ಮೇಡಮ್.
1: ನಮಸ್ತೆ, ಗುಡ್ ಮಾರ್ನಿಂಗ್ ಸರ್. ನಿಮ್ಮ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಿದೆ, ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಬನ್ನಿ. ಹಲೋ, ಓಕೆ, ಕರೆ ಕಟ್ ಆಯ್ತು. ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಬರ್ಲಿಲ್ಲ ಅಂದ್ರೆ ಹೀಗೆ ಕರೆಗಳು ಸಿಗೋದಿಲ್ಲ, ಮಾತಾಡೋದಕ್ಕೆ ಆಗೋದಿಲ್ಲ ಅಲ್ವಾ. ಹಾಗಿದ್ರೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ,
3: ಹಲೋ,
1: ನಮಸ್ತೆ, ಗುಡ್ ಮಾರ್ನಿಂಗ್.
3: ಅರ್ಪಿತಾ?
1: ಹೌದು.
3: ನಮಸ್ಕಾರ.
1: ನಮಸ್ಕಾರ, ಹೇಗಿದ್ದೀರಾ? ಹೇಗಿದ್ದೀರಾ ಅಂತ ಕೇಳಿದೆ.
3: ಚೆನ್ನಾಗಿದ್ದೀನಮ್ಮ. ನೀವು ಚಿತ್ರಾನ್ನ ತಿಂದಿದ್ದೆ ನಂದು ಇವತ್ತು ಅಡಾಯಿ ದೋಸೆ.
1: ಅಡಾಯಿ ದೋಸೆ
3: ಅಂದ್ರೆ ಕಾಳು ಬೇಳೆ ಕಾಳು ಎಲ್ಲ ಹಾಕಿ ಮಾಡ್ತಾರಲ್ಲ, ತೊಗರಿ ಬೇಳೆ, ಕಡಲೆ ಬೇಳೆ, ಉದ್ದಿನ ಬೇಳೆ, ಈ ತರದ ಅಡಾಯಿ ದೋಸೆ. ಅದಕ್ಕೆ ಈರುಳ್ಳಿ ಹಚ್ಚಾಕ್ಬಿಟ್ಟು ಕೊಬ್ಬರಿ ಚಟ್ನಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ.
1: ಸೂಪರ್. ನಮ್ಮ ಮಹಾಲಕ್ಷ್ಮಿ ಅವ್ರಿಗೆ ಹೇಳ್ಬೇಕು ಅಡುಗೆ ಮರಲ ಒಂದ್ ಸುತ್ತು ಕಾರ್ಯಕ್ರಮದಲ್ಲಿ ಮಾಡಿ ಈ ರೆಸಿಪಿ ಹೇಳಿ ಅಂತ.
3: ಅಮ್ಮ ನನ್ಗೆ ರಾಜ್ಕುಮಾರ್ ಲೀಲಾವತಿ ಕೂಡ
1: ಇಲ್ಲ ಇಲ್ಲ, ನಾನ್ ಕೊಟ್ಟಿರೋ ಜೋಡಿಗಳನ್ನ ನೀವು ಹಾಡ್ಬೇಕಾಯ್ತಾ?
3: ಯಾವ್ದು ಕೊಟ್ಟಪ್ಪ? ಹೊಸವ್ರು ಹೊಸಬ್ರು ಹಾಡುಗಳು ಕೊಡ್ಬೇಡ.
1: ಇಲ್ಲ ಇಲ್ಲ, ನಾನು ಕೊಡ್ತೀನಿ, ಅದಕ್ಕೆ ನೀವು ಹಾಡಿ ಆಯ್ತಾ? ಓಕೆ, ನಿಮಗೆ ನಾನು ನೀಡ್ತಾ ಇರುವಂತ ಜೋಡಿಗಳು ಯಾರಪ್ಪ ಅಂತಂದ್ರೆ, ಅದಕ್ಕಿಂತ ಮುಂಚೆ ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ.
3: ನಾನು ನಿಮ್ದು ಕೇಳ್ತಿದ್ದೆ.
1: ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡ್ಬಿಡಿ.
3: ಹೇಳಪ್ಪ.
1: ಕಡಿಮೆ ಮಾಡಿದ್ರಾ? ಓಕೆ, ನಾನು ನಿಮ್ಗೆ ನೀಡ್ತಾ ಇರುವಂತ ಜೋಡಿ ರಾಜ್ಕುಮಾರ್ ಅವರು ಹಾಗೆ ಭಾರತಿ ಅವರು. ಹಲೋ.

0: ಮನಸಿದ ತೋಟಕ್ಕೆ ಆ ನೀ ತಂದ ಕಾಣಿಕೆ ನಗೆ ಹೂವ ಮಾಲಿಕೆ ನಗೆ ಹೂವ ಮಾಲಿಕೆ
1: ಥ್ಯಾಂಕ್ ಯು. ಒಳ್ಳೆ ಗೀತೆಯನ್ನು ಹಾಡಿದ್ರಿ. ಎಸ್, ರಾಜ್ಕುಮಾರ್ ಅವರು ಹಾಗೆ ಭಾರತಿ ಅವರು ಅಭಿನಯಿಸಿರುವಂತಹ ಒಂದು ಗೀತೆಯನ್ನು ಹಾಡಿದ್ರು. ಹಾಗೆ ನೆಕ್ಸ್ಟ್ ಕಾಲರ್ ಹೇಳಿದ್ದಾರೆ, ಯಾರು ಕೇಳುವ? ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ, ನಮಸ್ತೆ,
1: ಹೇಗಿದ್ದೀರಾ ಸರ್?
2: ಹೇಳಿ, ತಿಂಡಿ ಆಯ್ತಾ ನಿಮ್ದು?
1: ತಿಂಡಿ ಆಯ್ತು, ನಿಮ್ದಾಯ್ತಾ?
2: ಓ, ನಮ್ದಾಗೆ ಸುಮಾರು ಹೊತ್ತಾಯ್ತು ಕಳ್ರಿ.
1: ನಿಮ್ದಾಗೆ ಸುಮಾರು ಹೊತ್ತಾಗಿದೆ.
2: ಹೌದು, ಹೇಳಿ ಹೇಳಿ.
1: ಇವತ್ತಿನ ಕಾರ್ಯಕ್ರಮದಲ್ಲಿ ಜೋಡಿಯ ಗೀತೆಗಳನ್ನ ಹಾಡ್ಬೇಕು, ನಾನು ಕೊಡುವಂತ ಜೋಡಿಯ ಗೀತೆಯನ್ನ ನೀವು ಹಾಡ್ಬೇಕು, ಓಕೆನಾ?
2: ಹಳೆ ಜೋಡಿ ಕೊಡಿ, ಹೊಸ ಹೊಸ ಸಿನಿಮಾಗಳು ನೋಡಲ್ಲಲ್ರಿ.
1: ಎಲ್ರು ಕಂಡೀಷನ್ ಸಪ್ಲೈ ಅಲ್ಲ, ಕಂಡೀಷನ್ ಹಾಕ್ತಿದ್ದಾರೆ.
2: ಕಂಡೀಷನ್ ಅಲ್ಲ, ರಿಕ್ವೆಸ್ಟ್.
1: ರಿಕ್ವೆಸ್ಟ್, ಓಕೆ ಓಕೆ ಸರ್. ನಿಮಗೆ ನಾನು ನೀಡ್ತಾ ಇರುವಂತ ಜೋಡಿ ವಿಷ್ಣುವರ್ಧನ್ ಅವರು ಹಾಗೆ ಭವ್ಯ ಅವರು.
2: ವಿಷ್ಣುವರ್ಧನ್ ಭವ್ಯ ಬೇಡಮ್ಮ, ರಾಜ್ಕುಮಾರ್ ಯಾವ್ದಾದ್ರು ಕೊಡಿ, ಹಳೇದಾಗ.
1: ಎಲ್ರು ರಾಜ್ಕುಮಾರ್ ಹಾಡ್ಗಳನ್ನೇ ಹಾಡಿದ್ರೆ ಬೇರೆ ಕಲಾವಿದ್ರು ಬೇಜಾರಾಗಲ್ಲ?
2: ಇತ್ತೀಚಿನ ಸಿನಿಮಾಗಳನ್ನೇ ನೋಡಲ್ಲಲ್ಲ.
1: ವಿಷ್ಣುವರ್ಧನ್ ಭವ್ಯ ಅವರು ಮೂರ್ನಾಲ್ಕು ಸಿನಿಮಾಗಳಲ್ಲಿ ಒಟ್ಟಿಗೆ ಅಭಿನಯಿಸಿದ್ದಾರೆ.
2: ವಿಷ್ಣುವರ್ಧನ್ ಭಾರತೀನಾ? ಭವ್ಯನಾ?
1: ಭವ್ಯ ಭವ್ಯ.
2: ಹೇಳಿ ಹೇಳಿ. ಆಯ್ತು, ಓಕೆ ಅಮ್ಮ, ಓಕೆ,
1: ಹಾಡ್ಬೋದಾ?
2: ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ
1: ಓಕೆ. ಎಸ್, ಅವರಿಗೆ ಗೊತ್ತಾಗಿಲ್ಲ ವಿಷ್ಣುವರ್ಧನ್ ಭವ್ಯ ಅವರು ಯಾರು ಒಟ್ಟಿಗೆ ಹಾಡಿರೋದು, ಯಾವ ಸಿನಿಮಾ ಅಂತ. ಹಾಗಿದ್ರೆ ನೆಕ್ಸ್ಟ್ ಕಾಲರ್ ಯಾರು ಕೇಳುವ ಅವ್ರಿಗೆ ಅದನ್ನೇ ಕೊಡೋಣ. ಹಲೋ,
3: ಹಲೋ
1: ಸರ್, ನಮಸ್ತೆ.
3: ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ರಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ.
1: ವೆರಿ ಗುಡ್ ಮಾರ್ನಿಂಗ್ ಸರ್, ನಾನು ಅರ್ಪಿತಾ, ರೇಡಿಯೋ ಶಿವಮೊಗ್ಗದಿಂದ ಮಾತಾಡ್ತಿರೋದು.
3: ಮೇಡಮ್ ಹೇಳಿ, ಇವತ್ತೇನ್ ಟಾಪಿಕ್?
1: ಇವತ್ತು ಜೋಡಿಗಳ ಹೆಸರನ್ನ ನಾನು ಕೊಡ್ತೀನಿ, ಆ ಜೋಡಿಗಳು ಅಭಿನಯಿಸಿರುವಂತ ಗೀತೆ ನೀವು ಹಾಡಬೇಕು.
3: ಖಂಡಿತ ಮೇಡಮ್, ಹಾಡೋಣ, ಹೇಳಿ ಮೇಡಮ್.
1: ಸೊ ನಿಮಗೆ ನಾನು ನೀಡ್ತಾ ಇರುವಂತ ಜೋಡಿ ವಿಷ್ಣುವರ್ಧನ್ ಅವರು ಹಾಗೆ ಭವ್ಯ ಅವರು.
3: ಭವ್ಯ ವಿಷ್ಣುವರ್ಧನ್?
1: ಹೌದು.
3: ಯಾವ್ದೇಲ್ಲದಪ್ಪ ಭವ್ಯ ವಿಷ್ಣುವರ್ಧನ್? ಕೃಷ್ಣ ನೀ ಬೇಗನೆ ಬರೋ,
1: ಅದ್ರಲ್ಲೂ ಕೂಡ ಇದಾರೆ.
3: ಹೌದು ಮೇಡಮ್, ಅದ್ರಲ್ಲಿ ಇದಾರೆ. ಹಾಡ್ ನೆನ್ಪರ್ಸಿಲ್ಲ, ಫಿಲಂ ಯಾವ್ದಾದ್ರು ಹೆಸರು ಹೇಳಿದ್ರೆ ಹೇಳ್ಬೋದು.
1: ನೀ ಬರೆದ ಕಾದಂಬರಿ?
3: ಮೇಡಮ್ ಅದು ಇದೆ, ಅದ್ರದ್ದು ನೆನಪ್ ಬರ್ತಾ ಇಲ್ಲ. ಹಾಡುಗಳು ಇಲ್ಲ, ಬೇರೆ ಜೋಡಿ ಕೊಡ್ತೀರಾ?
1: ಕೃಷ್ಣ ನೀ ಬೇಗನೆ ಬಾರೋ ಇದೆಯಲ್ಲ, ಆಲಾರೆ ಆಲಾರೆ ಹಾಡ್ ಗೊತ್ತಾ?
3: ಅದನ್ನೇ ಹೇಳ್ಬಿಡ್ತೀನಿ. ಆಲಾರೆ ಆಲಾರೆ ಆಲಾರೆ ಆಲಾರೆ ಗೋವಿಂದ ಮುಕು ಮುರಾರೆ, ಶ್ರೀ ಕೃಷ್ಣ ನೀ ಬೇಗ ಬಾ, ಶ್ರೀ ಕೃಷ್ಣ ನೀ ಬೇಗ ಬಾ. ಇಷ್ಟೇ ನೆನಪು
1: ಬರ್ತಾ ಥ್ಯಾಂಕ್ ಯು, ಪ್ರಯತ್ನ ಪಟ್ಟಿದ್ದಕ್ಕೆ.
3: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
1: ಓಕೆ, ಎಸ್, ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ, ಹಲೋ, ಓಕೆ, ಕರೆ ಕಟ್ ಆಯಿತು. ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳೋಣ. ಹಲೋ, ಓಕೆ, ಎಸ್, ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮೋಡಿ ಮಾಡಿರುವಂತಹ ಜೋಡಿಗಳ ಒಂದು ಟಾಪಿಕ್ನ ತೆಗೆದುಕೊಂಡು ಬಂದಿದೆ. ಈ ವಿಷಯವಾಗಿ ಮಾತಾಡೋಕ್ಕೆ ಮತ್ತೊಂದು ಕರೆ ಸಿದ್ಧವಾಗಿದೆ, ಅವರು ಎಲ್ಲಿಂದ ಕರೆ ಮಾಡ್ತಾರೆ ಕೇಳುವ. ಹಲೋ,
4: ಹಲೋ,
1: ನಮಸ್ತೆ.
4: ನಮಸ್ತೆ ಮೇಡಮ್,
1: ಹೇಗಿದ್ದೀರಾ ಸರ್?
4: ಚೆನ್ನಾಗಿದ್ದೀವಿ ಮೇಡಮ್, ಮಳೆ ಇಲ್ಲ ಅದೇ.
1: ಮಳೆ ಇಲ್ಲ ಅದೇ ಬೇಜಾರಾಗ್ತಿದ್ಯಾ?
4: ಹೌದೌದು ಮೇಡಮ್.
1: ಏನ್ ಮಾಡೋದು, ಮಳೆ ಬರುತ್ತೆ ಹೋಗುತ್ತೆ, ಈ ರೀತಿ ಆಗ್ತಾ ಇದೆ.
4: ಬರೋದು ಬಂದೇ ಇಲ್ಲ ಮೇಡಮ್. ಇಲ್ಲಿ
1: ಬಂದೇ ಇಲ್ವಾ?
4: ಬಂದೇ ಇಲ್ಲ ಮೇಡಮ್, ಒಂದ್ಸಾರಿ ಬಂದಿದೆ ಈ ವರ್ಷ.
1: ಬರ್ದಿತ್ತು, ಬಟ್ ನಮ್ ಕಡೆ ಬಂದು ಬಂದು ಹೋಗ್ತಾ ಇದೆ, ಸದ್ಯಕ್ಕೆ ಈಗ ಸ್ಟಾಪ್ ಆಗಿದೆ. ಓಕೆ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
4: ಕೇಳ್ತಾ ಇದ್ದೆ ಮೇಡಮ್, ಜೋಡಿಗಳನ್ನ ಕೊಡ್ತೀರಾ? ನಾವ್ ಆಡ್ಬೇಕು.
1: ಹೌದು, ನಿಮ್ಗೆ ನಾನು ನೀಡುವಂತ ಜೋಡಿ ಯಾರು ಗೊತ್ತಾ? ಅಮೂಲ್ಯ ಅವರು ಹಾಗೆ ಗಣೇಶ್ ಅವರು.
4: ಗಣೇಶ್ ಇದು ಮೇಡಮ್,
1: ಸಿನಿಮಾ ಇದೆ
4: ಅದು. ಇದು ಮೇಡಮ್
1: ಯಾವ್ದು? ಯಾವ್ದು
4: ಸ್ವಲ್ಪ ಜ್ಞಾಪಕ ಮಾಡಿ ಮೇಡಮ್.
1: ಸ್ಕೂಲ್ ಸ್ಟೋರಿ ಇದೆ ಗೊತ್ತಾ ಒಂದು? ಚೆಲುವಿನ ಚಿತ್ತಾರ ಗೊತ್ತಾ?
4: ಚೆಲುವಿನ ಚಿತ್ತಾರ ಮೇಡಮ್.
1: ಹಾಡಿ ಮತ್ತೆ.
4: ಅದರಲ್ಲಿ ಹಾಡುಗಳು ನೆನಪು ಬರ್ತಾ ಇಲ್ಲ.
1: ಹಾಡು ನೆನಪು ಬರ್ತಿಲ್ವಾ?
4: ಒಂದ್ ಸ್ವಲ್ಪ ಹೇಳಿ ಮೇಡಮ್.
1: ಉಲ್ಲಾಸದ ಹೂಮಳೆ ಇದೆ,
4: ಹೂಮಳೆ ಜಿನುಗುತ್ತಿದೆ ನನ್ನಲ್ಲಿ, ಸಂಕೋಚದ ಹೊನ್ನೊಳೆ ಹರಿಯುತ್ತಿದೆ ಕಣ್ಣಲ್ಲಿ ಅಂತ ಬರುತ್ತೆ ಮೇಡಮ್.
1: ಹೌದು, ಇನ್ನೊಂದು ಅದರಲ್ಲಿ ಕನಸು ಇದು
4: ನನಸೋ ಇದು ನನ್ನೆದೆಯಲ್ಲಿ ತಂದ ಮೊದಲ ಕಿಂಚನ,
1: ನಾನಿನ್ನಲಿ
4: ನೀ ನನ್ನಲಿ.
1: ಓಕೆ ಈ ಹಾಡು ಕೂಡ ಚೆನ್ನಾಗಿದೆ ಅದರಲ್ಲಿ ಅಲ್ವಾ. ಸೊ ಇವರು ಜೋಡಿ ಕೂಡ ಶ್ರಾವಣಿ ಸುಬ್ರಹ್ಮಣ್ಯ ಆಗಿರ್ಬೋದು, ಚಲನ ಚಿತ್ತಾರ ಹಾಗೆ ಖುಷಿ ಸಿನಿಮಾಗಳಲ್ಲಿ ಕೂಡ ಒಟ್ಟಿಗೆ ಅಭಿನಯಿಸಿದ್ದಾರೆ. ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಓಕೆ ಅನಂತ್ ರಾಜು ಸರ್ ಕರೆ ಮಾಡಿ ಒಳ್ಳೆ ಗೀತೆಯನ್ನ ಹಾಡಿದ್ರು ಅಲ್ವಾ. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಇನ್ನೊಂದು ಗೀತೆಯನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಪ್ರಿಯರಿಗೆ ಶುಭ ಸುದ್ದಿ,
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ರಾಜು ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
8: ರಾಮು ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
7: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
8: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
7: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
8: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರ್ಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
9: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: எஸ் வெல்கம் பேக். நீ கேட்டா இதிரா ரேடியோ சிவமுக 90.8 FM சமுதாய வானொலி பரவசைக்காகி பவிஷ்யக்காகி நம்ம வானொலி ಇದು ವೆಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಒಂದು ಸೊಗಸಾದ ಗೀತೆಯನ್ನ ಕೇಳ್ಕೊಂಡ್ರಿ ಅಲ್ವಾ? ಹೌದು, ಚಲಿಸುವ ಮೋಡಗಳು ಚಿತ್ರದ ಗೀತೆ. ಹಾಗೆ ಈ ಒಂದು ಗೀತೆಯನ್ನ ಇಷ್ಟು ಅದ್ಭುತವಾಗಿ ಹಾಡಿರೋರು ನಮ್ಮ ರಾಜ್ಕುಮಾರ್ ಅವರು, ಜೊತೆಗೆ ನಮ್ಮ ಜಾನಕಿ ಅಮ್ಮ ಅವರು. ಜೊತೆಗೆ ಏನಪ್ಪ ಅಂದ್ರೆ, ಈ ಸಿನಿಮಾದಲ್ಲಿ ಸರಿತಾ ಅವರು ಹಾಗೆ ರಾಜ್ಕುಮಾರ್ ಅವರು ಒಟ್ಟಿಗೆ ಅಭಿನಯಿಸಿದ್ದಾರೆ. ಇವರಿಬ್ರದ್ದು ಕೂಡ ಒಂದು ಫೇವ್ರೆಟ್ ಜೋಡಿ ಅಂತ ಹೇಳ್ಬೋದು. ಇನ್ನು ಈ ಹಾಡಿಗೆ ಸಂಗೀತ ನಿರ್ದೇಶನ ಮಾಡಿದರು ರಾಜನ್ ನಾಗೇಂದ್ರ ಅವರು. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮೋಡಿ ಮಾಡಿರುವಂತಹ ಜೋಡಿಯ ಬಗ್ಗೆ ಒಂದು ಟಾಪಿಕ್ ನ ತೆಗೆದುಕೊಂಡು ಬಂದಿದೆ. ನೀವು ಕೂಡ ಈ ವಿಷಯವಾಗಿ ಮಾತಾಡಬಹುದು. ನಮ್ಮ ಸಂಖ್ಯೆ 9686096279. ಸೊ ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ. ಯಾರು ಇಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ? ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ ಮೇಡಮ್, ಹೇಗಿದ್ದೀರಾ? ನಾನು ಕೂಡ ಆರಾಮಿದ್ದೀನಿ.
1: ಹೇಳ್ಬೇಕ್ರಿ, ಇವತ್ತಿನ ಜೋಡಿ ಯಾರು ಕೊಡ್ತೀರಿ ನನಗಂತ?
0: ನಿಮ್ಗೆ ಇವತ್ತು ದರ್ಶನ್ ಅವರು ಹಾಗೆ ರಕ್ಷಿತಾ ಅವ್ರ ಜೋಡಿ ಏನು ಕೊಡ್ತಿದ್ದೀನಿ. ಇಲ್ರಿ, ಇವರಿಬ್ರು ಸಾಕ ಸಿನಿಮಾಗಳಲ್ಲಿ ಒಟ್ಟಿಗೆ ಅಭಿನಯಿಸಿ ಹಿಟ್ ಸಾಂಗ್ ಗಳನ್ನ ನೀಡಿದಾರ್ರಿ. ನಿಮ್ಗೆ ಹೆಲ್ಪ್ ಮಾಡ್ಲಾ? ಕಲಸಿಪಾಳ್ಯ ಸಿನಿಮಾದಲ್ಲಿ, ಸುಂಟರಗಾಳಿ ಸಿನಿಮಾದಲ್ಲಿ, ಮತ್ತೆ ಮಂಡ್ಯ ಸಿನಿಮಾದಲ್ಲಿ ಕೂಡ ಒಟ್ಟಿಗೆ ಅಭಿನಯಿಸಿದ್ದಾರೆ.
1: ಯಾವ ಹಾಡುಗಳು ನನಗೆ ಗೊತ್ತಿಲ್ಲ ರೀ.
0: ಯಾವ ಹಾಡು ಗೊತ್ತಿಲ್ಲೇನ್ರಿ?
1: ಗಾಳಿ
0: ಗಾಳಿ ಸುಂಟರ್ ಗಾಳಿ
1: ಬರಂಗಿಲ್ಲ ಅಂತ ಹಾಡು ಗೊತ್ತಿರಿ, ಆದ್ರೂ ಬರಂಗಿಲ್ಲ ಹಾಡಕ್ ನನಗೆ.
0: ಆ ಹಾಡಲ್ಲಿ ಕೂಡ ಇವರಿಬ್ರು ಒಟ್ಟಿಗೆ ಅಭಿನಯಿಸ್ತಾರೆ. ಅಟ್ ಲೀಸ್ಟ್ ಪ್ರಯತ್ನ ಪಟ್ಟಿ ಅಲ್ವಾ ಯಾವ ಗೀತೆ ಅಂತ ಹೇಳಿ. ಖುಷಿ ಆಯ್ತು, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ.
1: ಓಕೆ ಮೇಡಮ್, ನಮಸ್ತೆ.
0: ನಮಸ್ತೆ. ಓಕೆ, ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ. ಯಾರು ಯಾವ ಗೀತೆಯನ್ನ ಹಾಡ್ತಾರೆ ಕೇಳುವ? ಹಲೋ.
2: ಹಲೋ ಮೇಡಮ್, ನಮಸ್ಕಾರ ರೀ.
0: ನಮಸ್ಕಾರ ರೀ ಮೇಡಮ್, ಹೇಗಿದ್ದೀರಿ?
2: ಮೇಡಮ್ ಆರಾಮಿದ್ದೀರಿ? ನೀವು ಆರಾಮಿದ್ದೀರಿ?
0: ನಾವು ಆರಾಮಿದ್ದೀವ್ರಿ. ಆಯ್ತೇನ್ರಿ ತಿಂಡಿ?
2: ಆಯ್ತು ಮೇಡಮ್.
0: ಏನ್ ತಿಂಡಿ ಇವತ್ತು?
2: ಏನು ವಿಶೇಷ? ಏನಿಲ್ಲ, ಉಪ್ಪಿಟ್ಟು ಮಾಡಿದ್ರಿ ಮೇಡಮ್.
0: ಉಪ್ಪಿಟ್ಟು ಮಾಡಿದ್ರಿ? ಓಕೆ ಮೇಡಮ್, ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಗೊತ್ತಾಯ್ತು ಮೇಡಮ್, ಜೋಡಿ ಅಂತ ಹೇಳ್ತೀರಿ, ನನಗೆ ಗೊತ್ತಾಗ್ತೈತಿ. ಇಲ್ಲ ನೋಡು
0: ಹೇಳಿ. ನಿಮ್ಗೆ ನಾನು ನೀಡ್ತಾ ಇರುವಂತ ಜೋಡಿ ರವಿಚಂದ್ರನ್ ಅವರು ಹಾಗೆ ಖುಷ್ಬು ಅವರು.
2: ಅವರು ಇಬ್ರು ಆಕ್ಟಿಂಗ್ ಮಾಡ್ಬೇಕು.
0: ಹೌದು.
2: ಖುಷ್ಬು ಅಂದ್ರೆ ಎದ್ರಾಗದಾರ್ರಿ ಅವರು?
0: ಯಾವ್ದ್ರಲ್ಲಿ ಅಂದ್ರೆ ರಣಧೀರ ಸಿನಿಮಾದಲ್ಲಿ ಇದ್ದಾರ್ರಿ.
2: ಹೌದೇನ್ರಿ?
0: ಹೌದು.
2: ಯಾರೇ ನೀನು ಸುಂದರ ಚಲುವೆ, ಒಬ್ಬಳೆ ನಿಂತಿರುವೆ, ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ, ಬಾ ಭೂಮಿಯ ನಿನ್ನೊಡಲಲ್ಲಿ ನಾನಾಡುವೆನು, ಬಾ ಪ್ರೇಮಿಯ ನಿನ್ನೆದೆಯಲ್ಲಿ ಓಲಾಡುವೆನು, ಈ ಅಂದ ಚಂದ ಎಲ್ಲ ಯಾರಿಗಾಗಿ ಹೇಳೆಯ, ಯಾರೇ ನೀನು ಸುಂದರ ಚಲುವೆ ಒಪ್ಪಳೆ ನಿಂತಿರುವೆ. ಓಕೆ ಮೇಡಮ್.
0: ಸೂಪರ್ ಮೇಡಮ್. ಕೊಟ್ಟ ಒಳ್ಳೆ ಗೀತೆಯನ್ನ ಆಯ್ಕೆ ಮಾಡ್ಕೊಂಡು ಹಾಡಿದ್ರಿ. ನಮಸ್ಕಾರ. ಎಸ್, ಸುಮಿತ್ರ ಅವ್ರು ಕರೆ ಮಾಡಿ ಒಳ್ಳೆ ಗೀತೆಯನ್ನ ಹಾಡಿದ್ರು. ನೆಕ್ಸ್ಟ್ ಕಾಲರ್, ಹಲೋ.
3: ನಮಸ್ಕಾರ.
0: ನಮಸ್ಕಾರ ಸರ, ಹೇಗಿದ್ದೀರಿ?
3: ನಾವು ಆರಾಮದೇವ್ರಿ ಮೇಡಮ್, ನೀವ್ ಹೆಂಗದಿರಿ?
0: ನಾವು ಚೆನ್ನಾಗಿದೀವಿ. ತಿಂಡಿ ಆಯ್ತಾ?
3: ಇಲ್ರಿ ಮೇಡಮ್, ಸೋಮವಾರ ಉಪವಾಸ ರೀ.
0: ಸೋಮವಾರ ಉಪವಾಸ ಅಂತ ತಿಂಡಿ ತಿನ್ನಂಗಿಲ್ಲ.
3: ಇಲ್ರಿ ಮೇಡಮ್, ಏನ್ರ ಆಕಳ ಹಿಂಡ್ಕೊಂಡ್ ಹೊಂಟಿನ್ರಿ, ಈಗ ಹಾಲು ಕಾಸ್ಕೊಂಡ್ ಒಂದ್ ಗ್ಲಾಸ್ ಹಾಲು ಕುಡಿದ್ ಬಿಡ್ತೀನ್ರಿ.
0: ಆಕಳ ಇಟ್ಕೊಂಡ್ ಎಲ್ಲಿ ಹೊಂಟಿದ್ದೀರ್ರಿ?
3: ತೋಟದಲ್ಲಿದ್ದ ಮನೆಗ್ರಿ ಮೇಡಮ್.
0: ತೋಟದಿಂದ ಮನೆ ಹೋಗ್ತಿದ್ದೀರಾ?
3: ಹೌದ್ರಿ ಮೇಡಮ್.
0: ಬೆಳಗ್ಗೆನೆ ಕೆಲ್ಸ ಮುಗಿಸಿದಿರಾ ಹಾಗಿದ್ರೆ?
3: ಹೌದೌದ್ರಿ ಮೇಡಮ್. ಸೋಮವಾರ ಬಾಗೇವಾಡಿ ಸಂತ್ರಿ, ಸಂತಿಗೆ ಹೋಗ್ಬೇಕಂತೇಳಿ ಬೇಗನೆ ಬಂದ್ ಕೇಸಿ ಅವ್ರದೆಲ್ಲ ಹೆಂಡಿ ಕಸಾದ ಮಾಡಿ ಮಲಿ ಕುಡಿಸಿ ಹಾಲು ಹಿಂಡಿ ಆಕಳ ಮೇಯಿಸಿ ಕರ ಮೇಯಿಸಿ ಆಡ ಮೇಯಿಸಿ ಕಟ್ಟಿ ಹೊಂಟಿಂದ ಕಾರ್ಯಕ್ರಮ ಕೇಳಾಕತ್ತೀನಿ. ನಡೆದಾರ ಗಾಳಿಗೆ ಏನು ಕೇಳ್ಸಂಗ್ಲತ್ತೇಳಿ ಇಲ್ಲೇ ಮನ್ಯಾಗ ನಿಂತು ಮಾತಾಡಿದ್ರಂತೇಳಿ ಹಚ್ಚಿಂದು.
0: ನಿಮ್ಮ ಜೀವನ ಶೈಲಿ ತುಂಬಾ ಚೆನ್ನಾಗಿದೆ ಸರ್. ಎಷ್ಟು ಶ್ರಮಜೀವಿ ಅಲ್ವಾ ನೀವು?

0: ಕೇಳುವುದಿಲ್ಲ, ಸಿನಿಮಾನು ನೋಡಿರಂಗ್ಲ ಗೊತ್ತಾಗಂಗ್ಲಿ ಮೇಡಮ್. ನಮಗ್ ಹೊಸ
1: ಹಂಗಾಗಿ ಹಳೆದೆ ಕೊಡ್ಬೇಕೇನೋ.
0: ಹಾರಿ ಮೇಡಮ್.
1: ಓಕೆ, ನಿಮ್ಗೆ ನಾನು ನೀಡ್ತಾ ಇರುವಂತಹ ಜೋಡಿಗಳು ರಾಜ್ಕುಮಾರ್ ಅವರು ಹಾಗೆ ಮಂಜುಳಾ ಅವರು.

0: ಇಷ್ಟ ರೀ ಮೇಡಮ್
1: ಅಷ್ಟೇ ರೀ, ಪರವಾಗಿಲ್ರಿ, ಚಲೋ ಹಾಡದ್ರಿ. ಥ್ಯಾಂಕ್ ಯು ರೀ ಕರೆ ಮಾಡಿದಕ್ಕೆ.
0: ನಮಸ್ಕಾರ, ಅವಕಾಶಕ್ಕೆ ಧನ್ಯವಾದ ರೀ.
1: ಧನ್ಯವಾದ ಸರ್. ಓಕೆ, ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಕೇಳುವ? ಹಲೋ,
2: ನಮಸ್ತೆ ತಂಗಿಯವರಿಗೆ.
1: ನಮಸ್ತೆ ಪ್ರೇಮಕ್ಕ, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ.
1: ಚೆನ್ನಾಗಿದ್ದೀರಾ? ಆಯ್ತಾ ತಿಂಡಿ?
2: ತಿಂಡಿ ಆಯ್ತು, ಉಪ್ಪಿಟ್ಟು ಇವತ್ತು.
1: ಉಪ್ಪಿಟ್ಟು?
2: ಹೌದು.
1: ಮತ್ತೆ ಇವತ್ತು ಉಪ್ಪಿಟ್ಟು ಮಾಡಿ ತಿಂಡಿ ತಿಂದ್ರೋ ಇಲ್ಲೋ?
2: ಇಲ್ಲ, ತಿಂಡಿ ಆಯ್ತು, ನಮ್ದು 8:30 ತಿಂಡಿ ಆಗ್ಬಿಡುತ್ತೆ.
1: ಸೂಪರ್ ಟೈಮಿಂಗ್ಸ್, ಆ ಟೈಮಿಂಗ್ಸ್ ಅಲ್ಲೇ ಆಕ್ಚುಲಿ ತಿನ್ಬೇಕು.
2: ಹೌದು ಹೌದು, ಕರೆಕ್ಟ್ ಆಗಿ ತಿಂಡಿ ಆಗುತ್ತೆ, 8:30 ತಿಂಡಿ ಆಗೋಗುತ್ತೆ.
1: ಓಕೆ ಪ್ರೇಮಕ್ಕ, ಇವತ್ತು ನಾನು ನಿಮಗೆ ಒಂದು ಜೋಡಿಯನ್ನ ಕೊಡ್ತೀನಿ, ಆ ಜೋಡಿ ಒಟ್ಟಿಗೆ ಅಭಿನಯಿಸಿರುವಂತಹ ಗೀತೆಯನ್ನ ನೀವು ಹಾಡ್ಬೇಕು, ಸರಿನಾ?
2: ಹೌದಾ?
1: ಓಕೆ, ಹಾಡ್ತೀರಾ? ನಿಮ್ಗೆ ನಾನು ನೀಡ್ತಾ ಇರುವಂತಹ ಜೋಡಿ ಯಾರಪ್ಪ ಅಂತಂದ್ರೆ, ನಮ್ಮ ವಿಷ್ಣುವರ್ಧನ್ ಅವರು, ಅವರೊಟ್ಟಿಗೆ ಸುಹಾಸಿನಿ ಅವರು.
2: ವಿಷ್ಣುವರ್ಧನ್, ಸುಹಾಸಿನಿ. ಮಡಕೇರಿ ಸಿಪಾಯಿ ಇದೆ
1: ಹಾಡಿ.
2: ಮಡಕೇರಿ ಸಿಪಾಯಿ ನಾಲ್ಕು ಮುಗಿಲು ಮಧುರ ಈ ಮಧುರ ಅದರ ಓ ಅದರ ನಿಮ್ಮೆಲ್ಲ ಪ್ರೇಮು ತುಂಬಾ ಚಾಯಿ ತುಂಬಾ ಚಾಯಿ.
0: ನನಗಿಷ್ಟ ಬರುತ್ತೆ, ಹಾಡಷ್ಟೇ ಬರೋದು.
1: ಏಯ್ ಪರವಾಗಿಲ್ಲ, ಮುತ್ತಿನ ಹಾರ ಸಿನಿಮಾದ ಒಂದು ಒಳ್ಳೆ ಗೀತೆಯನ್ನ ಆಯ್ಕೆ ಮಾಡ್ಕೊಂಡ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್ ಕರೆ ಮಾಡಿದಕ್ಕೆ.
2: ಹಾ, ಧನ್ಯವಾದಗಳು.
1: ಓಕೆ, ಎಸ್, ನಮ್ಮ ಪ್ರೇಮಕ್ಕ ಕರೆ ಮಾಡಿದ್ರು, ಒಳ್ಳೆ ಗೀತೆಯನ್ನ ಹಾಡಿದ್ರು. ನೆಕ್ಸ್ಟ್ ಕರೆ ಯಾರು ಕೇಳುವ? ಹಲೋ
3: ಹಲೋ
1: ಹಲೋ,
3: ನಮಸ್ತೆ.
1: ನಮಸ್ತೆ ಮೇಡಮ್, ಹೇಗಿದ್ದೀರಾ?
3: ಆರಾಮಿದ್ದೀನಿ ಮೇಡಮ್, ಸದ್ಯ ಕಾಲ್ ಸಿಕ್ತು, ನಾನು ಸಿಗಲ್ಲ ಅನ್ಕೊಂಡೆ ಇವತ್ತು.
1: ಫೈನಲಿ ಸಿಕ್ಕಿದ್ಯಾಲ, ಖುಷಿ ಆಗ್ತಿದ್ಯಾ?
3: ಹಾ ಮೇಡಮ್, ಸಿಕ್ಕಿದೆ, ಖುಷಿ ಆಗ್ತಿದೆ.
1: ಓಕೆ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಜೋಡಿಗಳ ಹೆಸರನ್ನ ಕೊಡ್ತಿದ್ದೆ, ನೀವು ಆ ಜೋಡಿಗಳ ಹಾಡನ್ನ ಹಾಡ್ಬೇಕು, ಓಕೆನಾ?
3: ಹಾ ಮೇಡಮ್, ಗೊತ್ತಾಯ್ತು.
1: ನಿಮ್ಗೆ ನಾನು ನೀಡ್ತಾ ಇರುವಂತಹ ಜೋಡಿ ಯಶ್ ಹಾಗೆ ರಾಧಿಕಾ ಪಂಡಿತ್ ಅವರು.
3: ಯಶ್, ರಾಧಿಕಾ.
1: ಹೌದು. ಹಾಡಿ ಬೇಗ.
3: ಹಂಗೋ ಇದ್ದೆ
1: ಡ್ಯುಯೆಟ್ ಸಾಂಗ್ ಹಾಡಿ ಮೇಡಮ್, ಪಾತ ಸಾಂಗ್ ಯಾಕೆ ಬೆಳಗ್ಗೆನೆ? ಡ್ಯುಯೆಟ್ ಸಾಂಗ್ ತುಂಬಾ ಇದೆಯಲ್ಲ ಅವರಿಬ್ರು.
3: ಡ್ಯುಯೆಟ್ ಸಾಂಗ್ ತುಂಬಾ ಇದೆ ಮೇಡಮ್, ಸಡನ್ ಆಗಿ ನೆನಪಾಗ್ತಿಲ್ಲ ಮೇಡಮ್. ತುಂಬಾ
1: ನೀನೇ ನೀನೇ ನೀನೇ ಇದೆ.
3: ಹಾ ಮೇಡಮ್,
1: ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮ್. ಹಾ, ನೀನೇ ನೀನೇ ಅದಲ್ಲ,
3: ಅದಲ್ಲ,
1: ಅದು ನಮ್ಮ ಪುನೀತ್ ಅವ್ರದ್ದು.
3: ಹಾ,
1: ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ ಇದೆ, ಕೂಡಿ ಇಟ್ಟ ಕನಸಿನೊಳಗೆ ಅದಿದೆ, ತುಂಬಾ ಗೀತೆಗಳಿದೆ ಮೇಡಮ್.
3: ಉಪವಾಸ ಈ ಕಣ್ಣಿಗೆ,
1: ಉಪವಾಸ ಹಾಡಿ.
3: ಉಪವಾಸ ಈ ಕಣ್ಣಿಗೆ ನೀ ಚೂರು ಮರೆಯಾದರೆ,
1: ವನವಾಸ ಕೈಗಳಿಗೆ ಈಗ,
3: ವನವಾಸ ಕೈಗಳಿಗೆ ಈಗ ಅರೆಗಳಿಗೆ
1: ದೂರ ನೀ ನಿಂತರೆ. ನೆನ್ಪಾಗ್ತಿಲ್ಲ, ಪರವಾಗಿಲ್ಲ ಮೇಡಮ್, ಪ್ರಯತ್ನ ಪಟ್ರಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ. ಓಕೆ, ನೆಕ್ಸ್ಟ್ ಕಾಲರ್ ಅಡಿದರೆ ಯಾರು ಕೇಳುವ? ಹಲೋ
4: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಸರ್, ಗುಡ್ ಮಾರ್ನಿಂಗ್.
4: ಗುಡ್ ಮಾರ್ನಿಂಗ್ ಮೇಡಮ್, ನಿಮಗೂ.
1: ಹೇಗಿದ್ದೀರಾ ಸರ್?
4: ಆರಾಮಿದ್ದೀರಾ ಮೇಡಮ್?
1: ಆರಾಮಿದ್ದೀರಾ?
4: ಊರಿಗೆ ಊರಿಗೆ ಹೋಗಿದ್ವಿ, ಹಣ್ಣುಗಾಯಿ ನೀರಿಗೆ ಆಗಿತ್ತೆ.
1: ಓಕೆ ಸರ್, ತಿಂಡಿ ತಿಂದ್ರೋ ಇಲ್ಲೋ?
4: ತಿಂಡಿ ತಿಂದೆ ಮೇಡಮ್, ಉಪ್ಪಿಟ್ಟು ತಿಂದೆ.
1: ತಿಂಡಿ ತಿಂದ್ರಿ. ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಜೋಡಿಗಳ ಹೆಸರನ್ನ ನಾನು ಕೊಡ್ತಿದ್ದೆ, ನೀವು ಹಾಡನ್ನ ಹಾಡ್ಬೇಕು. ಸೊ ನಿಮಗೆ ಸಿಗ್ತಾ ಇರುವಂತಹ ಜೋಡಿ ನಮ್ಮ ಶಿವರಾಜ್ ಕುಮಾರ್ ಅವರು ಹಾಗೆ ಸುಧಾರಾಣಿ ಅವರು. ಹಾಡಿ.
4: ಜೊತೆಯಾಗಿ
1: ಅದ್ರಲ್ಲಿ ಅವರಿಲ್ಲ.
4: ಇಲ್ವಾ?
1: ಇಲ್ಲ, ಅದ್ರಲ್ಲಿ ಅವರಿಲ್ಲ. ಆಶಾ ಅವ್ರ ಇರೋದು ಅದ್ರಲ್ಲಿ.
4: ಅಲ್ಲ ಮೇಡಮ್, ಇದಲ್ವಾ ಅದು? ಎಂತದ್ದು?
1: ರಥ ಸಪ್ತಮಿ ಸಿನಿಮಾದ ಸಾಂಗು. ಅದರಲ್ಲಿ ಆನಂದಿನಲ್ಲ, ರಥ ಸಪ್ತಮಿ ಜೊತೆಯಾಗಿ ಹಿತವಾಗಿ. ಹಾಡಿ.
4: ಇದು ಆನಂದ್ ಪಿಕ್ಚರ್.
1: ತುಂಬಾ ಇದೆ, ಆಸೆಗೊಬ್ಬ ಮೀಸೆಗೊಬ್ಬ ಸಿನಿಮಾದಲ್ಲಿ ಅಭಿನಯಿಸ್ತಾರೆ.

0: ಆಗಿರ್ಲಿಕ್ಕೆ ಏನಾಗುತ್ತಿದೆ ನಿನ್ನ ಕಣ್ಣೋಟ ಹಾಡಿರ್ಬೋದು, ಜೊತೆಗೆ ಇವ ಯಾವ ಸೀಮೆ ಗಂಡು ಕಾಣಮ್ಮಿ ರಣರಂಗ ಆ ಸಿನಿಮಾದು ಇದೆ. ಓಕೆ, ಯಾವ್ದಾದ್ರು ಹಾಡಿ ಬೇಗ ನೀವೇ ಲಾಸ್ಟ್ ಕಾಲ.
1: ಇವ ಯಾವ ಸೀಮೆ ಗಂಡು ಕಾಣಮ್ಮ ಇವ ಇವ
0: ಪರವಾಗಿಲ್ಲ ಸರ್, ಪ್ರಯತ್ನ ಪಟ್ರಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
1: ಓಕೆ,
0: ಎಸ್ ಸತೀಶ್ ಸರ್ ಕರೆ ಮಾಡಿದ್ರು, ಪ್ರಯತ್ನ ಪಟ್ರು. ಹಾಗಿದ್ರೆ ಇದರೊಂದಿಗೆ ಕಾರ್ಯಕ್ರಮವನ್ನ ಮುಗಿಸೋ ಸಮಯ ಕೂಡ ಬಂದಿದೆ. ಸೊ ಕರೆ ಮಾಡಿದಂತಹ ಪ್ರೀತಿಯ ಕೇಳುಗರೆಲ್ಲರಿಗೂ ಕೂಡ ಧನ್ಯವಾದಗಳು. ಇನ್ನು ಮೆಸೇಜ್ ಮುಖಾಂತರ ಕೂಡ ಉತ್ತರವನ್ನು ನೀಡಿದಂತಹ ಸೋಮಶೇಖರ್ ಸರ್ಗೆ, ರಾಘವೇಂದ್ರ ಸರ್ಗೆ, ಮೀನಾ ಮೇಡಮ್ಗೆ, ಜೊತೆಗೆ ಸಾಹಿತ್ಯ ಅವ್ರಿಗೆ ಮತ್ತೆ ಎಲ್ರಿಗೂ ಕೂಡ ಧನ್ಯವಾದವನ್ನ ತಿಳಿಸ್ತಾ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮ ಹೇಗನ್ನಿಸ್ತು, ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜಿ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೆಯೇ ಯಾವಾಗಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಭಾರತದ ಪ್ರತಿ ಎರಡನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
1: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
0: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986757661. ಸಂಖ್ಯೆ ಮತ್ತೊಮ್ಮೆ 9986759661.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೆ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮ್ಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ. ಕತೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಯಾವುದಪ್ಪ ಅಂತ ಹೇಳಿದ್ರೆ, ಹಾದಿ ಬದಿಯ ಹುಡುಗಿ ಈಗ ಸಿನಿಮಾ ನಾಯಕಿ ಅನ್ನುವಂತಹ ಕಥೆ. ಆಕೆಯ ಹೆಸರು ಮಂಜುಳಾ. PUC ಮುಗಿಸಿ ಪದವಿ ತರಗತಿಗೆ ಹೋಗುತ್ತಿದ್ದಾಳೆ. ನೀನಾಸಂನಲ್ಲಿ 2 ವರ್ಷಗಳ ರಂಗಭೂಮಿಯ ಒಳ ಹೊರಗನ್ನ ಕಲಿತಿದ್ದಾಳೆ. ಭರತನಾಟ್ಯ ಸಂಗೀತವನ್ನು ಕಲಿತುಕೊಂಡಿದ್ದಾಳೆ ಈ ಹುಡುಗಿ ಈಗ ರಾಜೀವ ರೆಡ್ಡಿ ನಿರ್ದೇಶನದ ಸೆಲವೆ ಎಂಬ ಕಲಾತ್ಮಕ ತಮಿಳು ಸಿನಿಮಾದ ಚಿತ್ರದ ನಾಯಕಿ. ತಮಿಳು ಇಂಗ್ಲಿಷ್ ಬರೆದಿದ್ದರೂ ಭಾವವನ್ನ ತಿಳಿದುಕೊಂಡು ಭಾವನಾತ್ಮಕವಾಗಿಯೇ ಅಭಿನಯಿಸುತ್ತಿದ್ದಾಳೆ ಎಂದು ಈ ಸಿನಿಮಾಕ್ಕೆ ಸಂಭಾಷಣೆ ಬರೆದಿರುವ ಸುಭಾಷಿಣಿ ಹೇಳುತ್ತಾರೆ. ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ಜೊತೆಗೆ ಕೆಲಸ ಮಾಡಿದ ಸುಭಾಷಿಣಿ ಹಾಗೂ ರಾಜೀವ್ ರೆಡ್ಡಿ ಸೇರಿ ಸಿದ್ಧಪಡಿಸಿರುವ ಈ ಚಿತ್ರದಲ್ಲಿ ಮಂಜುಳಾ ಉತ್ತಮ ಅಭಿನಯ ನೀಡಿದ್ದಾರೆ. ಆಂಧ್ರದಿಂದ ತಮಿಳುನಾಡಿಗೆ ಸಾಗಣೆಯಾದ ಯುವತಿಯೊಬ್ಬಳು ಏನೆಲ್ಲ ಅನುಭವಿಸಬೇಕಾಗುತ್ತದೆ ಎನ್ನುವುದನ್ನು ಈ ಚಿತ್ರ ತುಂಬಾ ಚೆನ್ನಾಗಿ ನಿರೂಪಿಸುತ್ತದೆ. ಹೆಣ್ಣೆಂದರೆ ಇಂದಿಗೂ ಭೋಗದ ವಸ್ತು. ಒಬ್ಬಂಟಿಯಾದರೆ ಬದುಕಲು ಈ ಭೂಮಿಯ ಮೇಲೆ ಒಂಚೂರೂ ಜಾಗವಿಲ್ಲ. ದೌರ್ಜನ್ಯ, ಶೋಷಣೆ ಎನ್ನುವ ಆಕೆಯ ಜೊತೆಗೆ ಹುಟ್ಟಿಕೊಂಡು ಬಂದು ಆಕೆ ಸಾಯುವವರೆಗೂ ಸಾಗುತ್ತದೆ. ಹುಡುಗಿಯರಾದರಂತೂ ಅವರ ಮೇಲೆ ನಿರಂತರ ದೌರ್ಜನ್ಯ ನಡೆಯುತ್ತಲೇ ಇರುತ್ತದೆ ಎನ್ನುವುದನ್ನ ಈ ಚಿತ್ರ ಸಮರ್ಥವಾಗಿ ಚಿತ್ರಿಸಿದೆ. ಅದೇ ಬದುಕಿನ ಭಾಗವಾಗಿರುವ ಮಂಜುಳಾ ಇಲ್ಲಿ ಅತ್ಯುತ್ತಮ ನಟನೆಯನ್ನ ನೀಡಿದ್ದಾಳೆ. ಮಂಜುಳಾಳ ನಿಜಕ್ಕೂ ಹಾದಿ ಬದಿಯ ಹುಡುಗಿ. ರಸ್ತೆ ಬದಿಯಲ್ಲೇ ಅವಳು ಸಿಕ್ಕವಳು. ಮೈಸೂರಿನ ಬೀದಿ ಬದಿಯಲ್ಲಿ ಹಾಡುತ್ತಾ ಕುಣಿಯುತ್ತಾ ಇದ್ದ 4 ವರ್ಷದ ಪೋರಿಯನ್ನ ಗಮನಿಸಿದ ಒಡನಾಡಿಯ ಸ್ಟ್ಯಾನ್ಲಿ ಪರಶು ಆಕೆಯನ್ನ ವಿಚಾರಿಸಿದಾಗ ತನ್ನ ತಾಯಿಯ ಚಿಕಿತ್ಸೆಗೆ ಹಣ ಹೊಂದಿಸಲು ತಾನು ಕುಣಿಯುತ್ತಿರುವುದಾಗಿ ಹೇಳಿದ್ಲು. ಆಕೆಯ ತಾಯಿಯನ್ನ ಆಸ್ಪತ್ರೆಗೆ ಸೇರಿಸಿ ಮಗುವನ್ನ ತಮ್ಮ ಜೊತೆಗೆ ಸ್ಟ್ಯಾನ್ಲಿ ಪರಶು ಕರೆದು ತಂದ್ರು. ಆಕೆಯ ತಾಯಿ ಹೆಚ್ಚು ದಿನ ಬದುಕಲಿಲ್ಲ. ನಂತರ ಒಡನಾಡಿ ಸಂಸ್ಥೆಯಲ್ಲಿಯೇ ಬೆಳೆದ ಮಂಜುಳಾ ರಂಗಭೂಮಿಯ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡ್ಲು. ಶಾಲೆಗೆ ಹೋಗುವಾಗಲೇ ನಾಟಕ, ನೃತ್ಯ, ಸಂಗೀತದಲ್ಲಿ ತೊಡಗಿಕೊಂಡ ಆಕೆ PUC ನಂತರ ನೀನಾಸಂಗೆ ತೆರಳಿದಳು. ಅಲ್ಲಿ 2 ವರ್ಷ ರಂಗಭೂಮಿಯ ಒಳ ಹೊರಗನ್ನ ತಿಳಿದುಕೊಂಡು ಸಾಕಷ್ಟು ನಾಟಕದಲ್ಲಿ ಅಭಿನಯಿಸಿದಳು. ನೀನಾಸಂ ತಿರುಗಾಟದಲ್ಲಿಯೂ ಇದ್ಲು. ನೀನಾಸಂನಲ್ಲಿ ಅತ್ಯುತ್ತಮ ಅಭಿನಯ ನೀಡುತ್ತಿದ್ದ ಈಕೆಯನ್ನ ರಘುನಂದನ್ ಅವರು ರಾಜೀವ್ ರೆಡ್ಡಿ ಅವರು ಪರಿಚಯಿಸಿದ್ರು. ಹಾದಿ ಬದಿಯ ಹುಡುಗಿ ಸಿನಿಮಾ ನಾಯಕಿಯಾಗಿದ್ದು ಹೀಗೆ. ಈಗ ಈ ಚಿತ್ರ ಬೆಳ್ಳಿ ತೆರೆಯೇ ತನ್ನ ಬದುಕು ಎಂದು ಆಕೆ ಅಂದುಕೊಂಡಿರಲಿಲ್ಲ. ಮೊದಲು ಪದವಿ ಮಾಡಬೇಕು, ಅದಾದ ನಂತರ ರಂಗಭೂಮಿ ಮತ್ತೆ ಸಿನಿಮಾ ಕಡೆ ಹೋಗುವುದು ಎನ್ನುತ್ತಾಳೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ? ಹಾದಿ ಬದಿಯಲ್ಲಿದ್ದ ಹುಡುಗಿ ಇಂದು ಸಿನಿಮಾ ನಾಯಕಿಯಾಗಿರುವ ಈ ಒಂದು ಕಥೆ ನಿಜಕ್ಕೂ ಅದ್ಭುತವಾಗಿದೆ ಅಂತಾನೆ ಹೇಳಬಹುದು. ಜೀವನದ ಒಂದು ಸಣ್ಣ ತಿರುವು ಕೂಡ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆಯನ್ನೇ ಮಾಡಿಬಿಡಬಹುದು. ಅಂತಹದ್ದೇ ಬದಲಾವಣೆ ಈಕೆಯಲ್ಲೂ ಆಗಿದೆ ಅಂತಾನೆ ಹೇಳಬಹುದು. ಈಕೆಯ ನೈಜ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯಿತು, ಹಾಗೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗಾಗಿ ಇನ್ನೊಂದು ಕಥೆಯನ್ನು ಕೂಡ ಹೇಳ್ತೀನಿ, ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ನಾನು ನಿಮಗಾಗಿ ಹೇಳ್ತಾ ಇರುವಂತಹ ಕತೆ ನನ್ನದಲ್ಲದ್ದು ಅಂತ ಹೇಳಿ ಕಥೆಯನ್ನ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಇನ್ನೊಂದು 10,000 ಕೊಟ್ಟಿದ್ರೆ ನಿಂಗಿಂತ ಬೆಳ್ಳಗೆ ತೆಳ್ಳಗಿನ ಹುಡುಗಿನೇ ಸಿಕ್ತಿದ್ಲು. ನನ್ನ ಗಂಡನ ಬಾಯಿಂದ ಬಂದ ಪ್ರಣಯ ಗೀತೆ ಎದ್ದು ಕೆನ್ನೆಯ ಮೇಲೊಂದು ಬಾರಿಸಿ ಬಿಡುವಷ್ಟು ಸಿಟ್ಟು ಬಂತು. ಗಂಡನ ಮೇಲಲ್ಲ, ಹೆತ್ತಪ್ಪನ ಮೇಲೆ. ಇಷ್ಟು ಅಹಂಕಾರದ ಹೆಣ್ಣು ಅಂತ ಮೊದಲೇ ಗೊತ್ತಿದ್ದಿದ್ರೆ ಇವಳನ್ನ ದುಡ್ಡು ಕೊಡ್ತರಬೇಕಿತ್ತು. ಗಂಡ ಹಾಡುತ್ತಿದ್ದ ಹಾಡಿಗೆ ಸೋಗುಟ್ಟಂತೆ ಅತ್ತೆಯದನೆ. ಅಸಹಾಯಕವಾಗಿ ನಿಲ್ಲದೆ ಬೇರೆ ದಾರಿ ನನಗಿರಲಿಲ್ಲ. ಸ್ವಾಭಿಮಾನ ಎಂಬ ಭಾವ ಕೆಲ ಕಾಲ ನರಳಿ ನಲುಗಿಗೆ ಹೋಗಿತ್ತು. ಬಡತನದಲ್ಲಿ ಬೆಳೆದಿದ್ರು ಸ್ವಾಭಿಮಾನಿಯಾಗಿ ಬದುಕಿದ್ದೆ. ಅಹಂಕಾರಕ್ಕೂ ಸ್ವಾಭಿಮಾನಕ್ಕೂ ಇರುವ ಸೂಕ್ಷ್ಮವನ್ನ ಬಲ್ಲೆ ನಾನು. ಆದ್ರೆ ನಾ ಸಿಲುಕಿದ್ದು ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ. ಒಬ್ಬ ಅಪರಾಧಿಯನ್ನ ನಿರಪರಾಧಿ ಎಂದುಕೊಂಡು ಅವನ ಪರ ವಕಾಲತ್ತು ವಹಿಸಿದ್ರೆ ಅದರಲ್ಲಿ ಸ್ವಾಭಿಮಾನದ ತಪ್ಪೇನು? ಆದರೆ ನಾನಂದುಕೊಂಡ ನಿರಪರಾಧಿ ಅಪರಾಧಿ ಎಂದು ಗೊತ್ತಾದ ಕ್ಷಣ ತಪ್ಪಿಲ್ಲದಿದ್ದರೂ ತಲೆ ತಗ್ಗಿಸುವ ಸಂದಿಗ್ಧತೆ ಸ್ವಾಭಿಮಾನದ್ದು. ಅದು ಈಗ ನಂದು ಕೂಡ. ಹಾಗೆ ನೋಡಿದ್ರೆ ತಪ್ಪು ನನ್ನದಲ್ಲ, ನನ್ನ ಅತ್ತೆಯದೂ ಅಲ್ಲ, ನನ್ನ ಗಂಡನದೂ ಅಲ್ಲ. ಆದ್ರೆ ಆಡಿದ ಮಾತಿನ ಕೇಳಿದ ಬೈಗುಳದ ಸುಂಕ ಹಗುರುವೇನಾಗಿರ್ಲಿಲ್ಲ. ಸೀದಾ ಕೋಣೆಗೆ ಹೋಗಿ ಬಾಗಿಲೆಳೆದುಕೊಂಡೆ. ಅವಮಾನಕ್ಕೆ ಸೀರೆಯ ಉರುಳು ಬಿಗಿದುಕೊಂಡಾಳು ನಿನ್ ಹೆಂಡತಿ. ಹಾಗೇನಾದ್ರೂ ಆದ್ರೆ ಜೈಲಲ್ಲಿ ಕಂಬಿ ಎಣಿಸ್ಬೇಕಾಗಬಹುದು ನೋಡು ಸ್ವಲ್ಪ ಎಂದು ಅತ್ತೆಯ ಮಾತು ಗಟ್ಟಿಯಾಗಿ ಕೇಳಿಸಿತ್ತು. ಯಾರದ್ದೋ ತಪ್ಪಿಗೆ ನನ್ನ ಪ್ರಾಣ ಕಳೆದುಕೊಳ್ಳುವಷ್ಟು ಹೇಳಿ ನಾನಲ್ಲ. ನನ್ನ ಗಂಡ ನೆನೆಸಿಕೊಂಡವ ಬಾಗಿಲ ಬಳಿ ನಿಂತು ಬಾಗಿಲು ಬಡಿಯುತ್ತಿದ್ದ. ಮಂಚದ ಮೇಲೆ ಕುಳಿತಿದ್ದೆ. ಕಣ್ಣಲ್ಲಿ ನೀರು ದಳದಳನೆ ಹರಿಯುತ್ತಿತ್ತು. ಗಂಟಲು ಕಟ್ಟಿ ಬಿಕ್ಕಳಿಸಿ ಬಿಕ್ಕಳಿಸಿ ಅತ್ತಿದ್ದೆ. ನಾನೊಬ್ಬ ಹೆಣ್ಣು, ಹೆಣ್ಣಿಗೆ ಸಂಬಂಧಗಳ ಪಾಶ ಹೆಚ್ಚು, ಅದೇ ಅವಳ ಜೀವನ ಚೈತನ್ಯವೆಂದುಕೊಂಡಿದ್ದೆ. ಎಂತಹ ಹುಚ್ಚಿ ನಾನು! ವಾಸ್ತವದಲ್ಲಿ ಹೆಣ್ಣು ಹುಟ್ಟು ಒಂಟಿ. ಅವಳಿಗೆ ಕರುಳು ಕುಡಿಯ ಬಿಟ್ಟು ನನ್ನವರೆಂಬ ಶಾಶ್ವತ ಸಂಬಂಧವೇ ಇಲ್ಲ. ಆ ಕ್ಷಣದಲ್ಲಿ ನನಗೆ ನನ್ನವರು ಎಂದು ಹೇಳಿಕೊಳ್ಳಲು ಯಾರು ಉಳಿದಿರಲಿಲ್ಲ. ತಾಳಿ ಕಟ್ಟಿದವ ಪರಕೀಯ, ಧಾರೆ ಎರೆದ ತಂದೆ ಈಗ ಬೇರೆ ಕುಲದವ. ನನಗೆ ನನ್ನವರೆಂದರೆ ನಾನೊಬ್ಬಳೆ. ಉಟ್ಟ ಸೀರೆಯು ನನ್ನದಲ್ಲದ್ದು. ಮಾನ ಮುಚ್ಚಿಕೊಳ್ಳಲು ಯಾರೋ ಕೊಟ್ಟ ತುಂಡನ್ನ ಸುತ್ತಿಕೊಳ್ಳಬೇಕೆನಿಸಿತು. ಗಳಿಸದ ಹೆಂಗಸು ಗುಲಾಮಳಿದ್ದಂತೆ, ಆದರೂ ಅದು ಕೊಂಡು ತಂದ ಹೆಂಗಸು ಗುಲಾಮಗಿರಿಯನ್ನ ಪರಿಷ್ಕರಿಸಿದಂತೆ. ಮನೆ ಬಿಟ್ಟು ಹೊರಡುವ ನಿರ್ಧಾರ ಮಾಡಿದೆ. ಬೀರನ್ನು ತೆಗೆದು ಸೀರೆಯನ್ನ ಚೀಲಕ್ಕೆ ತುಂಬಬೇಕೆಂದರೆ ನನ್ನ ಸೀರೆಗಳೇ ಕಾಣಿಸಲಿಲ್ಲ. ಎಲ್ಲವೂ ನನ್ನದಲ್ಲದ್ದು. ಅರ್ಧದಷ್ಟು ಗಂಡ ಕೊಟ್ಟ ಸೀರೆ, ಇನ್ನರ್ಧ ತಂದೆ ಕೊಟ್ಟದ್ದು. ಇವೆರಡರಲ್ಲಿ ನನ್ನದೆಲ್ಲಿದೆ? 20 ವರ್ಷಗಳ ಕೆಳಗೆ ನಾ ಹುಟ್ಟಿದಾಗ ನನ್ನ ಹೆತ್ತವರು ಸಂತೋಷ ಪಡೆದಿದ್ರು, ಹೆಣ್ಣಾಯಿತಲ್ಲ ಎಂದು ದುಃಖಿಸಲಾರರು ಎಂದುಕೊಂಡಿದ್ದೆ. ಹೆಣ್ಣು ಮಗುವನ್ನ ದ್ವೇಷಿಸುವ ಕಾಲದಲ್ಲಿ ಹುಟ್ಟಿರಲಿಲ್ಲ ನಾನು. ಆದ್ರೂ ಬೆಳೆಯುವ ತಮ್ಮನ ಮೇಲಿದ್ದ ಪ್ರೀತಿ ನನ್ನ ಮೇಲಿರಲಿಲ್ಲ. ಅದು ತಪ್ಪೆಂದು ನನಗೂ ಅನ್ನಿಸ್ಲಿಲ್ಲ, ಯಾಕಂದ್ರೆ ಅವನನ್ನ ಮುದ್ದಿನ ತಮ್ಮ ಕೂಡ ಆಗಿದ್ದ. PUCಯಲ್ಲಿ ನನ್ನ ಎಲ್ಲಾ ಸಂಗಡಿಗರಿಗಿಂತ ಹೆಚ್ಚು ಅಂಕ ತೆಗೆದ್ರು. ಮನೆಯ ಅನಾನುಕೂಲತೆ, ಅಪ್ಪನ ಅಸಹಾಯಕತೆಯನ್ನ ಬಯ್ಯದೆ ಖುಷಿಯಿಂದ ಕನಸಿನ ಇಂಜಿನಿಯರಿಂಗ್ ಬಿಟ್ಟು ಹತ್ತಿರದ ಕಾಲೇಜ್ ಸೇರಿದ್ದೆ. ಪದವಿ ಮುಗಿಯೋದ್ರೊಳಗೆ ನನ್ನ ಎಲ್ಲಾ ಗೆಳತಿಯರು ಇಷ್ಟಪಟ್ಟ ಹುಡುಗರನ್ನ ಪ್ರೀತಿಸಿ ನಿಂತಿದ್ರು. ಅಪ್ಪನ ಘನತೆಗೆ ಕುಂದು ಬರಬಾರದೆಂದು ಅಂತಹ ಯೋಚನೆಯನ್ನ ಕನಸಿನಲ್ಲೂ ಹತ್ತಿರ ಬಿಡಲಿಲ್ಲ, ಯಾಕಂದ್ರೆ ಅಂದು ನನ್ನ ತಂದೆ ನನ್ನವನಾಗಿದ್ದ. ಆದರೆ ಅದೇ ತಂದೆ ಹುಟ್ಟಿದಾಗಿಂದ ಎಲ್ಲಿಯವರೆಗೆ ನನ್ನ ಸಾಕಿದ್ದ ಖರ್ಚನ್ನೆಲ್ಲ ಎಣಿಸಿದ್ದ ಎಂದ್ರೆ ಅವನನ್ನ ಅಪ್ಪ ಎಂದು ಯಾವ ಬಾಯಲ್ಲಿ ಕರೆಯಲಿ? ಕಬ್ಬಿಣದ ಚಿಕ್ಕ ಪಂಜರದ ಗಿಳಿಯನ್ನ ಚಿನ್ನದ ದೊಡ್ಡ ಪಂಜರದ ಒಡೆಯನಿಗೆ ಮಾರಿ ಪ್ರತಿಯಾಗಿ ಪಡೆದ ಚಿನ್ನದ ನಾಣ್ಯಗಳ ಬಗ್ಗೆ ಗಿಳಿಗೇನು ಗೊತ್ತು ಪಾಪ? ಅದು ನನಗೆ ಮದುವೆಯಾಗಿತ್ತು. ನನ್ನಪ್ಪನಿಗೆ ವ್ಯಾಪಾರ, ಮದುವೆಯಾಗಲು ಹೆಣ್ಣು ಸಿಗದ ಕಾಲ. ಅದರಲ್ಲೂ ಹಳ್ಳಿವಾಸಿ ಹುಡುಗರಿಗೆ ಮದುವೆ ಕನಸಿನ ಮಾತು. ಅದಕ್ಕೆ ಅಲ್ಲೊಂದು ಇಲ್ಲೊಂದು ಬಡ ಮನೆತನದ ಹುಡುಗಿಯರಿಗೆ ವಧು ದಕ್ಷಿಣೆ ಕೊಟ್ಟು ಮದುವೆ ನಡೆಯುತ್ತಿತ್ತು. ವರದಕ್ಷಿಣೆ ಎಷ್ಟು ಅನಾಗರಿಕತೆಯೋ ಅಷ್ಟೇ ವಧುದಕ್ಷಿಣೆ ಎಂಬುದು ನನ್ನ ಭಾವನೆ. ಅದಕ್ಕೆ ಅಪ್ಪನಿಗೆ ಮೊದಲೇ ಹೇಳಿದ್ದೆ, ಬಡತನವಿರಬಹುದು ಆದ್ರೆ ಇನ್ನೊಬ್ಬರ ಹಂಗಲ್ಲಿ ಬದುಕುವ ಕೆಟ್ಟ ಕಾಲ ಬಂದಿಲ್ಲ. ಮದುವೆ ಆಡಂಬರದ್ದೇನೂ ಬೇಕಿಲ್ಲ, ಆದ್ರೆ ಅಳಿಯನಿಂದ ಹಣವನ್ನ ಮಾತ್ರ ಅಪೇಕ್ಷಿಸಬೇಡಿ ಎಂದು ನನ್ನೆದುರಿಗೆ ತಲೆಯಲ್ಲಾಡಿಸಿದ್ದ ನನ್ನಪ್ಪ. ನಾನು ನಂಬಿದ್ದೆ, ಆದ್ರೆ ಎಲ್ಲವೂ ನನ್ನ ಬೆನ್ನ ಹಿಂದೆ ನಡೆದಿತ್ತು. ಅಪ್ಪನ ಹಣದಾಸೆ, ಆ ಗಂಡಿನ ಹೆಣ್ಣಿನಾಸೆ ವ್ಯಾಪಾರಕ್ಕೆ ಎಲ್ಲ ಅನುಕೂಲತೆಯನ್ನ ಮಾಡಿಕೊಟ್ಟಿತ್ತು. ನಾನು 2,20,000 ಭಿಕಾರಿಯಾಗಿದ್ದೆ. ಗೊತ್ತಾಗಿದ್ರೆ ಪ್ರತಿಭಟಿಸುತ್ತಿದ್ದೆ, ಮದುವೆಯನ್ನ ಧಿಕ್ಕರಿಸಿ ಎದ್ದು ಬರುತ್ತಿದ್ದೆ. ಆದ್ರೆ ಅದಾವುದು ಗೊತ್ತಿಲ್ಲದ ನಾನು ಅತ್ತೆಯ ಹತ್ತಿರ ಇಂದು ಜಗಳಕ್ಕೆ ನಿಂತಿದ್ದೆ. ಅತ್ತೆಯ ಕೊಂಕುನುಡುಗೆ ತಿರುಗಿ ಮಾತನಾಡಿ ಜಗಳವನ್ನ ನಾನೇ ಪ್ರಾರಂಭಿಸಿದ್ದು. ಯಾಕಂದ್ರೆ ಜಗಳವಾಡುವ ಹಕ್ಕು ನನಗಿದೆ ಎಂದುಕೊಂಡಿದ್ದೆ. ನಾನೊಬ್ಬ ಕೊಂಡು ತಂದ ಗುಲಾಮ ಒಡೆಯನಿಗೆ ಮರು ಮಾತನಾಡಬಾರದೆಂದು ನನಗೇನು ಗೊತ್ತಿತ್ತು? ತಾರಕಕ್ಕೇರಿದ ಜಗಳದಲ್ಲಿ ನನ್ನ ತಂದೆಯ ಬಗ್ಗೆ ಕೆಟ್ಟ ಮಾತು ಅತ್ತೆಯ ಬಾಯಿಂದ ಬಂದಾಗ ನನ್ನ ಸಹನೆಯ ಕಟ್ಟೆ ಒಡೆದಿತ್ತು. ನನಗೇನು ಗೊತ್ತಿತ್ತು? ಅವನೊಬ್ಬ ಮಗಳನ್ನ ಮಾರಿದ ವ್ಯಾಪಾರಿ ಎಂದು ಕೊಂಡುಕೊಂಡ ಗಂಡ ಬಂದು ಕೆನ್ನೆಗೊಂದು ಬಾರಿಸಿ ಇನ್ನೊಂದು 10,000 ಕೊಟ್ಟಿದ್ರೆ ನಿನ್ಗಿಂತ ಬೆಳ್ಳಗಿನ ತೆಳ್ಳಗಿನ ಹುಡುಗಿ ಸಿಕ್ತಿದ್ಲು ಎಂದಾಗ ನನ್ನ ಸ್ವಾಭಿಮಾನ ಸತ್ತು ಹೆಣವಾದಿತ್ತು. ಸುಳ್ಳಲ್ಲ, 2 ಲಕ್ಷಕ್ಕೆ ಮದುವೆಯ ನೆಪದಲ್ಲಿ ಮಾರುವ ಬದಲು ಯಾವುದು ವ್ಯಭಿಚಾರದ ಮನೆಗೆ ಮಾರಿದ್ರೆ 1,00,000 ಹೆಚ್ಚೇ ಸಿಗುತ್ತಿತ್ತೇನು. ದಾರೆ ಎರವ ನಾಟಕವೂ ಇರುತ್ತಿರಲಿಲ್ಲ, ಜೊತೆಗೆ ಮದುವೆಯ ಖರ್ಚು ಉಳಿಯುತ್ತಿತ್ತು ಎಂಬ ಕೆಟ್ಟ ಯೋಚನೆಗಳು ನನ್ನನ್ನ ಪರಿಹಾಸ್ಯ ಮಾಡುತ್ತಿತ್ತು. ಅಷ್ಟರಲ್ಲಿ ಬಾಗಿಲ ಚಿಲಕ ಒಡೆದು ನನ್ನ ಗಂಡ ನೆನೆಸಿಕೊಂಡವ ಒಳಗೆ ಬಂದ. ಅಪ್ಪ ಮಾಡಿದ ವ್ಯಾಪಾರಕ್ಕೆ ಜೀವನವಿಡೀ ದಾಸಿಯಂತೆ ದಿನಕ್ಕೊಂದು ಕೊಂಕು ಮಾತುಗಳನ್ನ ಕೇಳಿಸಿಕೊಂಡು ಇವನ ಹಂಗಿನಲ್ಲಿ ಬದುಕು ಅಸಾಧ್ಯ ಅನಿಸಿತ್ತು. ಕತ್ತಿನ ತಾಳಿಯನ್ನೇ ಬಿಚ್ಚಿ ಗಂಡನ ಕೈಲಿಟ್ಟೆ. ಏನಿದ್ರ ಅರ್ಥ ಎಂದ. ದುಡ್ಡಿಗೇನು ಕಮ್ಮಿ ಇಲ್ಲ, ನನ್ಗಿಂತ ಕೇವಲ 10,000 ಜಾಸ್ತಿ. ಕೊಂಡು ತನ್ನಿ ತೆಳ್ಳಗಿನ ಬೆಳ್ಳಗಿನ ಹೆಂಡತಿಯನ್ನ, ಅವಳ ಕೊರಳಿಗೆ ಕಟ್ಟಿ ಇದನ್ನ ಎಂದು ಹೊಸ್ತಿಲು ದಾಟಿ ನಡೆದಿದ್ದೆ. ನನ್ನದಲ್ಲದ ಖಾಲಿ ಕೈಚೀಲ ಹೊತ್ತು. ಎಂತಹ ಒಂದು ಅದ್ಭುತವಾಗಿರೋ ಕಥೆ ಇದಾಗಿದೆ ಅಲ್ವಾ ಸ್ನೇಹಿತರೆ? ಈ ಒಂದು ಕಥೆಯನ್ನ ಬರೆದಿರೋರು ವಿನಯ್ ಎನ್ನುವರು. ಅದೆಷ್ಟೋ ಹೆಣ್ಣು ಮಕ್ಕಳು ಇವತ್ತಿಗೂ ಕೂಡ ಅನುಭವಿಸ್ತಾ ಇರುವಂತಹ ಕಷ್ಟವನ್ನ ಈ ಒಂದು ಕಥೆ ಸಾರಿ ಹೇಳುತ್ತೆ ಅಂತಾನೆ ಹೇಳಬಹುದು. ಸೊ ಹಾಗೆ ನನಗಂತೂ ಈ ಕಥೆ ಇಷ್ಟ ಆಯ್ತು, ಹಾಗೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನಿಮಗಾಗಿ ನಾಳಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಕಥೆಯನ್ನ ಹೇಳೋದಕ್ಕೆ ಬರ್ತೀನಿ. ಹಾಗೆ ಈ ಕಥೆ ನಿಮ್ಗೆ ಹೇಗನ್ನಿಸ್ತು ಅನ್ನೋದನ್ನ ನಮ್ಮ ಸಂಖ್ಯೆ 9686976092 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240142, ಮೊಬೈಲ್ ಸಂಖ್ಯೆ 9535191545.

0: ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
3: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
4: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ವಚನ ವಿಹಾರ ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಪಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: This is the beginning.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
4: Our difficulty, as I said, is not about the ultimate future. Our difficulty is how to make the heterogeneous mass

ಅಂಬೇಡ್ಕರ್ ಓದು ಸರಣಿಯ ಸಮಸ್ತ ಕೇಳುಗರಿಗೆ ನಮಸ್ಕಾರಗಳು. ನಾನು ಜ್ಯೋತಿ, ಸಹಾಯಕ ಪ್ರಾಧ್ಯಾಪಕರು, ಇಂಗ್ಲಿಷ್ ವಿಭಾಗ, ತುಮಕೂರು ವಿಶ್ವವಿದ್ಯಾನಿಲಯ. ಕಾರ್ಮಿಕರು ಮತ್ತು ಸಂಸದೀಯ ಪ್ರಜಾಪ್ರಭುತ್ವ. ಇಂಡಿಯನ್ ಫೆಡರೇಷನ್ ಆಫ್ ಲೇಬರ್ ದೆಹಲಿಯಲ್ಲಿ 1943 ಸೆಪ್ಟೆಂಬರ್ 8-17 ಏರ್ಪಡಿಸಿದ್ದ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ವರ್ಕರ್ಸ್ ಸ್ಟಡಿ ಕ್ಯಾಂಪ್ನ ಮುಕ್ತಾಯ ಸಮಾವೇಶದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಾಡಿದ ಭಾಷಣದ ಮೊದಲ ಭಾಗ. ಈ ಸಂಜೆ ನಿಮ್ಮನ್ನುದ್ದೇಶಿಸಿ ಭಾಷಣ ಮಾಡಬೇಕೆಂದು ನನ್ನನ್ನು ಆಮಂತ್ರಿಸಿದ್ದಕ್ಕಾಗಿ ನಿಮ್ಮ ಕಾರ್ಯದರ್ಶಿಯವರಿಗೆ ನನ್ನ ವಂದನೆಗಳು. ಈ ಆಮಂತ್ರಣವನ್ನು ಒಪ್ಪಿಕೊಳ್ಳಲು ಮೊದಲು ನನಗೆ ಸಂಕೋಚವೆನಿಸಿತು. ಅದಕ್ಕೆ 2 ಕಾರಣಗಳು ಉಂಟು. ಮೊದಲನೆಯದಾಗಿ, ಸರ್ಕಾರವನ್ನು ಒತ್ತಾಯಿಸುವ ರೀತಿಯಲ್ಲಿ ನಾನು ಹೆಚ್ಚು ಮಾತಾಡಲಾರೆ. ಎರಡನೆಯದಾಗಿ, ನಿಮ್ಮ ಆಸಕ್ತಿಯ ಪ್ರಮುಖ ವಿಷಯವಾದ ಕಾರ್ಮಿಕ ಸಂಘ ಪದ್ಧತಿ ಅಂದರೆ ಟ್ರೇಡ್ ಯೂನಿಯನಿಸಂ ಬಗೆಗೆ ಹೆಚ್ಚು ಮಾತಾಡಲಾರೆ. ಆದರೂ ನಾನು ಈ ಆಮಂತ್ರಣವನ್ನು ಒಪ್ಪಿಕೊಂಡಿದ್ದೇಕೆಂದರೆ ನಾನು ನಿರಾಕರಿಸಿದರೆ ನಿಮ್ಮ ಕಾರ್ಯದರ್ಶಿಯವರು ಕೇಳಲೇ ಇಲ್ಲ. ಅಲ್ಲದೆ ಭಾರತದಲ್ಲಿ ಕಾರ್ಮಿಕರ ಸಂಘಟನೆ ಎಂಬ ವಿಷಯವನ್ನು ಕುರಿತು ನಾನು ಬಹಳ ದಿನಗಳಿಂದ ತೀವ್ರವಾಗಿ ಚಿಂತಿಸುತ್ತಿದ್ದು ಅದನ್ನು ನಿಮ್ಮ ಮುಂದಿಡಬೇಕು. ಕಾರ್ಮಿಕ ಸಂಘ ಪದ್ಧತಿಯಲ್ಲಿ ಪ್ರಮುಖ ಆಸಕ್ತಿ ಇದ್ದವರಿಗೂ ಸಹ ಈ ನನ್ನ ಚಿಂತನೆ ಹಿಡಿಸಬಹುದು ಎಂದುಕೊಂಡು ಈ ನನ್ನ ಚಿಂತನೆಯನ್ನು ತಮ್ಮ ಮುಂದಿಡಲು ಇದೇ ಸದಾವಕಾಶ ಎಂದು ಅನಿಸಿತು. ಮಾನವ ಸಮಾಜದ ಆಡಳಿತವು ಕೆಲವು ಮಹತ್ವಪೂರ್ಣ ಬದಲಾವಣೆಗಳನ್ನು ಕಂಡಿದೆ. ಮಾನವ ಸಮಾಜದಲ್ಲಿ ಆಡಳಿತವು ದಬ್ಬಾಳಿಕೆಯ ಸರ್ವಾಧಿಕಾರಿಗಳು ಅನುಸರಿಸುತ್ತಿದ್ದ ನಿರಂಕುಶಾಧಿಪತ್ಯದ ರೂಪದಲ್ಲಿದ್ದ ಕಾಲವೊಂದಿತ್ತು. ಇದರ ಸ್ಥಾನದಲ್ಲಿ ದೀರ್ಘ ಹಾಗೂ ರಕ್ತಪಾತದ ಹೋರಾಟದ ನಂತರ ಸಂಸದೀಯ ಪ್ರಜಾಪ್ರಭುತ್ವ ಎಂದು ಪ್ರಸಿದ್ಧವಾಗಿರುವ ಒಂದು ಸರ್ಕಾರದ ವ್ಯವಸ್ಥೆಯನ್ನು ಸ್ಥಾಪಿಸಲಾಯಿತು. ಆಗ ಇದೇ ಶ್ರೇಷ್ಠತಮ ಸರ್ಕಾರ ಎಂದು ಭಾವಿಸಲಾಯಿತು. ಅದು ಪ್ರತಿಯೊಬ್ಬನಿಗೂ ಸ್ವಾತಂತ್ರ್ಯ, ಸ್ವತ್ತು ಮತ್ತು ಸಂತೋಷದ ಸಾಧನೆಯ ಹಕ್ಕನ್ನು ನೀಡುವ ಸುವರ್ಣಯುಗವೊಂದನ್ನು ಸೃಷ್ಟಿಸುತ್ತದೆ ಎಂದು ಆಗ ನಂಬಲಾಯಿತು. ಅಲ್ಲದೆ ಅಂತಹ ಉನ್ನತ ಭರವಸೆಗಳಿಗೆ ಬಲವಾದ ಕಾರಣಗಳೂ ಇದ್ದವು. ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಜನರ ಅಭಿಮತವನ್ನು ವ್ಯಕ್ತಪಡಿಸಲು ಶಾಸಕಾಂಗವಿರುತ್ತದೆ. ಶಾಸಕಾಂಗಕ್ಕೆ ಅಧೀನವಿದ್ದು ಅದಕ್ಕೆ ವಿಧೇಯತೆಯನ್ನು ತೋರಿಸಬೇಕಾದ ಕಾರ್ಯಾಂಗವಿರುತ್ತದೆ. ಶಾಸಕಾಂಗ ಮತ್ತು ಕಾರ್ಯಾಂಗಗಳ ಮೇಲೆ ನ್ಯಾಯಾಂಗವಿದ್ದು ಅದು ಅವೆರಡನ್ನೂ ನಿಯಂತ್ರಿಸುವ ಮೂಲಕ ಅವುಗಳನ್ನು ತಮ್ಮ ತಮ್ಮ ಹದ್ದುಬಸ್ತಿನಲ್ಲಿಟ್ಟಿರುತ್ತದೆ. ಪ್ರಜೆಗಳದ್ದೇ ಆದ, ಪ್ರಜೆಗಳಿಂದಲೇ ಆಳಲ್ಪಡುವ ಮತ್ತು ಪ್ರಜೆಗಳಿಗೋಸ್ಕರವೇ ಆಳುವ ಈ ಪ್ರಜಾ ಸರಕಾರಕ್ಕೆ ಸಂಸದೀಯ ಪ್ರಜಾಪ್ರಭುತ್ವದ ಎಲ್ಲ ಲಕ್ಷಣಗಳು ಇರುತ್ತವೆ. ಆದ್ದರಿಂದ ಸಂಸದೀಯ ಪ್ರಜಾಪ್ರಭುತ್ವವು ಪ್ರಾರಂಭವಾಗಿ ಹಾಗೂ ಸಾರ್ವತ್ರಿಕವಾಗಿ ಸ್ವೀಕರಿಸಲ್ಪಟ್ಟು 1 ಶತಮಾನ ಸಹ ಆಗಿಲ್ಲದಿದ್ದರೂ ಅದರ ವಿರುದ್ಧ ಬಂಡೇಳುತ್ತಿರುವುದು ಆಶ್ಚರ್ಯದ ವಿಷಯವೇ ಸರಿ. ಅದರ ವಿರುದ್ಧ ಇಟಲಿ, ಜರ್ಮನಿ, ರಷ್ಯಾ ಮತ್ತು ಸ್ಪೇನ್ನಲ್ಲಿ ಬಂಡೇಳಲಾಗುತ್ತಿದೆ. ಸಂಸದೀಯ ಪ್ರಜಾಪ್ರಭುತ್ವದ ವಿರುದ್ಧ ಅತೃಪ್ತಿ ಸೂಚಿಸುತ್ತಿರುವ ದೇಶಗಳ ಸಂಖ್ಯೆ ಅತ್ಯಲ್ಪ. ಆದರೂ ಸಂಸದೀಯ ಪ್ರಜಾಪ್ರಭುತ್ವದ ವಿರುದ್ಧ ಈ ಅಸಹನೆ, ಈ ಅತೃಪ್ತಿ ಏತಕ್ಕಾಗಿ? ಈ ಪ್ರಶ್ನೆ ಪರಿಶೀಲನೆಗೆ ಅರ್ಹ. ಉಳಿದ ದೇಶಗಳಿಗಿಂತ ಭಾರತಕ್ಕೆ ಈ ಪ್ರಶ್ನೆಯ ಪರಿಶೀಲನಾರ್ಹತೆಯ ಅವಶ್ಯಕತೆ ಹೆಚ್ಚಾಗಿದೆ. ಭಾರತವು ಸಂಸದೀಯ ಪ್ರಜಾತಂತ್ರವನ್ನು ರಚಿಸಲು ಮಾತುಕತೆ ನಡೆಸುತ್ತಿದೆ. ಸಂಸದೀಯ ಪ್ರಜಾತಂತ್ರದ ಬಗ್ಗೆ ಹುಷಾರಾಗಿರಿ. ಮೇಲ್ನೋಟಕ್ಕೆ ಕಾಣುವಂತೆ ಅದೇನು ಉತ್ಕೃಷ್ಟ ವ್ಯವಸ್ಥೆಯಲ್ಲ ಎಂದು ಭಾರತೀಯರಿಗೆ ಸಾಕಷ್ಟು ಧೈರ್ಯದಿಂದ ಹೇಳಬಲ್ಲಂತವರು ಇಂದು ಬೇಕಾಗಿದ್ದಾರೆ. ಸಂಸದೀಯ ಪ್ರಜಾತಂತ್ರ ಏಕೆ ಸೋತಿದೆ? ಸರ್ವಾಧಿಕಾರಿಗಳ ದೇಶದಲ್ಲಿ ಅದು ಸೋತಿದೆ. ಏಕೆಂದರೆ ಅಲ್ಲಿ ಅದೊಂದು ನಿಧಾನವಾಗಿ ಚಲಿಸುವ ವ್ಯವಸ್ಥೆ, ಯಂತ್ರ. ಬೇಗ ಮಾಡಬೇಕಾದ ಕೆಲಸಗಳನ್ನು ಅದು ನಿಧಾನಗೊಳಿಸುತ್ತದೆ. ಸಂಸದೀಯ ಪ್ರಜಾತಂತ್ರದಲ್ಲಿ ಕಾರ್ಯಾಂಗಕ್ಕೆ ಬೇಕಾದ ಶಾಸನಗಳನ್ನು ಶಾಸಕಾಂಗವು ಮಾಡದಿರುವ ಮೂಲಕ ಅದು ಕಾರ್ಯಾಂಗಕ್ಕೆ ಅಡೆತಡೆಗಳನ್ನು ಒಡ್ಡಬಹುದು. ಒಂದು ವೇಳೆ ಶಾಸಕಾಂಗವು ಕಾರ್ಯಾಂಗಕ್ಕೆ ಅಡ್ಡಿ ಮಾಡದಿದ್ದರೆ ನ್ಯಾಯಾಂಗವೇ ಕೆಲವು ಶಾಸನಗಳನ್ನು ಕಾನೂನುಬಾಹಿರವೆಂದು ಘೋಷಿಸಬಹುದು. ಸಂಸದೀಯ ಪ್ರಜಾತಂತ್ರವಂತೂ ಸರ್ವಾಧಿಕಾರಿಗೆ ಪೂರ್ಣ ಸ್ವಾತಂತ್ರ್ಯ ಕೊಡುವುದಿಲ್ಲ. ಅದಕ್ಕಾಗಿಯೇ ಇಟಲಿ, ಸ್ಪೇನ್ ಮತ್ತು ಜರ್ಮನಿಗಳಂತಹ ಸರ್ವಾಧಿಕಾರಿಗಳಿಂದ ಆಳಲ್ಪಡುವ ದೇಶಗಳಲ್ಲಿ ಅದಕ್ಕೆ ಕೆಟ್ಟ ಹೆಸರು ಬಂದಿದೆ.
ಸರ್ವಾಧಿಕಾರಿಗಳಷ್ಟೇ ಸಂಸದೀಯ ಪ್ರಜಾತಂತ್ರದ ವಿರುದ್ಧವಾಗಿದ್ದರೆ ಅದೇನು ಆಶ್ಚರ್ಯದ ವಿಷಯವಾಗುತ್ತಿರಲಿಲ್ಲ. ಸಂಸದೀಯ ಪ್ರಜಾತಂತ್ರದ ವಿರುದ್ಧದ ಅವರ ಪ್ರಮಾಣವು ಪ್ರಮಾಣವೇ ಅಲ್ಲ. ವಾಸ್ತವವಾಗಿ ಸಂಸದೀಯ ಪ್ರಜಾತಂತ್ರವು ಸರ್ವಾಧಿಕಾರಿಗಳನ್ನು ನಿಯಂತ್ರಿಸಲು ಸಿಕ್ಕ ಒಂದು ಒಳ್ಳೆಯ ಅಂಕುಶ ಎಂದು ಎಂಬ ಕಾರಣದಿಂದ ನಾವು ಅದನ್ನು ಸ್ವಾಗತಿಸಬಹುದಿತ್ತು. ಆದರೆ ದುರಾದೃಷ್ಟವಶಾತ್ ಸರ್ವಾಧಿಕಾರಿಗಳನ್ನು ವಿರೋಧಿಸುವಂತಹ ದೇಶಗಳಲ್ಲಿಯೂ ಸಹ ಸಂಸದೀಯ ಪ್ರಜಾತಂತ್ರದ ಬಗೆಗೆ ಅತೀವ ಅತೃಪ್ತಿ ಇದೆ. ಸಂಸದೀಯ ಪ್ರಜಾತಂತ್ರದ ಬಗೆಗಿನ ಅತ್ಯಂತ ದುರದೃಷ್ಟಕರ ಸಂಗತಿ ಇದು. ಇದು ನಿಜಕ್ಕೂ ಬಹಳ ಶೋಚನೀಯ ಸಂಗತಿ. ಏಕೆಂದರೆ ಸಂಸದೀಯ ಪ್ರಜಾತಂತ್ರವು ಬದಲಾಗುತ್ತಿರುವ ಕಾಲವಿದು. ಅದು ಮೂರು ದಿಕ್ಕಿನಲ್ಲಿ ಪ್ರಗತಿ ಹೊಂದಿದೆ. ರಾಜಕೀಯ ಹಕ್ಕುಗಳ ಸಮಾನತೆ ಎಂಬ ಪರಿಕಲ್ಪನೆಯನ್ನು ವಿಸ್ತರಿಸುವ ಮೂಲಕ ಅದು ಪ್ರಗತಿ ಹೊಂದಿದೆ. ವಯಸ್ಕರಿಗೆ ಓಟಿನ ಅಧಿಕಾರವನ್ನು ಕೊಡದಿರುವ ಸಂಸದೀಯ ಪ್ರಜಾತಂತ್ರದ ದೇಶಗಳು ಕೆಲವಿವೆ. ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಎಲ್ಲರಿಗೂ ಸಮಾನ ಅವಕಾಶವಿದೆ ಎಂಬ ತತ್ವವನ್ನು ಅದು ಮಾನ್ಯ ಮಾಡಿದೆ. ಮೂರನೆಯದಾಗಿ, ಯಾವುದೇ ಸಂಸ್ಥೆಯು ತನ್ನ ಸಮಾಜ ವಿರೋಧಿ ಉದ್ದೇಶಕ್ಕಾಗಿ ರಾಜ್ಯವನ್ನು ವಿರೋಧಿಸಲಾಗದು ಎಂಬ ತತ್ವವನ್ನು ಅದು ಮನ್ನಿಸಿದೆ. ಇಷ್ಟೆಲ್ಲ ಇದ್ದರೂ ಪ್ರಜಾತಂತ್ರಕ್ಕೆ ಕಟಿಬದ್ಧವಾಗಿರುವ ದೇಶಗಳಲ್ಲಿಯೂ ಸಹ ಸಂಸದೀಯ ಪ್ರಜಾತಂತ್ರದ ಬಗೆಗೆ ಅತೀವ ಅಸಹನೆ ಇದೆ. ಅಂತಹ ದೇಶಗಳಲ್ಲಿ ಅಸಹನೆಗೆ ಇರುವ ಕಾರಣಗಳು ಸರ್ವಾಧಿಕಾರಿ ದೇಶಗಳು ಕೊಡುವ ಕಾರಣಗಳಿಗಿಂತ ಭಿನ್ನವಾಗಿರಲೇಬೇಕು. ಇಲ್ಲಿ ಹೆಚ್ಚಿನ ವಿವರಗಳಿಗೆ ಕಾಲಾವಕಾಶ ಇಲ್ಲ. ಸಂಸದೀಯ ಪ್ರಜಾತಂತ್ರವು ಸ್ವಾತಂತ್ರ್ಯ, ಸ್ವತ್ತು ಮತ್ತು ಸಂತೋಷಗಳ ಗಳಿಕೆಗೆ ಅವಕಾಶ ಮಾಡಿಕೊಡುವ ಹಕ್ಕನ್ನು ಕೊಡುವಲ್ಲಿ ಜನತೆಗೆ ನಿರಾಶೆಯನ್ನುಂಟು ಮಾಡಿದೆ ಎಂಬ ಅರಿವೇ ಅದರ ಬಗೆಗಿನ ಅಸಹನೆಗೆ ಕಾರಣ ಎಂದು ಸ್ಥೂಲವಾಗಿ ಹೇಳಬಹುದು. ಒಂದು ವೇಳೆ ಇದು ನಿಜವೇ ಆದರೆ ಅದರ ಸೋಲಿನ ಕಾರಣಗಳನ್ನು ತಿಳಿದುಕೊಳ್ಳುವುದು ಅವಶ್ಯಕ. ಪ್ರಾಯಶಃ ದೋಷಯುಕ್ತ ತತ್ವ ಅಥವಾ ದೋಷಯುಕ್ತ ಅನುಷ್ಠಾನ ಅಥವಾ ಇವೆರಡೂ ಅದರ ಸೋಲಿಗೆ ಕಾರಣವಿರಬಹುದು. ಈ ಎರಡೂ ಕಾರಣಗಳಿರಬೇಕೆಂಬುದೇ ನನ್ನ ಅಭಿಪ್ರಾಯ. ಸಂಸದೀಯ ಪ್ರಜಾತಂತ್ರವನ್ನು ಹಾಳು ಮಾಡಿರುವುದು ಒಪ್ಪಂದದ ಸ್ವಾತಂತ್ರ್ಯ ಸಿದ್ಧಾಂತವೇ ಎಂಬುದರಲ್ಲಿ ನನಗೆ ಸಂದೇಹವೇ ಇಲ್ಲ. ಈ ಸಿದ್ಧಾಂತಕ್ಕೆ ಮಾನ್ಯತೆ ನೀಡಲಾಯಿತಲ್ಲದೆ ಅದನ್ನು ಸ್ವಾತಂತ್ರ್ಯದ ಹೆಸರಿನಲ್ಲಿ ಎತ್ತಿ ಹಿಡಿಯಲಾಯಿತು. ಸಂಸದೀಯ ಪ್ರಜಾತಂತ್ರವು ಆರ್ಥಿಕ ಅಸಮಾನತೆಗೆ ಗಮನ ಕೊಡಲಿಲ್ಲ. ಒಂದು ವೇಳೆ ಒಪ್ಪಂದಕ್ಕೆ ಬದ್ಧವಾಗಿರುವ ಪಕ್ಷಗಳು ಆರ್ಥಿಕವಾಗಿ ಅಸಮಾನವಾಗಿದ್ದರೆ ಅವುಗಳ ಮೇಲೆ ಒಪ್ಪಂದದ ಸ್ವಾತಂತ್ರ್ಯವು ದುರ್ಬಲ ಪಕ್ಷಕ್ಕೆ ಮೋಸ ಮಾಡುವ ಅವಕಾಶವನ್ನು ಪ್ರಬಲ ಪಕ್ಷಕ್ಕೆ ಕೊಟ್ಟರೂ ಅದು ಉದಾಸೀನ ಭಾವವನ್ನೇ ತೆಳೆಯಿತು. ಇದರ ಪರಿಣಾಮವಾಗಿ ಸಂಸದೀಯ ಪ್ರಜಾತಂತ್ರವು ತಾನು ಸ್ವಾತಂತ್ರ್ಯದ ಪ್ರತಿಪಾದಕನೆಂದು ಹೇಳಿಕೊಳ್ಳುತ್ತಲೇ ಬಡವರಿಗೂ, ತುಳಿಯಲ್ಪಟ್ಟವರಿಗೂ, ಉತ್ತರಾಧಿಕಾರವನ್ನು ಕಳೆದುಕೊಂಡವರಿಗೂ ಸತತವಾಗಿ ಆರ್ಥಿಕ ಅನ್ಯಾಯಗಳನ್ನು ಎಸಗುತ್ತಾ ಬಂದಿದೆ. ಸಂಸದೀಯ ಪ್ರಜಾತಂತ್ರವನ್ನು ಕಲುಷಿತಗೊಳಿಸಿರುವ ಮತ್ತೊಂದು ಸಿದ್ಧಾಂತವೆಂದರೆ, ಎಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾತಂತ್ರವಿಲ್ಲವೋ ಅಲ್ಲಿ ರಾಜಕೀಯ ಪ್ರಜಾತಂತ್ರಕ್ಕೆ ಏಳಿಗೆ ಇಲ್ಲ ಎಂಬುದನ್ನು ಅರಿಯದೇ ಇರುವುದು. ಇದನ್ನು ಕೆಲವರು ಆಕ್ಷೇಪಿಸಬಹುದು. ಹಾಗೆ ಆಕ್ಷೇಪಿಸ ಬಯಸುವವರಿಗೆ ನಾನೊಂದು ಪ್ರಶ್ನೆ ಕೇಳುತ್ತೇನೆ. ಇಟಲಿ, ಜರ್ಮನಿ ಮತ್ತು ರಷ್ಯಾ ದೇಶಗಳಲ್ಲಿ ಸಂಸದೀಯ ಪ್ರಜಾತಂತ್ರವು ಅಷ್ಟು ಸುಲಭವಾಗಿ ಪತನವಾಯಿತೇಕೆ? ಅಷ್ಟೇ ಸುಲಭವಾಗಿ ಇಂಗ್ಲೆಂಡಿನಲ್ಲಾಗಲಿ, ಅಮೆರಿಕಾದ ಸಂಯುಕ್ತ ಸಂಸ್ಥಾನಗಳಲ್ಲಾಗಲಿ ಅದು ಪತನವಾಗಲಿಲ್ಲವೇಕೆ? ನನ್ನ ಪ್ರಕಾರ ಇದಕ್ಕೆ ಒಂದೇ ಉತ್ತರವಿದೆ. ಅದೆಂದರೆ, ಇಂಗ್ಲೆಂಡ್ ಮತ್ತು ಅಮೆರಿಕಾದ ಸಂಯುಕ್ತ ಸಂಸ್ಥಾನಗಳಲ್ಲಿ ಹೆಚ್ಚಿನ ಮಟ್ಟದ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾತಂತ್ರಗಳಿದ್ದವು ಮತ್ತು ಉಳಿದ ದೇಶಗಳಲ್ಲಿ ಇರಲಿಲ್ಲ. ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾತಂತ್ರಗಳು ರಾಜಕೀಯ ಪ್ರಜಾತಂತ್ರದ ಸ್ನಾಯು ಮತ್ತು ನರಗಳು. ಸ್ನಾಯು ಮತ್ತು ನರಗಳು ಗಟ್ಟಿಯಾದಂತೆಲ್ಲ ದೇಹವು ಗಟ್ಟಿಯಾಗುತ್ತದೆ. ಪ್ರಜಾತಂತ್ರವು ಸಮಾನತೆಗೆ ಮತ್ತೊಂದು ಹೆಸರು. ಸಂಸದೀಯ ಪ್ರಜಾತಂತ್ರವು ಸ್ವಾತಂತ್ರ್ಯದ ಒತ್ತಾಸೆಯನ್ನು ಮೂಡಿಸಿತು. ಆದರೆ ಅದು ಸಮಾನತೆಯ ಸಾಮಾನ್ಯ ಪರಿಚಯವನ್ನು ಮಾಡಿಕೊಳ್ಳಲಿಲ್ಲ. ಸಮಾನತೆಯ ಮಹತ್ವವನ್ನು ಅರಿತುಕೊಳ್ಳುವಲ್ಲಿ ಅದು ಸೋತಿತು. ಅಲ್ಲದೆ ಅದು ಸ್ವಾತಂತ್ರ್ಯ ಮತ್ತು ಸಮಾನತೆಗಳನ್ನು ಸರಿದೂಗಿಸಿಕೊಂಡು ಹೋಗಲು ಯಾವ ಪ್ರಯತ್ನವನ್ನು ಮಾಡಲಿಲ್ಲ. ಇದರ ಪರಿಣಾಮವಾಗಿ ಸ್ವಾತಂತ್ರ್ಯವು ಸಮಾನತೆಯನ್ನು ನುಂಗಿ ಹಾಕಿತ್ತಲ್ಲದೆ ಅಸಮಾನತೆಯ ಸಂತತಿಯನ್ನು ಉಳಿಸಿಕೊಂಡಿದೆ. ಸಂಸದೀಯ ಪ್ರಜಾತಂತ್ರದ ಸೋಲಿಗೆ ನನ್ನ ಪ್ರಕಾರ ಈ ದೋಷಯುಕ್ತ ಸಿದ್ಧಾಂತಗಳೇ ಕಾರಣವೆಂಬುದನ್ನು ನಾನು ತೋರಿಸಿಕೊಟ್ಟಿದ್ದೇನೆ. ಆದರೆ ದೋಷಯುಕ್ತ ಸಿದ್ಧಾಂತಕ್ಕಿಂತ ದೋಷಯುಕ್ತ ಅನುಷ್ಠಾನವೇ ಸಂಸದೀಯ ಪ್ರಜಾತಂತ್ರದ ಸೋಲಿಗೆ ಹೆಚ್ಚಿನ ಕಾರಣ
ಎಂಬುದು ಸಹ ನನಗೆ ಖಚಿತವಾಗಿದೆ. ರಾಜಕೀಯವಾಗಿ ನಾವು ಯಾವುದೇ ಸಮಾಜವನ್ನು ಆಳುವವರು ಮತ್ತು ಆಳಲ್ಪಡುವವರು ಎಂದು ಎರಡು ವರ್ಗ ಮಾಡಬಹುದು. ಈ ವರ್ಗೀಕರಣ ಒಂದು ಅನಿಷ್ಟವೇ ಸರಿ. ಈ ಅನಿಷ್ಟ ಇಷ್ಟಕ್ಕೇ ಇದ್ದರೆ ಅದೇನು ಮಹತ್ವದ ವಿಷಯವಾಗುತ್ತಿರಲಿಲ್ಲ. ಆದರೆ ಈ ವರ್ಗೀಕರಣ ದುರಾದೃಷ್ಟವಶಾತ್ ಮುಂದೆ ಒಂದು ಮಾದರಿಯಾಗಿ ಬಿಡುತ್ತದೆ ಹಾಗೂ ತಾರತಮ್ಯಕ್ಕೆ ಕಾರಣವಾಗುತ್ತದೆ. ಅಂದರೆ ಆಳುವವರು ಯಾವಾಗಲೂ ಆಳುವವರ ವರ್ಗದಿಂದಲೇ ಬರುತ್ತಾರೆ ಮತ್ತು ಆಳಲ್ಪಡುವವರ ವರ್ಗ ಎಂದೂ ಆಳುವವರ ವರ್ಗವಾಗುವುದಿಲ್ಲ. ಜನರೆಂದು ತಮ್ಮನ್ನು ತಾವೇ ಆಳಿಕೊಳ್ಳುವುದಿಲ್ಲ. ಅವರು ಸರಕಾರವನ್ನು ಸ್ಥಾಪಿಸಿ ಅದರಿಂದ ತಾವೇ ಆಳಿಸಿಕೊಳ್ಳುತ್ತಾರೆ. ಅಲ್ಲದೆ ಅದು ತಮ್ಮದೇ ಆದ ಸರ್ಕಾರ ಎಂಬುದನ್ನು ಮರೆತು ಬಿಡುತ್ತಾರೆ. ಪರಿಸ್ಥಿತಿ ಹೀಗಿರುವಾಗ ಸಂಸದೀಯ ಪ್ರಜಾತಂತ್ರವು ಎಂದು ಜನರ ಸರ್ಕಾರವಾಗಿಲ್ಲ, ಜನರಿಂದ ಆಳುವ ಸರ್ಕಾರವೂ ಆಗಿಲ್ಲ. ಅದಕ್ಕಾಗಿಯೇ ಅದು ಜನರಿಗೋಸ್ಕರವೇ ಆದ ಸರ್ಕಾರವೂ ಆಗಿಲ್ಲ. ಸಂಸದೀಯ ಪ್ರಜಾತಂತ್ರವು ಅದಕ್ಕೆ ಜನತಂತ್ರದ ಎಲ್ಲಾ ಲಕ್ಷಣಗಳಿದ್ದರೂ ವಾಸ್ತವವಾಗಿ ವಂಶಪಾರಂಪರ್ಯವಾಗಿ ಆಳಲ್ಪಡುವವರ ವರ್ಗ ಮತ್ತು ವಂಶಪಾರಂಪರ್ಯವಾಗಿ ಆಳುವವರ ವರ್ಗಗಳ ಸರ್ಕಾರವಾಗಿದೆ. ಸಂಸದೀಯ ಪ್ರಜಾತಂತ್ರದ ಈ ಶೋಚನೀಯ ಸೋಲಿಗೆ ರಾಜಕೀಯ ಜೀವನದ ದುಷ್ಟ ಅನುಷ್ಠಾನವೇ ಕಾರಣ. ಈ ಕಾರಣದಿಂದಾಗಿಯೇ ಸಂಸದೀಯ ಪ್ರಜಾತಂತ್ರವು ಸ್ವಾತಂತ್ರ್ಯ, ಸ್ವತ್ತು ಮತ್ತು ಸಂತೋಷ ಸಂಪಾದಿಸಿಕೊಡಲಾಗುವುದೆಂದು ಜನಸಾಮಾನ್ಯರಿಗೆ ಕೊಟ್ಟ ಭರವಸೆಯನ್ನು ಈಡೇರಿಸದೇ ಇರುವುದು. ಇದಕ್ಕೆ ಯಾರು ಹೊಣೆ ಎಂಬುದೇ ಈಗಿನ ಪ್ರಶ್ನೆ. ಬಡಜನರು, ಕೂಲಿಕಾರರು ಮತ್ತು ತುಳಿಯಲ್ಪಟ್ಟವರ ವರ್ಗಗಳಿಗೆ ಸಂಸದೀಯ ಪ್ರಜಾತಂತ್ರವು ಒಳ್ಳೆಯದನ್ನು ಮಾಡುವಲ್ಲಿ ಸೋತಿದ್ದರೆ ಅದಕ್ಕೆ ಈ ಮೂರು ವರ್ಗಗಳೇ ಮುಖ್ಯ ಕಾರಣ. ಮೊದಲನೆಯದಾಗಿ, ಮಾನವ ಜೀವನವನ್ನು ರೂಪಿಸುವಲ್ಲಿ ಆರ್ಥಿಕ ಅಂಶದ ಪರಿಣಾಮದ ಬಗೆಗೆ ಈ ವರ್ಗದವರು ಅತ್ಯಂತ ಭಯಂಕರ ಅಲಕ್ಷ್ಯವನ್ನು ತೋರಿಸಿದ್ದಾರೆ. ಯಾರೋ ಒಬ್ಬರು ಇತ್ತೀಚೆಗೆ ದ ಎಂಡ್ ಆಫ್ ದಿ ಇಕಾನಮಿಕ್ ಮ್ಯಾನ್, ಆರ್ಥಿಕ ಮನುಷ್ಯನ ಅವಸಾನ ಎಂಬ ಪುಸ್ತಕ ಬರೆದಿದ್ದಾರೆ. ಆದರೆ ನಾವು ನಿಜವಾಗಿಯೂ ಆರ್ಥಿಕ ಮಾನವನ ಅಂತ್ಯದ ಬಗ್ಗೆ ಮಾತನಾಡಲು ಬರುವುದೇ ಇಲ್ಲ. ಏಕೆಂದರೆ ಆರ್ಥಿಕ ಮನುಷ್ಯ ಹುಟ್ಟಲೇ ಇಲ್ಲ. ಮಾರ್ಕ್ಸ್ನನ್ನು ಮೂದಲಿಸುವಾಗ ಹೇಳುವ ಮನುಷ್ಯನು ಕೇವಲ ತಿಂದುಂಡು ಬದುಕುವ ಪ್ರಾಣಿಯಲ್ಲ ಎಂಬ ಮಾತು ದುರಾದೃಷ್ಟವಶಾತ್ ಸತ್ಯವಾಗಿದೆ. ಹಂದಿಗಳನ್ನು ಕೊಬ್ಬಿಸುವಂತೆ ಮನುಷ್ಯನನ್ನು ಕೊಬ್ಬಿಸುವುದಷ್ಟೇ ನಾಗರಿಕತೆಯಲ್ಲ ಎಂಬ ಕಾರ್ಲೈನ್ನ ಮಾತನ್ನು ನಾನು ಒಪ್ಪುತ್ತೇನೆ. ಆದರೆ ನಾವು ಅದರಿಂದ ಬಹಳ ದೂರ ಇದ್ದೇವೆ. ಕಾರ್ಮಿಕ ವರ್ಗದವರು ಹಂದಿಗಳಂತೆ ಕೊಬ್ಬಿಲ್ಲವಷ್ಟೇ ಅಲ್ಲ, ಅವರು ಉಪವಾಸವಿರುತ್ತಾರೆ. ಅವರಿಗೆ ಆಹಾರ ಮೊದಲು, ಉಳಿದುದು ಆಮೇಲೆ ಎಂಬುದನ್ನು ನಾವು ಯೋಚಿಸಿದರೆ ಒಳಿತು. ಧನ್ಯವಾದಗಳು.

ಅಂಬೇಡ್ಕರ್ ಓದು ಸರಣಿಯ ಸಮಸ್ತ ಕೇಳುಗರಿಗೆ ನಮಸ್ಕಾರಗಳು. ನಾನು ಜ್ಯೋತಿ, ಸಹಾಯಕ ಪ್ರಾಧ್ಯಾಪಕರು, ಇಂಗ್ಲಿಷ್ ವಿಭಾಗ, ತುಮಕೂರು ವಿಶ್ವವಿದ್ಯಾನಿಲಯ. ಕಾರ್ಮಿಕರು ಮತ್ತು ಸಂಸದೀಯ ಪ್ರಜಾಪ್ರಭುತ್ವ. ಇಂಡಿಯನ್ ಫೆಡರೇಷನ್ ಆಫ್ ಲೇಬರ್ ದೆಹಲಿಯಲ್ಲಿ 1943 ಸೆಪ್ಟೆಂಬರ್ 8 ರಿಂದ 17 ರವರೆಗೆ ಏರ್ಪಡಿಸಿದ್ದ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ವರ್ಕರ್ಸ್ ಸ್ಟಡಿ ಕ್ಯಾಂಪ್ನ ಮುಕ್ತಾಯ ಸಮಾವೇಶದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮಾಡಿದ ಭಾಷಣದ 2ನೇ ಭಾಗ. ಕಾರ್ಲ್ ಮಾರ್ಕ್ಸ್ ಇತಿಹಾಸದ ಆರ್ಥಿಕ ವ್ಯಾಖ್ಯಾನ ಸಿದ್ಧಾಂತವನ್ನು ಪ್ರತಿಪಾದಿಸಿದನು. ಅದರ ಸಾಮಂಜಸ್ಯತೆಯ ಬಗ್ಗೆ ಈಗಾಗಲೇ ಸಾಕಷ್ಟು ವಾದ ವಿವಾದ ಬಿದ್ದಿದೆ. ನನ್ನ ಪ್ರಕಾರ ಮಾರ್ಕ್ಸ್ ಇದನ್ನು ಕೇವಲ ಒಂದು ಸಿದ್ಧಾಂತವೆಂಬಂತೆ ಪ್ರತಿಪಾದಿಸದೆ ಕಾರ್ಮಿಕರಿಗೊಂದು ದಿಕ್ಸೂಚಿ ಎಂಬಂತೆ ಪ್ರತಿಪಾದಿಸಿದನು. ಅಂದರೆ ಆರ್ಥಿಕ ಆಸಕ್ತಿಯೇ ಅತಿ ಮುಖ್ಯ ಆಸಕ್ತಿ ಎಂದು ಮಾಲೀಕರ ವರ್ಗ ಭಾವಿಸುವಂತೆ ಕಾರ್ಮಿಕರೂ ಭಾವಿಸಿದರೆ ಇತಿಹಾಸವು ಜೀವನದಲ್ಲಿ ಆರ್ಥಿಕ ಅಂಶಕ್ಕಿರುವ ಪ್ರಾಮುಖ್ಯವನ್ನು ಇದುವರೆಗೆ ಪ್ರತಿಬಿಂಬಿಸುವುದಕ್ಕಿಂತ ಹೆಚ್ಚಿಗೆ ಪ್ರತಿಬಿಂಬಿಸಿದಂತಾಗುತ್ತದೆ. ಇತಿಹಾಸದ ಆರ್ಥಿಕ ವ್ಯಾಖ್ಯಾನ ಸಿದ್ಧಾಂತವು ಪೂರ್ಣ ಸತ್ಯವಾಗಿಲ್ಲದಿದ್ದರೆ ಅದಕ್ಕೆ ಕಾರ್ಮಿಕ ವರ್ಗದವರೆಲ್ಲರೂ ಈ ಸಹಬಾಳ್ವೆಯ ನಿಯಮಗಳನ್ನು ನಿರ್ಧರಿಸುವ ವಿಧಿ ರೂಪದ ಶಕ್ತಿಯನ್ನು ಆರ್ಥಿಕ ಅಂಶಗಳಿಗೆ ಕೊಡಲು ಸೋತಿದ್ದುದೇ ಕಾರಣ. ಕಾರ್ಮಿಕ ವರ್ಗದವರು ಮನುಕುಲದ ಸರ್ಕಾರವನ್ನು ವಿವರಿಸುವ ಸಾಹಿತ್ಯವನ್ನು ಪರಿಚಯ ಮಾಡಿಕೊಳ್ಳಲು ಸೋತಿದ್ದಾರೆ. ಕಾರ್ಮಿಕ ವರ್ಗದ ಪ್ರತಿಯೊಬ್ಬನು ಆಧುನಿಕ ಕಾಲದ ಸಮಾಜ ಮತ್ತು ಸರಕಾರದ ಬಗೆಗೆ ತಿಳಿಸುವ 4 ದಾಖಲೆಗಳನ್ನು ಪರಿಚಯ ಮಾಡಿಕೊಳ್ಳಲೇಬೇಕು. ಅವೆಂದರೆ ರೂಸೋನ ಸಾಮಾಜಿಕ ಒಪ್ಪಂದ, ಸೋಷಿಯಲ್ ಕಾಂಟ್ರಾಕ್ಟ್, ಮಾರ್ಕ್ಸ್ನ ಸಮತಾವಾದದ ಪ್ರಣಾಳಿಕೆ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ, 13ನೆಯ ಲಿಯೋ ಪೋಪ್ ಲಿಯೋ ಕಾರ್ಮಿಕರ ಸ್ಥಿತಿಗತಿಗಳನ್ನು ಕುರಿತು ಬರೆದಿರುವ ಜ್ಞಾನಕೋಶ ಎನ್ಸೈಕ್ಲಿಕಲ್, ಮತ್ತು ಸ್ವಾತಂತ್ರ್ಯದ ಬಗೆಗೆ ಜಾನ್ ಸ್ಟುವರ್ಟ್ ಮಿಲ್ನ ಬರವಣಿಗೆ ಆನ್ ಲಿಬರ್ಟಿ. ಆದರೆ ಕಾರ್ಮಿಕ ವರ್ಗದವರು ಅವುಗಳಿಗೆ ಕೊಡಬೇಕಾದ ಗಮನವನ್ನು ಕೊಡುವುದಿಲ್ಲ. ಅದರ ಬದಲು ಅವರು ಪುರಾತನ ರಾಜರಾಣಿಯರ ಸುಳ್ಳು ಮತ್ತು ಪೌರಾಣಿಕ ಕಥೆಗಳನ್ನು ಓದಿ ಆನಂದಿಸುತ್ತಾರೆ ಹಾಗೂ ಆ ಚಟಕ್ಕೆ ಅಂಟಿಕೊಂಡಿದ್ದಾರೆ. ಅವರು ಇನ್ನೂ ಒಂದು ಗುರುತರವಾದ ಅಪರಾಧವನ್ನು ತಮಗೆ ತಾವೇ ಎಸಗಿಕೊಂಡಿದ್ದಾರೆ. ಸರ್ಕಾರವನ್ನು ತಮ್ಮ ಕೈಗೆ ತೆಗೆದುಕೊಳ್ಳಬೇಕೆಂಬ ಹಂಬಲವನ್ನು ಅವರು ಬೆಳೆಸಿಕೊಂಡೇ ಇಲ್ಲ. ಅಷ್ಟೇ ಅಲ್ಲ, ತಮ್ಮ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಬೇಕಾದರೆ ಸರ್ಕಾರವನ್ನು ತಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕೆಂಬ ಅಗತ್ಯದ ಅರಿವು ಅವರಿಗಿಲ್ಲ. ಅವರಿಗೆ ಸರ್ಕಾರದಲ್ಲಿ ಆಸಕ್ತಿ ಸಹ ಇಲ್ಲ. ಮನುಕುಲವನ್ನು ಇದುವರೆಗೂ ಕಾಡಿರುವ ದುರಂತಗಳಲ್ಲೇ ಇದು ಅತ್ಯಂತ ದೊಡ್ಡದು ಮತ್ತು ಶೋಚನೀಯ. ಈಗಿರುವ ಸಂಸ್ಥೆಗಳಲ್ಲಿ ಕೇವಲ ಕಾರ್ಮಿಕ ಸಂಘ ಧೋರಣೆ ಮಾತ್ರವಿದೆ. ನಾನೇನು ಕಾರ್ಮಿಕ ಸಂಘಗಳ ವಿರೋಧಿಯಲ್ಲ, ಅವು ಬಹಳ ಪ್ರಯೋಜನಕಾರಿ ಉದ್ದೇಶಗಳನ್ನು ಸಾಧಿಸುತ್ತವೆ. ಆದರೆ ಕಾರ್ಮಿಕರ ಪ್ರತಿಯೊಂದು ಪಿಡುಗಿಗೂ ಕಾರ್ಮಿಕ ಸಂಘಗಳೇ ಸರ್ವೌಷಧ ಎಂದು ತಿಳಿಯುವುದು ಬಹಳ ದೊಡ್ಡ ತಪ್ಪು. ಕಾರ್ಮಿಕ ಸಂಘಗಳೇನೋ ಪ್ರಬಲವಾಗಿರಬಹುದು, ಆದರೆ ಅವು ಬಂಡವಾಳಶಾಹಿಯನ್ನಾದರೂ ಚೆನ್ನಾಗಿ ನಡೆಸಿಕೊಂಡು ಹೋಗುವಂತೆ ಬಂಡವಾಳಶಾಹಿಗಳನ್ನು ಬಲಾತ್ಕರಿಸುವಷ್ಟು ಪ್ರಬಲವಾಗಿಲ್ಲ. ಕಾರ್ಮಿಕ ಸಂಘಗಳಿಗೆ ವಿಶ್ವಾಸಾರ್ಹವಾದ ಕಾರ್ಮಿಕರದೇ ಆದ ಸರಕಾರ ಹೊಂದಿದ್ದರೆ ಆಗ ಆ ಸಂಘಗಳು ಇನ್ನೂ ಬಹಳ ಪರಿಣಾಮಕಾರಿಯಾಗುತ್ತಿದ್ದವು. ಸರ್ಕಾರವನ್ನು ನಿಯಂತ್ರಿಸುವುದೇ ಕಾರ್ಮಿಕರ ಗುರಿಯಾಗಬೇಕು. ಕಾರ್ಮಿಕ ಸಂಘಗಳ ಧೋರಣೆಯು ಸರ್ಕಾರವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಗುರಿಯನ್ನಿಟ್ಟುಕೊಳ್ಳುವವರೆಗೂ ಅವು ಕಾರ್ಮಿಕರಿಗೆ ಏನೊಂದೂ ಒಳ್ಳೆಯದನ್ನು ಮಾಡುವುದಿಲ್ಲ. ಅಷ್ಟೇ ಅಲ್ಲ, ಅವು ಕಾರ್ಮಿಕ ಸಂಘಗಳ ಧುರೀಣರ ನಡುವೆ ನಿರಂತರ ಕಚ್ಚಾಟಕ್ಕೆ ಮೂಲವಾಗುತ್ತದೆ. ಕಾರ್ಮಿಕ ಸಂಘ ವರ್ಗದವರನ್ನು ಕಾಡುತ್ತಿರುವ 3ನೇ ಅನಿಷ್ಟವೆಂದರೆ ರಾಷ್ಟ್ರೀಯತೆಯ ಸೋಗಿನಲ್ಲಿ ಅವರನ್ನು ದಿಕ್ಕು ತಪ್ಪಿಸುವುದು. ಭಿಕ್ಷುಕರಂತಿರುವ ಏನೂ ಕೊಡಲು ಶಕ್ತರಲ್ಲದ ಅವರು ಕೆಲವು ವೇಳೆ ರಾಷ್ಟ್ರಕ್ಕಾಗಿ ತಮ್ಮೆಲ್ಲದನ್ನು ತ್ಯಾಗ ಮಾಡಬೇಕಾಗುತ್ತದೆ. ಹೀಗೆ ತ್ಯಾಗ ಮಾಡಿ ಪಡೆದ ರಾಷ್ಟ್ರವು ಸ್ಥಾಪಿತವಾದಾಗ ಅದು ತಮಗೆ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ಕೊಟ್ಟೀತೇ ಇಲ್ಲವೇ ಎಂಬುದನ್ನು ಅವರು ವಿಚಾರಿಸುವ ಗೋಜಿಗೆ ಹೋಗುವುದಿಲ್ಲ. ಅನೇಕ ವೇಳೆ ಇಂತಹ ರಾಷ್ಟ್ರೀಯ ಧೋರಣೆಯಿಂದಲೂ, ಕಾರ್ಮಿಕರ ತ್ಯಾಗದಿಂದಲೂ ಹುಟ್ಟಿದ ಸ್ವತಂತ್ರ ರಾಷ್ಟ್ರವು ಕಾರ್ಮಿಕ ನಾಯಕರ ಆಳ್ವಿಕೆಯಿಂದಾಗಿ ಕಾರ್ಮಿಕ ವರ್ಗದವರ ಶತ್ರುವಾಗುವ ಸಂಭವವೇ ಹೆಚ್ಚು. ಕಾರ್ಮಿಕರು ಈಡಾಗಿರುವ ಶೋಷಣೆಗಳಲ್ಲೇ ಇದು ಅತ್ಯಂತ ಕೆಟ್ಟದು. ಒಂದು ವೇಳೆ ಕಾರ್ಮಿಕ ವರ್ಗದವರು ಸಂಸದೀಯ ಪ್ರಜಾತಂತ್ರದಲ್ಲಿ ಇರಬೇಕಾದ ಪ್ರಸಂಗ ಬಂದರೆ ಆಗ ಅವರು ಅದನ್ನು ತಮ್ಮ ಅನುಕೂಲಕ್ಕೆ ಅನುವಾಗುವಂತೆ ಮಾಡಿಕೊಳ್ಳಬೇಕು. ಈ ಗುರಿಯನ್ನು ಸಾಧಿಸಬೇಕಾದರೆ ನನ್ನ ಪ್ರಕಾರ 2 ವಿಷಯಗಳು ಅವಶ್ಯಕ. ಮೊದಲನೆಯದಾಗಿ, ಭಾರತೀಯ ಕಾರ್ಮಿಕರಿಗೆ ಕಾರ್ಮಿಕ ಸಂಘಗಳನ್ನು ಸ್ಥಾಪಿಸುವುದಷ್ಟೇ ಅಂತಿಮ ಗುರಿ ಎಂಬ ಧೋರಣೆಯನ್ನು ಕೈಬಿಡಬೇಕು.
ಕಾರ್ಮಿಕ ಸಂಘವು ಸರ್ಕಾರವನ್ನು ನೋಡಿಕೊಳ್ಳಲು ಕಾರ್ಮಿಕರೇ ಬೇಕು ಎಂದು ಘೋಷಿಸಬೇಕು. ಅದಕ್ಕಾಗಿ ಕಾರ್ಮಿಕ ಪಕ್ಷವೆಂಬ ರಾಜಕೀಯ ಪಕ್ಷವನ್ನು ಕಟ್ಟಬೇಕು. ಅಂತಹ ಪಕ್ಷವು ತನ್ನ ಸಂಸ್ಥೆಯಲ್ಲಿ ಕಾರ್ಮಿಕ ಸಂಘಗಳನ್ನು ಸೇರಿಸಿಕೊಳ್ಳಬೇಕು. ಆದರೆ ಅದು ಕಾರ್ಮಿಕ ಸಂಘಗಳ ಧೋರಣೆಯ ಸಂಕುಚಿತ ಮತ್ತು ಕಪಿಮಷ್ಟಿಯ ಧೋರಣೆಯಿಂದ ಮುಕ್ತವಾಗಬೇಕು. ಅಂತಿಮ ಲಾಭವನ್ನು ಬಲಿಕೊಟ್ಟು ತಾತ್ಕಾಲಿಕ ಲಾಭಕ್ಕೆ ಒತ್ತು ಕೊಡುವುದನ್ನು, ಕಾರ್ಮಿಕರನ್ನು ಪ್ರತಿನಿಧಿಸಲು ಕಾರ್ಮಿಕ ಸಂಘದ ಅಧಿಕಾರಿಗಳಿಗೆ ಅಧಿಕಾರಯುಕ್ತ ಹಕ್ಕಿದೆ ಎಂಬ ಧೋರಣೆಯನ್ನು ಕೈಬಿಡಬೇಕು. ಅಲ್ಲದೆ ಹಿಂದೂ ಮಹಾಸಭಾದಂತಹ ಕೋಮುವಾದಿ ರಾಜಕೀಯ ಪಕ್ಷಗಳಿಂದಲೂ, ಕಾಂಗ್ರೆಸ್ನಂತಹ ಬಂಡವಾಳಶಾಹಿ ರಾಜಕೀಯ ಪಕ್ಷಗಳಿಂದಲೂ ಅದು ದೂರವಿರಬೇಕು. ಕಾಂಗ್ರೆಸ್ ಅಥವಾ ಹಿಂದೂ ಮಹಾಸಭೆಯಲ್ಲಿ ಕಾರ್ಮಿಕರು ವಿಲೀನವಾಗುವ ಅವಶ್ಯಕತೆಯೇನಿಲ್ಲ, ಅಥವಾ ಅವೆರಡೂ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿವೆ ಎಂಬ ಕಾರಣಕ್ಕಾಗಿ ಅವುಗಳಲ್ಲಿ ಯಾವುದೊಂದರ ಅನುಯಾಯಿಯಾಗುವ ಅವಶ್ಯಕತೆ ಇಲ್ಲ. ಕಾರ್ಮಿಕರು ತಾವೇ ಒಂದು ಪ್ರತ್ಯೇಕ ರಾಜಕೀಯ ಪಕ್ಷವಾಗುವ ಮೂಲಕ ಎರಡು ಉದ್ದೇಶಗಳನ್ನು ಸಾಧಿಸಬಹುದು. ಕಾಂಗ್ರೆಸ್ ಮತ್ತು ಹಿಂದೂ ಮಹಾಸಭೆಗಳ ಹಿಡಿತದಿಂದ ತಪ್ಪಿಸಿಕೊಂಡರೆ ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಇನ್ನೂ ಚೆನ್ನಾಗಿ ಹೋರಾಡಬಹುದು. ರಾಷ್ಟ್ರೀಯತೆ ಹೆಸರಿನಲ್ಲಿ ನಡೆಯುವ ಮೋಸದಿಂದ ಅವರು ತಪ್ಪಿಸಿಕೊಳ್ಳಬಲ್ಲರು. ಎಲ್ಲದಕ್ಕಿಂತ ಮುಖ್ಯವಾದುದೆಂದರೆ ಭಾರತೀಯ ರಾಜಕಾರಣದ ಅವಿಚಾರತೆಯನ್ನು ಅವರು ತಡೆಯಬಲ್ಲರು. ಕಾಂಗ್ರೆಸ್ ರಾಜಕಾರಣವು ಕ್ರಾಂತಿಕಾರಿ ಎಂದು ಹೇಳಲಾಗುತ್ತಿದೆ. ಅದಕ್ಕೆ ಅದು ಬಹಳ ಜನಸಂಖ್ಯೆಯ ಅನುಯಾಯಿಗಳನ್ನು ಗಳಿಸಿಕೊಂಡಿದೆ. ಆದರೆ ಕಾಂಗ್ರೆಸ್ ರಾಜಕಾರಣವು ನಿರಾಶೆಯನ್ನು ಬಿಟ್ಟರೆ ಮತ್ತೇನನ್ನು ಉಂಟು ಮಾಡಿಲ್ಲ ಎಂಬುದು ಸತ್ಯ. ಇದಕ್ಕೆ ಕಾಂಗ್ರೆಸ್ ರಾಜಕಾರಣವು ಬಹಳ ವಿಚಾರಹೀನವಾಗಿರುವುದೇ ಕಾರಣ, ಮತ್ತು ಅದು ವಿಚಾರಹೀನವಾಗಿರುವುದಕ್ಕೆ

ಅವಶ್ಯಕತೆ ಅರಿವೇ ಆಗಿಲ್ಲ. ಕೈಗಾರಿಕೋದ್ಯಮಿಗಳನ್ನು ಚೆನ್ನಾಗಿ ಬೈಯುವುದನ್ನು ಬಿಟ್ಟರೆ ಭಾರತದ ಕಾರ್ಮಿಕ ನಾಯಕರು ಮತ್ತೇನು ಕಲಿತಿಲ್ಲ. ಬರೀ ಬೈಯುವುದೇ ಕಾರ್ಮಿಕ ನಾಯಕರ ಸರ್ವಸ್ವ ಮತ್ತು ಗುರಿ. ಆದ್ದರಿಂದ ಭಾರತೀಯ ಕಾರ್ಮಿಕರ ಪರಿಷತ್ ಈ ದೋಷವನ್ನು ಗುರುತಿಸುವುದು ಮತ್ತು ಕಾರ್ಮಿಕ ವರ್ಗಗಳಿಗಾಗಿ ಅಧ್ಯಯನ ವೃತ್ತಗಳನ್ನು ಪ್ರಾರಂಭಿಸುವುದು ನನಗೆ ಸಂತೋಷವನ್ನು ಉಂಟು ಮಾಡಿದೆ. ಇವು ಕಾರ್ಮಿಕರನ್ನು ಯೋಗ್ಯ ಪ್ರಭುಗಳನ್ನಾಗಿ ಮಾಡುವಲ್ಲಿ ಬಹಳ ಪರಿಣಾಮಕಾರಿಯಾದ ಸಾಧನಗಳಾಗಿವೆ. ಪರಿಷತ್ತು ಮತ್ತೊಂದು ಅವಶ್ಯಕತೆಯನ್ನು ಅಂದರೆ ಕಾರ್ಮಿಕ ಪಕ್ಷದ ರಚನೆಯನ್ನು ಮರೆಯುವುದಿಲ್ಲವೆಂದು ಆಶಿಸುತ್ತೇನೆ. ಇದನ್ನು ಮಾಡಿದಾಗ ಕಾರ್ಮಿಕ ವರ್ಗದವರು ಆಳುವ ಪಕ್ಷದ ಮಟ್ಟಕ್ಕೇರಿದ್ದಕ್ಕಾಗಿ ಪರಿಷತ್ತು ಅವರ ಅಭಿನಂದನೆಗೆ ಪಾತ್ರವಾಗುತ್ತದೆ. ಧನ್ಯವಾದಗಳು.

ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಒಂದು ಸೊಪ್ಪನ್ನು ಬಳಸಿ ಮಾಡಬಹುದಾದಂತಹ ಸೂಪರ್ಬ್ ಆಗಿರುವಂತಹ ತಿಂಡಿ ಬಗ್ಗೆ ತಿಳಿಸ್ತೀನಿ. ಸಾಕಷ್ಟು ಸೊಪ್ಪುಗಳಿಂದ ವಿಭಿನ್ನವಾಗಿ ಅಡುಗೆಗಳನ್ನು ಮಾಡ್ಬೋದು ಸ್ನೇಹಿತರೆ. ಅದರಲ್ಲೂ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಹಾಗೆ ಸಬ್ಬಸಿಗೆ ಸೊಪ್ಪಿನಿಂದ ರೈಸ್ ಐಟಮ್ ಕೂಡ ಬೆಳಗ್ಗೆ ಟಿಫನ್ಗೆ ರೆಡಿ ಮಾಡ್ಬೋದು. ಸಬ್ಬಸಿಗೆ ಸೊಪ್ಪು ರೈಸ್ ಮಾಡ್ಬೋದು, ಜೊತೆಗೆ ಪಾಲಕ್ ಸೊಪ್ಪು ರೈಸು, ಪಾಲಕ್ ಸೊಪ್ಪಿನ ಪಲಾವು, ಹಾಗೆ ಮೆಂತ್ಯ ಸೊಪ್ಪಿಗೆ ಬಂದರೆ ಮೆಂತ್ಯ ಸೊಪ್ಪಿನ ಬಾತ್ ಕೂಡ ಮಾಡ್ಬೋದು. ಸೊ ಮೆಂತ್ಯ ಸೊಪ್ಪು ನಾನು ಹೇಳ್ದಾಗೆ ರೀಸೆಂಟಾಗಿ ಮೆಂತ್ಯ ಸೊಪ್ಪಿನಿಂದ ಮಾಡಬಹುದಾದಂತಹ ಚಟ್ನಿ ಪುಡಿ ಬಗ್ಗೆ ಕೂಡ ತಿಳಿಸಿದ್ದೆ. ಸ್ವಲ್ಪ ಕಹಿ ಅನ್ನೋದು ಬಿಟ್ಟರೆ ಹೆಲ್ತಿಗೆ ಸೂಪರ್ಬ್ ಆಗಿರುವಂತಹ ಫುಡ್ ಅಂತಲೇ ಹೇಳ್ಬೋದು. ಈ ಮೆಂತ್ಯ ಸೊಪ್ಪು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ, ಜೊತೆಗೆ ಜೀರ್ಣಕ್ರಿಯೆಯನ್ನು ಸುಧಾರಣೆ ಮಾಡಲಿಕ್ಕೆ, ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲಿಕ್ಕೆ, ಹಾಗೆ ಕಬ್ಬಿಣಾಂಶವನ್ನು ಹೆಚ್ಚು ಮಾಡಲಿಕ್ಕೆ ತುಂಬಾ ಉಪಯೋಗಕಾರಿ ಈ ಮೆಂತ್ಯ ಸೊಪ್ಪು. ಇದನ್ನು ಬಾಣಂತಿಯರಿಗೆ ಹೆಚ್ಚಾಗಿ ಕೊಡ್ತಾರೆ ಸ್ನೇಹಿತರೆ. ಸೊ ಈ ದಿನ ಸ್ನೇಹಿತರೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಮೆಂತೆ ಅಥವಾ ಮೆಂತ್ಯ ಸೊಪ್ಪಿನಿಂದ ಮಾಡಬಹುದಾದಂತಹ ಬಾತ್ ಬಗ್ಗೆ ತಿಳಿಸ್ತೀನಿ. ಈ ಮೆಂತ್ಯ ಸೊಪ್ಪಿನ ಬಾತನ್ನು ಮಾಡ್ಕೊಳ್ಲಿಕ್ಕೆ ಒಂದು ಮಿನಿಮಮ್ ಒಂದು 1/2 ಗಂಟೆ ಬೇಕೇ ಬೇಕಾಗುತ್ತೆ. ತಡ ಮಾಡೋದು ಬೇಡ. ಈ ಮೆಂತ್ಯ ಸೊಪ್ಪಿನ ಬಾತ್ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಮೆಂತ್ಯ ಬಾತ್ ಮಾಡ್ಕೊಳ್ಲಿಕ್ಕೆ ಅಕ್ಕಿ ಬೇಕು, ಜೊತೆಗೆ ಮೆಂತ್ಯ ಸೊಪ್ಪು ಬೇಕು ಮುಖ್ಯವಾಗಿ. ಹಾಗೆ ಇನ್ನು ಮಸಾಲೆಗಳ ವಿಷಯಕ್ಕೆ ಅಂತ ಬಂದರೆ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿಣದ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು ಬೇಕಾಗುತ್ತೆ. ಇನ್ನು ಮಿಕ್ಸಿಯಲ್ಲಿ ರುಬ್ಕೊಳ್ಳೋಕ್ಕೆ ಬೇಕಾಗಿರುವಂತಹ ಮಸಾಲೆ ಪದಾರ್ಥಗಳು ಏನಪ್ಪ ಅಂದರೆ ಕಾಯಿ ತುರಿ 1/2 ಕಪ್, ಹುರಿಗಡಲೆ, ಲವಂಗ, ಏಲಕ್ಕಿ, ಚಕ್ಕೆ, ಸೋಂಪಿನ ಕಾಳು, ಇವೆಲ್ಲ ರುಬ್ಕೊಳ್ಳೋಕೆ ಬೇಕಾಗತ್ತೆ. ಇನ್ನು ಒಗ್ಗರಣೆಗೆ ಎಣ್ಣೆ ಅಥವಾ ತುಪ್ಪ, ಸಾಸಿವೆ, ಜೀರಿಗೆ, ಪಲಾವೆಲೆ, ಚಕ್ಕೆ, ಲವಂಗ, ಏಲಕ್ಕಿ, ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಮೆಂತ್ಯ ಸೊಪ್ಪು ಬಾತ್ ಮಾಡ್ಕೊಳ್ಳಿಕ್ಕೆ. ಹಾಗಾದರೆ ಈ ಎಲ್ಲ ಸಾಮಗ್ರಿಗಳನ್ನು ಬಳಸಿ ಮೆಂತ್ಯ ಸೊಪ್ಪಿನ ಬಾತನ್ನು ಯಾವ ವಿಧಾನದಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ

0: ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಮೆಂತ್ಯ ಬಾತ್ ಅಥವಾ ಮೆಂತ್ಯ ಬಾತ್ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಈ ಮೆಂತ್ಯ ಬಾತ್ ಮಾಡ್ಕೊಳ್ಳಿಕ್ಕೆ ಮಿನಿಮಮ್ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಬೇಕೇ ಬೇಕಾಗುತ್ತೆ. ಮೆಂತ್ಯ ಬಾತ್ ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ಆಗಲೇ ತಿಳಿಸ್ದೆ ಸ್ನೇಹಿತರೆ, ಮತ್ತೊಮ್ಮೆ ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. ಅಕ್ಕಿ, ಮೆಂತ್ಯ ಸೊಪ್ಪು, ಹಾಗೆ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ, ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ ಪುಡಿ, ಉಪ್ಪು, ಇಷ್ಟೆಲ್ಲ ಸಾಮಗ್ರಿಗಳು ಬೇಕು. ಜೊತೆಗೆ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಕ್ಕೆ ಕಾಯಿ ತುರಿ, ಹುರಿಗಡಲೆ, ಲವಂಗ, ಏಲಕ್ಕಿ, ಚಕ್ಕೆ, ಸೋಂಪಿನ ಕಾಳು. ಹಾಗೆ ಒಗ್ಗರಣೆಗೆ ಎಣ್ಣೆ ಅಥವಾ ತುಪ್ಪ, ಸಾಸಿವೆ, ಲವಂಗ, ಏಲಕ್ಕಿ, ಚಕ್ಕೆ, ಸೋಂಪಿನ ಕಾಳು, ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ಒಗ್ಗರಣೆಗೆ. ಸೊ ಹಾಗಾದರೆ ಇನ್ನು ಮಾಡ್ಕೊಳ್ಳುವಂತಹ ವಿಧಾನಕ್ಕೆ ಅಂತ ಬಂದರೆ ಸ್ನೇಹಿತರೆ, ಕುಕ್ಕರಲ್ಲಿ ಅಥವಾ ನೀವು ಯಾವ ಪಾತ್ರೆಯಲ್ಲಿ ಮಾಡ್ತಿರೋ ಆ ಪಾತ್ರೆಗೆ ಎಣ್ಣೆ ಅಥವಾ ತುಪ್ಪ ನಿಮ್ಮ ಒಂದು ಆಯ್ಕೆ ಆಗಿರುತ್ತೆ. ನಿಮಗೆ ಯಾವ್ದು ಕಂಫರ್ಟ್ ಅನ್ಸುತ್ತೋ ಅದು ನೀವು ಬಳಸ್ಕೊಳ್ಬೋದು. ಮನೆಯಲ್ಲಿ ಹೆಚ್ಚಾಗಿ ತುಪ್ಪ ಇಷ್ಟಪಡೋರಿದ್ರೆ ತುಪ್ಪದಲ್ಲಿ ಮಾಡ್ಬೋದು. ತುಪ್ಪ ಬೇಡ, ಎಣ್ಣೆ ಸಾಕು ಅನ್ನೋರು ಎಣ್ಣೆಯಲ್ಲೇ ಬಳಸ್ಕೊಂಡು ಮೆಂತ್ಯ ಬಾತನ್ನು ಮಾಡ್ಕೊಳ್ಬೋದು. ಒಂದು ಕುಕ್ಕರ್ಗೆ ಎಣ್ಣೆ ಜೊತೆಗೆ ಸಾಸಿವೆ, ಜೀರಿಗೆ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ಚೆನ್ನಾಗಿ ಬಳಸ್ಕೊಳ್ಬೇಕು, ಅದು ಚಟಪಟ ಚಟಪಟ ಅನ್ನೋವರೆಗೂ. ನಂತರ ಅದಕ್ಕೆ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಮೆಣಸಿನಕಾಯಿ ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಅಂದರೆ ಅದು ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಬೇಕು. ಸಣ್ಣ ಉರಿಯಲ್ಲಿ ಅದು ತಂಪಾಡಿಗೆ ತಂದು ಬಾಡ್ತಾ ಇರುತ್ತೆ. ಈ ಕಡೆ ಮಿಕ್ಸಿ ಜಾರಿಗೆ ಕಾಯಿ ತುರಿ, ಹುರಿಗಡಲೆ, ಲವಂಗ, ಏಲಕ್ಕಿ, ಚಕ್ಕೆ, ಸೋಂಪಿನ ಕಾಳು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹುರಿಗಡಲೆ ಹಾಕೋದು ಒಂದು ಥಿಕ್ನೆಸ್ ಬರಲಿಕ್ಕೆ, ಒಂದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಸೊ ಇಷ್ಟೆಲ್ಲ ಪೇಸ್ಟ್ ಮಾಡಿಕೊಂಡು ನಂತರ ಇಷ್ಟೆಲ್ಲ ಪೇಸ್ಟ್ ಮಾಡಿಟ್ಕೊಂಡಿರಿ. ಈ ಕಡೆ ಬಾಡಿಸ್ಕೊಳಕ್ಕೆ ಇಟ್ಕೊಂಡಿರ್ತೀರಲ್ವ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟನ್ನು, ಅದಕ್ಕೇ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಂಡು ಮತ್ತಷ್ಟು ಬಾಡಿಸ್ಕೊಳ್ಳಿ. ಆ ಮೆಂತ್ಯ ಸೊಪ್ಪು ಹಾಕಿದ ತಕ್ಷಣ ಒಂದು 2-3 ಮಿನಿಟ್ಸಲ್ಲೇ ಅದು ಮೆತ್ತಗಾಗ್ಬಿಡುತ್ತೆ, ಅದರ ಒಂದು ಘಮ ಗೊತ್ತಾಗ್ತಾ ಇರುತ್ತೆ. 2-3 ನಿಮಿಷ ಬಾಡಿಸ್ಕೊಂಡ್ರೆ ಸಾಕು. ತದನಂತರ ಅದಕ್ಕೇ ಮಿಕ್ಸಿ ಮಾಡಿಟ್ಕೊಂಡಂತಹ ಪೇಸ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ಎರಡರಿಂದ ಮೂರು ನಿಮಿಷ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಎಣ್ಣೆ ಬಿಟ್ಕೊಳ್ಳತ್ತೆ, ಆ ಸುವಾಸನೆ ಘಮ ಬರುತ್ತೆ. ತದನಂತರ ಅಕ್ಕಿ ಹಾಕಿ, ನೀವು ಯಾವ ಪ್ರಮಾಣದಲ್ಲಿ ಅಕ್ಕಿ ತೆಗೆದುಕೊಂಡಿರ್ತೀರೋ ಆ ಪ್ರಮಾಣದಲ್ಲಿ ನೀರನ್ನು ಸೇರಿಸಿ 2-3 ವಿಷಲ್ ಮಾಡಿಸಿದ್ರೆ ಮೆಂತ್ಯ ಪಲಾವ್ ರೆಡಿ ಆಗುತ್ತೆ. ಸೇಮ್ ಇಲ್ಲಿ ಪಲಾವ್ ಮಾಡ್ತೀವಲ್ವ ಸ್ನೇಹಿತರೆ, ಅದೇ ಪ್ರೊಸೀಜರಲ್ಲಿ ಈ ಮೆಂತ್ಯ ಪಲಾವನ್ನು ಮಾಡಿದರೆ ಆಯಿತು. ಅಂದರೆ ನಾನು ಆಗಲೇ ಹೇಳಿದಾಗೆ ಮೆಂತ್ಯ ಸ್ವಲ್ಪ ಉಗುರು ಕಹಿ ಬರುತ್ತೆ ಅನ್ನೋ ಕಾರಣಕ್ಕೆ ಸಾಕಷ್ಟು ಜನ ಮೆಂತ್ಯ ಪಲಾವನ್ನ, ಮೆಂತ್ಯೆಯಿಂದ ಮಾಡಿದಂಥ ಸೊಪ್ಪು ಪಲ್ಯಗಳನ್ನು ಇಷ್ಟಪಡೋದಿಲ್ಲ. ಆದರೆ ಆರೋಗ್ಯದ ವಿಷಯಕ್ಕೆ ಅಂತ ಬಂದರೆ ದಿ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ಇನ್ನೊಂದೇನಪ್ಪ ಅಂದರೆ ಮೆಂತ್ಯ ಸೊಪ್ಪನ್ನು ಒಗ್ಗರಣೆಯಲ್ಲೇ, ಅಂದರೆ ಒಗ್ಗರಣೆ ಎಣ್ಣೆಯಲ್ಲೇ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಕಹಿ ಅಂಶ ಕಡಿಮೆ ಆಗುತ್ತೆ, ಅಂತ ಏನು ಕಹಿ ಕೂಡ ಇರೋದಿಲ್ಲ. ಕೊನೆಯಲ್ಲಿ ನಿಂಬೆಹಣ್ಣು ರಸ ಹಿಂಡ್ಕೊಂಡು ಕೂಡ ತಿನ್ಬೋದು ಸ್ನೇಹಿತರೆ. ಕೆಲವರು ಹುಳಿ ಅಂಶ ಹೆಚ್ಚಾಗಿ ಇಷ್ಟಪಡೋರು ಇರ್ತಾರೆ, ಅವರು ನಿಂಬೆಹಣ್ಣನ್ನು ಹಿಂಡ್ಕೊಂಡು ಕೂಡ ತಿನ್ಬೋದು. ಅಥವಾ ಸೌತೆಕಾಯಿ ರಾಯ್ತ ಮಾಡ್ಕೊಳ್ಬೋದು, ಹಾಗೆ ಕಾಯಿ ಚಟ್ನಿ ಕೂಡ ಮಾಡ್ಕೊಳ್ಬೋದು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ತಿನ್ನೋಕ್ಕೆ ಇಷ್ಟ ಅಲ್ವಾ? ಸೊ ಯಾರಿಗೆ ಯಾವ ರೀತಿ ಇಷ್ಟನೋ ಆ ರೀತಿಯಲ್ಲಿ ಮಾಡ್ಕೊಂಡು ತಿನ್ಬೋದು. ಆದರೆ ಮಾಡ್ಕೊಳ್ಳುವಾಗ ಒಂದಿಷ್ಟು ಇಂಟ್ರೆಸ್ಟಿಂದ, ಖುಷಿಯಿಂದ ಮಾಡಿದಾಗ ಅದರ ರುಚಿ ಕೂಡ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಸೊ ನೀವು ಕೂಡ ಮೆಂತ್ಯ ಬಾತನ್ನು ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ರೆಸಿಪಿ ಬಗ್ಗೆ ತಿಳಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಮೆಂತೆ ಪಲಾವನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ದೆ. ಹಾಗೆ ಅದರೊಟ್ಟಿಗೆ ಪಲಾವೇನೋ ಮಾಡ್ಕೊಳ್ಳೋದು ಗೊತ್ತಾಯ್ತಲ್ವಾ, ಈ ಮೆಂತೆ ಸೊಪ್ಪಿನಿಂದ ಹಾಗೆ ಸಾಕಷ್ಟು ಬಗೆ ಬಗೆಯಲ್ಲಿ ಪಲ್ಯಗಳನ್ನು ಕೂಡ ಮಾಡ್ಕೊಳ್ಬೋದು. ಸ್ನೇಹಿತರೆ, ತಡ ಮಾಡೋದು ಬೇಡ. ಈ ಮೆಂತೆ ಸೊಪ್ಪಿನ ಪಲ್ಯದ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಬಾಗಲಕೋಟೆ ಜಿಲ್ಲೆಯ ತೆರೆದಾಳ್ ಗ್ರಾಮದ ನಾಗೇಶ್ ಅವರಿದ್ದಾರೆ. ನಾಗೇಶ್ ಅವರಿಂದ ಈ ಮೆಂತೆ ಸೊಪ್ಪನ್ನು ಬಳಸ್ಕೊಂಡು ಹೇಗೆ ಪಲ್ಯ ಮಾಡ್ತಾರೆ ಅನ್ನೋದನ್ನ ಕೇಳೋಣ.
3: ನಮಸ್ಕಾರ ಎಲ್ಲರಿಗೂ. ಇವತ್ತು ಒಂದು ಭಾಳ ಮಸ್ತಾಗಿ ಮೆಂತೆ ಸೊಪ್ಪಿನ ಪಲ್ಯ ಪ್ರತಿ ಸಲ ಮಾಡೋಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋರಿ. ಏಕದಮ್ ಸಿಂಪಲ್ ಐತ್ರಿ ಪಲ್ಯ, ಆದ್ರೆ ನೀವು ಈಗ ಪ್ರತಿ ಸಲ ಹೆಂಗೆ ತಾಳಿಸಿ ಗಿಳಿಸೋದು ಮಾಡ್ತಿದ್ದಿರಲ್ಲ ಅದಕ್ಕಿಂತ ಮಸ್ತ್ ಇರ್ತದ್ರಿ. ಹಂಗಾದ್ರೆ ಮೊದಲಿಗೆ ಏನು ಮಾಡಿದ್ದೀವಪ್ಪ ಅಂತಂದ್ರೆ ಒಂದು ಟೊಮೆಟೊ ಮಿಕ್ಸರ್ಗೆ ಹಾಕಿ ಇಟ್ಟಿದ್ದೀವಿ, ಅಂದ್ರೆ ರುಬ್ಬಿ ಇಟ್ಟುಕೊಂಡಿದ್ದೀವಿ, ಪ್ಯೂರಿ ಮಾಡಿ ಇಟ್ಟುಕೊಂಡಿದ್ದೀವಿ ಒತ್ತಿಕೊರಿ. ಅದಾದಮೇಲೆ ಅದಕ್ಕೆ ಒಂದು ಸ್ಪೂನ್ ಎಳ್ಳು, ಹಂಗೆ ಒಂದು ಐದಾರ ಗೋಡಂಬಿಯನ್ನು ನಾವು ಹಾಕಿ ಅದ್ರ ಜೊತೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಸ್ವಲ್ಪ ಶುಂಠಿ ಹಾಕಿರಿ. ನೀವು ಗೋಡಂಬಿ ಬದಲಿ ಶೇಂಗಾನೂ ಹಾಕ್ಬೋದು. ಅದನ್ನೆಲ್ಲ ಚೆನ್ನಂಗಿ ನೀವು ರುಬ್ಬಿ ಇಟ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಒಂದು ಬಾಂಡ್ಲಿ ಒಳಗೆ ಎಣ್ಣೆ ಕಾಯಕ್ಕಿಟ್ಟ ಎಣ್ಣೆ ಕಾದಾದ್ಮೇಲೆ ತ ಬೆಳ್ಳುಳ್ಳಿ ಹೆಸರು ಇರ್ತಾವ್ರಲ್ಲೇ ಅದನ್ನು ಸಣ್ಣಂಗಿ ಕಟ್ ಮಾಡಿ ಎಣ್ಣೆಗೆ ಹಾಕಿರಿ. ಅದ್ರ ಜೊತೆ ಒಂದು ಎರಡು ಮೂರು ಹಸಿಮೆಣ್ಸಿಕಾಯಿನೂ ಕಟ್ ಮಾಡಿ ಇದ್ರಾಗ ಚಂದಂಗಿ ಫ್ರೈ ಮಾಡಿರಿ. ಆಮೇಲೆ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಇದ್ರೊಳಗೆ ನಾವಿಲ್ಲಿ ಮೆಂತೆ ಸೊಪ್ಪನ್ನು ಹಾಕಕತ್ತೀವಿ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಕತ್ತೀವಿ. ನೋಡಿರಿ, ಮೆಂತೆ ಸೊಪ್ಪನ್ನು ನೀವು ಸಣ್ಣಂಗೆ ಕಟ್ ಮಾಡಿ ಹಾಕ್ತಂತಂದ್ರೆ ಹಂಗೂ ಹಾಕ್ಬೋದು, ಇಲ್ಲ ತೊಳೆದ ಚಂದಂಗೆ ಸೋಸಿಟ್ಕೊಂಡಿರ್ತಾರಲ್ಲ ಅದನ್ನು ಹಿಂಗೂ ಹಾಕ್ಬೋದು. ಈ ಉಪ್ಪು ಹಾಕಿದ್ಮೇಲೆ ತ ಅದನ್ನು ನೀವು ಬರಬ್ಬರಿಯಾಗಿ ಒಂದ್ಸಲ ಏನು ಮಾಡಿರಿ ಅಂತಂದ್ರೆ ಕರೆಕ್ಟಾಗಿ ಮಿಕ್ಸ್ ಮಾಡಿರಿ. ಏಕದಮ್ ಸ್ಪಟ್ನ ಕರಿ ಬಿಡ್ತೈತ್ರಿ. ಅದೇನು ಮೆಂತೆ ಸೊಪ್ಪು ನೀವು ಭಾಳಷ್ಟು ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೋತಿದ್ರೆ ತೊಗೋಬೋದು ರೀ. ಒಂದು ಕಟ್ಟದು ಇತ್ತಂದ್ರೆ ನಡೀತೈತಿ, ಬರಬ್ಬರಿ ಹಾಕೈತ್ರಿ ಅದು. ಈಗ ಚಂದಂಗೆ ಏನು ಮಾಡಿರಿ ಅಂತಂದ್ರೆ ಅದನ್ನೆಲ್ಲನೂ ನೀವು ತಾಳಿಸಿ ಒಂದು ಪ್ಲೇಟ್ನಾಗ ತಕ್ಕೊಂದ ಇಟ್ಕೊಂಡ್ಬಿಡ್ರಿ. ಗೊತ್ತಾತಿಲ್ಲ ರೀ. ಇನ್ನು ಮುಂದೆ ನೋಡಿ, ಅದೇ ಬಾಣಲಿ ಒಳಗೆ ಅಥವಾ ಅದ ಕಡಾಯಿ ಒಳಗೆ ರೀ ಎಣ್ಣೆ ಕಾಯಕ್ಕಿಟ್ಟ ಎಣ್ಣೆ ಕಾದಾದ್ಮೇಲೆ ಸಾಸಿವೆ, ಹಂಗೆ ಜೀರಿಗೆ, ಅದ್ರ ಜೊತೆ ಸ್ವಲ್ಪ ಇಂಗು ಇವನ್ನ ನೀವು ಹಾಕಬೇಕಾಕೈತ್ರಿ. ಈಗ ನೋಡಿ, ಇವೆಲ್ಲ ಮೂರು ಸ್ವಲ್ಪ ಎಣ್ಣೆಗೆ ಬಿಡ್ರಿ. ಅದಾದ್ಮೇಲೆ ಏನು ಮಾಡಿರಿ ಅಂತಂದ್ರೆ ಒಂದು ಉಳ್ಳಾಗಡ್ಡಿ ಇರ್ತೈತಿಲ್ಲ ಮೀಡಿಯಂ ಸೈಜ್ ಉಳ್ಳಾಗಡ್ಡಿ ಸಣ್ಣಂಗಿ ಕಟ್ ಮಾಡಿ ಈ ಎಣ್ಣೆಗ ನೀವು ಹಾಕಿ ಚಂದಂಗಿ ಅದನ್ನು ತಿರುವಾಡಿ. ಅಂದ್ರೆ ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕ್ರಿ, ಇದು ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳಿದೇನ್ರನ್ನ ಅದಕ್ಕೆ ಸಣ್ಣಂಗಿ ಕಟ್ ಮಾಡಿ ಹಾಕಿರಿ. ಅದಾದ್ಮೇಲೆ ನೋಡಿ, ಅರಿಶಿನ ಪುಡಿ ಒಂದು ಸ್ವಲ್ಪ, ಅದಾದ್ಮೇಲೆ ಕೆಂಪು ಖಾರದ ಪುಡಿ ನೀವು ಎಷ್ಟು ಖಾರ ತಿತ್ತಿರಲಿ ಅದ್ರ ತಕ್ಕಂಗೆ ಹಾಕಿರಿ. ಇಲ್ಲಿ ನಾವು ಮಸಾಲೆ ಖಾರ ಹಾಕಕತ್ತೀವಿ. ಈಗ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ಅದನ್ನು ಕಂಪ್ಲೀಟಾಗಿ ಒಂದ್ಸಲ ಚಲೋ ತಂಗಿ ತಿರುವಾಡ್ರಿ, ಬರಬ್ಬರಿ ಆಗಿ ಬಿಡ್ತೈತೆ ಅದು. ನೆಕ್ಸ್ಟ್ ಈಗ ನಾವು ಮೊದಲಿಗೆ ಏನು ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿದ್ದೀವಿ ಅಂದ್ರೆ ರುಬ್ಬಿ ಇಟ್ಕೊಂಡಿದ್ದೀವ್ರಲ್ಲ ಆ ಪೇಸ್ಟನ್ನು ಆ ಪ್ಯೂರಿಯನ್ನು ತಂದ ಇಲ್ಲಿ ಹಾಕಿರಿ. ನೀವು ಅದ್ರಾಗ ಶೇಂಗಾ ಹಾಕೋರಿದ್ರೆ ತಗೋರಿ, ಹುರಿದು ಶೇಂಗಾ ಹಾಕಿ ನೀವು ಗೋಡಂಬಿ ಬದಲೇ ಹಂಗೆ ಹಾಕಿನೂ ರುಬ್ಬಿ ತಗೋಬೋದು, ನಡೀತೈತ್ರಿ. ಈಗ ಇದನ್ನೆಲ್ಲನೂ ಚೆನ್ನಂಗಿ ನೀವು ಮಿಕ್ಸ್ ಮಾಡಿರಿ ಮಸ್ತಂಗೆ. ಆದಮೇಲೆ ತ ಆ ಮಿಕ್ಸರ್ ಜಾರ್ದಾಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನು ಇದ್ರಾಗ ತಂದು ಹಾಕಿ ಕಂಪ್ಲೀಟಾಗಿ ತಿರುವಾಡಿ. ಇಷ್ಟು ಹಾಕೈತಿರಲ್ಲ, ಇನ್ನು ನೆಕ್ಸ್ಟ್ ಏನು ಮಾಡೋದೈತ್ರಿ ಅಂತಂದ್ರೆ ಸ್ವಲ್ಪ ಇದ್ರಾಗ ಏನು ಮಾಡೋಣ ಅಂತಂದ್ರೆ ಗರಂ ಮಸಾಲ ಹಾಕೋಣ. ಗರಂ ಮಸಾಲ ಆದ್ಮೇಲೆ ತ ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಪುಡಿ ಅಥವಾ ಜೀರಾ ಮಸಾಲನೂ ಹಾಕೊಂಡ್ರಿ. ಇದಾದ್ಮೇಲೆ ಆ ಎರಡು ಮಸಾಲೆಗಳು ಏನಿದಾವ್ರಲ್ಲ ಅದನ್ನು ಉಳಿದಿದ್ದೆಲ್ಲ ರೆಡಿ ಮಾಡಿದ್ರು ನೋಡಿರಿ ಗ್ರೇವಿ, ಅದ್ರಾಗ ಮಿಕ್ಸ್ ಮಾಡಿರಿ ಚಂದಂಗೆ. ಒಂದು ಸ್ವಲ್ಪ ಮಿಕ್ಸ್ ಆಗಲಿ, ಲೋ ಮೀಡಿಯಂ ಫ್ಲೇಮ್ದಾಗ್ರಿ. ಆಮೇಲೆ ಏನು ಮಾಡಿರಿ ಅಂತಂದ್ರೆ ಒಂದು ಲಿಡ್ ಕ್ಲೋಸ್ ಮಾಡಿರಿ. ಕ್ಲೋಸ್ ಮಾಡಿ ಅದನ್ನು ಇನ್ನೊಂದು ಎರಡು ಮೂರು ನಿಮಿಷ ಚಂದಂಗೆ ಕುದಿಯಾಕ ಬಿಟ್ಟುಬಿಡ್ರಿ. ಅದಾದಮೇಲೆ ನಡ್ಬಾರ್ಕ ಒಂದು ಎರಡು ಮೂರು ಸಲ ಏನು ಮಾಡಿರಿ ಅಂತಂದ್ರೆ ತೆಗೆದು ಮುಚ್ಚೋದು ಮತ್ತು ತಿರುವಾಡ್ದು ಹೆಂಗೆ ಮಾಡ್ಕೋತಾ ಇರ್ರಿ. ಆ್ಯಂಡ್ ನೆಕ್ಸ್ಟ್ ಇದ್ರಾಗ ಒಂದು ಸ್ವಲ್ಪ ನೀರು ಹಾಕೋಣ. ನೀರು ಹಾಕಿ ಮತ್ತು ಅದನ್ನು ಮಿಕ್ಸ್ ಮಾಡಿದ ಮೇಲೆ ತ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಈ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಂಗೆ ಅದನ್ನೊಂದ್ಸಲ ತಿರುವಾಡಿದ ಮೇಲೆ ರೀ ನೆಕ್ಸ್ಟ್ ಏನ್ರಿ ಅಂತಂದ್ರೆ ತಾಳ್ಸಿದ್ರೆ ಏನು ಮೆಂತೆ ಪಲ್ಯ ಇತ್ತು ನೋಡ್ರಿ, ಅಂದ್ರೆ ಮೆಂತೆ ಸೊಪ್ಪು ಇತ್ತಿರಲ್ಲ ಅದನ್ನ ತಂದ ಇದ್ರಾಗ ಹಾಕಿರಿ. ಇದ್ರಾಗ ಹಾಕಿ ಅದನ್ನ ಕಂಪ್ಲೀಟ್ ನೀವು ಮಿಕ್ಸ್ ಮಾಡಿರಿ ನೋಡ್ರಿ. ಈಗ ಮಸ್ತಂಗೆ ಕುದಿಯಾಕ ಬಿಟ್ಬಿಟ್ರಿ. ಒಂದು ಸ್ವಲ್ಪ ಚೆನ್ನಾಗಿ ಕುದಿಬಾರ್ದಿರಲ್ಲ ಅವಾಗ ಲಿಡ್ ಕ್ಲೋಸ್ ಮಾಡಿ ಮತ್ತೊಂದು ಸ್ವಲ್ಪ ಅದನ್ನ ಕರೆಕ್ಟಾಗಿ ನೀವು ಕುದಿಸ್ಬೇಕಾಕೈತ್ರಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಇನ್ನೇನಿಲ್ಲ, ಬರಬ್ಬರಿಯಾಗಿ ರೆಡಿ ಆಗೈತ್ರಿ. ಈಗ ಅದನ್ನ ನಡ್ಬಾರ್ಕ ಏನು ಮಾಡಿರಿ ಅಂತಂದ್ರೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋತಾ ಇರಿ. ಸ್ವಲ್ಪ ಅದೇನು ನೀವು ಗ್ರೇವಿ ಹಾಕಿರ್ತಿರಲ್ಲ ಅಂದ್ರೆ ಈ ಗೋಡಂಬಿ ಅದು ಹಾಕಿರ್ತಿರಲಿ ಅದಕ್ಕೆ ಥಿಕ್ನೆಸ್ ಬರ್ತೈತ್ರಿ ಮತ್ತು ಮಸ್ತನು ಆಗ್ತೈತಿ. ಇದ್ರಾಗ ನೀವು ಬೇಕಂತಂದ್ರೆ ಸ್ವಲ್ಪ ತುಪ್ಪ ಹಾಕ್ರಿ, ಇಲ್ಲ ಬೆಣ್ಣೆ ಹಾಕ್ತಂತಂದ್ರೆ ಬೆಣ್ಣೆನೂ ಹಾಕ್ರಿ, ಭಾಳ ಬರಿ ಆಗ್ತೈತ್ರಿ. ಇಷ್ಟು ಮಾಡಿದ್ರಿ ಅಂತಂದ್ರೆ ಅತೀ ಸುಲಭವಾಗಿ ಒಂದು ವಿಶಿಷ್ಟ ರೀತಿ ಒಳಗೆ ನೀವು ಮೆಂತ್ಯ ಸೊಪ್ಪಿನ ಪಲ್ಯ ಅತೀ ಸುಲಭವಾಗಿ ಮಾಡ್ಕೊಂಡ್ಬಿಡ್ತೀರಿ. ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, ಎತ್ತರ ಬೇಕಾದಿಲ್ಲ, ಚಪಾತಿ, ಅನ್ನ ಎಲ್ಲದಕ್ಕೂ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿ ಈ ಮೆಂತ್ಯ ಸೊಪ್ಪಿನ ಪಲ್ಯ ರೆಸಿಪಿ ಮಸ್ತಾಗಿ ರೆಡಿ ಆಗಿತ್ತು.
2: ಸ್ನೇಹಿತರೆ, ನೀವು ಕೂಡ ಈ ರೀತಿಯಲ್ಲಿ ಮೆಂತ್ಯ ಸೊಪ್ಪನ್ನು ಬಳಸ್ಕೊಂಡು ರೆಸಿಪಿಯನ್ನು ಮಾಡ್ಕೊಳ್ಳಿ, ಹೇಗೆ ಬಂತಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಈ ದಿನ ತಿಳಿಸ್ಕೊಟ್ಟಂತಹ ಈ ಮೆಂತ್ಯ ರೆಸಿಪಿ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ನಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ನಾಗೇಶ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
1: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
0: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
1: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
0: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
2: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿಯಿಂದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
3: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು, ನೋಡೋದಕ್ಕೆ ಭಯ ಆಯ್ತು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ಸುತ್ತಮುತ್ತ ಕಾರ್ಯಕ್ರಮ. ಇರುವಕ್ಕಿಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನ ವಿಷಯಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಆರ್.ಸಿ. ಜಗದೀಶ್ ವಯೋನಿವೃತ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಬೀಳ್ಕೊಡುಗೆ ನೀಡಿ ಗೌರವಿಸಲಾಯಿತು. ಹಿರಿಯ ಸಂಶೋಧಕ ಡಾಕ್ಟರ್ ಹೇಮಲಾ ನಾಯಕ್ ಮಾತನಾಡಿ, ರಾಜ್ಯದ 4 ವಿಶ್ವವಿದ್ಯಾಲಯಗಳಲ್ಲಿ ಸಮರ್ಪಕ ಕಾರ್ಯನಿರ್ವಹಿಸಿದ ಜಗದೀಶ್ ಶ್ರೇಷ್ಠ ಅನುಭವಿ ಕೃಷಿ ಚೇತನ ಎಂದು ಶ್ಲಾಘಿಸಿದರು. ಕೃಷಿ ಶಿಕ್ಷಣ ಮತ್ತು ಸಂಶೋಧನಾ ರಂಗದಲ್ಲಿ ಇವರು ಅಚ್ಚಳಿಯದ ಛಾಪು ಮೂಡಿಸಿದ್ದಾರೆ. ಕೇವಲ ಉನ್ನತ ಆಡಳಿತಗಾರ ಅಷ್ಟೇ ಅಲ್ಲ, ನೂತನ ಆವಿಷ್ಕಾರಗಳ ಬಗ್ಗೆ ನಿರಂತರ ಸಂಶೋಧನೆ ಮಾಡುತ್ತಿರುವ ವ್ಯಕ್ತಿಯಾಗಿದ್ದಾರೆ ಎಂದರು. ಮಣ್ಣು ವಿಜ್ಞಾನ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಗಣಪತಿ ಮಾತನಾಡಿ, ಇರುವಕ್ಕಿ ವಿಶ್ವವಿದ್ಯಾಲಯಕ್ಕೆ ಹೊಸ ರೂಪ ಕೊಟ್ಟಿರುವ ಇವರ ಕಾರ್ಯ ಶ್ಲಾಘನೀಯ. ಇರುವಕ್ಕಿ ವಿಶ್ವವಿದ್ಯಾಲಯ ಹೊಸ ಹೊಸ ಅಧ್ಯಯನ ವಿಭಾಗ ತೆರೆದು ದೇಶದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳ ಸಾಲಿಗೆ ಸೇರಿಸಿದ ಕೀರ್ತಿ ಇವರದ್ದು ಎಂದರು. ಪ್ರಾಮಾಣಿಕತೆ, ಸ್ನೇಹಪರತೆ, ಕಠಿಣ ಪರಿಶ್ರಮಗಳ ಮೂಲಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿದ್ದರು ಎಂದರು. ವಿಶ್ವವಿದ್ಯಾಲಯದ ಹಿರಿಯ ಉಪನ್ಯಾಸಕರಾದ ಡಾಕ್ಟರ್ ಶ್ರೀಧರ್, ಡಾಕ್ಟರ್ ವೀರಣ್ಣ, ಡಾಕ್ಟರ್ ಪ್ರದೀಪ್, ಡಾಕ್ಟರ್ ಧನಂಜಯ್, ಅವಿನಾಶ್, ಪ್ರಿಯಾಂಕ, ರವಿಶಂಕರ್, ತಿಪ್ಪೇಶಪ್ಪ ಮತ್ತಿತರರು ಹಾಜರಿದ್ದರು. ಮುಂದಿನ ವಿವರ. ನೀನಾಸಂ ಸಂಸ್ಥಾಪಕ ಕೆವಿ ಸುಬ್ಬಣ್ಣ ಅವರ ಸ್ಮರಣಾರ್ಥ ಜುಲೈ 16ರಂದು ನೀನಾಸಂ ಆವರಣದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಂಜೆ 4 ಗಂಟೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ಮೈಸೂರಿನ ವನ್ಯಜೀವಿ ತಜ್ಞರಾದ ಕೃಪಾಕರ್ ಸೇನಾನಿ ಅವರು ಕಾಡು ನಾಡಿನ ಸಂಘರ್ಷ ಕುರಿತು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ. ಸಂಜೆ 7ಕ್ಕೆ ನೀನಾಸಂ ತಂಡದಿಂದ ಅಂಧಯುಗ ನಾಟಕ ಪ್ರದರ್ಶನ ನಡೆಯಲಿದೆ. ಡಾಕ್ಟರ್ ಎಂ ಗಣೇಶ್ ಅವರು ನಾಟಕ ನಿರ್ದೇಶಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು, ರಂಗಾಸಕ್ತರು ಹಾಗೂ ಸಾಹಿತ್ಯಾಭಿಮಾನಿಗಳು ಭಾಗವಹಿಸುವಂತೆ ನೀನಾಸಂ ಪ್ರಕಟಣೆಯಲ್ಲಿ ತಿಳಿಸಿದೆ. ಮುಂದಿನ ವಿವರ. ರಿಪ್ಪನ್ಪೇಟೆ ಸಮೀಪದ ಕೊಳವಂಕ ಗ್ರಾಮ ರೈತ ಗಿರೀಶ್ ಅವರ ಮನೆಯಲ್ಲಿ ಕೃಷಿ ಪ್ರಯೋಗ ಪರಿವಾರ ಆಯೋಜಿಸಿದ್ದ ಶುದ್ಧ ನೈವೇದ್ಯ ಸಮರ್ಪಣಂ ಅಡಿಯಲ್ಲಿ ನಡೆದ ಪಾರಂಪರಿಕ ಭತ್ತದ ತಳಿಗಳ ಸಂರಕ್ಷಣಾ ಅಭಿಯಾನದಲ್ಲಿ ಆಶೀರ್ವಚನ ನೀಡಿದ ಉಡುಪಿ ಸೋದೆ ಮಠದ ವಿಶ್ವವಲ್ಲಭ ತೀರ್ಥ ಶ್ರೀಪಾದರು. ಸೈನಿಕ ಹಾಗೂ ರೈತ ದೇಶದ 2 ಪ್ರಮುಖ ಆಧಾರ ಸ್ತಂಭಗಳಾಗಿದ್ದು ಸಮಾಜವು ಪ್ರತಿದಿನ ಅನ್ನ ಬೆಳೆಯುವ ರೈತನನ್ನು ಸ್ಮರಿಸಬೇಕು. ಇತ್ತೀಚಿನ ದಿನಗಳಲ್ಲಿ ಕೃಷಿಯಲ್ಲಿ ರಾಸಾಯನಿಕ ಬಳಕೆ ಹೆಚ್ಚಾಗುತ್ತಿರುವುದರಿಂದ ಜನರು ವಿಷಮಿಶ್ರಿತ ಆಹಾರ ಸೇವಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶುದ್ಧ ಆಹಾರದಿಂದ ಮಾತ್ರ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯ. ಉತ್ತಮ ಆಹಾರ ಜೀವನದ ಭಾಗವಾದರೆ ಔಷಧಗಳ ಅವಶ್ಯಕತೆ ಕಡಿಮೆಯಾಗುತ್ತದೆ. ಆದ್ದರಿಂದ ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು. ಸಾವಯವ ಕೃಷಿಯಲ್ಲಿ ಇಳುವರಿ ಕಡಿಮೆಯಾದರೂ ಆರೋಗ್ಯವಾಗುತ್ತದೆ. ಆದ್ದರಿಂದ ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು. ಸಾವಯವ ಕೃಷಿಯಲ್ಲಿ ಇಳುವರಿ ಕಡಿಮೆಯಾದರೂ ಆರೋಗ್ಯವೇ ಮುಖ್ಯ ಎಂಬ ಮನೋಭಾವ ಇರಬೇಕು. ಕೆಲ ರೈತರು ಮಾತ್ರ ಸಾವಯವ ಕೃಷಿ ಮಾಡಿದರೆ ಸಾಲದು. ಸಮಾಜದ ಎಲ್ಲರೂ ಅವರಿಗೆ ಸಹಕಾರ ನೀಡಬೇಕು ಹಾಗೂ ಸಾವಯವ ಕೃಷಿ ಅಳವಡಿಸಿಕೊಳ್ಳುವ ಸಂಕಲ್ಪ ಮಾಡಬೇಕು ಎಂದರು. ಪಾರಂಪರಿಕ ಭತ್ತದ ತಳಿಗಳ ಸಂರಕ್ಷಣೆಯೊಂದಿಗೆ ಸಾವಯವ ಕೃಷಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ರೈತರು ಬೆಳೆದ ಶುದ್ಧ ಅಕ್ಕಿಯನ್ನು ಪ್ರತಿದಿನ ಶ್ರೀಕೃಷ್ಣನಿಗೆ ಸಲ್ಲಿಸುವ 14 ಬಗೆಯ ಪೂಜೆ ಮತ್ತು ನೈವೇದ್ಯದಲ್ಲಿ ಬಳಸಲಾಗುತ್ತದೆ. ಇದಕ್ಕೆ ಗದ್ದೆಯಿಂದ ಗರ್ಭಗುಡಿಗೆ ಎಂಬ ಹೆಸರಿಡಲಾಗಿದೆ ಎಂದು ಶ್ರೀಗಳು ತಿಳಿಸಿದರು. ಸ್ವಂತ ಜಮೀನಿನಲ್ಲಿ ಕೃಷಿ ಮಾಡುವವರನ್ನು ಪ್ರತ್ಯಕ್ಷ ರೈತರು ಹಾಗೂ ಕೃಷಿಯಲ್ಲಿ ಆಸಕ್ತಿ ಇದ್ದರೂ ಜಮೀನು ಅಥವಾ ಕೃಷಿ ಅನುಭವವಿಲ್ಲದ ಉದ್ಯಮಿಗಳು ವ್ಯಾಪಾರಿಗಳನ್ನು ಪರೋಕ್ಷ ರೈತರು ಎಂದು ಪರಿಗಣಿಸಿ ಅವರ ಆರ್ಥಿಕ ಸಹಕಾರದೊಂದಿಗೆ ರೈತರು ಕೃಷಿ ಮಾಡುವ ಯೋಜನೆ ರೂಪಿಸಲಾಗಿದೆ. ಈಗಾಗಲೇ ಅನೇಕರು ಈ ಯೋಜನೆಗೆ ಆಸಕ್ತಿ ತೋರಿದ್ದಾರೆ ಎಂದರು. ಈ ಸಂದರ್ಭ ಹೊಸನಗರ ತಾಲೂಕು ಆಸಕ್ತ ರೈತರಿಗೆ ಪಾರಂಪರಿಕ ಭತ್ತದ 36 ತಳಿಗಳ ಮುಷ್ಟಿ ಬೀಜ ವಿತರಿಸಲಾಯಿತು. ಕಾರ್ಯಕ್ರಮಕ್ಕೂ ಮುನ್ನ ಕೊಳವಂಕ ಗ್ರಾಮದ ಸರಕಾರಿ ಶಾಲೆ ಸಮೀಪದಿಂದ ಕಾರ್ಯಕ್ರಮ ಸ್ಥಳದವರೆಗೆ ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಶ್ರೀಗಳನ್ನು ಬರಮಾಡಿಕೊಂಡರು. ಗ್ರಾಮಸ್ಥರು ಹಾಗೂ ರೈತರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಹಾದಿಗಲ್ಲು ಲಕ್ಷ್ಮೀನಾರಾಯಣ, ಮಠದ ಆಡಳಿತಾಧಿಕಾರಿ ಪುತ್ತೂರಾಯ, ತರು ದಿನೇಶ್, ಶ್ಯಾಮಸುಂದರ, ಆನಂದ, ಅರುಣ, ವತ್ಸ, ವಸಂತ, ಗಿರೀಶ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಎಲ್ಲರಿಗೆ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಲಯನ್ಸ್ ಕ್ಲಬ್ ಜಾಗತಿಕ ಮಟ್ಟದ ಪ್ರಮುಖ ಸ್ವಯಂ ಸೇವಾ ಸಂಸ್ಥೆಯಾಗಿದ್ದು, ಸೇವೆ ಮೂಲಕ ಸಮಾಜದ ಅಭಿವೃದ್ಧಿಗೆ ಸಹಕಾರ ನೀಡುವುದು ಮುಖ್ಯ ಉದ್ದೇಶವಾಗಿದೆ ಎಂದು ಸ್ಥಳೀಯ ಲಯನ್ಸ್ ಕ್ಲಬ್ ನೂತನ ಅಧ್ಯಕ್ಷ ಬಿಎಸ್ ನಾಗರಾಜ್ ಹೇಳಿದರು. ಹೊಳೆಹೊನ್ನೂರು ಪಟ್ಟಣದ ಲಯನ್ಸ್ ವಿದ್ಯಾಸಂಸ್ಥೆ ಆವರಣದಲ್ಲಿ ನಡೆದ 2026-27 ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಜನರಲ್ಲಿ ಆರೋಗ್ಯ ಜಾಗೃತಿ, ಉಚಿತ ಕಣ್ಣಿನ ಚಿಕಿತ್ಸೆ, ರಕ್ತದಾನ, ಮಧುಮೇಹ ತಪಾಸಣೆ ಶಿಬಿರ ಆಯೋಜನೆ, ಪರಿಸರ ಸಂರಕ್ಷಣೆ, ಗಿಡ ನೆಡುವುದು, ಪ್ಲಾಸ್ಟಿಕ್ ನಿಷೇಧ ಜಾಗೃತಿ ಮತ್ತು ಪರಿಸರ ಸ್ವಚ್ಛತಾ ಕಾರ್ಯಕ್ರಮ ನಡೆಸಲಾಗುವುದು, ಅರ್ಹ ಜನರಿಗೆ ತುರ್ತು ಸಹಾಯ ಒದಗಿಸಲಾಗುತ್ತದೆ, ಅಲ್ಲದೆ ಪ್ರಸಕ್ತ ಸಾಲಿನ ಗವರ್ನರ್ ಅವರ ಯೋಜನೆಯಂತೆ ಸೇವಾ ಕಾರ್ಯಕ್ರಮ ಕಾರ್ಯಗತಗೊಳಿಸಲಾಗುವುದು ಎಂದರು. ಜಿಎಂಟಿ ಕೋಆರ್ಡಿನೇಟರ್ ಹೆಬ್ಬಂಡಿ ನಾಗರಾಜ್ ಪ್ರತಿಜ್ಞಾವಿಧಿ ಬೋಧಿಸಿದರು. ನೂತನ ಅಧ್ಯಕ್ಷ ಬಿಎಸ್ ನಾಗರಾಜ್, ಕಾರ್ಯದರ್ಶಿ ಎಚ್ಸಿ ರಾಜೇಶ್, ಖಜಾಂಚಿ ಕೆಆರ್ ಪ್ರವೀಣ್ ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ಮುಂದಿನ ವಿವರ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಸಹಯೋಗದಲ್ಲಿ ಇತ್ತೀಚೆಗೆ ಏರ್ಪಡಿಸಿದ್ದ ಜಿಬಿ ಲಲಿತಮ್ಮ ದತ್ತಿ ಮತ್ತು ಸಾಂಗ್ಲಿ ನಾರಾಯಣರಾವ್ ಸ್ಮಾರಕ ದತ್ತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕಸಾಪ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್ ಮಾತನಾಡಿ, ಸಮಾಜದಲ್ಲಿ ನಡೆಯುತ್ತಿರುವ ಶೋಷಣೆ ಅನ್ಯಾಯಗಳನ್ನು ನೋಡಿಯೂ ಸುಮ್ಮನಿದ್ದು ಆತ್ಮವಂಚನೆ ಮಾಡಿಕೊಳ್ಳುವುದರಿಂದ ಅಪರಾಧಗಳು ಹೆಚ್ಚುತ್ತಿವೆ. ನಮ್ಮ ಸಮಾಜದಲ್ಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚುತ್ತಿದೆ, ಆದರೂ ಸಾಮಾಜಿಕ ಸಮಸ್ಯೆಗಳು ಕಡಿಮೆಯಾಗುತ್ತಿಲ್ಲ. ಶೋಷಣೆ ಅನ್ಯಾಯಗಳನ್ನು ನೋಡಿಯೂ ಸುಮ್ಮನೆ ಇರುವುದರಿಂದ ಅಪರಾಧ ಹೆಚ್ಚುತ್ತಿವೆ. ವಿದ್ಯಾರ್ಥಿಗಳು, ಅದರಲ್ಲೂ ಮಹಿಳೆಯರು ಈ ಬಗ್ಗೆ ಧ್ವನಿ ಎತ್ತಬೇಕು ಎಂದರು. ಜಿವಿ ಲಲಿತಮ್ಮ ದತ್ತಿ ದಾನಿ ಗಂಗಾಧರಪ್ಪ ಆಶಯದಂತೆ ವಚನ ಸಾಹಿತ್ಯದಲ್ಲಿ ಸ್ತ್ರೀ ಸಂವೇದನೆ ವಿಚಾರವಾಗಿ ಮಾತನಾಡಿದ ಪ್ರಾಧ್ಯಾಪಕ ಡಾಕ್ಟರ್ ಜಿಆರ್ ಲವ, ಸಂವೇದನೆ ಗ್ರಹಿಕೆಗೆ ಸಂಬಂಧಿಸಿದೆ. ಇನ್ನೊಬ್ಬರ ನೋವನ್ನು ಅರಿತು ಹೆಣ್ಣಿನ ನೆಲೆಯಲ್ಲಿ ನಿಂತು ಯೋಚಿಸಿ ಪ್ರತಿಕ್ರಿಯಿಸುವ ಗುಣವೇ ಸಂವೇದನೆ. ವಚನಕಾರರು ಹೆಣ್ಣು ಗಂಡು ಬೇರೆ ಬೇರೆ ಎಂದು ಯೋಚಿಸಿದವರಲ್ಲ, ದೈಹಿಕ ರೂಪದ ಯಜಮಾನಿಕೆ ದೂರವಿಟ್ಟವರು ಎಂದು ತಿಳಿಸಿದರು. ಸಾಂಗ್ಲಿ ನಾರಾಯಣರಾವ್ ಸ್ಮಾರಕ ದತ್ತಿ ದಾನಿ ಡಾಕ್ಟರ್ ಬಿ ವೆಂಕಟರಾವ್ ಆಶಯದಂತೆ ವೈದ್ಯ ಸಾಹಿತ್ಯದ ಮಹತ್ವ ಕುರಿತು ಮಾತನಾಡಿದ ಡಾಕ್ಟರ್ ವಿನಯ ಶ್ರೀನಿವಾಸ್, ದೇಶದಲ್ಲಿ ವೈದ್ಯ ಸಾಹಿತ್ಯಕ್ಕೆ ಪ್ರಾಚೀನ ಇತಿಹಾಸವಿದೆ. ನೆಮ್ಮದಿಯ ಜೀವನಕ್ಕೆ ಆರೋಗ್ಯ ಮುಖ್ಯ ಎನ್ನುವುದು ಜನಪದರು, ವಚನಕಾರರು, ಸರ್ವಜ್ಞರಾದಿ ಎಲ್ಲರೂ ತಮ್ಮ ಸಾಹಿತ್ಯದಲ್ಲಿ ತಿಳಿಸಿದ್ದಾರೆ. ಕಾಯಿಲೆ ಬರುವ ಮುನ್ನ ತಡೆಗಟ್ಟುವ ಉಪಾಯವನ್ನು ವೈದ್ಯರು ತಮ್ಮ ಸಾಹಿತ್ಯದ ಮೂಲಕ ತಿಳಿಸುತ್ತಾರೆ ಎಂದರು. ಕಾಲೇಜು ಪ್ರಾಂಶುಪಾಲ ಟಿಎಸ್ ಮಹೇಶ್ವರಪ್ಪ, ಉಪನ್ಯಾಸಕಿ ಭಾರತಿ ಇದ್ದರು. ವಿಷ್ಣು ರಾಜೇಶ್ ಸ್ವಾಗತಿಸಿ, ಡಿ ಗಣೇಶ್ ನಿರೂಪಿಸಿ, ಎಂಎಂ ಸ್ವಾಮಿ ವಂದಿಸಿದರು. ಮುಂದಿನ ವಿವರ. ಪತ್ರಿಕಾ ದಿನಾಚರಣೆ ಅಂಗವಾಗಿ ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ವತಿಯಿಂದ ಪತ್ರಕರ್ತರು, ಶಿವಮೊಗ್ಗ ಜಿಲ್ಲಾ ವ್ಯಾಪ್ತಿಯ ಪತ್ರಿಕಾ ಸಿಬ್ಬಂದಿ ಹಾಗೂ ಪತ್ರಿಕಾ ವಿತರಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಲಾಗಿದೆ. 2025-26 ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಶೇಕಡ 80ಕ್ಕಿಂತ ಹೆಚ್ಚು ಅಂಕ ಪಡೆದ ಮಕ್ಕಳು ಅರ್ಜಿ ಸಲ್ಲಿಸಬಹುದು. ಅಂಕಪಟ್ಟಿ ಪ್ರತಿ, ಆಧಾರ್ ಕಾರ್ಡ್, 2 ಭಾವಚಿತ್ರ ಹಾಗೂ ಪೋಷಕರು ಪತ್ರಿಕಾ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕುರಿತ ದೃಢೀಕರಣ ಪತ್ರದೊಂದಿಗೆ ಜುಲೈ 20 ಒಳಗಾಗಿ ಪತ್ರಿಕಾ ಭವನದಲ್ಲಿ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ 9341110728 ಅಥವಾ 9341126340 ಈ ನಂಬರುಗಳಿಗೆ ಸಂಪರ್ಕಿಸಬಹುದು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾ ಇರಿ ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಮೆಸ್ಕಾಂ ಶಿರಾಳಕೊಪ್ಪ ಉಪವಿಭಾಗ ಕಚೇರಿಯಲ್ಲಿ ಜುಲೈ 14 ಬೆಳಗ್ಗೆ 11 ಮಧ್ಯಾಹ್ನ 1 ಜನಸಂಪರ್ಕ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಮೆಸ್ಕಾಂನ ಅಧಿಕಾರಿಗಳು ಭಾಗವಹಿಸಲಿದ್ದು ಗ್ರಾಹಕರು ಸದುಪಯೋಗ ಪಡಿಸಿಕೊಳ್ಳುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9448997776 ಸಂಪರ್ಕಿಸಬಹುದು. ಮುಂದಿನ ವಿವರ. 2026-27 ಸಾಲಿನ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ವತಿಯಿಂದ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ GTTCಯಲ್ಲಿ AITT SCP ಅಥವಾ TSP ಯೋಜನೆ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದ ನಿರುದ್ಯೋಗಿ ಯುವಕ ಅಥವಾ ಯುವತಿಯರಿಗೆ ವಿವಿಧ ಕೌಶಲ್ಯಾಭಿವೃದ್ಧಿ ಉಚಿತ ತರಬೇತಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ITI ಪೂರೈಸಿದವರಿಗೆ 4 CNC ಆಪರೇಟರ್, ವರ್ಟಿಕಲ್ ಮಷಿನಿಂಗ್ ಸೆಂಟರ್ ಡಿಪ್ಲೊಮಾ ಅಥವಾ BE ಪೂರೈಸಿದವರಿಗೆ 4 CNC ಪ್ರೋಗ್ರಾಮರ್ ಅಥವಾ ಆಟೋಕ್ಯಾಡ್ IoT, SSLC ಪೂರೈಸಿದವರಿಗೆ 4 ಮಿಲ್ಲರ್ ಅಥವಾ ಟರ್ನರ್ ಹಾಗೂ 12 ಟೂಲ್ ರೂಮ್ ಮಷಿನಿಸ್ಟ್ ತರಬೇತಿಗಳನ್ನು ನೀಡಲಾಗುವುದು. ತರಬೇತಿ ಮುಗಿದ ನಂತರ ತಾಂತ್ರಿಕ ಕೈಗಾರಿಕೆಗಳಲ್ಲಿ ಉದ್ಯೋಗಾವಕಾಶವನ್ನು ಕಲ್ಪಿಸಲಾಗುವುದು. ತರಬೇತಿ ಅವಧಿಯಲ್ಲಿ ಪ್ರತಿ ತಿಂಗಳಿಗೆ ₹2,500 ಶಿಷ್ಯವೇತನ ನೀಡಲಾಗುವುದು. ಆಸಕ್ತ ಅರ್ಹ ಅಭ್ಯರ್ಥಿಗಳು ತಮ್ಮ ವಯಸ್ಸು, ವಿದ್ಯಾರ್ಹತೆ, ದಾಖಲಾತಿಗಳು

0: ಸಲ್ಲಿಸಲಾಗಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ವಯೋಮಾನ 45 ವರ್ಷ ಮೀರಿರಬಾರದು. ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರ ಹುದ್ದೆಗೆ 10 ಖಾಲಿ ಹುದ್ದೆಗಳಿದ್ದು ಜಿಲ್ಲೆಯ ಎಲ್ಲ ತಾಲೂಕುಗಳ ಕಸಬಾ ರೈತ ಸಂಪರ್ಕ ಕೇಂದ್ರಗಳಿಗೆ ಹಾಗೂ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಹಳ್ಳಿಕೆರೆ ಕೇಂದ್ರದಲ್ಲಿ ಹುದ್ದೆಗಳು ಖಾಲಿ ಇವೆ. ವಿದ್ಯಾರ್ಹತೆ: ಕೃಷಿ ಅಥವಾ ಕೃಷಿ ಸಂಬಂಧಿತ ವಿಷಯದಲ್ಲಿ ಪದವಿ ಹೊಂದಿರಬೇಕು ಹಾಗೂ 1 ವರ್ಷದ ಅನುಭವವಿರಬೇಕು. ಹೊಸನಗರ ತಾಲೂಕಿನಲ್ಲಿ ಖಾಲಿ ಇರುವ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರ ಹುದ್ದೆಗೆ ಕೃಷಿ ಅಥವಾ ಕೃಷಿ ಸಂಬಂಧಿತ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಜೊತೆಗೆ 5 ವರ್ಷ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸಿದ ಅನುಭವವಿರಬೇಕು. ಆಸಕ್ತರು ನಿಗದಿತ ನಮೂನೆಯ ಅರ್ಜಿಯನ್ನು ಯೋಜನಾ ನಿರ್ದೇಶಕರು ಹಾಗೂ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ, ಹಳೆ ತೀರ್ಥಹಳ್ಳಿ ರಸ್ತೆ, ಶಿವಮೊಗ್ಗ ಇಲ್ಲಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯೊಂದಿಗೆ ಸೂಕ್ತ ದಾಖಲೆಗಳನ್ನು ಲಗತ್ತಿಸಿ ಜುಲೈ 24ರ ಒಳಗೆ ಸಲ್ಲಿಸಬೇಕೆಂದು ಯೋಜನಾ ನಿರ್ದೇಶಕರು ಹಾಗೂ ಜಂಟಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ: ಶಿವಮೊಗ್ಗ ಜಿಲ್ಲೆಯ ಗಾಜನೂರು ನವೋದಯ ವಿದ್ಯಾಲಯದ 2027-28 ಸಾಲಿಗೆ 6ನೇ ತರಗತಿಗೆ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಅರ್ಜಿ ಆಹ್ವಾನಿಸಲಾಗಿದೆ. ಈಗಾಗಲೇ 5ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಆನ್ಲೈನ್ ವಿಳಾಸ https://cbseitms.rcil.gov.in/nvs ಮೂಲಕ ಜುಲೈ 31ರ ಒಳಗೆ ಅರ್ಜಿ ಸಲ್ಲಿಸುವಂತೆ ಗಾಜನೂರು ಜವಾಹರ ನವೋದಯ ವಿದ್ಯಾಲಯದ ಪ್ರಾಚಾರ್ಯರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
2: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
1: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ, ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
2: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
1: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
3: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿಯಿಂದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
1: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
8: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
8: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರನಾಳ ಶಿಶು ಕೇಂದ್ರ ಆರ್ಎಂಆರ್ ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ.

0: కాంటాక్ట్ 08182404142 మొబైల్ సంఖ్య 9535191545.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
2: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
2: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
1: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
2: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
2: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
3: ಈಗ ನೀವು ಕೇಳಲಿದ್ದೀರಿ ಜಾಣ ಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
4: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.

0: ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳಿವಿರಿ ಕಣ್ಣಿಗೆ ಸುಣ್ಣ, ಪ್ಲಾಸ್ಟಿಕ್ ಪುರಾಣ 20, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ, ಬೀಗಲ್ ಸಾಹಸಯಾನ ಸಂಚಿಕೆ 188 ಮತ್ತು ವಾರದ ವಿಜ್ಞಾನಿ ಫ್ರೀಡ್ರಿಷ್ ಪೋಲರ್. ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದಕ್ಕೆ ಬೆಣ್ಣೆ ಎನ್ನುವುದು ನಾಣ್ಣುಡಿ ಇರಬಹುದು. ಆದರೆ ಕಣ್ಣಿಗೆ ಸುಣ್ಣ ಬಿದ್ದರೆ ಅದು ಕುರುಡಾಗಿಸುವಷ್ಟು ಅಪಾಯಕಾರಿ ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ವಾಸ್ತವವಾಗಿ ಪ್ರತಿ ವರ್ಷವೂ ಕಣ್ಣಿಗೆ ಸುಟ್ಟ ಗಾಯಗಳನ್ನು ಮಾಡಿಕೊಳ್ಳುವ ಜನರಲ್ಲಿ, ಅದರಲ್ಲೂ ಮಕ್ಕಳಲ್ಲಿ ಬಹುತೇಕರಿಗೆ ಸುಣ್ಣದಿಂದಾಗಿ ಈ ಕಣ್ಣು ಸುಟ್ಟುಕೊಂಡಂತಾಗುತ್ತದೆ. ಹೀಗಂತ ಒಂದು ಸಂಶೋಧನೆ ಇತ್ತೀಚೆಗೆ ಪ್ರಕಟವಾಗಿತ್ತು. ಹೌದೇ ಎಂದು ಈ ಸಂಶೋಧನೆಯಲ್ಲಿ ಪಾಲ್ಗೊಂಡಿದ್ದಂತಹ ಬೆಂಗಳೂರಿನ ನಾರಾಯಣ ನೇತ್ರಾಲಯದಲ್ಲಿ ಕನ್ಸಲ್ಟೆಂಟ್ ಆಪ್ಥಾಲ್ಮಾಲಜಿಸ್ಟ್ ಆಗಿರುವ ಡಾ ಶರೋನ್ ಡಿಸೋಜಾ ಅವರನ್ನ ಜಾಣಸುದ್ದಿ ಮಾತನಾಡಿಸಿದೆ. ಕೇವಲ ಎರಡೇ ಎರಡು ಆಸ್ಪತ್ರೆಗಳಲ್ಲಿ ಪ್ರತಿ ವರ್ಷ ಏನಿಲ್ಲವೆಂದರೂ 1500 ರೋಗಿಗಳು ಸುಟ್ಟ ಕಣ್ಣುಗಳ ಚಿಕಿತ್ಸೆಗೆ ದಾಖಲಾಗುತ್ತಾರಂತೆ. ಸುಣ್ಣ ಮತ್ತು ಕಣ್ಣಿನ ಕುರಿತ ಈ ಬಗ್ಗೆ ಶರೋನ್ ಅವರೊಂದಿಗೆ ಒಂದು ಸಂದರ್ಶನ ಇಲ್ಲಿದೆ. ನಮಸ್ತೆ ಶರೋನ್ ಡಿಸೋಜಾ ಅವರಿಗೆ.
1: ನಮಸ್ತೆ ಶರಣ.
0: ನೀವು ಕಣ್ಣಿನ ವೈದ್ಯರು, ಮಕ್ಕಳ ಕಣ್ಣಿನಲ್ಲಿ ಕಾಣುವಂತ ಸುಟ್ಟು ಗಾಯದ ಬಗ್ಗೆ ಸಂಶೋಧನೆ ಮಾಡಿದ್ದೀರಿ, ಒಂದು ವರದಿಯನ್ನು ಕೂಡ ನೀವು ಪ್ರಕಟ ಮಾಡಿದ್ದೀರಿ.
1: ಹೌದು.
0: ಆ ಬಗ್ಗೆ ನಮ್ಮ ಜಾಣಸುದ್ದಿ ಕೇಳುಗರಿಗೆ ಸ್ವಲ್ಪ ತಿಳಿಸಿಕೊಡ್ಬೋದಾ?
1: ಖಂಡಿತವಾಗಿ ಸರ್.
0: ಮೊದಲನೇದಾಗಿ ಕಣ್ಣಿನಲ್ಲಿ ಸುಟ್ಟ ಗಾಯಗಳಾಗೋದು ಅಂದ್ರೆ ವಿಚಿತ್ರ ಅನ್ಸುತ್ತೆ, ಭಯಾನೂ ಆಗುತ್ತೆ. ಈ ಗಾಯಗಳು ಹೇಗಾಗ್ತವೆ?
1: ಓಕೆ, ಸೊ ಮೇನ್ಲಿ ಇದು ಕೆಮಿಕಲ್ ಇಫೆಕ್ಟ್ ಇಂದ ಕಣ್ಣು ಆಲ್ಮೋಸ್ಟ್ ಕರ್ಗ್ ಹೋಗುತ್ತರ ನಾಶ ಆಗಬಹುದು. ಕೆಮಿಕಲ್ಸ್ ನಮ್ಮ ಮನೆಯಲ್ಲಿನೂ ಸಿಗ್ಬಹುದು, ಅಥವಾ ಫ್ಯಾಕ್ಟ್ರಿ ವರ್ಕರ್ಸ್ ಪೇಂಟಿಂಗ್ ಕೆಲಸ ಆತರ ಬೇರೆ ಬೇರೆ ಕೆಮಿಕಲ್ಸ್ ಇರುತ್ತೆ, ನಮ್ಗೆ ಗೊತ್ತಿರಲ್ಲ, ಅದು ನಮ್ಮ ಅಕ್ಕಪಕ್ಕ ಇರುತ್ತೆ. ಸೊ ಅದು ಬೈ ಚಾನ್ಸ್ ಕಣ್ಣಿಗೆ ಬಿದ್ರೆ ಕೆಮಿಕಲ್ ಇಫೆಕ್ಟ್ ಇಂದ ಸುಡ್ದಾಗ ಆಗುತ್ತೆ. ಚರ್ಮ ಮೇಲೆ ಆಸಿಡ್ ಬಿದ್ರೆ ಹೇಗೆ ಸುಡ್ದಂಗ ಆಗತ್ತೆ, ಅದೇ ರೀತಿ ಕಣ್ಣಿಗೆ ಬಿದ್ರೇನು ಚರ್ಮ ಪೂರ್ತಿ ಸುಡ್ದಂಗ ಆಗಿ ಕಣ್ಣು ಕರ್ಗ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಅದು ಇಂಜುರಿನ ನಾವು ಬರ್ನ್ಸ್, ಕೆಮಿಕಲ್ ಬರ್ನ್ಸ್ ಅಂತ ಹೇಳ್ತೇವೆ.
0: ಕಣ್ಣಿನ ಯಾವ ಭಾಗದಲ್ಲಿ ಇದಾಗುತ್ತೆ ಮೇಡಮ್?
1: ಪೂರ್ತಿ ಕಣ್ಣಿಗೆ ಆಗಬಹುದು ಸರ್, ರಪ್ಪೆಯಿಂದ ಹಿಡಿದು ಕರಿಗುಡ್ಡೆ ನಮ್ಮ ಮುಂದಿನ ಭಾಗ, ಕಪ್ಪು ಗುಡ್ಡೆ ಇದೆ ಅದರಲ್ಲಿ ಡ್ಯಾಮೇಜ್ ಆಗುತ್ತೆ, ಅದು ಪಕ್ಕ ಬಿಳಿಗುಡ್ಡೆಗೆ, ರಪ್ಪೆ ಒಳಗಡೆ ಎಲ್ಲಾ ಕಡೆ ಡ್ಯಾಮೇಜ್ ಆಗ್ಬಿಡುತ್ತೆ.
0: ಆಮೇಲೆ ನಿಮ್ಮ ಸಂಶೋಧನೆಯಲ್ಲಿ ನೀವು ಈ ಗಾಯಗಳು ಅತಿ ಹೆಚ್ಚಿಗೆ ಸುಣ್ಣದಿಂದ ಆಗುತ್ತೆ ಅಂತ ಮಾಡಿದೀರಾ? ಪಟಾಕಿಯಿಂದಾನು ಆಗುತ್ತೆ ಅಂತ ಅನ್ಕೊಂಡಿದ್ದೆ ನಾನು. ಈ ಸುಣ್ಣದಿಂದ ಆಗಿದ್ದು ಪಟಾಕಿಯಿಂದ ಆಗಿದ್ದು ಅಂತ ಹೇಗೆ ನಾವು ಪತ್ತೆ ಮಾಡಬಹುದು?
1: ಸೊ ಸುಣ್ಣದಿಂದ ಏನಾಗುತ್ತೆ, ಕೆಮಿಕಲ್ ಇಫೆಕ್ಟ್ ಇಂದ ಅದು ಕಣ್ಣು ಒಳಗಡೆ ಹೋಗ್ತಾ ಇರುತ್ತೆ, ಜಸ್ಟ್ ಸರ್ಫೇಸ್ ಅಲ್ಲಿ ಇರಲ್ಲ. ಪಟಾಕಿದು ಏನು ಡ್ಯಾಮೇಜ್ ಇದ್ರೆ ಅದು ಕೆಮಿಕಲ್ ಇಫೆಕ್ಟ್ ಇರುತ್ತೆ, ಮತ್ತೆ ಹೀಟ್ ಇಫೆಕ್ಟ್ ಥರ್ಮಲ್ ಇಫೆಕ್ಟ್ ಅಂತ ಹೇಳ್ತೇವೆ, ಎರಡರಿಂದ ಡ್ಯಾಮೇಜ್ ಆಗುತ್ತೆ. ಬಟ್ ಅದು ಅಷ್ಟು ಡೀಪ್ ಆಗಿ ಹೋಗಲ್ಲ, ಇನ್ ಕೇಸ್ ತುಂಬಾ ಫೋರ್ಸ್ ಆಗಿದ್ರೆ ಓಕೆ ಕಣ್ಣು ನಾಶವಾಗಬಹುದು. ಬಟ್ ಕೆಮಿಕಲ್ ಇಂದ ಸರ್ಫೇಸ್ ಅಲ್ಲಿ ಟಚ್ ಆದ್ರೇನು ಅದು ಕೆಮಿಕಲ್ ಇಫೆಕ್ಟ್ ಇಂದ ಒಳಗ್ ಹೋಗ್ತಾ ಇರುತ್ತೆ. ಮತ್ತೆ ಇನ್ನೊಂದೇನು, ಇದು ಸುಣ್ಣದು ಪೀಸಸ್ ರಪ್ಪೆ ಅಡಿಯಲ್ಲಿ ಹೋಗಿ ಕೂಡತ್ತೆ, ಅದು ತೆಗೆಯೋದಷ್ಟು ಸುಲಭ ಅಲ್ಲ. ಸೊ ಹಾಸ್ಪಿಟಲ್ ಬರೋ ತನಕ ಆ ಪೀಸಸ್ ಒಳಗಿರುತ್ತೆ, ಅಂದ್ರೆ ಇಫೆಕ್ಟ್ ಕಂಟಿನ್ಯೂ ಇರುತ್ತೆ. ಸೊ ಅದಕ್ಕೋಸ್ಕರ ಡೀಪ್ ಆಗಿ ಹೋಗಿ ಕಣ್ಣು ಒಳಗಡೆನು ಡ್ಯಾಮೇಜ್, ನರ ಎಲ್ಲಾ ಅಫೆಕ್ಟ್ ಆಗಿ ಕಣ್ಣು ಪೂರ್ತಿ ಡ್ಯಾಮೇಜ್ ಆಗಬಹುದು.
0: ಇದರಲ್ಲಿ ಈ ಪಟಾಕಿ ಮತ್ತೆ ಸುಣ್ಣದ ಇವೆರಡರಲ್ಲಿ ಅತಿ ಹೆಚ್ಚು ಯಾವ್ದು ಕಾಣುತ್ತೆ ಮೇಡಮ್?
1: ಆಕ್ಚುಲಿ ಸುಣ್ಣದು ಡ್ಯಾಮೇಜ್ ತುಂಬಾ ಹೆಚ್ಚಿರುತ್ತೆ ಸರ್, ಯಾಕೆಂದ್ರೆ ಸೆಲ್ಸ್ ಪೂರ್ತಿ ಒಳಗ್ ತನಕ ಡ್ಯಾಮೇಜ್ ಆಗಿ ಈಗ ನಾವು ನೆಕ್ಸ್ಟ್ ಸರ್ಜರಿ ಮಾಡಿದ್ರೇನು ದೃಷ್ಟಿ ವಾಪಸ್ ಬರೋದು ತುಂಬಾ ಕಷ್ಟ. ಅಫ್ಕೋರ್ಸ್ ಪಟಾಕಿಯಿಂದನೂ ಡ್ಯಾಮೇಜ್ ಆದ್ರೆ ಜೋರಾಗಿ ಪಟಾಕಿ ಹೊಡೆದಿದ್ರೆ ಕಣ್ಣು ಪೂರ್ತಿ ಬರ್ಸ್ಟ್ ಆಗಿ ಕಣ್ಣು ಸರ್ಜರಿ ಎಲ್ಲ ಮಾಡ್ಬೇಕಾಗತ್ತೆ. ಬಟ್ ಸುಣ್ಣದು ಲಾಂಗ್ ಲಾಸ್ಟಿಂಗ್ ಇಫೆಕ್ಟ್ ತುಂಬಾ ಜಾಸ್ತಿ ಇದೆ.
0: ಅಂದ್ರೆ ಇವೆರಡನ್ನ ನಾವು ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಜನಗಳಲ್ಲಿ ಕಾಣುವಂತದ್ದು ಯಾವ ಟೈಪ್ ಅಂತ ಕೇಳಿದ್ರೆ
1: ಹೆಚ್ಚು ಸುಣ್ಣನೇ ಕಾಣುತ್ತೆ, ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಥ್ರೂ ದ ಇಯರ್ ಇಡೀ ವರ್ಷ ಅದು ಡ್ಯಾಮೇಜಸ್ ಮತ್ತೆ ಇಂಜುರೀಸ್ ಆಗ್ತಾ ಇರುತ್ತೆ. ಪಟಾಕಿದು ಮೇನ್ಲಿ ದಿವಾಲಿ ಟೈಮ್ ಅಲ್ಲಿ ನಾವು ನೋಡ್ತೇವೆ, ಅದೇ ಟೈಮ್ ಅಲ್ಲಿ ಜಾಸ್ತಿ ಇಂಜುರೀಸ್ ಬರೋದು. ಬಟ್ ಸುಣ್ಣದು ಇಡೀ ವಯಸ್ಸು ಎನಿ ಟೈಮ್ ಎನಿ ಸೀಸನ್ ಬರ್ತಾ ಇರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಗುತ್ತೆ ಮೇನ್ಲಿ ಸುಣ್ಣದಿಂದ. ತುಂಬಾ ಸುಣ್ಣವನ್ನು ಎರಡು ರೀತಿಯಲ್ಲಿ ನಾವು ಉಪಯೋಗಿಸ್ತೇವೆ, ಒಂದು ದಿನನಿತ್ಯದ ಕೆಲಸಕ್ಕೆ ಮನೆಯಲ್ಲಿ ಉಪಯೋಗ, ಮತ್ತೆ ಕಮರ್ಷಿಯಲ್ ಉಪಯೋಗ ಅಂದ್ರೆ ವೈಟ್ ವಾಷಿಂಗ್ ಪೇಂಟಿಂಗ್ ಕೆಲಸಕ್ಕೆ ಉಪಯೋಗಿಸ್ತೇವೆ. ಮನೆಯಲ್ಲಿ ಉಪಯೋಗಿಸುವ ಸುಣ್ಣ ಎಲೆ ಅಡಿಕೆ ಜೊತೆ ಜನರು ಸೇವಿಸ್ತಾರೆ, ಮತ್ತೆ ಮನೆಯಲ್ಲಿ ಕ್ಲೀನಿಂಗ್ ಕೆಲಸಕ್ಕೆ ಸುಣ್ಣದ ಪೌಡರ್ನ ಉಪಯೋಗಿಸಬಹುದು. ಅದಕ್ಕೋಸ್ಕರ ಮನೆಯಲ್ಲಿ ಕಂಡುಬರೋದು ಸಾಮಾನ್ಯ. ಇನ್ನೊಂದು ವಿಷಯ ಏನಂದ್ರೆ, ಸುಣ್ಣ ತುಂಬಾ ಸುಲಭವಾಗಿ ದೊರಕುತ್ತೆ. ಅಂಗಡಿ ಹೋಗಿ ಕೇಳಿದ್ರೆ ಚಿಕ್ಕ ಚಿಕ್ಕ ಪ್ಯಾಕೆಟ್ ಅಲ್ಲಿ ಇದು ಸುಣ್ಣ ಸಿಗುತ್ತೆ. ಅದನ್ನು ನಾವು ಕೈಯಲ್ಲಿ ಜೋರಾಗಿ ಪ್ರೆಸ್ ಮಾಡಿದ್ರೆ ಅದು ಪ್ಯಾಕೆಟ್ ಬರ್ಸ್ಟ್ ಆಗಿ ಕಣ್ಣಿಗೆ ಸುಣ್ಣ ಬೀಳಬಹುದು, ಪೂರ್ತಿ ಕಣ್ಣು ನಾಶ ಆಗಬಹುದು.
0: ಎಷ್ಟು ಚಿಕ್ಕ ಮಕ್ಕಳಿಗೆ ನೋಡಿದೀರಾ ಮೇಡಮ್ ಈ ರೀತಿ ಆಗಿರುವಂತದ್ದು?
1: ಸುಣ್ಣದಿಂದ ಕಣ್ಣಿಗೆ ಆಗುವಂತಹ ಕೆಮಿಕಲ್ ಇಂಜುರೀಸ್ ಯಾವ ವಯಸ್ಸಲ್ಲಿನೂ ಆಗಬಹುದು, ಪುಟಾಣಿ ಮಕ್ಕಳಿಂದ ಹಿಡಿದು ವೃದ್ಧರಲ್ಲಿನೂ ಆಗಬಹುದು. ಬಟ್ ಮೇನ್ಲಿ ಸಾಮಾನ್ಯವಾಗಿ ಶಾಲೆಗೆ ಹೋಗುವಾಗ ವಯಸ್ಸು ಮಕ್ಕಳು ಅಂದ್ರೆ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಗೆ ಜಾಸ್ತಿ ಬರುತ್ತೆ. ಮೋಸ್ಟ್ಲಿ ಅವರು ಆಟ ಆಡುವಾಗ ಚುಣ್ಣನ ಹಿಡ್ಕೊಳ್ತಾರೆ, ಅದು ಕಣ್ಣಿಗೆ ಬೀಳ್ಸ್ತಾರೆ, ಆ ತರ ಇಂಜುರೀಸ್ ಆಗಿ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ.
0: ಇದಕ್ಕೆ ಫಸ್ಟ್ ಏಡ್ ಅಥವಾ ಪ್ರಥಮ ಚಿಕಿತ್ಸೆ ಏನ್ ಮೇಡಮ್, ಏನ್ ಎಚ್ಚರಿಕೆ ನಾವು ತಗೋಬಹುದು?
1: ಮೇನ್ ಆಕ್ಚುಲಿ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಸರ್. ಯಾವುದು ಮನೆಯಲ್ಲಿ ಈ ತರ ಸುಣ್ಣ ಅಥವಾ ಬೇರೆ ಕೆಮಿಕಲ್ಸ್, ಟಾಯ್ಲೆಟ್ ಕ್ಲೀನರ್ಸ್, ಪೇಂಟ್ಸ್, ಅದನ್ನ ನಾವು ಸ್ಟೋರೇಜ್ ಅಂದ್ರೆ ಸರಿಯಾಗಿ ಇಟ್ಕೋಬೇಕು. ಮಕ್ಕಳ ಕೈಗೆ ಸಿಕ್ಕಬಾರ್ದು, ಆಚೆ ಇಡಬಾರ್ದು, ಕಬಾರ್ಡ್ ಒಳಗಡೆ ಇಡಬೇಕು. ಆತರ ಇದ್ರೆ ಅಟ್ ಲೀಸ್ಟ್ ಡೈರೆಕ್ಟ್ಲಿ ಕಣ್ಣಿಗೆ ಅದು ಬೀಳೋ ತರ ಇರಲ್ಲ. ಬಟ್ ಸಪೋಸ್ ಬೈ ಚಾನ್ಸ್ ಆತರ ಕಣ್ಣಿಗೆ ಕೆಮಿಕಲ್ ಬಿದ್ರೆ, ಫಸ್ಟ್ ಥಿಂಗ್, ಫಸ್ಟ್ ಸ್ಟೆಪ್ ಇಸ್ ಟು ವಾಶ್ ದಿ ಐ. ನೀರ್, ಯಾವ ನೀರ್ ಸಿಕ್ಕಿದ್ರೇನು, ನಮ್ಮ ಟ್ಯಾಪ್ ವಾಟರ್ ಇಲ್ಲೇ ಸಾಕು, ಅದನ್ನ ನಾವು ಕಣ್ಣಿಗೆ ಚೆನ್ನಾಗಿ ವಾಶ್ ಮಾಡ್ಬೇಕು. ಎಷ್ಟು ಆಗತ್ತೆ, ಹಾಫ್ ಲೀಟರ್, ಒನ್ ಲೀಟರ್ ವಾಟರ್ ಅಲ್ಲಿ ಅದನ್ನ ವಾಶ್ ಮಾಡ್ಬೇಕು. ಸೊ ದಟ್ ಆ ಕೆಮಿಕಲ್ ಎಷ್ಟು ಆಗತ್ತೆ ನಾವು ತೆಗಿಸಬಹುದು. ಅಂಡ್ ನೆಕ್ಸ್ಟ್ ನೀವು ಹತ್ರ ಯಾವುದು ಕಣ್ಣಿನ ಹಾಸ್ಪಿಟಲ್ ಇದ್ರೆ ಅಲ್ಲೇ ಇಮಿಡಿಯೇಟ್ಲಿ ಹೋಗ್ಬೇಕು. ಎಷ್ಟು ಚಿಕ್ಕ ಇಂಜುರಿ ಇದ್ರೇನು, ಒಂದ್ ಡ್ರಾಪ್ ಬಿದ್ರೇನು ಹೋಗ್ಲೇಬೇಕು. ಅಲ್ಲೇ ಒಂದ್ಸತಿ ಚೆಕ್ ಮಾಡ್ಕೊಂಡು ಡಾಕ್ಟರ್ ಮೇ ಬಿ ತಿರ್ಗಾ ವಾಶ್ ಮಾಡ್ತಾರೆ ಕಣ್ಣು ಒಳಗಡೆ, ಯಾಕಂದ್ರೆ ನಾನು ಹೇಳಿದ್ನಲ್ಲ ರೊಪ್ಪೆ ಒಳಗಡೆ ಹೋಗಿ ಈ ಪೀಸಸ್ ಕೂಡತ್ತೆ. ಸೊ ಅದನ್ನ ತೆಗಿಲಿಕ್ಕೆ ಫುಲ್ ಒಳಗಿಂದ ಕ್ಲೀನ್ ಮಾಡ್ಬೇಕು. ಸೊ ಆತರ ಇದ್ರೆ ಅಟ್ ಲೀಸ್ಟ್ ಬೇಗ ನಾ ಕ್ಲೀನ್ ಮಾಡಿದ್ರೆ ಅದು ಲಾಂಗ್ ಟರ್ಮ್ ಇಫೆಕ್ಟ್ಸ್ ಕಡಿಮೆ ಇರುತ್ತೆ ಕಣ್ಣಿಗೆ
0: ದೀರ್ಘಾವಧಿಯಲ್ಲಿ, ಅಂದ್ರೆ ಲಾಂಗ್ ಟರ್ಮ್ ಎಫೆಕ್ಟ್ಸ್.
1: ಸೊ ಅನ್ಫಾರ್ಚುನೇಟ್ಲಿ ಈ ತರ ಯಾವುದು ಸುಣ್ಣ ಮತ್ತೆ ಕೆಮಿಕಲ್ ಇಫೆಕ್ಟ್ ಇಂಜುರಿ, ಹೆವಿ ಇಂಜುರಿ ಇದ್ರೆ, ಗ್ರೇಡ್ 4 ಗ್ರೇಡ್ 6 ಅಂತ ಇಂಜುರಿ ಹೇಳ್ತೇವೆ, ಆತರ ಇಂಜುರೀಸ್ ಕಣ್ಣಿಗೆ ಆದ್ರೆ ದೆನ್ ಲಾಂಗ್ ಟರ್ಮ್ ಅಲ್ಲಿ ದೃಷ್ಟಿ ಪೂರ್ತಿ ಹೋಗಬಹುದು, ಬ್ಲೈಂಡ್ನೆಸ್ ಆಗಬಹುದು. ಅಂಡ್ ಇದು ಯಾಕಾಗತ್ತೆ ಅಂದ್ರೆ ಸುಣ್ಣ ಇಂದ ನಮ್ಮ ಕಣ್ಣು ಸುತ್ತ ಕರಿಗುಡ್ಡೆ ಸುತ್ತ ಲಿಂಬಲ್ ಸ್ಟೆಮ್ ಸೆಲ್ಸ್ ಅಂತ ಹೇಳ್ತೇವೆ, ಅದರಿಂದಾನೇ ಹೊಸ ಸೆಲ್ಸ್ ಬರೋದು ಕಣ್ಣಿಗೆ ಕರಿಗುಡ್ಡೆಗೆ, ಅದೆಲ್ಲ ನಾಶ ಆಗ್ಬಿಡತ್ತೆ. ಬೈ ಚಾನ್ಸ್ ಈಗ ಕರಿಗುಡ್ಡೆ ಬಿಳಿ ಆಗ್ಬಿಟ್ರೆ ಕರಿಗುಡ್ಡೆ ಬದಲಾಯಿಸಬಹುದು, ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಸುಣ್ಣದಿಂದ ಅಥವಾ ಯಾವುದು ಕೆಮಿಕಲ್ ಇಂದ ಕಣ್ಣಿ ಡ್ಯಾಮೇಜ್ ಆದ್ರೆ ನಾವು ಕರಿಗುಡ್ಡೆ ಬದಲಾಯಿಸಕ್ ಹೋದ್ರೇನು ಅದು ಕರಗ ಹೋಗ್ಬಿಡತ್ತೆ, ಯಾಕಂದ್ರೆ ಹೊಸ ಸೆಲ್ಸ್ ಎಲ್ಲ ಡ್ಯಾಮೇಜ್ ಆಗಿರತ್ತೆ. ಸೊ ಇಂದ ಲಾಂಗ್ ಟರ್ಮ್ ತುಂಬಾ ಹೆವಿ, ತುಂಬಾ ಡೀಪ್ ಆಗಿ ಇಂಜುರಿ ಇದ್ರೆ ಬ್ಲೈಂಡ್ನೆಸ್ ಅಂದ್ರೆ ದೃಷ್ಟಿನೂ ಪೂರ್ತಿ ಹೋಗಬಹುದು.
0: ಒಂದು ಡೌಟ್ ಮೇಡಮ್ ನನಗೆ, ಈ ಸುಣ್ಣಕ್ಕೆ ನಾವು ನೀರ್ ಹಾಕಿದ್ರೆ ಅದು ಇನ್ನಷ್ಟು ಬಿಸಿ ಆಗುತ್ತೆ ಅಂತಾರೆ, ಸೊ ನಾವು ಅದನ್ನ ತೊಳಿಬೇಕಾದ್ರೆ ಅದರಿಂದಾಗಿ ಮತ್ತೆ ಡ್ಯಾಮೇಜ್ ಆಗ್ಬೋದಾ ಫಸ್ಟ್ ಏಡ್ಗಾಗಿ?
1: ಇಲ್ಲ ಸರ್. ಸೊ ಏನಾಗುತ್ತೆ ಅದು ಜಸ್ಟ್ ನೀವು ಹೇಳಿರೋದು ಕರೆಕ್ಟ್, ಅದು ಫಸ್ಟ್ ಇಫೆಕ್ಟ್ ಅದು ನೀರ್ ಹಾಕಿದ್ರೆ ಒಂದ್ ಸ್ಮೋಕ್ ತರ ಬರುತ್ತೆ, ಬಟ್ ಆಕ್ಚುಲಿ ನಾವು ವಾಶ್ ಮಾಡಿದ್ರೆ ಅದು ಎಲ್ಲ ಪೀಸಸ್ ಹೊರಗ್ ಬಂದ್ಬಿಡತ್ತೆ. ಇಲ್ಲಾಂದ್ರೆ ಒಳಗ್ ಇದ್ದು ನಮ್ಮ ಕಣ್ಣದ ನೀರ್ ಇರುತ್ತಲ್ಲ ಟಿಯರ್ಸ್, ಅದರಿಂದ ಮಿಕ್ಸ್ ಆಗಿ ಇನ್ನೂ ಡೀಪ್ ಆಗಿ ಹೋಗ್ತಾ ಇರತ್ತೆ. ಸೊ ವಿ ಹ್ಯಾವ್ ಟು ವಾಶ್ ಇಟ್ ಔಟ್, ಅದು ತೊಳೆದು ಪೀಸಸ್ ನ ಹೇಗೇನೋ ತೆಗಿಬೇಕು.
0: ಕಣ್ಣಿನ ಎಚ್ಚರಿಕೆ ಬಗ್ಗೆ ಮಕ್ಕಳ, ಮುಖ್ಯವಾಗಿ ಮಕ್ಕಳ ವಿಷಯದಲ್ಲಿ ಈ ರೀತಿಯ ಅಪಾಯಗಳು ಆಗದೆ ಇರೋದಕ್ಕೆ ಪ್ರಿವೆನ್ಷನ್ ಇಸ್ ದ ಬೆಟರ್ ವೇ ಅಂತ ಹೇಳಿದ್ರಿ.
1: ಹೌದು.
0: ಅದಲ್ದೆ ಈಗ ಒಂದ್ ವೇಳೆ ಡ್ಯಾಮೇಜ್ ಆಗಿದ್ರೆ ಸ್ವಲ್ಪ ಮಟ್ಟಿಗೆ ಅದಕ್ಕೆ ಚಿಕಿತ್ಸೆ ಕೊಡಬಹುದು, ತುಂಬಾ ಡ್ಯಾಮೇಜ್ ಆಗಿದ್ರೆ ಚಿಕಿತ್ಸೆ ಕೊಡೋದಿಕ್ಕಾಗಲ್ಲ, ಕೊಟ್ಟರು ಕೂಡ ಅದು ಸಮರ್ಥವಾಗಿರೋದಿಲ್ಲ ಅಂತಂದ್ರೆ. ಇತ್ತೀಚೆಗೆ ಹೊಸದೇನಾದ್ರು ಚಿಕಿತ್ಸೆಗಳು ಬಂದಿದೆಯಾ ಅದಕ್ಕೆ?
1: ಹೌದು ಸರ್, ಆಕ್ಚುಲಿ ಇತ್ತೀಚೆಗೆ ಲಾಸ್ಟ್ ಫ್ಯೂ ಇಯರ್ಸ್ ಇಂದ ಲಿಂಬಲ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ, ಅದು ನಾ ಹೇಳಿದ್ನಲ್ಲ ಕರಿಗುಡ್ಡೆ ಸುತ್ತ ನಮ್ದು ಲಿಂಬಲ್ ಸ್ಟೆಮ್ ಸೆಲ್ಸ್ ಇದೆ, ಅದರಿಂದಾನೇ ಹೊಸ ಸೆಲ್ಸ್ ಎಲ್ಲ ಬರೋದು ಕಣ್ಣಿಗೆ. ಸೊ ಈಗ ಹೊಸ ಟೆಕ್ನಿಕ್ ಇಂದ ಡೆಫಿನೆಟ್ಲಿ ನಾವು ಅದನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿ ಟು ಎನ್ ಎಕ್ಸ್ಟೆಂಟ್, ಸೊ ಸ್ವಲ್ಪ ಡ್ಯಾಮೇಜ್ ಇದ್ರೆ ಅದನ್ನ ರಿಪ್ಲೇಸ್ ಮಾಡಬಹುದು. ಅದರಿಂದ ತುಂಬಾ ಈ ತರ ಮಕ್ಕಳಿಗೆ ಮತ್ತೆ ಅಡಲ್ಟ್ಸ್ಗೆ ಕಣ್ಣು ವಾಪಸ್ ಬಂದಿದೆ. ಬಟ್ ಅಫ್ಕೋರ್ಸ್ ನಥಿಂಗ್ ಇಸ್ 100%, ಬಟ್ ಡೆಫಿನೆಟ್ಲಿ ಈ ತರ ಹೊಸ ಟೆಕ್ನಿಕ್ಸ್ ಇಂದ ಹೊಸ ಸರ್ಜರೀಸ್ ಇಂದ ತುಂಬಾ ಜನದು ಕಣ್ಣು ಈಗ ನಾವು ಟ್ರೀಟ್ ಮಾಡ್ತಾ ಇದೀವಿ, ಸೇವ್ ಮಾಡ್ತಾ ಇದೀವಿ.
0: ಇದು ಅಂದ್ರೆ ಈಗ ಇಂಡಿಯಾದಲ್ಲೂ ಇದೆ ಅಂದ್ರೆ ಆಸ್ಪತ್ರೆ ನಾರಾಯಣ ನೇತ್ರಾಲಯದಲ್ಲಿ?
1: ಹೌದು ಹೌದು ಸರ್.
0: ಧನ್ಯವಾದಗಳು. ಅಂದ್ರೆ ಕಣ್ಣು ಸುಡುವುದರ ಬಗ್ಗೆ, ಅದರಲ್ಲಿ ಸುಟ್ಟಗಾಯ ಆಗೋದ್ರ ಬಗ್ಗೆ ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಟ್ಟಿದ್ದೀರಿ. ನಿಮಗೆ ಜಾಣಸುದ್ದಿ ಕೇಳುವುದರ ಕಪತಿಯಿಂದ ತುಂಬಾ ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು ಸರ್. ಆಕ್ಚುಲಿ ಮೇನ್ಲಿ ನಾವು ಯಾಕೆ ಇದೆಲ್ಲ ಮಾತಾಡ್ತಾ ಇದೀವಿ ಅಂದ್ರೆ ಜನಗೆ ಗೊತ್ತಿರಬೇಕು, ಎಷ್ಟು ಜನಗೆ ಗೊತ್ತೇ ಇಲ್ಲ ಸುಣ್ಣ ಸಾಮಾನ್ಯವಾಗಿ ಮನೆಯಲ್ಲಿ ಇರುತ್ತೆ, ಎಷ್ಟು ಡ್ಯಾಮೇಜ್ ಆಗ್ಬಹುದು ಇದರಿಂದ ಗೊತ್ತೇ ಇಲ್ಲ ತುಂಬಾ ಜನಗೆ. ಸೊ ಅಟ್ ಲೀಸ್ಟ್ ನಾವು ಮಾತಾಡಿದ್ರೆ ಜನಗಳಿಗೆ ಗೊತ್ತಾಗತ್ತೆ, ಅವರು ಇದ್ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಂಡು ಬೇರೆ ಅವ್ರಿಗೆ ಹೇಳಿದ್ರೆ ಅಟ್ ಲೀಸ್ಟ್ ಒಬ್ರು ಮಕ್ಕಳದು ಕನ್ ಸೇವ್ ಆದ್ರೆ ನಮ್ಗೆ ಸಾಕು.
0: ಥ್ಯಾಂಕ್ ಯು ಸರ್. ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್.
0: ನಿಮಗೆ ಗೊತ್ತೇ, ವಜ್ರದ ಹೊರತಾಗಿ ನಾವು ಬಳಸುವ ಉಳಿದ ಎಲ್ಲ ರತ್ನಗಳು ಕೂಡ ಹಲವಾರು ವಸ್ತುಗಳ ಸಂಯುಕ್ತಗಳು. ಆದರೆ ವಜ್ರ ಹಾಗಲ್ಲ, ಅದರಲ್ಲಿ ಇರೋದು ಕೇವಲ ಕಾರ್ಬನ್, ಒಂದೇ ಒಂದು ಮೂಲ ವಸ್ತು. ಅಚ್ಚರಿಯಾಗತ್ತಲ್ಲ?
2: ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಪ್ಲಾಸ್ಟಿಕ್ಗೆ ಸಾವೇ ಇಲ್ಲ. ಸಾವಿರ ವರ್ಷವಾದರೂ ಕೊಳೆಯದೆ ಹಾಗೆಯೇ ಕಸವಾಗಿ ಉಳಿಯುವ ಈ ವಸ್ತುವನ್ನ ಬಳಸದೇ ಇರುವುದು ಸಾಧ್ಯವಿಲ್ಲ. ಈ ಸಂದಿಗ್ಧದಲ್ಲಿ ಪ್ಲಾಸ್ಟಿಕ್ ಅನ್ನ ಒಂದು ಮರುಬಳಸಬೇಕು, ಇಲ್ಲವೇ ಅದನ್ನ ಕೊಳೆಯಿಸಬೇಕು. ಕೊಳೆಸುವ ತಂತ್ರಜ್ಞಾನ ಇನ್ನೂ ಶೈವಾವಸ್ಥೆಯಲ್ಲಿರುವಾಗ ಪ್ಲಾಸ್ಟಿಕ್ ಅನ್ನು ಪ್ಲಾಸ್ಟಿಕ್ ಅನ್ನಾಗಿಯೇ ಮರುಬಳಸುವುದು ಒಂದು ಉಪಾಯ. ಮತ್ತೊಂದು ಉಪಾಯ ಎಂದರೆ ಪ್ಲಾಸ್ಟಿಕ್ ಕಸವನ್ನ ಬೇರೊಂದು ಉಪಯುಕ್ತ ವಸ್ತುವನ್ನಾಗಿ ತಯಾರಿಸಬಹುದೇ ಎನ್ನುವುದು. ಈ ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಫಲ ಕಂಡಿರುವ ಸಂಶೋಧನೆಗಳೆಂದರೆ ಪ್ಲಾಸ್ಟಿಕ್ನಿಂದ ಪೆಟ್ರೋಲಿಯಂ ಉತ್ಪನ್ನಗಳನ್ನು ತಯಾರಿಸುವುದು. ಇದೊಂದು ರೀತಿಯಲ್ಲಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದ ಸಂಗತಿ ಎನ್ನೋಣ. ಏಕೆಂದರೆ ಎಲ್ಲಾ ತರಹದ ಪ್ಲಾಸ್ಟಿಕ್ಗಳ ತಯಾರಿಕೆಗೂ ಮೂಲ ಪೆಟ್ರೋಲಿಯಂ ತೈಲದ ಸಂಸ್ಕರಣೆ ವೇಳೆ ಹುಟ್ಟುವ ಅನಿಲಗಳು ಹಾಗೆ ಇತರ ರಾಸಾಯನಿಕಗಳು. ಇವನ್ನ ರಾಸಾಯನಿಕವಾಗಿ ಸಂಸ್ಕರಿಸಿ ರೂಪ ಬದಲಿಸಿ ಪ್ಲಾಸ್ಟಿಕ್ಗಳನ್ನಾಗಿ ತಯಾರಿಸುತ್ತಾರೆ. ನಾವು ಇಂದು ಬಳಸುವ ಹಾಳೆಗಳು, ಕೊಳವೆಗಳು, ದಿಂಬುಗಳು ಹಾಗೆ ಬಟ್ಟೆಗಳು ಮೊದಲಾದ ಸಕಲ ವಿಧವಾದ ಪ್ಲಾಸ್ಟಿಕ್ಗಳಿಗೂ ಪೆಟ್ರೋಲಿಯಂಯೇ ಮೂಲ. ಪ್ಲಾಸ್ಟಿಕ್ನಿಂದ ಪೆಟ್ರೋಲಿಯಂನ ಉತ್ಪನ್ನಗಳನ್ನು ತಯಾರಿಸಿದ್ರೆ ಇದೀಗ ಬೆಟ್ಟದಂತಾಗಿರುವ ಪ್ಲಾಸ್ಟಿಕ್ ಕಸದ ಸಮಸ್ಯೆ ಕರಗಿಬಿಡಬಹುದು ಎನ್ನುವ ಆಸೆ, ಹಾಗೆ ದಿನೇ ದಿನೇ ಬೇಡಿಕೆ ಹೆಚ್ಚುತ್ತಿರುವಂತಹ ಪೆಟ್ರೋಲಿಯಂ ಇಂಧನಗಳಿಗೆ ಇದೊಂದು ಆಕರವು ದೊರಕಿದಂತಾಗಬಹುದು ಎನ್ನುವ ಆಶಯಗಳೆರಡು ಈ ಪ್ರಯತ್ನಗಳಿಗೆ ಕಾರಣ. ಇಂತಹ ಸಂಸ್ಕರಣೆಯನ್ನು ಫೀಡ್ ಸ್ಟಾಕ್ ರೀಸೈಕ್ಲಿಂಗ್ ಅಥವಾ ಕಚ್ಚಾ ವಸ್ತುವಿನ ಪುನರುತ್ಪಾದನೆ ಎನ್ನುತ್ತಾರೆ. ಇದು ಸಾಧ್ಯವೇ? ಖಂಡಿತ ಸಾಧ್ಯ ಎನ್ನುವುದಕ್ಕೆ ಹಲವು ಉದಾಹರಣೆಗಳಿವೆ. ಆದರೆ ಎಲ್ಲಾ ರೀತಿಯ ಪ್ಲಾಸ್ಟಿಕ್ಗಳಿಗೂ ಈ ರೀತಿಯ ಮುಕ್ತಿ ದೊರಕಿಸುವುದು ಕಷ್ಟ. ಪ್ಲಾಸ್ಟಿಕ್ಗಳನ್ನು ಪೆಟ್ರೋಲಿಯಂ ಇಂಧನಗಳ ರೂಪಕ್ಕೆ ಪರಿವರ್ತಿಸುವುದು ಎಂದರೆ ಅವನ್ನ ಪೆಟ್ರೋಲ್ ಅಥವಾ ಡೀಸೆಲ್ ರೂಪದಂತಹ ತೈಲದ ರೂಪಕ್ಕೆ ಪರಿವರ್ತಿಸುವುದು ಎಂದರ್ಥವಷ್ಟೇ. ಈ ರೀತಿಯಲ್ಲಿ ರೂಪವನ್ನ ಬದಲಿಸಲು ಪ್ಲಾಸ್ಟಿಕ್ ಅನ್ನ ಬೇಯಿಸಬೇಕಾಗುತ್ತದೆ. ಫೀಡ್ ಸ್ಟಾಕ್ ರೀಸೈಕ್ಲಿಂಗ್ ಮಾಡುವಾಗ ಪ್ಲಾಸ್ಟಿಕ್ನ ಸ್ವರೂಪವು ಬಹಳ ಮುಖ್ಯ. ಸಾಮಾನ್ಯವಾಗಿ ಅತಿ ಹಗುರವಾದ ಆಲಿಗೋಮರ್ಗಳಾದ ಇಥಿಲೀನ್ ಹಾಗೂ ಪ್ರಾಪಿಲಿನ್ನ ಪ್ಲಾಸ್ಟಿಕ್ಗಳನ್ನ ತೈಲವನ್ನಾಗಿ ಪರಿವರ್ತಿಸುವುದು ಸಾಧ್ಯ. ಅದರಲ್ಲಿಯೂ ಇವುಗಳ ಹಗುರ ಅಥವಾ ಕಡಿಮೆ ಆಲಿಗೋಮರ್ಗಳ ಸರಪಳಿ ಇರುವ ಪಾಲಿಮರ್ಗಳನ್ನ ಸಂಸ್ಕರಿಸುವುದು ಸುಲಭ. ಉದಾಹರಣೆಗೆ ಎಲ್ಡಿಪಿಇ ಅಥವಾ ಪಾಲಿಪ್ರೋಪಿಲಿನ್ ಅನ್ನ ವಾಹನಗಳನ್ನ ಚಾಲಿಸಲು ಬಳಸುವ ಪೆಟ್ರೋಲ್ ಅಥವಾ ಡೀಸೆಲ್ಗಳನ್ನಾಗಿ ಪರಿವರ್ತಿಸಬಹುದು. ಅಡುಗೆ ಅನಿಲವನ್ನಾಗಿಯೂ ಪರಿವರ್ತಿಸಬಹುದು. ಆದರೆ ಸ್ಟೈರೀನು ಮೊದಲಾದ ಥರ್ಮೋಸೆಟ್ಟು ಪ್ಲಾಸ್ಟಿಕ್ಗಳನ್ನ ಹೀಗೆ ಇಂಧನವನ್ನಾಗಿ ಪರಿವರ್ತಿಸುವುದು ಕಷ್ಟ. ಸಾಮಾನ್ಯ ತಂತ್ರಗಳಿಂದ ಅವನ್ನ ಏನಿದ್ರೂ ಮೇಣ, ರೆಸಿನ್ನು, ಗೋಂದು ಮೊದಲಾದ ರೂಪಕ್ಕೆ ಪರಿವರ್ತಿಸಬಹುದು ಅಷ್ಟೇ. ಅದರಲ್ಲಿರುವ ಪಾಲಿಮಾರನ್ನ ಮತ್ತೆ ಸಣ್ಣ ಅಣುಗಳನ್ನಾಗಿ ಒಡೆಯಬೇಕಾಗ್ತದೆ. ಈ ಕ್ರಿಯೆಯನ್ನು ಪೈರೋಲೈಸಿನ್ ಹಾಗೂ ಕ್ರ್ಯಾಕಿಂಗ್ ಎನ್ನುವ ಕ್ರಿಯೆಗಳ ಮೂಲಕ ಸಾಧಿಸಬಹುದು. ಪೈರೋಲೈಸಿಸ್ ಎಂದರೆ ಗಾಳಿ ಇಲ್ಲದ ವಾತಾವರಣದಲ್ಲಿ, ಅಂದರೆ ಮುಚ್ಚಿದ ಪಾತ್ರೆಯೊಳಗೆ ಇಟ್ಟು ಕಾಯಿಸುವುದು. ಹೀಗೆ ಕಾಯಿಸಿದಾಗ ಶಾಖದಿಂದಾಗಿ ಪ್ಲಾಸ್ಟಿಕ್ನಲ್ಲಿರುವ ಪಾಲಿಮಾರ್ಗಳು ಒಡೆದು ಸಣ್ಣ ಸಣ್ಣ ಅಣುಗಳಾಗ್ತವೆ, ಒಂದೋ ತೈಲದಂತೆ ಅಥವಾ ಅನಿಲವಾಗ್ತವೆ. ಇವನ್ನ ಸಂಗ್ರಹಿಸಿ ಇನ್ನಷ್ಟು ರಾಸಾಯನಿಕ ಕ್ರಿಯೆಗಳ ಮೂಲಕ ಬಳಕೆಗೆ ಹೋಗುವಂತಹ ಇಂಧನವನ್ನ ತಯಾರಿಸಬಹುದು. ಇದೊಂದು ರೀತಿಯಲ್ಲಿ ಮರದ ಉರುವಲನ್ನು ಕಾಯಿಸಿ ಅನಿಲವನ್ನು ಪಡೆಯುವಂತೆಯೇ ಎನ್ನಿ. ರಸಾಯನ ವಿಜ್ಞಾನಿಗಳು ಪ್ಲಾಸ್ಟಿಕ್ನ ಈ ಸಂಸ್ಕರಣೆಗೆ ನಾಲ್ಕು ವಿಧಗಳನ್ನು ಬಳಸ್ತಾರೆ. ಮೊದಲನೆಯದು ಕೇವಲ ಬಿಸಿ ಮಾಡುವುದು, ಎರಡನೆಯದರಲ್ಲಿ ಗಾಳಿಗೆ ತೆರೆದಿಡದೆಯೇ ಅಧಿಕ ಶಾಖದಲ್ಲಿ ಕಾಯಿಸುವುದು. ಮೂರನೆಯದು ಹೈಡ್ರೋಜನ್ ಅನಿಲದ ಜೊತೆಗೆ ಕಾಯಿಸುವುದು. ಹಾಗೆ ನಾಲ್ಕನೆಯ ವಿಧಾನದಲ್ಲಿ ಕಾಯಿಸುವಾಗ ಜಿಯೋಲೈಟುಗಳು ಅಥವಾ ಲೋಹದ ಕ್ರಿಯಾವರ್ಧಕಗಳನ್ನು ಬಳಸುವುದು. ಕ್ರಿಯಾವರ್ಧಕಗಳಿಗೆ ಇಂಗ್ಲಿಷ್ನಲ್ಲಿ ಕೆಟಲಿಸ್ಟ್ಗಳು ಎನ್ನುತ್ತಾರೆ. ಹೀಗಾಗಿ ಇವನ್ನು ಕೆಟಾಲಿಸಿಸ್ ಎಂದು ಹೇಳ್ತಾರೆ. ಕೇವಲ ಬಿಸಿ ಮಾಡುವುದು ಎಂದರೆ ಸುಮಾರು 350-900 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಗೆ ಕಾಯಿಸುವುದು ಎಂದರ್ಥ. ಉಷ್ಣತೆ ಹೆಚ್ಚಿದ್ದಷ್ಟು ಪಾಲಿಮರ್ಗಳಲ್ಲಿನ ಗಟ್ಟಿಯಾದ ಬಂಧ ಒಡೆದು ಸಣ್ಣ ಸಣ್ಣ ಅಣುಗಳಾಗುವುದು ಹೆಚ್ಚು. ಇದರೊಟ್ಟಿಗೆ ಒತ್ತಡವು ಹೆಚ್ಚು ಇದ್ದಲ್ಲಿ ಇನ್ನೂ ಒಳ್ಳೆಯ ಫಲಿತಾಂಶ ದೊರಕುತ್ತದೆ. ಆದರೆ ಇದು ದುಬಾರಿ ಕ್ರಿಯೆ. ಬಿಸಿ ಮಾಡಲು ಇಂಧನ ಬೇಕಷ್ಟೇ. ಇದರ ಬದಲಿಗೆ ಕೆಟಲಿಸ್ಟ್ಗಳನ್ನು ಬಳಸುವುದರಿಂದ ಕಡಿಮೆ ಉಷ್ಣತೆಯಲ್ಲಿಯೇ ಬಂಧಗಳನ್ನು ಮುರಿಯಬಹುದು. ಹೀಗಾಗಿ ಪ್ಲಾಸ್ಟಿಕ್ಗಳನ್ನು ಮುರಿಯುವ ಕೆಟಲಿಸ್ಟ್ಗಳಿಗಾಗಿ ಶೋಧ ನಡೆಯುತ್ತಲೇ ಇದೆ. ಸ್ಥೂಲವಾಗಿ ಈ ಉಪಾಯಗಳನ್ನು ಬಳಸಿದ್ರೂ ಯಾವ ಉತ್ಪನ್ನ ದೊರೆಯುತ್ತದೆ ಎನ್ನುವುದು ಬಳಸಿದ ಮೂಲ ಪ್ಲಾಸ್ಟಿಕ್ನ ಸ್ವರೂಪ, ಕಾಯಿಸಲು ಬಳಸಿದ ಉಷ್ಣತೆ ಹಾಗೂ ಕೆಟಲಿಸ್ಟ್ಗಳನ್ನು ಅವಲಂಬಿಸಿ ಇರುತ್ತದೆ. ಕೊಳಿಸುವುದಕ್ಕೆ ಇರುವ ಸಮಸ್ಯೆ ಇಲ್ಲಿಯೂ ಇದೆ. ಅಂದರೆ ಎಲ್ಲಾ ಪ್ಲಾಸ್ಟಿಕ್ಗಳಿಗೂ ಒಂದೇ ಶಂಕದ ತೀರ್ಥ ಪರಿಹಾರವಾಗುವುದಿಲ್ಲ. ಆದರೂ ಕೆಲವು ಪ್ರಯೋಜನಗಳಿವೆ. ಪ್ಲಾಸ್ಟಿಕ್ನಿಂದ ಪಡೆದ ಇಂಧನದಲ್ಲಿ ಗಂಧಕದ ಪ್ರಮಾಣ ಕಡಿಮೆ, ಹೀಗಾಗಿ ಅದನ್ನ ವಾಹನದ ಇಂಧನವನ್ನಾಗಿ ಬಳಸಿದ್ರು ಗಾಳಿಯಲ್ಲಿ ಈಗ ವಾಹನಗಳಿಂದಾಗುವ ಮಾಲಿನ್ಯ ಕಡಿಮೆ ಆಗಿತ್ತು. ಎರಡನೆಯದಾಗಿ ಪ್ಲಾಸ್ಟಿಕ್ ಅನ್ನು ಹಾಗೆ ಉರುವಲನ್ನಾಗಿ ಬಳಸಿದಾಗ ಉತ್ಪತ್ತಿಯಾಗುವ ಕ್ಲೋರಿನ್ ಡಯಾಕ್ಸಿನ್ನಂತಹ ವಿಷಾನಿಲಗಳ ಹಾವಳಿಯು ಕಡಿಮೆ ಆಗ್ತದೆ. ಪ್ಲಾಸ್ಟಿಕ್ನಿಂದ ತೈಲವನ್ನು ತಯಾರಿಸುವ ಯೋಚನೆ ಇಂದಿನದ್ದಲ್ಲ. ಸುಮಾರು 30 ವರ್ಷಗಳ ಹಿಂದೆಯೇ ಈ ಬಗ್ಗೆ ಕೆಲಸಗಳು ಆರಂಭವಾಗಿತ್ತು. ವೆಬಾ ಆಯಿಲ್ ಎನ್ನುವ ಕಂಪನಿಯು ಜರ್ಮನಿಯ ಬಾಟ್ರಾಪಿನಲ್ಲಿ ವಾರ್ಷಿಕ ಸುಮಾರು 40,000 ಟನ್ಗಳಷ್ಟು ತೈಲವನ್ನು ತಯಾರಿಸುವ ಕಾರ್ಖಾನೆಯನ್ನ 1995ರಲ್ಲಿಯೇ ಸ್ಥಾಪಿಸಿತ್ತು. ಇದಕ್ಕೆ ಹಲವಾರು ಯುರೋಪಿನ ತೈಲ ಕಂಪನಿಗಳು ಕೈಜೋಡಿಸಿದ್ದವು. ಆದರೆ ಈ ತೈಲ ಕೇವಲ ಕಾರ್ಖಾನೆಗಳಲ್ಲಿ ಬಳಸುವ ಇಂಧನವಾಗಿತ್ತು. 2001ನೇ ಇಸವಿಯಲ್ಲಿ ಚೀನಾದಲ್ಲಿ ವಾರ್ಷಿಕ 30,000 ಟನ್ಗಳಷ್ಟು ತೈಲವನ್ನ ತಯಾರಿಸುವ ಕಾರ್ಖಾನೆ ಸ್ಥಾಪನೆಯಾಗಿತ್ತು. ಹೀಗೆ ತಯಾರಿಸಿದ ತೈಲವನ್ನ ಪ್ರಮುಖವಾಗಿ ಕಾರ್ಖಾನೆಗಳ ಕುಲುಮೆಗಳಿಗೆ ಇಂಧನವನ್ನಾಗಿ ಉಪಯೋಗಿಸಲಾಗುತ್ತದೆ. ಭಾರತದಲ್ಲಿಯೂ ಪ್ಲಾಸ್ಟಿಕ್ನಿಂದ ಪೆಟ್ರೋಲ್ ತಯಾರಿಸುವ ಕಾರ್ಯಗಳು ನಡೆದಿವೆ. ಪುಣೆಯ ಪ್ಲಾಸ್ಟಿಕ್ ಮ್ಯಾನೇಜ್ಮೆಂಟ್ ಅಂಡ್ ರಿಸರ್ಚ್ ಕಂಪನಿಯು ಮೊತ್ತ ಮೊದಲ ಬಾರಿಗೆ ನಿರಂತರವಾಗಿ ಪ್ಲಾಸ್ಟಿಕ್ ಅನ್ನ ತೈಲ ಹಾಗೂ ಅನಿಲವನ್ನಾಗಿ ಪರಿವರ್ತಿಸುವ ಕಾರ್ಖಾನೆಯೊಂದನ್ನ 2005ರಲ್ಲಿ ಸ್ಥಾಪಿಸಿತ್ತು. ಅಲ್ಕಾ ಜದಗಾಂವ್ಕರ್ ಎನ್ನುವ ಮಹಿಳಾ ವಿಜ್ಞಾನಿ ರೂಪಿಸಿದಂತಹ ಜದಗಾಂವ್ಕರ್ ವಿಧಿ ಎನ್ನುವ ತಂತ್ರವನ್ನು ಈ ಕಾರ್ಖಾನೆ ಬಳಸ್ತಾ ಇದೆ. ಹಳೆಯ ಟಿವಿಯ ಡಬ್ಬಗಳು, ಮಿಕ್ಸಿಯ ಪ್ಲಾಸ್ಟಿಕ್ಕು, ಚೀಲಗಳು, ಪೆನ್ನು, ಕೊಳವೆ ಮೊದಲಾದ ಎಲ್ಲಾ ಬಗೆಯ ಪ್ಲಾಸ್ಟಿಕ್ಗಳನ್ನು ನೇರವಾಗಿ ತೈಲ ಹಾಗೂ ಅನಿಲವನ್ನಾಗಿ ಪರಿವರ್ತಿಸಬಹುದು ಎನ್ನುತ್ತಾರೆ ಅಲ್ಕಾ. ಪ್ಲಾಸ್ಟಿಕ್ ಕಸದಲ್ಲಿರುವ 85%ರಷ್ಟನ್ನು ಡೀಸೆಲ್ ಅನ್ನಾಗಿಯೂ 15% ಅಡುಗೆ ಅನಿಲದಂತಹ ಇಂಧನವನ್ನಾಗಿಯೂ ಪರಿವರ್ತಿಸಲಾಗುತ್ತದೆ. ಕಸದಲ್ಲಿರುವ ಲೋಹವನ್ನು ಗಟ್ಟಿಯಾಗಿಯೂ ಉಳಿದ ವಸ್ತುಗಳ ಬೂದಿಯು ದೊರೆಯುತ್ತದೆ. ಜೊತೆಗೆ ತೈಲವಾಗಿ ಪರಿವರ್ತನೆಯಾಗುವ ಸಂದರ್ಭದಲ್ಲಿ ಪಿವಿಸಿಯಂತಹ ಪ್ಲಾಸ್ಟಿಕ್ನಿಂದ ಸೂಸುವ ವಿಷಕಾರಿ ಕ್ಲೋರಿನ್ ಅನಿಲವನ್ನ ಹೈಡ್ರೋಕ್ಲೋರಿಕ್ ಆಮ್ಲವನ್ನಾಗಿಸುವುದು ಸಾಧ್ಯ. ಹೀಗೆ ಪ್ಲಾಸ್ಟಿಕ್ ಕಸವನ್ನ ಪೂರ್ಣವಾಗಿ ರೂಪಾಂತರಿಸಬಹುದು. ಅಲಕಾ ಅವರಂತೆ ಇನ್ನೂ ಹಲವರು ಪ್ಲಾಸ್ಟಿಕ್ನಿಂದ ತೈಲವನ್ನ ಪಡೆಯುವ ತಂತ್ರವನ್ನ ರೂಪಿಸಿದ್ದಾರೆ. ಮುನಿಸಿಪಲ್ ತ್ಯಾಜ್ಯಗಳಿರುವ ಪ್ಲಾಸ್ಟಿಕ್ಗಳನ್ನ ಬಳಸಿಕೊಂಡು ಪ್ರತಿದಿನವೂ 1 ಟನ್ ತೈಲವನ್ನ ತಯಾರಿಸುವಂತಹ ತಂತ್ರಜ್ಞಾನವನ್ನ ಡೆಹ್ರಾಡೂನಿನಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಸಂಸ್ಥೆ ಸಿದ್ಧಪಡಿಸಿದೆ. ಇದರಲ್ಲಿ ಪ್ಲಾಸ್ಟಿಕ್ ಅನ್ನು ಬೇಕಿದ್ರೆ ಅನಿಲವನ್ನಾಗಿಯೂ ಡೀಸೆಲ್ ಅನ್ನಾಗಿಯೂ ಇಲ್ಲವೇ ಪೆಟ್ರೋಲ್ ಅನ್ನಾಗಿಯೂ ರೂಪಾಂತರಿಸಬಹುದು ಎನ್ನುತ್ತದೆ ಈ ಸಂಸ್ಥೆ. ಈ ಪುಟ್ಟ ಸ್ಥಾವರಗಳನ್ನ ನಗರಸಭೆಗಳು ಸ್ಥಾಪಿಸಿ ತಮ್ಮ ನಿತ್ಯ ಬಳಕೆಗೆ ಬೇಕಾದ ಇಂಧನವನ್ನ ತಾವೇ ತಯಾರಿಸಿಕೊಳ್ಳಬಹುದು. ಕಸವನ್ನ ನಿರ್ಮೂಲನೆ ಮಾಡುವುದರ ಜೊತೆಗೆ ಹಣವನ್ನು ಉಳಿಸಬಹುದು.
0: ನಿಮಗಿದು ಗೊತ್ತಾ, ಮುತ್ತು ಮತ್ತೆ ಹವಳಗಳು ಜೀವಿಗಳಲ್ಲಿ ಹುಟ್ಟಿದಂತಹ ಅಮೂಲ್ಯ ವಸ್ತುಗಳು. ರತ್ನಗಳಂತೆಯೇ ಇವನ್ನು ನಾವು ಆಭರಣಗಳಲ್ಲಿ ಬಳಸುತ್ತೇವಾದರೂ ಇವು ಸಾವಯವ ವಸ್ತುಗಳು, ಖನಿಜ ವಸ್ತುಗಳಲ್ಲ.
3: ಬೀಗಲ್ ಸಾಹಸಯಾನ. ಸುಪ್ರಸಿದ್ಧ ಜೀವಿ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ 200 ವರ್ಷಗಳ ಹಿಂದೆ ಬೀಗಲ್ ಹಡಗಿನಲ್ಲಿ ವಿಶ್ವ ಪರ್ಯಟನೆ ಕೈಗೊಂಡಿದ್ದಾಗ ಕಂಡು ದಾಖಲಿಸಿದ್ದ ವೈಜ್ಞಾನಿಕ ಸಂಗತಿಗಳ ಟಿಪ್ಪಣಿಗಳ ಅನುವಾದ. ಸಂಚಿಕೆ 188. ಮೇ 9, ಪೋರ್ಟ್ ಲೂಯಿ ಬಂದರಿನಿಂದ ಹೊರಟ ನಾವು ಜುಲೈ 8 ತಾರೀಖು ಸೇಂಟ್ ಹೆಲೆನಾ ದ್ವೀಪದ ಬಳಿ ಇರುವ ಕೇಪ್ ಆಫ್ ಗುಡ್ ಹೋಪ್ ತಲುಪಿದೆವು. ಅನಾಕರ್ಷಕವೆಂದೇ ಬಣ್ಣಿಸಲಾಗಿರುವ ಈ ದ್ವೀಪವು ವಿಶಾಲ ಸಮುದ್ರದ ಮಧ್ಯದಲ್ಲಿ ದೊಡ್ಡ ಕರಿ ಕೋಟೆಯಂತೆ ಎದ್ದು ನಿಂತಿದೆ. ಈ ನೈಸರ್ಗಿಕ ಕೋಟೆಯ ಬಣ್ಣನೆಯನ್ನು ಪೂರ್ಣಗೊಳಿಸಲೆಂದೋ ಏನೋ ಪಟ್ಟಣದ ಬಳಿಯಲ್ಲಿರುವ ಪ್ರತಿಯೊಂದು ಸಂಧಿಯಲ್ಲಿಯೂ ಫಿರಂಗಿಗಳು ತುಂಬಿದ ಪುಟ್ಟ ಪುಟ್ಟ ಕೊತ್ತಳಗಳಿವೆ. ಇಡೀ ಪಟ್ಟಣವೇ ಸಪಾಟಾದ ಕಿರಿದಾದ ಕಣಿವೆಯಲ್ಲಿ ಮಲಗಿದೆ. ಮನೆಗಳು ನೋಡಲು ಸುಮಾರಾಗಿದ್ದು ನಡು ನಡುವೆ ಒಂದೆರಡು ಹಸಿರು ಮರಗಳಿವೆ. ಲಂಗರು ಹಾಕುವೆಡಿಯನ್ನು ಸಮೀಪಿಸುತ್ತಿದ್ದಂತೆಯೇ ಕಾಣುವ ನೋಟ ಎದ್ದು ಕಾಣುವಂಥದ್ದು. ಎತ್ತರದ ಗುಡ್ಡವೊಂದರ ಮೇಲೆ ಅಲ್ಲಿ ಇಲ್ಲಿ ಚದುರಿ ಬಿದ್ದಂತೆ ಬೆಳೆದಿರುವ ಫರ್ ಮರಗಳ ನಡುವೆ ಅಂಕುಡೊಂಕಾದ ಕೋಟೆಯೊಂದು ಆಕಾಶಕ್ಕೆ ದಿಮ್ಮನೆ ತೆರೆದುಕೊಂಡಿರುವುದನ್ನು ನೋಡಬಹುದು. ಮರುದಿನ ನಾನು ನೆಪೋಲಿಯನ್ನ ಸಮಾಧಿಯಿಂದ ಕೂಗಳತೆಯಲ್ಲಿದ್ದ ವಸತಿಯಲ್ಲಿ ತಂಗಿದೆ. ನಾನು ಯಾವ ದಿಕ್ಕಿಗೆ ಓಡಾಡಲೂ ಅನುಕೂಲವಾಗುವಂತೆ ಇದು ಪಟ್ಟಣದ ನಟ್ಟ ನಡುವೆ ಇತ್ತು. ನಾನು ಇಲ್ಲಿ ತಂಗಿದ್ದ 4 ದಿನಗಳು ಬೆಳಗ್ಗೆಯಿಂದ ರಾತ್ರಿಯವರೆಗೂ ದ್ವೀಪದಲ್ಲಿ ಅಡ್ಡಾಡಿ ಅದರ ಭೂವೈಜ್ಞಾನಿಕ ಚರಿತ್ರೆಯನ್ನು ತಿಳಿಯಲು ಪ್ರಯತ್ನಿಸಿದೆ. ನನ್ನ ವಸತಿಯು ಸಮುದ್ರ ಮಟ್ಟದಿಂದ ಸುಮಾರು 800 ಅಡಿಗಳಷ್ಟು ಎತ್ತರದಲ್ಲಿತ್ತು. ಅಲ್ಲಿನ ಹವೆ ತಣ್ಣಗೆ ಬಿರುಸಾಗಿತ್ತು. ಸದಾ ಮಳೆ ಸುರಿಯುತ್ತಿತ್ತು. ಆಗಾಗ್ಗೆ ಇಡೀ ದೃಶ್ಯವನ್ನು ಪರದೆಯಿಂದ ಮರೆಮಾಚುವಂತೆ ದಟ್ಟನೆಯ ಮೋಡಗಳು ಆವರಿಸುತ್ತಿದ್ದುವು. ಸಮುದ್ರ ತೀರದ ಬಳಿಯಲ್ಲಿದ್ದ ಒರಟು ಲಾವಾಶಿಲೆ ಬೆತ್ತಲಾಗಿತ್ತು. ಅದರ ನಡುವಿನಲ್ಲಿ ಹಾಗೂ ಸ್ವಲ್ಪ ಎತ್ತರದ ಪ್ರದೇಶಗಳಲ್ಲಿದ್ದ ಫೆಲ್ಡ್ ಸ್ಪಾರ್ ಶಿಲೆಗಳು ಜೇಡಿ ಮಣ್ಣಿನಂತಹ ಮಣ್ಣನ್ನು ಸೃಷ್ಟಿಸಿದ್ದುವು. ಗಿಡಮರಗಳು ಆವರಿಸದೇ ಇದ್ದ ಕಡೆಯಲ್ಲಿ ಈ ಮಣ್ಣಿನಲ್ಲಿ ಪಟ್ಟೆ ಪಟ್ಟೆಯಾಗಿ ವಿವಿಧ ಬಣ್ಣದ ಶಿಲೆಗಳು ಹೊಳೆಯುತ್ತಿದ್ದುವು. ಈ ಋತುವಿನಲ್ಲಿ ಸದಾಕಾಲ ಮಳೆಯಿಂದ ನೆಂದ ನೆಲ ವಿಶಿಷ್ಟವಾದ ಹಚ್ಚ ಹಸುರಿನ ಹುಲ್ಲುಹಾಸನ್ನು ರೂಪಿಸಿತ್ತು. ಬೆಟ್ಟದಿಂದ ಕೆಳಗೆ ಸಾಗಿದಂತೆ ಈ ಹಾಸು ವಿರಳವಾಗಿ ಕೊನೆಗೊಮ್ಮೆ ಮರೆಯೇ ಆಗಿಬಿಡುತ್ತದೆ. 16 ಡಿಗ್ರಿ ಅಕ್ಷಾಂಶದಲ್ಲಿ ಹಾಗೂ ಸುಮಾರು 1500 ಅಡಿಗಳಷ್ಟು ಕಡಿಮೆ ಎತ್ತರದಲ್ಲಿಯೂ ಇಲ್ಲಿ ಬ್ರಿಟಿಷ್ ಎನ್ನಬಹುದಾದ ಸಸ್ಯರಾಶಿ ಇರುವುದನ್ನು ಕಂಡು ಅಚ್ಚರಿ ಎನಿಸುತ್ತದೆ. ಬೆಟ್ಟಗಳ ಮೇಲ್ಭಾಗದಲ್ಲಿ ಅಡ್ಡಾದಿಡ್ಡಿ ಬೆಳೆಸಿದ ಸ್ಕಾಚ್ ಫರ್ ಮರಗಳ ತೋಪುಗಳ ಟೊಪ್ಪಿಯಿದೆ. ಇಳಿಜಾರುಗಳಲ್ಲಿ ಅಲ್ಲಲ್ಲಿ ದಟ್ಟವಾಗಿ ಚದುರಿರುವ ಗಾರ್ಸ್ ಪೊದೆಗಳನ್ನು ದಟ್ಟ ಹಳದಿ ಬಣ್ಣದ ಹೂಗಳು ಆವರಿಸಿಕೊಂಡಿದ್ದುವು. ತೊರೆಗಳ ದಡದಲ್ಲಿ ವೀಪಿಂಗ್ ವಿಲೋಗಳು ಸಾಮಾನ್ಯವಾಗಿದ್ದುವು. ಬೇಲಿಗಳೆಲ್ಲವೂ ಚಿರಪರಿಚಿತವಾದ ಬ್ಲ್ಯಾಕ್ ಬೆರ್ರಿ ಹಣ್ಣುಗಳದಾಗಿದ್ದುವು. ಈ ದ್ವೀಪದಲ್ಲೀಗ ಇರುವ 746 ಸಸ್ಯಗಳಲ್ಲಿ ಕೇವಲ 52 ಇಲ್ಲಿನವು ಎಂದು, ಉಳಿದವುಗಳೆಲ್ಲವೂ ಆಮದಾದವುಗಳೆಂದು, ಅವುಗಳಲ್ಲಿಯೂ ಬಹುತೇಕ ಇಂಗ್ಲೆಂಡ್ನಿಂದ ಬಂದವೆಂಬುದನ್ನು ಗಮನಿಸಿದರೆ ಇಲ್ಲಿನ ಸಸ್ಯರಾಶಿಯ ಬ್ರಿಟಿಷ್ ಸ್ವರೂಪಕ್ಕೆ ಕಾರಣ ಸ್ಪಷ್ಟ. ಈ ಬ್ರಿಟಿಷ್ ಗಿಡಗಳಲ್ಲಿ ಹಲವು ತಮ್ಮ ತವರಿಗಿಂತಲೂ ಈ ನಾಡಿನಲ್ಲಿಯೇ ಸಮೃದ್ಧಿಯಾಗಿ ಬೆಳೆಯುವಂತೆ ತೋರಿತು. ಇಂಗ್ಲೆಂಡ್ಗೆ ವಿರುದ್ಧ ದಿಕ್ಕಿನಲ್ಲಿರುವ ಆಸ್ಟ್ರೇಲಿಯಾದಿಂದ ಆಮದಾದ ಕೆಲವು ಕೂಡ ಅಷ್ಟೇ ಸೊಂಪಾಗಿ ಹೊಂದಿಕೊಂಡಿದ್ದುವು. ಈ ಆಮದಾದ ಸಸ್ಯಗಳು ಇಲ್ಲಿನವೇ ಆದ ಕೆಲವಾದರೂ ಸಸ್ಯಗಳನ್ನು ನಾಶ ಮಾಡಿರಬೇಕು. ಅತಿ ಎತ್ತರವಾದ ಹಾಗೂ ಕಡಿದಾದ ಏಣುಗಳಲ್ಲಿಯಷ್ಟೇ ಈಗ ಈ ದ್ವೀಪಕ್ಕೆ ಸ್ವಂತವಾದ ಸಸ್ಯಗಳು ಪ್ರಧಾನವಾಗಿ ಕಾಣುತ್ತವೆ. ಈ ಇಂಗ್ಲಿಷು ಅಲ್ಲಲ್ಲ, ವೆಲ್ಷ್ ಸ್ವರೂಪದ ನೋಟಕ್ಕೆ ಇಲ್ಲಿರುವ ಅಸಂಖ್ಯ ಗುಡಿಸಲುಗಳು, ಪುಟ್ಟ ಬಿಳಿ ಮನೆಗಳು ಕಾರಣವಿರಬಹುದು. ಇವುಗಳಲ್ಲಿ ಕೆಲವು ಅತಿ ಆಳವಾದ ಕಣಿವೆಗಳಲ್ಲಿ ಅವಿತುಕೊಂಡು, ಇನ್ನು ಕೆಲವು ಎತ್ತರದ ಗುಡ್ಡಗಳ ಶಿಖರಗಳಲ್ಲಿ ಟೊಪ್ಪಿಗೆಯಂತೆಯೂ ಕಾಣುತ್ತವೆ. ಇಲ್ಲಿನ ಕೆಲವು ದೃಶ್ಯಗಳಂತೂ ಮನೋಹರ. ಉದಾಹರಣೆಗೆ ಸರ್ ಡಬ್ಲ್ಯೂ ಡೇವಸ್ಟನ್ನ ಮನೆಯ ಬಳಿಯಿಂದ ಕಾಣುವ ನೋಟ. ಇಲ್ಲಿಂದ ಕರ್ರಗಿನ ಫರ್ ಮರಗಳ ನಟ್ಟ ನಡುವೆ ನೀರು ಹರಿದು ಸವಕಲಾದ ದಕ್ಷಿಣ ತೀರದಲ್ಲಿರುವ ಅಚ್ಚ ಕೆಂಪಿನ ಬೆಟ್ಟಗಳ ಸಾಲಿನ ಮುಂದೆ ಲಾಟ್ ಎನ್ನುವ ಎತ್ತರದ ಶಿಖರ ಎದ್ದು ಕಾಣುತ್ತದೆ. ಎತ್ತರದ ಪ್ರದೇಶದಲ್ಲಿ ನಿಂತು ಇಡೀ ದ್ವೀಪವನ್ನು ನೋಡಿದಾಗ ಮೊದಲು ಎದ್ದು ಕಾಣುವುದು ಇಲ್ಲಿರುವ ರಸ್ತೆಗಳು ಹಾಗೂ ಕೋಟೆ ಕೊತ್ತಲಗಳ ಸಂಖ್ಯೆ. ಇದಕ್ಕಾಗಿ ಬಳಸಿರುವ ಶ್ರಮಿಕರ ಪ್ರಮಾಣ, ಅವರೆಲ್ಲರೂ ಇಲ್ಲಿ ಸೆರೆಯಲ್ಲಿರುವ ಬಂದಿಗಳು ಎನ್ನುವುದನ್ನು ಒತ್ತಟ್ಟಿಗಿಟ್ಟರೆ ಈ ದ್ವೀಪದ ಮಟ್ಟಿಗೆ ಅತಿರೇಕವೆನಿಸುತ್ತದೆ, ವ್ಯರ್ಥವೆನಿಸುತ್ತದೆ. ಇಲ್ಲಿ ಉಪಯುಕ್ತವೆನಿಸುವ ಸಪಾಟಾದ ಮೈದಾನ ಅಥವಾ ನೆಲ ಎಷ್ಟು ಕಡಿಮೆ ಇದೆ ಎಂದರೆ ಇಲ್ಲಿರುವ 5,000 ಮಂದಿ ಬದುಕುವುದಾದರೂ ಹೇಗೆ ಎನಿಸದೇ ಇರದು. ಕೆಳಸ್ತರದ ಗುಲಾಮಗಿರಿ ಮಾಡುವ ಜನ ಕಡುಬಡವರೇ ಇರಬೇಕು, ಉದ್ಯೋಗವೇ ಇಲ್ಲ ಎಂದು ಸದಾ ಅವರು ದೂರುತ್ತಿರುತ್ತಾರೆ. ದ್ವೀಪವನ್ನು ಈಸ್ಟ್ ಇಂಡಿಯಾ ಕಂಪನಿಗೆ ಬಿಟ್ಟುಕೊಟ್ಟಿದ್ದರಿಂದಲೂ, ಅದರಿಂದಾಗಿ ಸ್ಥಿತಿವಂತರು ಬೇರೆಡೆಗೆ ವಲಸೆ ಹೋಗಿದ್ದರಿಂದಲೂ ಸರ್ಕಾರಿ ಉದ್ಯೋಗಿಗಳ ಸಂಖ್ಯೆಯಲ್ಲಿ ಕಡಿತವಾಗಿದ್ದು ಬಡವರ ಸಂಖ್ಯೆ ಇನ್ನಷ್ಟು ಹೆಚ್ಚಲಿದೆ. ಇಲ್ಲಿನ ಶ್ರಮಿಕರ ಪ್ರಮುಖ ಆಹಾರ ಅನ್ನದ ಜೊತೆಗೆ ಒಂದಿಷ್ಟು ಮಾಂಸವಷ್ಟೇ. ಇವೆರಡೂ ಪದಾರ್ಥಗಳು ಈ ದ್ವೀಪದ ಉತ್ಪನ್ನಗಳಲ್ಲವಾದ್ದರಿಂದ ಹಣ ಕೊಟ್ಟೇ ಅವನ್ನು ಕೊಳ್ಳಬೇಕಿದೆ. ಹೀಗಾಗಿ ಕಡಿಮೆ ಕೂಲಿಯ ಪ್ರಭಾವವನ್ನು ಈ ಜನರಲ್ಲಿ ಕಾಣಬಹುದು. ಇದೀಗ ಈ ದ್ವೀಪಕ್ಕೆ ಅವರು ಗೌರವಿಸುವಷ್ಟು ಬೆಲೆಯುಳ್ಳ ಸ್ವಾತಂತ್ರ್ಯ ದೊರಕಿರುವುದರಿಂದ ಜನರ ಸಂಖ್ಯೆ ಹೆಚ್ಚಬಹುದು. ಆಗ ಈ ಪುಟ್ಟ ಸೇಂಟ್ ಹೆಲೆನಾದ ಗತಿ ಏನಾಗುವುದೋ.
0: ವಾರದ ವಿಜ್ಞಾನಿ, ಜೀವ ಮತ್ತು ಅಜೀವದ ನಡುವಿನ ಸೀಮೆಯನ್ನು ಅಳಿಸಿದಂತಹ ಫ್ರೀಡ್ರಿಶ್ ವೋಲರ್. ವೋಲರ್ ಯೂರಿಯಾವನ್ನು ಮೊತ್ತ ಮೊದಲು ಕೃತಕವಾಗಿ ತಯಾರಿಸಿದ ಜರ್ಮನ್ ರಸಾಯನ ವಿಜ್ಞಾನಿ ಹಾಗೂ ವೈದ್ಯ. ಫ್ರೀಡ್ರಿಶ್ ವೋಲರ್ ಜರ್ಮನಿಯ ಫ್ರಾಂಕ್ಫರ್ಟ್ ಸಮೀಪ ಎಸ್ಟರ್ಹೈಮ್ ಎನ್ನುವ ಪುಟ್ಟ ಹಳ್ಳಿಯಲ್ಲಿ 1800 ಜುಲೈ 31 ಹುಟ್ಟಿದ. ಇವನ ತಂದೆ ಕೇಸಲ್ ಪ್ರಾಂತ್ಯದ ರಾಜನ ಆಸ್ಥಾನದಲ್ಲಿ ಪ್ರಮುಖ ಹುದ್ದೆಯಲ್ಲಿದ್ದಂತಹ ವ್ಯಕ್ತಿ. ರಾಜನು ಭಾಗವಹಿಸುವಂತಹ ಸಮಾರಂಭಗಳನ್ನು ಆಯೋಜಿಸುವುದು ಅವನ ಪ್ರಮುಖ ಹೊಣೆಯಾಗಿತ್ತು. ಈತ ವೋಲರ್ನ ಬಾಲ್ಯದ ಶಿಕ್ಷಣವನ್ನೆಲ್ಲ ತಾನೇ ಕಲಿಸಿದ. ಅದನಂತರ ವೋಲರ್ ವೈದ್ಯನಾಗಬೇಕೆಂಬ ಹಂಬಲದಿಂದ ಜಿಮ್ನೇಷಿಯಂ ಎನ್ನುವ ಶಾಲೆಯನ್ನು ಸೇರಿದ. ಅಲ್ಲಿ ಪದವಿ ಪಡೆದ ನಂತರ ಹೈಡೆಲ್ಬರ್ಗ್ ವಿಶ್ವವಿದ್ಯಾನಿಲಯದಲ್ಲಿ ವೈದ್ಯ ಪದವಿಗೆ ಸೇರಿದ. ವೈದ್ಯ ಪದವಿಯನ್ನೂ ಪಡೆದ. ಆದರೆ ವೈದ್ಯ ವೃತ್ತಿಯ ಬದಲಿಗೆ ರಸಾಯನ ವಿಜ್ಞಾನದಲ್ಲಿ ಸಂಶೋಧನೆಗೆ ತೊಡಗಿದ. ವಿದ್ಯಾರ್ಥಿಯಾಗಿದ್ದಾಗಲೇ ಮೂತ್ರದಲ್ಲಿ ಯೂರಿಯಾ ಎನ್ನುವ ವಸ್ತು ಹೇಗೆ ತಯಾರಾಗುತ್ತದೆ ಎನ್ನುವ ಬಗ್ಗೆ ತನ್ನ ವಿಚಾರಗಳನ್ನು ಮಂಡಿಸಿ ವೋಲರ್ ಪ್ರಶಸ್ತಿಯನ್ನು ಗಳಿಸಿದ್ದು ಬಹುಶಃ ಈ ಆಸಕ್ತಿಗೆ ಕಾರಣ ಇರಬೇಕು. ಅಂದಿನ ದಿನಗಳಲ್ಲಿ ರಸಾಯನ ವಿಜ್ಞಾನದಲ್ಲಿ ಹೆಸರುವಾಸಿಯಾಗಿದ್ದಂತಹ ಜಾನ್ಸ್ ಜೋಕಬ್ ಬರ್ಜೀಲಿಯಸ್ ಬಳಿಯಲ್ಲಿ ವೋಲರ್ ಸಂಶೋಧನೆಗೆ ಸೇರಿದ. ಬರ್ಜೀಲಿಯಸ್ ವಿದ್ಯುಚ್ಛಕ್ತಿ ಹಾಗೂ ರಾಸಾಯನಿಕಗಳ ರಚನೆಯ ಸಂಬಂಧಗಳನ್ನು ವಿವರಿಸುವಂತಹ ಸಂಶೋಧನೆಗಳಲ್ಲಿ ತೊಡಗಿದ್ದವ. ಈತನ ಜೊತೆಗೆ ಕೆಲಸ ಮಾಡುವಾಗ ವೋಲರಿಗೆ ಸಯಾನಿಕ್ ಆಮ್ಲದ ಪರಿಚಯವಾಯಿತು. ಬರ್ಜೀಲಿಯಸ್ ಅನ್ನು ತೊರೆದು ಸ್ವಂತ ಸಂಶೋಧನೆಗೆ ತೊಡಗಿದಾಗಲೂ ಸಯಾನಿಕ್ ಆಮ್ಲಗಳ ರಚನೆಯ ಬಗೆಗಿದ್ದ ತನ್ನ ಸಂಶೋಧನೆಯನ್ನ ವೋಲರ್ ನಿಲ್ಲಿಸಲಿಲ್ಲ. ಅಂದಿನ ಕಾಲದಲ್ಲಿ ಎರಡು ಬಗೆಯ ರಾಸಾಯನಿಕಗಳಿವೆ ಎಂದು ನಂಬಲಾಗಿತ್ತು. ಮೊದಲನೆಯದು ಅಸಾವಯವ, ಹೈಡ್ರೋಜನ್ನು ನೈಟ್ರೋಜನ್ನು ಮೊದಲಾದವು. ಎರಡನೆಯದು ಸಾವಯವ, ಅಂದರೆ ಜೀವಿಗಳಲ್ಲಿಯಷ್ಟೇ ಹುಟ್ಟುವಂತಹ ರಾಸಾಯನಿಕಗಳು ಅಂತ, ಪ್ರೋಟೀನು, ಕಾರ್ಬೋಹೈಡ್ರೇಟು, ಯೂರಿಯಾ ಮುಂತಾದವು. ಈ ಎರಡನೆಯ ಬಗೆಯ ಸಾವಯವ ವಸ್ತುಗಳನ್ನು ಕೇವಲ ಜೀವಿಗಳೊಳಗೆ ಮಾತ್ರ ಸೃಷ್ಟಿಸಬಹುದು ಎನ್ನುವ ವಿಶ್ವಾಸ ಇತ್ತು. ಇದಕ್ಕಾಗಿ ನಿಗೂಢವಾದಂತಹ ಜೀವತತ್ವ ಅಥವಾ ವೈಟಾಲಿಸಂ ಎನ್ನುವ ಶಕ್ತಿಯ ಅಗತ್ಯ ಇದೆ. ಅದು ಕೇವಲ ಜೀವಿಗಳಲ್ಲಿ ಮಾತ್ರ ಇರುತ್ತದೆಯಾದ್ದರಿಂದ ಸಾವಯವ ವಸ್ತುಗಳನ್ನು ಜೀವಿಗಳಿಂದ ಹೊರಗೆ ಹಾಗೆಯೇ ತಯಾರಿಸುವುದು ಅಸಾಧ್ಯ ಎಂಬ ನಂಬಿಕೆ ಬಲವಾಗಿತ್ತು. ವೋಲರ್ನ ಗುರು ಬರ್ಜೀಲಿಯಸ್ ಕೂಡ ಇದನ್ನು ನಂಬಿದ್ದ. ತಾನು ಗುರುತಿಸಿದಂತೆ ವಿದ್ಯುತ್ ಶಕ್ತಿಯು ಸಾವಯವ ವಸ್ತುಗಳನ್ನು ಬಾಧಿಸುವುದಿಲ್ಲ ಎನ್ನುವುದು ಅವನ ನಂಬಿಕೆಯಾಗಿತ್ತು. ಸಯಾನಿಕ್ ಆಮ್ಲಗಳನ್ನು ಅಧ್ಯಯನ ಮಾಡುತ್ತಿದ್ದ ವೋಲರ್ ಅಮೋನಿಯಾ ಜೊತೆಗೆ ಸಯನೇಟುಗಳು ಪ್ರತಿಕ್ರಿಯಿಸಿದಾಗ ಹುಟ್ಟುವ ಹರಳು ಅಪ್ಪಟ ಯೂರಿಯಾ ಎಂದು ನಿರೂಪಿಸಿದ. ಯಾವುದೇ ಮನುಷ್ಯನ ಅಥವಾ ಪ್ರಯೋಗ ಪಶುವಿನ ಮೂತ್ರಪಿಂಡ ಇಲ್ಲದೆಯೇ ನಾನು ಯೂರಿಯಾವನ್ನು ತಯಾರಿಸಿದ್ದೇನೆ ಎಂದು ವೋಲರ್ ತನ್ನ ಗುರುವಿಗೆ ಬರೆದ ಪತ್ರದಲ್ಲಿ ಜಂಬ ಕೊಚ್ಚಿಕೊಂಡಿದ್ದನಂತೆ. ಈ ಶೋಧ ಅನಂತರ ರಸಾಯನ ವಿಜ್ಞಾನದಲ್ಲಿ ಹೊಸ ಹೊಸ ಮಾರ್ಗಗಳಿಗೆ ಹಾದಿ ಮಾಡಿಕೊಟ್ಟಿತು. ಸಾವಯವ ಹಾಗೂ ಅಸಾವಯವ ಎನ್ನುವುದು ನಮ್ಮ ಭಾವನೆಗಳಷ್ಟೇ, ಸಾವಯವ ವಸ್ತುಗಳನ್ನು ಜೀವಿಗಳಿಲ್ಲದೆಯೂ ತಯಾರಿಸಬಹುದು ಎನ್ನುವುದು ಸ್ಪಷ್ಟವಾಯಿತು. ಇಂದು ನಾವು ಬಳಸುವ 100 ಔಷಧ ಮೊದಲಾದ ಸಾವಯವ ವಸ್ತುಗಳ ತಯಾರಿಕೆಗೆ ಇದು ನಾಂದಿಯಾಯಿತು. ಹೀಗೆ ಜೀವ ಮತ್ತು ಅಜೀವದ ಸೀಮೆಯನ್ನು ಈ ಶೋಧ ಅಳಿಸಿತು ಎನ್ನುತ್ತದೆ ಚರಿತ್ರೆ. ಆದರೆ ವೋಲರ್ನ ಸಾಧನೆಗಳು ಇಷ್ಟಕ್ಕೆ ಮುಗಿಯುವುದಿಲ್ಲ. ಆತ ಹಲವು ಹೊಸ ಮೂಲ ವಸ್ತುಗಳನ್ನು ಸಂಸ್ಕರಿಸಿದ ಎನ್ನುತ್ತಾರೆ. ಉದಾಹರಣೆಗೆ ಬೆರಿಲಿಯಂ ಹಾಗೂ ಅಲ್ಯೂಮಿನಿಯಂ ಅನ್ನು ಶುದ್ಧವಾಗಿ ತಯಾರಿಸುವಂತಹ ವಿಧಿಗಳನ್ನು ಮೊದಲಿಗೆ ರೂಪಿಸಿದ್ದು ವೋಲರ್. ವೈದ್ಯನಾಗಿಯೇ ಪ್ರಸಿದ್ಧಿ ಪಡೆಯಬಹುದಾಗಿದ್ದರೂ ಆಸಕ್ತಿಯಿಂದಾಗಿ ರಸಾಯನ ವಿಜ್ಞಾನಿಯಾಗಿ ಅದರಲ್ಲಿಯೇ ಸಾಧನೆಗೈದಂತಹ ವೋಲರ್ನ ಬದುಕು ಯಾರಿಗೂ ಪ್ರೇರಣೆಯೇ. ಇದು ಜಾಣಸುದ್ದಿ.
4: ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಶ್ರೀಮತಿ ಭಾರತಿ, ಶ್ರೀಮತಿ ತೇಜಸ್ವಿನಿ ರಾಜೇಶ್ ಹಾಗೂ ಕೊಳ್ಳೇಗಾಲ ಶರ್ಮ. ಸಂದರ್ಶನ ಡಾಕ್ಟರ್ ಶೆರೋನ್ ಡಿಸೌಜಾ, ಕನ್ಸಲ್ಟೆಂಟ್ ಆಪ್ತಾಲ್ಮಾಲಜಿಸ್ಟ್ ನಾರಾಯಣ ನೇತ್ರಾಲಯ ಬೆಂಗಳೂರು. ಜಾಣಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಯಾರ ಜೊತೆಗೆ ಬೇಕಿದ್ದರೂ ಹಂಚಿಕೊಳ್ಳಬಹುದು. ಜಾಣಸುದ್ದಿಗೆ ಸಲಹೆ, ಸಂದೇಹ, ಪ್ರಶ್ನೆಗಳನ್ನು ಕಳಿಸುವುದಿದ್ದರೆ 9886640328 ಈ ನಂಬರಿಗೆ ವಾಟ್ಸ್ಆಪ್ ಮಾಡಿ ಇಲ್ಲವೇ ಕರೆ ಮಾಡಿ.
5: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
6: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
7: 451ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. 1986ರಲ್ಲಿ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಮೊದಲ ಬಾರಿಗೆ ವಾಹನ ಹೊಗೆಗಳಲ್ಲಿರುವ ವಿವಿಧ ಮಲಿನಕಾರಕಗಳ ಪ್ರಮಾಣ ಇಂತಿಷ್ಟಿರಬೇಕೆಂದು ಪ್ರಮಾಣಕ ಸ್ಟ್ಯಾಂಡರ್ಡ್ಗಳನ್ನು ಗೊತ್ತುಪಡಿಸಿದೆ. ಅದನಂತರ ಇದನ್ನು 1987 ಹಾಗೂ 1989ರಲ್ಲಿ ಮತ್ತೆ ಪರಿಷ್ಕರಿಸಲಾಗಿದೆ. ಪ್ರಮಾಣಕಗಳು ಸ್ಟ್ಯಾಂಡರ್ಡ್ಸ್ ಗಾಳಿಯ ಗಾತ್ರವನ್ನು ಪರಿಗಣಿಸದೆ ಒಂದು ವಾಹನವು ಉತ್ಸರ್ಜಿಸಬಹುದಾದ ಹೊಗೆಯ ದ್ರವ್ಯರಾಶಿಯ ಪ್ರಮಾಣವನ್ನು ಪರಿಗಣಿಸಬೇಕು ಎಂದು ಅಂತಾರಾಷ್ಟ್ರೀಯ ವೇದಿಕೆಯು ಹೇಳಿದೆ. ಇದರ ಪರಿಣಾಮವೇ ಯೂರೋ 1 ಹಾಗೂ ಯೂರೋ 2. ಇತ್ತೀಚಿನ ದಿನಗಳಲ್ಲಿ ಯೂರೋ 5 ಮತ್ತು ಯೂರೋ 6 ಬಂದಿವೆ. ಯೂರೋ 1 2000ರಿಂದ ಪ್ರಾರಂಭವಾಗಿದೆ ಹಾಗೂ ಯೂರೋ 2 2005ರಿಂದ ಪ್ರಾರಂಭವಾಗುತ್ತದೆ. ಭಾರತದಲ್ಲಿ ಸುಪ್ರೀಂ ಕೋರ್ಟ್ 29 ಏಪ್ರಿಲ್ 1999 ಈ ಎರಡು ಹಂತಗಳ ಅವಧಿಯಲ್ಲಿ ಹಿಂದಕ್ಕೆ ಹಾಕಿ ವಾಹನಗಳನ್ನು ಉತ್ಪಾದಿಸುವ ಕಂಪನಿಗಳಿಗೆ ಜೂನ್ 1, 1999 ವೇಳೆಗೆ ಯೂರೋ 1 ಪ್ರಮಾಣಕಗಳನ್ನು, 2000 ವೇಳೆಗೆ ಯೂರೋ 2 ಪ್ರಮಾಣಕಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಆದೇಶಿಸಿದೆ. ಯೂರೋ ಪ್ರಮಾಣಕಗಳನ್ನು ಅಳವಡಿಸಿಕೊಳ್ಳಲು ಪೆಟ್ರೋಲ್ ಹಾಗೂ ಡೀಸೆಲ್ಗಳ ಗುಣಮಟ್ಟವನ್ನು ಸುಧಾರಿಸಬೇಕು. ಇದಕ್ಕಾಗಿ ಪೆಟ್ರೋಲ್ನಲ್ಲಿ ಮಿಶ್ರ ಮಾಡುವ ಸೀಸದ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಈಗಾಗಲೇ ಕಡಿಮೆ ಮಾಡಲಾಗಿದೆ ಅಥವಾ ಇದರ ಬದಲಿಗೆ ಬೇರೆ ರಾಸಾಯನಿಕವನ್ನು ಬಳಸಬೇಕು. ಈಗಾಗಲೇ ಬೇರೆ ರಾಸಾಯನಿಕವನ್ನು ಬಳಸುತ್ತಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ಗಳಿಂದ ಗಂಧಕ, ಭಾರತೈಲ ಹಾಗೂ ಇತರ ಕಾರ್ಬನಿಕ್ ರಾಸಾಯನಿಕಗಳನ್ನು ತೊಡೆದುಹಾಕಿ ಅವುಗಳ ಬದಲಿಗೆ ಮೀಥೇಲ್, ಟರ್ಷರಿ ಬ್ಯೂಟೈಲ್, ಈಥರ್ನಂಥ ರಾಸಾಯನಿಕಗಳನ್ನು ಬಳಸಬೇಕು. ಆದರೆ ಸುಪ್ರೀಂ ಕೋರ್ಟ್ ಇಂಧನ ಗುಣಮಟ್ಟದ ಬಗ್ಗೆ ಯಾವ ಆದೇಶವನ್ನು ನೀಡದೆ ಇರುವುದು ಆಶ್ಚರ್ಯಕರ. ಇಂಧನ ಗುಣಮಟ್ಟವು ವಾಹನ ತಯಾರಿಕೆಯ ಬಹುಮುಖ್ಯ ಭಾಗ. ಈಗ ಲಭ್ಯವಾಗಿರುವ ಇಂಧನ ಗುಣಮಟ್ಟದಿಂದ ಯೂರೋ ಪ್ರಮಾಣಕಗಳನ್ನು ತಲುಪುವುದು ಸಾಧ್ಯವಿಲ್ಲ ಎಂದು ಹೇಳುತ್ತದೆ. ವಾಹನ ಮಾಲಿನ್ಯವನ್ನು ಕಡಿಮೆ ಮಾಡಲು ಲಾರಿ, ಟ್ರಕ್ ಮುಂತಾದ ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸುವ ವಾಹನಗಳು ಹಗಲಿನಲ್ಲಿ ನಗರ ಪ್ರವೇಶ ಮಾಡುವುದನ್ನು ತಡೆಯಬಹುದು. ಅದಕ್ಕಾಗಿ ಸರ್ಕಾರವು ಬೈಪಾಸ್ ರಸ್ತೆಗಳನ್ನು ನಿರ್ಮಿಸಬೇಕಾಗುತ್ತದೆ. ಸೀಸರಹಿತ ಪೆಟ್ರೋಲನ್ನು ಬಳಸುವುದು, ಇದು 42 ಹೆಚ್ಚು ನಗರಗಳಿಗೆ ಲಭ್ಯವಿದೆ. ಕಡಿಮೆ ಪ್ರಮಾಣದ ಗಂಧಕ 0.5%ಗಿಂತ ಕಡಿಮೆ. ಡೀಸೆಲ್ ಅನ್ನು ಬಳಸಬಹುದು. ಕೆಲವು ವಾಹನಗಳಲ್ಲಿ ದ್ರವ ಪೆಟ್ರೋಲಿಯಂ ಅನಿಲ LPG ಅಥವಾ CNG ಬಳಸುವುದು ಇತ್ಯಾದಿ ವಿಧಾನಗಳನ್ನು ಈಗಾಗಲೇ ಅಳವಡಿಸಿಕೊಳ್ಳಲಾಗಿದೆ. ಆದಾಗ್ಯೂ ಹಳೆಯ ವಾಹನಗಳು ಮಾಡುತ್ತಿರುವ ಮಾಲಿನ್ಯವೇ ಹೆಚ್ಚಾಗಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು 10 ಅಥವಾ 15 ಹೆಚ್ಚಾಗಿರುವ ವಾಹನಗಳನ್ನು ನಿಷೇಧಿಸುವಂತೆ ಕರ್ನಾಟಕ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿದೆ. ಏಕೆಂದರೆ ಅತ್ಯಂತ ಹಳೆಯ ವಾಹನಗಳು ಅದರಲ್ಲಿ ಇರುವ ಕೆಲವು ಭಾಗಗಳು ಹೆಚ್ಚು ರಿಪೇರಿಯಾಗುತ್ತವೆ ಅಥವಾ ಹೆಚ್ಚು ಹೊಗೆಯನ್ನು ಹೊರಸೂಸುತ್ತವೆ. ಹೀಗಾಗಿ ನಗರಗಳಲ್ಲಿ ಇಂತಹ ವಾಹನಗಳನ್ನು ನಡೆಸದಂತೆ ಅದಕ್ಕೆ ತಡೆಯಾಜ್ಞೆಯನ್ನು ಕೊಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿತು. ಆದರೆ ಅದನ್ನು ಲಾಗು ಮಾಡಲು ಲಾರಿ ಮಾಲೀಕರ ಸಂಘ ಅಥವಾ ವಾಹನಗಳ ಸಂಘ ತನ್ನ ವಿರೋಧವನ್ನು ವ್ಯಕ್ತಪಡಿಸಿರುವುದರಿಂದ ಅವುಗಳನ್ನು ಬ್ಯಾನ್ ಮಾಡಲಾಗಿಲ್ಲ. ವಾಹನಗಳಿಂದ ಶಬ್ದ ಮಾಲಿನ್ಯವೂ ಸಹ ಉಂಟಾಗುತ್ತದೆ. ಇಂದು ಕೈಗಾರಿಕೆಗಳಿಂದ ಉಂಟಾಗುವ ಶಬ್ದ ಮಾಲಿನ್ಯಕ್ಕಿಂತ ವಾಹನ ಶಬ್ದ ಮಾಲಿನ್ಯವೇ ಅತಿ ಹೆಚ್ಚು ಎಂದು ನಂಬಲಾಗಿದೆ. ವಾಹನಗಳಿಂದ ಅಂದರೆ ಲಾರಿಗಳಿಂದ ಬರುವ ಶಬ್ದ ಅಥವಾ ಬಸ್ಗಳಿಂದ ಬರುವ ಶಬ್ದ ಸುಮಾರು 90 ಡೆಸಿಬಲ್ಗಳಾಗಿರುತ್ತವೆ. ಲಾರಿ ಅಥವಾ ಬಸ್ಗಳ ಹಾರನ್ಗಳು ಅತ್ಯಂತ ಹೆಚ್ಚು ಶಬ್ದ ಮಟ್ಟವನ್ನು ಉಂಟು ಮಾಡುತ್ತವೆ, ಅಂದರೆ ಸುಮಾರು 100 ಡೆಸಿಬಲ್ಗಳಿಗಿಂತ ಹೆಚ್ಚು ಶಬ್ದವನ್ನು ಉಂಟು ಮಾಡುತ್ತವೆ. ಮನುಷ್ಯನು ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಸುಮಾರು 55 ಡೆಸಿಬಲ್ಗಳನ್ನು ಮಾತ್ರ ಕೇಳುವ ಮನಸ್ಥಿತಿ ಇರುತ್ತದೆ. ಆದರೆ ವಾಣಿಜ್ಯ ಪ್ರದೇಶಗಳಲ್ಲಿ ಇದು 65 ಡೆಸಿಬಲ್ಗಳನ್ನು ತಡೆದುಕೊಳ್ಳಬೇಕಾಗುತ್ತದೆ. ಅಲ್ಲದೆ ಈ ಬೆಂಗಳೂರಿನಲ್ಲಿ ವಾಣಿಜ್ಯ ಪ್ರದೇಶ ಅಥವಾ ವಸತಿ ಪ್ರದೇಶ ಅಥವಾ ಸೈಲೆಂಟ್ ಝೋನ್ ಅಥವಾ ಕೈಗಾರಿಕಾ ಪ್ರದೇಶ ಎಂದು ಬೇರೆ ಬೇರೆ ವಲಯಗಳನ್ನು ಮಾಡಲು ಸಾಧ್ಯವಾಗಿಲ್ಲ. ಇದಕ್ಕೆ ಮುಖ್ಯ ಕಾರಣ ರೆಸಿಡೆನ್ಸಿಯಲ್ ಅಥವಾ ವಸತಿ ಪ್ರದೇಶಗಳಲ್ಲಿಯೂ ಸಹ ಕಾರ್ಖಾನೆಗಳಿವೆ, ಅಲ್ಲದೆ ವಾಣಿಜ್ಯ ಪ್ರದೇಶಗಳಲ್ಲಿಯೂ ಕಾರ್ಖಾನೆಗಳಿವೆ, ಅಲ್ಲದೆ ಕಾರ್ಖಾನೆ ಎಂದು ನಿಗದಿಪಡಿಸಿದ ಜಾಗಗಳಲ್ಲಿ ಜನವಸತಿ ಪ್ರದೇಶಗಳು ಹಾಗೂ ಕಮರ್ಷಿಯಲ್ ಪ್ಲೇಸ್ಗಳು ಹಾಗೂ ಸೈಲೆಂಟ್ ಝೋನ್ ಅಂದರೆ ಹಾಸ್ಪಿಟಲ್ಗಳು ಆಫೀಸ್ಗಳನ್ನು ಸ್ಥಾಪಿಸಲಾಗಿದೆ. ಹೀಗಾಗಿ ಸರಿಯಾಗಿ ವಲಯಗಳ ವಿಂಗಡಣೆ ಆಗದೇ ಇರುವುದರಿಂದ ಶಬ್ದ ಮಾಲಿನ್ಯವೂ ಉಂಟಾಗುತ್ತದೆ, ವಾಯು ಮಾಲಿನ್ಯವೂ ಸಹ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ ವಾಹನಗಳಿಂದ ಆಗುವ ಹೊಗೆಯ ಮಾಲಿನ್ಯ ಅಥವಾ ಶಬ್ದ ಮಾಲಿನ್ಯವನ್ನು RTO ಅಧಿಕಾರಿಗಳು ನೋಡಿಕೊಳ್ಳಬೇಕಾಗುತ್ತದೆ. ಏಕೆಂದರೆ ಇದನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಇದರಿಂದ ಬರುವ ಮಾಲಿನ್ಯವನ್ನು ಅಥವಾ ಶಬ್ದ ಮಾಲಿನ್ಯವನ್ನು ಅಥವಾ ವಾಯು ಮಾಲಿನ್ಯವನ್ನು RTO ರೂಲ್ಸ್ ಅಥವಾ ನಿಯಮಗಳಲ್ಲಿ ಸೇರಿಸಲಾಗಿದೆ. ಯಾವುದೇ ಮೂವಿಂಗ್ ಪೊಲ್ಯೂಷನ್ಗಳನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಒಳಪಟ್ಟಿರುವುದಿಲ್ಲ. ಉದಾಹರಣೆಗೆ ಏರೋಪ್ಲೇನ್ನಿಂದ ಬರುವ ಹೊಗೆ ಹಾಗೂ ಅದರಿಂದ ಬರುವ ಶಬ್ದಗಳು ಅಥವಾ ವಾಹನಗಳಿಂದ ಬರುವ ಹೊಗೆ ಹಾಗೂ ಅದರಿಂದ ಬರುವ ಶಬ್ದ ಮಾಲಿನ್ಯ, ಅದೇ ರೀತಿ ರೈಲುಗಳಿಂದ ಬರುವ ಹೊಗೆ ಹಾಗೂ ಅದರಿಂದ ಬರುವ ಶಬ್ದ ಮಾಲಿನ್ಯ, ಇವೆಲ್ಲವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಒಳಪಟ್ಟಿಲ್ಲ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಒಳಪಟ್ಟಿರುವ ವಾಯು ಮಾಲಿನ್ಯ ಮತ್ತು ಜಲಮಾಲಿನ್ಯ ಹಾಗೂ ಶಬ್ದ ಮಾಲಿನ್ಯಗಳೆಂದರೆ ಅವು ಕಾರ್ಖಾನೆಗಳಿಗೆ ಸಂಬಂಧಪಟ್ಟ ನಿಯಮಗಳಾಗಿವೆ. ಹಾಗಾಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಕಾರ್ಖಾನೆಯಿಂದ ಯಾವುದೇ ಥರದ ಜಲಮಾಲಿನ್ಯ, ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯವಾದರೆ ಆಗ ಸಾರ್ವಜನಿಕರು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ದೂರನ್ನು ನೀಡಬಹುದಾಗಿರುತ್ತದೆ. ಹಾಗೆ ಮಾಡಿದಾಗ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಈ ಎಲ್ಲ ಮಾಲಿನ್ಯಗಳನ್ನು ತಡೆಗಟ್ಟಲು ಕ್ರಮವನ್ನು ವಹಿಸುತ್ತದೆ. ವರ್ಟೆಬಲ್ ಕಾಲಂ, ಕಶೇರುಕ ಸ್ತಂಭ, ಪ್ರಾಣಿಗಳಿಗೆ ಆಧಾರ ನೀಡುವ ಬೆನ್ನು ಮೂಳೆ, ಕಶೇರು ಮಣಿಗಳೆಂಬ ಹಲವು ಸಣ್ಣ ಮೂಳೆಗಳು ಒಂದರ ಮೇಲೊಂದರಂತೆ ಜೋಡಿಸಲ್ಪಟ್ಟು ಈ ಸ್ತಂಭ ಉಂಟಾಗುತ್ತದೆ. ತಲೆ ಬುರುಡೆಯಿಂದ ಹಿಡಿದು ಸೊಂಟದ ಕೆಳಭಾಗ ಅಥವಾ ಬಾಲವಿರುವ ಸ್ಥಳದವರೆಗೂ ಈ ಸ್ತಂಭವಿರುತ್ತದೆ. ಮಿದುಳಿನ ಬಳ್ಳಿ ಸ್ಪೈನಲ್ ಕಾರ್ಡನ್ನು ಇದು ರಕ್ಷಿಸುತ್ತದೆ. ಕಶೇರುಕ ಸ್ತಂಭವಿರುವ ಪ್ರಾಣಿಗಳನ್ನು ಕಶೇರುಕಗಳು ಎಂದು ಹೇಳುತ್ತಾರೆ. ಕಶೇರುಕಗಳು ಅಕಶೇರುಕಗಳ ಪ್ರಾಣಿಗಳಿಗಿಂತ ಹೆಚ್ಚು ವಿಕಾಸವಂತವು. ಮೀನುಗಳು, ಉಭಯವಾಸಿಗಳು, ಸರೀಸೃಪಗಳು, ಹಕ್ಕಿಗಳು ಹಾಗೂ ಸಸ್ತನಿಗಳೆಲ್ಲ ಕಶೇರುಕಗಳು. ವರ್ಟೆಬ್ರೇಟ, ಕಶೇರುಕ, ಬೆನ್ನೆಲುಬು ಅಥವಾ ಕಶೇರುಕ ಸ್ತಂಭವಿರುವ ಪ್ರಾಣಿ. ಪ್ರಪಂಚದಲ್ಲಿ ಸುಮಾರು 45,000 ಜಾತಿಯ ಕಶೇರುಕಗಳ ಇವೆ. ಕಶೇರುಕಗಳ ಪ್ರಾಣಿಗಳು ರಾಜ್ಯದ ಕಾರ್ಡ್ರೆಪ್ಟ್ ವಿಭಾಗಕ್ಕೆ ಸೇರಿರುತ್ತವೆ. ಇದರಲ್ಲಿ 5 ವರ್ಗಗಳಿವೆ: ಮೀನುಗಳು, ಉಭಯಜೀವಿಗಳು, ಸರೀಸೃಪಗಳು, ಹಕ್ಕಿಗಳು, ಸಸ್ತನಿಗಳು. ಕಶೇರುಕಗಳಲ್ಲಿ ಅಂತರ್ಕಾಲಾಂತವಿದೆ. ಕಶೇರುಕಗಳ ಮುಖ್ಯ ಲಕ್ಷಣ ತಲೆಬುರುಡೆ ಮತ್ತು ಅದಕ್ಕೆ ಸೇರಿರುವ ಕಶೇರುಕವೆಂಬ ಸಣ್ಣ ಮೂಳೆಯಿಂದ ರಚಿತವಾಗಿರುವ ಕಶೇರುಕ ಸ್ತಂಭ. ಇವು ನರಮಂಡಲದ ಮುಖ್ಯ ಭಾಗಗಳನ್ನು ಒಳಗೊಂಡಿರುತ್ತವೆ. ತಲೆಬುರುಡೆಯು ಮೆದುಳನ್ನು ರಕ್ಷಿಸುತ್ತದೆ. ಕಶೇರುಕ ಸ್ತಂಭವು ಮೆದುಳಿನ ಬಳ್ಳಿಯನ್ನು ರಕ್ಷಿಸುತ್ತದೆ. ಅನೇಕ ಕಶೇರುಕ ಪ್ರಾಣಿಗಳಿಗೆ ಕೀಲುಗಳಿರುವ ಹಿಂಜಸ್ ದವಡೆಗಳಿರುತ್ತವೆ. ವೈರಸ್, ಕನ್ನಡದಲ್ಲಿಯೂ ವೈರಸ್, ಕೋಶವೆಂದು ಕರೆಯಲಾಗದ ಪ್ರೋಟೀನ್ಗಳಿಂದ ಆವೃತ್ತವಾದ ಜೀನ್ DNA ಅಥವಾ RNAಗಳಿಂದ ಕೂಡಿದ, ಎರಡರಿಂದಲೂ ಕೂಡಿರುವುದಿಲ್ಲ. ವೈರಸ್ಗಳಲ್ಲಿ ಇಲ್ಲ DNA ಇರುತ್ತದೆ ಅಥವಾ RNA ಮಾತ್ರ ಇರುತ್ತದೆ. ಜೀವಂತ ಕೋಶದ ಹೊರಗಿರುವ ವೈರಸ್ಗಳು ಸಂಪೂರ್ಣವಾಗಿ ಜಡವಾಗಿರುತ್ತವೆ. ವೈರಸ್ಗಳು ಯಾವುದೇ ಪ್ರಾಣಿ ಅಥವಾ ಯಾವುದೇ ವಸ್ತು ಸಿಗುವವರೆಗೂ ಅದು ಜಡವಾಗಿರುತ್ತದೆ. ನಂತರ ಅದು ಅಲ್ಲಿ ತನ್ನ ಮರಿಗಳನ್ನು ಹಾಕುತ್ತದೆ. ಯಾವುದೇ ಇನ್ನೊಂದು ಜೀವಿಯ ಕೋಶವನ್ನು ಸೇರಿದಾಗ ಮಾತ್ರ ವೈರಸ್ಗಳು ನಕಲಾಗುತ್ತವೆ, ರಿಪ್ರೊಡಕ್ಷನ್ ಅಂತ ಹೇಳಬಹುದು. ಈ ಸಂದರ್ಭದಲ್ಲಿ ವೈರಸ್ ತನ್ನ ಅತಿಥಿಯ ಕೋಶಗಳ DNA ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಮ್ಲ ಅನ್ನು ನಾಶ ಮಾಡುತ್ತದೆ ಅಥವಾ ಬದಲಿಸುತ್ತದೆ. ಆರೋಗ್ಯವಂತ ಮಾನವ ಶರೀರದಲ್ಲಿ ವೈರಸ್ ಸೇರ್ಪಡೆಯಾದಾಗ ಶರೀರವು ಇಂಟರ್ಫೆರಾನ್ ಎಂಬ ಪ್ರತಿ ವೈರಲ್ ಪ್ರೋಟೀನನ್ನು ಉತ್ಪಾದಿಸುತ್ತದೆ. ಇಂಟರ್ಫೆರಾನ್ ಅಕ್ಕಪಕ್ಕದ ಕೋಶಗಳಿಗೆ ವೈರಸ್ ಸೋಂಕು ಉಂಟಾಗದಂತೆ ತಡೆಯುತ್ತದೆ. ಅನೇಕ ಕಶೇರುಕ ಪ್ರಾಣಿಗಳು ಇಂಟರ್ಫೆರಾನ್ ಅನ್ನು ಉತ್ಪಾದಿಸುತ್ತವೆ, ಇದರಿಂದ ವೈರಸ್ ಸೋಂಕುಗಳ ತಡೆಯಲ್ಪಡುತ್ತವೆ. ಅನೇಕ ವೈರಸ್ಗಳು ನಿರಂತರವಾಗಿ ವಿಕೃತಿಗೊಳ್ಳುತ್ತಿರುತ್ತವೆ. ಇದರಿಂದ ಅತಿಥಿಯ ಜೀವಿಗಳು ವೈರಸ್ಗೆ ಶಾಶ್ವತ ರೋಧವನ್ನು ಅಭಿವೃದ್ಧಿಪಡಿಸಿಕೊಳ್ಳಲಾಗುವುದಿಲ್ಲ. ವೈರಸ್ಗಳು ಬ್ಯಾಕ್ಟೀರಿಯಾದ ಗಾತ್ರದ 1/20,000 1/20,000 ಮಾತ್ರ ವೈರಸ್ಗಳಿರುತ್ತವೆ ಬ್ಯಾಕ್ಟೀರಿಯಾಗಳಿಗೆ ಇದನ್ನು ಕಂಪೇರ್ ಮಾಡಿದಾಗ. ಎಲ್ಲ ವೈರಸ್ಗಳು ಪರೋಪ ಜೀವಿಗಳು. ವೈರಸ್ ಯಾವುದೇ ಜೀವಂತ ಕೋಶವನ್ನು ಸೇರಿದ ಕೂಡಲೇ ಆ ಕೋಶದ ಉಪವಚಕ ಕ್ರಿಯೆಗಳನ್ನು ಮೇಲೆ ಪ್ರಭುತ್ವ ಸಾಧಿಸಿ ನಕಲನ್ನು ಮಾಡುತ್ತಾ ಹೋಗುತ್ತದೆ. ಕೊನೆಗೆ ಕೋಶವೇ ಒಡೆದು ವೈರಸ್ಗಳು ಇತರ ಕೋಶಗಳಿಗೆ ಹರಡುತ್ತವೆ. ವೈರಸ್ನಲ್ಲಿ 1 ಅಥವಾ 2 ಎಳೆಗಳಿರುವ DNA ಅಥವಾ RNA ಎರಡರಲ್ಲೊಂದು ರೈಬೋನ್ಯೂಕ್ಲಿಕ್ ಆಮ್ಲಗಳಿರುತ್ತವೆ. ಇವುಗಳ ಸುತ್ತಲೂ ಇರುವ ಪ್ರೋಟೀನ್ ಪದರ ನ್ಯೂಕ್ಲಿಯಕ್ ಆಮ್ಲವನ್ನು ರಕ್ಷಿಸುತ್ತದೆಯಲ್ಲದೆ ವೈರಸ್ಗಳಿಗೆ ಕೆಲವು ಬಗೆಯ ಅತಿಥಿಯ ಕೋಶಗಳಲ್ಲಿರುವ ಬೆಳೆಯುವ ಉತ್ತೇಜಿಸುತ್ತದೆ ಅತಿಥಿಯ ಕೋಶಗಳಲ್ಲಿ ಬೆಳೆಯಲು ಉತ್ತೇಜಿಸುತ್ತದೆ. ಇದರಿಂದಾಗಿ ಕೆಲವು ವೈರಸ್ಗಳು ನಕಲಾಗುತ್ತಾ ಬ್ಯಾಕ್ಟೀರಿಯಾ ಕೋಶಗಳಲ್ಲಿ ಬೆಳೆಯಲು ಸಾಧ್ಯವಾಗುತ್ತದೆ. ಬ್ಯಾಕ್ಟೀರಿಯಾಗಳಲ್ಲಿ ಬೆಳೆಯುವ ವೈರಸ್ಗಳು ಬ್ಯಾಕ್ಟೀರಿಯಾಗಳ ಕೋಶವನ್ನು ನಾಶಪಡಿಸುತ್ತವೆ. ಇದರಿಂದಾಗಿ ಬ್ಯಾಕ್ಟೀರಿಯಾ ಭಕ್ಷಕಗಳು ಎನ್ನುವುದು. ಅನೇಕ ವೈರಸ್ಗಳು ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ರೋಗವನ್ನುಂಟು ಮಾಡುತ್ತವೆ. ಮಾನವರಲ್ಲಿ ಫ್ಲೂ ಇಂದ ಹಿಡಿದು ಏಡ್ಸ್ನಂಥ ಭಯಂಕರ ಹಾಗೂ ಇತ್ತೀಚಿನ ದಿನಗಳಲ್ಲಿ ಆದ ಕೋವಿಡ್ ವೈರಸ್ಗಳು ಕಾಯಿಲೆಗಳಿಗೆ ವೈರಸ್ಗಳು ಹುಟ್ಟು ಹಾಕುತ್ತವೆ. ಕೆಲವು ಪ್ರಾಣಿ ವೈರಸ್ಗಳು ಅತಿಥಿಯ ಜೀವಕೋಶಗಳ ಪೊರೆಯನ್ನು ತಮ್ಮ ರಕ್ಷಣೆಗಾಗಿ ಬಳಸುತ್ತವೆ. ಇನ್ನು ಕೆಲವು ತಮ್ಮ DNAಯನ್ನು ಅತಿಥಿಯ ಕ್ರೋಮೋಸೋಮ್ಗಳಲ್ಲಿ ಸೇರಿಸಿಬಿಡುತ್ತವೆ. ಹೀಗೆ ಸೇರಿದ DNAಯು ದೀರ್ಘಕಾಲ ಗುಪ್ತವಾಗಿದ್ದು ಬಿಡುತ್ತದೆ. ಅನೇಕ ಸಸ್ಯ ವೈರಸ್ಗಳಲ್ಲಿ RNA ಇರುತ್ತದೆ. ಸಸ್ಯದ ಗಾಯವಾದ ಭಾಗಗಳ ಮೂಲಕ ವೈರಸ್ ಸಸ್ಯ ದೇಹವನ್ನು ಪ್ರವೇಶಿಸುತ್ತದೆ. RNA ಇರುವ ಕೆಲವು ವೈರಸ್ಗಳು ಮಾನವರಲ್ಲಿ ನೆಗಡಿ, ಫ್ಲೂ, ದಡಾರ, ಮಂಗನಬಾವು, ಪೋಲಿಯೋ ಮತ್ತು ಏಡ್ಸ್ನಂಥ ಕಾಯಿಲೆಗಳನ್ನು ತರುತ್ತವೆ. ಇಲ್ಲಿಗೆ 451ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
8: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
9: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 47ನೆಯ ಪದ್ಯ. ಆ ಪದ್ಯ ಹೀಗೆ: ಅಂತೆಂಬನಾರಿಗೆ ಬಿರಿದು ಭ್ರಾಂತುದಲೇಂ ದೃಢನೆಂಬರೇ ಪಾರ್ವನೆ ಪೇಳೆಂತನೆಗೆ ಕೆಳೆಯನೇ ನೂಕಂತಪ್ಪನಂ ಅರಿಯನೆಂದು ಸಭೆಯೊಳು ನುಡಿದಂ. ಆಗಲೇ ಹೇಳಿದಾಗೆ ದ್ರೋಣಾಚಾರ್ಯ ದ್ರುಪದನಿಗೆ ಈಗ ಪಟ್ಟಾಭಿಷೇಕರವಾಗಿದೆ. ಆತ ಪಟ್ಟಾಭಿಷಿಕ್ತನಾದಂತಹ ಮಹಾರಾಜ, ಪಾಂಚಾಲ ದೇಶದ ಅರಸ. ದ್ರುಪದನ ಸೇವಕ ಬಂದು ನಿಮ್ಮ ಜೊತೆಗೆ ಒಡನಾಡಿದಂತಹ ದ್ರೋಣ ಎನ್ನುವಂಥ ಬ್ರಾಹ್ಮಣ ಬಂದಿದ್ದಾನೆ, ನಿಮ್ಮವನ್ನು ಕಾಣಬೇಕು ಎಂದು ಹೇಳಿದಾಗ, ಅಂತೆಂಬ ನಾರ್ಗೆ ಅಂತು ಎಂಬಂ ಆರ್ಗೆ, ಹಾಗೆ ಹಾಗೆ ಹೆಸರಿರುವವನು ಯಾರು? ಪಿರಿದುಂ ಭ್ರಾಂತುದಲೇಂ, ನಿನಗೆ ಹುಚ್ಚುಗಿಚ್ಚ ದಲ್ಲಿ ಏಂ? ದ್ರೋಣನೆಂಬನೇಂ ಪಾರ್ವನೆ, ದ್ರೋಣನೆನ್ನುವಂಥ ಒಬ್ಬ ಹಾರುವನೆ ಬ್ರಾಹ್ಮಣನೇ ಹೇಳಿ ಎಂತನೆಗೆ ಕೆಳಯಂ? ಅವನು ನನಗೂ ಗೆಳೆತನ ಹೇಗೆ ಸಾಧ್ಯ? ನೂಕಂತಪ್ಪನಂ ಅರಿಯೇ, ಅವನ ನೂಕು ಅನ್ ಆ ಹೆಸರಿನವನು ನನಗೆ ಗೊತ್ತೇ ಇಲ್ಲ ಎಂದು ಸಭೆಯಲ್ಲಿ ನುಡಿದ, ಸಭಾ ಮಧ್ಯದಲ್ಲಿ ನುಡಿದ. ಅಂದರೆ ಅಂತೆಂಬಂ ಆರ್ಗೆ, ಇದೊಂದು ವಿಶೇಷವಾದ ರೂಪ. ಅಂತೆಂಬನ್ ಆರ್ಗೆ ಅಂಥವನು ಯಾರು? ನಾವೀಗ ಅಂತೆಂಬನು ಯಾರು ಅಂತ ಪ್ರಶ್ನೆ ಕೇಳ್ತೀವಿ ಕನ್ನಡದ ರೂಪದಲ್ಲಿ. ಆದರೆ ಇಲ್ಲಿ ಅದನ್ನು ಹಾಗೇ ಅನುವಾದ ಮಾಡೋದಿದ್ರೆ ಅಂತೆಂಬನ್ ಆರಿಗೆ, ಹಾಗೆ ಹೇಳುವನು ಯಾರಿಗೆ ಎನ್ನುವ ರೀತಿಯಲ್ಲಿ ಅದನ್ನು ಅನುವಾದ ನೇರವಾಗಿ ಮಾಡಬಹುದು. ಆದರೆ ಅಂತೆಂಬನ್ ಆರಿಗೆ ಎನ್ನುವುದು ಹಾಗಲ್ಲ, ಹಾಗೆ ಹೆಸರಿರುವನು ಯಾರಂತೆ ಅಂತ ಅದರ ನಿಜವಾದ ಅನುವಾದ ಮಾಡಬೇಕು. ಹಳೆಗನ್ನಡದಲ್ಲಿ ಮಾತ್ರ ಈ ವಿಚಿತ್ರ ಈ ವಿಶೇಷವಾದ ಪ್ರಯೋಗ ಇದೆ. ಆದರೆ ತುಳುವಿನಲ್ಲಿ ಹಾಗೆ ಇದೆ, ಅದು ಹೆಚ್ಚು ಕಡಿಮೆ ಹಾಗೆ ಇದೆ. ಆ ಏರಿಕೆ ಎನ್ನುವಂಥ ಅಥವಾ ಆ ಏರಿಗೆ ಈ ಆರ್ಗೆ ಎನ್ನುವುದು ಈ ರೂಪದಲ್ಲಿ ಈಗ ತುಳುವಿನಲ್ಲಿ ಕಾಣಿಸ್ತದೆ. ಅಂತೆಂಬನಾರ್ಗೆ ತುಳುವಿನಲ್ಲಿ ಆ ಏರಿಕೆ ಆ ಏರು ಎನ್ನುವ ರೀತಿಯಲ್ಲಿ ಅದು ಬಳಕೆ ಆಗ್ತದೆ. ಹಾಗೆ ಆ ಹೆಸರಿನವನು ಯಾರು? ಪಿರಿದುಂ ಭ್ರಾಂತುದಲೇಂ, ನಿನಗೇನು ಹುಚ್ಚುಗಿಚ್ಚು ಹಿಡಿದಿದೆಯೇ ದಲ್ ಏಂ? ಇದೊಂದು ಹುಚ್ಚಲ್ವೇ? ದ್ರೋಣನೆಂಬನೇಂ ಪಾರ್ವನೆ, ದ್ರೋಣನೆನ್ನುವಂಥ ಒಬ್ಬ ಹೆಸರಿನವನು ಇದ್ದಾನೆಯೇ ಬ್ರಾಹ್ಮಣ ಬೇಡ ಎಂತನೇ ಕೆಳೆಯ? ಒಂದು ವೇಳೆ ಆತ ಬ್ರಾಹ್ಮಣನೇ ಆಗಿದ್ದರೆ ನನಗೆ ಕೆಳೆಯ, ಕೆಳೆಯ ಅಂದರೆ ಗೆಳೆಯ, ಹಳೆಗನ್ನಡ ರೂಪ ಕೆಳೆಯ, ಗೆಳೆಯ ಹೇಗೆ? ನೂಂಕು ನೂಕು ಅಂತಪ್ಪನಂ ಅರಿಯೇ, ಆ ಹೆಸರಿನವನು ಯಾರು ಅಂತ ನನಗೆ ಗೊತ್ತೇ ಇಲ್ಲ ಎಂದು ಸಭೆಯಲ್ಲಿ ನೋಡಿದ, ಸಭಾ ಮಧ್ಯದಲ್ಲಿ ಹಾಗೆ ಹೇಳಿದ. ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 48ನೆಯ ಪದ್ಯ. ಆ ಪದ್ಯ ಹೇಗಿದೆ? ಅರಿಯಿರೆ ನೀ ಮುಂ ಆ ಮುಂ ಒಡನೋದಿದೆವೆಂಬುದಮ್ಮಣ್ಣ

0: ನಿನ್ನ ನಾರಾಯಣದಲ್ಲಿ ಕಂಡೆಯೋ ಮಹೀಪತಿಗಂ ದ್ವಿಜವಂಶಜಗಂ ಏತರ ಕಡೆಯಿಂತೂ ನಾಣಿಲಿಗರಪ್ಪರೆ ಮಾನಸರೆಂಬ ಮಾತುಗಳು ನೆರೆಗೊಳೆ ಕುಂಭ ಸಮವನ ದ್ರುಪದಂ ಕಡು ಸಿಗ್ಗು ಮಾಡಿದಂ. ಇದನ್ನು ಹೀಗೆ ಬಿಡಿಸಿ ಓದಬಹುದು. ಅರೀರೆ ನಿಮುಮು ಆಮುಮು ಒಡನೋದಿದೆವು ಒದನು ಒಡನೋದಿದೆವು ಎಂಬುದಂ. ಅಣ್ಣ ನಿನ್ನ ನಾ ಅರಿಯಂ ಅದಲ್ಲಿ ಕಂಡೆಯೋ ಮಹೀಪತಿಗಂ ದ್ವಿಜವಂಶಜಗಂ ಏತರ ಕಡೆ ಇಂದು ನಾಣಿಗಲಪ್ಪರೇ ಮಾನಸರು ಎಂಬ ಮಾತುಗಳು ನೆರೆಗೊಳೆ ಕುಂಭ ಸಂಭವನಂ ಆ ದ್ರುಪದಂ ಕಡು ಸಿಗ್ಗು ಮಾಡಿದಂ. ನೇರವಾಗಿ ಸಭೆಯನ್ನು ಪ್ರವೇಶಿಸಿದಂತಹ ದ್ರೋಣ ನನ್ನನ್ನು ಕಂಡಾದ ಬಳಿಕ ಆದರೂ ದ್ರುಪದನಿಗೆ ನನ್ನ ಪರಿಚಯ ಸಿಗಬಹುದು ಎನ್ನುವ ಕಾರಣಕ್ಕಾಗಿ ಬಹಳ ವಿನಯದಿಂದ, ಅರಿಯಿರೇ ನಿಮಗೆ ಗೊತ್ತಿಲ್ವೇ ನೀಮುಮು ಆಮು ನಾನು ಮತ್ತು ನೀನು ನಾನು ನಾವು ಮತ್ತು ನೀವು ಒಡನೋದಿದೆ ಎಂಬುದಂ. ನಾನು ಮತ್ತು ನೀವು ಜೊತೆಗೆ ಓದಿದು ನಿನಗೆ ನೆನಪಿಗಿಲ್ವೇ ಅರಿಯಿರೇ ತಿಳಿಯಿರೇ ಎಂದಾಗ, ಅಣ್ಣ ನಿನ್ನ ನಮ್ಮ ಅರಿಯೇ. ಅಣ್ಣ ಈಗಲೂ ಕನ್ನಡದಲ್ಲಿ ಆ ಬಳಕೆ ಹೆಚ್ಚು ಬಳಕೆಯಾಗುತ್ತೆ. ಯಾರಾದರೂ ಅಪರಿಚಿತರು ಅಣ್ಣ ಅಂತ ಮಾತಾಡಿಸ್ತಾರೆ. ಅಣ್ಣ ನಿನ್ನ ನಮ್ಮ ಅರಿಯೇ, ನೀನು ನನಗೆ ಗೊತ್ತೇ ಇಲ್ಲ, ಅದೆಲ್ಲಿ ಕಂಡೆಯೋ ನೀನೆಲ್ಲಿ ಕಂಡ ನನಗೆ. ಮಹೀಪತಿಗಂ ದ್ವಿಜವಂಶಗಂ ಏತರ ಕಳೆ ಬ್ರಾಹ್ಮಣನಿಗೂ, ಮಹೀಪತಿ ಅಂದರೆ ರಾಜ, ರಾಜನಿಗೂ ದ್ವಿಜವಂಶಗಂ ಬ್ರಾಹ್ಮಣನಿಗೂ ಏತರ ಕಳೆ. ನೀನಾದರೆ ಊರೂರು ಭಿಕ್ಷೆಗೆ ಹೋಗುವನು, ರಾಜ ಪಟ್ಟದಲ್ಲಿ ಕುಳಿತು ಆಡಳಿತ ಮಾಡುವವನು, ಈ ಮಹಾರಾಜನಿಗೂ ಬ್ರಾಹ್ಮಣನಿಗೂ ಏತರ ಕಳೆ ಸ್ನೇಹ ಇಲ್ಲಿ? ಇಂದು ನನಗೆಲ್ಲಪ್ಪರೇ ಇಷ್ಟೊಂದು ನಾಚಿಗೆ ಆಗುವ ಹಾಗೆ ಮಾತಾಡುವುದೇ ಎಂದು ದ್ರುಪದ ಹೇಳ್ತಾನೆ ಎಂಬ ಮಾತುಗಳು ನೆರೆಗೊಳೆ ಕಿವಿಗೆ ಕೇಳಿಸಲು ಅಥವಾ ತುಂಬಿಕೊಳ್ಳಲು ಕುಂಭ ಸಂಭವನಂ ದ್ರೋಣನನ್ನು ಆ ದ್ರುಪದ ಕಡು ಸಿಗ್ಗು ಮಾಡಿದಂ. ಅಂದರೆ ತುಂಬಿದ ಸಭೆಯಲ್ಲಿ ದ್ರುಪದನ ಬಳಿಗೆ ಬಂದು ದ್ರೋಣ ತನ್ನ ಪರಿಚಯವನ್ನು ಹೇಳಿಕೊಂಡಾಗ ಬ್ರಾಹ್ಮಣನಿಗೂ ಕ್ಷತ್ರಿಯನಿಗೂ ಎಲ್ಲಿ ಇಲ್ಲೇ ಸಂಬಂಧ ಹೋಗಾಚೆಗೆ ಅಂತ ಬಹಳ ನೇರವಾಗಿ ದ್ರುಪದ ಹೇಳಿದಾಗ ಸಭೆಯಲ್ಲಿ ಬಹಳ ನಾಚಿಕೆ ಸಿಗ್ಗು ಅಂದರೆ ನಾಚಿಕೆ ಉಂಟಾಯಿತು. ಆಗ ಮುಂದೆ ಏನಾಯಿತು ಎನ್ನುವುದನ್ನು ಸಣ್ಣ ವಚನದಲ್ಲಿ 48ರ ಬಳಿಕದ ಪದ್ಯದಲ್ಲಿ ಪಂಪ ಹೇಳ್ತಾನೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
3: ಎಲ್ಲರಿಗೂ ನಮಸ್ಕಾರ. ಹೆಲೋ ಎವ್ರಿವನ್. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಗಳಲ್ಲಿ ನಾವು ಒಂದಷ್ಟು ಪ್ರಪೋಸಿಷನ್ನ ಬಳಕೆಯನ್ನು ಮಾಡಿ ಹೇಗೆ ವಾಕ್ಯ ರಚನೆ ಮಾಡಬೇಕು ಅನ್ನೋದು ನೋಡಿದ್ವಿ. ಅದರಲ್ಲಿ ಬರೀ ಪ್ರಪೋಸಿಷನ್ ಪದಗಳು ಮಾತ್ರ ಇರಲಿಲ್ಲ, ಒಂದಷ್ಟು ವರ್ಬ್ಗಳು ಕೂಡ ಇತ್ತು. ಆದರೆ ಈಗ ಫ್ರೇಸ್ ಪ್ರಪೋಸಿಷನ್ಸ್ನ ಬಳಕೆ ಮಾಡಿ ಒಂದು ವಾಕ್ಯಗಳನ್ನು ಮಾಡ್ತಾ ಇದ್ದೀನಿ ನೋಡಿ. ನಾನು ಹೋಗೋದ್ರಲ್ಲಿದ್ದೆ. ಐ ವಾಸ್ ಎಬೌಟ್ ಟು ಗೋ. ಎಬೌಟ್ ಟು ABOUT ಎಬೌಟ್ TO2 ಇದು ಒಂದು ಫ್ರೇಸ್ ಪ್ರಪೋಸಿಷನ್. ನಾನು ಹೋಗೋದ್ರಲ್ಲಿದ್ದೆ. ಐ ವಾಸ್ ಎಬೌಟ್ ಟು ಗೋ. ಅವನ ಕಠಿಣ ಪರಿಶ್ರಮ ಸಫಲ ಆಯಿತು. ಹೀ ಸಕ್ಸೀಡೆಡ್ ಬೈ ಡಿಂಟ್ ಆಫ್ ಹಾರ್ಡ್ ವರ್ಕ್. ಹೀ ಸಕ್ಸೀಡೆಡ್ ಬೈ ಡಿಂಟ್ ಆಫ್ ಹಾರ್ಡ್ ವರ್ಕ್. ಡಿಂಟ್ ಆಫ್ ಅನ್ನೋ ಪ್ರಪೋಸಿಷನ್ ಫ್ರೇಸ್ನ ಬಳಕೆ ಇಲ್ಲಿ ಆಗಿದೆ. ನಮ್ಮ ದೇಶಕ್ಕಾಗಿ ನಾವು ಸಕಲ ತ್ಯಾಗಕ್ಕೂ ಸಿದ್ಧರಾಗಿರಬೇಕು. ವಿ ಶುಡ್ ಬಿ ಪ್ರಿಪೇರ್ ಟು ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಫಾರ್ ದ ಸೇಕ್ ಆಫ್ ಅವರ್ ಕಂಟ್ರಿ. ಫಾರ್ ದಿ ಸೇಕ್ ಆಫ್, ಈ ಪದ ಪ್ರಪೋಸಿಷನ್ನ ಫ್ರೇಸ್ ಆಗಿದೆ. ವಿ ಶುಡ್ ಬಿ ಪ್ರಿಪೇರ್ ಟು ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಫಾರ್ ದ ಸೇಕ್ ಆಫ್ ಅವರ್ ಕಂಟ್ರಿ. ನಮ್ಮ ಮಿತ್ರರ ಹಿತಕ್ಕಾಗಿ ನಾವು ಕೆಲಸ ಮಾಡಬೇಕು. ವಿ ಶುಡ್ ಆ್ಯಕ್ಟ್ ಇನ್ ಫೇವರ್ ಆಫ್ ಆರ್ ಫ್ರೆಂಡ್ಸ್. ವಿ ಶುಡ್ ಆ್ಯಕ್ಟ್ ಇನ್ ಫೇವರ್ ಆಫ್ ಆರ್ ಫ್ರೆಂಡ್ಸ್. ಇನ್ ಫೇವರ್ ಆಫ್, ಈ ಪದ, ನಾವು ಜೀವಿಸೋದಕ್ಕೆ ದುಡಿಲೇಬೇಕು. ವಿ ಮಸ್ಟ್ ವರ್ಕ್ ಇನ್ ಆರ್ಡರ್ ಟು ಲಿವ್. ಹೌದಲ್ವಾ, ನಾವು ಬದುಕಬೇಕು ಅಂದರೆ ದುಡಿಬೇಕಲ್ವಾ. ವಿ ಮಸ್ಟ್ ವರ್ಕ್ ಇನ್ ಆರ್ಡರ್ ಟು ಲಿವ್. ಇನ್ ಆರ್ಡರ್ ಟು ಅನ್ನೋ ಪದವೇ ಇಲ್ಲಿ ಪ್ರಪೋಸಿಷನ್ ಫ್ರೇಸ್ ಆಗಿದೆ. ಬಹಳ ಕೆಲಸದ ಮಧ್ಯೆ ನನ್ನ ಫ್ರೆಂಡ್ ಅಂದರೆ ನನ್ನ ಸ್ನೇಹಿತ ನನ್ನನ್ನು ಭೇಟಿ ಮಾಡೋದಕ್ಕೆ ಬಂದಿದ್ದಾನೆ. ಮೈ ಫ್ರೆಂಡ್ ಕೇಮ್ ಟು ಸೀ ಮೀ ಇನ್ ಸ್ಪೈಟ್ ಆಫ್ ಬೀಯಿಂಗ್ ವೆರಿ ಬ್ಯುಸಿ. ಅವನು ತುಂಬ ಬ್ಯುಸಿ ಇದ್ದಾನೆ ಅಂದರೂ ಸಹ ನನ್ನನ್ನು ಮೀಟ್ ಮಾಡೋದಕ್ಕೆ ಬಂದ ಅಂತ ನೀವಿಲ್ಲಿ ಹೇಳ್ತಿದ್ದೀರಾ. ಮೈ ಫ್ರೆಂಡ್ ಕೇಮ್ ಟು ಸೀ ಮೀ ಇನ್ ಸ್ಪೈಟ್ ಆಫ್ ಬೀಯಿಂಗ್ ವೆರಿ ಬ್ಯುಸಿ. ಇನ್ ಸ್ಪೈಟ್ ಆಫ್, ಈ ಪದನ ನೀವಿಲ್ಲಿ ನೋಟ್ ಮಾಡಬೇಕಾಗತ್ತೆ. ನನ್ನ

ನೋಡಿ, ಒಂದಷ್ಟು ವಾಕ್ಯಗಳ ರಚನೆ ಆಯಿತು. ಕ್ರಿಯಾಪದ ಅಥವಾ ಮುಂತಾದ ಶಬ್ದಗಳ ಜೊತೆ ಕೆಲವು ವಿಶಿಷ್ಟ ಪ್ರಪೋಸಿಷನ್ನ ಬಳಸೋದನ್ನು ನೀವು ಕಲ್ತ್ರಿ. ಅವುಗಳನ್ನ ಉಪಯೋಗಿಸೋ ಕ್ರಮನ ಕೂಡ ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಆಬ್ಸ್ಟೇನ್, ಪ್ರಿವೆಂಟ್, ರಿಕವರ್, ಇವುಗಳ ಮುಂದೆಲ್ಲ ಫ್ರಮ್ ಅನ್ನೋ ಶಬ್ದ ಉಪಯೋಗಿಸಲ್ಪಡುತ್ತೆ. ಆಬ್ಸ್ಟೇನ್, ಪ್ರಿವೆಂಟ್, ರಿಕವರ್ ಅನ್ನೋ ಶಬ್ದಗಳ ಮುಂದೆ ಫ್ರಮ್ ಅನ್ನೋ ಶಬ್ದ ಬಳಸಲಾಗುತ್ತೆ. ಇದೇ ಪ್ರಕಾರ ಅಕಂಪನಿ, ರಿಪ್ಲೇಸ್, ಡೀಲ್, ಪ್ಲೀಸ್, ಸ್ಯಾಟಿಸ್ಫೈ ಇವುಗಳ ಜೊತೆ ವಿತ್, ಪ್ರಿಪೇರ್, ಕೇರ್, ಅಪೊಲೊಜೈಸ್ ಈ ಶಬ್ದಗಳ ಜೊತೆ, ಅಡಿಕ್ಟ್, ಪ್ರಿಫರ್, ರೆಫರ್ ಇವುಗಳ ಜೊತೆ, ಬೇಸ್, ರಿಲೇ ಇವುಗಳ ಜೊತೆ ಆನ್ ಅನ್ನೋ ಪದದ ಪ್ರಯೋಗ ಆಗಿದೆ. ಇಷ್ಟೊಂದು ವಾಕ್ಯ ರಚನೆ ಮಾಡಿದಾಗ ನೀವು ಇದನ್ನೆಲ್ಲ ಗಮನಿಸಿರ್ತೀರಾ ಅಂದ್ಕೊಳ್ತೀನಿ. ಇನ್ನು ಕೆಲವು ವಿಶಿಷ್ಟ ಬಗೆಯ ಪ್ರಪೋಸಿಷನ್ಗಳು ಇಂಗ್ಲೀಷಲ್ಲಿ ತುಂಬ ಬಳಕೆಯಲ್ಲಿದೆ. ಅವುಗಳನ್ನೇ ಫ್ರೇಸ್ ಪ್ರಪೋಸಿಷನ್ಸ್ ಅಂತಾರೆ. ಉದಾಹರಣೆಗೆ ಈಗ ನಾನು ಒಂದಷ್ಟು ವಾಕ್ಯ ಹೇಳ್ದಲ್ಲ, ಅದರಲ್ಲಿ ನೀವು ಗಮನಿಸಿದರೆ ಗೊತ್ತಾಗಿರುತ್ತೆ. ಬೈ ಡಿಂಟ್ ಆಫ್, ಫಾರ್ ದಿ ಸೇಕ್ ಆಫ್, ಇನ್ ಆರ್ಡರ್ ಟು, ಇನ್ ದ ಮಿಡ್ಸ್ಟ್ ಆಫ್, ಆನ್ ದ ಈವರ್ ಆಫ್, ಇವೆಲ್ಲ ಫ್ರೇಸ್ ಪ್ರಪೋಸಿಷನ್. ಇಂಗ್ಲೀಷಲ್ಲಿ ಇಂಥ ಶಬ್ದಗಳು ಬಹಳ ಸಂಖ್ಯೆಯಲ್ಲಿದೆ. ನಮ್ಮ ಶಬ್ದ ಭಂಡಾರ ಬೆಳೆಯೋದಕ್ಕೆ ಇವೆಲ್ಲ ತುಂಬ ಸಹಾಯ ಮಾಡುತ್ತೆ. ಹಾಗಾಗಿ ಇವತ್ತಿನ ಸಂಚಿಕೆ ಆದಮೇಲೆ ನೀವು ಏನು ಮಾಡಬೇಕು, ಒಂದಷ್ಟು ಫ್ರೇಸ್ ಪ್ರಪೋಸಿಷನನ್ನು ಸಂಗ್ರಹ ಮಾಡಬೇಕು, ಅವುಗಳನ್ನು ವಾಕ್ಯಗಳಲ್ಲಿ ಬಳಸಿ ನೀವು ನೋಡಬೇಕು. ಆಗ ಹೌದಲ್ಲ, ಎಷ್ಟೊಂದು ಹೊಸ ಹೊಸ ಶಬ್ದನ ತಿಳ್ಕೊಂಡೆ, ಹೊಸ ವಾಕ್ಯಗಳ ರಚನೆ ನಾನು ಮಾಡಿದೆ ಅಂತ ನಿಮಗೆ ಖುಷಿ ಆಗುತ್ತೆ. ಇನ್ನು ಮುಂದಿನ ಸಬ್ಜೆಕ್ಟ್ಗೆ ಹೋಗೋಣವಾ. ಇಲ್ಲಿ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ನಾವು ಮಾತಾಡ್ತಾ ಇರಬೇಕಾದ್ರೆ ಎರಡು ವಿಧಾನನ ಅನುಸರಿಸಬಹುದು. ಮೊದಲನೇದು ಕರ್ತೃವಿಗೆ, ಡೂಯರ್ಗೆ ಹೆಚ್ಚು ಪ್ರಾಧಾನ್ಯ ಕೊಡುವಂಥದ್ದು. ಉದಾಹರಣೆಗೆ, ಹರಿ ಲರ್ನ್ಸ್ ದ ಫಸ್ಟ್ ಲೆಸನ್. ಹರಿ ಮೊದಲನೇ ಪಾಠನ ಕಲಿತಾ ಇದ್ದಾನೆ. ಎರಡನೇದು ಕರ್ಮಕ್ಕೆ, ಅಂದರೆ ರಿಸೀವರ್ಗೆ ಹೆಚ್ಚು ಪ್ರಾಧಾನ್ಯ ಕೊಡುವಂಥದ್ದು. ಉದಾಹರಣೆ ಅಂದರೆ, ದ ಫಸ್ಟ್ ಲೆಸನ್ ಈಸ್ ಲರ್ನ್ಡ್ ಬೈ ಹರಿ. ಮೊದಲನೇ ಪಾಠ ಹರಿಯಿಂದ ಕಲಿಯಲ್ಪಡ್ತಾ ಇದೆ ಅಂತ ಇದರ ಅರ್ಥ ಆಗತ್ತೆ. ಈಗ ಮೊದಲು ಹೇಳಿದ್ವಲ್ಲ, ಹರಿ ಲರ್ನ್ಸ್ ದ ಫಸ್ಟ್ ಲೆಸನ್, ಇದನ್ನು ಕರ್ತೃ ಪ್ರಯೋಗ ಅಂತೀವಿ. ದ ಫಸ್ಟ್ ಲೆಸನ್ ಈಸ್ ಲರ್ನ್ಡ್ ಬೈ ಹರಿ, ಇದಕ್ಕೆ ಕರ್ಮಣಿ ಪ್ರಯೋಗ ಅಂತ ಕರಿತೀವಿ. ಮಾತಾಡಬೇಕಾದ್ರೆ ಮಾತಾಡೋ ವ್ಯಕ್ತಿ ತನ್ನ ಆಶಯಕ್ಕನುಸಾರವಾಗಿ ಈ ವಾಕ್ಯಗಳನ್ನು ಬಳಸಬಹುದು. ಇದನ್ನು ಕೂಡ ಚೆನ್ನಾಗಿ ಅಭ್ಯಾಸ ಮಾಡಿ ನಮ್ಮ ವಾಕ್ ಸಾಮರ್ಥ್ಯನ ನಾವು ಹೆಚ್ಚಿಸ್ಕೊಳ್ಬೋದು. ಇದಕ್ಕೆ ಕರ್ತರಿ ಮತ್ತು ಕರ್ಮಣಿ ಪ್ರಯೋಗಕ್ಕೆ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಅಂತ ನಾವು ಹೇಳೋದು. ಬರೀ ಹೊಸ ವಿಷಯ ನಾವು ಹೇಳಿದರೆ ಮಾತ್ರ ನಮ್ಗೆ ಇವೆಲ್ಲ ನೆನಪಲ್ಲಿರುತ್ತಾ? ಒಂದಷ್ಟು ಉದಾಹರಣೆಗಾಗಿ ವಾಕ್ಯಗಳ ರಚನೆ ಕೂಡ ಮಾಡಬೇಕಲ್ವಾ? ಆಕ್ಟಿವ್ ವಾಯ್ಸಲ್ಲಿ ಒಂದು ವಾಕ್ಯ ಹೇಳ್ತೀನಿ ನೋಡಿ. ಅವನು ಒಂದು ಹಾಡು ಹಾಡ್ತಾನೆ. ಹಿ ಸಿಂಗ್ಸ್ ಅ ಸಾಂಗ್. ಸಿಂಪಲ್ಲಾದ ವಾಕ್ಯ ಅಲ್ವಾ ಇದು? ಅವನೊಂದು ಹಾಡು ಹಾಡ್ತಾನೆ. ಹಿ ಸಿಂಗ್ಸ್ ಅ ಸಾಂಗ್. ಇದನ್ನು ಪ್ಯಾಸಿವ್ ವಾಯ್ಸ್ ಹೇಗೆ ಮಾಡೋದು? ಅವನಿಂದ ಒಂದು ಹಾಡು ಹಾಡಲ್ಪಡತ್ತೆ. ಅ ಸಾಂಗ್ ಈಸ್ ಸಂಗ್ ಬೈ ಹಿಮ್. ಅ ಸಾಂಗ್ ಈಸ್ ಸಂಗ್ ಬೈ ಹಿಮ್. ಇಲ್ಲಿ ನೀವು ನೋಡಿದ್ರೆ ಅಲ್ವಾ, ಕರ್ತೃ ಮತ್ತು ಕರ್ಮ ಅದನ್ನು ಹೇಗೆ ಆಚೆ ಈಚೆ ಮಾಡ್ತಿದ್ದೀವಿ ಅಂತ. ನಾನು ಸಂದೇಶನ ಕಳಿಸಿದ್ದೀನಿ. ಐ ಡೆಲಿವರ್ಡ್ ದ ಮೆಸೇಜ್. ಸಂದೇಶ ನನ್ನಿಂದ ಕಳಿಸಲ್ಪಟ್ಟಿದೆ. ದ ಮೆಸೇಜ್ ವಾಸ್ ಡೆಲಿವರ್ಡ್ ಬೈ ಮೀ. ಐ ಡೆಲಿವರ್ಡ್ ದ ಮೆಸೇಜ್ ಆಕ್ಟಿವ್ ವಾಯ್ಸ್. ದ ಮೆಸೇಜ್ ವಾಸ್ ಡೆಲಿವರ್ಡ್ ಬೈ ಮೀ ಈಸ್ ಅ ಪ್ಯಾಸಿವ್ ವಾಯ್ಸ್. ಅವರು ಕ್ರಿಕೆಟ್ ಆಡ್ತಾರೆ. ದೇಲ್ ಪ್ಲೇ ಕ್ರಿಕೆಟ್. ದೇ ವಿಲ್ ಅಥವಾ ದೇಲ್, ದೇಲ್ ಪ್ಲೇ ಕ್ರಿಕೆಟ್. ಕ್ರಿಕೆಟ್ ಅವರಿಂದ ಆಡಲ್ಪಡುತ್ತೆ. ಕ್ರಿಕೆಟ್ ವಿಲ್ ಬಿ ಪ್ಲೇಡ್ ಬೈ ದೆಮ್. ದೇಲ್ ಪ್ಲೇ ಕ್ರಿಕೆಟ್ ಇದು ಆಕ್ಟಿವ್ ವಾಯ್ಸ್ ಆದರೆ, ಕ್ರಿಕೆಟ್ ವಿಲ್ ಬಿ ಪ್ಲೇಡ್ ಬೈ ದೆಮ್ ಇದು ಪಾಸಿವ್ ವಾಯ್ಸ್ ಆಗುತ್ತೆ. ನೀನು ಒಂದು ಪತ್ರನ ಬರಿತಾ ಇದೆಯಾ? ಆರ್ ಯು ರೈಟಿಂಗ್ ಅ ಲೆಟರ್? ನಿನ್ನಿಂದ ಒಂದು ಪತ್ರ ಬರೆಯಲ್ಪಡಿತಾ ಇದೆಯಾ? ಈಸ್ ಅ ಲೆಟರ್ ಬೀಯಿಂಗ್ ರಿಟನ್ ಬೈ ಯು? ನೋಡಿ, ಆರ್ ಯು ರೈಟಿಂಗ್ ಅ ಲೆಟರ್ ಆಕ್ಟಿವ್ ವಾಯ್ಸ್ ಆದರೆ, ಈಸ್ ಅ ಲೆಟರ್ ಬೀಯಿಂಗ್ ರಿಟನ್ ಬೈ ಯು ಈಸ್ ಅ ಪ್ಯಾಸಿವ್ ವಾಯ್ಸ್ ಆಗತ್ತೆ. ಈಗ ಮುಂದಿನ ವಾಕ್ಯನ ನಾನು ಆಕ್ಟಿವ್ ವಾಯ್ಸ್ ಹೇಳಿದ್ರೆ ನೀವೇ ಪ್ಯಾಸಿವ್ ವಾಯ್ಸ್ನ ಪ್ರಯತ್ನ ಪಡಬೇಕಾಯ್ತಾ? ಕೆಲಸಗಾರರು ಒಂದು ಕಾಲುವೆನ ತೋಡ್ತಾ ಇದ್ರು. ಲೇಬರರ್ಸ್ ವರ್ ಡಿಗ್ಗಿಂಗ್ ಅ ಕ್ಯಾನಲ್. ಲೇಬರರ್ಸ್ ವರ್ ಡಿಗ್ಗಿಂಗ್ ಅ ಕ್ಯಾನಲ್ ಇದು ಆಕ್ಟಿವ್ ವಾಯ್ಸಲ್ಲಿ ಇದೆ. ಇದನ್ನು ಪ್ಯಾಸಿವ್ ವಾಯ್ಸ್ ಮಾಡಿ ಮೊದಲು ಕನ್ನಡದಲ್ಲಿ ಹೇಳೋಣ. ಕೆಲಸಗಾರರಿಂದ ಒಂದು ಕಾಲುವೆ ತೋಡಲ್ಪಡ್ತಾ ಇತ್ತು. ಲೇಬರರ್ಸ್ ವರ್ ಡಿಗ್ಗಿಂಗ್ ಅ ಕ್ಯಾನಲ್ನ ಪ್ಯಾಸಿವ್ ವಾಯ್ಸ್ ಮಾಡಿ. ಅ ಕ್ಯಾನಲ್ ವಾಸ್ ಬೀಯಿಂಗ್ ಡಗ್ ಬೈ ದ ಲೇಬರರ್ಸ್. ಅ ಕ್ಯಾನಲ್ ವಾಸ್ ಬೀಯಿಂಗ್ ಡಗ್ ಬೈ ದ ಲೇಬರರ್ಸ್.

0: ನೀನು ಈ ಕೆಲಸನ ಮಾಡಿದೀಯಾ? ಹ್ಯಾವ್ ಯು ಫಿನಿಶ್ಡ್ ದಿಸ್ ಜಾಬ್? ಪ್ಯಾಸಿವ್ ವಾಯ್ಸ್ ಮಾಡಿದ್ದೀನ. ನೀನು ಈ ಕೆಲಸನ ಮಾಡಿದೀಯಾ? ಈ ಕೆಲಸ ನಿನ್ನಿಂದ ಮಾಡಲ್ಪಟ್ಟಿದ್ದ. ಹ್ಯಾವ್ ಯು ಫಿನಿಶ್ಡ್ ದಿಸ್ ಜಾಬ್? ಹ್ಯಾಸ್ ದಿಸ್ ಜಾಬ್ ಬೀನ್ ಫಿನಿಶ್ಡ್ ಬೈ ಯು? ಆ್ಯಕ್ಟಿವ್ ವಾಯ್ಸ್ ಏನಿತ್ತು? ಹ್ಯಾವ್ ಯು ಫಿನಿಶ್ಡ್ ದಿಸ್ ಜಾಬ್ ಇದ್ದಿದ್ದು. ಪ್ಯಾಸಿವ್ ವಾಯ್ಸಲ್ಲಿ ಹ್ಯಾಸ್ ದಿಸ್ ಜಾಬ್ ಬೀನ್ ಫಿನಿಶ್ಡ್ ಬೈ ಯು? ಇಲ್ಲಿ ನೀವು ಕರ್ತೃ ಮತ್ತು ಕರ್ಮ ಈ ಪದಗಳನ್ನು ಗುರುತಿಸ್ಕೊಂಡ್ರೆ ನಿಮಗೆ ಈ ಆ್ಯಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ ಮಾಡೋದು ಬಹಳ ಸುಲಭ ಆಗತ್ತೆ. ರೈಲ್ ಬರೋದಕ್ಕೆ ಮುಂಚೆ ನೀನು ನಿನ್ನ ಸಾಮಾನ ಪ್ಯಾಕ್ ಮಾಡಿರ್ತೀಯಾ? ವಿಲ್ ಯು ಹ್ಯಾವ್ ಪ್ಯಾಕ್ಡ್ ಯುವರ್ ಲಗೇಜ್ ಬಿಫೋರ್ ದ ಟ್ರೈನ್ಸ್ ಅರೈವಲ್? ವಿಲ್ ಯು ಹ್ಯಾವ್ ಪ್ಯಾಕ್ಡ್ ಯುವರ್ ಲಗೇಜ್ ಬಿಫೋರ್ ದ ಟ್ರೈನ್ಸ್ ಅರೈವಲ್? ಇದನ್ನು ಪ್ಯಾಸಿವ್ ವಾಯ್ಸ್ ಮಾಡಿದಾಗ ಏನಾಗುತ್ತೆ? ರೈಲ್ ಬರೋದಕ್ಕೆ ಮುಂಚೆ ನಿನ್ನಿಂದ ಈ ಸಾಮಾನೆಲ್ಲ ಪ್ಯಾಕ್ ಮಾಡಲ್ಪಟ್ಟಿರುತ್ತಾ? ವಿಲ್ ಯುವರ್ ಲಗೇಜ್ ಹ್ಯಾವ್ ಬಿನ್ ಪ್ಯಾಕ್ಡ್ ಬಿಫೋರ್ ದ ಟ್ರೈನ್ಸ್ ಅರೈವಲ್? ವಿಲ್ ಯುವರ್ ಲಗೇಜ್ ಹ್ಯಾವ್ ಬಿನ್ ಪ್ಯಾಕ್ಡ್ ಬಿಫೋರ್ ದ ಟ್ರೈನ್ಸ್ ಅರೈವಲ್? ಭಾಳ ಸಣ್ಣದೊಂದು ವಾಕ್ಯ ಹೇಳ್ತೀನಿ ನೋಡಿ, ಇದನ್ನು ನೀವು ಟ್ರೈ ಮಾಡಿ, ಖಂಡಿತ ಬರುತ್ತೆ ನಿಮಗೆ. ಅವನಿಗೆ ಸಹಾಯ ಮಾಡು, ಹೆಲ್ಪ್ ಹಿಮ್. ಅವನಿಗೆ ಸಹಾಯ ಮಾಡು, ಹೆಲ್ಪ್ ಹಿಮ್. ಪ್ಯಾಸಿವ್ ವಾಯ್ಸ್, ನಿನ್ನಿಂದ ಅವನಿಗೆ ಸಹಾಯ ಆಗಲಿ. ಲೆಟ್ ಹಿಮ್ ಬಿ ಹೆಲ್ಪ್ಡ್ ಬೈ ಯು. ಲೆಟ್ ಹಿಮ್ ಬಿ ಹೆಲ್ಪ್ಡ್, ಹೆಲ್ಪ್ ಹಿಮ್ ಅಂದಿದ್ದಕ್ಕೆ ಲೆಟ್ ಹಿಮ್ ಬಿ ಹೆಲ್ಪ್ಡ್ ಅಷ್ಟೇ ಹೇಳ್ಬೋದು, ಅಥವಾ ಬೈ ಯು ಅನ್ನೋ ಪದನ ಕೂಡ ನಾವು ಸೇರಿಸ್ಬೋದು. ಇಷ್ಟು ವಾಕ್ಯ ರಚನೆ ಆದಮೇಲೆ ನೀವೇನೆಲ್ಲ ಗಮನಿಸಿದ್ರಿ? ಕರ್ತೃ ಪ್ರಯೋಗನ ಕರ್ಮಣಿ ಪ್ರಯೋಗಕ್ಕೆ ಬದಲಾಯಿಸೋದಕ್ಕೆ ನಾವು ಎರಡು ಅಂಶನ ಗಮನದಲ್ಲಿ ಇಟ್ಕೊಳ್ಬೇಕು. ವಾಕ್ಯದಲ್ಲಿ ಕರ್ತೃ ಪದದ ಬದಲು ಕರ್ಮ ಪದನ ಮತ್ತು ಕರ್ಮದ ಬದಲು ಕರ್ತೃ ಪದನ ಬಳಸಲಾಗತ್ತೆ. ಉದಾಹರಣೆ, ರಾಮ ರಾವಣನನ್ನು ಕೊಂದ. ರಾಮ ಕರ್ತೃಪದ ಆದರೆ ರಾವಣ ಕರ್ಮಪದ ಆಗತ್ತೆ. ಅಂದರೆ ರಾಮ ಕಿಲ್ಡ್ ರಾವಣ. ಕರ್ಮಣಿ ಪ್ರಯೋಗದಲ್ಲಿ ವಾಕ್ಯ ಏನಾಗುತ್ತೆ? ರಾವಣ ರಾಮನಿಂದ ಕೊಲ್ಲಲ್ಪಟ್ಟ. ರಾವಣ ವಾಸ್ ಕಿಲ್ಡ್ ಬೈ ರಾಮ. ನೋಡಿ, ಕ್ರಿಯಾಪದದ ರೂಪನೂ ಬದಲಾಗತ್ತೆ. ಅಂದರೆ ಕರ್ತೃ ಪ್ರಯೋಗದಲ್ಲಿ ಕ್ರಿಯಾಪದ ಯಾವುದೇ ಕಾಲದಲ್ಲಿದ್ದರೂ ಅದರ ಆಗತ್ತೆ ಪಾಸ್ಟ್ ಪಾರ್ಟಿಸಿಪಲ್ ಉಪಯೋಗಿಸಲಾಗತ್ತೆ. ಉದಾಹರಣೆಗೆ, ಡೂ ಡೂಯಿಂಗ್ ಇತ್ಯಾದಿ ಶಬ್ದಗಳ ಬದಲಾಗಿ ಡನ್ ಅಂತ ಆಗತ್ತೆ. ಅಷ್ಟೇ ಅಲ್ಲದೆ ಇದ್ರ ಜೊತೆ ಈಸ್ ವಾಸ್ ಬಿ ಬೀಯಿಂಗ್ ಹ್ಯಾಸ್ ಬೀನ್ ಇತ್ಯಾದಿ ಸಹಾಯಕ ಕ್ರಿಯಾಪದಗಳನ್ನು ಸೇರಿಸಲಾಗತ್ತೆ. ಆದರೆ ಇಂಗ್ಲೀಷಲ್ಲಿ ಎಲ್ಲ ವಾಕ್ಯಗಳನ್ನು ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸ್ ಮಾಡೋದಕ್ಕೆ ಆಗೋದಿಲ್ಲ. ಕೆಲವು ವಾಕ್ಯಗಳಲ್ಲಿ ಕರ್ಮದ ಲೋಪ ಕೂಡ ಆಗಿರುತ್ತೆ. ಈ ವಾಕ್ಯಗಳಲ್ಲಿ ಕರ್ತೃ ಗೌಣ ಆಗಿರೋದ್ರಿಂದ ಅದನ್ನು ಕರ್ತರಿ ಪ್ರಯೋಗಕ್ಕೆ ಬದಲಾಯಿಸೋದಕ್ಕೆ ಆಗೋದಿಲ್ಲ. ಇಂಥ ವಾಕ್ಯಗಳು ಕೂಡ ಬೇಕಾದಷ್ಟಿರುತ್ತೆ, ಅದನ್ನೆಲ್ಲ ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ಆದರೆ ಇವನ್ನೆಲ್ಲ ಕಲಿಬೇಕು ಅಂದರೆ ನಾವು ಮುಂದಿನ ಸಂಚಿಕೆವರೆಗೆ ಪುನಃ ಕಾಯಲೇಬೇಕಾಗತ್ತೆ. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
3: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
4: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
3: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
4: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
3: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
4: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
3: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
4: ಮುಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ಆಡು ನೀ ಆಡು ಆಡು ಆಡಿ ನೋಡು ಆ ರಾಜ ಹೇ ರಾಣಿ ಏ ಜಾಕಿ ಓ ಜೋಕರ್.

0: ಕಣ್ಣನ್ನು ಕುಣಿಸು ಕುಣಿಸು, ಕಣ್ಣನ್ನು ತಣಿಸು ತಣಿಸು, ಅತ್ತ ಇತ್ತ ಸುತ್ತಾಡು, ಬೇಗ ಬೇಗ ಬೇಗ ಆಡು ಆಟ ಆಡು, ನೀ ಆಡು ಆಡು ಆಡಿ ನೋಡು, ಆ ರಾಜ ಹೇ ರಾಣಿ ಏ ಜಾಕಿ ಓ ಜೋಕರ್ ಎದುರಲ್ಲಿ ನೀ ಗಾಯಿಡು, ಎದುರಲ್ಲಿ ನೀ ಗಾಯಿಡು, ಎದುರಲ್ಲಿ ನೀ ಗಾಯಿಡು.
1: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
2: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
2: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
2: ಸೋಮವಾರದಿಂದ ಶನಿವಾರ

0: ನಿಲ್ಲಿಸ್ರೆ ಕಂಡು ಬೀರ್ಗಳ್ರ.
1: ಹೆಣ್ಣಂದೋರ್ ಯಾರೇ ನಿಮ್ಮನ್ನೆಲ್ಲ ಕೇಳಲು ಹೆತ್ತೋ ದೇವ್ರೆ ಬಲ್ಲ. ಹೆಣ್ಣಂದೋರ್ ಯಾರೇ ನಿಮ್ಮನ್ನೆಲ್ಲ ಕೇಳಲು ಹೆತ್ತೋ ದೇವ್ರೆ ಬಲ್ಲ. ಅರಿಶಿನ ವಿಲ್ಲ ಕುಂಕ

ಕೇಳಿಯ ಮಾಡಿ ನಗ್ತಿರಲ್ಲ, ಹೆಣ್ಣಿನ ಘನತೆಯ ನಿಮ್ಮಲ್ಲಿಲ್ಲ, ವ್ಯಾಸಂಗಳು ಕಲಿತು ಕೇಳ್ತಿರಲ್ಲ, ತಿಳುವಳಿಕೆ ಇಲ್ಲ ನಡವಳಿಕೆ ಇಲ್ಲ, ನಿಮ್ಮಿ ಓದಿಗೆ ಬೆಲೆ ಇಲ್ಲ. ಕಂದನ ತಾನೇ ತಾನ ತನ್ನ, ಕಂದನ ತಾನೇ ತೈಥಯ್ಯ, ಕಂದನ ತಾನೇ ತಾನ ತನ್ನ, ಕಂದನ ತಾನೇ ತೈಥಯ್ಯ, ಕಂದನ ತಾನೇ ತಾನ ತನ್ನ, ಕಂದನ ತಾನೇ ತೈಥಯ್ಯ.

0: ஜொண்டு
1: ஜொண்டு
0: பின்னானதம்மாது பரி மோசதா குருதூ.

0: ಏನು
1: ಮೋಹದ ಮೋಸದ ಜಾಲವಾ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗ್ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191915.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಈ ದಿನದ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂದರೆ, ಎಸ್ ಸ್ನೇಹಿತರೆ, ಶಿಲೆಗಳು ಸಂಗೀತವ ಹಾಡಿವೆ. ಈ ಗೀತೆನ ಕೇಳಿದ್ದೀರಲ್ವ? ಹಾಗೆ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಚಿನ್ನದ ನುಡಿ. ಎಸ್ ಗೀತೆಗಳು ಕೇಳಲಿಕ್ಕೆ ಎಷ್ಟೊಂದು ಅದ್ಭುತವಾಗಿದ್ದಾವೆ. ಹಾಗೆ ಆ ಗೀತೆಗಳ ಮೇಲಿರುವಂತಹ ಶಿಲೆಗಳು ಸಂಗೀತವ ಹಾಡಿವೆ ಅನ್ನೋದ್ರಿಂದ ಒಂದು ಅರ್ಥಗರ್ಭಿತವಾದಂತಹ ಒಂದು ಇತಿಹಾಸ ಕೂಡ ಇದೆ. ಸೊ ಒಂದು ಕಲ್ಲಿನಿಂದ ಒಂದು ಅದ್ಭುತವಾದ ಮೂರ್ತಿ ಆಗುತ್ತೆ, ಆ ಮೂರ್ತಿ ನೋಡಲಿಕ್ಕೆ ಖುಷಿಯಾಗತ್ತೆ. ಅಂತಹ ಅದ್ಭುತವಾದ ಶಿಲೆಗಳ ದೇವಸ್ಥಾನಗಳು ಕೂಡ ನಮ್ಮಲ್ಲಿ ಸಾಕಷ್ಟಿವೆ. ಅಂದಾಗೆ ಸ್ನೇಹಿತರೆ, ಇವತ್ತು ದೇವಸ್ಥಾನಗಳ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಇವತ್ತು ಶಿಲೆಗಳ ದೇವಸ್ಥಾನ, ಇವತ್ತು ಶಿಲೆಗಳ ದಿನ. ಸ್ನೇಹಿತರೆ, ಶಿಲೆಗಳು ಇತಿಹಾಸವನ್ನು ಹೇಳ್ತವೆ, ಹಾಗೆ ವಾಸ್ತುಶಿಲ್ಪವನ್ನು ಬಿಂಬಿಸುತ್ತೆ. ಸೊ ಒಂದು ಬಂಡೆ, ಒಂದು ಕಲ್ಲು ಒಂದು ಅದ್ಭುತವಾದ ಮೂರ್ತಿ ಆಗತ್ತೆ. ಸೊ ಅದರಿಂದ ನಾವು ಕೂಡ ಸಾಕಷ್ಟು ಅದರ ಒಂದು ಇತಿಹಾಸದ ಬಗ್ಗೆ, ಹಾಗೆ ಅದರ ಒಂದು ಸೌಂದರ್ಯದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಕೂಡ ತಿಳಿತೀವಿ. ಹಾಗೆ ಅದನ್ನು ನೋಡಿದ ತಕ್ಷಣ ಒಂದು ಭಕ್ತಿ ಭಾವನೆ ಬರುತ್ತೆ. ಅಂತಹ ಪ್ರಸಿದ್ಧ ಕಲ್ಲಿನ ಶಿಲೆಗಳ ದೇವಸ್ಥಾನಗಳ ಬಗ್ಗೆ ಈ ದಿನ ನೀವು ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ನನ್ನೊಟ್ಟಿಗೆ ಮಾತಾಡ್ಬೋದು. ನಿಮ್ಮ ಒಂದು ಊರಿನ ದೇವಸ್ಥಾನದ ಬಗ್ಗೆ, ನಿಮ್ಮ ಊರಿನ ದೇವಸ್ಥಾನದ ಇತಿಹಾಸ ಬಗ್ಗೆ ಇರ್ಬೋದು, ಅಥವಾ ನೀವು ನೋಡಿರುವಂತಹ ಈ ಹಂಪೆ, ಬೇಲೂರು, ಹಳೆಬೀಡು, ಹಾಗೆ ಪಟ್ಟದಕಲ್ಲು, ಐಹೊಳೆ, ಬಾದಾಮಿ, ಹಾಗೆ ಬೇರೆ ಬೇರೆ ರಾಜ್ಯದ ಒಂದು ದೇವಸ್ಥಾನಗಳಿರ್ಬೋದು, ಕಂಚಿ ಕಾಮಾಕ್ಷಿ ದೇವಸ್ಥಾನ, ಮಧುರೆ ಮೀನಾಕ್ಷಿ, ಹಾಗೆ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ದೇವಸ್ಥಾನ. ಸೊ ಈ ರೀತಿಯ ಒಂದು ದೇವಸ್ಥಾನಗಳನ್ನು ನೀವು ನೋಡಿದಾಗ, ಕಲ್ಲಿನ ದೇವಸ್ಥಾನಗಳನ್ನು ನೀವು ನೋಡಿದಾಗ ನಿಮಗೆ ಒಂದು ಅದ್ಭುತ ಅಲ್ಲಿ ಕಾಣಿಸುತ್ತೆ. ಸೊ ಆ ಊರಿನ ಆ ದೇವಸ್ಥಾನದ ಇತಿಹಾಸ ಇರ್ಬೋದು, ಹಾಗೆ ಒಂದು ವಾಸ್ತುಶಿಲ್ಪ ಇರ್ಬೋದು, ಹಾಗೆ ಆ ಸೂಕ್ಷ್ಮ ಕೆತ್ತನೆಗಳಿರ್ಬೋದು, ನೋಡ್ತಾ ಇದ್ರೆ ಆಶ್ಚರ್ಯ ಆಗುತ್ತಲ್ವ ಸ್ನೇಹಿತರೆ, ಈ ದೇವಸ್ಥಾನಗಳನ್ನ ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಹೇಗೆ ಅಂತ. ಜೊತೆಗೆ ಇನ್ನು ಈ ಕೋಟೆಗಳಿರ್ಬೋದು, ಕಲ್ಲಿನ ಕೋಟೆಗಳು. ಸೊ ಅದರಲ್ಲೂ ಕೋಟೆಗಳ ವಿಷಯಕ್ಕೆ ಅಂತ ಬಂದರೆ ನಮಗೆ ತಟ್ ಅಂತ ನೆನಪಾಗೋದು ಚಿತ್ರದುರ್ಗದ ಕಲ್ಲಿನ ಕೋಟೆ ಅಲ್ವಾ. ಈ ರೀತಿಯ ನೀವು ಕಲ್ಲಿನ ಕೋಟೆಗಳಿರ್ಬೋದು ಅಥವಾ ದೇವಸ್ಥಾನ, ಗೋಲ್ ಗುಂಬಜ್, ತಾಜ್ಮಹಲ್ ಅಂತೂ ಅಮೃತ ಶಿಲೆಯಿಂದ ಕಂಗೊಳಿಸುತ್ತೆ. ಸೊ ಈ ರೀತಿಯ ದೇವಸ್ಥಾನಗಳನ್ನು ನೀವು ನೋಡಿದಂತಹ ಅದ್ಭುತ ದೇವಸ್ಥಾನ ಇರ್ಬೋದು, ಅಥವಾ ನಿಮ್ಮ ಊರಿನ ಒಂದು ಕಲ್ಲಿನ ದೇವಸ್ಥಾನದ ಬಗ್ಗೆ ಈ ದಿನ ನನ್ನೊಟ್ಟಿಗೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ಮಾತಾಡ್ಬೋದು. ನಿಮಗೆ ಆ ದೇವಸ್ಥಾನಗಳು, ಆ ಕಲ್ಲಿನ ಕುಸುರಿ, ಆ ಕಲ್ಲಿನ ಕೆತ್ತನೆ, ಆ ವಾಸ್ತುಶಿಲ್ಪ, ಹಾಗೆ ಆ ಸೂಕ್ಷ್ಮತೆಯನ್ನ ನೋಡಿದಾಗ ನಿಮಗೆ ಏನು ಅನ್ನಿಸ್ತು, ಯಾವ ರೀತಿ ನೀವು ಆಶ್ಚರ್ಯಪಟ್ಟಿದ್ರಿ, ಅದರಿಂದ ಏನೆಲ್ಲ ಕಲ್ತ್ರಿ ಅನ್ನೋದ್ರ ಬಗ್ಗೆ ಸೊ ಈ ದಿನ ಮಾತಾಡ್ಬೋದು. 9686927 9686097629 ಈ ಸಂಖ್ಯೆಗೆ ಕರೆ ಮಾಡಿ ಆ ವಿಶೇಷತೆ ಬಗ್ಗೆ ಮಾತಾಡ್ಬೋದು ಅಂತ ಹೇಳ್ತಾ. ಎಸ್ ಸ್ನೇಹಿತರೆ, ನನಗೊಂದು ಅನಿಸಿದ್ದಪ್ಪ ಅಂದರೆ ಇದು ಬೇಲೂರು ಮತ್ತು ಹಳೆಬೀಡು ದೇವಸ್ಥಾನ. ಆ ಒಂದು ಕುಸುರಿ ಕೆತ್ತನೆಗಳು ತುಂಬಾ ಅದ್ಭುತ ಆಗಿದೆ. ಆ ಒಂದೊಂದು ಆ ಕಲ್ಲಿನ ದೇವಸ್ಥಾನಗಳನ್ನು ನೋಡಿದಾಗ, ಆ ಮೂರ್ತಿಗಳನ್ನು ನೋಡಿದಾಗ ಖುಷಿ ಆಗತ್ತೆ ಸಹಜವಾಗಿ. ಹಾಗೆ ನಾನು ಆಗಲೇ ಹೇಳ್ದಾಗೆ ಆಶ್ಚರ್ಯ ಕೂಡ ಆಗತ್ತೆ. ಆ ಶಿಲ್ಪಿಗಳು ಯಾರಿರ್ಬೋದು, ಅವರ ಒಂದು ತಲೆ ಯಾವ ರೀತಿ ಕೆಲಸ ಮಾಡ್ತಿತ್ತು ಆಗಿನ ಒಂದು ಸಮಯದಲ್ಲಿ, ಇಷ್ಟೊಂದು ಸೂಕ್ಷ್ಮ ಕೆತ್ತನೆಗಳನ್ನು ಇಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದಾರಂತ ನಮಗೆ ಅದು ಒಂದು ಇಮ್ಯಾಜಿನೇಷನ್, ಒಂದು ಯಾವುದೋ ಒಂದು ಲೋಕಕ್ಕೆ ಕರೆದೊಯ್ಯತ್ತೆ ಆ ಕುಸುರಿ ಕೆತ್ತನೆಗಳು. ಅಷ್ಟೊಂದು ಸೂಕ್ಷ್ಮವಾಗಿ ಕೆತ್ತಿದ್ದಾರೆ ಆಗಿನ ಒಂದು ಶಿಲ್ಪಿಗಳು. ಸೊ ಸಾಕಷ್ಟು ಚಾಲೆಂಜಿಂಗ್ ಟಾಸ್ಕ್ಗಳು ಕೂಡ ಅಲ್ಲಿ ಎದುರಾಗತ್ತೆ. ಯಾವ ರೀತಿ ಕೆತ್ತಿರ್ಬೋದು ಆ ಒಂದು ಬಂಡೆಗಲ್ಲಿನಲ್ಲಿ ಇಷ್ಟೊಂದು ಶಿಲೆಗಳು, ಇಷ್ಟೊಂದು ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಯಾವ ರೀತಿ ಮಾಡಿರ್ಬೋದು ಬರೀ ಕಲ್ಲಿನಿಂದ ಅಂತ ಒಂದು ಆಶ್ಚರ್ಯ ಕೂಡ ಆಗತ್ತೆ ಅಲ್ವಾ. ಸೊ ಅಂತಹ ಆಶ್ಚರ್ಯಕರವಾದಂತಹ ದೇವಸ್ಥಾನಗಳನ್ನು ನೀವು ಸಾಕಷ್ಟು ನೋಡಿರ್ತೀರ ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯದಲ್ಲಿ ಇರ್ಬೋದು. ಕೊನಾರ್ಕಿನ ಸೂರ್ಯ ಟೆಂಪಲ್ ಇರ್ಬೋದು, ಹಾಗೆ ಹಂಪೆ ವಿರೂಪಾಕ್ಷ ದೇವಸ್ಥಾನ, ಬೇಲೂರು, ಹಳೇಬೀಡು ದೇವಸ್ಥಾನಗಳು. ಸೊ ಈ ರೀತಿಯ ಸಾಕಷ್ಟು ದೇವಸ್ಥಾನಗಳಿವೆ. ಅದರಲ್ಲಿ ನಿಮ್ಮ ಒಂದು ಫೇವ್ರೆಟ್ ದೇವಸ್ಥಾನ ಅಂದರೆ ಕಲ್ಲಿನ ದೇವಸ್ಥಾನ ಯಾವುದು, ನಿಮಗೆ ಯಾಕೆ ಅದು ಇಷ್ಟ ಆಯಿತು ಅನ್ನೋದನ್ನು ನೀವು ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ಮಾತಾಡ್ಬೋದು. 9608096279 ಈ ಸಂಖ್ಯೆಗೆ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಒಂದು ಕರೆ ರೆಡಿ ಇದೆ, ಮಾತಾಡೋಣ.
3: ನಮಸ್ತೆ. ಹಲೋ ಮೇಡಮ್ ಅವರೇ, ನಮಸ್ಕಾರ.
2: ನಮಸ್ತೆ ಚಿಕ್ಕಪ್ಪ ಸರ್, ಹೇಗಿದ್ದೀರಿ?
3: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ, ನೀವ್ ಹೇಗಿದ್ದೀರಾ?
2: ಸೂಪರ್ ಆಗಿದ್ದೀವಿ ಸರ್.
3: ಸಂಜೆ ಕಾಫಿ ಆಯ್ತಾ?
2: ಸಂಜೆ ಕಾಫಿ ಇಲ್ಲ, ಆಕ್ಚುಲಿ ನಗುವಿಗೆ ಕಾರಣ ಏನು ಅಂತ ನನಗೆ ಗೊತ್ತಾಗ್ಲಿಲ್ಲಪ್ಪ.
3: ಅಯ್ಯೋ ನಾನು ಇವತ್ ನಗ್ತಾನ ಮೇಡಮ್ ಅವರೇ, ಪ್ರತಿದಿನ ಕಾಲ್ ಮಾಡ್ದಂಗ ನಗ್ತಾನೆ ಇರ್ತೇನೆ ನಾನು.
2: ಸೂಪರ್, ಯಾವಾಗ್ಲೂ ಇದೇ ತರ ನಗ್ನಾಗ್ತಾ ಇದೆ ಸರ್, ಖುಷಿ ಖುಷಿ.
3: ಹೌದು ಸರ್, ಹೌದು ಮೇಡಮ್.
2: ಸರ್, ಇವತ್ತು ಶಿಲೆಗಳ ದಿನ ಅಂತ ಆಚರಣೆ ಮಾಡ್ತಾ ಇದ್ದಾರೆ, ಅದರ ಪ್ರಯುಕ್ತ ಕಲ್ಲಿನ ಶಿಲೆಗಳ ದೇವಸ್ಥಾನದ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ಹಂಚ್ಕೊಳ್ಳೋಣ ಅಂತ.
3: ಹೌದು ಮೇಡಮ್ ಅವರೇ, ಒಳ್ಳೆ ಟಾಪಿಕ್ ತಗೊಂಡ್ಬಂದಿದ್ದೀರಾ, ಚೆನ್ನಾಗಿದೆ. ಒಂದು ಇದೆ ಇವತ್ತೇ ಅಂತ ಅಲ್ಲ, ನೀವು ಪ್ರತಿ ದಿನವೂ ಕೂಡ ಒಂದು ಒಳ್ಳೊಳ್ಳೆ ಒಂದು ಇಂಥ ಟಾಪಿಕ್ ಗಳನ್ನೆಲ್ಲ ತಗೊಂಬರ್ತೀರಾ, ನಮಗೆ ತುಂಬಾ ಖುಷಿ ಆಗುತ್ತೆ. ನಾವು ಕೂಡ ಅದ್ರ ಬಗ್ಗೆ ಮಾತಾಡಕ್ ನಮ್ಗೆ ಇನ್ನೂ ಹೆಮ್ಮೆ ಅನ್ಸುತ್ತೆ.
2: ಸೂಪರ್
3: ಅಲ್ವಾ?
2: ಸರ್, ನಿಮಗೆ ಯಾವ ದೇವಸ್ಥಾನ ಇಷ್ಟ ಆಯ್ತು ಸರ್?
3: ನಾವು ಇತ್ತೀಚೆಗೆ ಅಷ್ಟೇನೆ, ನಾವು ನಾನು ನನ್ನ ಹೆಂಡತಿ ನನ್ನ ಮಗಳು ಒಂದು 15 ದಿವಸ ಆಯ್ತು ನಾವು ಹೋಗಿ ಬಂದು ಅಮೃತಾಪುರಕ್ಕೆ ಹೋಗಿದ್ವಿ ಮೇಡಮ್ ಅವರೇ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ
2: ಇಲ್ಲಿ. ತರೀಕೆರೆ ಹತ್ರ ಇದೆ,
3: ತರೀಕೆರೆ ಇಂದ ಮುಂದೆ ಮತ್ತೆ ಅಲ್ಲಿ ಲೆಫ್ಟ್ ಗೆ ಹೋದ್ರೆ ಅಲ್ಲಿ ಇದೆಯಲ್ಲ ದೇವಸ್ಥಾನ ಇದೆಯಲ್ಲ, ತುಂಬಾ ನಾನಂತೂ ಬಹಳ ಯೋಚನೆ ಮಾಡ್ತಾ ಇದ್ದೆ. ಇವತ್ತಿನ ಕಾಲದಲ್ಲಿ ಎಷ್ಟೆಲ್ಲ ಒಂದು ತಂತ್ರಜ್ಞಾನಗಳು ಇದಾವೆ, ಒಂದು JCB ಆಗಿರ್ಬೋದು, ಒಂದು ಲಾರಿ ಆಗಿರ್ಬೋದು, ಒಂದು ಕ್ರೈನ್ ಆಗಿರ್ಬೋದು, ಎಲ್ಲವೂ ಇದಾವೆ. ಆಗಿನ ಕಾಲದಲ್ಲಿ ಅದು ಹೆಚ್ಚು ಕಮ್ಮಿ 500 ವರ್ಷ ಅನ್ಬೇಕು ಅಥವಾ 1000 ವರ್ಷ ಅನ್ಬೇಕು ಗೊತ್ತಿಲ್ಲ, ಆ ಕಾಲದಲ್ಲಿ ಅಷ್ಟೊಂದು ದೇವಸ್ಥಾನ ಅಷ್ಟು ಸುಮಧುರವಾಗಿ ಅವರು ಒಂದು ಕೆತ್ತನೆ ಮಾಡಿ ಆ ಒಂದು ಚಿತ್ರಗಳನ್ನು ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಂದ್ರೆ ಸುಮ್ಮನೆ ಅದು ನೋಡ್ತಾ ಹೋದ್ರೆ ನಮಗೆ ನಾವು ಹಿಂದಿಗೆ ತುಂಬಾ ಹಿಂದೆ ಎಷ್ಟು ವರ್ಷದಲ್ಲಿ ಹಿಂದೆ ಇದನ್ನ ಮಾಡಿರ್ಬೋದಪ್ಪ, ಹೇಗ್ ಮಾಡಿರ್ಬೋದಪ್ಪ, ಅದೇ ಸ್ವಲ್ಪ ಯೋಚನೆ ಮಾಡ್ತಾ ಮಾಡ್ತಾ ಮಾಡ್ತಾ ಎಲ್ಲ ಕಡೆನೂ ಸುತ್ತಾಡಿ ನೋಡಿ ಆ ಒಂದು ದೇವಸ್ಥಾನವನ್ನು ಕಣ್ಣು ತುಂಬಿಕೊಂಡ್ವಿ. ತುಂಬಾ ಖುಷಿ ಆಯ್ತು. ಇವತ್ತಿನ ಕಾಲದಾಗೆ ಎಂತ ಬೇಕಂತ ದೇವಸ್ಥಾನ ಕಟ್ಬೋದು, ಅದ ಲೆಕ್ಕ ಅಲ್ಲ.
2: ಹೌದೌದು.
3: ಆದ್ರೆ ಆಗಿನ ಕಾಲದಲ್ಲಿ ಅವರು ಯಾವುದೇ ಒಂದು ತಂತ್ರಜ್ಞಾನ ಇಲ್ದೇನೆ ಅವರು ಅಷ್ಟೊಂದು ಮಟ್ಟಕ್ಕೆ ಕೆತ್ತನೆ ಆಗಿರ್ಬೋದು, ಅಂತಂತ ದೊಡ್ಡ ದೊಡ್ಡ ಕಂಬಗಳಾಗಿರ್ಬೋದು, ಅವರು ಅಷ್ಟು ದೇವಸ್ಥಾನ ನಿರ್ಮಾಣ ಮಾಡಿದಾರಲ್ಲ, ಅದ್ ಹೆಂಗ್ ಮಾಡಿರ್ಬೋದು ಅಂತ ಅದೇ ಯೋಚನೆ ಮಾಡ್ತಾ ಇದ್ದೆ ಮೇಡಮ್ ಅವರೇ.
2: ನಿಜ ನಿಜ,
3: ನಿಜಕ್ಕೂ ತುಂಬಾ ಖುಷಿ ಆಗುತ್ತೆ ಮೇಡಮ್ ಅವರೇ. ಯಾರಾದ್ರೂ ಅಲ್ಲಿ ಹೋಗಲ್ದ ಯಾರು ಇದ್ರೆ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಮೇಡಮ್ ಅವರೇ ಎಷ್ಟು ಚೆನ್ನಾಗಿದೆ, ಎಷ್ಟು ವಿಶಾಲವಾದ ಜಾಗ ಇದೆ. ಅಲ್ಲಿ ಹೋದ್ರೆ ಎಷ್ಟು ಒಂದು ಖುಷಿ ಆಗುತ್ತೆ, ಬಹಳ ಚೆನ್ನಾಗಿದೆ ದೇವಸ್ಥಾನಗಳು ನೋಡಕ್ ಒಂದು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಅಲ್ಲಿ ಇದು ಶಾರದಾಂಬಾ ದೇವಸ್ಥಾನ ಕೂಡ ಅಲ್ಲಿ ಇದೆ,
2: ಅಕ್ಷರಾಭ್ಯಾಸ ಕೂಡ ಮಾಡಿಸ್ತಾರೆ.
3: ಅಕ್ಷರಾಭ್ಯಾಸ ಕೂಡ ಮಾಡ್ತಾರೆ. ನಾವು ಹೋದಾಗೆಲ್ಲ ಮಕ್ಕಳಿಗೆ ಕರ್ಕೊಂಡ್ಬಂದು ಅದು ಅಲ್ಲಿ ಕೂರಿಸ್ಕೊಂಡು ಅವ್ರಿಗೆಲ್ಲ ಏನೋ ಅಭ್ಯಾಸ ಮಾಡಿಸ್ತಾ ಇದ್ರು, ನೋಡ್ತಾ ಇದ್ವಿ. ಆದ್ರೆ ನಾವು ಸಣ್ಣ ಮಕ್ಳು ಯಾವ್ದು ಇರ್ಲಿಲ್ಲ, ನಾವು ಆತರ ಮಾಡಿಸ್ಬೋದಾಗಿತ್ತು, ಆದ್ರೆ ನಮಗೆ ಸಣ್ಣ ಮಕ್ಳು ಯಾರು ಇರ್ಲಿಲ್ಲ. ಸಣ್ಣ ಮಕ್ಳು ಇದ್ದವ್ರು ಹೋಗಿ ಪ್ರತಿಯೊಬ್ರು ಅಲ್ಲಿ ಹೋದ್ರೆ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಆ ದೇವಸ್ಥಾನ ಹೇಗಿದೆ ಏನು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ನಾನಂತೂ ಕಣ್ ತುಂಬಿಕೊಂಡೆ ಅಲ್ಲಿ, ಏನ್ ಫೋಟೋ ತೆಗೆದಿದ್ದೆ ತಗ್ಸ್ಕೊಂಡಿದ್ದು ನಿಂತ್ಕೊಂಡು.
2: ನೀವು ಒಂದಿಷ್ಟು ಜ್ಞಾನವನ್ನ ಪಡ್ಕೊಂಡು ಬಂದ್ರಿ ಸರ್.
3: ನಾನು ನಿಜಕ್ಕೂ ನಾನ್ ಅದೇ ಯೋಚನೆ ಮಾಡ್ತಾ ಇದ್ದದ್ದು ಮೇಡಮ್ ಅವ್ರೆ, ಬೇರೆ ಏನಿಲ್ಲ. ಇಷ್ಟೊಂದು ಚಿತ್ರಗಳನ್ನು ಇಷ್ಟು ಸುಮಧುರವಾಗಿ ಒಂದು ಕೆತ್ತನೆ ಮಾಡಿದಾರಲ್ಲ, ಎಷ್ಟು ಒಂದು ಅವ್ರಿಗೆ ತಾಳ್ಮೆ ಇರ್ಬೋದು ಅವ್ರಿಗೆ. ಅದು ಸುಮ್ನೆ ಒಂದು ಕಲ್ಲಲ್ಲಿ ಒಂದು ಚಿತ್ರ ಕೆತ್ತೋದು ಅಂದ್ರೆ ಅಷ್ಟು ಸುಲಭ ಅಲ್ಲ, ಅದಕ್ಕೆ ಎಷ್ಟು ತಾಳ್ಮೆ ಬೇಕು, ಎಷ್ಟು ಸಮಯ ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ ಮೇಡಮ್ ಅವ್ರೆ.
2: ಕೆಲವೊಂದು ಕೆತ್ತನೆಗಳು ಒಂದೊಂದೇ ಕಲ್ಲಿನಿಂದಾನೇ ಮೂಡಿರುತ್ತೆ.
3: ಹೌದು, ಪ್ರತಿ ಒಂದು ಶಿಲೆ ಆಗ್ಬೇಕು ಅಂದ್ರೆ ಅದು ಕಲ್ಲಿಂದಾನೇ ಆಗ್ಬೇಕು ಮೇಡಮ್ ಅವ್ರೆ. ಮಣ್ಣಿಂದ ಯಾವ ಶಿಲೆನು ಮಾಡಕ್ಕಾಗಲ್ರಿ, ಮಣ್ಣಿಂದ ಏನಪ್ಪ ಗಣಪತಿ ಮಾಡ್ಬೋದು ಅಷ್ಟೇ. ಆದ್ರೆ ಕಲ್ಲಿನಲ್ಲಿ ಕೆತ್ತ ಶಿಲೆಗಳು ಕಲ್ಲಲ್ಲೇ ಆಗ್ಬೇಕಾಗತ್ತೆ. ಅವರು ಆ ಕಲ್ಪನೆ ಹೇಗೆ ಆ ಚಿತ್ರ ಬಿಡಿಸ್ಬೇಕು ಅಂತ ಅವ್ರು ಯಾವ ತರ ಕಲ್ಪನೆಯನ್ನ ತಲೆ ಒಳಗೆ ಮಾಡ್ಕೊಂಬಿಟ್ಟು ಅದನ್ನ ಕಲ್ಲೊಳಗೆ ಕಟ್ಟದ ಶಿಲೆ ಮಾಡ್ತಾರಲ್ಲ, ನಿಜಕ್ಕೂ ಅವ್ರಿಗೆ ನಾನು ಹ್ಯಾಂಡ್ಸ್ ಆಫ್ ಹೇಳಕ್ ಇಷ್ಟಪಡ್ತೇನೆ ಮೇಡಮ್.
2: ಸೂಪರ್ ಸರ್.
3: ಇನ್ನು ಸುಮಾರು ಜನರು ಕ್ಯೂ ನಲ್ಲಿ ಇದಾರೆ, ಅವ್ರಿಗೆಲ್ಲರಿಗು ಅವಕಾಶ ಸಿಗ್ಲಿ. ಧನ್ಯವಾದಗಳು ಮೇಡಮ್, ನಮಸ್ಕಾರ.
2: ಎಸ್, ಖಂಡಿತವಾಗ್ಲೂ ಚಿಕ್ಕಪ್ಪ ಸರ್ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವರು ರೀಸೆಂಟ್ ಆಗಿ ಅಮೃತಪುರ ಅನ್ನುವಂತಹ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ, ಜೊತೆಗೆ ಅಲ್ಲಿಯ ಒಂದು ಆ ದೇವಸ್ಥಾನದ ಒಂದು ಕುಸುರಿ ಕೆತ್ತನೆ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ರು. ಅದರೊಟ್ಟಿಗೆ ಒಂದು ಪಾಯಿಂಟ್ ಹೇಳಿದ್ರು ಸ್ನೇಹಿತರವರು, ಜೆಸಿಬಿ ಕ್ರೇನ್ ಆ ರೀತಿಯ ಒಂದು ಏನು ಯಂತ್ರಗಳನ್ನ ಬಳಸದೆ ಸೊ ಆಗಿನ ಕಾಲದಲ್ಲಿ ಅವರು ಶಿಲ್ಪಿಗಳು ಯಾವ ರೀತಿ ಕೆತ್ತನೆ ಮಾಡಿರ್ಬೋದು ನನಗೂ ಕೂಡ ಆಶ್ಚರ್ಯ ಆಯಿತು ಮೇಡಮ್ ಅಂತ ಅಂದರು. ಖಂಡಿತವಾಗ್ಲೂ ಇದ್ರ ಬಗ್ಗೆ ಎಲ್ಲ ನಾವು ಕೂಡ ಯೋಚನೆ ಮಾಡಲೇಬೇಕಲ್ವ. ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ
4: ಮೇಡಮ್. ನಮಸ್ತೆ ಮೇಡಮ್. ಮಹಾಲಕ್ಷ್ಮಿ ಮೇಡಮ್
2: ನಮಸ್ಕಾರ. ಕೃಷ್ಣಪ್ಪ ಸರ್ ಹೇಗಿದ್ದೀರಿ? ಸರ್ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ವೆರಿ ನೈಸ್ ಸರ್, ವೆರಿ. ಹೌದು ಸರ್, ತುಂಬಾ ದಿನ ಆಯ್ತು.
4: ಮೇಡಮ್ ಇದೇ ಶಿಲೆಗಳ ಬಗ್ಗೆ ಮಾತಾಡ್ತಿದ್ರೆ ಮೇಡಮ್, ಅದ್ಭುತ ಮೇಡಮ್ ಶಿಲೆಗಳ ಬಗ್ಗೆ. ಉದಾಹರಣೆ ಮೇಡಮ್, ನಾನ್ ಮೇಡಮ್ ಮೊನ್ನೆ ತಿರುಪತಿಗೆ ಹೋಗಿದ್ದೆ ಮೇಡಮ್, ಏಪ್ರಿಲ್ 20ಕ್ಕೆ. ಮೇಡಮ್ ಆ ತಿರುಪತಿ ಹಿಂದಿನ ಮೆಟ್ಲೆಲ್ಲ ಕೆತ್ತಿ ಯಾವ ರೀತಿ ಮಾಡಿದ್ರಪ್ಪ, ಈಗ ಈಗೆಲ್ಲ ಜೈಸಿಪ್ ಎಲ್ಲ ಇದೆ ಬಿಡಿ, ಅವಾಗ ಏನು ಇರ್ಲಿಲ್ಲ. ಅಷ್ಟು ಅದ್ಭುತ ಮಾಡಿದ್ರಮ್ಮ ಈಗೆಲ್ಲ. ಆಮೇಲೆ ಮೇಡಮ್ ಮತ್ತೆ ಮೇಡಮ್ ಜಪಾಲಿ ಅಂಜನೇಯ ಒಂದು ದೇವ್ರ ಇದೆ ಮೇಡಮ್, ಹನುಮಂತ ದೇವರು. ಅದ ಮೇಡಮ್ ಒಂದ್ ದೊಡ್ಡ ಮರದೊಳಗಡೆ ಹೊಡೆದ್ ಮುಡಿದೆ ಮೇಡಮ್. ಹೆಂಗ್ ಹೊಡೆದ್ ಮುಡ್ತು ಅಂದ್ರೆ ಅದೇ ಯೋಚನೆ ಮಾಡ್ತೀನಿ ಮೇಡಮ್. ಮರದೊಳಗೆ ಅದು ಮೇಡಮ್ ಅಲ್ಲಿ ಪಾಪುಲೇಷನ್ ಜಪಾಲಿ ಅಂಜನೇಯ ಅಂತ ಒಂದು ಸುತ್ತಮುತ್ತ ಒಂದಷ್ಟು ಕೊಟ್ಟು ಮೇಡಮ್ ಪ್ಲೇಸ್ ಅಲ್ಲೇ ತಿರುಪತಿ ಹತ್ರ. ಅದು ಮೇಡಮ್ ಜಪಾಲಿ ಅಂಜನೇಯ ಗುಡ್ಡದ ಒಳಗಿದೆ ಮೇಡಮ್, ಗುಡ್ಡದ ಮೇಲೆ ಹತ್ತಿ ಗುಡ್ಡದ ಒಳಗೆ ಹೋಗ್ಬೇಕು ಮೇಡಮ್ ಒಳಗಿದೆ. ಆಂಜನೇಯ ದೇವಸ್ಥಾನ ಇದೆ, ಜಪಾಲ್ ಒಂದು ಮರ ಇದೆ, ಮರದೊಳಗೆ ಆಂಜನೇಯ ಹೊಡೆದ್ ಮುಡಿತಾ ಮೇಡಮ್. ಹೊಡೆದ್ ಮುಡಿದೆ ಇವೆಲ್ಲ ಹೆಂಗ್ ಹೊಡೆದ್ ಮಾಡಿದ್ ಅಂತ ನಾನು ಯೋಚನೆ ಮಾಡಿದ್ರೆ, ಈಗ ಮನುಷ್ಯ ಕೈಯಿಂದ ಕೆಟ್ಟ ಮಾಡೋದೇ ಕಷ್ಟ ಇದೆ.
2: ನಿಜ ನಿಜ ನಿಜ.
4: ಮರದಲ್ಲಿ ಮಾಡಿದ ಎಂತ ಅದ್ಭುತ ಅಂತ ನನಗೊಂತರ ಸೋಜಿಗೆ ಅನಿಸ್ತು ಮೇಡಮ್. ಅದೊಂದು. ಆಮೇಲೆ ಇನ್ನೊಂದು ಮೇಡಮ್, ಇನ್ನೇನ್ ಬಿಡಿ ಮೇಡಮ್, ನೀರ ಈಗ ನೀರಲ್ಲ ಮೇಡಮ್, ಗುಡ್ಡು ಕೆಳಗಡೆ ಮೇಲ್ಗಡೆಯಿಂದ ಬರ್ತಾ ಇರತ್ತೆ, ಅದಾ ಪ್ರಕೃತಿ ಅದು ಹೇಳಕ್ಕೆ ಆಗಲ್ಲ, ಕಷ್ಟ ಅದು. ಈ ತರ ಮೇಡಮ್. ಮತ್ತೆ ಮೇಡಮ್ ಇದು ಬಾಹುಬಲಿ ವಿಗ್ರಹ ನೋಡಿ ಮೇಡಮ್, ಅದು ಈಗ ಕ್ರೇನ್ ಅಲ್ಲಿ ಇಡವಾಗ ಕ್ರೇನ್ ಅಲ್ಲಿ ಎಂತದ್ದು ಇಲ್ಲ, ಗುಡ್ಡದ ಮೇಲೆ ತಗೊಂಡು ಇಟ್ಟಲ್ಲ ಮೇಡಮ್.
2: ನಿಜ ನಿಜ. ಬೆಟ್ಟ ನಿಜ, ಖಂಡಿತವಾಗ್ಲೂ ಒಂದ್ ಅದ್ಭುತ ಅನ್ಸ್ತಾವ ಎಲ್ಲ ನೋಡಿದಾಗ.
4: ಹೌದು ಮೇಡಮ್. ಅಲ್ಲೊಂದ್ ಮೇಡಮ್ ಇನ್ನೊಂದ್ ಮೇಡಮ್, ಕಮಲಶಿಲೆ ಅಂತ ಬಂದಿದೆ ಮೇಡಮ್, ಇಲ್ಲಿ ನಮ್ಮ ಕೊಲ್ಲೂರು ಮುಖಾಂಬಿಕವಾಗಿ ಹೋಗಿತ್ತು ಮೇಡಮ್ ಇಲ್ಲಿ. ಮೇಡಮ್ ಅದ್ ಗುಹೆ ಒಳಗಿದೆ ಮೇಡಮ್, ಕಮಲಶಿಲೆ ಅಂತ ಗುಹೆ ಹೆಂಗ್ ಸೃಷ್ಟಿ ಆಯ್ತು ಅದೇ. ಅದೆಷ್ಟು ಹೋದ್ರು ಅದು ಆಳ ಆಗಲ್ಲ, ಯಾರು ಅರಿಯಕ್ಕೆ ಇಲ್ಲ, ಹೋದ್ರು ವಾಪಸ್ ಬಂದಿಲ್ಲ ಅಂತ ಯಾರಿಗೆ. ನಾನು ಅರ್ಧಕ್ಕನ ಹೋಗಿದ್ದೆ ಮೇಡಮ್ ನೀರ್ ಇರ್ತಾರ ಒಳಗಡೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರ ಮೇಡಮ್, ಕರ್ಕೊಂಡೋಗಿ ಅರ್ಧಕ್ಕನ ಪೂರ್ತಿ ಕರ್ಕೊಂಡೋಗಲ್ಲ. ಆ ಪೂರ್ತಿ ಹೋದ್ರೆ ಹೊರಗಡೆ ಬಂದಿಲ್ಲ ಮೇಡಮ್, ಅದು ತುಂಬಾ ದೊಡ್ಡ ಗುಹೆ ಮೇಡಮ್. ಆ ಮನುಷ್ಯ ಕೆತ್ತನೆ ಕಷ್ಟ, ಗುಡ್ಡದೊಳಗೆ ಹೆಂಗಾಯ್ತಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ
2: ಮೇಡಮ್.
4: ಈಗ ಕಮಲಶಿಲೆ ಅಂತ ಮೇಡಮ್ ಇಲ್ಲೇ ಮೇಡಮ್, ತುಂಬಾ ಈ ಕೊಲ್ಲೂರು ಮುಖಂಬಿಕಂತ ಇಟ್ಕೋಬೇಕ ಸಿಗುತ್ತೆ ಮೇಡಮ್.
2: ಕಮಲಶಿಲೆ ಕೇಳಿದೇವೆ, ಹೆಸರು ಕೇಳಿದೇವೆ.
4: ಮೇಡಮ್ ಎನಿ ಟೈಮ್ ಊಟನೂ ಸಿಗುತ್ತೆ ಮೇಡಮ್, ಅಲ್ಲಿ ಊಟ ಇದೆ.
2: ಓಕೆ ಸರ್, ಓಕೆ, ತುಂಬಾ ಚೆನ್ನಾಗಿ ಮಾಹಿತಿ ತಿಳಿಸಿದ್ರಿ. ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ.
4: ಥ್ಯಾಂಕ್ ಯು ಮೇಡಮ್ ಮಾಹಿತಿ ಕೊಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ.
2: ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
5: ಹಲೋ, ನಮಸ್ಕಾರ ಮೇಡಮ್, ಗುಡ್ ಆಫ್ಟರ್ನೂನ್. ನಾನು ಬ್ರಹ್ಮಾನಂದ್ ರಾನಡೆ, ವಿದ್ಯಾನಗರ, ಶಿವಮೊಗ್ಗ.
2: ಎಸ್ ಸರ್, ರಾನಡೆ ಸರ್ ಅವರು ಆಫೀಸಿಂದ ಮಾತಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಯ್ತು.
5: ಇಲ್ಲ ಇಲ್ಲ, ಹೊರಗಡೆ ಇದ್ದೆ, ಹೇಳಿ ಮೇಡಮ್.
2: ಓಕೆ ಸರ್, ಇವತ್ತು ಶಿಲೆಗಳ ದಿನ ಇರುವಂತಹ ಪ್ರಯುಕ್ತ ಪ್ರಸಿದ್ಧ ಕಲ್ಲಿನ ಶಿಲೆಗಳ ದೇವಸ್ಥಾನಗಳ ಬಗ್ಗೆ ಮಾತಾಡ್ತಾ ಇದ್ವಿ.
5: ಹೌದು ಮೇಡಮ್, ನಿಜವಾಗ್ಲೂ ಶಿಲೆಗಳ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನಮಗೆ ಇತಿಹಾಸ, ವಾಸ್ತುಶಿಲ್ಪ, ನಮ್ಮ ಕಲೆ, ಸಂಸ್ಕೃತಿ ಎಲ್ಲ ನೆನಪಿಗೆ ಬರುತ್ತೆ. ನಮ್ಮ ದೇಶದಲ್ಲಾಗ್ಲಿ, ವಿದೇಶದಲ್ಲಾಗ್ಲಿ, ನಮ್ಮ ರಾಜ್ಯದಲ್ಲಾಗ್ಲಿ ಬೇಕಾದಷ್ಟು ಆ ತರ ವಾಸ್ತುಶಿಲ್ಪಗಳಿರ್ತಕ್ಕಂಥ ದೇವಾಲಯಗಳು, ಕೆತ್ತನೆಗಳು ನಮಗೆ ನೋಡಕ್ ಸಿಗ್ತವೆ. ಹೆಚ್ಚು ಕಡಿಮೆ ನಾವ್ ಇಲ್ಲೇ ನಮ್ಮ ಶಿವಪ್ಪನಕ್ಕ ಅರಮನೆಗೆ ಹೋದ್ರೇನೆ ಅಲ್ಲಿ ಸುಮಾರು ಕೆತ್ತನೆಗಳನ್ನ ನೋಡ್ಬೋದು, ಶಿವಮೊಗ್ಗ ಕೋಟೆ ರೋಡ್ ಅಲ್ಲಿ
2: ಕಲ್ಲಿನ ಮೇಲೆ ಶಾಸನಗಳನ್ನ ನೋಡ್ಬೋದು ನಾವು.
5: ಹೌದು ಮೇಡಮ್, ನಿಜವಾಗ್ಲು. ಮತ್ತೆ ನಮಗೆ ಹತ್ತಿರದಲ್ಲಿ ಅಂದ್ರೆ ಬಳ್ಳಿಗಾವಿ ಅಂತ ಇದೆ ಶಿರಾಳಕೊಪ್ಪದಲ್ಲಿ, ಅಲ್ಲೂ ಕೂಡ ಟೆಂಪಲ್ ಇದೆ. ಮತ್ತೆ ಅಲ್ಲೂ ಎಲ್ಲ ಶಿಲಾಶಾಸನಗಳನ್ನ ಎಕ್ಸಿಬಿಷನ್ ಇಟ್ಟಿದ್ದಾರೆ, ನೋಡ್ಬೋದು. ಅದ್ರ ಜೊತೆಗೆ ಇಲ್ಲಿ ಅಮೃತಾಪುರ ಅಂತ ಇದೆ ತರೀಕೆರೆ ಹತ್ರ, ಅಲ್ಲೂ ಕೂಡ ಅದೇ ಹೊಯ್ಸಳರ ಕಾಲದ ಟೆಂಪಲ್ ಉಂಟು, ವಾಸ್ತುಶಿಲ್ಪ ಉಂಟು, ಹಸ್ತಶಿಲ್ಪ ಉಂಟು. ಆಮೇಲೆ ಇನ್ನೂ ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಸಾಗರದ ಹತ್ರ ಇದೆಯಲ್ಲ ಕೆಳದಿ ಮ್ಯೂಸಿಯಂ, ಅಲ್ಲಿ ಅಲ್ಲಿ ಇದ್ರದ್ದು ತಾಮ್ರ ಗರಿದು ಏನೋ ಹೇಳ್ತಾರೆ, ತಾಳೆಗರಿ, ತಾಳೆಗರಿದು ಶಾಸನಗಳು ಕೂಡ ಅಲ್ಲಿ ಇದಾವೆ. ಹಾಗಾಗಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವೊಂಥರ ಅತ್ಯಮೂಲ್ಯವಾದಂತ ಗ್ರಂಥಗಳಿದ್ದಾಗೆ ಅತ್ಯಮೂಲ್ಯವಾದ ಮಾಹಿತಿ ಇರ್ತಕ್ಕಂಥದ್ದು ಈ ಶಿಲ್ಪ ಕಲೆಗಳ ಮೇಲೆ ಬರ್ದಿಕ್ಕೆ ಎತ್ತಿರ್ತಾರಲ್ಲ, ಅದನ್ನ ಬೇರೆ ಟ್ರಾನ್ಸ್ಲೇಟ್ ಮಾಡಿ ಬರ್ದಿರ್ತಲ್ಲ, ಅದನ್ನ ಓದುವಾಗ ಗೊತ್ತಾಗ್ತದೆ. ಅವಾಗ ಅವ್ರ ಎಷ್ಟು ಕಷ್ಟಪಟ್ಟು ಆ ಕಲ್ಲಿನ ಮೇಲೆ ಕೆತ್ತಿ ಬರಿತಿದ್ರು ಅಂತ. ಈಗ ನಾವು ಒಳ್ಳೆ ಹಾಳೆ ಪೆನ್ ಇದ್ರು ಕೂಡ ಬರೀಲಿಕ್ಕೆ ನಮಗೆ ಟೈಮ್ ಇಲ್ಲ ಅಥವಾ ಬರಿತಾ ಇಲ್ಲ. ಆದ್ರೆ ಅವಾಗಿನ ಕಾಲದಲ್ಲಿ ಅವ್ರು ಕೆತ್ತು ಬಿಟ್ಟು ಬರೀತಿದ್ರಲ್ಲ, ಅವರ ಒಂದು ಇತಿಹಾಸ ಸಂಸ್ಕೃತಿ ಅಥವಾ ಅವ್ರ ಏನ್ ತಮ್ಮ ಭಾವನೆಗಳನ್ನ ಹೇಳ್ಬೇಕು ಅದನ್ನೆಲ್ಲ ಕಲ್ ಮೇಲೆ ಕೆತ್ತಾ ಇರ್ತಾ ಇದ್ರು. ನಿಜವಾಗ್ಲೂ ಒಂದು ಅದು ಒಳ್ಳೆ ಅತ್ಯಮೂಲ್ಯವಾದ ಆಸ್ತಿ ಅಂತ ಹೇಳ್ಬೋದು. ಈಗ ಸರ್ಕಾರವು ಇದು ವಾಸ್ತು ಸಂಶೋಧನೆ ಪ್ರಾಚ್ಯ ಇಲಾಖೆಯವರು ಅದನ್ನೆಲ್ಲ ಇದನ್ನ ಸಂರಕ್ಷಣೆ ಮಾಡಿ ಮುಂದೆ ಇದು ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಹೇಳಿ ಇಡ್ತಾ ಇದ್ದಾರೆ. ನಾವು ಅದೇ ಬೇರೆ ಬೇರೆ ಸ್ಥಳಗಳಿಗೆ ಹೋದಾಗ ಅವುಗಳನ್ನೆಲ್ಲ ನೋಡ್ಬೋದು. ಅದು ಓದ್ಲಿಕ್ಕೆ ಬರಲ್ಲ, ಅದ್ರ ಟ್ರಾನ್ಸ್ಲೇಷನ್ ಏನಾದ್ರು ಇದ್ರೆ ಓದಿ ತಿಳ್ಕೋಬಹುದು. ಮೇಡಮ್, ಇದು ನಿಜವಾಗ್ಲೂ ಒಳ್ಳೆ ವಿಷಯ ತಂದಿದ್ದೀರಾ, ನಮ್ಮ ಹಳೆಯ ಶಿಲ್ಪಕಲೆಗಳ ಬಗ್ಗೆ ನೆನಪು ಮಾಡ್ಕೊಳಕ್ ಅವಕಾಶ ಆಯ್ತು
2: ಮೇಡಮ್. ಓಕೆ, ರಾನಡ ಸರ್ ಅವರು ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಖಂಡಿತವಾಗ್ಲೂ ಅವ್ರು ಹೇಳ್ದಾಗೆ ಪೇಪರು ಪೆನ್ನು ಶೀಟು ಎಲ್ಲ ಇದ್ರು ನಮಗೆ ಬರೀಲಿಕ್ಕೆ ಸಮಟೈಮ್ಸ್ ತುಂಬಾ ಕಷ್ಟ ಆಗತ್ತೆ. ಆಗಿನ ಒಂದು ಶಿಲ್ಪಿಗಳು ಆ ಕಲ್ಲಿನ ಮೇಲೆ ರಾಮಾಯಣ ಮಹಾಭಾರತ ಬರೆಯೋದು ಅಥವಾ ಅದು ಏನು ಶಾಸನಗಳ ಬಗ್ಗೆ ಬರೆಯೋದು, ಸೊ ಇಂದಿಗೂ ಕೂಡ ಅವೆಲ್ಲ ನಮ್ಮ ಕಣ್ಣಿಗೆ ಕಾಣಿಸ್ತವೆ ಕೂಡ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
6: ನಮಸ್ತೆ. ನಮಸ್ತೆ.
2: ನಮಸ್ತೆ ನಾರಾಯಣಪ್ಪ ಸರ್, ಹೇಗಿದ್ದೀರಿ? ಊಟ ಆಯ್ತಾ? ಕೆಲಸ ಎಲ್ಲ ಹೇಗ್ ನಡೀತಿದೆ?
6: ಕೆಲಸ ನಡೀತಾ ಇದೆ, ಇಲ್ಲಿ ಪೈಪ್ ಲೈನ್ ಮಾಡ್ತಾ ಇದೀವಿ, ಮಳೆ ಒಂದು ಇಲ್ವಲ್ಲ. ಇದೇನ ಮಾಡ್ಲೇಬೇಕಲ್ಲಮ್ಮ, ನಾವು ರೈತರು ಏನಾದ್ರು ಉದ್ಯೋಗ ಮಾಡ್ತಾ ಇರ್ತೀವಿ.
2: ನಿಜ ನಿಜ ಸರ್, ನಿಜ.
6: ಚಾನೆಲ್ಲ ಕುಡ್ದು ಬಂದ್ರೆ?
2: ಇಲ್ಲ ಸರ್, ಚಾ ಕುಡ್ದಿಲ್ಲ, ಚಾ ಆಮೇಲೆ ಕಾರ್ಯಕ್ರಮ ಮುಗಿದ ಮೇಲೆ.
6: ಹೌದಾ
2: ಸರ್?
6: ದೇವಸ್ಥಾನಗಳ ಬಗ್ಗೆ ಹೇಳ್ತಾ ಇದ್ರಿ, ಕೇಳ್ದೆ ನಾನು.
2: ಹೌದು, ಅದ್ರಲ್ಲೂ ಕಲ್ಲಿನ ದೇವಸ್ಥಾನಗಳು ಸ್ಪೆಷಲ್ ಆಗಿ.
6: ಅವರು ಕಟ್ಟಿದವರು ಯಾರು ಇಲ್ಲ, ಆದ್ರೆ ಅವರ ನೆನಪಿಗಾಗಿ ಅವರು ಉಳಿಸೋಗ್ಯಾರ ನೋಡ್ರಿ, ಅದು ಮೆಚ್ಚುವಂತದ್ದು.
2: ಅದನ್ನ ನಾವು ಉಳಿಸ್ಕೊಳ್ಬೇಕು ಇವಾಗ.
6: ನಾವು ಉಳಿಸ್ಕೊಂಡು ಹೋಗ್ಬೇಕು, ಅದು ಬಹಳ ಸಂತೋಷ. ಮತ್ತು ನನಗೆ ಗೊತ್ತಿದ್ದ ಹಾಗೆ ನಮ್ಮ ಸಾಗರದಿಂದ ಸುಮಾರು ಒಂದು 10 ಕಿಲೋಮೀಟರ್ ಅಲ್ಲಿ ನಾಡಕಲಸಿ ಅಂತ ಒಂದು ಊರಿದೆ. ನಾಡಕಲಸಿ ಅಂತ ಒಂದು ಊರಿದೆ. ಅಲ್ಲಿ 2 ಶಿಲಾ ದೇವಸ್ಥಾನಗಳು ಯಾವ ಕಾಲದಲ್ಲೂ ಹಿಂದೆ ಕಟ್ಟಿದವು. ನಮ್ಮ ಹಿರಿಯರೆಲ್ಲ ನಮ್ಮ ಈ ದಡ್ರೆ ಏನಂದಾರು ಅಂದ್ರೆ ಪಾಂಡವರು ಕಟ್ಟಿದ್ದು ಅನ್ನಾರು. ಅದೇ ರಿಯಲಿ ಪಾಂಡವರಲ್ಲ, ವಯಸ್ಸರ ಲಾಂಛನ ಇದೆ ಮೇಲೆ. ಏನೋ ಸಳ ಇದು ಏನೋ ಬರ್ಜಿ ಇಟ್ಕೊಂಡಿರ್ತಾನ ನೋಡ್ರಿ ಶೂಲ,
2: ಆ
6: ಲಾಂಛನ ಇದೆ. ಹಂಗಾಗಿ ಹೊಯ್ಸಳ ದೇವಸ್ಥಾನ ಅಂತ ಎಲ್ಲ ಸಾಮಾನ್ಯವಾಗಿ ಈಗಿನ ಜನರಿಗೆಲ್ಲ ಗೊತ್ತಾಗಿದೆ. ಅದು
2: ಕುರುಹುಗಳಿಂದ ಗೊತ್ತಾಗತ್ತೆ,
6: ಕುರುಹುಗಳಿಂದ ಅವರ ಉಳಿಸೋಗಿ ಗುರುತುಗಳಿಂದ ಗೊತ್ತಾಗುತ್ತೆ. ಆಮೇಲೆ ಅಲ್ಲಿ ಒಂದು ಕಲ್ಲಿದೆ ಅಮ್ಮ. ನಾವು ಹುಡುಗರಾಗಿದ್ದಾಗ ಈ ಮಕ್ಕಳಿಗೆಲ್ಲ ಜೀರ್ಲೆ ಹುಣ್ಣ ಅಂತ ಆಗೋದು, ಈ ಕಿವಿ ಎಲ್ಲ ಕೊಳತ್ ಹೋಗೋದು. ಆ ಕಲ್ಲಿನಿಂದ ಅದನ್ನ ಸ್ವಲ್ಪ ಏನು ಕೆರೆಸಿ ಆ ರಸ ತಗೊಂಡು ಈ ಕಿವಿ ಹಚ್ಚಿಬಿಟ್ರೆ ಒಂದಿನದಲ್ಲಿ ಮಾಯ ನೋಡಿ.
2: ಎಂತ ಅದ್ಭುತ ಸರ್ ಅದು,
6: ಎಂತ ಅದ್ಭುತ ನೋಡ್ರಿ. ಈಗಲೇ ಅದನ್ನ ಬಳಸ್ತಾರೆ ಇಲ್ಲ ಗೊತ್ತಲ್ಲ, ಈಗೆಲ್ಲ ಆಸ್ಪತ್ರೆಗೆ ಹೋಗ್ತಾರೆ ಅದನ್ನ ಬಳಸ್ತಾರೆ ಇಲ್ಲ, ಊರ್ನವ್ರಿಗೆ ಗೊತ್ತು. ಅಷ್ಟೊಂದು ಒಳ್ಳೆ ಇದಿತ್ತು ನಮ್ಮ ಇಕ್ಕೇರಿ ಕೆಳದಿಗೆ ಸಿಕ್ಕಿದ ಮಹತ್ವ ಅಲ್ಲಿ ಸಿಗ್ಲಿಲ್ಲ. 2 ದೇವಾಲಯ ಇದೆ ಅಕ್ಕಪಕ್ಕ, ಬಹಳ ಅದ್ಭುತವಾಗಿದೆ ಕಣ್ರಿ ನೋಡ್ಲಿಕ್ಕೆ.
2: ಸೂಪರ್ ಸರ್.
6: ಆಮೇಲೆ ಇದು ಏನಡಿ, ಈಗ ಕಲ್ಲಿನ ದೇವಸ್ಥಾನ ಬಗ್ಗೆ ನೀವು ಇವರಿಗೆ ಮಾತಾಡ್ತಿದ್ರಿ ನೋಡ್ರಿ. ತಂಜಾವೂರು ಬೃಹದೇಶ್ವರ ದೇವಸ್ಥಾನ ಅಂತೇಳಿ 80 ಎತ್ತರದಲ್ಲಿ 80 ಟನ್ ಭಾರದ ಒಂದೇ ಒಂದು ಕಲ್ಲಿನಿಂದ ಕಳಶ ಮಾಡಿದಾರಂತೆ. ಬೃಹದೇಶ್ವರ ದೇವಸ್ಥಾನ.
2: ಹೌದಾ, ನೀವು ನೋಡ್ಕೊಂಡ್ ಬಂದ್ರ ಸರ್?
6: ಇಲ್ಲ ಇಲ್ಲ, ನಾನು ನೋಡಿಲ್ಲ, ನಾವು ಕೇಳಿದ್ದು ಕೇಳಿದ್ದು ಏನ ಸಂದರ್ಭ ಸಿಕ್ಕಿದ್ರೆ ನೋಡ್ಬೇಕನ್ನೋ ಬಯಕೆ ಇದೆ. ಅಂತ ಕಾಲ ಕೂಡಿ ಬಂದ್ರೆ. ಆಮೇಲೆ ಅದು ನೋಡಿ 80 ಎತ್ತರ ಹೆಂಗ್ ಏರಿಸಿರ್ಬೋದು ಅದನ್ನ.
2: ನಿಜ ಅಲ್ವಾ?
6: ಹೌದು, 80 ಎತ್ತರ, 85,000 kg, 85 ಟನ್. ಅದನ್ನ ಅವತ್ತಿನ ಕಾಲದಾಗ ಈಗ ಈ ಟೆಕ್ನಾಲಜಿಗಳು ಎಂತೂ ಇರ್ಲಿಲ್ಲ ನೋಡ್ರಿ, ಏನು ಕ್ರೇನ್ ಇತ್ಯಾದಿ ಇರ್ಲಿಲ್ಲ.
2: ಅವರ ಬುದ್ಧಿವಂತಿಕೆ ಅದೆಷ್ಟು ಚೆನ್ನಾಗಿ ಕೆಲಸ ಮಾಡಿರುತ್ತಲ್ಲಿ.
6: ಬುದ್ಧಿವಂತಿಕೆ ನೋಡ್ರಿ, ಇವತ್ತು ನಾವು ಸುಮ್ಮನೆ ಒಂದು ಕಲ್ಲಿನ ದೇವಸ್ಥಾನ ನೋಡ್ಕೊಂಡ್ ಬರೋದಲ್ಲ, ಆ ಲೆಕ್ಕಾಚಾರ ಇದೆ ನೋಡ್ರಿ. ಎಷ್ಟು ಎಷ್ಟು ಶತಮಾನಗಳು ಕಳೆದ್ರು ಒಂದ್ ಸ್ವಲ್ಪನೂ ಏನೂ ಆಗಿಲ್ಲ, ಅಷ್ಟು ಚಂದ ಕಟ್ಟಿ ನಿಲ್ಸಿದಾರೆ ನೋಡಿ.
2: ಆ ಕಲ್ಲುಗಳ ಮೇಲೆ ಒಂದು ಶೈನಿಂಗ್ ಇರ್ಬೋದು.
6: ನಾನು ಬೇಲೂರು ಹಳೆಬೀಡು ಕೇಳಿದೀನಿ, ನೋಡ್ಲಿಕ್ಕೆ ಆಗಿಲ್ಲ. ಇಲ್ಲೊಂದು ಬಳ್ಳಿಗಾವೆ ಅಂತಿದೆ, ಅದು ಬಹುಶಃ ಇವ್ರ ಕಾಲದ್ದು ಏನ್ ಹೇಳಿ, ಮಧುಕೇಶ್ವರ ಕದಂಬರ ದೇವಸ್ಥಾನ. ನೀವು ನೋಡಿದೀರ ಇಲ್ಲೋ? ತುಂಬಾ ಅದ್ಭುತ ಕಲೆಗಾರಿಕೆ ಕಣ್ರಿ. ಅವರು ನೋಡವನಿಗೆ ಸುಮ್ನೆ ಒಂದ್ ಕಲ್ಲು ಅನ್ಸುತ್ತೆ, ಅದನ್ನ ಅಬ್ಸರ್ವ್ ಮಾಡಿದ್ರೆ ಆ ಶಿಲ್ಪಿ ಎಷ್ಟೊಂದು ತಾಳ್ಮೆಯಿಂದ ಎಷ್ಟು ಚಂದ, ಅವ್ ಎಂತ ಕಲಾಕಾರ, ಅವನ್ ಎಷ್ಟು ಬುದ್ಧಿ ಇರ್ಬೋದು ನೋಡಿ, ಹಿಂಗೆ ಎಷ್ಟು ಚಂದ ಕೆತ್ತಿ ಕಟ್ಟಿದ್ದಾರೆ, ತುಂಬಾ ಅದ್ಭುತ ಕಣ್ರಿ.
7: ನಿಜ, ಹಾಗೆ ಅಲ್ಲಿ ಸುತ್ತಮುತ್ತ ಸಾಕಷ್ಟು ಶಾಸನಗಳು ಕೂಡ ಸಿಗತ್ತೆ ಅಲ್ಲಿ,
6: ಶಾಸನಗಳು ಯಾರು ಕಟ್ಟಿದ್ದು ಏನು ಅಂತಲೂ ಸಿಗತ್ತೆ. ಕೆಲವರ ಕೆಲವೆಲ್ಲ ಈ ಬ್ರಿಟಿಷರ್ ಬಂದು ಹಾಳು ಮಾಡಿದ್ರಂತೆ, ಬ್ರಿಟಿಷರ್ ಅಲ್ಲ ಇವರು ಯಾರೋ ಮಹಮದಿಯವರು.
7: ಹಾಗೆ ಕೆಲವೊಂದು ಸಂದರ್ಭದಲ್ಲಿ ನಿಧಿಗೋಸ್ಕರ ಕೂಡ ಹಾಳು ಮಾಡಿದ್ದು ಉಂಟು ಸರ್, ಕೆಲವೊಂದು ದೇವಸ್ಥಾನಗಳು ನಿಧಿ ಸಿಗತ್ತೆ ಅನ್ನೋ.
6: ಹೌದೌದೌದು, ನಿಧಿ ಇದೆ, ಅದು ಒಳಗೆ ಬಂಗಾರ ಇಟ್ಟಾರೆ, ಬೆಳ್ಳಿ ಇಟ್ಟಾರೆ ಅಂತ ಹೇಳಿ, ವಜ್ರ ಇಟ್ಟಾರೆ ಅಂತ ಹೇಳಿ,
7: ಆ ಮೂರ್ತಿಗಳನ್ನು ಮುರಿದಿದ್ದು ಕಲ್ಲು ಇದರಲ್ಲಿ ಇದೆ.
6: ಹೌದೌದು, ವಿಜಯನಗರ ಕಾಲದಲ್ಲಿ ಇವರೆಲ್ಲ ಬಂದು ಹಾಳು ಮಾಡಿದ್ರಂತೆ, ಎಲ್ಲ ಮುಸ್ಲಿಮರೆಲ್ಲ ತುಂಬಾ ಹಾಳು ಮಾಡಿದ್ರಂತೆ ಹಿಂದೂ ದೇವಸ್ಥಾನನ. ಆದ್ರೂ ಉಳಿಸಿದಾರಲ್ಲ, ಅದು ತುಂಬಾ ಸಂತೋಷ, ಉಳಿದಿದ್ದಲ್ಲ ನಾವು ನೋಡಕ್ಕೂ ಪುಣ್ಯ ಮಾಡಿರ್ಬೇಕನ್ರಿ.
7: ಖಂಡಿತ ಸರ್, ಖಂಡಿತ, ಆ ಒಂದೊಂದು ಕೆತ್ತನೆ
6: ಖಂಡಿತ ಖಂಡಿತ. ಈ ಒಂದು ಇದನ್ನ ತಂದಿರಲ್ಲ ತುಂಬಾ ಸಂತೋಷ ಕಣ್ರಿ. ಈಗ ಅವ್ರು ಇನ್ನೊಬ್ರು ಯಾರೋ ಹೇಳಿದ್ರು ಅಲ್ಲಿ, ಅವರ ಅನುಭವ ಹೇಳಿದ್ರು, ಅದು ಬಹಳ ಖುಷಿ ಆಯ್ತು. ಅದನ್ನೆಲ್ಲ ನಮಗೆ ನೋಡೋ ಒಂದು ಅವಕಾಶ ಸಿಗದಿದ್ರು ಕೇಳಿದ್ವಲ್ರಿ, ಅದು ನಮ್ ಪುಣ್ಯ.
7: ನಿಜ ಸರ್, ನಿಜ, ಖಂಡಿತ ಖಂಡಿತ. ಸರ್, ನಿಮ್ಮೊಟ್ಟಿಗೆ ಮಾತಾಡಿ ಖುಷಿ ಆಯ್ತು. ಥ್ಯಾಂಕ್ ಯು,
6: ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನೀವು ಕೂಡ ನಿಮ್ಮೊಂದಿಗೆ ಮಾತಾಡಿ ಖುಷಿ ಆಯ್ತು. ವಂದನೆಗಳು, ವಂದನೆಗಳು
7: ಸರ್. ನಮಸ್ತೆ ಸರ್. ಈ ರೀತಿಯಲ್ಲಿ ಇನ್ನಷ್ಟು ಮತ್ತಷ್ಟು ಸಾಕಷ್ಟು ದೇವಸ್ಥಾನಗಳು ವಿಶೇಷವಾಗಿ ಅದ್ಭುತದಿಂದ ಕೂಡಿವೆ ಸ್ನೇಹಿತರೆ. ಎಸ್, ಅದ್ರ ಬಗ್ಗೆ ಎಲ್ಲ ಮತ್ತಷ್ಟು ವಿಷಯಗಳನ್ನ ಮಾಹಿತಿಗಳನ್ನ ತಿಳಿಸ್ತೀನಿ ಒಂದು ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
8: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
8: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
9: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
10: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
11: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818285083. ಸಂಖ್ಯೆ ಮತ್ತೊಮ್ಮೆ 0818285083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
7: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ಕಲ್ಲಿನ ದೇವಸ್ಥಾನಗಳ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನಾನು ಕೂಡ ತಿಳಿಸ್ತಾ ಇದ್ದೆ. ಹಾಗೆ ನಮ್ಮ ಪ್ರೀತಿಯ ಕೇಳುಗರು ಕೂಡ ಅವರು ನೋಡಿದಂತಹ ದೇವಸ್ಥಾನಗಳ ಬಗ್ಗೆ, ಅಲ್ಲಿಯ ಒಂದು ಕುಸುರಿ ಕೆತ್ತನೆಯ ಬಗ್ಗೆ, ವಾಸ್ತುಶಿಲ್ಪದ ಬಗ್ಗೆ, ಅಲ್ಲಿಯ ವಿಶೇಷತೆ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಸೊ ನೀವು ಕೂಡ ಕರೆ ಮಾಡಿ ಪ್ರಸಿದ್ಧ ಕಲ್ಲಿನ ಶಿಲೆಗಳ ದೇವಸ್ಥಾನಗಳ ಬಗ್ಗೆ ಈ ದಿನ ನನ್ನೊಟ್ಟಿಗೆ ಮಾತಾಡ್ಬೋದು, ಹಾಗೆ ಅಲ್ಲಿನ ವಿಶೇಷತೆ ಬಗ್ಗೆ ಕೂಡ ಒಂದಿಷ್ಟು ವಿಷಯಗಳನ್ನು ನಮ್ಮೊಟ್ಟಿಗೆಲ್ಲ ಹಂಚಿಕೊಳ್ಬೋದು ಅಂತ ಹೇಳ್ತಾ 9686227 9686027 9 ಈ ಸಂಖ್ಯೆಗೆ ಕರೆ ಮಾಡಿ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಹಾಗೆ ನಿಮ್ಮ ನೆಚ್ಚಿನ ಕಲ್ಲಿನ ದೇವಸ್ಥಾನದ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ಹಲೋ ನಮಸ್ತೆ.
12: ನಮಸ್ತೆ ಮೇಡಮ್.
7: ನಮಸ್ತೆ ಪ್ರೇಮಾ ಮೇಡಮ್, ಹೇಗಿದ್ದೀರಿ?
12: ಚೆನ್ನಾಗಿದ್ದೀನಿ ಮೇಡಮ್.
7: ಓಕೆ, ಹೇಗಿದೆ ಹಾಸನ್, ಮಳೆ ಆಯ್ತಾ?
12: ಇಲ್ಲ ಮೇಡಮ್, ತುಂಬಾ ಬಿಸಿಲು ಮೇಡಮ್, 2-3 ದಿನದಿಂದ ಮಳೆನೇ ಇಲ್ಲ.
7: ಬೇಸಿಗೆ ತರ ಫೀಲ್ ಆಗ್ತಿದೆಯಾ? ಏನ್ ಕತೆ?
12: ಹೌದು, ಬೇಸಿಗೆ ತರ ಆಗ್ತಿದೆ ಮೇಡಮ್. ಹಿಂಗ್ 3-4 ದಿನ ಆಯ್ತು ಬೇಸಿಗೆ ಅನ್ಸ್ಬಿಟ್ಟಿದೆ ಮೇಡಮ್. ಒಂಚೂರು ಮಳೆ ಇಲ್ಲ ಸರ್ ಮೇಡಮ್, ಮೋಡನು ಇಲ್ಲ.
7: ಓಹೋ, ಓಕೆ. ನೀವ್ ಲಾಸ್ಟ್ ಟೈಮ್ ಟ್ರಿಪ್ ಹೋಗಿದ್ರೆ?
12: ಹೌದು ಹೌದು ಮೇಡಮ್.
7: ಈ ತರ ದೇವಸ್ಥಾನಗೆಲ್ಲಾದ್ರ ವಿಸಿಟ್ ಮಾಡಿದ್ರ?
12: ನಾವ್ ಅಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಮತ್ತೆ ಕಲ್ಲಿಂದ ಅಲ್ಲೂ ದೇವಸ್ಥಾನ ಇದೆ ಮೇಡಮ್, ಒಂದು 5 ದೇವಸ್ಥಾನ ಅಕ್ಕಪಕ್ಕ ಅಲ್ಲೂ ಹೋಗಿದ್ದು ಕಲ್ಲಿನ ದೇವಸ್ಥಾನ. ಅವೆಲ್ಲಕ್ಕಿಂತ ನಮ್ಮ ಬೇಲೂರು ಹಳೆ ಬಿಡೆ ನಮ್ಗೆ ತುಂಬಾ ಒಂಥರ ಅದ್ಭುತ ಅಂತ ಅನ್ಸುತ್ತೆ. ಹತ್ರ ಮೇಡಮ್ ಇಲ್ಲಿ, ಅದು ನಾವು ಬೇಲೂರು ಹಳೆಬಿಡು ಹೋಗ್ತಾನೆ ಇರ್ತೀವಲ್ಲ, ಅದ್ಭುತವಾದ ಅದು. ಈಗ ಏನ್ ಮೇಡಮ್ ಅದೊಂದು, ಈಗ ಏನು ನಾವು ಬ್ಯೂಟಿ ಪಾರ್ಲರ್ ಅಂತ ಏನು ಅದು ಎಲ್ಲ ತೋರಿಸಿದ್ದಾರೆ ಮೇಡಮ್ ಅದ್ರಲ್ಲಿ. ಆ ಸಮಯದಲ್ಲೂ ಸಹ ಬ್ಯೂಟಿಷಿಯನ್ ಇದ್ದಿದ್ದು, ಬ್ಲೌಸ್ ಗಳು, ಡಿಸೈನ್ ಗಳು ಎಲ್ಲ ಇದೆ ಮೇಡಮ್ ನಮ್ಮ ಬೇಲೂರು ಇದ್ರಲ್ಲೆಲ್ಲ.
7: ಆಕ್ಚುಲಿ ನೀವ್ ಅಲ್ಲೇ ಇದ್ದೀರಲ್ಲ, ತುಂಬಾ ಸೂಕ್ಷ್ಮವಾಗಿ ಹೋದಾಗೆಲ್ಲ ನೋಡಿದಿರಾ. ನಾವ್ ಅರ್ಜೆಂಟ್ ಅಲ್ಲಿ ಹೋಗಿ ಇಷ್ಟಿಷ್ಟೇ ಮೇಲ್ ಮೇಲೆ ನೋಡ್ಕೊ ಬಂದಿದ್ವಿ, ಇದೆಲ್ಲ ನನಗೆ ಗೊತ್ತಿರ್ಲಿಲ್ಲ. ಇವತ್
12: ಒಂದು ಬ್ಲೌಸ್ ವಿಚಾರದಲ್ಲಿ ತಗೊಳ್ಳಿ ಮೇಡಮ್, ಅಲ್ಲಿ ಆ ಫ್ಯಾಷನ್ ಯಾವ ರೀತಿ ಇತ್ತು ಹಿಂದೆ, ಕನ್ನಡಿ ಮತ್ತೆ ಡ್ರೆಸ್ಸಿಂಗ್ ಯಾವ ತರ ಮಾಡಿ ಇದೆಲ್ಲ ಇದೆ ಮೇಡಮ್. ಅಷ್ಟು ಸೂಕ್ಷ್ಮವಾಗಿ ಎಲ್ಲ ಇದ್ ಮಾಡಿದ್ದಾರೆ ಮೇಡಮ್.
7: ಸೌಂದರ್ಯ ಅನ್ನುವಂತದ್ದು ಆಗಿನ ಕಾಲದಿಂದಲೂ ಇದೆ ಅಂತ, ಹೆಣ್ಮಕ್ಳಿಗೆ ಸೌಂದರ್ಯ ಬ್ಯೂಟಿ ಕನ್ನಡಿ ಅಂದ್ರೆ ಎಷ್ಟಿಷ್ಟ ಅಂತ ಶಿಲ್ಪಿಗಳಿಗೂ ಗೊತ್ತಾಗ್ಬಿಟ್ಟಿದೆ.
12: ಹೌದು ಹೌದು ಮೇಡಮ್, ಅದೊಂದು ಅದ್ಭುತ ಮೇಡಮ್. ಯಾಕೆಂದ್ರೆ ಸಣ್ಣ ಸಣ್ಣ ವಿಚಾರಗಳು ಸಹ ಅಲ್ಲಿ ಇದೆಯಲ್ಲ, ಅದನ್ನ ನೋಡಕ್ ತುಂಬಾ ಖುಷಿ ಆಗುತ್ತೆ ಮೇಡಮ್. ಅದನ್ ಬಿಟ್ರೆ ಮತ್ತೆ ಹೋದ್ ಸರಿ ನಾವು ಅಜಂತ ಎಲ್ಲರಕ್ ಹೋಗಿದ್ದೆ ಮೇಡಮ್, ಅಲ್ಲಂತೂ ನಾವ್ ಇನ್ ನೋಡಿದಾಗ ಏನ್ ಅನ್ನಿಸ್ತು ಅಂದ್ರೆ ಹೇಳಕ್ಕೆ ಆಗಲ್ಲ ಮೇಡಮ್. ಅಷ್ಟು ದೊಡ್ಡ ದೊಡ್ಡ ಬಂಡೆ ಮೇಲೆ ಎಲ್ಲ ಅದು ಏನು ಮಾಡಿದೆ ಅದ್ರಲ್ಲೇ ಕೊರೆದು ಬಿಟ್ಟು ಎಲ್ಲ ಮಾಡಿದಾರಲ್ಲ ಮೇಡಮ್, ಅದೆಷ್ಟು ಅದ್ಭುತ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿತ್ತು ಮೇಡಮ್ ಆ ಕಲೆಗ ಹಿಂದೆ ಅದ್ ಏನು. ಇವತ್ ಇಷ್ಟೇ ಮುಂದುವರೆದು ವಿಜ್ಞಾನ ಮುಂದುವರೆದಿದೆ ಮೇಡಮ್, ಆದ್ರೆ ಆಗ ಏನು ಇಲ್ದೆ ಎಲ್ಲಾ ತರದ್ದು ಇದೆಯಲ್ಲ ಮೇಡಮ್, ಈಗಿಗಿಂತ ಇನ್ನೂ ಚೆನ್ನಾಗಿ ಮುಂದುವರೆದಿದೆ ಅಂತ ಅನ್ಸುತ್ತೆ ನಮ್ಗೆ. ಅದು ನಾವ್ ಯಾವ ರೀತಿ ಇದನ್ನ ಕಲ್ಪನೆ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಮೇಡಮ್ ನಮ್ಗೆ.
7: ಅದು ಎಷ್ಟೇ AI ಬರ್ಲಿ ಅಥವಾ 5G 6G ಏನೇ ಬರ್ಲಿ, ಕಂಪ್ಯೂಟರ್ ಎಂತದೇ ಬರ್ಲಿ ಫಾಸ್ಟ್, ಅದು ಶಿಲ್ಪ ಕೆತ್ತನೆಗೆ ಅದು ಹೋಲಿಕೆನೆ ಇಲ್ಲ. ಅದು
12: ಅಲ್ವಾ, ಹೋಲಿಕೆನೆ ಇಲ್ಲ ಮೇಡಮ್, ಅಷ್ಟು ಅದ್ಭುತವಾಗಿದೆ. ಮತ್ತೆ ಇಲ್ಲಿ ದೊಡ್ಡ ಗದ್ದುಗಳಿ ಅಂತ ಒಂದ್ ಬರುತ್ತೆ ಮೇಡಮ್, ಅದು ಅಷ್ಟೇ. ಇಲ್ಲಿ ಹಳ್ಳಿ ಮೇಡಮ್ ಪಕ್ಕ, ಅದು ಹಾಸನ್ ಬೇಲೂರ್ ರೋಡ್ ಮಧ್ಯೆ ಇದೆ, ಹಗ್ರೆ ಪಕ್ಕ ಬರುತ್ತೆ. ಅದು ಅಷ್ಟೇ ಚೆನ್ನಾಗಿದೆ ಮೇಡಮ್ ಹಳ್ಳಿಲಿ. ಅಲ್ಲಿ ತುಂಬಾ ಜನ ಬಂದು ನೋಡ್ತಾರೆ, ಲಕ್ಷ್ಮೀ ದೇವಸ್ಥಾನ ಇದೆ, ಅದು ಕಲ್ಲಲ್ಲಿ ಕೆತ್ತನೆ ಮಾಡಿರೋದು ತುಂಬಾ ಬಿಸಿಲರ ಕಾಲದಂತೆ ಮೇಡಮ್ ಅದು. ಹಾಗಾಗಿ ನಾವ್ ಇಲ್ಲಿ ಅಕ್ಕಪಕ್ಕನೆ ತುಂಬಾ ಇದೆ ಮೇಡಮ್ ನಮ್ಗೆ ನೋಡೋ ಅಂತದ್ದು. ಎಷ್ಟು ಸೂಕ್ಷ್ಮವಾಗಿ ಕೆತ್ತಿದ್ದಾರೆ, ಎಷ್ಟು ಕೆತ್ತನೆ ಅವೆಲ್ಲ, ಅದನ್ನ ವರ್ಣಿಸಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ನಮ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಅಲ್ಲಿ ನೋಡಿದ್ರೆ ನಮಗೆ ಒಂಥರ ಏನು ಅದ್ಭುತ ಅಂತ ಅನ್ಸ್ಬಿಡುತ್ತೆ ಮೇಡಮ್.
7: ಕಡಿಮೆ ಅಂದ್ರೆ ಎಷ್ಟು ಸಲ ಹೋಗಿದ್ರಿ?
12: ಬೇಲೂರು ನಮ್ಗೆ ಪಕ್ಕ ಇರೋದ್ರೆ ನಾವು ಹೋಗ್ತಾನೆ ಇರ್ತೀವಿ ಮೇಡಮ್.
7: ಮನೆಗೆ ರಿಲೇಶನ್ ಬಂದ್ರೆ ಅಲ್ಲಿ ಕರ್ಕೊಂಡು ಹೋಗಿ
12: ಬಂದ್ರೆ, ಈಗ ದೂರದಿಂದ ಫ್ರೆಂಡ್ಸ್ ರಿಲೇಶನ್ ಬಂದ್ರೆ ಅವ್ರ ಜೊತೆ ಹೋಗ್ತೀವಿ ಮೇಡಮ್. ಆಗ ಅವರೆಲ್ಲ ನೋಡ್ತಾ ಬರುವಾಗ ನಾವು ಸೂಕ್ಷ್ಮನೇ ನೋಡ್ತಾ ಬಂದಿರ್ತೀವಿ ಮೇಡಮ್ ಅದು ಸಣ್ಣ ಸಣ್ಣದೆಲ್ಲ. ಹಾಗಾಗಿ ನಮಗೆ ತುಂಬಾ ಒಂಥರ ಖುಷಿ ಆಗ್ಬಿಡುತ್ತೆ ಮೇಡಮ್. ಅದು ಬೇಲೂರ್ ಆಗ್ಲಿ, ಹಳೆಬೀಡ್ ಆಗ್ಲಿ, ದೊಡ್ಡದೊಳ್ಳಿ ದೇವಸ್ಥಾನ, ಮತ್ತೆ ದೂರ ಹೋದಾಗ್ಲೂ ಅಷ್ಟೇ ಮೇಡಮ್. ಅಜ್ಜಂತ ಎಲ್ಲರೂ ಅದೆಲ್ಲ ನೋಡಿದಾಗ್ಲೂ ನಮ್ಗೆ ತುಂಬಾ ಶಿಲ್ಪಕಲೆ ಇಷ್ಟ ನನಗೆ ಅದೆಲ್ಲ ನೋಡಕ್ಕೆ. ಅಂದ್ರೆ ಅದ್ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ ಮೇಡಮ್ ಅಷ್ಟೇ ಕೆತ್ತನೆ ಇದನ್ನ.
7: ಅದು ಯಾರು ಕೆತ್ತಿರೋರು ಅಂತ ಅವ್ರನ್ನ ನೋಡ್ಬೇಕು ಅನ್ನೋ ಒಂದು ಆಸೆ ಆಗ್ಬಿಡುತ್ತಲ್ವಾ?
12: ಹೌದು ಮೇಡಮ್, ಅವ್ರಿಗೆ ಯಾವ ತರ ಇದು ಇರ್ಬೇಕು, ಅವ್ರಿಗೆ ಎಷ್ಟು ಅವ್ರಿಗೆ ಬುದ್ಧಿ, ಚಾಣಾಕ್ಷತೆ, ಎಷ್ಟು ಜ್ಞಾನ ಇದೆ ಅಂತ ಅನ್ಸ್ಬಿಡುತ್ತೆ ಮೇಡಮ್ ಆ ಸಂದರ್ಭಕ್ಕೆ ನಮಗೆ. ಆ ಯೋಚನೆ ಎಲ್ಲ ಬಂದ್ಬಿಡುತ್ತೆ ಮೇಡಮ್, ಅಷ್ಟು ಅದ್ಭುತ ಮೇಡಮ್ ಅದೆಲ್ಲ.
7: ಒಂದ್ ಕಡೆ ಈ ದೇವಸ್ಥಾನಗಳ ಕೆತ್ತನೆ ಆದ್ರೆ ಮತ್ತೊಂದ್ ಕಡೆ ಈ ಕೋಟೆಗಳು, ಕಲ್ಲಿನ ಕೋಟೆ, ಚಿತ್ರದುರ್ಗ ಕೋಟೆ,
12: ಚಿತ್ರದುರ್ಗ ಕೋಟೆ, ಮತ್ತೆ ನಮ್ಮ ಸಕಲೇಶ್ಪುರ ಹತ್ರ ಇದೆಯಲ್ಲ ಮೇಡಮ್ ಅದೊಂದು, ಅದು ಒಂದು ಕೋಟೆ, ಅದು ಅಲ್ಲಿಂದನೂ ತುಂಬಾ ಜನ ಬರ್ತಾರೆ. ಇವೆಲ್ಲ ನಮ್ಮ ಅಕ್ಕಪಕ್ಕನೆ ತುಂಬಾ ಇದೆ ಮೇಡಮ್ ಅದು.
7: ಓ ಹೌದು, ನಿಜ, ಸೂಪರ್.
12: ಹಾಗಾಗಿ
7: ಕಲ್ಲಿನಿಂದ ಎಂತ ಅದ್ಭುತ ಅದ್ಭುತ ಒಂದು ದೇವಸ್ಥಾನಗಳು ನಿರ್ಮಾಣವಾಗಿದಾವೆ. ತಾಜ್ ಮಹಲ್ ಅಮೃತ ಶಿಲೆಯಿಂದ ಹಾಗೆ
12: ಗೋಲ್ ಗುಂಬಜ್ ಮೇಡಮ್, ತಾಜ್ ಮಹಲ್ ನೋಡ್ತಿದ್ರೆ ನಾವ್ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ.
7: ಗೋಲ್ ಗುಂಬಜ್
12: ಆ ಗೋಲ್ ಗುಂಬಜ್ ಆಗ್ಲಿ, ತಾಜ್ ಮಹಲ್ ಎಷ್ಟಿದೆ ಮೇಡಮ್ ಹೇಳಕ್ ಹೋದ್ರೆ, ಇವೆಲ್ಲ ನೋಡಿದೀವಿ ಮೇಡಮ್ ಅಂತ ಅಷ್ಟು ಖುಷಿ. ಅಲ್ಲಿಗೆ ಹೋದಾಗ ನಮ್ಗೆ ಏನ್ ವರ್ಣನೆ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ಮೇಡಮ್. ಆ ಮೇಲ್ ಗೋಲ್ ಗುಂಬಜ್ ಅಲ್ಲಿ ಮೇಲ್ ಹೋಗಿ ನಾವ್ ಅಲ್ಲಿ ನಿಂತ್ರೆ ಇಡೀ ನಾವ್ ಇದನ್ನೇ ನೋಡ್ಬೋದಲ್ಲ, ಎಷ್ಟು ಖುಷಿ ಆಗುತ್ತೆ ಮೇಡಮ್. ಮಗ
7: ಕರೆಕ್ಟ್ ಕರೆಕ್ಟ್,
12: ತುಂಬಾ ಚೆನ್ನಾಗಿದೆ ಮೇಡಮ್. ಇವತ್ ಕೇಳಿದ್ದೆ ಅದನ್ನ ಎಲ್ಲ ನೋಡಿರ್ತೀವಲ್ಲ, ನಮ್ ಹೇಳಕ್ಕೆ ಗೊತ್ತಾಗಲ್ಲ, ಅಷ್ಟು ಖುಷಿ ಆಗ್ಬಿಡತ್ತ ವಿಚಾರ.
7: ಆ ರೀತಿ ಆ ಡಿಸೈನ್ಸ್ ಇರುತ್ತೆ, ಕಣ್ಣಿರುತ್ತೆ, ಸಣ್ಣ ಸಣ್ಣ ಕೆತ್ತನೆಗಳಿರುತ್ತಲ್ಲ, ಅದೇ ಒಂದು ಅದ್ಭುತ. ಹೆಂಗ್ ಕೆತ್ತಿರ್ಬೋದು
12: ನಿಜವಾಗ್ಲು ಅಷ್ಟೆಲ್ಲ ನೋಡ್. ದೊಡ್ಡ ದೊಡ್ಡ ದೇವಸ್ಥಾನ ಬಿಟ್ಟು ಮೇಡಮ್, ಇವತ್ತು ದೊಡ್ಡ ಈ ಪಾಳ್ಯಗಾರದಂತ ಊರಿರುತ್ತಲ್ಲ ಮೇಡಮ್ ದೇವಸ್ಥಾನಗಳು, ಅಲ್ಲೂ ಸಹ ಅವರು ಕೆತ್ತನೆ ಮಾಡಿ ಒಂದು ಶಿಲಾ ಶಾಸನ ಮಾಡಿರ್ತಾರೆ ಮೇಡಮ್. ಅದ್ರಲ್ಲಿ ಹಿಂದೆ ಏನ್ ನಡೆದಿತ್ತು ಊರಿಂದು ಅದೆಲ್ಲ ಬರ್ದಿರುತ್ತೆ ಮೇಡಮ್. ಅದು ಆಗ್ಲೇ ಶಾಸನ ಹಳ್ಳಿ ಹಳ್ಳಿಗಳಲ್ಲೂ ಇತ್ತು ಅನ್ನೋದಕ್ಕೆ ಉದಾಹರಣೆ ಮೇಡಮ್. ಅದು ನಮ್ನ ಹೇಳಿದ್ನಲ್ಲ ಮೇಡಮ್, ತಾಳೂರು ಆಂಜನೇಯ ದೇವಸ್ಥಾನ ತುಂಬಾ 300 ವರ್ಷದ ಇತಿಹಾಸ ಅಂತ, ಅಲ್ಲೂ ಸಹ ಶಾಸನಗಳು ಇವೆಲ್ಲ ಇದೆ ಮೇಡಮ್. ಇವತ್ತು ಅಲ್ಲಿ ಏನ್ ನಡೆದಿತ್ತು ಅನ್ನೋದಕ್ಕೆ ಅದೆಲ್ಲ ಬರ್ದಿದಾರಂತೆ ಮೇಡಮ್. ಅದು ಶಾಸನ
7: ಆಕ್ಚುಲಿ ಸಹಜವಾಗಿ ಒಂದಿನಕ್ಕೆ ಇದು ಮುಕ್ತಾಯಗೊಳ್ಳುವಂತದಲ್ಲ, ಒಂದ್ ವಾರ, ಒಂದ್ ತಿಂಗಳು, ಒಂದ್ 15 ದಿವಸ ಮಿನಿಮಮ್ ಬೇಕೇ ಬೇಕು ಅನ್ಸುತ್ತೆ ಆ ಡಿಸೈನ್
12: ಗಳು.
7: ಓಕೆ ಮೇಡಮ್, ಒಂದು ತುಂಬಾ ಒಂದ್ ಒಳ್ಳೆ ಇನ್ಫಾರ್ಮೇಶನ್ ತಿಳಿಸಿದ್ರಿ, ಥ್ಯಾಂಕ್ ಯು. ಆಕ್ಚುಲಿ ನೀವು ತಿಳಿಸಿದಂತ ಈ ಇನ್ಫಾರ್ಮೇಶನ್ ನನಗೂ ಸರಿ ಗೊತ್ತಿರ್ಲಿಲ್ಲ. ಅದ ಅಲ್ಲಿ ಬ್ಯೂಟಿ ಪಾರ್ಲರ್ ಎಲ್ಲ ಇದೆ
12: ಮೇಡಮ್.
7: ಓಕೆ, ಆಲೂರಿಂದ ಪ್ರೇಮ ಮೇಡಮ್ ಅವರು ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಹೇಳಿದ್ರು. ನಾನಾಗ್ಲೇ ಹೇಳ್ದಾಗೆ ಸ್ನೇಹಿತರೆ, ಕಲ್ಲು ಕಲ್ಲಿನಲ್ಲಿ ಅದು ಒಂದು ಸೌಂದರ್ಯ ಇರುತ್ತೆ, ಹಾಗೆ ಆ ಕೆತ್ತನೆ, ಆ ಸೂಕ್ಷ್ಮತೆ, ಆ ವಾಸ್ತುಶಿಲ್ಪ. ಎಸ್ ಸ್ನೇಹಿತರೆ, ಒಂದು ನಾವು ನೆನಪಲ್ಲಿ ಇಟ್ಕೊಳ್ಬೇಕು ಏನಪ್ಪ ಅಂದರೆ, ಈ ಸಿಮೆಂಟು, ಇಟ್ಟಿಗೆ, ಮರಳು, ಈ ರೀತಿಯಿಂದ ಸಾಕಷ್ಟು ಬಿಲ್ಡಿಂಗ್ಗಳು ಈಗ ನಾವು ನೋಡ್ತಾ ಇದ್ದೀವಿ, ಹಾಗೆ ದೇವಸ್ಥಾನಗಳನ್ನ ಕೂಡ ಕಟ್ಟಿದ್ದಾರೆ. ಆದರೆ ಈ ಸಿಮೆಂಟು, ಇಟ್ಟಿಗೆ, ಮರಳು ಇಲ್ಲದೇ ಕೇವಲ ಕಲ್ಲುಗಳನ್ನು ಜೋಡಿಸಿ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಟಿರುವಂಥದ್ದು ನಿಜವಾಗ್ಲೂ ಅದು ಒಂದು ರೀತಿಯ ವಂಡರ್ ಅಂತ ಹೇಳ್ತೀವಲ್ವ, ಅದೇ ಅದ್ಭುತ ಅಂತ ಹೇಳ್ತೀವಲ್ವ, ಖಂಡಿತ ಅಲ್ವಾ. ಎಸ್, ನೀವು ಕೂಡ ಕರೆ ಮಾಡಿ ಇದ್ರ ಬಗ್ಗೆ ಮಾತಾಡ್ಬೋದು ಸ್ನೇಹಿತರೆ. 9860692279 ಈ ಸಂಖ್ಯೆಗೆ ಕರೆ ಮಾಡಿ ನೀವು ನೋಡಿರುವಂತಹ ನಿಮ್ಮ ಊರಿನ ಅದ್ಭುತ ಕಲ್ಲಿನ ದೇವಸ್ಥಾನಗಳ ಬಗ್ಗೆ ಮಾತಾಡ್ಬೋದು, ಅಥವಾ ನೀವು ಪ್ರವಾಸಕ್ಕೆ ಹೋದಾಗ ಈ ಹಂಪೆ, ಬೇಲೂರು, ಹಳೆಬೀಡು, ಹಾಗೆ ಪಟ್ಟದಕಲ್ಲು, ಐಹೊಳೆ, ಬಾದಾಮಿ, ಈ ರೀತಿಯ ಒಂದು ದೇವಸ್ಥಾನಗಳನ್ನು ನೋಡಿದಾಗ, ಕಲ್ಲಿನ ದೇವಸ್ಥಾನಗಳನ್ನು ನೋಡಿದಾಗ, ಆ ಮೂರ್ತಿಗಳನ್ನು, ಆ ವಿಗ್ರಹಗಳನ್ನು ನೋಡಿದಾಗ ನಿಮಗೆ ಏನು ಅನಿಸ್ತು, ಆ ಒಂದು ಕ್ಷಣದಲ್ಲಿ ನಿಮಗೆ ಯಾವ ರೀತಿಯೆಲ್ಲ ನೀವು ಇಮ್ಯಾಜಿನ್ ಮಾಡಿಕೊಂಡ್ರೆ ಅನ್ನೋದ್ರ ಬಗ್ಗೆ ಮಾತಾಡ್ಬೋದು ಅಂತ ಹೇಳ್ತಾ, ಸೊ ಇದೇ ವಿಷಯಕ್ಕೆ ತಕ್ಕಂತೆ ಒಂದು ಗೀತೆಯನ್ನು ಕೂಡ ಕೇಳ್ಕೊಂಡು ಬರೋಣ.

0: ಎಸ್, ಮತ್ತೊಮ್ಮೆ ಕಾಫಿ ವಿತ್ ಆರ್ ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಎಸ್, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ. ಖಂಡಿತವಾಗ್ಲೂ ಪ್ರತಿಯೊಂದು ಕಲ್ಲಿನಲ್ಲೂ ಕೂಡ ಕನ್ನಡ ನುಡಿ ಕೇಳಿಸುತ್ತೆ. ಸೊ ಹಾಗೆ ಒಂದು ಅದ್ಭುತವಾದ ಗೀತೆ ಮಾಲಾಶ್ರೀ ಮತ್ತೆ ಸುನೀಲ್ ಅವರ ಅಭಿನಯದ್ದು, ಹಾಗೆ ಮ್ಯೂಸಿಕ್ ಹಂಸಲೇಖ ಅವರದು, ಹಾಗೆ ಸಿಂಗರ್ ಅನ್ನೋ ವಿಷಯಕ್ಕೆ ಬಂದ್ರೆ ಚಿತ್ರ ಮೇಡಮ್ ಅವರು ಹಾಗೆ ಎಸ್ ಪಿ ಬಿ ಸರ್ ಅವರು ಹಾಡಿರುವಂತಹ ಒಂದು ಅದ್ಭುತ ಗೀತೆ. ಇದರಲ್ಲಿ ಚಿತ್ರ ಮೇಡಮ್ ಅವರ ಒಂದು ಧ್ವನಿ ಮಾತ್ರ ನಾವು ಈಗ ಕೇಳಿದ್ವಿ. ಹಾಗೆ ಇನ್ನು ಸಾಹಿತ್ಯದ ವಿಷಯಕ್ಕೆ ಬಂದ್ರೆ ದೊಡ್ಡ ರಂಗೇಗೌಡ ಅವರ ಸಾಹಿತ್ಯ ಇದಾಗಿತ್ತು. ಎಸ್, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ. ಇಂತಹ ಕಲ್ಲುಗಳಿಂದ ಅದ್ಭುತವಾದಂತಹ ಸಂಗೀತ ರಚನೆ ಮಾತ್ರ ಅಲ್ಲ, ದೇವಸ್ಥಾನಗಳು ಕೂಡ ಆಗಿದ್ದಾವೆ. ಸೊ ಅಂತಹ ದೇವಸ್ಥಾನಗಳ ವಿಷಯಕ್ಕೆ ಅಂತ ಬಂದ್ರೆ ಎಸ್, ತಮಿಳುನಾಡಿನ ಒಂದು ಕಂಚಿ ಕಾಮಾಕ್ಷಿ ಮಧುರೆ ಮೀನಾಕ್ಷಿ ಸ್ನೇಹಿತರೆ, ಅದು ಒಂದು ಅದ್ಭುತವಾದ ದೇವಸ್ಥಾನ. ನನಗೆ ಒಂದು ವೈಯಕ್ತಿಕವಾಗಿ ಇಷ್ಟವಾಗಿದ್ದಂತಹ ದೇವಸ್ಥಾನ. ಯಾವ ಕಡೆ ನೋಡಿದ್ರು ಆ ಕಲ್ಲಿನ ಕೆತ್ತನೆಗಳು, ಆ ಸೂಕ್ಷ್ಮತೆ, ಆ ವಿಗ್ರಹಗಳು, ಹಾಗೆ ತುಂಬ ಆಕರ್ಷಕವಾಗಿರುವಂತಹ ವಿಗ್ರಹಗಳು, ಜೊತೆಗೆ ಅಲ್ಲಿರುವಂತಹ ಒಂದು ಕಲ್ಯಾಣಿ, ಎಷ್ಟೋ ಜನಕ್ಕೆ ಅದು ಒಂಥರ ಚಾಲೆಂಜಿಂಗ್ ಆಗುತ್ತೆ. ಯಾವ ರೀತಿ ಕೆತ್ತಿರ್ಬೋದು, ಹೇಗಿದೆ ಈ ದೇವಸ್ಥಾನ, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಒಂದು ಆಶ್ಚರ್ಯ ಕೂಡ ಆಗುತ್ತೆ. ಸೊ ಅಷ್ಟೊಂದು ಅದ್ಭುತವಾಗಿರುವಂತಹ ದೇವಸ್ಥಾನ ತಮಿಳುನಾಡಿನ ಕಂಚಿ ಕಾಮಾಕ್ಷಿ ಮಧುರೆ ಮೀನಾಕ್ಷಿ ದೇವಸ್ಥಾನ. ಸೊ ಹಾಗೆ ನಮ್ಮ ಕಡೆ ಏನು ಬಂದರೆ, ಆಗಲೇ ಹೇಳ್ದಾಗೆ ನಮ್ಮ ಎಸ್ ಹಾಸನದ ಮೇಡಮ್ ಅವರು, ಪ್ರೇಮ ಮೇಡಮ್ ಅವರು ಹೇಳ್ದಾಗೆ ಹಳೆಬೀಡು, ಹಾಗೆ ಬೇಲೂರು ಕೂಡ. ಸೊ ಆಗಲೇ ಹೇಳಿದಾಗ ಅವರು, ನಾವು ಸಾಮಾನ್ಯವಾಗಿ ಒಂದೇ ಸಹ ಟ್ರಿಪ್ಪಿಗಂತ ಹೋದಾಗ ಇತ್ತೀಚೆಗಂತೂ ದೇವಸ್ಥಾನ ನೋಡೋದಕ್ಕಿಂತ ಬದಲಾಗಿ ನಮಗೆ ಸೆಲ್ಫಿನೇ ಹೆಚ್ಚಾಗ್ಬಿಟ್ಟಿರುತ್ತೆ. ಸೆಲ್ಫಿ ತೆಕ್ಕೊಳ್ಳೋ ಬರದಲ್ಲಿ ಅಲ್ಲಿ ಏನಿದೆ, ಏನು ಬರೆದಿದ್ದಾರೆ, ಯಾವ ಕಾಲದ್ದು ಅಂತ ನೋಡುವಷ್ಟು ಪೇಷನ್ಸು ನಮ್ಮಲ್ಲಿರಲ್ಲ ಅಂದ್ಕೊಳ್ತೀನಿ. ಹಾಗೆ ನೀವು ಕೂಡ ಗೆಸ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಸ್ನೇಹಿತರೆ. ಯಾಕೆ ಗೊತ್ತಾ, ಆ ಕುಸುರಿ ಕೆತ್ತನೆಗಳು, ಆ ಸೂಕ್ಷ್ಮ ಕೆತ್ತನೆಗಳು ಹೇಗೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅಂತ ಅಲ್ಲೆಲ್ಲ ಡೀಟೇಲ್ಸ್ ಹಾಕಿರ್ತಾರೆ. ಪ್ರತಿ ಒಂದು ಕಲ್ಲಿನ ಮೇಲೂ ಆ ದೇವಸ್ಥಾನದ ಒಂದು ವಿವರಣೆ ಇರುತ್ತೆ. ಆದರೆ ಅದನ್ನು ಓದುವಂತಹ, ಅದನ್ನು ನೋಡುವಂತಹ ಗೋಜಿಗೆ ನಾವು ಹೋಗೋದಿಲ್ಲ. ಯಾಕಪ್ಪ ಅಂದರೆ ಸೆಲ್ಫಿ ಇಂಪಾರ್ಟೆಂಟ್, ಫೋಟೋ, ನಾವಿವತ್ತು ಇಲ್ಲಿ ಬಂದಿದ್ದೀವಿ ಇದನ್ನು ನೋಡಬೇಕು ಅನ್ನುವಂತಹ ಆಸೆ ಕಾತುರ ಅದೇ ಜಾಸ್ತಿ ಆಗಿರುತ್ತೆ. ಬಿಟ್ಟರೆ ನನಗೆ ಅನಿಸ್ದಂಗೆ, ನಾನು ಇತ್ತೀಚೆಗೆ ಒಂದು ಅಬ್ಸರ್ವೇಷನ್ ಮಾಡಿದಾಗೆ ಇದನ್ನು ಜಾಸ್ತಿ ನಾನು ಕಂಡುಕೊಂಡೆ. ಸೊ ಸೆಲ್ಫಿ ತೊಗೊಳ್ಳೋದು, ಫೋಟೋ ತೊಗೊಳ್ಳೋದು, ಇಟ್ಸ್ ವೆರಿ ಗುಡ್, ಅಂದರೆ ಅದು ಒಂದು ಸ್ವೀಟ್ ಮೆಮೊರಿ. ಆದರೆ ಅಲ್ಲಿನ ಒಂದು ವಿಶೇಷತೆಯನ್ನು ನೋಡೋದು, ಆ ಸೌಂದರ್ಯವನ್ನು ಸವಿಯೋದು, ಜೊತೆಗೆ ಆ ಕೆತ್ತನೆಗಳ ಬಗ್ಗೆ, ಆ ಇತಿಹಾಸದ ಬಗ್ಗೆ ತಿಳ್ಕೊಂಡು ನಮ್ಮ ಮಕ್ಕಳಿಗೂ ಕೂಡ ಒಂದಿಷ್ಟು ಅದ್ರ ಬಗ್ಗೆ ವಿಷಯಗಳನ್ನು ತಿಳಿಸೋದು ಕೂಡ ಅಲ್ಲಿ ತುಂಬ ಮುಖ್ಯ ಆಗುತ್ತಲ್ವಾ. ಸೊ ಕರೆ ರೆಡಿ ಇದೆ, ತೊಗೊಳ್ಳೋಣ. ಓಕೆ, ಕರೆ ಕಟ್ ಆಯಿತು. ಎಸ್, ನೀವು ಕೂಡ ಸಿಗ್ನಲ್ ಇರುವಂತಹ ಪ್ಲೇಸಿಗೆ ಬಂದು ಕರೆ ಮಾಡಿದ್ರೆ, ಎಸ್ ನೆಟ್ವರ್ಕ್ ಇರೋ ಜಾಗದಲ್ಲಿ ಬಂದು ಕರೆ ಮಾಡಿದ್ರೆ ಕರೆ ಬೇಗ ಸಿಗತ್ತೆ, ಆರಾಮಾಗಿ ಖುಷಿಯಾಗಿ ಮಾತಾಡ್ಬೋದು ಅಂತ ಹೇಳ್ತಾ ಎಸ್ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
2: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ,
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
2: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
1: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
2: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
2: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
6: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
0: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ಕಲ್ಲಿನ ದೇವಸ್ಥಾನಗಳ ಒಂದು ಇತಿಹಾಸದ ಬಗ್ಗೆ, ಹಾಗೆ ಅಲ್ಲಿಯ ಒಂದು ವಿಶೇಷ ಕೆತ್ತನೆಯ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ. ಹಾಗೆ ಅದಕ್ಕೆ ತಕ್ಕಂತೆ ನಮ್ಮೆಲ್ಲ ಪ್ರೀತಿಯ ಕೇಳುಗರು ಅವರು ನೋಡಿದಂತಹ ದೇವಸ್ಥಾನಗಳ ಬಗ್ಗೆ ಕೂಡ ಸಾಕಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಸೊ ಹನಿ ಹನಿಗೂಡಿದ್ರೆ ಹಳ್ಳ, ತೆನೆ ತೆನೆ ಸೇರಿದ್ರೆ ಬಳ್ಳ ಅನ್ನುವಂತಹ ಒಂದು ಮಾತಿದೆ ಸ್ನೇಹಿತರೆ. ಸೊ ನಿಮ್ಮಿಂದ ಒಂದಿಷ್ಟು ಜ್ಞಾನವನ್ನು ನಾವು ಕೂಡ ಪಡ್ಕೊಳ್ತಾ ಇದ್ದೀವಿ. ಸೊ ಹಾಗೆ ನಮಗೊಂದು ಒಂದಿಷ್ಟು ವಿಷಯಗಳನ್ನು ತಿಳಿದಷ್ಟು ನಿಮಗೂ ಕೂಡ ನಾವು ತಲುಪಿಸ್ತಾ ಇದ್ದೀವಿ. ಸೊ ಈ ರೀತಿಯ ಒಂದು ಕೊಡು ಕೊಳ್ಳುವಿಕೆಯ ಒಂದು ಏನಿದೆ ಮಾಹಿತಿಗಳನ್ನು, ಎಸ್ ಅದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಕರೆ ಮಾಡಿ ನೀವು ನೋಡಿರುವಂತಹ ದೇವಸ್ಥಾನಗಳ ಬಗ್ಗೆ, ಈ ದಿನ ಅದರಲ್ಲೂ ಸ್ಪೆಷಲ್ ಆಗಿ ಕಲ್ಲಿನ ದೇವಸ್ಥಾನಗಳ ಬಗ್ಗೆ, ಆ ದೇವಸ್ಥಾನಗಳನ್ನು ನೋಡಿದಾಗ ನಿಮಗೆ ಯಾವ ರೀತಿಯ ಫೀಲ್ ಆಯಿತು, ಅದರಿಂದ ನೀವು ಏನನ್ನು ಕಲ್ತ್ರಿ, ಹಾಗೆ ಅದರಿಂದ ಏನೆಲ್ಲ ತಿಳ್ಕೊಂಡ್ರಿ ಅನ್ನೋದ್ರ ಬಗ್ಗೆ ಮಾತಾಡ್ಬೋದು. ಅಥವಾ ನಿಮ್ಮ ಊರಿನಲ್ಲಿರುವಂಥ, ನಿಮ್ಮ ಅಕ್ಕಪಕ್ಕದ ಊರಿನಲ್ಲಿರುವಂತಹ ಕಲ್ಲಿನ ವಿಶೇಷ ದೇವಸ್ಥಾನಗಳ ಬಗ್ಗೆ ಕೂಡ ಈ ದಿನ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿಕೊಡ್ಬೋದು. 9686-09-26-27 ಈ ಸಂಖ್ಯೆಗೆ ಕರೆ ಮಾಡಿ ಕಲ್ಲಿನ ದೇವಸ್ಥಾನಗಳ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ನೀವು ಮಾತಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ. ಓಕೆ, ಹಲೋ. ಓಕೆ, ಕರೆ ಕಟ್ಟಾಯಿತು. ಜೊತೆಗೆ ಸ್ನೇಹಿತರೆ, ನಾನು ಒಂದು ದೇವಸ್ಥಾನದ ವಿಶೇಷತೆ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತೀನಿ. ಅದು ಸ್ಪೆಷಲ್ ಆಗಿರುವಂತಹ ದೇವಸ್ಥಾನ, ಅದು ಶೃಂಗೇರಿಯಲ್ಲಿರುವಂಥ ವಿದ್ಯಾಶಂಕರ ದೇವಾಲಯದ ಒಂದು ಮೇಲ್ಛಾವಣಿಯಲ್ಲಿ ಕಲ್ಲಿನಿಂದ ಮಾಡಿದ ಸರಪಳಿಗಳಿವೆ. ಸೊ ಈ ಸರಪಳಿಗಳು ಯಾವಾಗಲೂ ನೇತಾಡ್ತಾ ಇರುತ್ತೆ. ಇದು ಒಂದು ಅಲ್ಲಿಯ ಒಂದು ಸ್ಪೆಷಲು. ಇದರ ಒಂದು ವಿಸ್ಮಯ ಏನಪ್ಪ ಅಂದರೆ, ಅಚ್ಚರಿಯ ವಿಷಯ ಏನಂದರೆ, ಈ ಸರಪಳಿಯ ಪ್ರತಿಯೊಂದು ಉಂಗುರ, ಅಂದರೆ ರಿಂಗ್ ರಿಂಗ್ ರಿಂಗ್ ಇರುತ್ತಲ್ವ ಸರಪಳಿ, ಆ ಎಲ್ಲ ಉಂಗುರವು ಅಂದರೆ ಪ್ರತಿಯೊಂದು ರಿಂಗ್ಗಳು ಬಿಡಿ ಬಿಡಿ ಬಿಡಿಯಾಗಿವೆ ಅಂತೆ. ಸೊ ಚೈನ್ ಸಾಮಾನ್ಯವಾಗಿ ಅದು ಒಂದೊಂದು ಉಂಗುರನೂ ಕೂಡ ಬಿಡಿ ಬಿಡಿ ಆಗಿರುತ್ತೆ. ಇದನ್ನು ಕೈಯಲ್ಲಿ ಕೂಡ ಅಲುಗಾಡಿಸ್ಬೋದು, ಅಷ್ಟೊಂದು ಸ್ಟ್ರಾಂಗು ಕೂಡ ಇದೆ. ಆದರೆ ಇದರಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂದರೆ, ಇದು ಒಂದು ಸಂಪೂರ್ಣ ಸರಪಳಿ ಬೇರೆ ಬೇರೆ ಕಲ್ಲಿನಿಂದ ಜೋಡಿಸಿಲ್ಲ, ಅದ್ರ ಬದಲಾಗಿ ಒಂದೇ ಒಂದು ದೊಡ್ಡ ಬೃಹತ್ ಕಲ್ಲಿನಿಂದ ಜೋಡಿಸಿದ್ದಾರೆ ಇದನ್ನು. ಸೊ ಯಾವುದೇ ಕಲ್ಲನ್ನು ಒಡಿದೆ ಇದನ್ನು ಕೆತ್ತಿದ್ದಾರೆ, ಈ ಒಂದು ನೇತಾಡುವಂತಹ ಸರಪಳಿಯನ್ನು. ಸೊ ಇದರ ಒಂದು ಉಂಗುರಗಳು ಕೂಡ ಬಿಡಿ ಬಿಡಿಯಾಗಿವೆ. ಎಸ್ ಸ್ನೇಹಿತರೆ, ನಾನು ಆಗಲೇ ಹೇಳ್ದಾಗೆ ಒಂದು ಪೇಪರ್ ಕೊಟ್ಟು, ಒಂದು ಶೀಟ್ ಕೊಟ್ಟು, ಒಂದು ಪೆನ್ ಕೊಟ್ಟು, ನಮಗೊಂದು ಡ್ರಾಯಿಂಗ್ ಶೀಟ್ ಕೊಟ್ಟರೆ ಚಿತ್ರ ನೋಡಿದೆ ಅಲ್ಲ, ನೋಡ್ಕೊಂಡು ಬಿಡಿಸಿ ಅಂತ ಹೇಳಿದ್ರು ನಮಗೆ ಒಂದು ಕರೆಕ್ಟಾಗಿರುವಂಥ ಚಿತ್ರ ನಮ್ಮ ಕೈಯಲ್ಲಿ ಬರೋದಿಲ್ಲ. ಚಿತ್ರ ಬೇಡಪ್ಪ, ಒಂದು ಮ್ಯಾಪು, ಏನೋ ಒಂದು ಇಂಡಿಯಾ ಮ್ಯಾಪು, ಕರ್ನಾಟಕದಿದ್ದು ಏನಾದ್ರೂ ಒಂದು ಮ್ಯಾಪ್ ಬಿಡಿಸಿ ಅಂದರೆ ಸರಿಯಾಗಿ ಬರೋದಿಲ್ಲ. ಅಂದರೆ ಅದೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ರೀತಿ ಇರುವಂತಹ ಒಂದು ಇದರಲ್ಲಿ ಇಷ್ಟೊಂದು ಅದ್ಭುತವಾದ ಒಂದು ಕೆತ್ತನೆ. ಈಗ ಯಾವಾಗೋ ಒಂದು 1000 ವರ್ಷದ ಹಿಂದೆ ಕೆತ್ತಿರುವಂತಹ ಆ ಶಿಲ್ಪಿಗಳು, ಆ ಕೆತ್ತನೆಗಳು, ಆ ಮೂರ್ತಿಗಳು ಈ ರೀತಿಯ ಒಂದು ಸರಪಳಿಗಳು, ಆ ಕೋಟೆಗಳು ಈಗಲೂ ಕೂಡ ಭದ್ರವಾಗಿವೆ ಅಂದರೆ ಅದು ಯಾವ ರೀತಿಯ ಒಂದು ಅದ್ಭುತವಾದ ಒಂದು ಏನು ವಾಸ್ತುಶಿಲ್ಪ ಅವರು ಅಳವಡಿಸ್ಕೊಂಡಿದ್ರು ಅಂತ ಚಿಂತನೆ ಆಗುತ್ತೆ. ಸೊ ಇನ್ನು ಆ ಸರಪಳಿ ವಿಷಯಕ್ಕೆ ಬಂದರೆ ಅದು ಒಂದರೊಳಗೊಂದು ಸೇರಿಕೊಂಡಿದೆ ಅಂತೆ. ಸೊ ಅಷ್ಟು ಎತ್ತರದಲ್ಲಿ ಹೇಗೆ ಅದನ್ನು ಕೆತ್ತಿದ್ದಾರೆ ಅನ್ನುವಂಥದ್ದು ಈಗಿನ ಒಂದು ಆಧುನಿಕ ಇಂಜಿನಿಯರ್ಗಳಿಗೆ ಅದು ಚಾಲೆಂಜಿಂಗ್ ಟಾಸ್ಕ್ ಆಗಿದೆ ಅಂತೆ. ಅದು ಶೃಂಗೇರಿ ವಿದ್ಯಾಶಂಕರ ದೇವಾಲಯದ ಮೇಲ್ಛಾವಣೆಯಲ್ಲಿರುವಂತಹ ಕಲ್ಲಿನಿಂದ ಮಾಡಿದ ಸರಪಳಿಗಳು. ಎಂತಹ ಅದ್ಭುತ ಅಲ್ಲ, ಕಲ್ಲಿನಿಂದ ಒಂದು ಸರಪಳಿಯನ್ನು ಒಂದೇ ಕಲ್ಲಿನಿಂದ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಖುಷಿ ಪಡುವ ವಿಚಾರ. ಆ್ಯಕ್ಚುಲಿ ನನಗೂ ಕೂಡ ಈ ಮಾಹಿತಿ ನಾನು ತಿಳ್ಕೊಂಡ ಮೇಲೆ ಶೃಂಗೇರಿಗೆ ಅದು ವಿದ್ಯಾಶಂಕರ ದೇವಾಲಯಕ್ಕೆ ಹೋದರೆ ಮೇಲ್ಛಾವಣೆನ ಒಂದು ಸಲ ನೋಡ್ಬರ್ಬೇಕು ಅಂತ ಆಸೆ ಕೂಡ ಆಗ್ತಾಯಿದೆ. ಅದು ಹೆಂಗೆ ಕೆತ್ತಿರ್ಬೋದು ಅಂದರೆ ಹೋಗಿದ್ದೀವಿ ಸಾಕಷ್ಟು ಬಾರಿ. ನಾನು ಆಗಲೇ ಹೇಳ್ದನಲ್ಲ ಸ್ನೇಹಿತರೆ, ಹೋಗಿರ್ತೀವಿ ಆದರೆ ನಾವು ಬರೋ ಅರ್ಜೆಂಟಲ್ಲಿ ಹಂಗೆ ಮೇಲೆ ನೋಡ್ಕೊ ಬಂದಿರ್ತೀವಿ ಆ ವಿಗ್ರಹಗಳನ್ನ, ಮೂರ್ತಿಗಳನ್ನು. ಅದಕ್ಕಿಂತ ಸ್ಪೆಷಲ್ಲಾಗಿ ಇತ್ತೀಚೆಗೆ ಸೆಲ್ಫಿ ತೆಗೆಯುವಂತಹ ಒಂದು ಬರದಲ್ಲಿ ಅಲ್ಲಿ ಏನಿದೆ ಏನಿಲ್ಲ ಅಂತ ನೋಡೋದೇ ಮರ್ತುಬಿಟ್ಟಿರ್ತೀವಿ. ಪಟ ಪಟ ಪಟ ಪಟ ಓಡೋಗ್ತೀವಿ, ಪಟ ಪಟ ಪಟ ಪಟ ಅಂತ ಓಡ್ ಬರ್ತೀವಿ. ಸೊ ಆಮೇಲೆ ಆ ಫೋಟೋ ಇನ್ನೊಂದು, ಆ ಫೋಟೋ ಚೆನ್ನಾಗಿ ಬಂದಿದೆಯೋ ಇಲ್ವೋ ಅಂತ ಅದ್ರ ಕಡೆಯೇ ಲಕ್ಷ್ಯ ಇರುತ್ತೆ ಬಿಟ್ಟರೆ ದೇವಸ್ಥಾನದ ಕಡೆ, ಆ ಮೂರ್ತಿಗಳ ಕಡೆ, ಆ ಕೆತ್ತನೆ ಕಡೆ ಕಡಿಮೆ ಲಕ್ಷ್ಯ ಕೊಡೋದು ಈಗಿನ ಒಂದು ಸಿಚುವೇಶನಲ್ಲಿ. ಓಕೆ, ಇದ್ರ ಬಗ್ಗೆ ಅಷ್ಟೊಂದು ಬೇಸರ ಪಡಬೇಡಿ. ಬಟ್ ಈಗಿನ ಸಿಚುವೇಶನ್ ನಾವು ಕಣ್ಣಾರೆ ನೋಡಿದಂತಹ ಕೆಲವೊಂದು ಸಂದರ್ಭಗಳನ್ನು ನೋಡಿ ಹೇಳಿದೆ. ಸೊ ಇದೇ ಖುಷಿಲಿ ಮತ್ತೊಂದು ಗೀತೆಯನ್ನು ಕೇಳಿಕೊಂಡು ಬರುವ ಗೀತೆ ನಿಮಗಾಗಿ.

0: ಓಕೆ, ಶಿಲೆಗಳು ಸಂಗೀತವ ಹಾಡಿವೆ ಅನ್ನುವಂಥ ಒಂದು ಅದ್ಭುತವಾದಂಥ ಗೀತೆ ಅಲ್ವ ಸ್ನೇಹಿತರೆ. ಇದು ಮತ್ತೆ ಮತ್ತೆ ಕೇಳಬೇಕು ಅನ್ನಿಸುವಂತಹ ಗೀತೆಗಳಲ್ಲಿ ಈ ಗೀತೆ ಕೂಡ ಒಂದು ಅದ್ಭುತವಾಗಿದೆ. ಇದು ರಥಸಪ್ತಮಿ ಚಿತ್ರದ ಗೀತೆ ಇದಾಗಿದೆ. ಇದರಲ್ಲಿ ಶಿವರಾಜ್ ಕುಮಾರ್ ಹಾಗೆ ನಿವೇದಿತಾ ಅರ್ಜುನ್ ಸರ್ಜಾ ಅವರು ಅಭಿನಯ ಮಾಡಿರುವಂಥದ್ದು, ಹಾಗೆ ಉಪೇಂದ್ರ ಕುಮಾರ್ ಅವರ ಮ್ಯೂಸಿಕ್ ಆಗಿದೆ. ಜೊತೆಗೆ ಎಸ್ ಪಿ ಬಿ ಹಾಗೆ ನಮ್ಮನ್ನೆಲ್ಲ ಅಗಲಿದಂತಹ ಎಸ್ ನಮ್ಮ ಗಾಯಕಿ, ಪ್ರೀತಿಯ ಗಾಯಕಿ ಎಸ್ ಜಾನಕಿ ಅಮ್ಮನವರು ಹಾಡಿದಂತಹ ಅದ್ಭುತ ಗೀತೆ ಇದಾಗಿದೆ. ಎಸ್ ಪಿ ಬಿ ಸರ್ ಅವರ ಒಂದು ಕಂಠದಲ್ಲಿ ಅಮೋಘವಾಗಿ ಮೂಡಿಬಂದಂಥ ಗೀತೆ, ಹಾಗೆ ಅಮ್ಮನವರ ಒಂದು ಧ್ವನಿಯಲ್ಲಿ, ಎಸ್ ಜಾನಕಿ ಅಮ್ಮನವರ ಧ್ವನಿಯಲ್ಲಿ ಮೂಡಿದಂತಹ ಗೀತೆ ಶಿಲೆಗಳು ಸಂಗೀತವ ಹಾಡಿವೆ ಗೀತೆ. ಎಸ್, ಹಾಗೆ ಇದರ ಒಂದು ಸಾಹಿತ್ಯವನ್ನು ಬರೆದಂಥವರು ಚಿ ಉದಯಶಂಕರ್ ಅವರು. ಈ ಗೀತೆಗಳನ್ನು ಕೇಳ್ತಾ ಇದ್ರೆ ಸ್ನೇಹಿತರೆ ಯಾವುದೋ ಒಂದು ಲೋಕದಲ್ಲಿ ತೇಲ್ತಾ ಇರ್ತೀವಿ. ಅಂದರೆ ನಮಗೆ ಗೊತ್ತಿಲ್ಲದೆ ಹಾಗೆ ನಮ್ಮ ಕೈ ಬೆರಳುಗಳು, ಕಾಲ್ಬೆರಳುಗಳು, ಹಾಗೆ ನಮ್ಮ ತಲೆ ಒಂದು ಸಂಗೀತ ಲೋಕಕ್ಕೆ ಕರೆದೊಯ್ಯತ್ತೆ. ಹಾಗೆ ಒಂಥರ ಡ್ಯಾನ್ಸ್ ಮಾಡ್ತಾ ಇರತ್ತೆ. ಬೇರೆ ಜನರಿಗೆ ನಾವು ಡ್ಯಾನ್ಸ್ ಮಾಡೋದು ಗೊತ್ತಾಗಲ್ಲ, ಆದರೆ ನಾವು ನಮ್ಮ ಮನಸ್ಸಿನಲ್ಲಿ ಒಂದು ಡ್ಯಾನ್ಸ್ ಮಾಡ್ತಾ ಇರ್ತೀವಲ್ವ, ಆ ರೀತಿಯ ಒಂದು ಜಗತ್ತಿಗೆ ಕರ್ಕೊಂಡೋಗತ್ತೆ ಈ ಸಂಗೀತ. ಏನಂತೀರಾ, ಮತ್ತೊಂದು ಕರೆಯನ್ನು ಸ್ವೀಕಾರ ಮಾಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ಕಾರ ಸರ್, ಹೇಗಿದ್ದೀರಿ?
1: ಅನಂತ್ ರಾಜ್ ಗೊರ್ಲಾಡ್ಕು ಮೇಡಮ್.
0: ಗೊತ್ತಾಯ್ತು ಗೊತ್ತಾಯ್ತು. ಹೇಗಿದೆ ದುರ್ಗ?
1: ದುರ್ಗ ಹೇಗಿದೆ ಮೇಡಮ್, ಮಳೆ ಇಲ್ಲ, ಬರಗಾಲ, ಎಲ್ಲ ಬೆಳೆಗಳೆಲ್ಲ ಒಣಗೋ ಪರಿಸ್ಥಿತಿಗೆ ಬಂದಿದೆ.
0: ಇವತ್ತಿನ ಒಂದು ಕಲ್ಲಿನ ಕೋಟೆಗಳ ಬಗ್ಗೆ, ಕಲ್ಲಿನ ದೇವಸ್ಥಾನಗಳ ಬಗ್ಗೆ ಮಾತಾಡ್ತಾ ಇದ್ವಿ.
1: ಹಾ ಹೌದು ಮೇಡಮ್, ಇವತ್ತು ಅಂತಾರಾಷ್ಟ್ರೀಯ ಶಿಲೆಗಳ ದಿನ. ಹೌದು ಮೇಡಮ್, ನಾನು ಅದೇ ಥಿಂಕ್ ಮಾಡ್ತಾ ಇರ್ತೀನಿ ಮೇಡಮ್. ಎಲ್ಲೋದ್ರೂ ಎಲ್ಲೇ ವಾಸ್ತುಶಿಲ್ಪ ನೋಡಿದ್ರು ಹಿಂದೆ ಆಗಿನ ಹಾಗೆ ಮಿಷಿನರಿಗಳೆಲ್ಲ ಏನಿಲ್ಲ, ಬರೇ ಮಾನವರಿಂದಲೇ ಎತ್ತಿಟ್ಟಿದ್ದಾರೆ ಆ ಕಲ್ಲುಗಳನ್ನೆಲ್ಲ.
0: ಹೌದು, ನಿಜ
1: ಹೌದು, ಅದೇ ನನಗೆ ವಿಸ್ಮಯ ಮೇಡಮ್. ಎಲ್ಲೋದ್ರೂ ನಾನು ಅದನ್ನೇ ಯೋಚನೆ ಮಾಡೋದು, ಯಾವ ದೇವಸ್ಥಾನ ನೋಡಿದ್ರು ಇಷ್ಟು ದೊಡ್ಡ ಬಂಡೆನ ಹೆಂಗೆ ಇಟ್ಟರು ಮೇಲೆ ಅಂತ ಹೇಳಿ. ಇಲ್ಲಿ ನಮ್ಮ ಊರ ಪಕ್ಕದಲ್ಲೇ ಒಂದು ಏರೂರು ಅಂತ ಇದೆ ಮೇಡಮ್, ಅಲ್ಲಿ ರಂಗನಾಥಸ್ವಾಮಿ ದೇವಸ್ಥಾನ ಇದೆ. ಅದು ಫುಲ್ ಬರೀ ಕಲ್ಲಿನಿಂದಲೇ ಮೇಡಮ್
0: ಕಟ್ಟಿರೋದು,
1: ಯಾವ್ದೇ ಇಟ್ಟಿಗೆ ಬಳಸಿಲ್ಲ, ಸಿಮೆಂಟ್ ಬಳಸಿಲ್ಲ. ಅದು ಅದೇ ಹಳೆ ಗುಡಿಯನ್ನೇ ಈಗ ಆಲ್ಟರೇಷನ್ ಅದೇ ಗುಡಿಯನ್ನೇ ಆಲ್ಟರೇಷನ್ ಮಾಡಿದ್ರೆ.
0: ಅಜ್ಜಂಪುರ ಹತ್ರ ಬರುತ್ತಾ ಸರ್ ಅದು? ಮೇಲ್ಕೋಟೆ ನಾರಾಯಣ ಸ್ವಾಮಿದ ಅಲ್ವಾ? ಬೇರೆ
1: ಅಲ್ಲ ಮೇಡಮ್, ಇದು ಇಲ್ಲಿ ಶಿರಾ ತಾಲೂಕು ಏರೂರು ಮೇಡಮ್.
0: ಓಕೆ, ಅಲ್ಲಿ ಬರುತ್ತಾ? ಓಕೆ ಓಕೆ.

0: ಇರ್ಲಿಲ್ಲ. ಬೆಳಗಿನ ಜಾವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಗರದಲ್ಲಿ ಸಾರ್ವಜನಿಕರ ಸುರಕ್ಷತೆ ಮತ್ತು ಸುಗಮ ಸಂಚಾರಕ್ಕೆ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಇಲಾಖೆ ಮಹತ್ವದ ಕ್ರಮ ಕೈಗೊಂಡಿದೆ. ಜಿಲ್ಲಾ ಸಭಾಂಗಣದಲ್ಲಿ ಶಿವಮೊಗ್ಗ ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕ ಸಂಜೀವ್ ಕುಮಾರ್ ಅವರ ನೇತೃತ್ವದಲ್ಲಿ ಸಿಟಿ ಬಸ್ ಮಾಲೀಕರು, ಚಾಲಕರು ಮತ್ತು ನಿರ್ವಾಹಕರ ವಿಶೇಷ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಸಾರ್ವಜನಿಕ ಹಿತಾದೃಷ್ಟಿಯಿಂದ ಪ್ರಮುಖ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಲಾಯಿತು. ಎಲ್ಲ ಸಿಟಿ ಬಸ್ಗಳಲ್ಲಿ ಕಡ್ಡಾಯವಾಗಿ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಬೇಕು, ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಮತ್ತು ನಿಗದಿತ ಬಸ್ ನಿಲ್ದಾಣದಲ್ಲೇ ಪ್ರಯಾಣಿಕರನ್ನು ಹತ್ತಿಸಬೇಕು ಹಾಗೂ ಇಳಿಸಬೇಕು. ಅನುಚಿತ ವರ್ತನೆ, ಚಾಲನೆ ವೇಳೆ ಮೊಬೈಲ್ ಬಳಕೆ ಹಾಗೂ ಅಸಭ್ಯ ಹಾಡುಗಳ ಪ್ರಸಾರದ ವಿರುದ್ಧ ಸಾರ್ವಜನಿಕರು ತಕ್ಷಣ ದೂರು ನೀಡಲು ಅನುವಾಗುವಂತೆ ಪಬ್ಲಿಕ್ ಐ, ಸಂಚಾರ ಪೊಲೀಸ್ ಸಹಾಯವಾಣಿ ಮತ್ತು ತುರ್ತು ಸಂಖ್ಯೆ 112 ಒಳಗೊಂಡ ಜಾಗೃತಿ ಪೋಸ್ಟರ್ಗಳನ್ನು ಬಸ್ಗಳಲ್ಲಿ ಕಡ್ಡಾಯವಾಗಿ ಪ್ರದರ್ಶಿಸಲು ಸೂಚನೆ ನೀಡಿದರು. ಸಾರ್ವಜನಿಕರ ಸುರಕ್ಷತೆಯೇ ನಮ್ಮ ಆದ್ಯತೆ, ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಪೊಲೀಸ್ ಇಲಾಖೆ ಎಚ್ಚರಿಸಿದೆ. ಇನ್ನು ಸಭೆಯಲ್ಲಿ ಸಂಚಾರ ಪೊಲೀಸ್ ಇನ್ಸ್ಪೆಕ್ಟರ್ ದೇವರಾಜ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ. ಕೋಣಂದೂರಿನ ರಾಷ್ಟ್ರೀಯ ವಸತಿ ಶಾಲೆಯಲ್ಲಿ ಮಲೆನಾಡು ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಲೆಯ ಪ್ರಾಂಶುಪಾಲ ಕೆಎಸ್ ವಾಸುದೇವ ಅವರು, ಮಲೆನಾಡು ನಾಡಿಗೆ ಅನೇಕ ಶ್ರೇಷ್ಠ ವ್ಯಕ್ತಿಗಳನ್ನು ನೀಡಿದೆ. ನಮ್ಮ ಶಾಲೆ ಮಲೆನಾಡಿನಲ್ಲಿದ್ದರೂ ರಾಜ್ಯದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಮಲೆನಾಡಿನ ಸಂಸ್ಕೃತಿ ಹಾಗೂ ಸವಿರುಚಿಗಳನ್ನು ಅನುಭವಿಸುತ್ತಿದ್ದಾರೆ ಎಂದು ಹೇಳಿದರು. ವಿದ್ಯಾರ್ಥಿಗಳು ತಮ್ಮ ಪೋಷಕರೊಂದಿಗೆ ಒಂದು ದಿನ ಮಲೆನಾಡಿನ ಸಣ್ಣ ಹಳ್ಳಿಗೆ ಭೇಟಿ ನೀಡಿ ಅಲ್ಲಿನ ಜನರ ಜೀವನ ಶೈಲಿ, ಸಂಸ್ಕೃತಿ ಹಾಗೂ ಪರಿಸರವನ್ನು ಅವಲೋಕಿಸಬೇಕು ಎಂದು ಕರೆ ನೀಡಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಪ್ರೊಫೆಸರ್ ವೆಂಕಟಗಿರಿ ಎಚ್ಪಿ ಮಾತನಾಡಿ, ಮಲೆನಾಡಿನಲ್ಲಿ ಹುಟ್ಟಿರುವ ನಾನು ಪುಣ್ಯವಂತ, ಕೃಷಿಕನಾಗಿರುವ ನನಗೆ ಈ ಹಬ್ಬದಲ್ಲಿ ಭಾಗವಹಿಸುವ ಮೂಲಕ ಬಾಲ್ಯದ ನೆನಪುಗಳು ಮರುಕಳಿಸಿದವು. ಮಲೆನಾಡಿನ ಹಂಚಿನ ಮನೆಗಳು, ನಿರಂತರ ಸುರಿಯುವ ಮಳೆ ಹಾಗೂ ಪ್ರಕೃತಿಯ ಸೊಬಗು ಮನಸ್ಸನ್ನು ಮತ್ತೆ ಬಾಲ್ಯದ ದಿನಗಳಿಗೆ ಕರೆದೊಯ್ಯಿತು ಎಂದು ಹೇಳಿದರು. ಪಿಯು ವಿಭಾಗದ ಮುಖ್ಯಸ್ಥ ಬಿಕೆ ಪ್ರಫುಲ್ಲ ಅವರು, ಮಕ್ಕಳನ್ನು ಯಾವುದೇ ಒತ್ತಡವಿಲ್ಲದೆ ಸಹಜವಾಗಿ ಬೆಳೆಯಲು ಪಾಲಕರು ಅವಕಾಶ ನೀಡಬೇಕು. ಹಿಂದೆ ನಾವು ಓದು ಮತ್ತು ಪೋಷಕರ ಒತ್ತಡವಿಲ್ಲದೆ ಬೆಳೆದಿದ್ದೆವು. ಇಂದು ಮಲೆನಾಡು ಕೂಡ ಅಂದಿನ ಮಲೆನಾಡಾಗಿ ಉಳಿದಿಲ್ಲ, ನಾವೀನ್ಯತೆಯತ್ತ ಸಾಗುತ್ತಿದೆ. ಹಿಂದಿನ ಮಲೆನಾಡಿನ ಸರಳ ಜೀವನ, ಬಡತನ ಹಾಗೂ ಕಷ್ಟಗಳ ನಡುವೆಯೂ ಸಂತೋಷದಿಂದ ಬದುಕಿದ ದಿನಗಳು ಮರೆಯಲಾಗದ ನೆನಪುಗಳಾಗಿವೆ ಎಂದು ತಮ್ಮ ಬಾಲ್ಯದ ಅನುಭವಗಳನ್ನು ಹಂಚಿಕೊಂಡರು. ಮುಂದಿನ ವಿವರ. ಶ್ರೀ ಕಾಳಿಕಾ ಪರಮೇಶ್ವರಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಜುಲೈ 17 ಬೆಳಗ್ಗೆ 8:30 ಕಾಳಿಕಾ ಪರಮೇಶ್ವರಿ ದೇವಿಗೆ 101 ಲೀಟರ್ ಹಾಲಿನ ಅಭಿಷೇಕ ಮಾಡಲಾಗುವುದು. ಮಧ್ಯಾಹ್ನ 12:30 ಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ಇರಲಿದೆ ಎಂದು ಅಧ್ಯಕ್ಷ ಎಸ್ ರಮೇಶ್ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಕೊಂಕಣಿ ಭಾಷೆಯನ್ನು ಮುಂದಿನ ಪೀಳಿಗೆಗೆ ಒಯ್ಯುವ ಕೆಲಸವಾಗಬೇಕು ಎಂದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಶರದ ಚಂದ್ರ ಶಣೈ ತಿಳಿಸಿದರು. ಇಲ್ಲಿನ ಸಂತ ಜೋಸೆಫರ ಸಮುದಾಯ ಭವನದಲ್ಲಿ ಭಾನುವಾರ ಅಖಿಲ ಭಾರತೀಯ ಕೊಂಕಣಿ ಪರಿಷತ್ ವತಿಯಿಂದ ಆಯೋಜಿಸಿದ್ದ ಸಂಸ್ಥಾಪನಾ ದಿನಾಚರಣೆ ಹಾಗೂ ಕೊಂಕಣಿ ಭಾಷಿಕರ ಸಮಾವೇಶವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ದೇಶಾದ್ಯಂತ ಕೊಂಕಣಿ ಭಾಷಿಕರು ಇದ್ದು ಬೇರೆ ಬೇರೆ ಭಾಗಗಳಲ್ಲಿ ಹಂಚಿ ಹೋಗಿದ್ದಾರೆ. ಸಾಹಿತ್ಯ, ಶಿಕ್ಷಣ, ರಂಗಭೂಮಿ, ಸಾಂಸ್ಕೃತಿಕ ವಲಯಗಳಲ್ಲಿ ನಮ್ಮವರು ಹಂಚಿ ಹೋಗಿದ್ದಾರೆ. ಅವರನ್ನು ಸಂಘಟಿಸುವ ಮಹತ್ತರ ಕಾರ್ಯವನ್ನು ಇಂತಹ ಸಮಾವೇಶಗಳು ಮಾಡುತ್ತೇವೆ. ಭಾಷಾ ಬೆಳವಣಿಗೆಗೆ ಇಂತಹ ಸಮಾವೇಶಗಳು ಹೆಚ್ಚಿನ ಪ್ರಾಸ್ತವ್ಯ ನೀಡುತ್ತವೆ. ಭಾಷೆ ಉಳಿದಾಗ ಮಾತ್ರ ನಾವು ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ನಮ್ಮ ಭಾಷೆಯನ್ನು ಹೆಮ್ಮೆಯಿಂದ ಬೆಳೆಸಿ ಉಳಿಸುವ ಕೆಲಸ ಮಾಡೋಣ ಎಂದು ತಿಳಿಸಿದರು. ದಿಕ್ಸೂಜಿ ಭಾಷಣ ಮಾಡಿದ ಕವಿ ಟಾಯನ್ಸ್ ನೋರೋನ್ಹಾ ಕೊಂಕಣಿ ಭಾಷೆಗೆ 1200 ವರ್ಷಗಳ ಇತಿಹಾಸ ಇದೆ ಎಂದು ಹೇಳಲಾಗುತ್ತದೆ. ಬೇರೆ ಬೇರೆ ಕಾರಣಗಳಿಂದ ಕೊಂಕಣಿ ಭಾಷೆ ಮಾತನಾಡುವವರು ಹರಿದು ಹಂಚಿ ಹೋಗಿದ್ದಾರೆ. ಅವರನ್ನು ಸಂಘಟಿಸಬೇಕು ಎನ್ನುವ ಉದ್ದೇಶದಿಂದ ಕೊಂಕಣಿ ಪರಿಷತ್ ಕೊಂಕಣಿ ಭಾಷೆ ಮಾತನಾಡುವವರು ಹೆಚ್ಚು ಇರುವ ಪ್ರದೇಶಗಳಲ್ಲಿ ಸಮಾವೇಶ ನಡೆಸಿಕೊಂಡು ಬರುತ್ತಿದೆ. ಭಾಷೆ ನಾಗರಿಕತೆಯ ಸಂಕೇತವಾಗಿದ್ದು ಭಾಷಾ ಬಳಕೆ ಹೆಚ್ಚಿಸಿದಷ್ಟು ಅದು ಜನಸಮೂಹದ ನಡುವೆ ಹೆಚ್ಚು ಪ್ರಚಲಿತಕ್ಕೆ ಬರುತ್ತದೆ. ಕ್ಯಾಥೋಲಿಕ್, ಜೆಎಸ್ಬಿ, ದೈವಜ್ಞ, ಚಾರೋಡಿ ಸೇರಿ ಬೇರೆ ಬೇರೆ ಸಮುದಾಯಗಳಲ್ಲಿ ಕೊಂಕಣಿ ಮಾತನಾಡುತ್ತಾರೆ. ಅವರಲ್ಲಿರುವ ಪ್ರತಿಭೆಗಳನ್ನು ಗುರುತಿಸುವ ಕೆಲಸ ಸಹ ನಡೆಯುತ್ತಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಪುಂಡಲೀಕ್ ನಾಯಕ್ ಅವರ ಜೀವಮಾನದ ಸಾಧನೆಗಾಗಿ ಮಾಧವ ಮಂಜುನಾಥ ಶಾನಭೋಗ್ ಜೀವನ ಗೌರವ ಪುರಸ್ಕಾರ ಪ್ರದಾನ ಮಾಡಲಾಯಿತು. ವೇದಿಕೆಯಲ್ಲಿ ಚೇತನ್ ಆಚಾರ್ಯ, ಮರಿಯಾ ಲೀಮಾ ಹಾಜರಿದ್ದರು. ನಂತರ ನಡೆದ ಚರ್ಚಾಗೋಷ್ಠಿಯಲ್ಲಿ ಜೇಮ್ಸ್ ಪೀಟರ್ ಡಿಸೋಜಾ, ಮೋಹನ್ ಕೇಶವ್ ಶೇಟ್, ವೆಂಕಟೇಶ್ ಪ್ರಭು, ಕೃಷ್ಣಮೂರ್ತಿ ವಾಮನಾಚಾರ್ ಭಾಗವಹಿಸಿದ್ದರು. ಮುಂದಿನ ವಿವರ. ಜಿಲ್ಲೆಯ ರೈತ ಬಾಂಧವರಿಗಾಗಿ 2026-27 ಸಾಲಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆಯನ್ನು ಜಾರಿಗೊಳಿಸಲಾಗಿದ್ದು, ಸರ್ಕಾರದಿಂದ ಹೋಬಳಿ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟದ ಬೆಳೆಗಳ ಅಧಿಸೂಚನೆ ಹೊರಡಿಸಲಾಗಿದೆ. ಸರ್ಕಾರದಿಂದ ಆಯ್ಕೆಯಾದ ಅಗ್ರಿಕಲ್ಚರಲ್ ಇನ್ಶೂರೆನ್ಸ್ ಕಂಪನಿಯ ಸಹಯೋಗದೊಂದಿಗೆ ಜಿಲ್ಲೆಯಲ್ಲಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಮುಂಗಾರು ಹಂಗಾಮಿಗೆ ಜಿಲ್ಲೆಯ ಆಯ್ದ ಭಾಗಗಳಲ್ಲಿ ಈ ಬೆಳೆಗಳಿಗೆ ವಿಮೆ ಸೌಲಭ್ಯ ದೊರೆಯಲಿದೆ. ಹೋಬಳಿ ಮಟ್ಟಕ್ಕೆ ರಾಗಿ, ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಭತ್ತ, ಮುಸುಕಿನ ಜೋಳ ಮತ್ತು ರಾಗಿ. ಬೆಳೆ ಸಾಲ ಪಡೆದ ಹಾಗೂ ಪಡೆಯದ ಉಭಯ ರೈತರು ಈ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಅವಕಾಶವಿದ್ದು, ಬಿತ್ತನೆ ಅಥವಾ ನಾಟಿ ಮಾಡುವುದಕ್ಕಿಂತ ಮುಂಚಿತವಾಗಿಯೇ ನೋಂದಾಯಿಸಬಹುದಾಗಿದೆ. ಮುಂದಿನ ವಿವರ. ಕಾಲತೀತ ದೃಷ್ಟಿಕೋನದಿಂದ ಬದುಕನ್ನು ಅವಲೋಕಿಸಿ ಪ್ರತಿಯೊಂದು ವಿಚಾರವನ್ನು ವಿವೇಕದ ತಕ್ಕಡಿಯಲ್ಲಿ ತೂಗಿ ಪ್ರಶ್ನಿಸುವ ಮನೋಭಾವವೇ ಕುವೆಂಪು ಅವರ ಚಿಂತನೆಯ ಸಾರವಾಗಿದ್ದು, ಅದನ್ನು ಯುವ ಸಮೂಹ ಅಳವಡಿಸಿಕೊಳ್ಳಬೇಕು ಎಂದು ಲೇಖಕ ಬಿದರಗೂಡು ನಾಗೇಶ್ ಹೇಳಿದರು. ನಗರದ ಎಚ್ಎಸ್ ರುದ್ರಪ್ಪ ರಾಷ್ಟ್ರೀಯ ಪದವಿ ಪೂರ್ವ ಕಾಲೇಜಿನಲ್ಲಿ ಶುಕ್ರವಾರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ವತಿಯಿಂದ ಏರ್ಪಡಿಸಿದ್ದ ದಿವಂಗತ ಡಿಆರ್ ರತ್ನಾಕರ ಸ್ಮಾರಕ ದತ್ತಿ ದಾನಿಗಳಾದ ಅಮರೇಂದ್ರ ಕಿರೀಟಿ ಅವರ ಆಶಯದಂತೆ ಯುವಜನತೆಗೆ ವೈಚಾರಿಕ ಜಾಗೃತಿಗಾಗಿ ಕುವೆಂಪು ಕರೆ ವಿಷಯದ ಕುರಿತು ದತ್ತಿ ಉಪನ್ಯಾಸದಲ್ಲಿ ಮಾತನಾಡಿದರು. ಕುವೆಂಪು ಅವರು ಯುವಜನತೆಗೆ ನೀಡಿದ ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ ಎಂಬ ಕರೆ ಕೇವಲ ಘೋಷವಾಕ್ಯವಲ್ಲ, ಅದು ಸ್ವತಂತ್ರ ಚಿಂತನೆಯ ಬದುಕಿನ ದಿಕ್ಸೂಜಿ. ನಮ್ಮ ಬುದ್ಧಿಗೆ ಕಟ್ಟಿಹಾಕಿರುವ ಮಿತಿಗಳನ್ನು ಮೀರಿ ಯೋಚಿಸುವ ಧೈರ್ಯ ಬೆಳೆಸಿಕೊಳ್ಳಬೇಕು. ಅವಿವೇಕ ಮತ್ತು ಮೌಢ್ಯಗಳಿಂದ ಆವರಿಸಿರುವ ಮನಸ್ಥಿತಿಯಿಂದ ಸಮಾಜ ಹೊರಬರಬೇಕಾದ ಕಾಲ ಇದು. ಧಾರ್ಮಿಕ ಆಚರಣೆಗಳು ಮಾನವನ ಬದುಕಿನಲ್ಲಿ ಸಂಭ್ರಮ ಮತ್ತು ಸಹಬಾಳ್ವೆಯ ಸಂಕೇತವಾಗಬೇಕು.
ಕಾಲಾತೀತ ದೃಷ್ಟಿಯಿಂದ ಯೋಚಿಸುವ, ಪ್ರತಿಯೊಂದು ವಿಚಾರವನ್ನು ಪ್ರಶ್ನಿಸುವ ಮನೋವೃತ್ತಿಯೇ ಕುವೆಂಪು ಅವರ ಚಿಂತನೆಯ ಸಾರ ಎಂದು ಹೇಳಿದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಗುಡ್ಡೇಕಲ್ ಬಾಲಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆಗಸ್ಟ್ 6ರಂದು ಭರಣಿ ಮತ್ತು 7ರಂದು ಆಡಿಕೃತಿಕೆ ಜಾತ್ರೆ ನಡೆಸಲು ತೀರ್ಮಾನಿಸಲಾಗಿದೆ. ಆಡಿಕೃತಿಕೆ ಜಾತ್ರೆಯು ಸುಮಾರು ದಶಕಗಳಿಂದಲೂ ನಡೆಯುತ್ತಾ ಬಂದಿದೆ. ಈ ಜಾತ್ರೆಗೆ ಹಲವು ರಾಜ್ಯ, ಜಿಲ್ಲೆ, ತಾಲೂಕುಗಳಿಂದ ಭಕ್ತಾದಿಗಳು ಹರಕೆ ಸಲ್ಲಿಸಲು ಕಾವಾಡಿಗಳು ಮತ್ತು ವೇಲುಗಳನ್ನು ತೆಗೆದುಕೊಂಡು ಬಂದು ಹರಕೆ ಸಲ್ಲಿಸುವುದು ವಾಡಿಕೆಯಲ್ಲಿರುತ್ತದೆ ಎಂದು ಕಾರ್ಯದರ್ಶಿ ಎಂ ಲೋಕೇಶ್ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಕಳೆದ 10 ದಿನಗಳಿಂದ ಶಿವಮೊಗ್ಗದಲ್ಲಿ ನಡೆದ ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ನಡೆದ ನಾಗರಿಕ ಬಂದೂಕು ತರಬೇತಿ ಶಿಬಿರವು ಸುಮಾರು 450 ಜನ ಶಿಬಿರಾರ್ಥಿಗಳು ಸೇರಿ ನಡೆದ ಸಮಾರಂಭದಲ್ಲಿ ಇಂಟರ್ನಲ್ ಪರೀಕ್ಷೆಯಲ್ಲಿ ಹಾಗೂ ಟೀಮ್ ಲೀಡರ್ಶಿಪ್ ಕಾರ್ಯಕ್ರಮದ ಆಯೋಜನೆಯಲ್ಲಿ ಮುಖ್ಯ ಪಾತ್ರ ವಹಿಸಿದ ತೀರ್ಥಹಳ್ಳಿಯ ಅಶ್ವಲ್ ಜಾನ್ಸನ್ ಅರೋಸ್ ಪ್ರಥಮ ಬಹುಮಾನ ಗಳಿಸಿದ್ದು, ಶಿವಮೊಗ್ಗ ಪೊಲೀಸ್ ಭವನದಲ್ಲಿ ಶನಿವಾರ ನಡೆದ ಸಮಾರೋಪ ಸಮಾರಂಭದ ಕಾರ್ಯಕ್ರಮದಲ್ಲಿ ಪ್ರಥಮ ಬಹುಮಾನ ವಿಜೇತ ಅಶ್ವಲ್ ಜಾನ್ಸನ್ ಅರೋಜಾ ಅವರಿಗೆ ಜಿಲ್ಲಾ ರಕ್ಷಣಾಧಿಕಾರಿ ನಿಖಿಲ್ ಬಿ ರವರು ಬಹುಮಾನವನ್ನು ವಿತರಿಸಿದರು. ಸಮಾರಂಭದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕಾರ್ಯಪ್ಪರವರು, ಡಿವೈಎಸ್ಪಿ ದಿಲೀಪ್ ಎಸ್ವಿ, ರಿಸರ್ವ್ ಪೊಲೀಸ್ ಇನ್ಸ್ಪೆಕ್ಟರ್ ಸೋಮಶೇಖರಪ್ಪ ಯುವರಾಜ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಕೆಟಿ ಗುರುರಾಜ್, ತರಬೇತಿ ನೀಡಿದ ಸುಭಾಷ್ ಚಂದ್ರ, ಮಹೇಶ್ ಎನ್ಟಿ, ಕರಿಬಸವರಾಜು ಅರಸ್, ಪ್ರವೀಣ್ ಬಿಎನ್, ಲಕ್ಷ್ಮೀಕಾಂತ್, ರಾಘವೇಂದ್ರ ಹಾಗೂ ವಿಜಯಕುಮಾರ್ ಇನ್ನಿತರ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಅಶ್ವಲ್ ರವರು 10 ದಿನಗಳ ನಡೆದ ಯಶಸ್ವಿ ಕಾರ್ಯಕ್ರಮದಲ್ಲಿ ಟೀಮ್ ಲೀಡರ್ಶಿಪ್ ಸಮಾರೋಪ ಕಾರ್ಯಕ್ರಮದಲ್ಲಿ ಅತಿಥಿಗಳ ಸ್ವಾಗತ ಮತ್ತು ಗೌರವ ಸಲ್ಲಿಕೆ ಮತ್ತು ಕಾರ್ಯಕ್ರಮವನ್ನು ನಿರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಬಹುಮಾನ ವಿಜೇತ ಅಶ್ವಲ್ ಜಾನ್ಸನ್ ಅರೋಜಾ ರವರು ತೀರ್ಥಹಳ್ಳಿ ಪುರಸಭೆಯ ಮಾಜಿ ಉಪಾಧ್ಯಕ್ಷ ಹಾಗೂ ಪತ್ರಕರ್ತ ಲಿಯೋ ಅರೋಜಾ ಹಾಗೂ ಪಂಚಾಯತ್ ಇಲಾಖೆಯ ಅಧಿಕಾರಿ ಭಾರತೀರವರ ಪುತ್ರರಾಗಿರುತ್ತಾರೆ. ಅಶ್ವಲ್ ರವರು ನಾಗರಿಕ ಬಂದೂಕು ತರಬೇತಿ ಶಿಬಿರದಲ್ಲಿ ಪ್ರಥಮ ಬಹುಮಾನ ಪಡೆದ ಯಶಸ್ವಿ ತೀರ್ಥಹಳ್ಳಿಗೆ ಕೀರ್ತಿ ತಂದಂತಾಗಿದೆ. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ?
4: ನಿಲ್ಲಿ ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
5: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
4: ಕೆಎಂಎಸ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
6: ಬಳಸಿ ಪರಿಶುದ್ಧ ನಂದಿನಿ.
7: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೇ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನ ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಮ್ಯಾಟರ್ ತುಂಬಾ ಸೀರಿಯಸ್ ಆಗಿದೆ, ಆದ್ರೆ ನಾನು ಹೇಳೋ ರೀತಿ ಮಾತ್ರ ಪಕ್ಕಾ ಲೋಕಲ್ ಆಗಿರುತ್ತೆ ಅಂತಾನೆ ಅನ್ಕೊಳ್ಳಿ. ನಾವು ಪ್ರತಿದಿನ ಫೋನಿಗೆ ಚಾರ್ಜ್ ಇಲ್ಲ ಅಂತಂದ್ರೆ ಪೇಚಾಡ್ತೀವಿ ಅಲ್ವಾ? ಆದ್ರೆ ನಮ್ಮ ಭೂಮಿ ತಾಯಿಗೆ ಚಾರ್ಜ್ ಖಾಲಿ ಆಯ್ತು ಅಂತಂದ್ರೆ ಏನ್ ಮಾಡೋದು? ಎಸ್, ಇವತ್ತು ನಾವು ಮಾತನಾಡ್ತಾ ಇರೋದು ನಮ್ಮ ಲೈಫ್ ಲೈನ್ಸ್, ಅಂದ್ರೆ ಕರೆಂಟ್ ಮತ್ತು ನೀರಿನ ಉಳಿತಾಯದ ಬಗ್ಗೆ. ಸೊ ಸ್ನೇಹಿತರೆ, ಇವತ್ತು ನಾನು ಒಂದು ಸಣ್ಣ ಮಿಸ್ಟೇಕ್ ಸರಿ ಮಾಡೋದಕ್ಕೆ ಬಂದಿದ್ದೀನಿ. ನಾವೆಲ್ಲ ಮೊಬೈಲ್ ಡೇಟಾ ಖಾಲಿಯಾದ್ರೆ ಅಪ್ಪಟ ಅನಾಥರಂತೆ ಫೀಲ್ ಆಗ್ತಾ ಇರ್ತೀವಿ ಅಲ್ವಾ? ಆದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮನೆಯಲ್ಲಿ ನಲ್ಲಿಯಲ್ಲಿ ನೀರ್ ಬರ್ತಾ ಇಲ್ಲ, ಸ್ವಿಚ್ ಹಾಕಿದ್ರೆ ಕರೆಂಟ್ ಇರೋದಿಲ್ಲ, ಲೈಫ್ ಹೇಗಿರುತ್ತೆ ಅಂತ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವತ್ತು ನಾವು ಸೇವ್ ಮಾಡ್ತಾ ಇರೋ ಪ್ರತಿ ಹನಿ ಮತ್ತು ಪ್ರತಿ ಯೂನಿಟ್ ನಮ್ಮ ಫ್ಯೂಚರ್ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಂತೆ. ಸ್ನೇಹಿತರೆ, ನಿಮಗ್ ಗೊತ್ತಾ, ಒಂದು ನಲ್ಲಿಯಿಂದ ಪ್ರತಿ ಸೆಕೆಂಡ್ಗೆ ಒಂದು ಹನಿ ನೀರು ಸೋರ್ತಾ ಇದ್ರೆ ಒಂದು ವರ್ಷಕ್ಕೆ ಸುಮಾರು 11,000 ಲೀಟರ್ ನೀರು ವ್ಯರ್ಥವಾಗುತ್ತೆ. ಇದು ಒಂದು ಸಣ್ಣ ಕುಟುಂಬಕ್ಕೆ ಒಂದು ವರ್ಷಕ್ಕೆ ಬೇಕಾಗುವ ಕುಡಿಯುವ ನೀರಿಗಿಂತ ಹೆಚ್ಚು ಅಂತಾನೆ ಹೇಳ್ಬಹುದು. ಸ್ನೇಹಿತರೆ, ನಗರ ಪ್ರದೇಶಗಳಲ್ಲಿ ನೀರು ಪೋಲಾಗುವ ರೀತಿಗಳು ನಮಗೆ ಮೇಲ್ನೋಟಕ್ಕೆ ಕಾಣಿಸೋದಿಲ್ಲ. ಅಂಕಿಅಂಶಗಳ ಪ್ರಕಾರ ಗ್ರಾಮೀಣ ಭಾಗಕ್ಕಿಂತ ನಗರದಲ್ಲೇ ತಲವಾರು ನೀರಿನ ಪೋಲ್ ಹೆಚ್ಚು ಅಂತಾನೆ ಹೇಳಬಹುದು. ನಗರ ವಾಸಿಗಳು ಹೇಗೆ ಅರಿವಿಲ್ಲದೆ ನೀರನ್ನ ವ್ಯರ್ಥ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ನಗರಗಳಲ್ಲಿ ಆಧುನಿಕ ಜೀವನ ಶೈಲಿಯೇ ನೀರಿನ ಪೋಲಿಗೆ ಪ್ರಮುಖ ಕಾರಣ ಅಂತಾನೆ ಹೇಳ್ಬಹುದು. ಒಂದು ಸಾಮಾನ್ಯ ಶವರ್ ಅಡಿಯಲ್ಲಿ 10 ನಿಮಿಷ ಸ್ನಾನ ಮಾಡಿದ್ರೆ ಸುಮಾರು 100-150 ಲೀಟರ್ ನೀರು ಖಾಲಿಯಾಗಿರುತ್ತೆ. ಅದೇ ಒಂದು ಬಕೆಟ್ ನೀರು ಬಳಸಿದ್ರೆ ಕೇವಲ 20 ಲೀಟರ್ನಲ್ಲಿ ಸ್ನಾನ ಮುಗಿಸ್ಬಹುದು. ಏನಂತೀರಾ? ಹಾಗೆ ಸ್ನೇಹಿತರೆ, ಹಲ್ಲುಜ್ಜುವಾಗ ಅಥವಾ ಶೇವಿಂಗ್ ಮಾಡುವಾಗ ನಲ್ಲಿ ಓಪನ್ ಮಾಡಿ ಶೇವ್ ಮಾಡ್ತಾ ಇರ್ತಾರೆ ಅಥವಾ ಬ್ರಷ್ ಮಾಡ್ತಾ ಇರ್ತಾರೆ. ಇದ್ರಿಂದ ಪ್ರತಿ ನಿಮಿಷಕ್ಕೆ 5-10 ಲೀಟರ್ ಶುದ್ಧ ನೀರು ಚರಂಡಿಗೆ ಪಾಲಾಗುತ್ತೆ. ಹಾಗೆ ಐಷಾರಾಮಿ ಅಪಾರ್ಟ್ಮೆಂಟ್ಗಳಲ್ಲಿ, ಲಕ್ಷುರಿ ಅಪಾರ್ಟ್ಮೆಂಟ್ಸ್ಗಳಲ್ಲಿ ಬಾತ್ ಟಬ್ ತುಂಬಿಸೋದಕ್ಕೆ ಸುಮಾರು 800-300 ಲೀಟರ್ನಷ್ಟು ನೀರು ಬೇಕಾಗಿರುತ್ತೆ. ಇದು ಒಬ್ಬ ವ್ಯಕ್ತಿಯ 2 ದಿನದ ಎರಡು ದಿನದ ಬಳಕೆಗೆ ಸಮ ಅಂತಾನೆ ಹೇಳಬಹುದು. ಹಾಗೆ ಸ್ನೇಹಿತರೆ, ಅಡುಗೆ ಮನೆ ಮತ್ತು ಪಾತ್ರೆ ತೊಳೆಯುವ ಸಮಯದಲ್ಲಿ ಪಾತ್ರೆಗಳನ್ನು ಒಂದೊಂದಾಗಿ ಹರಿಯುವ ನೀರಿನ ಕೆಳಗೆ ಹಿಡಿದು ತೊಳೆಯೋದ್ರಿಂದ ಅತಿಯಾದ ನೀರು ವ್ಯರ್ಥವಾಗುತ್ತೆ. ಪಾತ್ರೆ ತೊಳೆಯುವ ಮೆಷಿನ್ ಸರಿಯಾಗಿ ಬಳಸದಿದ್ರೆ ಅಥವಾ ಅರ್ಧ ತುಂಬಿದ ಮೆಷಿನ್ ಓಡಿಸಿದ್ರೆ ನೀರು ಪೋಲಾಗುತ್ತೆ. ನಂತರ ತರಕಾರಿಗಳನ್ನ ನಲ್ಲಿಯ ಕೆಳಗೆ ಹಿಡಿದು ತೊಳೆಯುವ ಬದಲು ಒಂದು ಪಾತ್ರೆಯಲ್ಲಿ ನೀರು ತುಂಬಿಸಿ ತೊಳೆದ್ರೆ 80% ನೀರು ಉಳಿಸಬಹುದು ಅಂತಾನೆ ಹೇಳ್ಬಹುದು. ಇನ್ನ ವಾಹನಗಳ ಅತಿರೇಕದ ಸ್ವಚ್ಛತೆ, ಟ್ಯಾಂಕಲ್ ನೀರ್ ಹೇಗೂ ಇದೆ, ನಮ್ಮ ಕಾರು ಬೈಕುಗಳನ್ನ ವಾಶ್ ಮಾಡೋಣ ಅಂತ ಹೇಳಿ ಸಿಕ್ಕಾಪಟ್ಟೆ ನೀರನ್ನ ಖರ್ಚು ಮಾಡ್ತಾರೆ. ಒಂದು ಕಾರ್ ತೊಳೆಯೋದಕ್ಕೆ ಪೈಪ್ ಬಳಸಿದ್ರೆ 300 ಲೀಟರ್ ನೀರು ಖರ್ಚಾಗುತ್ತೆ. ಅದೇ ಒಂದು ಬಟ್ಟೆ ಒಂದು ಬಕೆಟ್ ನೀರು ಬಳಸಿದ್ರೆ ಕೇವಲ 20-30 ಲೀಟರ್ ನಲ್ಲಿ ಮುಗಿಸಬಹುದು ಅಂತಾನೆ ಹೇಳ್ಬಹುದು. ಇನ್ನ ಗಾರ್ಡನಿಂಗ್ ಮತ್ತು ಹೊರಾಂಗಣದಲ್ಲಿ ಬೇಸಿಗೆಯಲ್ಲಿ ಧೂಳು ಹೋಗಲಾಡಿಸೋದಕ್ಕೆ ಅಥವಾ ತಂಪು ಮಾಡೋದಕ್ಕೆ ಮನೆ ಮುಂದಿನ ಕಾಂಕ್ರೀಟ್ ರಸ್ತೆಗೆ ಪೈಪ್ ಮೂಲಕ ನೀರು ಹಾಕೋದು ನಗರದಲ್ಲಿ ಜನರು ದೊಡ್ಡ ತಪ್ಪು ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಇದು ಕುಡಿಯುವ ನೀರಿನ ಅತಿ ದೊಡ್ಡ ದುರುಪಯೋಗ ಆಗುತ್ತೆ. ಹಾಗೆ ಸ್ನೇಹಿತರೆ, ನಗರದ ಅಲಂಕಾರಿಕ ಗಿಡಗಳಿಗೆ ಸ್ಥಳೀಯ ಗಿಡಗಳಿಗಿಂತ ಹೆಚ್ಚು ನೀರು ಬೇಕು. ಮಧ್ಯಾಹ್ನ ಬಿಸಿಲಿನಲ್ಲಿ ಗಿಡಕ್ಕೆ ನೀರು ಹಾಕೋದ್ರಿಂದ ಅರ್ಧದಷ್ಟು ನೀರು ಆವಿಯಾಗಿ ಹೋಗುತ್ತೆ. ಇನ್ನ ತಾಂತ್ರಿಕ ಸೋರಿಕೆಗಳು, ಇದರಲ್ಲಿ ಫ್ಲಷ್ ಟ್ಯಾಂಕ್ ಸೋರಿಕೆ, ಅಂದ್ರೆ ನಾವು ವಾಶ್ರೂಮ್ಗೆ ಅಂದ್ರೆ ಶೌಚಾಲಯದ ಫ್ಲಷ್ ಟ್ಯಾಂಕ್ಗಳಲ್ಲಿ ಸಣ್ಣ ಸೋರಿಕೆ ಇದ್ರು

ಕೂಡ ನಮಗೆ ತಿಳಿಯೋದಿಲ್ಲ. ಇಂತಹ ಸೋರಿಕೆಯಿಂದ ದಿನವೊಂದಕ್ಕೆ 200-500 ಲೀಟರ್ನಷ್ಟು ನೀರು ವ್ಯರ್ಥವಾಗಬಹುದು. ಇನ್ನ ಅಪಾರ್ಟ್ಮೆಂಟ್ಸ್ಗಳಲ್ಲಂತೂ ಮೋಟರ್ ಆನ್ ಮಾಡಿ ಮರ್ತ್ ಹೋಗೋದು ಸಾಮಾನ್ಯವಾಗಿರುತ್ತೆ. ಟ್ಯಾಂಕ್ ತುಂಬಿ ಹೊರಗೆ ಚೆಲ್ಲುವ ನೀರು ರಸ್ತೆ ಮೇಲೆ ನದಿಯಂತೆ ಹರಿತಾ ಇರುತ್ತೆ. ಇದಕ್ಕೆ ಆಟೋಮೆಟಿಕ್ ಕಟ್ ಆಫ್ ಸ್ವಿಚ್ ಇಲ್ಲದಿರುವುದು ಕಾರಣವಾಗಬಹುದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಆರ್ಒ ವಾಟರ್ ಪ್ಯೂರಿಫೈಯರ್ ಕೆಲವು ನಗರದ ಪ್ರತಿಯೊಂದು ಮನೆಯಲ್ಲೂ ಕೂಡ ಆರ್ಒ ಸಿಸ್ಟಮ್ನ ಬಳಸ್ತಾ ಇರ್ತಾರೆ. 1 ಲೀಟರ್ ಕುಡಿಯುವ ನೀರು ತಯಾರಿಸೋದಕ್ಕೆ ಆರ್ಒ ಸಿಸ್ಟಮ್ ಸುಮಾರು 3 ಲೀಟರ್ ನೀರನ್ನು ರಿಜೆಕ್ಟ್ ವಾಟರ್ ಆಗಿ ಹೊರಹಾಕುತ್ತೆ. ಹೆಚ್ಚಿನವರು ಈ ಪೈಪನ್ನ ನೇರವಾಗಿ ಸಿಂಕಿಗೆ ಬಿಟ್ಟಿರ್ತಾರೆ. ಇದು ನಗರದಲ್ಲಿ ಪ್ರತಿ ಗಂಟೆಗೆ 100,000 ಲೀಟರ್ನ ನೀರು ಪೋಲಾಗೋದಕ್ಕೆ ಕಾರಣವಾಗಿರುತ್ತೆ. ಹಾಗೆ ಸ್ನೇಹಿತರೆ, ನಗರದ ರಸ್ತೆಗಳಲ್ಲಿ ಮುಖ್ಯ ಪೈಪ್ ಲೈನ್ಗಳು ಒಡೆದಾಗ 1,000 ಲೀಟರ್ ನೀರು ರಸ್ತೆಯಲ್ಲಿ ಹರಿಯುತ್ತೆ. ಇದನ್ನು ನೋಡಿ ಸಂಬಂಧಪಟ್ಟ ಇಲಾಖೆಗೆ ತಿಳಿಸೋದಕ್ಕೆ ಜನರು ಆಲಸ್ಯ ತೋರಿಸ್ತಾರೆ, ಅಥವಾ ರಿಪೇರಿ ವಿಳಂಬವಾಗುವುದು ಕೂಡ ದೊಡ್ಡ ಸಮಸ್ಯೆಯಾಗಿದೆ ಅಂತಾನೆ ಹೇಳಬಹುದು. ಸ್ನೇಹಿತರೆ ಕೇಳಿಸ್ಕೊಂಡ್ರಿ ಅಲ್ವಾ, ನಗರ ವಾಸಿಗಳು ಹೇಗೆ ಅರಿವಿಲ್ಲದೆ ನೀರನ್ನ ವ್ಯರ್ಥ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ಈಗಷ್ಟೇ ತಿಳಿಸಿದ್ದಾಯ್ತು. ಹಾಗಾದ್ರೆ ಇನ್ನ ಮುಂದಿನ ಭಾಗದಲ್ಲಿ ನೀರು ಪೋಲಾಗೋದನ್ನ ತಡೆಯೋದಕ್ಕೆ ಯಾವ ರೀತಿಯ ವಾಟರ್ ಸೇವಿಂಗ್ಸ್ ಗ್ಯಾಜೆಟ್ಸ್ ಬಳಸಬಹುದು ಅನ್ನೋ ಮಾಹಿತಿಯನ್ನ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಈಗ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾರ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕರೆಂಟ್ ಹಾಗೆ ನೀರಿನ ಉಳಿತಾಯದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಇದಾಗಿದೆ. ಸ್ನೇಹಿತರೆ, ಸಿಟಿ ಮಂದಿ ಅಂತಂದ್ರೆ ಸ್ಮಾರ್ಟ್ ಅಂತ ಅನ್ಕೊಂಡಿರ್ತೀವಿ, ಆದ್ರೆ ನೀರಿನ ಮ್ಯಾಟರ್ನಲ್ಲಿ ನಾವೇ ದೊಡ್ಡ ಅನ್ಎಜುಕೇಟೆಡ್ ತರ ಮಾಡ್ತೀವಿ. ನಾವು ಕುಡಿಯೋ ಕಾಫಿಗಿಂತ ನಾವು ವೇಸ್ಟ್ ಮಾಡೋ ನೀರು ಜಾಸ್ತಿ ಆಗ್ತಾ ಇದೆ. ಇವತ್ತು ನಮಗೆ ನಲ್ಲಿ ತಿರುಗಿಸಿದ್ರೆ ನೀರು ಬರುತ್ತೆ, ಆದ್ರೆ ಇದೇ ರೀತಿ ನೀರನ್ನ ವೇಸ್ಟ್ ಮಾಡ್ತಾ ಇದ್ರೆ ಮುಂದೊಂದು ದಿನ ಎಟಿಎಂ ನಲ್ಲಿ ದುಡ್ಡು ಡ್ರಾ ಮಾಡಿದ ಹಾಗೆ ವಾಟರ್ ಟ್ಯಾಂಕ್ ಹತ್ರ ಸಾಲು ನಿಂತು ಲೀಟರ್ ಲೆಕ್ಕದಲ್ಲಿ ನೀರು ತರಬೇಕಾಗುತ್ತೆ. ಹಾಗಾಗಿ ಈ ರೀತಿ ಆಗ್ಬಾರ್ದು ಅಂತಂದ್ರೆ ನೀರು ಪೋಲಾಗದಂತೆ ತಡೆಯೋದಕ್ಕೆ ಯಾವ ರೀತಿಯ ವಾಟರ್ ಸೇವಿಂಗ್ಸ್ ಗ್ಯಾಜೆಟ್ಸ್ ಗಳನ್ನ ಬಳಸಬಹುದು, ನೀರನ್ನ ಹೇಗೆ ಉಳಿತಾಯದಿಂದ ಬಳಸಬಹುದು ಅನ್ನೋದ್ರ ಬಗ್ಗೆ ನಾನೀಗ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಗರ ಪ್ರದೇಶಗಳಲ್ಲಿ ಮತ್ತು ಮನೆಗಳಲ್ಲಿ ನೀರು ಪೋಲಾಗೋದನ್ನ ತಡೆಯೋದಕ್ಕೆ ಈಗ ಅದ್ಭುತವಾದ ಮತ್ತು ಕಡಿಮೆ ಖರ್ಚಿನ ತಾಂತ್ರಿಕ ಉಪಕರಣಗಳು ಮಾರ್ಕೆಟ್ನಲ್ಲಿ ಸಿಗುತ್ತೆ. ಇವುಗಳನ್ನ ಅಳವಡಿಸಿಕೊಂಡ್ರೆ ನಿಮ್ಮ ನೀರಿನ ಬಳಕೆ 50% to 80% ನಷ್ಟು ಕಡಿಮೆಯಾಗುತ್ತೆ. ಸೊ ಹಾಗಾದ್ರೆ ಮೊದಲನೇದಾಗಿ ಟ್ಯಾಪ್ ಏರಿಯೇಟರ್ ಗಳ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ, ಟ್ಯಾಪ್ ಸೇವರ್ಸ್ ಅಂದ್ರೆ ಇದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಮತ್ತು ಅತಿ ಹೆಚ್ಚು ಪರಿಣಾಮಕಾರಿ ಗ್ಯಾಜೆಟ್ ಆಗಿದೆ. ನಿಮ್ಮ ನಲ್ಲಿಯ ತುದಿಗೆ ಇದನ್ನ ಸ್ಕ್ರೂ ಮಾಡಿದ್ರೆ ಸಾಕು. ಇದು ನೀರಿನ ಜೊತೆ ಗಾಳಿಯನ್ನ ಬೆರೆಸಿ ಇದರಿಂದ ನೀರಿನ ಹರಿವು ದಪ್ಪವಾಗಿ ಕಾಣಿಸುತ್ತೆ, ಆದ್ರೆ ಬಳಕೆಯಾಗುವ ನೀರಿನ ಪ್ರಮಾಣ ಮಾತ್ರ ಅರ್ಧದಷ್ಟು ಕಡಿಮೆಯಾಗಿರುತ್ತೆ ಅಂತಾನೆ ಹೇಳ್ಬಹುದು. ಹಾಗೆ ಕೈ ತೊಳೆಯೋದಕ್ಕೆ, ಪಾತ್ರೆ ತೊಳೆಯೋದಕ್ಕೆ ಇದು ಬೆಸ್ಟ್ ಅಂತಾನೆ ಹೇಳ್ಬಹುದು. ಇನ್ನು ವಾಟರ್ ಫ್ಲೋ ರಿಸ್ಟ್ರಿಕ್ಷನ್ ಅಂದ್ರೆ ಶವರ್ ಆಗಿರಬಹುದು ಅಥವಾ ನಲ್ಲಿ ಪೈಪ್ ಒಳಗೆ ಇದನ್ನ ಈ ಒಂದು ಗ್ಯಾಜೆಟ್ ಅನ್ನ ಹಾಕಿದ್ರೆ ಇದು ನೀರಿನ ಒತ್ತಡ ಎಷ್ಟೇ ಇದ್ರೂ ಕೂಡ 1 ನಿಮಿಷಕ್ಕೆ ಇಷ್ಟೇ ಲೀಟರ್ ನೀರು ಬರಬೇಕು ಅಂತ ನಿಯಂತ್ರಿಸುತ್ತೆ. ಹಾಗೆಯೇ ಸ್ನೇಹಿತರೆ, ಶವರ್ ನಲ್ಲಿ ಗಂಟೆಗಟ್ಟಲೆ ನಿಂತಿರೋ ನೀರು ಜಾಸ್ತಿ ವೇಸ್ಟ್ ಆಗೋದಿಲ್ಲ. ನಗರಗಳಲ್ಲಿ ಟ್ಯಾಂಕ್ ತುಂಬಿ ನೀರು ರಸ್ತೆಗೆ ಹರಿತಾ ಇರುವಾಗ ದೊಡ್ಡ ಸಮಸ್ಯೆ ಆಗಿರುತ್ತೆ. ಅದಕ್ಕೆ ಈ ಒಂದು ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್ ಅನ್ನೋ ಒಂದು ಗ್ಯಾಜೆಟ್ ನ ಅಳವಡಿಸಲಾಗುತ್ತೆ. ಸೊ ಈ ಒಂದು ಗ್ಯಾಜೆಟ್ ಏನ್ ಮಾಡುತ್ತೆ ಅಂತ ಹೇಳೋದಾದ್ರೆ, ಟ್ಯಾಂಕ್ ತುಂಬಿದ ತಕ್ಷಣ ಇದು ಮೋಟರ್ ಅನ್ನ ತಾನಾಗೆ ಆಫ್ ಮಾಡುತ್ತೆ, ನೀರು ಖಾಲಿಯಾದಾಗ ತಾನಾಗೆ ಆನ್ ಮಾಡುತ್ತೆ. ಸೊ ಆಗ ನೀರು ಪೋಲಾಗೋದು ನಿಲ್ಲುತ್ತೆ, ಜೊತೆಗೆ ಕರೆಂಟ್ ಕೂಡ ಉಳಿತಾಯ ಆಗುತ್ತೆ. ಇನ್ನ ಸೆನ್ಸರ್ ಟ್ಯಾಪ್ಗಳು ಅಂದ್ರೆ ನೀವು ಮಾಲ್ಗಳಲ್ಲಿ ಅಥವಾ ಏರ್ಪೋರ್ಟ್ಗಳಲ್ಲಿ ನೋಡಿರಬಹುದು. ಈ ಒಂದು ಗ್ಯಾಜೆಟ್ ಏನ್ ಮಾಡುತ್ತೆ ಅಂತ ಹೇಳೋದಾದ್ರೆ, ನಿಮ್ಮ ಕೈ ಟ್ಯಾಪ್ ಕೆಳಗೆ ಹಿಡಿದಾಗ ಮಾತ್ರ ನೀರು ಬರುತ್ತೆ, ಕೈ ತೆಗೆದ ತಕ್ಷಣ ಬಂದ್ ಆಗುತ್ತೆ. ಇದನ್ನ ಮನೆಯಲ್ಲಿ ಮಕ್ಕಳು ನಲ್ಲಿಯನ್ನ ಸರಿಯಾಗಿ ಬಂದ್ ಮಾಡದ ಅಭ್ಯಾಸವಿದ್ದರೆ ಇದು ತುಂಬಾ ಉಪಯುಕ್ತ ಅಂತಾನೆ ಹೇಳಬಹುದು. ಇನ್ನ ಡ್ಯುಯಲ್ ಫ್ಲಶ್ ಕನ್ವರ್ಷನ್ ಕಿಟ್ ಅಂದ್ರೆ ಇದು ನಿಮ್ಮ ಹಳೆಯ ಶೌಚಾಲಯದ ಫ್ಲಶ್ ಟ್ಯಾಂಕ್ಗೆ ಇದನ್ನ ಅಳವಡಿಸಬಹುದು. ಇದರ ಕೆಲಸ ಏನಪ್ಪಾ ಅಂತಂದ್ರೆ, ಇದರಲ್ಲಿ 2 ಬಟನ್ ಇರುತ್ತೆ, ಒಂದು ಸಣ್ಣ ಕೆಲಸಕ್ಕೆ ಅಂದ್ರೆ ಕಡಿಮೆ ನೀರು ಖರ್ಚು ಮಾಡ್ಲಿಕ್ಕೆ, ಹಾಗೆ ಇನ್ನೊಂದು ದೊಡ್ಡ ಕೆಲಸಕ್ಕೆ ಅಂದ್ರೆ ಇದು ಹೆಚ್ಚು ನೀರು ಕೆಲಸಕ್ಕೆ ಬಳಸಲಾಗುತ್ತೆ. ಇದರ ಲಾಭ ಏನ್ ಗೊತ್ತಾ, ಪ್ರತಿ ಫ್ಲಶ್ಗೆ ಸುಮಾರು 6-8 ಲೀಟರ್ ನೀರನ್ನ ಉಳಿಸಬಹುದು. ಹಾಗೆ ಸ್ನೇಹಿತರೆ, ಸ್ಮಾರ್ಟ್ ಗಾರ್ಡನ್ ಇರಿಗೇಷನ್ ಅಂತ ಹೇಳ್ತೀವಿ. ಏನಪ್ಪಾ ಅಂದ್ರೆ, ನಿಮ್ಮ ಮನೆಯ ಬಾಲ್ಕನಿ ಗಿಡಗಳಿಗೆ ಪೈಪ್ ಹಿಡಿದು ನೀರ್ ಹಾಕೋ ಬದಲು ಈ ಒಂದು ಸಣ್ಣ ಕಿಟ್ ಬಳಸಬಹುದು. ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ, ಟೈಮರ್ ಸೆಟ್ ಮಾಡಿದ್ರೆ ಸಾಕು, ದಿನಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಮಾತ್ರ ಹನಿ ಹನಿಯಾಗಿ ಗಿಡದ ಬುಡಕ್ಕೆ ತಲುಪಿಸುತ್ತೆ. ಸೊ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ, ಈ ಗ್ಯಾಜೆಟ್ಸ್ ಗಳ ಬೆಲೆ 1-2 ಪಿಜ್ಜಾನೋ ಅಥವಾ ಸಿನಿಮಾ ಟಿಕೆಟ್ ಗಳಿಗಿಂತಲೂ ಕಡಿಮೆ ಇರುತ್ತೆ. ಆದ್ರೆ ಸ್ನೇಹಿತರೆ, ಇವುಗಳು ನಿಮ್ಮ ಲೈಫ್ ಟೈಮ್ ನೀರಿನ ಬಿಲ್ ಉಳಿಸುತ್ತೆ ಅಂತಾನೆ ಹೇಳ್ಬಹುದು. ಸ್ಮಾರ್ಟ್ ಫೋನ್ ಬಳಸೋ ನಾವೆಲ್ಲ ಈಗ ಸ್ಮಾರ್ಟ್ ವಾಟರ್ ಸೇವರ್ಸ್ ಆಗೋ ಟೈಮ್ ಬಂದಿದೆ. ಇವತ್ತೇ ಒಂದನ್ನ ತಂದು ಫಿಕ್ಸ್ ಮಾಡಿ, ಆಮೇಲೆ ನೋಡಿ ಆ ಖುಷಿನೇ ಬೇರೆ ಇರುತ್ತೆ. ಓಕೆ ಸ್ನೇಹಿತರೆ, ನಗರ ಪ್ರದೇಶಗಳಲ್ಲಿ ನೀರು ಅಭಾವ ಹೆಚ್ಚಾಗ್ತಾ ಇರೋ ಈ ಸಂದರ್ಭದಲ್ಲಿ ಜನರಿಗೆ ನೀರು ಉಳಿತಾಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಇದಾಗಿದೆ. ಸೊ ಸ್ನೇಹಿತರೆ, ನಾವು ಇವತ್ತು ಉಳಿಸುವ ಒಂದೊಂದು ಹನಿ ನೀರು ಕೂಡ ನಮ್ಮ ಮುಂದಿನ ಪೀಳಿಗೆಗೆ ನಾವು ನೀಡುವ ಅತ್ಯಂತ ಬೆಲೆ ಬಾಳುವ ಆಸ್ತಿ ಅಂತಾನೆ ಹೇಳಬಹುದು. ದುಡ್ಡು ಕೊಟ್ರೆ ಪೆಟ್ರೋಲ್ ಸಿಗಬಹುದು, ಆದ್ರೆ ನೀರು ಸಿಗೋದು ಕಷ್ಟ. ಹಾಗಾಗಿ ಇವತ್ತೇ ನಿರ್ಧರಿಸೋಣ, ನೀರನ್ನ ವ್ಯರ್ಥ ಮಾಡುವುದು ಅಂತಂದ್ರೆ ನಮ್ಮ ಭವಿಷ್ಯವನ್ನ ನಾವೇ ಸುಟ್ಕೊಂಡ ಹಾಗೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಜಲ ಉಳಿಸಿ ಜೀವ ಉಳಿಸಿ ಅಭಿಯಾನ ನಮ್ಮ ಮನೆಯಿಂದಲೇ ಶುರುವಾಗ್ಲಿ ಅಂತ ಹೇಳ್ತಾ, ಇನ್ನು ಮುಂದಿನ ಭಾಗದಲ್ಲಿ ವಿದ್ಯುತ್ ಉಳಿತಾಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ ಬೆಳಗ್ಗೆ ಎದ್ದಾಗ ಮೊದಲು ಏನ್ ಮಾಡಿದ್ರಿ? ಲೈಟ್ ಹಾಕಿದ್ರಾ? ಗೀಜರ್ ಆನ್ ಮಾಡಿದ್ರಾ? ಒಂದು ಕ್ಷಣ ಯೋಚನೆ ಮಾಡಿ. ಒಂದು ವೇಳೆ ಇವತ್ತು ಪೂರ್ತಿ ಕರೆಂಟ್ ಇಲ್ಲ ಅಂತಂದ್ರೆ ಹೇಗಿರ್ತಿತ್ತು ಅಂತ. ನಾವು ಬೆಳಕನ್ನ ಎಂಜಾಯ್ ಮಾಡ್ತೀವಿ, ಆದ್ರೆ ಅದನ್ನ ಉಳಿಸೋದನ್ನ ಮರ್ತ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ಈಗ ವಿದ್ಯುತ್ ಉಳಿತಾಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಸ್ನೇಹಿತರೆ, ಕರೆಂಟ್ ಉಳಿಸೋದು ಅಂತಂದ್ರೆ ಕತ್ಲಲ್ಲಿ ಇರೋದು ಅಂತ ಅಲ್ಲ, ಬದಲಿಗೆ ಅನಿವಾರ್ಯ ಇಲ್ದಿದ್ದಾಗ ಆಫ್ ಮಾಡೋದು ಉತ್ತಮ. ನಿಮಗ್ ಗೊತ್ತಾ ಸ್ನೇಹಿತರೆ, ನಿಮ್ಮ ಟಿವಿ ಅಥವಾ ಕಂಪ್ಯೂಟರ್ ರಿಮೋಟ್ ನಲ್ಲಿ ಆಫ್ ಮಾಡಿದ್ರು, ಪ್ಲಗ್ ಪಾಯಿಂಟ್ ಹತ್ರ ಸ್ವಿಚ್ ಆಫ್ ಮಾಡದಿದ್ರೆ ಅದು ಸುಮಾರು 5-10% ನಷ್ಟು ವಿದ್ಯುತ್ ಹೀರ್ತಾ ಇರುತ್ತೆ. ಇದನ್ನ ಫ್ಯಾಂಟಮ್ ಲೋಡ್ ಅಂತ ಕರೀತಾರೆ. ಅಂದ್ರೆ ನಮಗೆ ಗೊತ್ತಿಲ್ಲದ ಹಾಗೆ ಭೂತದ ತರಹ ಕರೆಂಟು ಖಾಲಿ ಆಗ್ತಾ ಇರುತ್ತೆ. ಹಾಗಾಗಿ ಕೆಲಸ ಮುಗಿದ ಮೇಲೆ ಸ್ವಿಚ್ ಆಫ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸೇದ್ರೆ ನಮ್ಮ ಶಿವಮೊಗ್ಗದ ಸುತ್ತಮುತ್ತ ಎಷ್ಟು ಚಂದದ ಪ್ರಕೃತಿ ಇದೆ ಅಲ್ವಾ? ಈ ಸುಂದರವಾದ ಹಸಿರನ್ನ ಉಳಿಸ್ಬೇಕು ಅಂತಂದ್ರೆ ನಾವು ವಿದ್ಯುತ್ ಶಕ್ತಿಯನ್ನ ಮಿತವಾಗಿ ಬಳಸ್ಬೇಕು. ಸೂರ್ಯನ ಬೆಳಕು ಇರೋವರೆಗೂ ಮನೆಯ ಕಿಟಕಿಗಳನ್ನ ತೆರೆದಿಡಿ. ಲೈಟ್ ಹಾಕೋದು ಕಡಿಮೆ ಮಾಡಿ. ನ್ಯಾಚುರಲ್ ಬೆಳಕೇ ಸಾಕು ಅಲ್ವಾ? ಸೊ ನೆನ್ಪಿರ್ಲಿ ಸ್ನೇಹಿತರೆ, ಉಳಿಸಿದ ಒಂದು ಯೂನಿಟ್ ವಿದ್ಯುತ್ ಉತ್ಪಾದಿಸಿದ 2 ಯೂನಿಟ್ಗೆ ಸಮ. ಸೊ ಹಾಗಾಗಿ ಇವತ್ತೇ ಸಂಕಲ್ಪ ಮಾಡಿ, ಅನಗತ್ಯ ಲೈಟ್ ಮತ್ತು ಫ್ಯಾನ್ಗಳನ್ನ ಆಫ್ ಮಾಡಿ. ನಿಮ್ಮ ಇವತ್ತಿನ ಪುಟ್ಟ ಹೆಜ್ಜೆ ನಾಳೆಯ ಬೆಳಕಿನ ಬೆಳಕಾಗ್ಲಿ ಅಂತ ಹೇಳ್ತಾ, ನಾವು ಉಳಿತಾಯ ಅನ್ನೋ ದೊಡ್ಡ ವಿಷಯದ ಬಗ್ಗೆ ಮಾತನಾಡಿದ್ವಿ. ನೆನ್ಪಿಡಿ ಸ್ನೇಹಿತರೆ, ನಾವು ಆಫ್ ಮಾಡುವ ಒಂದು ಬಲ್ಬ್ ಅಥವಾ ಅನಗತ್ಯವಾಗಿ ಪೋಲಾಗದಂತೆ ತಡೆಯುವ ಒಂದು ಹನಿ ನೀರು, ಇದು ಕೇವಲ ಉಳಿತಾಯ ಅಲ್ಲ, ಇದು ನಮ್ಮ ನಾಳಿನ ಪೀಳಿಗೆಗೆ ನಾವು ಕೊಡ್ತಿರೋ ಅತ್ಯಂತ ಬೆಲೆ ಬಾಳುವ ಆಸ್ತಿ ಅಂತಾನೆ ಹೇಳ್ಬಹುದು. ಉಳಿಸಿದರೆ ಬೆಳಗಬಹುದು, ಹಂಚಿದರೆ ಬದುಕಬಹುದು ಅನ್ನೋದು ನಮ್ಮ ಮಂತ್ರವಾಗಲಿ. ಇವತ್ತೇ ಒಂದು ಸಣ್ಣ ಬದಲಾವಣೆ ಮಾಡೋಣ. ಕಿಚನ್ ಇಂದ ಹೊರ ಬರುವಾಗ ಅಥವಾ ರೂಮಿನಿಂದ ಹೊರ ಬರುವಾಗ ಲೈಟ್ ಆಫ್ ಮಾಡೋದು ಮರಿಬೇಡಿ. ಹಾಗೆ ನಲ್ಲಿಯನ್ನ ಸರಿಯಾಗಿ ಬಂದ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಿಚುವಲ್. ಬ್ರೋ, ಅವನಿಗೆ ಇನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ಮನೇಲಿ ಕೂತು ಕಾಫಿ ಕುಡಿತಾ ಇದೀರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686-0969-26860-9627-9. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಸೊ ನಾವು ನಡೆಸುವಂತಹ ಆಚಾರ ವಿಚಾರಗಳೇನಿದಾವೆ, ಅದು ಒಂದು ರೀತಿಯ ಅಚ್ಚರಿಯನ್ನು ಹುಟ್ಟಿಸುವಂತಹ ವಿಚಾರಗಳಾಗಿದ್ದಾವೆ. ಸೊ ಅಂತಹದ್ರಲ್ಲಿ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ ಅಂತಂದಾಗ ದೇವಸ್ಥಾನಗಳಲ್ಲಿ ದೀಪವನ್ನು ಹಚ್ತಾರೆ, ಗಂಧವನ್ನು ಹಚ್ತಾರೆ, ಜೊತೆಗೆ ಅಲ್ಲಿಯ ವಾತಾವರಣ ಎಷ್ಟು ಪ್ರಶಾಂತವಾಗಿರುತ್ತೋ ಅಷ್ಟೇ ಶಕ್ತಿಯುತವಾಗಿ ಕೂಡ ಇರುತ್ತೆ. ಅಂದರೆ ಒಂದು ಪಾಸಿಟಿವ್ ಆಗಿರುವಂತಹ ಶಕ್ತಿಯನ್ನು ನಮಗೆ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇವತ್ತು ನಾನು ಮಾತಾಡ್ತಾ ಇರುವಂತಹ ವಿಷಯ ಏನಪ್ಪ ಅಂತಂದರೆ, ನಾವು ನಡೆಸುವಂತಹ ಆಚಾರ ವಿಚಾರಗಳಲ್ಲಿ ಇವತ್ತು ನಾನು ಹೇಳ್ತಾ ಇರುವಂತಹ ವಿಚಾರ ಕೆಂಡದ ಮೇಲೆ ನಡೆಯುವಂತಹ ಒಂದು ವಿಷಯ ನಿಮಗೆಲ್ಲ ಗೊತ್ತೇ ಇದೆ. ಸೊ ನಾವು ಕೂಡ ಈ ನಮ್ಮ ಊರಲ್ಲಿ ಜಾತ್ರೆ ಆದಂತಹ ಸಮಯದಲ್ಲಿ ಅಥವಾ ಏನಾದರೂ ಒಂದು ದೇವಸ್ಥಾನದ ಪೂಜೆಗಳಿದ್ದಂತಹ ಸಮಯದಲ್ಲಿ ಕೆಂಡಾರ್ಚನೆ ಅಂತೆಲ್ಲ ಮಾಡ್ತಾರೆ. ಸೊ ಈ ಒಂದು ಕೆಂಡದ ಮೇಲೆ ನಡೆಯುವಂತಹ ಒಂದು ಆಚರಣೆ ಎಷ್ಟು ವಿಸ್ಮಯ ಅಂತ ಅನ್ಸುತ್ತೆ. ಎಷ್ಟೋ ಜನ ಅದರ ಮೇಲೆ ನಡ್ಕೊಂಡು ಹೋದರೂ ಕೂಡ ಅವರಿಗೆ ಕಾಲು ಸುಟ್ಟಿರೋದಿಲ್ಲ ಅಥವಾ ಅವರಿಗೆ ಕಾಲು ಸುಡುವಂತಹ ಫೀಲ್ ಕೂಡ ಆಗಿರೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಹಾಗಾದರೆ ಇದಕ್ಕೆ ಸೈಂಟಿಫಿಕ್ ಆಗಿ ಏನೆಲ್ಲ ರೀಸನ್ ಇದೆ, ಮತ್ತೆ ಬೆಂಕಿಯ ಮೇಲೆ ನಡೆದರೂ ಕೂಡ ಯಾಕೆ ಕಾಲು ಸುಡೋದಿಲ್ಲ, ಮತ್ತೆ ಆ ಬೆಂಕಿಯ ಮೇಲೆ ಅಥವಾ ಕೆಂಡದ ಮೇಲೆ ಯಾವ ರೀತಿ ನಡೆದ್ರೆ ಕಾಲು ಸುಡೋದಿಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತಿನ ಶೋನಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ನೀವು ಕೂಡ ಈ ರೀತಿ ಯಾವತ್ತಾದ್ರು ಕೆಂಡದ ಮೇಲೆ ನಡ್ಕೊಂಡು ಹೋಗಿದ್ದೀರಾ ಅಂತಂದ್ರೆ ಅಥವಾ ಬೆಂಕಿಯಲ್ಲಿ ನಡ್ಕೊಂಡು ಹೋಗಿದ್ದೀರಾ ಅಂತಂದ್ರೆ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಮಗೂ ಕೂಡ ಮೆಸೇಜ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ

ಈ ಒಂದು ಸೂಪರ್ ಆಗಿರುವಂತಹ ಸಾಂಗ್ ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾರೆ ರೇಡಿಯೋ ಶೋ ಮುಗ್ಗರಾಡಿ ಕೋನಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, ನಮ್ಮ ದಕ್ಷಿಣ ಭಾರತದಲ್ಲಿ ಯಾವುದೇ ನೀವು ಗ್ರಾಮಗಳಿಗೆ ಹೋದ್ರಿ ಅಂತಂದ್ರೂ ಕೂಡ ಸೊ ಅಲ್ಲಿಯೇ ನಡೆಯುವಂತಹ ಹಬ್ಬಗಳು ಆಚರಣೆಗಳು ಇಂತಹದ್ರಲ್ಲಿ ತುಂಬಾನೇ ವಿಶೇಷತೆಯನ್ನ ನೋಡಬಹುದು. ಸೊ ಅಂತಹದ್ರಲ್ಲೇನೆ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಯಾವುದೇ ರೀತಿಯ ಜಾತ್ರೆ ನಡೆದ್ರು ಕೂಡ ಆ ಜಾತ್ರೆಯ ಒಂದು ಭಾಗವಾಗಿ ಕೆಂಡದ ಅರ್ಚನೆ ಇರುತ್ತೆ ಅಥವಾ ಕೆಂಡ ಹಾಯೋದು ಇದ್ದೇ ಇರುತ್ತೆ. ಸೊ ಈ ಆಚರಣೆ ನಮ್ಮ ಹಿಂದೂ ಜಾತ್ರೆಗಳಲ್ಲಿ ಇರೋ ರೀತಿಯಲ್ಲೇ ಮುಸ್ಲಿಮರ ಮೊಹರಂ ಸಂದರ್ಭದಲ್ಲೂ ಕೂಡ ಆಚರಣೆ ಮಾಡೋದು ನಾವು ನೋಡಿದ್ದೀವಿ. ಅಂಡ್ ಬಾಲ್ಯದಲ್ಲಿ ಇದ್ದಾಗಲೂ ಕೂಡ ಸುಮಾರು ಕಡೆಗಳಲ್ಲಿ ಈ ರೀತಿಯ ಒಂದು ಆಚರಣೆ ಇದ್ದಿದ್ದನ್ನು ನಾನು ಕೂಡ ನೋಡಿದ್ದೀನಿ. ಸೊ ಹಾಗೇನೆ ನೀವು ಕೂಡ ಈ ರೀತಿಯ ಆಚರಣೆಗಳನ್ನ ನೋಡಿರ್ತೀರಾ ಅಥವಾ ಅದರಲ್ಲಿ ಭಾಗವಹಿಸಿರ್ತೀರಾ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇದೇ ವಿಷಯವಾಗಿ ನಾನು ಮಾತಾಡ್ತಾ ಇದ್ದೀನಿ. ಈಗ ನೀವು ದೇವಸ್ಥಾನದ ಮುಂದೆ ನಾವು ನೋಡ್ತೀವಿ ಅಂತಂದ್ರೆ ಅಲ್ಲಿ ಒಂದು ದೊಡ್ಡ ಮರದ ನೆರಳಿರುತ್ತೆ. ಅಲ್ಲಿ ಒಂದಷ್ಟು ಕಟ್ಟಿಗೆಗಳನ್ನ ಹಾಕಿ ಬೆಂಕಿ ಹಾಕಿ ದಿಮ್ಮಿಗಳನ್ನ ಉರಿಸಿ ಕೆಂಡಗಳನ್ನಾಗಿ ಮಾಡ್ತಾರೆ. ಹಾಗೆ ಒಂದಿಬ್ರು ತಮ್ಮ ಕೈಯಲ್ಲಿರುವಂತಹ ಬಿದಿರಿನ ಗಳಗಳನ್ನ ಇಟ್ಕೊಂಡು ಆ ಕೆಂಡಗಳನ್ನ ಸಮನಾಗಿ ಆ ಹಳ್ಳದ ತುಂಬ ಹರಡ್ತಾರೆ. ಸಂಜೆ ಆಗ್ತಿದ್ದ ಹಾಗೆ ದೇವಸ್ಥಾನದಲ್ಲಿ ದೀಪವನ್ನು ಹೊತ್ತಿಸಿ ನಂತರ ಕೆಂಡ ಹಾಯುವ ಪ್ರಕ್ರಿಯೆ ಆರಂಭ ಆಗುತ್ತೆ. ಹರಕೆ ಹೊತ್ತಿರುವಂತಹ ಜನರು ದೇವರ ಹೆಸರನ್ನ ಜೋರಾಗಿ ಜಪಿಸ್ತಾ ಬರೀಕಾಲಲ್ಲಿ ಈ ಕೆಂಡವನ್ನ ಹಾಯ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಅವರ ಕಾಲು ಸುಡೋದಿಲ್ವಾ ಅಂತ ಹೇಳಿ ನಮ್ಗನ್ಸಿದ್ರೆ ಸೊ ಅಲ್ಲಿ ನಡೆಯುವಂತಹ ಚರಿಗಳನ್ನ ನಾವು ಗಮನಿಸಬೇಕಾಗತ್ತೆ. ಯಾಕೆಂದ್ರೆ ಈ ರೀತಿ ಕೆಂಡದ ಮೇಲೆ ನಡೆಯುವಂತಹ ಸಂದರ್ಭಗಳಲ್ಲಿ ಕೆಲವೊಮ್ಮೆ ಸುಟ್ಟಿರುವಂತಹ ಉದಾಹರಣೆಗಳು ಕೂಡ ಇದೆ. ಇನ್ನು ಕೆಲವೊಮ್ಮೆ ಕೆಂಡದ ಮೇಲೆ ಹಾದು ಹೋದ್ರೂ ಕೂಡ ಕಾಲು ಸುಟ್ಟಿರೋದಿಲ್ಲ. ಇನ್ನು ನಾವು ಗಮನಿಸೋದಾದ್ರೆ ಈ ಕೆಂಡದ ಮೇಲೆ ಹೋಗ್ಬೇಕು ಅಂತ ಅನ್ಕೊಂಡಾಗ ಜನರು ಫಾಸ್ಟ್ ಆಗಿ ಅದ್ರ ಮೇಲೆ ನಡ್ಕೊಂಡು ಓಡೋಗ್ತಾರೆ. ಆ ಟೈಮಲ್ಲಿ ಕೆಂಡ ಆ ಹೊಂಡದ ಹೊರಗೆ ಬರುತ್ತೆ. ಅಂಡ್ ಹೊರಗಡೆ ಇದ್ದಂತಹ ಕಾಲುಗಳ ಮೇಲೆ ಬಿದ್ದಾಗ ಕಾಲು ಸುಟ್ಟ ಗಾಯಗಳು ಕೂಡ ಆಗುತ್ತೆ. ಇನ್ನು ಆ ರೀತಿಯಲ್ಲಿ ಫಾಸ್ಟ್ ಆಗಿ ನಡ್ಕೊಂಡು ಹೋಗುವಂತಹ ಸಂದರ್ಭಗಳಲ್ಲಿ ಆ ಹೊಂಡದ ಹೊರಗೆ ಬಂದಂತಹ ಕೆಂಡಗಳೇನಿರುತ್ತೆ ಅದು ಅವರ ಪಾದಗಳಿಗಾಗಿರ್ಲಿ ಅಥವಾ ಅವರ ಕಾಲುಗಳಿಗಾಗಿರ್ಲಿ ತಾಕಿರೋದಿಲ್ಲ. ಹಾಗಾಗಿ ಅವರ ಕಾಲುಗಳಲ್ಲಿ ಸುಟ್ಟ ಗಾಯಗಳು ಕಾಣಿಸೋದಿಲ್ಲ. ಜನರು ನಡ್ಕೊಂಡು ಕೆಂಡಗಳಲ್ಲಿ ಹೋಗ್ತಾ ಇದ್ದಂತಹ ಟೈಮ್ನಲ್ಲಿ ಈ ರೀತಿ ಕೆಂಡಗಳೆಲ್ಲ ಚದುರುತ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ಅಕ್ಕಪಕ್ಕ ನಿಂತಿರುವಂತವ್ರು ಏನ್ ಮಾಡ್ತಾರೆ, ಆ ಬಿದಿರು ಗಳಗಳಿಂದ ಕೆಂಡವನ್ನ ಮತ್ತೆ ಸಮ ಪ್ರಮಾಣವಾಗಿ ಹರಡೋದಕ್ಕೆ ಶುರು ಮಾಡ್ತಾರೆ. ಈ ರೀತಿಯಲ್ಲಿ ಆ ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ. ಇನ್ನು ನಮ್ಮ ಮಾಧ್ಯಮಗಳಲ್ಲಂತೂ ಇದು ಒಂದು ರೀತಿಯ ಪವಾಡ ಅಂತ ಹೇಳಿನೇ ಅದನ್ನ ವೈಭವೀಕರಿಸಿ ಚಿತ್ರೀಕರಿಸಿರ್ತಾರೆ. ಸೊ ಅದನ್ನ ನಾವು ಪರದೆ ಮೇಲೆ ನೋಡಿದಾಗ ತುಂಬಾನೇ ಅಚ್ಚರಿಯನ್ನ ಹುಟ್ಟಿಸುತ್ತೆ. ಮತ್ತೆ ಏನೂ ಆಗಲ್ಲ ಅಂತ ಹೇಳಿ ಸುಮಾರು ಜನ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೂ ಕೂಡ ಹೋಗ್ತಾರೆ. ಹಾಗಾದ್ರೆ ಯಾರು ಬೇಕಾದ್ರೂ ಕೂಡ ಕೆಂಡವನ ಹಾಯ್ಬೋದು ಅಂತ ನೀವು ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಹೌದು, ಯಾರು ಬೇಕಾದ್ರೂ ಕೆಂಡವನ ಹಾಯ್ಬೋದು. ಆದ್ರೆ ಹಾಯುವಾಗ ಕೆಲವು ನಿಯಮಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಏನಪ್ಪ ಅಂತಂದ್ರೆ ನಾವು ಫಸ್ಟ್ ಅಲ್ಲಿ ನೋಡ್ತೀವಿ ಅಂತಂದ್ರೆ ಥರ್ಮಲ್ ಕಂಡಕ್ಟಿವಿಟಿ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಅಂದ್ರೆ ಬಿಸಿಯಾಗಿರುವಂತಹ ವಸ್ತು ಸಹಜ ಸ್ಥಿತಿಯಲ್ಲಿರುವಂತಹ ಮತ್ತೊಂದು ವಸ್ತುವಿಗೆ ತನ್ನಲ್ಲಿರುವಂತಹ ಶಾಖವನ್ನ ಎಷ್ಟು ತ್ವರಿತವಾಗಿ ವರ್ಗಾಯಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೋ ಅದು ಉಷ್ಣವಾಹಕತ್ವ ಅಂತ ಅನಿಸ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಸೌದೆಯ ಕೆಂಡದ ಉಷ್ಣವಾಹಕತ್ವ ಕಡಿಮೆ ಆಗಿರುತ್ತೆ. ಮರ ಅಂತಂದ್ರೆ ಅದು ಕಾರ್ಬನ್, ಮರದ ದಿಮ್ಮಿಯಲ್ಲಿ ನೀರಿನಂಶ ಹಾಗೆ ಹಲವು ತೈಲಗಳು ಕೂಡ ಇರ್ತವೆ. ಇಂತಹ ದಿಮ್ಮಿಯನ್ನ ಸುಟ್ಟಾಗ ನೀರು ಮತ್ತೆ ತೈಲ ಆವಿಯಾಗತ್ತೆ, ಉಳಿಯೋದು ಶುದ್ಧ ಕಾರ್ಬನ್ ಅಷ್ಟೇ. ಈ ಕಾರ್ಬನ್ ಉತ್ತಮ ವಿದ್ಯುತ್ ಮತ್ತೆ ಶಾಖ ವಾಹಕ ಆಗಿರೋದಿಲ್ಲ. ಹಾಗಾಗಿ ಕೆಂಡದಲ್ಲಿರುವಂತಹ ಬಿಸಿ ಕಾಲಿಗೆ ವರ್ಗಾವಣೆ ಆಗೋದಕ್ಕೆ ಬಹಳಷ್ಟು ಟೈಮ್ ಇರುತ್ತೆ. ಅದೇ ಕಾರಣಕ್ಕೆ ನಮ್ಗೆ ಕಾಲು ಅಷ್ಟು ಬೇಗನೆ ಸುಡೋದಿಲ್ಲ. ಅದೇ ನೀವು ಬಿಸಿಯಾಗಿ ಕಾದಿರುವಂತಹ ತವದ ಮೇಲೆ ಏನಾದ್ರು ಕಾಲಿಡಿ, ಸೆಕೆಂಡ್ ಆಗೋದ್ರೊಳಗೆ ನಮ್ಮ ಕಾಲಿನಲ್ಲಿ ಬೊಬ್ಬೆ ಇದ್ದಿರುತ್ತೆ, ಆ ರೇಂಜಿಗೆ ಸುಡ್ತಾ ಇರುತ್ತೆ. ಯಾಕಂದ್ರೆ ಕಬ್ಬಿಣದ ಉಷ್ಣ ವಾಹಕತ್ವ ಅತ್ಯಂತ ತೀವ್ರವಾಗಿರುತ್ತೆ. ಹಾಗಾಗಿ ಸೊ ನೀವು ಕೂಡ ಈ ರೀತಿ ಯಾವತ್ತಾರು ಕೆಂಡದ ಮೇಲೆ ನಡ್ಕೊಂಡು ಹೋಗಿದ್ದೀರಾ ಅಂತಂದ್ರೆ ಅಥವಾ ಬೆಂಕಿಯಲ್ಲಿ ನಡ್ಕೊಂಡು ಹೋಗಿದ್ದೀರಾ ಅಂತಂದ್ರೆ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಮಗೂ ಕೂಡ ಮೆಸೇಜ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ವಾಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ನೌಕರಿಗೆ ದಿನ ರಜಾ,

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, ನಮ್ಮ ದಕ್ಷಿಣ ಭಾರತದಲ್ಲಿ ಯಾವುದೇ ನೀವು ಗ್ರಾಮಗಳಿಗೆ ಹೋದ್ರಿ ಅಂತಂದ್ರು ಕೂಡ ಸೊ ಅಲ್ಲಿ ನಡೆಯುವಂತಹ ಹಬ್ಬಗಳು, ಆಚರಣೆಗಳು, ಇಂತಹದ್ರಲ್ಲಿ ತುಂಬಾನೇ ವಿಶೇಷತೆಯನ್ನ ನೋಡಬಹುದು. ಸೊ ಅಂತಹದ್ರಲ್ಲೇನೆ ನಾನಾಗಲೇ ಹೇಳ್ತಾ ಇದ್ದೆ ನಿಮ್ಗೆ, ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಯಾವುದೇ ರೀತಿಯ ಜಾತ್ರೆ ನಡೆದ್ರು ಕೂಡ ಆ ಜಾತ್ರೆಯ ಒಂದು ಭಾಗವಾಗಿ ಕೆಂಡದ ಅರ್ಚನೆ ಇರುತ್ತೆ, ಅಥವಾ ಕೆಂಡ ಹಾಯೋದು ಇದ್ದೇ ಇರುತ್ತೆ. ಇನ್ನು ನಾವು ಇದೇ ರೀತಿಯಲ್ಲಿ ನೋಡ್ತೀವಿ ಅಂತಂದರೆ ಸೆಕೆಂಡ್ ಆಪ್ಷನ್ ಇನ್ಸುಲೇಷನ್ ಅಂದರೆ ನಿರೋಧನ ಆಗಿರುತ್ತೆ. ಕೆಂಡಗಳ ಮೇಲೆ ಯಾವಾಗಲೂ ಕೂಡ ಬೂದಿಯ ಲೇಪ ಇರುತ್ತೆ. ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ತೀವಿ ಅಂತಂದರೆ ಕೆಂಡ ಬೇರೆ, ಬೂದಿ ಬೇರೆ ಆಗಿರುತ್ತೆ. ಕೆಂಡ ಇನ್ನೂ ಉರಿತಾನೆ ಇರುತ್ತೆ, ಆದರೆ ಕೆಂಡದ ಒಂದು ಭಾಗ ಪೂರ್ಣ ಉರಿದ ಮೇಲೆ ಬೂದಿ ರೂಪಕ್ಕೆ ಬರುತ್ತೆ. ಬೂದಿ ಉತ್ತಮ ಉಷ್ಣವಾಹಕವಲ್ಲ, ಹಾಗಾಗಿ ಬೂದಿಯು ನಡೆಯುವವರ ಕಾಲುಗಳನ್ನು ಸುಡದಂತೆ ರಕ್ಷಣೆ ಮಾಡುತ್ತೆ. ಕೆಲವರು ಬೆಂಕಿಯ ಮೇಲೆ ನಡೆಯೋದಕ್ಕೆ ಮೊದಲು ತಮ್ಮ ಕಾಲುಗಳಿಗೆ ಬೂದಿಯನ್ನು ದಪ್ಪವಾಗಿ ಲೇಪಿಸ್ಕೊಂಡಿರ್ತಾರೆ. ಇದು ಅವರ ಕಾಲುಗಳಿಗೆ ಹೆಚ್ಚಿನ ರಕ್ಷಣೆಯನ್ನು ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮೂರನೇ ಆಪ್ಷನ್ನು, ಕಾಲು ಸುಟ್ಕೊಳ್ಳದೆ ನಡೆಯೋದಕ್ಕೆ ಏನಪ್ಪ ಇದೆ ಅಂತ ಯೋಚನೆ ಮಾಡಿದ್ರೆ ಫಾಸ್ಟಾಗಿ ನಡ್ಕೊಂಡು ಹೋಗುವಂಥದ್ದು ಅಥವಾ ಓಡ್ಕೊಂಡು ಹೋಗುವಂಥದ್ದು. ಅಂದರೆ ಕೆಂಡದ ಮೇಲೆ ನಿಂತರೆ ಕಾಲುಗಳು ಖಂಡಿತವಾಗ್ಲೂ ಸುಡುತ್ತೆ, ಹಾಗಾಗಿ ಕೆಂಡದ ಮೇಲೆ ನಡೆಯೋರು ಫಾಸ್ಟಾಗಿ ನಡೀತಾರೆ, ಇಲ್ಲಾಂತಂದರೆ ಓಡ್ತಾರೆ. ಹಾಗಾಗಿ ಅವರ ಕಾಲುಗಳು ಸುಡುವ ಸಾಧ್ಯತೆ ಕಡಿಮೆ ಇರುತ್ತೆ. ಕೆಂಡ ಕಾಲನ್ನು ಸುಡಬೇಕಾದ್ರೆ ನಮ್ಮ ಕಾಲು ಕೆಂಡದವ್ರ ಜೊತೆಗೆ ಕನಿಷ್ಠ ಅಂದರೂ ಒಂದು 2 ಸೆಕೆಂಡ್ಗಳ ಕಾಲ ಸಂಪರ್ಕದಲ್ಲಿದ್ದರೆ ಆಗ ನಮ್ಮ ಕಾಲು ಸುಡಬಹುದು. ಅಥವಾ ಇದಕ್ಕಿಂತ ಕಡಿಮೆ ಅವಧಿನಲ್ಲಿ ನಾವು ಕೆಂಡದ ಮೇಲೆ ನಡ್ಕೊಂಡೋದ್ರೂ ಕೂಡ ಅಷ್ಟೇನು ಸುಡೋದಿಲ್ಲ ನಮಗೆ. ಮತ್ತು ನಮ್ಮ ಚರ್ಮದ ಮೇಲೆ ಒಂದು ತೆಳು ಬೆವರಿನ ಲೇಪ ಇರುತ್ತೆ. ಇನ್ನೂ ಕೆಲವು ಕಡೆಗಳಲ್ಲಿ ನೀವು ಗಮನಿಸಿದ್ರೆ ಅಂತಂದರೆ ಕೆಂಡದ ಮೇಲೆ ಹಾಯೋದಕ್ಕೂ ಮುಂಚೆ ಕೈಕಾಲುಗಳನ್ನು ತೊಳ್ಕೊಂಡು ಹೋಗುವಂತಹ ಪದ್ಧತಿ ಇದೆ, ಅಥವಾ ಅವರ ಬೆವರು ಅಥವಾ ನೀರಿನ ಲೇಪ ಮೊದಲು ಆವಿಯಾಗಿರಬೇಕಾಗತ್ತೆ. ಆನಂತರ ಶಾಖ ಚರ್ಮದ ಸಂಪರ್ಕಕ್ಕೆ ಬರುತ್ತೆ, ಇಲ್ಲಾಂತಂದರೆ ಈ ರೀತಿ ಯಾವುದೇ ರೀತಿಯ ಕಾಲು ಸುಡುವಂತಹ ಅಪಘಾತಗಳು ಆಗೋದಿಲ್ಲ. ಇನ್ನು ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ನ ಕೊಡಬೇಕು ಅಂತಂದರೆ, ನೀವು ಹೋಟೆಲ್ನಲ್ಲೆಲ್ಲ ಹೋದ್ರಿ ಅಂತಂದರೆ ಆ ದೋಸೆ ಮಾಡುವಂತಹ ಹಂಚೇನಿರುತ್ತೆ, ದೋಸೆ ಮಾಡೋರು ನಿಮಗೆ ಆ ಕಾದಿರುವಂತಹ ಕಬ್ಬಿಣದ ಹಂಚಿನ ಮೇಲೆ ನೀರನ್ನು ಚಮಕಿಸ್ತಾರೆ. ಸೊ ನೀವು ಎಲ್ಲೇ ಹೋಗಿ ಕೂತಿದ್ರು ಕೂಡ ನೀರು ಚಮಿಸೋ ಸೌಂಡು ಜೋರಾಗಿ ಕೇಳಿಸುತ್ತಿರುತ್ತೆ, ಅಥವಾ ಚರ್ರ ಅಂತ ಇರುತ್ತೆ. ಆ ಥರ ಸೌಂಡ್ ಬಂದಾಗ ನಮಗೇನಿಸುತ್ತೆ, ಒಳ್ಳೆ ಗರಿಗರಿ ಆಗಿರೋ ದೋಸೆ ಬರುತ್ತೆ ಅಂತ ಅನಿಸ್ತಾ ಇರುತ್ತೆ. ಆ್ಯಂಡ್ ಇಲ್ಲಿ ಏನಪ್ಪ ಅಂತಂದರೆ ನೀವು ಗಮನಿಸಬೇಕಾಗಿರೋದು, ಆ ರೀತಿ ನೀರನ್ನು ಚಿಮ್ಸಿದಾಗ ಆ ಕಾದಿರುವಂತಹ ಹೆಂಚೇನಿರುತ್ತೆ, ಅದರ ಉಷ್ಣಾಂಶ 193 ಡಿಗ್ರಿ ಕೂಡ ಆಗಿರುತ್ತೆ. ಸೊ ಆ ಟೈಮಲ್ಲಿ ಅದರ ಮೇಲೆ ನೀರನ್ನು ಚಿಮ್ಸಿದಾಗ ಏನಾಗುತ್ತೆ, ಆ ನೀರಿನ ಬಿಂದುಗಳು ಆ 193 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯಲ್ಲಿರುವಂತಹ ಹಂಚಿನ ಮೇಲೆ ಕುಣಿತಾ ಇರುತ್ತೆ. ಹಂಚಿನ ಮೇಲೆ ಸ್ಥಿರವಾಗಿ ನೀರು ಇರೋದಿಲ್ಲ, ಹಾಗಾಗಿ ಅದು ನಮಗೆ ಕಾಣಿಸೋದಕ್ಕೆ ಸಾಧ್ಯ ಆಗುತ್ತೆ. ನೀರಿನ ಹನಿ ಮತ್ತು ಆ ಹಂಚಿನ ನಡುವೆ ಸುಮಾರು 0.2 mm ಅಂತರ ಇರುತ್ತೆ. ನೀವು ಗಮನಿಸಿ, ಅದು ಕಾದಿರುವಂತಹ ಹಂಚಿನ ಮೇಲೆ ನೀರನ್ನ ಚಿಮ್ಸಿದಾಗ ಅದು ಫುಲ್ ಕುಣಿತಾ ಇರುತ್ತೆ. ಆ್ಯಂಡ್ ಆ ಕುಣಿತಾ ಇರುವಂತಹ ನೀರನ್ನು ಕೂಡ ನೀವು ಟಚ್ ಮಾಡಿದಾಗ ಅದರಲ್ಲಿ 193 ಡಿಗ್ರಿ ಸೆಲ್ಸಿಯಸ್ ಏನು ಕಾದಿರುವಂತಹ ಹಂಚಿತ್ತು ಅದರ ಶಾಖ ಅದಕ್ಕೆ ಅಂಟ್ಕೊಂಡಿರೋದಿಲ್ಲ, ಬಿಕಾಸ್ ಆ ಏನು ಹಂಚಿನ ಮೇಲುಗಡೆ ಆ ನೀರು ಕುಣಿತಾ ಇರೋ ಕಾರಣಕ್ಕೆ. ಸೊ ಅದೇ ರೀತಿಯಲ್ಲೇ ನಾವು ಕೆಂಡದ ಮೇಲೆ ನಡೆಯೋರನ್ನು ಕೂಡ ಗಮನಿಸ್ತೀವಿ ಅಂತಂದರೆ ತಮ್ಮ ಕಾಲುಗಳನ್ನು ತೊಳ್ಕೊಂಡು ಹೋದಾಗ ಆ ಪಾದದಲ್ಲಿ ಇರುವಂತಹ ನೀರು ಏನಿರುತ್ತೆ ಅದು ಫಸ್ಟು ಆವಿಯಾಗಬೇಕಾಗತ್ತೆ. ಆವಿ ಆದ ನಂತರದಲ್ಲಿ ಅದು ಆ ಪಾದವನ್ನು ಸ್ಪರ್ಶ ಮಾಡಬೇಕಾಗತ್ತೆ ಆ ಬಿಸಿ. ಆ ಒಂದು ಪ್ರೊಸೀಜರ್ ಆಗೋದ್ರೊಳಗಡೆ ಅವರು ಆಗಲೇ ಕೆಂಡದಿಂದ ದಾಟ್ಕೊಂಡು ನೆಲಕ್ಕೆ ಬಂದಿರ್ತಾರೆ. ಸೊ ಇಷ್ಟೇ ಒಂದು ಪ್ರೊಸೀಜರಿಂದ ನಾವು ಕಾಲು ಸುಡದೇ ಇರೋ ರೀತಿ ಕೆಂಡವನ್ನು ಹಾಯೋದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸೊ ಈ ಥರ ನೀವು ಕೂಡ ಯಾವತ್ತಾದ್ರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಎಕ್ಸ್ಪೀರಿಯೆನ್ಸ್ನ ಕೂಡ ಮಾಡಿ, ಆ್ಯಂಡ್ ನಾವು ತಿಳಿಸಿರುವಂತಹ ಟಿಪ್ಸ್ಗಳನ್ನ ಫಾಲೋ ಮಾಡಿಕೊಂಡು ಅದರಿಂದ ಏನಾದ್ರು ಉಪಯೋಗ ಆಯಿತಾ ಅದನ್ನು ಕೂಡ ನಮಗೆ ಹೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನೇ ಮರು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಅಲ್ಲಿ ಕೂಡ ಬಾಬಾ. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-8083. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಎಲ್ರು ಹೇಗಿದ್ದೀರಾ? ಆರಾಮಾಗಿ, ಖುಷಿ ಖುಷಿಯಾಗಿ ನಗ್ನಾಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ನಿಮ್ಮೆಲ್ರಿಗೂ ಕೂಡ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೂ 6:30 ಪ್ರಸಾರ ಆಗುವಂತ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬಿಸ್ನೆಸ್ ಮ್ಯಾನ್ಗಳು ಸ್ವತಃ ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಅಫ್ಕೋರ್ಸ್, ಒಂದರಕ್ಕಿಂತ ಮತ್ತೊಂದು ಬಿಸ್ನೆಸ್ ವಿಭಿನ್ನವಾಗಿರುತ್ತೆ, ಇನ್ನು ವಿಶೇಷವಾಗಿ ಕೂಡ ಇರುತ್ತೆ. ಇವತ್ತು ಒಂದು ಬಿಸ್ನೆಸ್ ಬಗ್ಗೆ ಮಾತುಕತೆ ನಡೆಸೋಣ ಅಂತ. ಹಾಗಿದ್ರೆ ಯಾವ ಬಿಸ್ನೆಸ್ ಅರ್ಪಿತ ಅಂತ ನೀವು ಕೇಳುದಾದ್ರೆ, ಇತ್ತೀಚೆಗೆ ಎಲ್ಲಾ ಕಡೆ ಟ್ರೆಂಡಿಂಗ್ ಆಗಿರುವಂತಹ ಫೋಟೋಶಾಪ್ ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ. ಹಾಗಿದ್ರೆ ಇವತ್ತು ನಮ್ಮೊಟ್ಟಿಗೆ MS ಪ್ರಭು ಡಿಜಿಟಲ್ ಸ್ಟುಡಿಯೋದ ಮಾಲೀಕರಾಗಿರುವಂತಹ ಶ್ರೀಮತಿ ನಿರ್ಮಲಾ ಪ್ರಭು ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಸ್ಟಾರ್ಟ್ ಮಾಡೋಣ. ನಿರ್ಮಲಾ ಮೇಡಮ್, ನಮಸ್ತೆ.
6: ನಮಸ್ತೆ ಮ್ಯಾಮ್.
0: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
6: ಥ್ಯಾಂಕ್ ಯು.
0: ನಿರ್ಮಲಾ ಮ್ಯಾಮ್, ಹೇಗಿದ್ದೀರಾ?
6: ಸೂಪರ್ ಆಗಿದೆ ಮ್ಯಾಮ್.
0: ಓಕೆ, ಕಾಫಿ ಟೀ ಎಲ್ಲ ಆಯ್ತಾ?
6: ಆಯ್ತು ಮ್ಯಾಮ್.
0: ನಿರ್ಮಲಾ ಮ್ಯಾಮ್, ಮೊದಲನೇದಾಗಿ ನನಗೆ ನಿಮ್ಮ ಪರಿಚಯ ಮಾಡ್ಕೊಡ್ಬೋದಾ? ನಿಮ್ ಪ್ರಾಪರ್ ಯಾವುದು, ಎಲ್ಲಿ ಹುಟ್ಟಿ ಬೆಳೆದಿದ್ದು, ಅದ್ರ ಬಗ್ಗೆ ಹೇಳಿ ಮ್ಯಾಮ್.
6: ನನ್ನ ಹೆಸರು ನಿರ್ಮಲಾ ಪ್ರಭು ಅಂತ. ನಾನು ಹುಟ್ಟಿದ್ದು ಹಾನಗಲ್ ತಾಲೂಕ್ ಹಾವೇರಿ ಡಿಸ್ಟಿಕ್ ಕೂಸ್ನೂರ್ ಅಂತ ಒಂದು ಹಳ್ಳಿಯಲ್ಲಿ ಹುಟ್ಟಿದ್ದು. ಪಿಯುವರೆಗೂ ಓದ್ದೆ, ಅದನ್ನ ನೆಕ್ಸ್ಟ್ ನನಗೆ ಮದುವೆ ಮಾಡಿಕೊಟ್ರು. ನಂದು ಗೋಂದಿ ಚಟ್ನಳ್ಳಿಗೆ ಮದುವೆ ಮಾಡಿಕೊಟ್ರು. ಪ್ರಭು ಅನ್ನೋರನ್ನ ಮದುವೆ ಆಗಿ ಬಂದೆ. ಬಂದಮೇಲೆ ನನ್ನ ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಮ್ಮ ಮನೆಯವರು ಫೋಟೋಗ್ರಾಫರ್ ಆಗಿರೋದರಿಂದ ನಾನು ಅದೇ ಫೀಲ್ಡಲ್ಲೇ ಮುಂದುವರೆಯೋಣ ಅಂತ ಹೇಳಿಬಿಟ್ಟು ಡಿಜಿಟಲ್ ವರ್ಕ್ ಕಲ್ತ್ಕೊಂಡು ನಾನು ಅವ್ರ ಜೊತೆಗೆ ಸಾಥ್ ಕೊಟ್ಕೊಂಡಿದ್ದೀನಿ ಈಗ.
0: ಬೇಸಿಕಲಿ ನಿಮ್ಮ ಮನೆಯವರೊಬ್ಬರು ಫೋಟೋಗ್ರಾಫರ್, ಅವ್ರ ಜೊತೆ ನೀವು ಸೇರಿಕೊಂಡು ಒಂದಿಷ್ಟು ಕೋರ್ಸ್ಗಳನ್ನ ಕೂಡ ಮಾಡಿಕೊಂಡು ಇದೇ ಫೀಲ್ಡಲ್ಲಿ ಕಂಟಿನ್ಯೂ ಆಗ್ತಾ ಇದ್ದೀರಾ ಅಲ್ವಾ ಮ್ಯಾಮ್?
6: ಹೌದು ಮ್ಯಾಮ್, ಹೌದು.
0: ಓಕೆ, ಹೇಗಿದೆ ಬಿಸ್ನೆಸ್?
6: ಸೂಪರ್ ಆಗಿದೆ ಮ್ಯಾಮ್, ಮಾಡ್ತಾ ಇದ್ದೀವಿ.
0: ಸೂಪರ್ ಆಗಿದೆ. ಸೊ ನನಗೆ ನಿರ್ಮಲಾ ಮ್ಯಾಮ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಗೊತ್ತಾಯ್ತಾಯ್ತಾ. ಈಗ MS ಪ್ರಭು ಡಿಜಿಟಲ್ ಸ್ಟುಡಿಯೋ, ಇದ್ರ ಬಗ್ಗೆ ಹೇಳಿ ಮ್ಯಾಮ್. ಈ ಒಂದು ಸ್ಟುಡಿಯೋ ಪ್ರಾರಂಭ ಆಗಿ ಎಷ್ಟು ವರ್ಷ ಆಗಿದೆ?
6: ಸುಮಾರು ಇಲ್ಲಿ ಸ್ಟುಡಿಯೋ ಆಗಿಬಿಟ್ಟು 16 ವರ್ಷ ಮ್ಯಾಮ್. ಈಗ ನಾವಿಲ್ಲಿ ಬಾಲರಾಜ್ ಅರಸ್ ರೋಡಲ್ಲಿ ಈ ಕಾಂಪ್ಲೆಕ್ಸಲ್ಲಿ ಮಾಡಿಬಿಟ್ಟು ಚೆನ್ನಾಗಿ ನಡೀತಿದೆ. ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಕಷ್ಟ ಅನ್ನಿಸ್ತು, ಇವಾಗ ಇವಾಗೆಲ್ಲ ತುಂಬ ನೇಮ್ ಆಗಿದೆ, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ.
0: ಸೊ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ತಿದ್ರಾ? ಹೀಗಿರುವಾಗ ಇಲ್ಲಿ ಏನೇನೆಲ್ಲ ಸರ್ವಿಸ್ ಸಿಗುತ್ತೆ ಅದರ ಬಗ್ಗೆ ಹೇಳಿ ಮ್ಯಾಮ್.
6: ಮ್ಯಾಮ್, ಫೋಟೋಗ್ರಫಿ ಅಂತಂದರೆ ಒಂದು ಮದುವೆಯಲ್ಲಿ ಏನೇನು ನಿಮಗೆ ಈಗ ಅಲ್ಲ, ಫ್ರೀ ವೆಡ್ಡಿಂಗ್ ಶೂಟ್ ಇದೆ, ಫಸ್ಟ್ ಎಂಗೇಜ್ಮೆಂಟ್ ಮಾಡ್ತಾರೆ, ಫ್ರೀ ವೆಡ್ಡಿಂಗ್ ಶೂಟ್ ಇದೆ, ಆಮೇಲೆ ಹಲ್ದಿ ಶಾಸ್ತ್ರ, ಬಳೆ ಶಾಸ್ತ್ರ, ಏನೇನೆಲ್ಲ ಬೇಕು, ಇವಾಗ ಏನೇನು ಟ್ರೆಂಡ್ ಇದೆ ಎಲ್ಲ ಥರದ್ದು ಮಾಡಿಕೊಡ್ತೀವಿ ಮ್ಯಾಮ್.
0: ಕಾಂಪಿಟೇಷನ್ ಹೇಗಿದೆ?
6: ಕಾಂಪಿಟೇಷನ್ ಸಖತ್ತಾಗಿದೆ, ಏನು ತುಂಬ ಇದೆ. ಅದರಲ್ಲಿ ನಮಗೆ ಹಳೆ ಕಸ್ಟಮರ್ಸ್ ಎಲ್ಲ ಇದಾರಲ್ಲ, ಯಾರು ಬಿಟ್ಕೊಡಲ್ಲ, ಬರ್ತಾರೆ, ನಮಗೆ ಹುಡ್ಕೊಂಡು ಬರ್ತಿದ್ದಾರೆ. ಈಗ ಏನೇನು ಅಪ್ಡೇಟ್ ಆಗಿದೆ ಅಲ್ಲ, ಅದೆಲ್ಲ ನಾವು ಅದು ಅವಾರ್ಡ್ ಇದು ಮಾಡ್ಕೊಂಡಿರೋದ್ರಿಂದ ನಮ್ಗೆ ಹತ್ರ ಬರ್ತಾರೆ ಅಂತಂದ್ರೆ ಇಲ್ಲ.
0: ಮ್ಯಾಮ್, ಇಲ್ಲಿ ಹೆಚ್ಚಾಗಿ ಈಗ ಪಾಸ್ಪೋರ್ಟ್ ಸೈಜ್ ಫೋಟೋ ಆ ಥರ ತೆಗೆಸ್ಕೊಳ್ಳೋರು ಬರ್ತಾರಾ ಅಥವಾ ರೆಗ್ಯುಲರ್ ಈವೆಂಟ್ ಫೋಟೋಸ್ಗಳು ತೆಗೆಸ್ಕೊಳ್ಳೋಕೆ ಬರ್ತಾರಾ?
6: ಜಾಸ್ತಿ ಪಾಸ್ಪೋರ್ಟ್ ಆಗುತ್ತೆ ನಮಗೆ ಡೈಲಿ, ಈವೆಂಟ್ಸ್ ಅಂತ ಅವು ಸುಮಾರು ಬರುತ್ತೆ ನಮಗೆ, ಇರುತ್ತೆ, ಮಾಡ್ತೀವಿ.
0: ಇಲ್ಲಿ ಎಷ್ಟು ಜನ ಎಂಪ್ಲಾಯ್ಸ್ ವರ್ಕ್ ಮಾಡ್ತಾರೆ ಮ್ಯಾಮ್?
6: ನಾನು ಮತ್ತು ಅವಳು ಪೂಜಾ ಅಂತ ಒಂದು ಹುಡುಗಿ, ಮತ್ತು ಹುಡುಗರಿಗೆ ಆರ್ಡ್ರಿಗೆಲ್ಲ ಅಂತಂದರೆ ಒಂದು ಮೂರು ನಾಲ್ಕು ಜನ ಹುಡುಗನ ಕರ್ಕೊಂಡು ಹೋಗ್ತಾ ಇರ್ತಾರೆ, ಹಸ್ಬೆಂಡ್ ಎಲ್ಲ ಹೋಗ್ತಾರೆ.
0: ನಿಮಗೂ ಕೂಡ ಫೋಟೋಗ್ರಫಿ ಮಾಡಕ್ಕೆ ಬರುತ್ತಾ?
6: ಹಾಂ ಮ್ಯಾಮ್, ಬರುತ್ತೆ, ಇಂಡೋರ್ ಮಾತ್ರ, ಔಟ್ಡೋರ್ ಹೋಗಿಲ್ಲ.
0: ಅವರೆಲ್ಲ ಮನೆಯವರೇ ನೋಡ್ಕೊಳ್ತಾರೆ. ಓಕೆ ಮ್ಯಾಮ್, ನೀವು ಈ ಒಂದು ಬಿಸ್ನೆಸ್ಗೆ ಎಂಟ್ರಿ ಆಗಿ ಎಷ್ಟು ವರ್ಷ ಆಯಿತು?
6: ನಾನೀಗ ಒಂದು 18 ವರ್ಷ ಆಯಿತು ಮ್ಯಾಮ್.
0: ಸೂಪರ್, 18 ವರ್ಷ ಒಂದು ಎಕ್ಸ್ಪೀರಿಯೆನ್ಸ್ ಇದೆ. ಸೊ ಇಲ್ಲಿಗೆ ಬರುವಂಥ ಕಸ್ಟಮರ್ಸ್ ಎಲ್ಲಿಂದ ಬರ್ತಾರೆ ಮ್ಯಾಮ್?
6: ಎಲ್ಲ ಕಡೆಯಿಂದ ಬರ್ತಾರೆ ಮ್ಯಾಮ್. ನಂಗೆ ಇನ್ನೊಂದು ಖುಷಿ ಆಗೋದು ಏನಂತಾರೆ, ಗೋಪಾಳದಿಂದ ಒಂದು ಪಾಸ್ಪೋರ್ಟಿಗೆ ನಮಗೆ ಹುಡ್ಕೊಂಡು ಬರ್ತಾರಲ್ಲ, ಅದು ನನಗೆ ತುಂಬ ಖುಷಿ ಆಗುತ್ತೆ. ಎಷ್ಟು ದೂರ, ಇಲ್ಲಿ ಹಾಸ್ಟೆಲೆಲ್ಲ ಇತ್ತು, ಆ ಹುಡುಗಿಯರೆಲ್ಲ ಇಲ್ಲಿದ್ರಲ್ಲ, ಇವಾಗೂ ನಮಗೆ ಕಾಂಟ್ಯಾಕ್ಟ್ಸಲ್ಲಿದ್ದಾರೆ, ತುಂಬ ಹುಡ್ಕೊಂಡು ಬರ್ತಾರೆ, ಅದೇ ನನಗೆ ಖುಷಿ ಆಗ್ತಿದೆ, ನಾವು ಒಳ್ಳೆ ವರ್ಕ್ ಕೊಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ.
0: ಓಕೆ, ಈ ಒಂದು ಸ್ಟುಡಿಯೋ ಇರೋದು ಬಾಲರಾಜ್ ಅರಸ್ ರೋಡಲ್ಲಿ, ಬಟ್ ಗೋಪಾಲದಿಂದ ಪಾಸ್ಪೋರ್ಟ್ ಸೈಜ್ ಫೋಟೋಗೆ ಹುಡ್ಕೊಂಡು ಬರ್ತಾರೆ ಅಂದರೆ ನಿಮ್ಮಲ್ಲಿರುವಂಥ ಸ್ಪೆಷಾಲಿಟಿ ಏನು ಮ್ಯಾಮ್?
6: ನನಗಂತ ಗೊತ್ತಿಲ್ಲ ಮ್ಯಾಮ್, ಎಲ್ಲ ಹೇಳ್ತಾರೆ ತುಂಬ ಚೆನ್ನಾಗಿ ಕೊಡ್ತೀರಾ, ನಿಮ್ಮ ಇದು ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ, ಆಮೇಲೆ ತುಂಬ ಚೆನ್ನಾಗಿ ಮಾತಾಡ್ತೀರಾ, ಫ್ರೆಂಡ್ಲಿ ಅನಿಸುತ್ತೆ ಮ್ಯಾಮ್ ಅಂತ ಹೇಳ್ತಾರೆ ಅಷ್ಟೇ.
0: ಕಸ್ಟಮರ್ಸ್ ಕೂಡ ಅವ್ರಿಗೆ ಸ್ಯಾಟಿಸ್ಫೈ ಆಗಿರೋದ್ರಿಂದ ಇಲ್ಲಿ ಕಂಫರ್ಟಬಲ್ ಫೀಲ್ ಇರೋದಕ್ಕಾಗಿ ಪುನಃ ಪುನಃ ಇಲ್ಲಿ ಬರ್ತಾರೆ ಅಲ್ವಾ ಮ್ಯಾಮ್?
6: ಹೌದು ಮ್ಯಾಮ್, ಹೌದು.
0: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ನಿರ್ಮಲಾ ಪ್ರಭು ಅವರು ಅವರ MS ಪ್ರಭು ಡಿಜಿಟಲ್ ಸ್ಟುಡಿಯೋ ಬಗ್ಗೆ ಆ ಬಿಸ್ನೆಸ್ ಬಗ್ಗೆ ಒಳ್ಳೆ ಮಾಹಿತಿನ ಹಂಚ್ಕೊಳ್ತಾ ಇದ್ರು. ಹಾಗಿದ್ರೆ ಇವರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಹಾಗೆ ಸೂಪರ್ ಆಗಿರೋ ಸಾಂಗ್ ನ ಕೇಳ್ಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮೈ ಡಿಯರ್ ಲಿಸ್ನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದು ಸ್ಟುಡಿಯೋ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ವಿ. ಅದನ್ನೇ ನಮ್ಮ ಶಿವಮೊಗ್ಗದ ಬಾಲರಾಜ್ ಅರಸ್ ರಸ್ತೆಯಲ್ಲಿರುವಂತಹ MS ಪ್ರಭು ಡಿಜಿಟಲ್ ಸ್ಟುಡಿಯೋ. ಸೊ ಇದರ ಮಾಲೀಕರಾಗಿರುವಂತಹ ನಿರ್ಮಲಾ ಪ್ರಭು ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆನ ಮುಂದುವರೆಸೋಣ. ನಿರ್ಮಲಾ ಮೇಡಮ್, ಈಗ ನೀವು ಕೂಡ ಹೌಸ್ ವೈಫ್ ಆಯ್ತಾ? ಸೊ ಮನೆಯನ್ನ ಕೂಡ ನೋಡ್ಕೋಬೇಕು, ಅಟ್ ದ ಸೇಮ್ ಟೈಮ್ ಇಲ್ಲಿ ಬಿಸ್ನೆಸ್ ಬಗ್ಗೆ ಕೂಡ ಗಮನವನ್ನ ಕೊಡಬೇಕು. ಎರಡನ್ನೂ ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ, ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ?
3: ಮ್ಯಾಮ್, ಅದು ಅಭ್ಯಾಸ ಆಗಿಬಿಟ್ಟಿದೆ, ನನಗೇನು ಕಷ್ಟ ಅನ್ನಿಸ್ತಾ ಇಲ್ಲ. ನಾನು ಈ ಫೀಲ್ಡನ್ನು ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಮನೆ ಮಕ್ಕಳು ಅಂದಮೇಲೆ ಅದು ನಮಗೆ ಬೇಕೇ ಬೇಕಲ್ಲ, ಏನು ಅನ್ನಿಸ್ತಿಲ್ಲ ಮ್ಯಾಮ್, ಎಲ್ಲ ಸರಿಯಾಗಿ ಆಗ್ತಾ ಇದೆ, ನನಗೆ ಕಷ್ಟ ಅನಿಸಿಲ್ಲ.
2: ಸೊ ಫ್ಯಾಮಿಲಿ ಹಾಗೆ ಬಿಸ್ನೆಸ್ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ, ಸೂಪರ್, ಕೇಳೋಕ್ಕೆ ಖುಷಿಯಾಗುತ್ತೆ. ಹಾಗೆ ನಿಮ್ಮ ಈ ಒಂದು ಸುಮಾರು 16 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸಲ್ಲಿ ಯಾವತ್ತೊಂದಿನ ತುಂಬ ಖುಷಿ ಆಯಿತು, ಪರವಾಗಿಲ್ಲ, ನಾನು ನಮ್ಮ ಮನೆಯವರ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ತಾ ಇರೋದಕ್ಕೂ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಮ್ಯಾಮ್?
3: ಮ್ಯಾಮ್, ನನಗೆ ಸ್ಟಾರ್ಟು ಮನೆಯಲ್ಲೇ ಮಾಡ್ತಾ ಇದ್ದೆ. ಆವಾಗ ಕಸ್ಟಮರ್ ನೀವು ಇದು ನೀವೆಲ್ಲ ಸಿಟಿಗೆ ಬಂದು ಅಲ್ಲಿ ಮಾಡಿ ನಮಗೆ ಸರ್ವಿಸ್ ಚೆನ್ನಾಗಿ ಕೊಡಿ ಅಂತ ಹೇಳ್ತಾಯಿದ್ರು. ನನಗೆ ಆವಾಗ ಭಯ ಇತ್ತು ಹೇಗಿರುತ್ತೆ ಏನು ಅಂತ. ಇದು ನಾನು ಒತ್ತಾಯ ಮಾಡಿ ನಮ್ಮ ಮನೆಯವರಿಗೆ ಸಿಟಿಯಲ್ಲೇ ಮಾಡೋಣ, ಸ್ಟುಡಿಯೋ ಮಾಡೋಣ ಅಂತ ತುಂಬ ಒತ್ತಾಯ ಬಿದ್ದು ಮಾಡಿದೆ. ಒಂದು 6 ತಿಂಗಳು ಏನು ಇರಲಿಲ್ಲ, ಆವಾಗ ಬೇಜಾರು ಅನ್ನಿಸ್ತಾ ಇತ್ತು. ಆಮೇಲೆ ನನಗೆ ಇಂಪ್ರೂವ್ಮೆಂಟ್ಸ್ ನೋಡಿ ನೋಡಿ, ಇಲ್ಲ ನಾನು ಈ ನಾನು ಟೀಚರ್ ಫೀಲ್ಡ್ ಹೋಗಬೇಕಂತ ಫಸ್ಟ್ ಅಂದ್ಕೊಂಡಿದ್ದು. ಆಮೇಲೆ ನಾನೊಂದು ಕಡೆ ಹಸ್ಬೆಂಡ್ ಒಂದು ಕಡೆ ಆಗ್ತಾರಂತ ಇಲ್ಲಿ ಇಷ್ಟು ಬಂದೆ. ಆಮೇಲೆ ಇವತ್ತು ನಾನು ಇದು ದಾರಿ ತಪ್ಪದೆ ಅನ್ನಿಸ್ತು. ಆಮೇಲೆ ನನಗೆ ರಿಸಲ್ಟು ಕಸ್ಟಮರ್ ಬಂದಿದ್ದು ಎಲ್ಲ ನೋಡಿಬಿಟ್ಟು, ಇಲ್ಲ ನಾನು ಈ ಫೀಲ್ಡಿಗೆ ಬಂದಿದ್ದು ಒಳ್ಳೆ ಕೆಲಸ ಮಾಡಿದೆ, ನಂಗೆ ತುಂಬ ಖುಷಿ ಇದೆ. ಆಮೇಲೆ ಇಬ್ಬರು ಒಟ್ಟಿಗೆ ಮಾಡ್ತಾ ಇದ್ದೀವಲ್ಲ, ಅದರಿಂದ ತುಂಬ ಖುಷಿ ಇದೆ.
2: ಖಂಡಿತ ಖಂಡಿತ ಮ್ಯಾಮ್, ಯಾಕಂದರೆ ಈಗ ಬಿಸ್ನೆಸ್ ಅನ್ನುವಾಗ ಸ್ಟಾರ್ಟಿಂಗಲ್ಲೇ ಸಕ್ಸಸ್ ಸಿಗೋದಿಲ್ಲ, ಹಂತ ಹಂತವಾಗಿ ಸಿಗುತ್ತೆ. ನಿಮಗೂ ಹೇಳ್ದಂಗೆ ಸುಮಾರು 6 ತಿಂಗಳು ಯಾವುದೇ ಬಿಸ್ನೆಸ್ ಇರಲಿಲ್ಲ, ಆಮೇಲೆ ಡೇ ಬೈ ಡೇ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಹೋಯ್ತು ಅಲ್ವಾ ಮ್ಯಾಮ್?
3: ಹೌದು ಮ್ಯಾಮ್.
2: ಓಕೆ, ಈಗ ಅಟ್ ಪ್ರೆಸೆಂಟ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತಕ್ಕೊಡ್ತೀರಾ ಅಂದರೆ ಎಷ್ಟು ಚಾರ್ಜ್ ಮಾಡ್ತೀರಾ ಮ್ಯಾಮ್?
3: ಮ್ಯಾಮ್, ನಾವು ಇವಾಗ 100 ರುಪೀಸ್ ಚಾರ್ಜ್ ಮಾಡ್ತೀವಿ.
2: 100 ರುಪೀಸ್ ಚಾರ್ಜ್ ಮಾಡ್ತೀರಾ? ಓಕೆ, ನೀವು ಹೇಳಿದ ಹಾಗೆ ಕಸ್ಟಮರ್ಸ್ ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಅಂತ ಕೂಡ ಹೇಳಿದ್ರಿ. ಸೊ ಕಸ್ಟಮರ್ಸ್ ಎಲ್ಲರೂ ಒಂದೇ ರೀತಿ ಇರಲ್ಲ ಆಯಿತಾ, ಎಲ್ಲ ಕಸ್ಟಮರ್ಸ್ನೂ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಮ್ಯಾಮ್?
3: ಮ್ಯಾಮ್, ನಮ್ಮ ಕಸ್ಟಮರ್ಸ್ ಯಾರೂ ನನ್ನ ಹತ್ರ ತುಂಬ ಇದು ಮಾಡಿಲ್ಲ, ಇಷ್ಟೇ ಕಡಿಮೆ ಜಾಸ್ತಿ ಹೇಳಿಲ್ಲ. ನಾನು ಕ್ವಾಲಿಟಿ ತೋರಿಸ್ಬಿಡ್ತೀನಿ ಅವರಿಗೆ, ಇದು ನೋಡಿ ನಮ್ಮ ಹತ್ರ 100 ರುಪೀಸ್ ಇದೆ ತಗೊಳ್ತೀರಾ ಅಂತ. ಯಾರು ಇದುವರೆಗೂ ನನಗೆ ಆ ಥರ ಮಾಡಿಲ್ಲ, ಕೊಟ್ಟಿದ್ದಾರೆ.
2: ಸೊ ಕಸ್ಟಮರ್ಸ್ನ ಸ್ಮೈಲಿ ಫೇಸಿಂದ ಹ್ಯಾಂಡಲ್ ಮಾಡ್ತಾ ಟ್ರೀಟ್ ಮಾಡ್ತೀರಾ, ಹಾಗಾಗಿ ಮತ್ತೆ ಮತ್ತೆ ಕಸ್ಟಮರ್ಸ್ ಬರ್ತಾ ಇದಾರಲ್ವಾ?
3: ಹೌದು ಮ್ಯಾಮ್, ಬರ್ತಾರೆ.
2: ಎಲ್ಲ ಬಿಸ್ನೆಸ್ಸಲ್ಲೂ ಒಂದೇ ಸಕ್ಸಸ್ ಇರಲ್ಲ ಅಥವಾ ಫೇಲ್ಯೂರ್ ಇರಲ್ಲ, ಸಕ್ಸಸ್ ಫೇಲ್ಯೂರ್ ಎಲ್ಲವೂ ಮಿಕ್ಸ್ ಆಗಿರುತ್ತೆ. ಹೀಗಿರುವಾಗ ನಿಮಗೆ ನಿಮ್ಮ 16 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸಲ್ಲಿ ತುಂಬ ಸ್ಟ್ರಗಲ್ ಆಯಿತು ಅಥವಾ ತುಂಬ ಚಾಲೆಂಜಿಂಗ್ ಆಯಿತು ಅಂದರೆ ಯಾವಾಗಿರ್ಬೋದು ಮ್ಯಾಮ್?
3: ಒಂದು ಸ್ವಲ್ಪ ಕರೋನಾ ಟೈಮ್ ಆ ಥರ ಆಯಿತು. ಆಮೇಲೆ ಇನ್ನೊಂದು ಏನು ಗೊತ್ತಾ ಮ್ಯಾಮ್, ಫೋಟೋಗ್ರಾಫರ್ ಈಗ ಬೇರೆ ಬೇರೆ ಕಾಲೇಜ್ ಹುಡುಗರ್ಸೆಲ್ಲ ಈಗ ಫೋಟೋಗ್ರಫಿ ಮಾಡ್ತೀವಿ ಅಂತ ಹೇಳಿಬಿಟ್ಟು, ಅವ್ರು ಫೋಟೋಗ್ರಾಫರ್ ಅಲ್ಲ, ಒಂದು ಕ್ಯಾಮ್ರಾ ತೊಗೊಂಡ್ಬಿಟ್ಟು ಆರ್ಡ್ರ್ ಮಾಡ್ಕೊಂಡು ಕಡಿಮೆ ರೇಟಿಗೆಲ್ಲ ಆರ್ಡ್ರ್ ಮಾಡ್ಕೊಂಬರೋದು. ಕಸ್ಟಮರಿಗೆ ಅದು ಗೊತ್ತಿಲ್ಲ ಕ್ವಾಲಿಟಿ ಹೇಗೆ ಕೊಡ್ತಿದ್ದಾರೆ, ಅವರೆಲ್ಲ ಬೆಸ್ಟ್ ಇದು ಫೋಟೋಗ್ರಾಫರ್ಸ್ ಹೌದಾ ಅಲ್ಲ ಗೊತ್ತಿಲ್ಲ. ಕಡಿಮೆ ಪ್ರೈಸ್ ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ಜನ ಹೋದರು. ಆಮೇಲೆ ಅವ್ರದ್ದೆಲ್ಲ ಫೋಟೋಗ್ರಫಿ ಮಾಡಿಬಿಟ್ಟು ಅವ್ರದ್ದೆಲ್ಲ ಫೋಟೋಸ್ ಎಲ್ಲ ನೋಡಿದ ಮೇಲೆ ನಮಗೆ ಕಸ್ಟಮರ್ ಎಲ್ಲ ಕಡಿಮೆ ಆಯಿದ್ರು ಅವಾಗ, ಏ ತುಂಬ ಇವರೆಲ್ಲ ಜಾಸ್ತಿ ರೇಟಿಂಗ್ ಮಾಡ್ತಾರೆ ಅಂತ ಹೇಳಿಬಿಟ್ಟು, ಆ ಕ್ವಾಲಿಟಿ ನೋಡ್ಬಿಟ್ಟು ಮತ್ತೆ ನಮ್ಮ ಹತ್ರ ರಿಟರ್ನ್ ಬಂದು ಆ ಸ್ವಲ್ಪ ಆ ಟೈಮಿಗೆ ನಮಗೆ ಅನ್ನಿಸ್ತು.
2: ಸೊ ಮುಂಚೆ ಎಲ್ಲ ಫೋಟೋ ತೆಗೆಸ್ಕೋಬೇಕಂದ್ರೆ ಸ್ಟುಡಿಯೋ ಹೋಗಿ ತೆಗೆಸ್ಕೋಬೇಕಿತ್ತು, ಬಟ್ ಯಾವಾಗ ಕ್ಯಾಮ್ರಾ ಫೋನ್ ಅನ್ನೋದು ಬಂತೋ ಎಲ್ಲರೂ ಕೂಡ ಫೋಟೋಗ್ರಾಫರ್ ಆಗೋದ್ರು ಅಲ್ವಾ ಮ್ಯಾಮ್?
3: ಹೌದು ಮ್ಯಾಮ್, ಅದೇ ನಿಜ.
2: ಓಕೆ, ಸೊ ಹಾಗಾಗಿ ನಿಮಗೆ ಸ್ಟಾರ್ಟಿಂಗಲ್ಲಿ ಒಂದಿಷ್ಟು ಚಾಲೆಂಜಿಂಗ್ ಟೈಮ್ ಅಂತ ಕೂಡ ಇತ್ತು ಅಲ್ವಾ? ಸೊ ಈಗ ನಿಮ್ಮ ಮನೆಯವರು ಔಟ್ಡೋರ್ ಈವೆಂಟ್ಸ್ಗೆಲ್ಲ ಹೋಗಿ ಫೋಟೋಶೂಟ್ ಮಾಡ್ಕೋಬರ್ತಾರೆ ಅಥವಾ ಎಡಿಟಿಂಗ್ ಎಲ್ಲ ನೀವೇ ಮಾಡೋದು ಮ್ಯಾಮ್?
3: ಎಡಿಟಿಂಗ್ ಎಲ್ಲ ನಾನೇ ಮಾಡೋದು.
2: ಹಾಂ, ನಾನು ಅದಕ್ಕೆ ಕೋರ್ಸ್ ಕೂಡ ಕಲ್ತಿದ್ದೀರಾ?
3: ಹಾಂ, DTP ಎಲ್ಲ ಮಾಡಿದೆ. ಆಮೇಲೆ ಬೇರೆ ಬೇರೆ ಎಲ್ಲ ಕೋರ್ಸಸ್ ಚೆನ್ನೈ ಅವರೆಲ್ಲ ಬಂದವ್ರ ಹತ್ರ ಎಲ್ಲ ನಾನು ಕ್ಲಾಸ್ ಅಟೆಂಡ್ ಆದೆ, ಎಲ್ಲ ಮಾಡ್ತಾ ಇದ್ದೀನಿ ಎಲ್ಲ.
2: ಅದೆಲ್ಲ ಈಗ ಯೂಸ್ಫುಲ್ ಆಗಿದೆಯಾ?
3: ಹಾಂ, ಯೂಸ್ಫುಲ್ ಆಗಿದೆ. ಅದೇ ತುಂಬ ನನಗೆ ಕೈ ಹಿಡ್ದಿರೋದು ಮ್ಯಾಮ್, ಕ್ಲಾಸ್ ಮಾಡ್ಕೊಂಡಿರೋದೇ ತುಂಬ ಒಳ್ಳೆಯದು. ನನಗೆ ಯಾವುದು ಇದು ಕೊಟ್ಟರು ನಾನು ಮಾಡ್ತೀನಿ ಇವಾಗ. ಆ ಕ್ಲಾಸ್ ಅಟೆಂಡ್ ಆಗಿದ್ದಕ್ಕೆ ನಂಗೆ ಎಲ್ಲ ಕೋರ್ಸ್ ಮಾಡ್ಕೊಂಡಿದ್ದಕ್ಕೆ ಈಸಿ ಆಗ್ತಾ ಇದೆ ಎಲ್ಲ.
4: ಓಕೆ ಸೂಪರ್ ಮ್ಯಾಮ್. ಸೊ ಯಾಕಪ್ಪ ಅಂದರೆ ಈ ಟೆಕ್ನಾಲಜಿ ದಿನ ದಿನಕ್ಕೂ ಇಂಪ್ರೂವ್ ಆಗ್ತಾ ಇರುತ್ತೆ, ಅಪ್ಡೇಟ್ ಆಗ್ತಾ ಇರುತ್ತೆ, ಹೀಗೆಲ್ಲ ಇರುವಾಗ ನಾವು ಅದ್ರ ಜೊತೆ ಹೋದಾಗ ಮಾತ್ರ ಕಸ್ಟಮರ್ಸ್ ಹೆಚ್ಚಾಗಿ ಬರ್ತಾರೆ ಅಲ್ವಾ ಮ್ಯಾಮ್?
3: ಹೌದು ಮ್ಯಾಮ್, ಅಪ್ಡೇಟ್ ಆದರೆ ಬರೋದಿಲ್ಲ, ಅಂದರೆ ಹಳೆಯದೇ ಯಾರು ಅಂತ ಬರಲ್ಲ ಇವಾಗ.
2: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ನಿರ್ಮಲಾ ಪ್ರಭು ಅವರು ಅವರ ಬಿಸ್ನೆಸ್ ಜರ್ನಿ, ಎಕ್ಸ್ಪೆಷಲಿ ಒಂದು ಫೋಟೋಗ್ರಫಿ ಬಿಸ್ನೆಸ್ ಹೇಗೆಲ್ಲ ಇರುತ್ತೆ, ಏನೆಲ್ಲ ಚಾಲೆಂಜಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ನಿರ್ಮಲಾ ಅವ್ರ ಜೊತೆ ಈ ಮಾತುಕತೆಯನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್, ಇನ್ನೊಂದು ಸೂಪರ್ ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಹಾಗೆ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಒನ್ ಅಂಡ್ ಓನ್ಲಿ ಆರ್ಜೆ ಅರ್ಪಿತಾ. ಸೊ ಕೇಳುಗರೆ, ಇವತ್ತಿನ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದು ಫೋಟೋ ಸ್ಟುಡಿಯೋ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ದೆ. ಅದೇನೆ MS ಫೋಟೋ ಡಿಜಿಟಲ್ ಸ್ಟುಡಿಯೋ. ಸೊ ಇದಿರೋದು ನಮ್ಮ ಶಿವಮೊಗ್ಗದ ಬಾಲರಾಜ್ ಅರಸ್ ರಸ್ತೆಯಲ್ಲಿ. ಸೊ ಇದರ ಮಾಲೀಕರಾಗಿರುವಂತಹ ನಿರ್ಮಲಾ ಪ್ರಭು ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಬಿಸ್ನೆಸ್ ಮಾತುಕತೆಯನ್ನ ಮುಂದುವರಿಸೋಣ. ನಿರ್ಮಲಾ ಮೇಡಮ್, ನೀವೇ ಹೇಳ್ತೀರಿ, ನಿಮಗೆ ಸುಮಾರು 16-17 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಹೀಗಿರುವಾಗ ಒಬ್ಬ ಬಿಸ್ನೆಸ್ ವುಮೆನ್ಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ನಿಮ್ಮ ಪ್ರಕಾರ, ಅದನ್ನ ಹೇಳ್ಬೋದಾ ಮ್ಯಾಮ್?
4: ಮ್ಯಾಮ್, ಫಸ್ಟ್ ಅಂತಂದ್ರೆ ಸಮಾಧಾನ ಇರಬೇಕು. ಏನೇ ಬಂದ್ರೆ ನಾವು ಅದನ್ನ ಸಮಾಧಾನವಾಗಿ ಕಸ್ಟಮರಿಗೆ ಬೇಜಾರಾಗದೇ ರೀತಿ ತಿಳಿಸಿ ಹೇಳಿದ್ರೆ ಆಗುತ್ತೆ.
3: ಓಕೆ, ಸಮಾಧಾನವಾಗಿ ಇರಬೇಕು, ಅದೊಂದೇ ಸಾಕಾ?
4: ಅದು ಒಂದೇ ಸಾಕು ಅಂತನ್ನಕ್ಕಿಂತ ಅವ್ರಿಗೆ ಮೇನ್ ನಮ್ಮ ಮೇಲೆ ನಂಬಿಕೆ ಬರಬೇಕು. ಇವರು ದುಡ್ಡಿಗೆ ಮಾಡ್ತಿದ್ದಾರೆ ಅಂತ ಇರಬಾರ್ದು. ಅವ್ರು ನಮಗೆ ಹೇಗೆ ದುಡ್ಡು ಕೊಟ್ಟಿರ್ತಾರೋ ಅದ್ರ ತಕ್ಕಂಗೆ ನಾವು ಅವ್ರಿಗೆ ಕ್ವಾಲಿಟಿ ಕೊಡಬೇಕು. ಅವ್ರ ನಂಬಿಕೆ ಉಳಿಸ್ಕೊಂಡ್ರೆ ಸಾಕು ಮ್ಯಾಮ್.
3: ಸೂಪರ್ ಮ್ಯಾಮ್. ಸೊ ಕಸ್ಟಮರ್ಗೆ ನಮ್ಮ ಮೇಲೆ ನಂಬಿಕೆ ಇರಬೇಕು, ಹಾಗೆ ಕ್ವಾಲಿಟಿ ವರ್ಕ್ ಕೂಡ ಕೊಡಬೇಕು. ಆವಾಗ ಒಬ್ಬ ಬಿಸ್ನೆಸ್ ವುಮೆನ್ ಯಶಸ್ವಿ ಆಗಬಹುದು ಅಂತ ಹೇಳ್ತಿದ್ದೀರಾ?
4: ಹೌದು ಮ್ಯಾಮ್, ಖಂಡಿತ.
3: ಈಗ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತಕ್ಕೀತೀರಾ ಅನ್ನುವಾಗ ಅದು ರಿಟರ್ನ್ ಕೂಡಕ್ಕೆ ಎಷ್ಟು ಟೈಮ್ ತಗೊಳ್ತೀರಾ?
4: 2 ಮಿನಿಟ್ಸ್ ಅಲ್ಲಿ ಕೊಡ್ತೀವಿ ಮ್ಯಾಮ್. ಈಗ
3: 2 ಮಿನಿಟ್ಸ್, ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಮುಂಚೆ ಎಲ್ಲ 1 ದಿನ 3 ದಿನ 1 ವಾರಗಟ್ಟಲೆ ಕೂಡ ಕಾಯಿಸ್ತಾ ಇದ್ರಿ. ಈಗೆಲ್ಲ ಟೆಕ್ನಾಲಜಿ ಎಷ್ಟು ಅಪ್ಡೇಟ್ ಆಗಿದೆ ಅಲ್ವಾ ಮ್ಯಾಮ್?
4: ಹೌದು, ನೀವೇ ನೋಡ್ತಿದ್ರ, ಈಗ ತೆಗೆದ್ರು ಅಲ್ಲ ಪ್ರಿಂಟ್ ಬಂತು, ಇಷ್ಟು ಬೇಗ ಕೊಡ್ತಾ ಇದ್ದೀವಿ, ಸರ್ವಿಸ್ ಬೇಗ ಕೊಡ್ತಾ ಇದ್ದೀವಿ.
3: ಸೊ 2 ಮಿನಿಟ್ಸ್ ಅಷ್ಟೇ ಮ್ಯಾಮ್. ನಿಮ್ಮ ಬಿಸ್ನೆಸ್ಸಿಗೆ ಬೇಸಿಕ್ ಅಸೆಟ್ ಅಥವಾ ಬೇಸಿಕ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು ಮ್ಯಾಮ್?
4: ಮ್ಯಾಮ್, ಬೆಸ್ಟ್ ಅಂದರೆ ಒಳ್ಳೆ ಕ್ಯಾಮ್ರಾ ಬೇಕು. ಕ್ಯಾಮ್ರಾ, ಆಮೇಲೆ ಪ್ರಿಂಟ್ರು, ಒಂದು ಒಳ್ಳೆ ಕಂಪ್ಯೂಟರ್ ಇರಬೇಕು. ಅದಿದ್ರೆ ಸಾಕು, ಒಳ್ಳೆ ಕ್ಯಾಮ್ರಾನೇ ಬೆಸ್ಟ್ ಮ್ಯಾಮ್.
3: ಕ್ಯಾಮ್ರಾ, ಈಗ ಕ್ಯಾಮ್ರಾ ರೇಟ್ ಎಲ್ಲ ಕೂಡ ತುಂಬ ಕಾಸ್ಟ್ಲಿ ಇದೆ ಮ್ಯಾಮ್. ನಿಮ್ಮ ಹತ್ರ ಇರುವಂತಹ ಕ್ಯಾಮ್ರಾ ಯಾವುದು ಮ್ಯಾಮ್?
4: ನಮ್ಮ ಹತ್ರ ಕೆನಾನ್ ಇದೆ, ನಿಕಾನ್ ಇದೆ, 5D ಇದೆ, ಎಲ್ಲ ಥರದ್ದು ಕ್ಯಾಮ್ರಾಸ್ ನಮ್ಮ ಹತ್ರ ಇದೆ ಮ್ಯಾಮ್. ಈಗ ಕಸ್ಟಮರ್ ಫಸ್ಟ್ ಕೇಳಿದೆ ಏನಂದರೆ, ನಿಮ್ಮ ಹತ್ರ ಯಾವ, ನಮಗಿಂತ ಹೆಚ್ಚಾಗಿ ಅವ್ರಿಗೆ ಕ್ಯಾಮ್ರಾ ಗೊತ್ತಿದೆ ಕಸ್ಟಮರ್ಸಿಗೆ. ನಮಗೆ ಗೊತ್ತಿರಲ್ಲ, ಬಂದ ತಕ್ಷಣ ಈ ಕ್ಯಾಮ್ರಾ ಇದೆಯಾ, ನಮ್ಗೆ ಇದರಲ್ಲೇ ಶೂಟ್ ಮಾಡ್ತೀರಾ ಅಂತ ಕೇಳ್ತಾರೆ. ಎಲ್ಲ ಥರದ್ದು ನಾವು ಇಟ್ಟಿದ್ದೀವಿ ಮ್ಯಾಮ್ ಕ್ಯಾಮ್ರಾಸ್.
3: ಎಲ್ಲ ಥರ ಕ್ಯಾಮ್ರಾ ಕೂಡ ಇದೆ. ಸೊ ಈಗ ಬರುವಂಥ ಕಸ್ಟಮರ್ಸ್ ಕೂಡ ಫಸ್ಟ್ ಕ್ಯಾಮ್ರಾ ಬಗ್ಗೆನೇ ತಿಳ್ಕೊಳ್ತಾರೆ, ಯಾಕಂದರೆ ಅದರಲ್ಲಿ ಎಷ್ಟು ಕ್ಲಾರಿಟಿ ಬರುತ್ತೆ ಹೇಗೆ ಅನ್ನೋದು ಅವರಿಗೆ ಇಮ್ಯಾಜಿನೇಷನ್ ಇರುತ್ತಲ್ಲ ಮ್ಯಾಮ್, ಹಾಗಾಗಿ ಅಲ್ವಾ. ಓಕೆ, ನಿಮ್ಗೆ ಇಲ್ಲಿ ಬೇಸಿಕಲಿ ಸ್ಟುಡಿಯೋದಲ್ಲಿ ಬಂದು ಫೋಟೋ ತೆಗೆಸ್ಕೊಳ್ಳೋರು ಹೆಚ್ಚಿಗೆನಾ ಅಥವಾ ಆಚೆ ಈವೆಂಟ್ಸ್ಗಳು ಸಿಗೋದು ಹೆಚ್ಚಿಗೆ ಇದೆಯಾ ಮ್ಯಾಮ್?
4: ಎರಡು ಸೇಮ್, ಎರಡು ಸಮ ಸಿಗುತ್ತೆ ಮ್ಯಾಮ್ ನಮಗೆ. ಔಟ್ಡೋರ್ ಸಿಗುತ್ತೆ, ನಮಗೆ ಸ್ಟುಡಿಯೋ ಒಂದರಲ್ಲೂ ಆಗುತ್ತೆ ಮ್ಯಾಮ್. ಎರಡು ಸಮ ಇದೆ
3: ಅಂದ್ರೆ ಸ್ಟುಡಿಯೋಗೆ ಬೇರೆ ಕ್ಯಾಮ್ರಾ ಇರುತ್ತೆ, ಔಟ್ಡೋರ್ಗೆ ಬೇರೆ ಕ್ಯಾಮ್ರಾಗಳಿರುತ್ತೆ ಅಲ್ವಾ ಮ್ಯಾಮ್?
4: ಹೌದು ಮ್ಯಾಮ್, ನಾವು ಇದಕ್ಕೆ ಬೇರೆ ಇಟ್ಟಿದ್ದೀವಿ, ಅದಕ್ಕೊಂದು ಬೇರೆ.
3: ಹಾಗೇನೆ ನಿರ್ಮಲ ಮ್ಯಾಮ್, ನೀವು ಕೂಡ ಹೌಸ್ ವೈಫ್ ಆಯ್ತಾ? ಹೀಗಿರುವಾಗ ಮನೆಯಲ್ಲಿ ಎಷ್ಟೋ ಜನ ಹೌಸ್ ವೈಫ್ಗಳು ಅಯ್ಯೋ ನಾವು ಕೆಲ್ಸಕ್ಕೆ ಹೋದ್ರೆ ಹೇಗೋ ಏನೋ, ಕೆಲ್ಸಕ್ಕೆ ಹೋಗೋದು ಬೇಡವೋ ಅಂತೆಲ್ಲ ತುಂಬ ಚಿಂತೆ ಮಾಡ್ತಿರ್ತಾರೆ. ಅಂಥವ್ರಿಗೆ ಏನು ಸಲಹೆ ಕೊಡ್ತೀರಾ? ಗೃಹಿಣಿ ಕೂಡ ಕೆಲ್ಸಕ್ಕೆ ಹೋಗ್ಬೋದಾ, ಅಂದರೆ ಅವ್ರದ್ದೇ ಆದಂಥ ಅರ್ನಿಂಗ್ಸ್ ಮಾಡಿಕೊಂಡ್ರೆ ಎಷ್ಟು ಉಪಯೋಗ ಆಗುತ್ತೆ ಮ್ಯಾಮ್?
4: ಮ್ಯಾಮ್, ಎಲ್ಲ ಆಗಲ್ಲ ಅಂತಂದರೆ ಏನೂ ಆಗಲ್ಲ. ಮನೆಯಲ್ಲೇ ಮಾಡ್ಕೊಂಡಿದ್ರೆ ನಾವು ಅಲ್ಲಿಗೆ ಸೀಮಿತವಾಗಿಬಿಡ್ತೀವಿ. ಹೊರಗಿನ ಪ್ರಪಂಚನೂ ನಾವು ನೋಡಬೇಕು, ಆಮೇಲೆ ಎಷ್ಟು ಅಂತ ಬೇರೆಯವ್ರ ಹತ್ರ ನಮ್ಮ ಪರ್ಸ್ನಲ್ಗೆ ಕೇಳ್ಕೊಳಕ್ಕಾಗುತ್ತೆ. ನಮ್ಮ ಅರ್ನಿಂಗ್ಸ್ ಇದ್ದರೆ ನಾವು ನಮಗೆ ಹೇಗೆ ಬೇಕಾಗಿ ಯೂಸ್ ಮಾಡಿಕೊಂಡು ಮನೇನ ನೋಡ್ಕೊಂಡು ಮೇಂಟೈನ್ ಮಾಡ್ಬೋದಲ್ಲ.
3: ಖಂಡಿತ. ಸೊ ಆಗಲ್ಲ ಅಂದರೆ ಯಾವುದು ಆಗಲ್ಲ, ಆಗುತ್ತೆ ಅಂತ ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಸೊ ಫೈನಲಿ, ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಸ್ಟುಡಿಯೋ ಇದ್ರೂ ಕೂಡ ಜನ ಯಾಕೆ ಈ ಬಾಲರಾಜ್ ರಸ್ ರೋಡಲ್ಲಿರುವಂಥ MS ಪ್ರಭು ಡಿಜಿಟಲ್ ಸ್ಟುಡಿಯೋಗೆ ಬರಬೇಕು?
4: ನನಗೆ ಗೊತ್ತಿಲ್ಲ ಮ್ಯಾಮ್, ಕಸ್ಟಮರ್ ಹೇಳಬೇಕು.
3: ಕಸ್ಟಮರ್ ಹೇಳಿ. ಸೊ ಕಸ್ಟಮರ್ ಸ್ಯಾಟಿಸ್ಫೈ ಆಗಿ ಸಾಕಷ್ಟು ಜನ ಬರ್ತಾರೆ ಅಂದರೆ ಅವರ ಖುಷಿ, ನಿಮ್ಮ ವರ್ಕ್ ಎರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಮ್ಯಾಮ್?
4: ಹೌದು ಮ್ಯಾಮ್.
3: ಹಾಗೆ ಈಗ ಹೊಸದಾಗಿ ಏನಾದರೂ ಫೋಟೋಗ್ರಫಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿರೋರಿಗೆ ನೀವೇನು ಸಲಹೆ ಕೊಡ್ತೀರಾ? ಯಾರು ಬೇಕಾದರೂ ಈ ಫೋಟೋಗ್ರಫಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಾ?
4: ಯಾರು ಬೇಕಾದ್ರೂ ಮಾಡ್ಬೋದು ಮೇಡಮ್. ಇದು ತುಂಬ ಒಂಥರ ಎಲ್ಲರೂ ತಗೊಳ್ಳಂಥದ್ದೇ ಫೀಲ್ಡ್ ಇದೆ, ತುಂಬ ಕಷ್ಟ ಅಂತ ಏನಿಲ್ಲ, ಮಾಡ್ಬೋದು, ಯಾರಾದರೂ ಮಾಡ್ಬೋದು.
3: ಓಕೆ. ಸೊ ಇಂಟರ್ವ್ಯೂ ಹೇಗನ್ನಿಸ್ತು ಮ್ಯಾಮ್?
4: ಮ್ಯಾಮ್, ಸೂಪರ್ ಆಗಿತ್ತು. ನಾನು ಫಸ್ಟ್ ಅಟೆಂಡ್ ಮಾಡಿದ್ದು, ನೀವು ತುಂಬ ಚೆನ್ನಾಗಿ, ಸೂಪರ್ ಆಗಿತ್ತು ಮ್ಯಾಮ್.
3: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಸಮಯನ ಬಿಡ ಮಾಡಿಕೊಂಡು ನಿಮ್ಮ ಸ್ಟುಡಿಯೋ ಬಗ್ಗೆ ಒಳ್ಳೆ ಮಾಹಿತಿನ ಹಂಚ್ಕೊಂಡ್ರಿ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಮ್ಯಾಮ್.
4: ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್.
3: ಆಲ್ ರೈಟ್, ಕೇಳಿಸ್ಕೊಂಡಿಲ್ಲ ಸ್ನೇಹಿತರೆ, ಎಂಎಸ್ ಪ್ರಭು ಡಿಜಿಟಲ್ ಸ್ಟುಡಿಯೋದ ಮಾಲೀಕರಾಗಿರುವಂತಹ ನಿರ್ಮಲ ಪ್ರಭು ಅವರು ಅವರ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡ್ರು. ಸೊ ಕಾರ್ಯಕ್ರಮ ಹೇಗನ್ನಿಸ್ತು? ಇವತ್ತು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್, ಮತ್ತೊಬ್ರು ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿಯಾಗ್ತೀನಿ. ಅಂಟಿಲ್ ದನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ,
6: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
7: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
8: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
9: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ, ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
6: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-8083. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
10: ಸರ್, ಮಾರ್ಕೆಟಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
11: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
12: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
13: ನಂದಿನಿ ಪರಿಶುದ್ಧತೆಯ ಪ್ರತೀಕ.
14: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
15: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
14: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
15: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
14: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
15: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
14: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
15: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
14: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನ, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ

0: ಇರುವ ಇವರು ಸೊ ಕೃಷಿಯ ಜೊತೆಗೆ ಇವರು ಕೋಳಿ ಸಾಕಾಣಿಕೆಯನ್ನು ಮಾಡ್ತಾ ಪಶುಸಂಗೋಪನೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ. ಹಾಗೆ ಎಷ್ಟೋ ಜನ ಅನ್ಕೊಳ್ತಾ ಇರ್ತಾರೆ ಸೊ ದೊಡ್ಡ ಮಟ್ಟದಲ್ಲಿ ನಾವೇನಾದರೂ ಸಾಧನೆಯನ್ನು ಮಾಡಬೇಕು, ಸಕ್ಸಸ್ನ ಕಾಣಬೇಕು ಅಂಥೇಳಿ. ಸೊ ಅದಕ್ಕೆ ಬೇರೆ ಬೇರೆ ರೀತಿಯ ದಾರಿಗಳಿದೆ. ಅಂದರೆ ಈಗ ಕೃಷಿಯಲ್ಲಿ ಕೃಷಿಯನ್ನು ಮಾಡ್ತಾ ಕೂಡ ಸಾಧನೆ ಮಾಡಿರೋರು ಸುಮಾರು ಜನ ಇದ್ದಾರೆ. ಹಾಗೆಯೇ ಹೈನುಗಾರಿಕೆಯನ್ನು ಮಾಡ್ತಾ ತಮ್ಮ ಉತ್ತಮವಾದಂತಹ ಆದಾಯವನ್ನು ಗಳಿಸ್ಕೊಳ್ತಾ ಅವರು ಕೂಡ ಸಾಧನೆಯನ್ನು ಮಾಡಿದ್ದಾರೆ. ಇದರ ಜೊತೆಗೆ ಬೇರೆ ಬೇರೆ ಏನು ಸಾಕು ಪ್ರಾಣಿಗಳನ್ನು ಸಾಕಾಣಿಕೆ ಮಾಡಿಕೊಳ್ಳೋದ್ರ ಜೊತೆಯಲ್ಲಿ ಆದಾಯವನ್ನು ಗಳಿಸ್ಕೊಳ್ತಾ ತಮ್ಮ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ಜೀವನವನ್ನು ಕಟ್ಕೊಂಡು ಅವರು ಕೂಡ ಸಾಧನೆಗಳನ್ನು ಮಾಡಿರುವಂಥವ್ರು ಇದ್ದಾರೆ. ಸೊ ಇದೇ ರೀತಿಯಲ್ಲಿ ಎಷ್ಟೋ ಜನ ಈ ರೀತಿಯ ಹೈನುಗಾರಿಕೆ ಮಾಡಬೇಕು ಅಥವಾ ಕೋಳಿ ಸಾಕಾಣಿಕೆ ಮಾಡಬೇಕು ಈ ರೀತಿಯಲ್ಲಿ ಅಂದ್ಕೊಂಡು ಸೊ ಕೆಲವೊಂದಷ್ಟು ಜನಕ್ಕೆ ಅದರ ಒಂದು ವೈಜ್ಞಾನಿಕ ಪದ್ಧತಿ ಆಗಿರ್ಬೋದು, ಹೇಗೆ ಅವುಗಳನ್ನು ಸಾಕಾಣಿಕೆ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಸೊ ಎಲ್ಲೋ ಒಂದು ಕಡೆಯಲ್ಲಿ ಲಾಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕಾಗಿ ದೊಡ್ಡ ಮಟ್ಟದಲ್ಲಿ ನಾವು ಸಕ್ಸಸ್ ಆಗಬೇಕು ಅಂತಂದರೆ ವೈಜ್ಞಾನಿಕ ಪದ್ಧತಿನಲ್ಲಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕಾಗತ್ತೆ, ಅದರ ನಿರ್ವಹಣೆಯನ್ನು ಯಾವ ರೀತಿಯಲ್ಲಿ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಜೊತೆಗೆ ನಾವು ಯಾವುದೇ ಒಂದು ಉತ್ಪನ್ನವನ್ನು ಅಥವಾ ನಾವು ಯಾವುದೇ ಒಂದು ಬೆಳೆಯನ್ನು ಬೆಳೀತಿದ್ದೇವೆ ಅಂತಂದಾಗ ಅದರ ಮಾರುಕಟ್ಟೆಯ ಬಗ್ಗೆ ಕೂಡ ಮಾಹಿತಿಗಳನ್ನು ನಾವು ತಿಳ್ಕೊಬೇಕಾಗತ್ತೆ. ಸೊ ಆ ರೀತಿಯಲ್ಲಿ ಮಾಡಿದಾಗ ಮಾತ್ರ ಅದೊಂದು ದೊಡ್ಡ ಮಟ್ಟದಲ್ಲಿ ನಾವು ಸಕ್ಸಸ್ನ ಕಾಣೋದಕ್ಕೆ ಸಾಧ್ಯ ಆಗುವಂಥದ್ದು. ಹಾಗೆಯೇ ಈಗ ಹೈನುಗಾರಿಕೆ ಆಗಿರ್ಬೋದು ಮತ್ತು ಕೋಳಿ ಸಾಕಾಣಿಕೆ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯ ಸಾಕು ಪ್ರಾಣಿಗಳನ್ನು ಸಾಕಾಣಿಕೆ ಮಾಡಿ ನೀವು ಆದಾಯವನ್ನು ಗಳಿಸೋದಾಗಲಿ ಅಥವಾ ಸಾಧನೆಯನ್ನು ಮಾಡುವಂಥದ್ದಾಗಲಿ ಮಾಡಬೇಕು ಅಂತಂದರೆ ಅದಕ್ಕೆ ತಕ್ಕ ಪರಿಶ್ರಮದ ಜೊತೆಗೆ ವೈಜ್ಞಾನಿಕ ಪದ್ಧತಿ ಕೂಡ ಮುಖ್ಯ ಆಗುತ್ತೆ. ಹಾಗೆ ಮಾರುಕಟ್ಟೆಯ ಬಗ್ಗೆ ಕೂಡ ಅರಿವಿರಬೇಕಾಗತ್ತೆ. ಸೊ ಇದೆಲ್ಲದರ ಜೊತೆಯಲ್ಲಿ ನಾವು ಬರೀ ಏನು ಎಲ್ಲೋ ಹೋಗಿ ತಿಳ್ಕೊಂಡು ಬಂದ್ವಿ ಅಂತ ಮಾಡೋದಕ್ಕಿಂತ ಸೊ ಅದರಲ್ಲಿ ಯಾರಾದರೂ ಕೆಲಸವನ್ನು ಮಾಡಿರ್ತಾರಲ್ಲ ಅವರ ಒಂದು ಎಕ್ಸ್ಪೀರಿಯೆನ್ಸ್ನ ತಿಳ್ಕೊಳ್ಳೋದ್ರ ಜೊತೆಗೆ ಅವರ ಜೊತೆಗೆ ಒಂದಷ್ಟು ಕೆಲಸ ಮಾಡಿದಂಥ ಸಮಯದಲ್ಲಿ ಮಾತ್ರ ಅವರಿಗೆ ಯಶಸ್ಸು ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಜೊತೆಗೆ ಮಾತಾಡೋಕ್ಕೆ ಇರುವಂತಹ ಇವರು ಒಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣಬೇಕು ಅನ್ನೋ ಕಾರಣಕ್ಕೆ ವೈಜ್ಞಾನಿಕ ಪದ್ಧತಿನಲ್ಲಿ ತಮ್ಮ ಕೋಳಿ ಸಾಕಾಣಿಕೆಯನ್ನು ಆರಂಭ ಮಾಡ್ತಾರೆ. ಕೋಳಿ ಸಾಕಾಣಿಕೆನ ಆರಂಭ ಮಾಡೋದಕ್ಕೂ ಮುಂಚೆ ಇವರು ಬೇರೆ ಕಡೆಯಲ್ಲಿ ವರ್ಕ್ ಮಾಡ್ತಾ ಇದ್ರು. ವರ್ಕ್ ಮಾಡ್ತಾ ಇದ್ದಾಗಲೇ ಇದರಿಂದ ಬಿಟ್ಟು ಒಂದು ಕೃಷಿಯಲ್ಲಿ ಉತ್ತಮವಾದಂತಹ ಒಳ್ಳೆಯ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಣ ಕಾರಣಕ್ಕೆ ಸೊ ಕೋಳಿ ಸಾಕಾಣಿಕೆಯನ್ನು ಆರಂಭ ಮಾಡಿ ಕೋಳಿ ಸಾಕಾಣಿಕೆಯಲ್ಲಿ ಉತ್ತಮವಾದಂತಹ ಆದಾಯವನ್ನು ಇವರು ಗಳಿಸ್ತಾ ಇದ್ದಾರೆ. ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡೋಕ್ಕಿರುವಂತಹ ಇವರು ತರೀಕೆರೆಯ ಮಂಜುಣಾ ಅವರು. ಸೊ ಇವರು ಕೋಳಿ ಸಾಕಾಣಿಕೆಯನ್ನು ಮಾಡೋದ್ರ ಜೊತೆಯಲ್ಲಿ ಕೋಳಿ ಸಾಕಾಣಿಕೆಯಲ್ಲಿ ಏನೆಲ್ಲ ಚಾಲೆಂಜಸ್ ಬರುತ್ತೆ, ಹಾಗೆ ಕೋಳಿ ಸಾಕಾಣಿಕೆಯನ್ನು ಮಾಡುವಾಗ ಏನೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ, ಕೋಳಿ ಸಾಕಾಣಿಕೆಗೆ ಏನೆಲ್ಲ ಅಗತ್ಯವಾದಂತಹ ಉಪಕರಣಗಳು ಬೇಕಾಗತ್ತೆ, ಅದನ್ನು ಯಾವ ರೀತಿಯ ಪದ್ಧತಿನಲ್ಲಿ ಮಾಡಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ನಾವಿವತ್ತು ಅವ್ರ ಜೊತೆಯಲ್ಲಿ ಮಾತಾಡೋಣ. ಹಾಗೆ ಅವರು ಮಾಡ್ತಾ ಇರುವಂತಹ ಈ ಕೋಳಿ ಸಾಕಾಣಿಕೆಯಲ್ಲಿ ಎಷ್ಟರ ಮಟ್ಟಿಗೆ ಆದಾಯ ಸಿಗ್ತಾ ಇದೆ, ಯಾವ ರೀತಿಯಲ್ಲಿ ಆದಾಯವನ್ನು ತಗೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅವ್ರ ಜೊತೆಯಲ್ಲಿ ಮಾತಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ತರೀಕೆರೆಯ ಮಂಜುಣಾ ಅವರು, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮಂಜುಣಾ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮಂಜುಣಾ ಅವರೇ, ಮೊದಲನೇದಾಗಿ ಈ ಕೋಳಿ ಸಾಕಾಣಿಕೆಗೂ ಮುಂಚೆ ನೀವು ಏನು ವರ್ಕ್ ಮಾಡ್ತಾ ಇದ್ರಿ, ಇದರ ಜೊತೆಗೆ ಹೇಗೆ ಈ ಒಂದು ಕೋಳಿ ಸಾಕಾಣಿಕೆಯನ್ನು ಆರಂಭ ಮಾಡಿದ್ರಿ, ನಿಮ್ಮ ಕೋಳಿ ಸಾಕಾಣಿಕೆ ಕೃಷಿ ಹೇಗೆ ನಡೀತಾ ಇದೆ, ಆರಂಭದ ದಿನಗಳ ಬಗ್ಗೆ ಹೇಳ್ಬೋದಾ?
1: ಕೋಳಿ ಸಾಕಾಣಿಕೆ ಹಳ್ಳಿ ಮನೆಯಲ್ಲಿ ಏಳು ಯಾಟೆ ಒಂದೊಂದು ಇಲ್ಲೇ ನಮ್ಮ ಊರ ಹತ್ರ ದೇವಿಕಿರೋಸದ ಅಂತ ಒಂದು ಹಳ್ಳಿ ಇದೆ, ಅಲ್ಲಿ ಏಳು ಯಾಟೆ ಒಂದು ಹುಂಜ ತಗೊಂಬಂದು ಅವಾಗ ಸ್ಟಾರ್ಟ್ ಮಾಡಿದ್ದು. ಅದನ್ನು ಸ್ಟಾರ್ಟ್ ಮಾಡಿ ಒಂದೂವರೆ ವರ್ಷ ಅನ್ನೋಷ್ಟಿದೆ, ಒಂದು ಏಳು ಎಂಟುನೂರು ಕೋಳಿ ಮಾಡ್ಕೊಂಡು ಆ ಏಳು ಎಂಟುನೂರು ಕೋಳಿಲಿ ಮತ್ತೆ ಕನ್ಗೋಳಿ ಅಂತ ಏನು ಬರುತ್ತೆ ಚಿಟ್ಕೋಳಿ ಅಂತ ಅದನ್ನೆಲ್ಲ ಫಿಲ್ಟರ್ ಮಾಡ್ಕೊಂಡು ಒಂದು 480 ಯಾಟೆ ಇವೆ ಅಂದರೆ ಒಳ್ಳೆ ಪೇರೆಂಟ್ ಒಂದೂವರೆ ಕೆ ಜಿ ಮೇಲಿರೋಂಥ ಒಳ್ಳೆ ಯಾಟೆಗಳನ್ನ ನಾವು ಬಿಡ್ಕೊಂಡು ಅದರಲ್ಲಿ ಮರಿ ಮಾಡಿಸಿ ಈಗ ಪ್ರತಿ ತಿಂಗಳು ರೈತರಿಗೆ 800 to 1,000 ಪ್ರತಿ ತಿಂಗಳು ರೈತರಿಗೆ ಮರಿಗಳನ್ನ ಕೊಡ್ತಾ ಹೋಗ್ತಾ ಇದ್ದೀವಿ. ನಾವು ಯಾವ್ಯಾವ ಥರ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ, ಯಾವ ಥರ ಮರಿಗಳನ್ನ ಕೊಡ್ತಾ ಹೋಗ್ತಿದ್ದೀವಿ ಅಂತಂದರೆ, ನಾವು ದಿಸದ ಮರಿ, ವಾರದ ಮರಿ, ತಿಂಗಳ ಮರಿ, ಈ ಥರ ಮೂರು ರೀತಿಯ ಮರಿಗಳನ್ನ ಕೊಡ್ತಾ ಹೋಗ್ತಿದ್ದೀವಿ. ಕೋಳಿಗೆ ನಾವು ಡೈಲಿ ಆಹಾರವಾಗಿ ರಾಗಿ, ಭತ್ತ, ಜೋಳ, ಆಮೇಲೆ ಪಾಲಿಶ್ ತೌಡು, ಮುಸ್ರೆ, ಅದ್ರ ಜೊತೆಗೆ ಅಜೋಲ, ಆಮೇಲೆ ಹೈಡ್ರೋಫೋನಿಕ್ ಮಾಡಿದಾಗ ಏನಾಗುತ್ತೆ, ಹೈಡ್ರೋಫೋನಿಕ್ನಲ್ಲಿ ಅದನ್ನು ಮೊಳಕೆ ಬಂದಿರ್ತವೆ, ಮೊಳಕೆನಲ್ಲಿ ಏನು ಮಾಡ್ತೀವಿ, ಮಿಷಿನಲ್ಲೆಲ್ಲ ಕಟ್ ಮಾಡಿ ಕೊಡ್ತೀವಿ. ಈ ಥರ ಕೊಡೋದ್ರೆ ಏನಾಗುತ್ತೆ ಅಂದರೆ ನಾಟಿ ಕೋಳಿಗೆ ವೆರೈಟಿ ವೆರೈಟಿ ಫೀಡ್ ಸಿಗ್ತಾ, ನಾಟಿ ಕೋಳಿ ಟೇಸ್ಟ್ ಬರುತ್ತೆ, ಆಮೇಲೆ ನೀವು ಅದು ಮಾರ್ಕೆಟಲ್ಲಿ ಸೇಲ್ ಮಾಡೋದ್ರೆ ನಿಮಗೆ ಸಮಸ್ಯೆ ಆಗಲ್ಲ. ಈಗ ಒಂದೇ ಥರ ಫೀಡ್ ಕೊಟ್ಟರೆ ನಾಟಿದ್ರೆ ನಿಮಗೆ ಟೇಸ್ಟ್ ಬರಲ್ಲ, ಆವಾಗ ಕೆ ಜಿಗೆ ಕಡಿಮೆ ರೇಟ್ ಕೇಳ್ತಾರೆ, ಅದಕ್ಕೆ ಮಾಡಿದ್ರೆ ವೆರೈಟಿ ರೇಟ್ ಕೊಡ್ಬೇಕು. ಇದ್ರ ಜೊತೆಗೆ ನಾವೇನು ಮಾಡ್ತಿದ್ವಿ ಅಂತಂದರೆ, ಈಗ ಊಟದಲ್ಲೇ ಈಗ ಮದುವೆ ಚೌಟ್ರಿ ಆಗಿರ್ಬೋದು, ಯಾವ್ದಾದ್ರು ಸಭೆ ಸಮಾರಂಭ ಫಂಕ್ಷನಲ್ಲಿ ಆ ಊಟದಲ್ಲೇ ಸಿಗೋಂಥದ್ದನ್ನು ಸುಮ್ಮನೆ ರೋಡ್ ಸೈಡೆಲ್ಲ ಹಾಕ್ಬಿಟ್ಟು ಪರಿಸರವನ್ನು ಹಾಳು ಮಾಡ್ತಾರೆ. ಅದು ನಾವೇನು ಮಾಡ್ತೀವಿ ಅಂತಂದರೆ, ಒಂದು ಟ್ಯಾಕ್ಟ್ರಿಗೆ 100-200 ರೂಪಾಯಿ ನಾವು ಕೊಟ್ಬಿಟ್ಟು ತರಿಸ್ಕೊಂಡು ಹಾಕಿದಾಗ ಅಲ್ಲೇನಂತಂದ್ರೆ ವೆರೈಟಿ ವೆರೈಟಿ ಅದಕ್ಕೆ ಫೀಡ್ ಸಿಗ್ತಾಗ ನಾಟಿ ಕೋಳಿಲಿ ಅದಕ್ಕೆ ಡೈಲಿ ಒಂದೇ ಥರ ಫೀಡ್ ತಿಂದು ಅದಕ್ಕೆ ಬೇಜಾರಾಗಿರುತ್ತೆ, ಅದಕ್ಕೆ ವೆರೈಟಿ ವೆರೈಟಿ ಫೀಡ್ ಕೂಡ ಅದಕ್ಕೆ ರುಚಿನೂ ಸಿಗುತ್ತೆ, ಪ್ಲಸ್ ನಿಮಗೆ ಫೀಡ್ಸ್ ಖರ್ಚು ನಿಮಗೆ ಕಡಿಮೆ ಆಗಿ ಕೋಳಿ ಇಳುವರಿ ನಿಮಗೆ ಚೆನ್ನಾಗಿ ಬಂದು ಒಳ್ಳೆ ನಿಮಗೆ ಲಾಭ ಅದರಲ್ಲಿ ಸಿಗುತ್ತೆ ನಿಮಗೆ.
0: ಓಕೆ ಸರ್, ಹಾಗಾದ್ರೆ ನಿಮ್ ಜೊತೆಗೆ ಮಾತನ್ನ ಮುಂದುವರಿಸ್ತೀನಿ. ಹಾಗೆ ಕೋಳಿ ಸಾಕಾಣಿಕೆಯಲ್ಲಿ ಇರುವಂತಹ ವೈಜ್ಞಾನಿಕ ಪದ್ಧತಿ, ಯಾವ ರೀತಿಯಲ್ಲಿ ಅವುಗಳನ್ನ ನಿರ್ವಹಣೆ ಮಾಡಬೇಕು, ಇದೆಲ್ಲದರ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್

ಇರುವಂತಹ ಹಾಡನ್ನ ಕೇಳ್ಕೊಂಡು ವಾಪಸ್ ಬರೋಣ. ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಜುನಾ ಅವರು ನಮ್ಮ ಜೊತೆನಲ್ಲಿ ಮಾತಾಡ್ತಾ ಇದ್ರು. ಅವರು ಮಾಡ್ತಾ ಇರುವಂತಹ ಈ ಕೋಳಿ ಸಾಕಾಣಿಕೆ, ಸೊ ಅವರಿಗೆ ಯಾವ ರೀತಿಯಲ್ಲಿ ಲಾಭವನ್ನು ತಂದುಕೊಡ್ತಾ ಇದೆ, ಹಾಗೆ ಹೇಗೆಲ್ಲ ನಾವು ಲಾಭವನ್ನು ಪಡ್ಕೊಳ್ಬೋದು, ಮತ್ತು ಕೋಳಿ ಸಾಕಾಣಿಕೆಯನ್ನು ಮಾಡುವಾಗ ಯಾವ ರೀತಿಯ ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ, ಇದೆಲ್ಲದರ ಬಗ್ಗೆ ಅವ್ರ ಜೊತೆಯಲ್ಲಿ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬಂದಿದ್ದೆ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗೆ ರಾಣಿಪುರ FM ಸಮುದಾಯ ಪನಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಪನಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ತರೀಕೆರೆಯಿಂದ ಮಂಜಣ್ಣ ಅವರು ಮಾತಾಡ್ತಾ ಇದ್ರು. ಇವರು ಕೋಳಿ ಸಾಕಾಣಿಕೆಯನ್ನು ಮಾಡೋದ್ರ ಜೊತೆಯಲ್ಲಿ ಕೋಳಿ ಸಾಕಾಣಿಕೆಯಲ್ಲಿ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ಹಾಗೆ ಕೋಳಿಗಳಿಂದ ಯಾವ ರೀತಿಯಲ್ಲಿ ಲಾಭ ಮಾಡ್ಬೋದು, ಹಾಗೆ ಯಾವ ರೀತಿಯಲ್ಲಿ ಅದರ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ, ಹೀಗೆ ಹಲವಾರು ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ತಿಳಿಸೋದಕ್ಕಿದ್ದಾರೆ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಕೂಡ ಹೇಳ್ತಿದ್ದ ಹಾಗೆ ಒಂದು ವೃತ್ತಿಯನ್ನು ಮಾಡ್ತಾ ವೃತ್ತಿಯ ಜೊತೆಗೆ ಈ ಒಂದು ಕೋಳಿ ಸಾಕಾಣಿಕೆಯನ್ನು ಮಾಡಬೇಕು ಅನ್ನುವಂತಹ ಇಂಟೆನ್ಷನ್ನ ಇಟ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆಯನ್ನು ಮಾಡಬೇಕು ಅನ್ನೋ ಕಾರಣಕ್ಕೆ ಕೋಳಿ ಸಾಕಾಣಿಕೆಯನ್ನು ಆರಂಭ ಮಾಡ್ತಾರೆ. ಸೊ ಆರಂಭದ ದಿನಗಳಲ್ಲಿ ಬಂದಂತಹ ಚಾಲೆಂಜಸ್ನಗಳನ್ನ ಎದುರಿಸಿ ವೈಜ್ಞಾನಿಕ ಪದ್ಧತಿಯಲ್ಲಿ ಒಂದು ತರಬೇತಿಯನ್ನು ಪಡ್ಕೊಂಡು ನಂತರದಲ್ಲಿ ಈ ಒಂದು ಕೋಳಿ ಸಾಕಾಣಿಕೆಯಲ್ಲಿ ಯಶಸ್ವಿ ಆಗ್ತಾರೆ. ಸೊ ಈ ಒಂದು ಕೋಳಿ ಸಾಕಾಣಿಕೆಯ ಒಂದು ಪದ್ಧತಿ ಏನಿದೆ, ಇದರಲ್ಲಿ ಏನೆಲ್ಲ ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಹಾಗೆ ಕೋಳಿ ಸಾಕಾಣಿಕೆಯನ್ನು ಮಾಡ್ತಿದ್ದೀವಿ ಅಂತಂದಾಗ ಅದರಲ್ಲಿ ಬರುವಂತಹ ಚಾಲೆಂಜಸ್ಗಳೇನು, ಸೊ ಇದೆಲ್ಲದರ ಬಗ್ಗೆ ಈಗ ಕೋಳಿ ಸಾಕಾಣಿಕೆಯನ್ನು ಮಾಡಬೇಕು ಅಂತ ಅಂದ್ಕೊಳ್ತಾ ಇರುವಂಥವ್ರು ತಿಳ್ಕೊಬೇಕಾಗತ್ತೆ. ಸೊ ಹಾಗಾಗಿ ಯಾರು ಈ ರೀತಿಯ ವೈಜ್ಞಾನಿಕ ಪದ್ಧತಿಯಲ್ಲಿ ಕೋಳಿ ಸಾಕಾಣಿಕೆ ಇರ್ಬೋದು, ಯಾವುದೇ ರೀತಿಯ ಕೃಷಿಯನ್ನು ಮಾಡಿರುವಂಥದ್ದಾಗಿರ್ಬೋದು, ಅವ್ರ ಹತ್ರ ನೀವು ವಿಚಾರಗಳನ್ನ ತಿಳ್ಕೊಂಡಾಗ ಮಾತ್ರ ಅದರಲ್ಲಿ ಬರುವಂತಹ ಚಾಲೆಂಜಸ್ಗಳನ್ನ ಹೇಗೆ ನಿಭಾಯಿಸ್ಬೋದು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಮಂಜಣ ಅವರು ಕೂಡ ವಿಚಾರಗಳ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಅವ್ರ ಜೊತೆ ಮಾತನ್ನ ಮುಂದುವರ್ಸೋಣ, ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸೋಣ. ಮಂಜಣ ಅವರೇ ನಮಸ್ತೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನೀವಾಗಲೇ ಹೇಳ್ತಾ ಇದ್ರಿ ನೀವು ಕೋಳಿ ಸಾಕಾಣಿಕೆಯನ್ನು ಮಾಡುವಾಗ ಸೊ ಹೇಗೆ ನಿಮಗೆ ಒಂದು ಆಸಕ್ತಿ ಬಂತು ಅಂತೇಳಿ, ಹಾಗೆ ಅದರಲ್ಲಿ ಇರುವಂತಹ ವೈಜ್ಞಾನಿಕ ಪದ್ಧತಿಗಳ ಬಗ್ಗೆ, ಹಾಗೆ ಅವುಗಳಿಗೆ ಯಾವ ರೀತಿಯಲ್ಲಿ ಆರೈಕೆಯನ್ನು ಮಾಡಬೇಕಾಗತ್ತೆ, ಯಾವ ರೀತಿ ಅವುಗಳನ್ನು ನೋಡ್ಕೊಳ್ಬೇಕಾಗತ್ತೆ, ಸೊ ಇದೆಲ್ಲದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ. ಹಾಗೆ ಮಂಜಣ್ಣ ಅವರ, ಈಗ ಕೋಳಿಗಳಿಗೆ ಆಹಾರವನ್ನು ಕೊಡ್ತೀವಲ್ವ, ಸೊ ಕೋಳಿಗಳಿಗೆ ಯಾವ ರೀತಿಯಲ್ಲಿ ಆಹಾರವನ್ನು ಕೊಡಬೇಕಾಗತ್ತೆ, ಎಷ್ಟು ಪ್ರಮಾಣದಲ್ಲಿ ಆಹಾರವನ್ನು ಕೊಡಬೇಕಾಗತ್ತೆ, ಮತ್ತು ಕೋಳಿಗಳಿಗೆ ಆಹಾರವನ್ನು ಕೊಡುವ ಸಮಯದಲ್ಲಿ ನಾವು ಯಾವ ರೀತಿಯ ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಅದ್ರ ಬಗ್ಗೆ ಹೇಳ್ಬೋದಾ?
4: ಕೋಳಿಗೆ ಡೈಲಿ ಏನೇನು ಆಹಾರ ಕೊಡ್ತೀರಾ ಅದನ್ನ ಯಾವ್ಯಾವ ಕಾರಣಕ್ಕೂ ಶೆಡ್ ಒಳಗಡೆ ಕೊಡಬಾರ್ದು. ಈಗ ಶೆಡ್ ಒಳಗಡೆ ನೀವು ಫೀಡು ನೀರು ಎಲ್ಲ ಒಳಗಡೆನೆ ಕೊಟ್ಟರೆ ಏನ್ ಮಾಡ್ತೇನೆ ಅಂದ್ರೆ ಅದು ಒಳಗಡೆನೆ ಮೇಯ್ಬಿಟ್ಟು ಒಳಗಡೆನೆ ಇರುತ್ತೆ, ಒಳಗಡೆ ಆಮೇಲೆ ಬಿಸಿಲಿ ಬರಲ್ಲ, ಹೊರಗಡೆ ಮೇಯಲ್ಲ. ಇದು ಸಮಸ್ಯೆ ಆಗುತ್ತೆ ಅಂದ್ರೆ ಕೋಳಿಗೆ ಒಂದಕ್ಕೊಂದು ರೋಗ ರುಜಿನ ತಟ್ಟಿ ಕೋಳಿ ಸಾಯುವ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಬೆಳಿಗ್ಗೆ ಶೆಡ್ಡು ಡೋರ್ ಓಪನ್ ಆಯಿತು ಅಂತಂದ್ರೆ ಅದು ಸಂಜೆನೆ ಕ್ಲೋಸ್ ಆಗಬೇಕು. ಏನಕ್ಕೆ ಇದರಿಂದ ಉಪಯೋಗ ಏನಾಗುತ್ತೆ ಅಂತಂದ್ರೆ ನೀವು ಕೋಳಿನ ಹೊರಗಡೆ ಬಿಟ್ಟು ಮೇಯಿಸೋದ್ರಿಂದ ಅವಾಗ ನೋಡಿ ಕೋಳಿ ಹೊರಗಡೆ ಮೇಯ್ಬೇಕಂತೆ ಹುಳ ಉಪ್ಪೆ ಗೆದ್ಲೆ ಆಮೇಲೆ ಎರೆಹುಳು ಆಮೇಲೆ ಕಸ ಕಡ್ಡಿ ಹುಲ್ಲು ಎಲ್ಲ ತಿಂದಾಗ ಅದು ನ್ಯಾಚುರಲ್ ಆಗಿರುತ್ತೆ. ಆಮೇಲೆ ನಿಮಗೆ ಫೀಡ್ ಖರ್ಚು ನಿಮಗೆ ಕಡಿಮೆ ಆಗುತ್ತೆ. ನೀವು ಶೆಡ್ ಮಾಡಬೇಕಾದ್ರೆ ಈಗ ನಿಮ್ಮ ಲೋಕಲಲ್ಲಿ ಏನೇನು ಮರ ಮುಟ್ಟು ಏನು ಸಿಗುತ್ತೋ ಅದರಲ್ಲೇ ಮಾಡ್ಕೊಳ್ಳಿ. ನೀವು ಕಬ್ಬಿಣದಲ್ಲಾರೆ ಮರದೆಲ್ಲ ಮಾಡಿ ನಾವು ಅದಕ್ಕೆ ಅಬ್ಜೆಕ್ಷನ್ ಮಾಡಲ್ಲ, ನಿಮ್ಮ ಅಂದರೆ ಶಕ್ತಿ ಅನುಸಾರ ಯಾವ ಥರ ಮಾಡ್ಕೊಳ್ಳಿ. ಬಟ್ ಶೆಡ್ಡನ್ನು ಪೂರ್ವ ಪಶ್ಚಿಮವಾಗಿ ಮಾಡಿ, ಅಂದರೆ ಪೂರ್ವ ಪಶ್ಚಿಮವಾಗಿ ಮಾಡಿದಾಗ ಏನಂತಂದರೆ ಸೂರ್ಯನ ಬೆಳಕಲ್ಲಿ ಗಾಳಿ ಆಗಲಿ ನೇರವಾಗಿ ಶೆಡ್ ಬಿಡೋದಲ್ಲ. ಈಗ ಯಾಕೆಂದ್ರೆ ಉತ್ತರ ಶೆಡ್ ಸಹ ನಾನು ಪೂರ್ವ ಪಶ್ಚಿಮ ಅಗಲ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಹಿಂಗೆ ಉತ್ತರ ಪ್ರದಕ್ಷಿಣೆ ಮಾಡಿದಂತೆ ಸೂರ್ಯನ ಬೆಳಕು ಬೆಳಿಗ್ಗೆ ನೇರವಾಗಿ ಬೀಳುತ್ತೆ ನೆರೆಗಡೆ ತನಕ, ಮತ್ತೆ ಸಂಜೆ ಮಧ್ಯಾಹ್ನ 3 ಗಂಟೆ ಆದ್ಮೇಲೆ ಮತ್ತೆ ನೇರವಾಗಿ ಬೆಳಕು ಬೀಳುತ್ತೆ. ಅವಾಗ ಕೋಳಿಗೆ ಏನಾಗುತ್ತೆ ಅಂದ್ರೆ ಅದ್ರ ಫ್ಯಾಟ್ ಎಲ್ಲ ಕರಗುತ್ತೆ. ಅದಕ್ಕೆ ಮಾಡಬೇಕು ಅಂದ್ರೆ ಪೂರ್ವ ಪಶ್ಚಿಮಗೆ ಶೆಡ್ನ ಮಾಡಬೇಕು. ಆಮೇಲೆ ಅಗಲ ಬಂದು ಯಾವತ್ತು 25 ಅಡಿಕ್ಕಿನ ಅಗಲ ಜಾಸ್ತಿ ಮಾಡಬಾರ್ದು. ನೀವು ಉದ್ದ ಬೇಕಾದ್ರೆ ಒಂದು ರೈಲು, ನೀವು 50 ಅಲ್ಲ 500 ಅಡಿ ಬೇಕು, ಎಷ್ಟು ಉದ್ದ ಮಾಡ್ಕೊಳ್ಳಿ ಅದು ನಿಮ್ಮ ಶಕ್ತಿ ಅನುಸಾರ. ಅಗಲ 25 ಅಡಿಕ್ಕಿನ ಮಿನಿಮಮ್ ಅಂದ್ರೆ ಮಿನಿಮಮ್ ಅಂದ್ರೆ ಒಂದು 10-15 ಅಡಿ ಒಳಗಡೆ ಅಗಲ ಇದ್ದಷ್ಟು ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ, ಕೋಳಿಗೆ ಕಾಯಿಲೆ ಗೀಲೆ ಏನು ಬೀಳ್ದಂಗೆ ಆಕ್ಟಿವ್ ಆಗಿರುತ್ತೆ. ಈ ಉದ್ದೇಶಕ್ಕೋಸ್ಕರ ನೀವು ಶೆಡ್ ನ ಪೂರ್ವ ಪಶ್ಚಿಮವಾಗಿ ಅಗಲನ್ನ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ನಮ್ಮ ತೋಟದಲ್ಲಿ ಅಲ್ಲಲ್ಲಿ ಚಿಕ್ಕ ಚಿಕ್ಕದ ಗುಡ್ಡುಗಳು ಹಾಕಿದೀವಿ. ಗುಡ್ಡುಗಳು ಏನು ಹಾಕಿದೀವಿ ಅಂತಂದ್ರೆ ಈಗ ನಾವು ಫೀಡ್ನ ಹೊರಗಡೆ ಇಟ್ಟಿದ್ದೀವಿ ಅಂತಂದ್ರೆ ಮಳೆ ಗಿಡ ಏನಾದ್ರು ಬಂತು ಅಂತಂದ್ರೆ ಫೀಡು ಆಗಲಿ ರಾಗಿ ಆಗಲಿ ಭತ್ತ ಆಗಲಿ ಅದು ನೆನಬಾರ್ದು, ಅದು ಫಂಗಸ್ ಬರಬಾರ್ದು. ಫಂಗಸ್ ಬಂತು ಅಂತಂದ್ರೆ ಏನಾಗುತ್ತೆ ಅಂದ್ರೆ ಕೋಳಿಗೆ ಏನಾಗುತ್ತೆ ಲಿವರ್ ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರ ಮಾಡ್ತೀವಿ ಅಂದ್ರೆ ಫೀಡ್ನೆಲ್ಲ ನೆರಳಲ್ಲಿ ಇಟ್ಟಿರ್ತೀವಿ. ಆಮೇಲೆ ಕೆಲಸದ ಏನಾದ್ರು ಅದು ಏನಾದ್ರು ಅಕ್ಕಿ ಯಾವ್ದಾದ್ರು ಆರು ಮೇಲೆ ಆರು ಹೋಯ್ತು ಅಂತಂದ್ರೆ ಏನಂತ ಕೋಳಿ ಗಾಬರಿ ಆಗುತ್ತೆ. ಗಾಬರಿ ಅಲ್ಲಿ ತೋಟದ ಒಳಗಡೆ ಮೇಯ್ತಾ ಇರುತ್ತೆ, ಸೀದಾ ಒಂದೇ ಸದಿ ಶೆಡ್ ಒಳಗಡೆ ಬರಬಾರ್ದು. ಅಲ್ಲೆಲ್ಲ ಅದು ಸೇಫ್ಟಿ ಏನಾಗುತ್ತೆ ಆ ಗುಡ್ಡ ಒಳಗಡೆ ಹೋಗಿರೋ ಉದ್ದೇಶಕ್ಕೋಸ್ಕರ ಈ ತರ ಚಿಕ್ಕ ಚಿಕ್ಕದ ಗುಡ್ಡುಗಳನ್ನ ಹಾಕಿದ್ವಿ. ಅದಕ್ಕೆ ನೀವು ಅಲ್ಲೆಲ್ಲ ಗುಡ್ಡುಗಳು ಹಾಕಿದ್ರೆ ಕೋಳಿಗೂ ಏನಾಗುತ್ತೆ ಅಂದ್ರೆ ಅದಕ್ಕೆ ಒಂದು ಸ್ವಲ್ಪ ಭಯ ಇರಲ್ಲ. ನೀವು ಏನಾಗುತ್ತೆ ಅಂತಂದ್ರೆ ಸಣ್ಣ ಸಣ್ಣ ಗುಡ್ಡುಗಳು ಅನಿವಾರ್ಯ ಇತರ ಪಕ್ಷಿಗಳು ಹೋದಾಗ ಆ ಗುಡ್ಡುಗಳಲ್ಲಿ ಬಂದು ಅದು ಔತ್ ಕಾಣುತ್ತೆ. ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಗುಡ್ಡುಗಳು ಹಾಕೋದು ನಮ್ಮ ಒಂದು ಅನುಭವ ಒಳ್ಳೇದು ಅನ್ನೋದು ನನ್ನೊಂದು ಕಾನ್ಸೆಪ್ಟ್ ಇದು. ಕೋಳಿ ಸಾಕಾಣಿಕೆ ಮಾಡಿ ಇನ್ನ ಮಾಡೋರಿಗೆ ನಿಮಗೆ ರೇಷ್ಯೋ ಹೇಳ್ತೀನಿ, ಎಷ್ಟೆಷ್ಟು ಪ್ರಮಾಣದಲ್ಲಿ ಎಷ್ಟೆಷ್ಟು ಯಾಟೆ ಎಷ್ಟು ಉಂಜಿರ್ಬೇಕು ಅಂತೇಳಿ ನೋಡಿ. ಮೊಟ್ಟೆ ಇಡಿಸಿ ಮರಿ ಮಾರಿಸುವಂತರಿಗೆ 10 ಯಾಟೆಗೆ 1 ಉಂಜಿ ಇರಬೇಕು. ಅದು ನಿಮಗೆ ರೇಷ್ಯೋ ಜಾಸ್ತಿ ಆಗಬಾರ್ದು, ಯಾಕೆಂದ್ರೆ ಅದನ್ನ ಮೊಟ್ಟೆ ಇಡ್ತಾ ಇರುತ್ತೆ ಕೋಳಿ ಮರಿ ಮಾಡಿಸ್ತೆ ಅಲ್ಲೇನಾಗುತ್ತೆ ಕೋಳಿ ಅಲ್ಲಿ ನಿಮಗೆ 2 ಕಡಿಮೆ ಆಗೋದಕ್ಕೆ 10:1. ಇದ ಬರೀ ಮೊಟ್ಟೆ ಇಡಿಸುವಂತರಿಗೆ 10:2. ನೋಡಿ, ನಾಟಿ ಕೋಳಿಗೆ ಮೊಟ್ಟೆ ಇಡಬೇಕು ಉಂಜೆ ಇರಲೇಬೇಕು ಅವಶ್ಯಕತೆ ಇಲ್ಲ. ಫಸ್ಟ್ ತಿಳ್ಕೊಳ್ಳಿ, ನಾಟಿ ಕೋಳಿಗೆ ಉಂಜೆ ಇಲ್ಲ ಅಂತಂದ್ರೆ ಅದು ಮೊಟ್ಟೆ ಇಡುತ್ತೆ, ಅದು ಬಿಟ್ಟು ಅದು ಮರಿ ಆಗಲ್ಲ. ಅದನ್ನ ನಾವು ಫರ್ಟೈಲ್ ಮತ್ತು ಅನ್ಫರ್ಟೈಲ್ ಅಂತೀವಿ. ನಾಟಿ ಕೋಳಿ ಮರಿ ಆಗಬೇಕು ಅಂತಂದ್ರೆ ಉಂಜುಗಳು ಕ್ರಾಸ್ ಆದ್ರೆ ಮಾತ್ರ ಅದು ಮರಿ ಆಗುತ್ತೆ, ಇಲ್ಲ ಅಂತಂದ್ರೆ ಅದು ಮರಿ ಆಗಲ್ಲ. ಇನ್ನ ನೀವು ಮಾಂಸಕ್ಕಾಗಿ ಸಾಕುವಂತರಿಗೆ ಅದು 10 ಆಟೆ 10 ಉಂಜೆ ಎಷ್ಟೇ ಅದು ಮಿಕ್ಸ್ ಎಷ್ಟೇ ರೇಷ್ಯೋ ಇರ್ಬೋದು. ಮರಿ ಮಾಡಿಸುವಂತರಿಗೆ 10:1, ಮೊಟ್ಟೆ ಇಡಿಸುವಂತರಿಗೆ 10:2, ಇನ್ನ ಮಾಂಸಕ್ಕಾಗಿ ಸೇಲ್ ಮಾಡೋದ್ರಿಗೆ ಎಷ್ಟೇ ರೇಷ್ಯೋ ಇರ್ಬೋದು, ಅದ್ರದ್ದು ನಿಮಗೆ ಇಷ್ಟೇ ರೇಷ್ಯೋ ಅಂತಿಲ್ಲ.
3: ಓಕೆ ಸರ್, ಹಾಗಾದ್ರೆ ನಿಮ್ ಜೊತೆಗೆ ಮಾತನ್ನ ಮುಂದುವರಿಸ್ತೀನಿ. ಸೊ ಕೋಳಿ ಶೆಡ್ನ ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಯಾವ ರೀತಿ ಆಹಾರವನ್ನು ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಕೇಳಿಗೊರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೋಳಿ ಸಾಕಾಣಿಕೆಯನ್ನು ಮಾಡುವಂಥದ್ದು ಸುಮ್ಮನೆ ಆಗೋದಿಲ್ಲ. ಕೋಳಿ ಸಾಕಾಣಿಕೆ ಮಾಡ್ತಿದ್ವಿ ಅಂತ ಅಂದಾಗ ಅದರ ಶೆಡ್ನ ನಿರ್ಮಾಣ ಆಗಿರ್ಬೋದು, ಅವುಗಳಿಗೆ ಕೊಡುವಂತಹ ಫೀಡ್ ಆಗಿರ್ಬೋದು, ಯಾವ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ, ಹೇಗೆ ಕೊಡಬೇಕಾಗತ್ತೆ ಅನ್ನೋದು ಕೂಡ ತುಂಬಾ ಚೆನ್ನಾಗಿ ತಿಳ್ಕೊಬೇಕಾಗತ್ತೆ. ಹಾಗೆ ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ಆದಂಥವ್ರ ಜೊತೆಯಲ್ಲಿ ಮಾತಾಡಿದಾಗ ನೀವು ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗೆ ನೀವು ಕೂಡ ನಿಮ್ಮ ಈ ಒಂದು ಸಾಕಾಣಿಕೆಯಲ್ಲಿ ಅಳವಡಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಜುಣ ಅವ್ರ ಜೊತೆಗೆ ಏನಷ್ಟು ಮಾತಾಡೋಣ, ಅವರ ಈ ಒಂದು ಕೋಳಿ ಸಾಕಾಣಿಕೆಯ ಕೃಷಿಯ ಬಗ್ಗೆ ಏನಷ್ಟು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಮಂಜಣ್ಣ ಅವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು ತರೀಕೆರೆಯಿಂದ. ತುಂಬ ಚೆನ್ನಾಗಿ ಅವರು ಕೂಡ ಇವತ್ತು ಕೋಳಿ ಸಾಕಾಣಿಕೆಯ ಬಗ್ಗೆ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಕೋಳಿ ಸಾಕಾಣಿಕೆಯನ್ನು ನಾವು ಮಾಡ್ತೀವಿ ಅಂತೇಳಿ ಎಷ್ಟೋ ಜನ ಮುಂದಾಗಿದ್ದಾರೆ. ಸೊ ಫಾರ್ಮ್ಗಳನ್ನ ಮಾಡ್ತೀವಿ ಅಂಥೇಳಿ ದೊಡ್ಡ ದೊಡ್ಡ ಜಾಗವನ್ನು ತಗೊಂಡು ಫಾರ್ಮ್ನ ಕೂಡ ಬಿಲ್ಡ್ ಮಾಡಿ, ಸೊ ಅಲ್ಲಿ ಕೂಡ ಕೋಳಿಗಳನ್ನು ಸಾಕಾಣಿಕೆ ಮಾಡಿ ಎಷ್ಟೋ ಜನ ಲಾಸ್ ಆಗಿರುವಂಥವ್ರು ಕೂಡ ನೋಡ್ಬೋದು. ಯಾಕೆ ಈ ರೀತಿ ಆಗುತ್ತೆ ಅಂತಂದರೆ, ಈಗ ಮಂಜಣ್ಣ ಅವರು ಕೂಡ ಹೇಳಿದಾಗೆ, ಸೊ ವೈಜ್ಞಾನಿಕ ಪದ್ಧತಿನಲ್ಲಿ ಯಾವ ರೀತಿಯಲ್ಲಿ ಮಾಡಬೇಕು, ಅದರ ಎಕ್ಸ್ಪೀರಿಯೆನ್ಸ್ ಇರೋರನ್ನ ಏನು ನಾವು ಮಾತಾಡಿಸಿ ಅವರ ವಿಷಯಗಳನ್ನ ತಿಳ್ಕೊಂಡು ಯಾವ ರೀತಿಯಲ್ಲಿ ಚಾಲೆಂಜಸ್ ಬರುತ್ತೆ, ಅವುಗಳನ್ನ ಹೇಗೆ ನಿಭಾಯಿಸಬೇಕು, ಅದರಿಂದ ಏನೆಲ್ಲ ಮೆರಿಟ್ಸ್ ಇದೆ, ಡಿಮೆರಿಟ್ಸ್ ಇದೆ, ಇವನ್ನೆಲ್ಲ ತಿಳ್ಕೊಂಡು ನಾವು ಈ ಒಂದು ಕೃಷಿಯನ್ನು ಮಾಡೋಕ್ಕೆ ಹೇಳಿದ್ರೆ ಖಂಡಿತವಾಗ್ಲೂ ಅದರಲ್ಲಿ ನಾವು ಒಂದಷ್ಟು ಕಲ್ತ್ಕೊಳ್ಳೋದಕ್ಕೂ ಸಾಧ್ಯ ಇದೆ, ಮತ್ತು ಸಕ್ಸಸ್ ಆಗೋದಕ್ಕೂ ಕೂಡ ಸಾಧ್ಯ ಇದೆ ಅನ್ನೋದು ಮಂಜಣ್ಣ ಅವರ ಮಾತು. ಸೊ ಅದೇ ರೀತಿಯಲ್ಲೇ ಇವತ್ತು ವೈಜ್ಞಾನಿಕ ಪದ್ಧತಿನಲ್ಲಿ ಕೋಳಿ ಸಾಕಾಣಿಕೆಯನ್ನು ಮಾಡೋದ್ರ ಜೊತೆಯಲ್ಲಿ, ಸೊ ಅದರಲ್ಲಿ ಬಂದಿರುವಂತಹ ಚಾಲೆಂಜಸ್ನ ಅವರು ಫೇಸ್ ಮಾಡಿ, ಮತ್ತು ಅದಕ್ಕೆ ಏನೆಲ್ಲ ಆಲ್ಟರ್ನೇಟಿವ್ ಆಪ್ಷನ್ಗಳಿದೆ ಅದನ್ನು ಅಳವಡಿಸಿಕೊಂಡು ಈ ಒಂದು ಕೋಳಿ ಸಾಕಾಣಿಕೆಯಲ್ಲಿ ಉತ್ತಮವಾದಂತಹ ಯಶಸ್ಸನ್ನು ಅವರು ಗಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಅವರ ಅನುಭವಗಳನ್ನು ಕೇಳೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಅವರನ್ನ ಸ್ವಾಗತಿಸೋಣ. ಮಂಜಣ್ಣ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮಂಜಣ್ಣ ಅವರೇ, ನೀವಾಗಲೇ ಹೇಳ್ತಾ ಇದ್ರಿ ಈಗ ಕೋಳಿಗಳ ಶೆಡ್ನ ಯಾವ ರೀತಿಯಲ್ಲಿ ನಿರ್ಮಾಣ ಮಾಡಬೇಕಾಗತ್ತೆ, ಹೇಗೆ ಅವುಗಳನ್ನು ನೋಡ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ. ಸೊ ಹಾಗೆ ಈಗ ಎಲ್ಲ ಕೋಳಿಗಳಿಗೂ ಒಂದೇ ರೀತಿಯ ಶೆಡ್ ಇರುತ್ತಾ, ಅಥವಾ ನಾಟಿ ಕೋಳಿಗಳಿಗೆ ಬೇರೆ ರೀತಿಯಲ್ಲಿ ಶೆಡ್ ಮಾಡೋದು, ಅಥವಾ ಬಾಯ್ಲರ್ ಕೋಳಿಗಳಿಗೆ ಬೇರೆ ರೀತಿಯ ಶೆಡ್ ಮಾಡೋದು, ಆ ಥರದ್ದು ಏನಾದ್ರು ಮಾಡ್ಕೋಬೇಕಾಗತ್ತಾ? ಸೊ ಯಾವ ರೀತಿಯಲ್ಲಿ ಶೆಡ್ಗಳನ್ನ ನಿರ್ಮಾಣ ಮಾಡ್ಕೋಬೇಕಾಗತ್ತೆ, ಮತ್ತು ಅಲ್ಲಿ ಯಾವ ರೀತಿಯಲ್ಲಿ ಕೋಳಿಗಳನ್ನ ಸಾಕಾಣಿಕೆ ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ?
3: ಬಾಯ್ಲರ್ ಶೆಡ್ಗೂ ನಾಟಿ ಕೋಳಿ ಶೆಡ್ಗೂ ತುಂಬ ಬಿಡುತ್ತೆ. ನಾಟಿ ಕೋಳಿ ಶೆಡ್ ಒಳಗಡೆ ಕೋಳಿ ಇದೆಲ್ಲ ರ್ಯಾಕ್ ಮಾಡಿದ್ವಿ. ಇದೇನಕ್ಕೆ ಅಂತಂದರೆ ಕೋಳಿ ಕೂರೋದಕ್ಕೆ. ಈಗ ಕೋಳಿ ನೆಲದಲ್ಲೇ ಕೂತು ಏನಾಗುತ್ತೆ ಅಂದರೆ ಕೋಳಿ ಕಸ ಇಟ್ಟಿರುತ್ತೆ, ಅದ್ರ ಮೇಲೆ ಕೂರ್ತು ಇನ್ಸ್ಪೆಕ್ಷನ್ ಆಗುತ್ತೆ. ಆಮೇಲೆ ಕೋಳಿ ಏನಾರ ಬೇರೆ ಏನಾರ ನೈಟ್ ಹೊತ್ತೇನೋ ಸೌಂಡ್ ಆಯ್ತು ಅಂತಂದರೆ, ಈಗ ಸುಮ್ಮನೆ ಅಂದರೆ ವೀಕ್ ಆಗಿರೋ ಮರಿ ಮೇಲೆ ಅಂದರೆ ದೊಡ್ಡ ಕೋಳಿ ಕೂತೋದ್ರೆ ಸಾಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ಥರ ರ್ಯಾಕ್ ಮಾಡಿರ್ತೀವಿ. ಕೋಳಿ ಯಾವತ್ತೂ ನೆಲದ ಮೇಲೆ ಕೂರಬಾರ್ದು, ಮೇಲೆ ಕೂತ್ಕೋಬೇಕು, ಆವಾಗ ನಿಮಗೆ ಕಾಯಿಲೆಗಳೆಲ್ಲ ಬೀಳೋದು ಕಡಿಮೆ. ಇದು ರ್ಯಾಕ್ ಸಿಸ್ಟಮು. ಇನ್ನು ಇದು ಇಲ್ಲೆಲ್ಲ ಕಟ್ಟಿದ್ವಿ. ಇದೆಲ್ಲ ಏನಾದರೆ ಕೋಳಿ ಮೊಟ್ಟೆಯನ್ನು ಕೆಳಗಡೆ ಇಟ್ಟರೆ ಡ್ಯಾಮೇಜ್ ಆಗಬಾರ್ದು ಅಂತೇಳಿ ಈ ಥರ ಮೇಲೆಲ್ಲ ಹುಲ್ಲು ಹಾಕಿಬಿಟ್ಟು ಈ ಥರ ಕಟ್ಟಿದ್ವಿ. ಇದು ಮೇಲೆ ಕೋಳಿ ಮೊಟ್ಟೆ ಇಡೋದಕ್ಕೆ. ಇನ್ನು ಒಟ್ಟು ಬಂದು ನಾವು ಕೋಳಿಗೆ ನಾಟಿ ಕೋಳಿಗೆ ಒಟ್ಟು ಹಾಕಲೇಬೇಕು, ಬಾಯ್ಲರ್ ಟೈಪು ಅಂತಲ್ಲ. ಯಾಕೆಂದರೆ ನೀವು ಅದರೆಲ್ಲ ಕಸ ಗುಡಿಸ್ತೀನಿ ಇದೆಲ್ಲ ಮಾಡ್ತಿದ್ರಿ, ಒಂದಿಸದ್ದಲ್ಲ ಕೆಲಸ ಇದು. ಯಾಕೆಂದರೆ ಅದೆಲ್ಲ ಆಗಲ್ಲ. ಅದಕ್ಕೆ ನೀವು ಒಟ್ಟನ್ನು ಹಾಕಿ, ಒಟ್ಟನ್ನು ನೀವು ಗೊಬ್ಬರ ಗೊತ್ತಾಗುತ್ತೆ ನಿಮಗೆ, 2 ತಿಂಗಳಿಗೆ ಚೇಂಜ್ ಮಾಡ್ತಿರೋ, 3 ತಿಂಗಳಿಗೆ ಚೇಂಜ್ ಮಾಡ್ತಿರೋ, ನಾವೆಲ್ಲ 6 ತಿಂಗಳಿಗೆ ಚೇಂಜ್ ಮಾಡ್ತೀವಿ. ಅದನ್ನು ಒಟ್ಟು ಹಾಕಿದ್ರೆ ನಿಮಗೆ ಕಾಲಿಗೆ ಬೀಳೋದು ಕೋಳಿ ಇದು ನಿಮಗೆ ಕಡಿಮೆ ಆಗುತ್ತೆ.
2: ಓಕೆ, ಈಗ ನೀವು ಮಾಡ್ಕೊಂಡಿರುವಂತಹ ಶೆಡ್ಡು ಎಷ್ಟು ಅಗಲ ಇದೆ, ಎಷ್ಟು ಅಡಿ ಅಗಲ ಇದೆ, ಸೊ ಯಾವ ರೀತಿಯಲ್ಲಿ ನೀವು ನಿಮ್ಮ ಶೆಡ್ನ ನಿರ್ಮಾಣ ಮಾಡಿದ್ರೆ ಅದ್ರ ಬಗ್ಗೆ ಹೇಳ್ಬೋದಾ?
3: ನಮ್ಮ ಶೆಡ್ ಅಗಲ ಬಂದು 17 ಅಡಿ ಅಗಲ ಇದೆ, 200 ಅಡಿ ಉದ್ದ ಇದೆ. ಇದರ 4 ಭಾಗ ಮಾಡ್ಕೊಂಡಿದ್ವಿ. 4 ಭಾಗದಲ್ಲಿ ಮೊದಲನೇ ಬಂದು ಪೇರೆಂಟ್ ಮೊಟ್ಟೆಡ ಕೋಳಿ ಒಂದು ಶೆಡ್, ನೀವು ಯಾರು ನೋಡಿರಲ್ಲೋ ಅದು ಮೊಟ್ಟೆಡ ಕೋಳಿ ಶೆಡ್. ಇದು 2ನೇ ಶೆಡ್ ಬಂದು ಫಿಲ್ಟ್ರು, ಅಂದರೆ 3 ತಿಂಗಳು 4 ತಿಂಗಳು ಆದಮೇಲೆ ಕನ್ಗೋಳಿ ಚಿಟ್ಟುಕೋಳಿ ಆಮೇಲೆ ದೊಡ್ಡದು ಬಾಡಿ ವೇಟ್ ಒಳ್ಳೆ ಇರುವಂಥ ತಲೆನ ಡಿವೈಡ್ ಮಾಡೋಕ್ಕಿಂತ ಇದೊಂದು ರ್ಯಾಕು. ಇನ್ನು 3ನೇ ರ್ಯಾಕ್ ಬಂದು ನಿಮಗೆ ಮರಿ ಮಾಡಿಸೋದು, ನ್ಯಾಚುರಲ್ ಆಗಿ ತಾಯಿ ಕೋಳಿ ಜೊತೆ ಮರಿ ಮಾಡಿಸೋದು. 4ನೇ ರ್ಯಾಕ್ ಬಂದು ನಿಮಗೆ ತಾಯಿ ಕೋಳಿ ಜೊತೆ ಬ್ರೂಡಿಂಗ್. ಈಗ ನೀವು ನೋಡ್ತಾ ಇದ್ದೀರಾ ಬ್ರೂಡಿಂಗು. ಈ ಬ್ರೂಡಿಂಗ್ ಅಲ್ಲಿ ಒಂದು 2-3 ಪಾಯಿಂಟ್ ನಿಮ್ಗೆ ಹೇಳ್ತೀನಿ ಏನೇನು ಮಾಡಬೇಕು ಅಂತೇಳಿ. ಇದನ್ನ ಮರಿ ಕೂರಿಸಿದ್ರ ಅಂತಂದ್ಮೇಲೆ ಒಳ್ಳೆ ಮೊಟ್ಟೆನ ಅಂದ್ರೆ ಕನ್ಗೋಳಿ ಮೊಟ್ಟೆನೆಲ್ಲ ನೀವು ಮಾರಾಟ ಮಾಡ್ಬಿಟ್ಟು ಅದನ್ನ ಔಷಧಿ ಕೊಟ್ಬಿಟ್ಟು 2ನೇ ದಪ್ಪದ ಮೊಟ್ಟೆ ಸೈಜ್ ಏನ್ ಬರುತ್ತೆ ಅದನ್ನ ನೀವು ಮೊಟ್ಟೆ ಇಟ್ಟು ಮರಿಗೆ ಕೂರಿಸಿ ಆಮೇಲೆ ಇದರಲ್ಲಿ ಖಂಡಿತ ಕೋಳಿ ಏನಾಗುತ್ತೆ, ಕೋಳಿ ಆದಂಗೆ ಫಸ್ಟ್ ನೋಡ್ಕೊಳ್ಳಿ. ಕೋಳಿ ಆಯ್ತು ಅಂತಂದ್ರೆ ಜಮಾಕ್ಷನ್ ಪೌಡ್ರು ಅಂದ್ರೆ ಮಲಾತಿಯನ್ ಅಂತ ಒಂದು ಪೌಡರ್ ಬರುತ್ತಿಲ್ಲ, ಒಂದು ಕೀಟೆಕ್ಸ್ ಅಂತ ಒಂದು ಪೌಡರ್ ಬರುತ್ತೆ, ಆ ಪೌಡರ್ನ ಹಾಕಿ, ಇಲ್ಲ ಅಂತಂದ್ರೆ ಪರ್ಮಿಟ್ 99 ಬೂಟೆಸ್ ಅಂತ ಒಂದು ಲಿಕ್ವಿಡ್ ಬರುತ್ತೆ, ಆ ಒಂದು ಲಿಕ್ವಿಡ್ ಅನ್ನ ಹಾಕ್ಬಿಟ್ಟು ಇದನ್ನ ನೀವು ಮಾಡಿದ್ರೆ ಕೋಳಿಯನ್ನ ಕಡಿಮೆ ನಿರ್ವಹಣೆಯನ್ನ ಕಡಿಮೆ ಮಾಡ್ಕೊಳ್ಳಿ. ಪ್ಲಸ್ ಆಮೇಲೆ ಇದಕ್ಕೆ ಫೀಡ್ ನೀರೆಲ್ಲ ಒಳಗೆ ಕೂಡಿ ಆಮೇಲೆ ಯಾವುದೇ ಕಾರಣಕ್ಕೂ ಇದನ್ನ ಕೋಳಿನ ಉಂಗಲ ಜೊತೆ ಕ್ರಾಸ್ ಆಗದಂಗೆ ಬಿಟ್ಟು ನೋಡ್ಕೊಂಡ್ರೆ ಇದು ಮೊಟ್ಟೆನ ಮರಿನೂ ಚೆನ್ನಾಗಿ ಬರುತ್ತೆ, ನಿಮಗೆ ಉತ್ಪಾದನೆ ಸಹ ಆಗುತ್ತೆ. ಅವಾಗ ನಿಮಗೆ ಏನಂತ ಇದರಲ್ಲಿ ಎಲ್ಲ ಮೊಟ್ಟೆನ ವೇಸ್ಟ್ ಆಗೋದು ನಿಮಗೆ ಆದಷ್ಟು ನಿಮಗೆ ಕಡಿಮೆ ಆಗುತ್ತೆ. ನ್ಯಾಚುರಲ್ ಬ್ರೂಡಿಂಗ್, ಈಗ ಕರೆಂಟ್ ಬ್ರೂಡಿಂಗು, ಗ್ಯಾಸ್ ಬ್ರೂಡಿಂಗು, ಬಲ್ಬ್ ಬ್ರೂಡಿಂಗು, ಇದ್ಲು ಬ್ರೂಡಿಂಗು, ಏನೇನು ಬ್ರೂಡಿಂಗ್ ಇರುತ್ತೆ ಅದನ್ನೆಲ್ಲ ಬಿಟ್ಬಿಟ್ಟು ನ್ಯಾಚುರಲ್ ಆಗಿ ತಾಯಿ ಕೋಳಿ ಜೊತೆ ನಾವು ಬ್ರೂಡಿಂಗ್ ಮಾಡ್ತೀವಿ. ಏನಕ್ಕಪ್ಪ ಅಂತಂದ್ರೆ ನ್ಯಾಚುರಲ್ ಆಗಿ ಮರಿ ಮಾಡಿಸಿರುತ್ತೆ, ನ್ಯಾಚುರಲ್ ಆಗಿ ಬರಬೇಕು ಅಂತಂದ್ರೆ ತಾಯಿ ತಾಯಿ ಕೋಳಿ ಜೊತೆಲೇ ಇರಬೇಕು. ಏನು ಮೇನ್ ಉದ್ದೇಶ ಏನಪ್ಪ ಅಂತಂದರೆ, ತಾಯಿ ಕೋಳಿ ಜೊತೆಲೇ ಇದ್ದರೆ ಅದು ಫೀಡನ್ನ ಸ್ವತಃ ತಿನ್ನೋದು, ಆಮೇಲೆ ಫೀಡನ್ನ ಆಮೇಲೆ ಎರೆಹುಳುನ ಆಮೇಲೆ ಗೆದ್ದನ್ನ ಕೆರಿಗೇನು ತಿಂತಾ ಇರೋದ್ರೆ ನ್ಯಾಚುರಲ್ ಆಗಿ ಬರುತ್ತೆ. ಅದಕ್ಕೋಸ್ಕರ ನ್ಯಾಚುರಲ್ ಆಗಿ ಬ್ರೂಡಿಂಗ್ ಮಾಡಿದರೆ ನಿಮಗೆ ಮಾರ್ಕೆಟಿಂಗ್ ಸಮಸ್ಯೆ ಆಗಲ್ಲ, ಮೂತಿ ಸುಡ್ತಾರಲ್ಲ ಮೈಸೂರು ಹೈಡರ್ ಆ ಮೂತಿ ಸುಡೋಂಥ ಸಮಸ್ಯೆ ಇರಲ್ಲ. ಒಂದು ತಿಂಗಳ ತನಕ ಏನಾಗಿರುತ್ತೆ ಅಂತಂದ್ರೆ ಅದು ಕೆರಿಗೆ ತಿಂದಾಗ ಏನಾಗುತ್ತೆ ಅಂತಂದ್ರೆ ಅದು ಮೂತಿ ಆಟೋಮೆಟಿಕಲ್ ಸವಿತ, ಹಾಗಾಗಿ ನಿಮ್ಗೆ ಯಾವುದೇ ಥರ ಸಮಸ್ಯೆ. ಹಾಗಾಗಿ ನ್ಯಾಚುರಲ್ ಆಗಿ ತಾಯಿ ಕೋಳಿ ಎಷ್ಟು ಉಷ್ಣಾಂಶ ಬೇಕಂಬಲ್ಲಿ ಹುಡುಗಿ ಅಷ್ಟು ಉಷ್ಣಾಂಶ ನ್ಯಾಚುರಲ್ ಆಗಿ ಕೊಡ್ಲಿ ಅನ್ನೋ ಉದ್ದೇಶದಿಂದ ಅವ್ನು ನ್ಯಾಚುರಲ್ ಆಗಿ ಬಿಡ್ತಾ ಹೋಗ್ತೀವಿ.
2: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಜುಳಾ ಅವರು ನಮಗೆ ಮಾತಾಡ್ತಾ ಇದ್ರು, ಹಾಗೆ ಅವ್ರು ಮಾಡಿರುವಂತಹ ಈ ಒಂದು ಕೋಳಿ ಶೆಡ್ ಏನಿದೆ, ಸೊ ಅದು ಯಾವ ಅಳತೆನಲ್ಲಿದೆ ಅನ್ನೋದ್ರ ಬಗ್ಗೆ ಅವರು ತುಂಬ ಚೆನ್ನಾಗಿ ಹೇಳಿದ್ರು. ಮತ್ತು ಕೋಳಿ ಸಾಕಾಣಿಕೆ ಮಾಡೋದ್ರ ಜೊತೆಯಲ್ಲಿ ಮೊಟ್ಟೆಗಳನ್ನ ಯಾವ ರೀತಿಯಲ್ಲಿ ನಾವು ಒಡೆದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ, ಹೇಗೆ ಅವುಗಳನ್ನ ಕಾವು ಕೊಡಬೇಕಾಗತ್ತೆ, ಮತ್ತು ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿದ್ರು ಕೂಡ ಇದನ್ನು ಯಾವ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಸೊ ಹಾಗಾದರೆ ಈಗ ಕೋಳಿ ಸಾಕಾಣಿಕೆ ಮಾಡುವಾಗ ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮುಖ್ಯವಾದಂತಹ ಅಂಶಗಳನ್ನ ಹೇಳ್ತಾ ಇದ್ದಾರೆ. ಸೊ ಅವ್ರ ಜೊತೆಗೆ ಮಾತನ್ನ ನಾವು ಕೂಡ ಮುಂದುವರ್ಸೋಣ. ಹಾಗೆ ಅವರು ಮಾಡ್ತಾ ಇರುವಂತಹ ಈ ಒಂದು ಕೋಳಿ ಸಾಕಾಣಿಕೆಯಲ್ಲಿ ಬರೀ ಕೋಳಿಗಳನ್ನ ಅಷ್ಟೇ ನಾವು ನೋಡ್ಕೊಳ್ಳುವಂಥದ್ದಲ್ಲ, ಕೋಳಿ ಮರಿಗಳನ್ನ ಕೂಡ ನೋಡ್ಕೋಬೇಕಾಗತ್ತೆ. ಅದನ್ನ ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ ಮತ್ತೆ ಅವುಗಳ ನಿರ್ವಹಣೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅವ್ರ ಜೊತೆ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ರೀ ಮಾಲತಿ,
5: ಏನ್ರಿ
4: ನಮ್ಮ ಯಜಮಾನ್ರ ಜೊತೆ ಶಾಪಿಂಗ್ ಹೋಗಿದ್ದೆ,
5: ಕಾಣ್ತಾ ಇದೆಯಲ್ರಿ
4: ಫ್ರಿಡ್ಜ್ 18,000,
6: ಅಯ್ಯೋ ನಿನ್ನ
4: ಟಿವಿ 14,000,
6: ಎಲ್ಲ ಇವಳ
4: ಈ ವಾಷಿಂಗ್ ಮೆಷಿನ್ 8,000,
6: ಶಿವನೇ ಗತಿ
4: ಗ್ಯಾಸ್ ಸಿಲಿಂಡರ್ 10,000,
6: ರಾಮ ರಾಮ
5: ಅಮ್ಮಮ್ಮ ಇದೆಲ್ಲ ನಿಮ್ ಯಜಮಾನ್ರು ಕೊಡಿಸಿದ್ರು ಅಂದ್ರೆ ನಂಗ್ ನಂಬೋಕೆ ಆಗ್ತಾ ಇಲ್ವಲ್ರಿ.
6: ರೀ ವತ್ಸಲ ಅವ್ರೆ, ದಯವಿಟ್ಟು ಸ್ವಲ್ಪ ಒಳಗಡೆ ಬರ್ತೀರಾ?

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ನಾಟಿ ಕೋಳಿ ಸಾಕಾಣಿಕೆಯ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನು ನಮಗೆ ಇವತ್ತು ಮಂಜಣ್ಣ ಅವರು ತಿಳಿಸ್ಕೊಡ್ತಾ ಇದ್ರು ತರೀಕೆರೆಯಿಂದ. ಸೊ ಇವರು ತಿಳಿಸಿದ ಹಾಗೆ ವೈಜ್ಞಾನಿಕ ಪದ್ಧತಿಯ ಈ ಕೋಳಿ ಸಾಕಾಣಿಕೆ ಎಷ್ಟು ಲಾಭದಾಯಕವಾಗಿದೆ, ಹಾಗೆ ಇದರಲ್ಲಿ ಬರುವಂತಹ ಚಾಲೆಂಜಸ್ಗಳನ್ನ ನಾವು ಯಾವ ರೀತಿಯಲ್ಲಿ ನಿಭಾಯಿಸಬೇಕಾಗತ್ತೆ, ಸೊ ಮತ್ತೆ ಅವುಗಳಿಗೆ ಕೊಡುವಂತಹ ಫೀಡ್ ಆಗಿರ್ಬೋದು, ಮತ್ತೆ ಅವುಗಳನ್ನ ಯಾವ ರೀತಿಯಲ್ಲಿ ಪೋಷಣೆ ಮಾಡುವಂಥದ್ದಾಗಿರ್ಬೋದು, ಮತ್ತೆ ಮರಿಗಳನ್ನ ಯಾವ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ ಅನ್ನುವಂತಹ ವಿಚಾರದ ಬಗ್ಗೆ ನಾವು ಇವಾಗ ತಿಳ್ಕೊಳ್ಳೋಣ. ಹಾಗೆ ಆಗ್ಲಿ ತಿಳಿಸಿದಂತಹ ಎಲ್ಲ ವಿಚಾರಗಳಾಗಿರ್ಬೋದು, ಮತ್ತೆ ಅವುಗಳನ್ನ ಸಾಕಾಣಿಕೆ ಮಾಡ್ತಿದೀವಿ ಅಂತ ಅಂದಾಗ ಅದಕ್ಕೆ ಶೆಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಯಾವ ರೀತಿಯಲ್ಲಿ ನಿರ್ಮಾಣ ಮಾಡಿಕೊಂಡ್ರೆ ನಾವು ಕೋಳಿ ಸಾಕಾಣಿಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಈಸಿ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ತಾ ಇದ್ರು. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಜಣ್ಣ ಅವ್ರ ಜೊತೆಗೆ ಮಾತನ್ನ ಮುಂದುವರ್ಸೋಣ. ಅವರು ಮಾಡ್ತಾ ಇರುವಂತಹ ಈ ಒಂದು ಕೋಳಿ ಸಾಕಾಣಿಕೆಯ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಂಜಣ್ಣ ಅವರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವಾಗಲೇ ಸುಮಾರು ಮಾಹಿತಿಗಳನ್ನ ಇವತ್ತು ತಿಳಿಸ್ಕೊಡ್ತಾ ಇದ್ರ. ಅದೇ ರೀತಿಯಲ್ಲೇ ಈಗ ನಿಮ್ಮ ಈ ಫಾರ್ಮ್ ಏನಿದೆ ಅಥವಾ ಏನು ಕೋಳಿ ಶೆಡ್ ಏನಿದೆ, ಸೊ ಇಲ್ಲಿ ಎಷ್ಟು ಈ ಕೋಳಿ ಮರಿಗಳಿದ್ದಾವೆ, ಮತ್ತು ಈ ಕೋಳಿ ಮರಿಗಳನ್ನು ಕೂಡ ರೈತರು ಕೇಳ್ತಾ ಇರ್ತಾರೆ, ಹೇಗೆ ಈ ಒಂದು ಬಿಸ್ನೆಸ್ ಆಗುತ್ತೆ, ಇದ್ರ ಬಗ್ಗೆ ಹೇಳ್ಬೋದಾ ಸರ್?
4: ಇಲ್ಲಿ ನಮಗೆ ದಿಸದ ಮರಿ, ವಾರದ ಮರಿ, ತಿಂಗಳು ಮರಿ, ಎಲ್ಲಾ ಮರಿನೇ ಇರುತ್ತೆ. ಈಗ ರೈತರು ದಿಸದ ಮರಿ ಕೇಳಿದ್ರೆ ಅಂದ್ರೆ ಮರಿ ಆದ ಒಂದ್ ದಿಸಿಗೆ ಕೊಡ್ತೀವಿ, ವಾರದ ಮರಿ ಬೇಕು ಅಂದ್ರೆ ತಾಯಿ ಕೋಳಿ ಜೊತೆ ಇಟ್ಕೊಡ್ತೀವಿ, ತಿಂಗಳು ಮರಿ ಬೇಕು ಅಂದ್ರೆ ತಿಂಗಳು ತಂಗ ಒಂದ್ ತಿಂಗಳು ಮರಿ ಕಡಿಮೆ ತಾಯಿ ಕೋಳಿ ಒಂದು ತಿಂಗಳು ತಂಗ ಇರುತ್ತೆ. ಅವಾಗ ಅದಕ್ಕೆ ನ್ಯಾಚುರಾಲಿಟಿ 100%-100% ಬರುತ್ತೆ. ಅದಕ್ಕೆ ಆದಷ್ಟು ನ್ಯಾಚುರಲ್ ಬ್ರೀಡಿಂಗ್ ನೀವು ಮಾಡೋದು ನನ್ನ ಒಂದು ಅನುಭವ ಒಳ್ಳೇದು ಅನ್ನೋದು ನನ್ನ ಭಾವನೆ. ಒಂದು ದಿವಸದ ಕೊಡಲ್ಲ ನಾವು, ಎರಡನೇ ದಿವಸದ ಮರಿ ಕೊಡ್ತೀವಿ, ಅದು ಬಂದು ನಿಮಗೆ 40 ರೂಪಾಯಿ ಆಗುತ್ತೆ. ವಾರದ ಮರಿ ಬಂದು ಒಂದು ಎಫ್ ಒನ್ ಐ ಡ್ರಾಪ್ಸ್ ಮಾಡಿ ಕೊಡ್ತೀವಿ, ಅದು ನಿಮ್ಗೆ 54 ರೂಪಾಯಿ ಆಗುತ್ತೆ. ಆಮೇಲೆ ತಿಂಗಳು ಮರಿ ಬಂದು ನಿಮಗೆ 3 ವ್ಯಾಕ್ಸಿನ್, ಎಫ್ 1, IBD ಪ್ಲಸ್, ಲಸೋಟೋ ಮತ್ತು ಡಿವಾರ್ಮಿಂಗ್ ಜಂತುಳದ್ದು, ಇಷ್ಟನ್ನ ಮಾಡಿ ಕೊಡ್ತೀವಿ, ಅದು ನಿಮಗೆ 100 ರೂಪಾಯಿ ಆಗುತ್ತೆ. ಈ ಥರ 3 ರೀತಿಯಾದ ಮರಿಗಳನ್ನ ನಿಮ್ಗೆ ಕೊಡ್ತಾ ಹೋಗ್ತೀವಿ. ಇನ್ನು ಇದರಲ್ಲಿ ನಮಗೆ 10 ಯಾಟಿಗೆ ಒಂದು ಉಂಜದಂಗೆ ಬಿಟ್ಕೊಂಡಿರ್ತೀವಿ ನಾವು, ಅಂದರೆ ಪೇರೆಂಟಲ್ಲಿ. ಅದರಲ್ಲಿ ಏನ್ಮಾಡ್ತೀವಿ ಅಂತಂದ್ರೆ, ಯಾಟಗಳು ಜಾಸ್ತಿ ಬಂತು ಅಂದ್ರೆ ಆ ಯಾಟಗಳು ನಾವು ತೂಕ ಲೆಕ್ಕ ಕೊಡ್ತೀವಿ. ಈಗ 350 ಹಿಡಿದು 340, 355, 360, 400 ರೂಪಾಯಿ ಕೆಜಿ ಅಂದ್ರೆ ಸೀಸನ್ ಅಂದ್ರೆ ಗೊತ್ತಿರುತ್ತೆ ನಿಮಗೆ ಯಾವ ತರದ ರೇಟು ಅಂತೇಳಿ. ಆ ರೇಟ್ ತಕ್ಕಂಗೆ ನಾವು ಉಂಜುಗಳನ್ನ ಕೊಡ್ತಾ ಹೋಗ್ತಾ ಇರ್ತೀವಿ. ಇನ್ನು ನಾವು ಪೇರೆಂಟ್ನ ಆಟಗಳನ್ನ ಯಾವುದೂ ನಾವು ಕೊಡೋದಿಲ್ಲ. ಇನ್ನು ಈಗ ಮಾರ್ಕೆಟಿಂಗಲ್ಲಿ ನಮಗೆ ಯಾವ್ದಾದ್ರು ಯಾವುದೇ ಥರ ಸಮಸ್ಯೆ ಬಂದಿಲ್ಲ. ಅಂದರೆ ಕೋಳಿ ಸಾಕಿದೀವಪ್ಪ, 10 ಕೋಳಿ ಆಗಿಲ್ಲ, 20 ಕೋಳಿ ಆಗಿಲ್ಲ, 5 ಕೋಳಿ ಆಗಿಲ್ಲ, ಇಲ್ಲೇ ನಾವು ಇದುವರೆಗೂ ಸಹ ಒಂದು ಕೋಳಿ ಆಗಲಿ, ಒಂದು ಮೊಟ್ಟೆ ಆಗಲಿ, ಒಂದು ಮರಿ ಆಗಲಿ, ನಾವು ಎಲ್ಲೂ ನಾವು ಆಚಕಡೆ ಬೇರೆ ಇಲ್ಲಿ ತಾಡೋಗ ಮಾರಿಲ್ಲ. ಪ್ರತಿ ಒಂದು ಮೊಟ್ಟೆ ಆಗಲಿ, ಒಂದು ಮರಿನ ಆಗಲಿ ಇಲ್ಲೇ ಬಂದು ತಾಡೋಗ್ತಾ ಇದ್ದಾರೆ. ಮೊಟ್ಟೆ ಬಂದು ನಾವು ಈ 20 ರೂಪಾಯಿ ಒಂದು ಮೊಟ್ಟೆ ಕೊಡ್ತಾ ಇದೀವಿ. ಮೊಟ್ಟೆ, ಮರಿ, ಕೋಳಿ ಮೂರನ್ನು ನಾವು ಉತ್ಪಾದನೆ ಮಾಡಿ ಇಲ್ಲಿ ಮೂರನ್ನ ನಾವು ಸಹ ಇಲ್ಲಿ ಸೇಲ್ ಮಾಡ್ತಾ ಹೋಗ್ತಾ ಇದ್ದೀವಿ ನಾವು. ಈಗ ಹೊಸದಾಗಿ ಕೋಳಿ ಸಾಕಾಣಿಕೆ ಮಾಡೋರು, ಆಮೇಲೆ ಕೋಳಿ ಫಾರಂ ಮಾಡೋಂಥವರಿಗೆ ಕೆಲವು ಸಜೆಷನ್ ಕೊಡ್ತೀನಿ. ಈಗ ನೋಡಿ, ನೀವು ಕೋಳಿ ಸಾಕಾಣಿಕೆ ಮಾಡೋದಕ್ಕಿಂತ ಮುಂಚೆ ಈ ಕೋಳಿ ಸಾಕಿರ್ತಾರಲ್ಲ, ಅಂಥರ ಹತ್ರ ಹೋಗ್ಬಿಟ್ಟು ಸಜೆಷನ್ ತಗೊಳ್ಳಿ. ಈಗ ಕೋಳಿ ಯಾವ ಥರ ಸಾಕಬೇಕು, ಯಾವ ಥರ ಫೀಡಿಂಗ್ ಮಾಡ್ತಾ ಇದ್ದಾರೆ, ಆಮೇಲೆ ಮಾರುಕಟ್ಟೆ ಸಮಸ್ಯೆ ಏನು, ಯಾವ ಥರ ಶೆಡ್ ಮಾಡ್ತಾ ಇದ್ದಾರೆ. ನೋಡಿ, ಸುಮ್ಮನೆ ಯಾರೋ ಹೇಳಿದ್ರು ನಾನು ಎಲ್ಲೋ ನೋಡಿದೆ ಅಂತೇಳಿ ಸುಮ್ಮನೆ ಶೆಡ್ನಲ್ಲಿ ಹೈಟೆಕ್ ಎಲ್ಲ ಮಾಡ್ಕೋಬೇಡಿ. ಯಾಕೆಂದರೆ ಫಸ್ಟ್ ಕಡಿಮೆ ಬಂಡವಾಳ, ಒಂದು 500,000 ಕೋಳಿ ಯಾರಾದ್ರು ಮರಿ ಕೊಡ್ತಾರೆ ಅಂತ ತಕ್ಷಣ ಸುಮ್ಮನೆ ಹೋಗಿ ನಿಮ್ಮ ಹತ್ರ ದುಡ್ಡಿದೆ ಅಂತೇಳಿ ತೊಗೊಂಡೋಗಿ ಸುಮ್ಮನೆ ಬಂಡವಾಳ ಹಾಕಿ ಮಾಡಿ ನಷ್ಟ ಅನ್ಬಸಿ ಒಂದು ಬ್ಯಾಚ್ ಎರಡು ಬ್ಯಾಚ್ ಮಾಡಿ ನೀವು ಸುಮ್ಮನೆ ನಿಲ್ಸೋದು, ಅದೆಲ್ಲ ಅಲ್ಲ. ಫಸ್ಟು ಒಂದು 50 ಇಲ್ಲ 100 ಕಡಿಮೆ ಪ್ರಮಾಣದಲ್ಲಿ ಕೋಳಿ ಸಾಕಾಣಿಕೆ ಮಾಡಿ, ಆಮೇಲೆ ಅದರಲ್ಲಿ ಅನುಭವ ಆಗಬೇಕು. ಏನಂದರೆ ಕೋಳಿ ಎಷ್ಟು ಫೀಡ್ ತಿನ್ನುತ್ತೆ, ನಿಮಗೆ ಮಾರ್ಕೆಟಿಂಗ್ ಯಾವ ತರ ಮಾಡ್ತಿದ್ದೀರಾ, ಕೋಳಿ ಯಾವ್ಯಾವ ಕಾಯಿಲೆ ಬರುತ್ತೆ ಫಸ್ಟ್ ಇದೆಲ್ಲ ತಿಳ್ಕೊಂಡು ನಿಮಗೆ ಆದಾಯ ಸೆಕೆಂಡರಿ ಫಸ್ಟ್ ಪ್ರೈಮರಿ ಆಗಿ ನೀವು ಅದನ್ನೆಲ್ಲ ತಿಳ್ಕೊಂಡು ಏನಾಗುತ್ತೆ ಅಂದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಆದಾಯ ಬಂದೇ ಬರುತ್ತೆ. ನೀವು ಫಸ್ಟಿಗೆ ನೀವು ಆದಾಯ ನೋಡ್ತಾವ್ರೆ ನಿಮ್ಗೇನಾಗುತ್ತೆ ಇದು ನೀವು ಮಾಡೋದ್ರಲ್ಲಿ ನೀವು ಫೇಲ್ ಆಗ್ತೀರ. ಅದಕ್ಕೆ ಶೆಡ್ಡನ್ನು ಆದಷ್ಟು ನಿಮ್ಮ ಲೋಕಲ್ ನಿಮ್ಮ ಸ್ಥಳೀಯವಾಗಿ ಯಾವ್ದಾದ್ರು ಮರ ಮುಟ್ಟುಗಳು ಯಾವ್ದಾದ್ರು ಸಿಗುತ್ತೆ ಅದರಲ್ಲಿ ಮಾಡಿ ಅದರಲ್ಲಿ ಸಕ್ಸಸ್ ಆದಮೇಲೆ ಆಮೇಲೆ ನೀವು ಶೆಡ್ ರೈಟ್ ಹಾಕ ಮಾಡಿ. ನೋಡಿ ನಾವು ಸ್ಟಾರ್ಟ್ ಮಾಡೋ ಇದು ಕೋಳಿ ಫಾರಂ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಮರದಲ್ಲಿ ಒಂದು 70,000-80,000 ರೂಪಾಯಿ ಶೆಡ್ ಮಾಡಿ ಅದರಲ್ಲಿ ಅನುಭವವಾಗಿ ಮಾರುಕಟ್ಟೆ ನಮ್ಮಂಡರಿ ಬಂದಮೇಲೆ ನಮಗೆ ಮಾರುಕಟ್ಟೆ ಯಾವುದೇ ಥರ ಸಮಸ್ಯೆ ಇಲ್ಲ ಅಂತ ಅಂದಮೇಲೆ ಈಗ ನೋಡಿ ಈ ಶೆಡ್ ಕಬ್ಬನದಲ್ಲಿ ಹೈದರಾಬಾದಲ್ಲಿ ಮಾಡಿದ್ವಿ, ಇದು 480,000 ರೂಪಾಯಿ ಶೆಡ್ ಮಾಡಿದ್ವಿ.
3: ಓಕೆ, ಧನ್ಯವಾದಗಳು ಮಂಜುನಾ ಅವರೇ, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿರಿ. ಸೊ ಇವತ್ತು ಕೋಳಿ ಸಾಕಾಣಿಕೆಯ ಬಗ್ಗೆ ಹಲವಾರು ಮಾಹಿತಿಗಳನ್ನ ತಿಳಿಸಿರಿ, ಹಾಗೆ ಕೋಳಿ ಸಾಕಾಣಿಕೆಯಲ್ಲಿ ಏನೆಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಹಾಗೆ ಕೋಳಿ ಸಾಕಾಣಿಕೆ ಮಾಡುವಾಗ ವೈಜ್ಞಾನಿಕ ಪದ್ಧತಿ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಹಾಗೆ ಇವತ್ತು ಕೋಳಿ ಸಾಕಾಣಿಕೆ ಮಾಡಬೇಕು ಅಂತ ಅನ್ಕೊಳ್ತಾ ಇರುವಂಥವರಿಗೆ ಒಂದು ಫುಲ್ ಪ್ಯಾಕೇಜ್ ರೀತಿಯಲ್ಲಿ ಮಾಹಿತಿಗಳು ಸಿಕ್ತು ಅಂತಲೇ ಹೇಳ್ಬೋದು. ಸೊ ಈ ಎಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಸೊ ಯಾರೆಲ್ಲ ಈ ಕೋಳಿ ಸಾಕಾಣಿಕೆಯನ್ನು ಮಾಡಬೇಕು ಅಂತ ಅನ್ಕೊಳ್ತಾ ಇದ್ರೋ ನೀವು ಕೂಡ ಇದೇ ರೀತಿಯಲ್ಲಿ ಒಂದು ವಿಶೇಷವಾಗಿರುವಂತಹ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಕೋಳಿ ಸಾಕಾಣಿಕೆಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ನೀವು ಕೂಡ ಒಳ್ಳೆಯ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲರಿಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್ 93.5 ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ ನಾನು, ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನುಮ ಜನುಮದನು ನೆನಪಲಿ ಉಳಿಯುವ. ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ ನಾನು, ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನುಮ ಜನುಮದನು ನೆನಪಲಿ ಉಳಿಯುವ. ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ.

జనుమ జనుమ దను నెలపలి

ತಿನ್ನು ಹೆಚ್ಚುವೆನು ಬಿಡದೆಲೆ ಅಯ್ಯಯ್ಯೋ ಅಮ್ಮಮ್ಮ ಎನ್ನುವಂತೆ ಮಾಡುವೆ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲು ತಾನು.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೆರವರು.
9: ಕಾಂಚನಜುಂಗ ಪರ್ವತಗಳ ವರ್ಣವೈಭವ, ಹಚ್ಚ ಹಸುರಿನ ಚಹದ ತೋಟಗಳು, ಕಿತ್ತಳೆ ಕಣಿವೆ, ಟಾಯ್ ಟ್ರೈನ್ ಹಾಗೂ ಟೈಗರ್ ಹಿಲ್ ಡಾರ್ಜಿಲಿಂಗ್ ಗಿರಿಧಾಮದ ಆಕರ್ಷಣೆ. ಡಾರ್ಜಿಲಿಂಗ್ ಅನ್ನು ಗಿರಿಧಾಮಗಳ ರಾಣಿ, ನವಶೇರ್ಪಾಗಳ ಸಾಹಸ ಕೇಂದ್ರವೆಂದು ಕರೆಯುತ್ತಾರೆ. ಪ್ರವಾಸಿಗರಂತೂ ವರ್ಷವಿಡೀ ಅಲ್ಲಿ ಗಿಜುಗುಡುತ್ತಾರೆ. ಬಣ್ಣ ಬದಲಾಯಿಸುವ ಅಪೂರ್ವ ಸೂರ್ಯೋದಯ ಇಲ್ಲಿ ಕಾಣುತ್ತದೆ. ಕಾಂಚನಜುಂಗ ಪರ್ವತಗಳನ್ನು ನೋಡಿ ಕಣ್ತುಂಬಿಕೊಳ್ಳಲೆಂದೇ ನಾನು ಕೂಡ ಅಲ್ಲಿಗೆ ತೆರಳಿದ್ದೆ. ಬೆಳಗಿನ ಜಾವ 4 ಗಂಟೆಗೆ ಎದ್ದು ಟ್ಯಾಕ್ಸಿಯಲ್ಲಿ ಕುಳಿತಾಗ ಮನಸ್ಸಿನಲ್ಲಿ ಏನೋ ಉತ್ಸಾಹ. ಆಲೂಬಾರಿ, ಜೋರ್ ಬಾಂಗ್ಲಾ ಊರುಗಳನ್ನು ದಾಟಿ 11 ಕಿಲೋಮೀಟರ್ ಕ್ರಮಿಸಿದಾಗ ಟೈಗರ್ ಹಿಲ್ ಎಂಬ ತಾಣ ಎದುರಾಯಿತು. ಅಲ್ಲಿಗೆ ನಾನು ತಲುಪುವಷ್ಟರಲ್ಲಿ ಚಾರಣಿಗರು, ಛಾಯಾಗ್ರಾಹಕರು ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದರು. ಅಲ್ಲಿಯ 3 ಅಂತಸ್ತಿನ ಕಟ್ಟಡ ಜನರಿಂದ ತುಂಬಿ ತುಳುಕುತ್ತಿತ್ತು. ಟಿಕೆಟ್ ಪಡೆದಿದ್ದರೂ ಎಲ್ಲಿಯೂ ನಿಂತು ಛಾಯಾಗ್ರಹಣ ಮಾಡಲು, ವೀಕ್ಷಣೆ ಮಾಡಲು ಜಾಗವೇ ಇರಲಿಲ್ಲ. ಡಾರ್ಜಿಲಿಂಗ್ ಘೂಮ್ ಸಮಿಟ್ ರೈಲು ನಿಲ್ದಾಣ ಭಾರತದಲ್ಲಿಯೇ ಅತಿ ಎತ್ತರದಲ್ಲಿದೆ. ಇದರ ಮೇಲಿರುವುದೇ ಟೈಗರ್ ಹಿಲ್. ಸ್ವಾತಂತ್ರ್ಯ ಪೂರ್ವದ ಬ್ರಿಟಿಷರ ಆಳ್ವಿಕೆಯಲ್ಲಿ ಡಾರ್ಜಿಲಿಂಗ್ ಸುತ್ತಲಿನ ಬೆಟ್ಟಗಳ ರಕ್ಷಣೆಗಾಗಿ ಘೂಮ್ ಸಮಿಟ್ನಲ್ಲಿ ಒಂದು ಕಾವಲು ಪಡೆಯನ್ನು ಇಟ್ಟಿತ್ತು. ಆ ಕಾವಲು ಪಡೆಗೆ ಟೈಗರ್ ತುಕಡಿ ಎಂದು ಹೆಸರು ಕೊಟ್ಟಿತ್ತು. ಕಾಲಕ್ರಮೇಣ ಆ ಟೈಗರ್ ತುಕಡಿ ವಾಸವಾಗಿದ್ದ ಪರ್ವತಗಳಿಗೆ ಟೈಗರ್ ಹಿಲ್ ಎಂದು ನಾಮಕರಣ ಮಾಡಿದರು. ಆ ಟೈಗರ್ ಹಿಲ್ಲಿನಿಂದ ಪೂರ್ವ ಮತ್ತು ಪಶ್ಚಿಮ ದಿಕ್ಕುಗಳ ಅಪೂರ್ವ ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳು ಅಲ್ಲಿ ಜನರ ಮತ್ತು ಪ್ರವಾಸಿಗರ ಗಮನ ಸೆಳೆಯುತ್ತವೆ. ಡಾರ್ಜಿಲಿಂಗ್ನಿಂದ 74 ಕಿಲೋಮೀಟರ್ ದೂರದಲ್ಲಿರುವ ಕಾಂಚನಜುಂಗ ಶಿಖರಗಳು ಟೈಗರ್ ಹಿಲ್ನಿಂದ ಅದ್ಭುತವಾಗಿ ಕಾಣಿಸುತ್ತವೆ. ದೈತ್ಯಾಕಾರದ ಚತುರ್ಭುಜದಂತೆ, ಸಿಲುಬೆಯಂತೆ, ಹಿಮ ಮುಚ್ಚಿದ ಗುಡಾರದಂತೆ ಅವು ಕಂಗೊಳಿಸುತ್ತವೆ. ಟಿಬೆಟಿಯನ್ ಭಾಷೆಯಲ್ಲಿ ಕಾಂಚನಜುಂಗ ಪರ್ವತಗಳನ್ನು ಆಂಗ್ಚಿಂಗ್ ಜೋನ್ ಎಂದು ಹೆಸರು. ರಿನ್ಜಿನ್ ನಂಗ್ಯಾಲ್ ಎಂಬ ಪ್ರವಾಸಿ ಈ ಕಾಂಚನಜುಂಗ ಶಿಖರಗಳ ನಕಾಶೆ ರಚಿಸಿದರು. ಯುರೋಪಿನ ಡೋಗಸ್ ಎಂಬ ಸಾಹಸಿ ಈ ಪರ್ವತಗಳನ್ನು ಏರಿ ಪ್ರತ್ಯಕ್ಷ ಅನುಭವವನ್ನು ಪಡೆಯುತ್ತಾರೆ. ಸೂರ್ಯೋದಯವಾಗುತ್ತಿದ್ದಂತೆ ಕಾಂಚನಜುಂಗ ಬೆಟ್ಟಗಳು ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಾಯಿಸುತ್ತಾ ಬಿಳಿಯಿಂದ ನೀಲಿ, ನೀಲಿಯಿಂದ ನೇರಳೆ, ನೇರಳೆಯಿಂದ ಕಿತ್ತಳೆ ಹಾಗೂ ಕಿತ್ತಳೆಯಿಂದ ಹಳದಿ ವರ್ಣಕ್ಕೆ ಪರಿವರ್ತನೆಯಾಗುತ್ತವೆ. ಕೆಲವೇ ಕ್ಷಣಗಳಲ್ಲಿ ಬದಲಾಗುವ ಈ ಬಣ್ಣ ಬದಲಾವಣೆಯೇ ಜನರ ಆಕರ್ಷಣೆಗೆ ಬಹುಮುಖ್ಯವಾದ ಕಾರಣ. ಕಾಂಚನಜುಂಗ ಶಿಖರಗಳು ಇಡೀ ಆಕಾಶವೆಂಬ ಗೋಡೆಗೆ ನೇತು ಹಾಕಿದ ಪರದೆಯಂತೆ ಕಾಣುತ್ತವೆ. ಬಿಳಿ, ಹಳದಿ, ನೀಲಿ, ನೇರಳೆ ಬಣ್ಣಗಳಿಂದ ಅವುಗಳನ್ನು ಚಿತ್ರಕಲಾವಿದರು ಪೇಂಟ್ ಮಾಡಿದಂತೆ ಫಳ ಫಳ ಹೊಳೆಯುತ್ತವೆ. ಟೈಗರ್ ಹಿಲ್ನಿಂದ ಕಾಂಚನಜುಂಗ ಶಿಖರಗಳು ಒಂದರ ಹಿಂದೊಂದು ಐದು ಬಣ್ಣಗಳಲ್ಲಿ ಕಂಗೊಳಿಸುತ್ತವೆ. ಐದು ಶಿಖರಗಳ ಹಿಂದೆ ಐದು ದೇವತೆಗಳು ಮನೆ ಮಾಡಿಕೊಂಡಿದ್ದಾರೆ ಎಂದು ಜನಪದರು ಉಲ್ಲೇಖಿಸುತ್ತಾರೆ. ಬಂಗಾರ, ಬೆಳ್ಳಿ, ವಜ್ರ, ಅನರ್ಘರತ್ನ ಹಾಗೂ ಬಿಳಿ ಪುಸ್ತಕದ ಹಾಳೆಗಳಂತೆ ಶಿಖರಗಳ ಬಣ್ಣಗಳು ಆಕರ್ಷಕವಾಗಿ ಕಾಣುತ್ತವೆ. ಶಿಖರಗಳ ಬಣ್ಣ ಬದಲಾವಣೆಗೆ ಅವು ಸೂರ್ಯಕಿರಣಗಳನ್ನು ಒಂದಾದ ಮೇಲೊಂದರಂತೆ ಪಡೆಯುತ್ತವೆ. ಅವುಗಳ ಸ್ಥಾನ ಪೂರ್ವ ಪಶ್ಚಿಮವಾಗಿ ಒಂದರ ಹಿಂದೆ ಒಂದಿದೆ. ಕಾಂಚನಜುಂಗ ಪರ್ವತಗಳ ಭೌಗೋಳಿಕ ಸ್ಥಾನವೇ ಆಯ್ಕಟ್ಟಿನಲ್ಲಿದೆ. ಟೈಗರ್ ಹಿಲ್ಲಿನಿಂದ ನೋಡಿದರೆ ಸುತ್ತ ಹಸಿರು ರಾಶಿ, ಮಹಾನದಿ, ಟೀಸ್ಟಾ, ಬಾಲ್ಸೋ ನದಿಗಳ ಅಂಕುಡೊಂಕಾದ ಮಿಯಾಂಡರ್ಗಳು ಅದ್ಭುತವಾಗಿ ಕಾಣಿಸುತ್ತವೆ. ಈ ಪರ್ವತಗಳ ಹಿಂಬದಿಯಲ್ಲಿಯೇ ಅನತಿ ದೂರದಲ್ಲಿ ಎವರೆಸ್ಟ್ ಶಿಖರಗಳು ಕೂಡ ಕಾಣಿಸುತ್ತವೆ. 1852ರವರೆಗೆ ಕಾಂಚನಜುಂಗ ಶಿಖರಗಳನ್ನೇ ಜಗತ್ತಿನ ಅತಿ ಎತ್ತರದ ಶಿಖರಗಳೆಂದು ನಾವು ತಪ್ಪಾಗಿ ಭಾವಿಸಿದ್ದೆವು. 1849ರಲ್ಲಿ ಭಾರತದಲ್ಲಿ ದ ಗ್ರೇಟ್ ಟ್ರಿಗ್ನಾಮೆಟ್ರಿಕಲ್ ಸರ್ವೆ ನಡೆದು ಎವರೆಸ್ಟ್ ಶಿಖರವೇ ಪ್ರಪಂಚದಲ್ಲಿ ಅತಿ ಎತ್ತರದ ಶಿಖರ ಎನ್ನುವ ದಾಖಲೆ ಸಿಕ್ಕ ಮೇಲೆ ಕಾಂಚನಜುಂಗ ಬೆಟ್ಟ ಮೂರನೆಯ ಸ್ಥಾನಕ್ಕೆ ಇಳಿಯಿತು. ಭಾರತೀಯರ ಪಾಲಿಗೆ ಕಾಂಚನಜುಂಗ ಶಿಖರಗಳು ಅತ್ಯಂತ ಪವಿತ್ರವಾದವುಗಳು. ಜೋ ಬ್ರೌನ್, ಜಾರ್ಜ್ ಬಾಂಡ್ ಎಂಬ ಸಾಹಸಿಗರು 1955 ಮೇ 25ರಂದು ಕಾಂಚನಜುಂಗ ಪರ್ವತಗಳನ್ನು ಆರೋಹಣ ಮಾಡಿ ಹೊಸ ದಾಖಲೆ ನಿರ್ಮಾಣ ಮಾಡಿದರು. ಕಾಂಚನಜುಂಗ ಶಿಖರಗಳ ಮೇಲೆ ನಿಂತು ನೋಡಿದರೆ ಗಂಗಾ ನದಿ ಬಂಗಾರ ಬಣ್ಣದಲ್ಲಿ ಹೊಳೆಯುತ್ತದೆ. ಹಾಗಾಗಿ ಈ ಪರ್ವತಗಳಿಗೆ ಕಾಂಚನಜುಂಗ ಎಂದು ಕರೆಯುತ್ತಾರೆ. ಕಾಂಚನ ಎಂದರೆ ಬಂಗಾರ, ಜುಂಗ ಎಂದರೆ ಗಂಗಾ. ಹಾಗಾಗಿ ಈ ಶಿಖರಗಳಿಗೆ ಕಾಂಚನಜುಂಗ ಅಥವಾ ಕಾಂಚನಗಂಗಾ ಎಂಬ ಎರಡು ಹೆಸರುಗಳು ಕೂಡ ಇವೆ. ಅಂತಾರಾಷ್ಟ್ರೀಯ ರಾಯಲ್ ಜಿಯೋಗ್ರಫಿಕಲ್ ಸೊಸೈಟಿಯವರು ಕೂಡ ಈ ಹೆಸರನ್ನು ಸಮರ್ಥಿಸಿಕೊಂಡಿದ್ದಾರೆ. ಅನೇಕ ಪ್ರಾಣಿ ಪಕ್ಷಿಗಳ ಗಿಡಮರಗಳ ಈ ಶಿಖರಗಳನ್ನು ಭಾರತ ಸರ್ಕಾರ ಕಾಂಚನಜುಂಗ ರಕ್ಷಿತ ಅರಣ್ಯವೆಂದು ಘೋಷಿಸಿಕೊಂಡಿದೆ. ಈ ಅಪರೂಪದ ಶಿಖರಗಳ ಬಣ್ಣ ಬದಲಾವಣೆಯನ್ನು ನೋಡುವುದು ಅತ್ಯಂತ ಕೌತುಕದ ಸಂಗತಿ. ನಾನು ನೋಡಿದಾಗ ಅದ್ಭುತವಾದ ವರ್ಣನೆಯನ್ನು ನನ್ನ ಛಾಯಾಗ್ರಹಣದಲ್ಲಿ ಸೆರೆ ಹಿಡಿದಿದ್ದೆ. ಸೂರ್ಯೋದಯದ ಸಂದರ್ಭದಲ್ಲಿ ಒಂದು ತುಂಡು ಮೋಡ ಅಡ್ಡ ಬಂದರೆ ಸಾಕು, ಎಲ್ಲ ನಿರರ್ಥಕವಾಗುತ್ತದೆ. ಅಲ್ಲಿ ಯಾವ ಬಣ್ಣ ಬದಲಾವಣೆಗಳು ಕೂಡ ಕಾಣಿಸುವುದಿಲ್ಲ. ನೊಬೆಲ್ ಪುರಸ್ಕೃತ ಸಾಹಿತಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಕೂಡ ಒಟ್ಟು 7 ಬಾರಿ ಟೈಗರ್ ಹಿಲ್ಲಿಗೆ ತೆರಳಿ ಕಾಂಚನಜುಂಗ ಪರ್ವತಗಳನ್ನು ನೋಡಲು ಬಯಸಿದ್ದರಂತೆ. ಆದರೆ ಅವರಿಗೆ ಅಪೂರ್ವ ಅವಕಾಶವೇ ಸಿಗಲಿಲ್ಲ ಎಂದು ಹೇಳುತ್ತಾರೆ. ಹಾಗಾಗಿ ನಾವು ಕಾಂಚನಜುಂಗ ಪರ್ವತಗಳನ್ನು ನೋಡಬೇಕಾದರೆ ಅಲ್ಲಿ ಸೂರ್ಯೋದಯದ ಸಂದರ್ಭದಲ್ಲಿ ಯಾವ ಮೋಡಗಳೂ ಕೂಡ ಇರಬಾರದು. ಆಗ ಮಾತ್ರ ಅದ್ಭುತ ದೃಶ್ಯಾವಳಿ ನಮ್ಮ ಪಾಲಾಗುತ್ತದೆ.
8: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.

0: ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅಂಕಲ್ರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು ನಮ್ಮ ನಗಲಿರುವಂತ ಎಸ್ ಜಾನಕಮ್ಮ ಅವರ ಒಂದು ಸವಿ ನೆನಪಿಗಾಗಿ ಒಂದಿಷ್ಟು ಚಿತ್ರಗೀತೆಗಳನ್ನ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದೀವಿ ಶ್ರೋತೃ ಬಾಂಧವರೇ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಶ್ರೀಕೃಷ್ಣ ದೇವರಾಯ ಎನ್ನುವಂತ ಒಂದು ಚಿತ್ರದ ಗೀತೆ, ಅದುವೇ ಬಹು ಜನ್ಮದ ಪೂಜಾ ಫಲ. ಇದು ಡಾಕ್ಟರ್ PB ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆ, TG ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಅವರ ಒಂದು ಜೋಡಿಯ ಚಿತ್ರ. ಚಿತ್ರಕಥೆ ಬರೆದವರು BR ಪಂತುಲು. ಇದು 1970 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದು ನಮ್ಮ ಎಸ್ ಜಾನಕಮ್ಮನ ಅವರ ಒಂದು ಸವಿ ನೆನಪಿಗಾಗಿ ಈ ಒಂದು ಗೀತೆ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ, ಇಂದು ಎಸ್ ಜಾನಕಿ ಅವರ ಒಂದು ವಿಶೇಷವಾದಂತಹ ಚಿತ್ರಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ ನಮ್ಮ ಒಂದು ವಾಹಿನಿಯಲ್ಲಿ. ಸಂಪತ್ತಿಗೆ ಸವಾಲ್ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಇದೀಗ ಸಾಕ್ತಾ ಇದ್ದೀನಿ. ಅಂತಿಂತ ಹೆಣ್ಣು ನಾನಲ್ಲ ಎನ್ನುವಂತ ಒಂದು ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ಚಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಎ ವಿ ಶೇಷಗಿರಿ ರಾವ್ ಬರೆದಿರುವಂತಹ ಒಂದು ಚಿತ್ರಕಥೆ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. ಇದು 1974ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಎರಡು ಕನಸು ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಇಂದು ಎನಗೆ ಗೋವಿಂದ ಎನ್ನುವಂತ ಒಂದು ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಲ್ಪನಾ ಅವರ ಒಂದು ಜೋಡಿಯ ಚಿತ್ರ. ಇದು 1974 ತೆರೆ ಕಂಡಿರುವಂತ ವರ್ಷ. ಇದು ದೊರೆ ಭಗವಾನ್ ಬರೆದಿರುವಂತ ಒಂದು ಚಿತ್ರಕಥೆಯ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತ, ಅದು ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಕೇಳಿ ಆನಂದಿಸೋಣ ಇದೀಗ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ, ತಪ್ಪದೇ ಕೇಳಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಮೊನ್ನೆಯ ದಿವಸ ನಮ್ಮನ್ನಗಲಿದಂತ ಎಸ್ ಜಾನಕಿ ಅವರ ಒಂದು ಸವಿ ನೆನಪಿಗಾಗಿ ನಮ್ಮ ಒಂದು ವಾಹಿನಿಯಲ್ಲಿ ಇಂದು ಅವರದೇ ಆದಂತ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಗಂಧದ ಗುಡಿ ಎನ್ನುವಂತ ಒಂದು ಚಿತ್ರದ ಗೀತೆ, ಎಲ್ಲೂ ಹೋಗಲ್ಲ ಮಾಮ, ಇದು ಡಾಕ್ಟರ್ PB ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ್ ಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ

ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ನಟನೆಯ ಚಿತ್ರ, ಚಿತ್ರಕಥೆ ಬರೆದವರು ವಿಜಯ್. ಇದು 1973 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು ಎಸ್ ಜಾನಕಿ ಅವರ ಒಂದು ವಿಶೇಷವಾದಂಥ ಚಿತ್ರಗೀತೆಗಳನ್ನು ನಾವು ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಭೂಮಿಗೆ ಬಂದ ಭಗವಂತ ಎನ್ನುವಂಥ ಒಂದು ಚಿತ್ರದ ಗೀತೆ, ನಗುವೆನ್ನು ನಗಿಸುತ್ತ ನಿನ್ನನ್ನು ಎನ್ನುವಂಥ ಒಂದು ಗೀತೆಯನ್ನು ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂಥ ಒಂದು ಗೀತೆ. ಇದು ಚಿಕ್ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1981 ತೆರೆ ಕಂಡಿರುವಂಥ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅಂದರೆ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂಥ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಅವನನ್ನು

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ನಮ್ಮನ್ನಗಲಿದಂಥ ಎಸ್ ಜಾನಕಿ ಅವರ ಒಂದು ಸ್ಮರಣಾರ್ಥ ಇಂದು ನಮ್ಮ ಒಂದು ವಾಹಿನಿಯಲ್ಲಿ ಒಂದು ವಿಶೇಷವಾದಂಥ ಅವರದೇ ಆದಂಥ ಚಿತ್ರಗೀತೆಗಳನ್ನು ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಮಿಸ್ ಲೀಲಾವತಿ ಎನ್ನುವಂಥ ಒಂದು ಚಿತ್ರದ ಗೀತೆ, ಅದುವೇ ಧೋಣಿ ಸಾಗಲಿ ಮುಂದೆ ಹೋಗಲಿ. ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಕುವೆಂಪು ಬರೆದಿರುವಂಥ ಒಂದು ಗೀತೆ. ಆರ್ ಸುದರ್ಶನಂ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಜಯಂತಿ ಅವರ ಒಂದು ನಟನೆಯ ಚಿತ್ರ. ಇದು 1965 ತೆರೆ ಕಂಡಿರುವಂತಹ ಒಂದು ವರ್ಷದ ಚಿತ್ರ. ಇದು ಎಂ ಆರ್ ವಿಠಲ್ ಬರೆದಿರುವಂತಹ ಒಂದು ಚಿತ್ರಕಥೆ. ಹಾಗೆ ಶ್ರೋತೃ ಬಾಂಧವರೇ, ನಮ್ಮ ಒಂದು ವಾಹಿನಿಯಲ್ಲಿ ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಹಾಗೆ ಮೊಬೈಲ್ ಆ್ಯಪ್ನಲ್ಲಿ ಕೂಡ ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನ ಆಲಿಸಬಹುದು ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂತಹ ಗೀತೆ, ಅದುವೇ ಬಿಸ್ ಲೀಲಾವತಿ ಚಿತ್ರದ ಈ ಗೀತೆಯತ್ತ ಸಾಗೋಣ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಮೊನ್ನೆಯ ದಿವಸ ನಮ್ಮ ನಗಲಿದಂತ ಎಸ್ ಜಾನಕಿ ಅವರ ಒಂದು ಸವಿ ನೆನಪಿಗಾಗಿ ನಮ್ಮ ಒಂದು ವಾಹಿನಿಯಲ್ಲಿ ಇಂದು ಅವರದೇ ಆದಂತ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಚಂದನದ ಗೊಂಬೆ ಎನ್ನುವಂತ ಒಂದು ಚಿತ್ರದ ಗೀತೆ, ಅದುವೇ ಕಂಗಳು ತುಂಬಿರಲು. ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅನಂತನಾಗ್ ಹಾಗೂ ಲಕ್ಷ್ಮಿ ಅವರ ಒಂದು ಜೋಡಿಯ ಚಿತ್ರ. ತೊರೆ ಭಗವಾನ್ ಬರೆದಿರುವಂತಹ ಒಂದು ಚಿತ್ರಕಥೆಯ ಚಿತ್ರ. ಇದು 1979 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು ಎಸ್ ಜಾನಕಿ ಅವರ ಒಂದು ಸವಿ ನೆನಪಿಗಾಗಿ ನಮ್ಮ ಒಂದು ವಾಹಿನಿಯಲ್ಲಿ ಒಂದು ವಿಶೇಷವಾದಂಥ ಅವರದೇ ಆದಂಥ ಚಿತ್ರಗೀತೆಗಳನ್ನು ಇಂದಿನ ಕಾರ್ಯಕ್ರಮದಲ್ಲಿ ಆಯ್ದುಕೊಂಡಿದ್ದೇವೆ. ಶ್ರೋತೃ ಬಾಂಧವರೇ, ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಮಯೂರ ಚಿತ್ರದಿಂದ ಹಗಲು ಇರುಳು ಎನ್ನುವಂಥ ಒಂದು ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ್ ಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ. ಚಿಕ್ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. ಇದು ಚಿತ್ರಕಥೆ ಬರೆದವರು ವಿಜಯ್ ಅವರು. ಇದು 1975 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಮೊನ್ನೆಯ ದಿವಸ ನಮ್ಮ ನಗರಿರುವಂತಹ ಎಸ್ ಜಾನಕಮ್ಮನಾರ ಅವರ ಒಂದು ಸವಿ ನೆನಪಿಗಾಗಿ ನಮ್ಮ ಒಂದು ವಾಹಿನಿಯಲ್ಲಿ ಇಂದು ಒಂದು ವಿಶೇಷವಾದಂತಹ ಅವರದೇ ಆದಂತಹ ಚಿತ್ರಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಶ್ರೋತೃ ಬಾಂಧವರೇ, ಇಂದು ನಮ್ಮನ್ನಗಲಿದ ಭಾರತದ ಹೆಮ್ಮೆಯ ಗಾನ ಕೋಗಿಲೆ ಅದುವೇ ಎಸ್ ಜಾನಕಮ್ಮ ಅವರಿಗೆ ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳು. ಅವರ ಧ್ವನಿ ಸದಾ ನಮ್ಮೊಂದಿಗೆ ಇರಲಿದ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕೋರುತ್ತಾ ಭಾರತೀಯ ಚಿತ್ರರಂಗದ ಅಪ್ರತಿಮ ಗಾಯಕಿ ಗಾನ ಕೋಗಿಲೆ ಜಾನಕಮ್ಮ ಅವರೇ ನಮ್ಮ ಎಸ್ ಜಾನಕಮ್ಮ. ಅವರ ಒಂದು ಧ್ವನಿ ಎಂದಿಗೂ ಅಮರ. ಅವರ ಮಧುರ ಧ್ವನಿ ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲೂ ಶಾಶ್ವತವಾದಂತಹ ಸ್ಥಾನ ಪಡೆದಿದೆ. ಅವರಿಗೆ ಈ ಒಂದು ಗೀತ ನಮನ ಕಾರ್ಯಕ್ರಮ ಸಲ್ಲಿಸುತ್ತಿರುವುದು ಅತ್ಯಂತ ಶ್ಲಾಘನೀಯ. ನಮ್ಮ ಬಾನುಲಿ ಬಳಗದ ವತಿಯಿಂದ ಹಾಗೂ ಕೇಳುಗರ ಪರವಾಗಿ ಈ ಮಹಾನ್ ಚೇತನಕ್ಕೆ ಭಾವಪೂರ್ಣವಾದಂತಹ ಶ್ರದ್ಧಾಂಜಲಿ. ಅವರ ನೆನಪಿನಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಇಂದು ಅವರದೇ ಆದಂತಹ ಒಂದಿಷ್ಟು ಜನಪ್ರಿಯ ಸದಾ ಹಸಿರಾಗಿರುವಂತಹ ಕನ್ನಡ ಚಿತ್ರಗೀತೆಗಳನ್ನಾಗಿ ಒಂದೊಂದಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಇಂದು ನಮ್ಮನ್ನಗಲಿದಂತ ಎಸ್ ಜಾನಕಿ ಅವರ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ನಮ್ಮ ಒಂದು ವಾಹಿನಿಯಲ್ಲಿ ಇಂದು ಅವರದೇ ಆದಂತಹ ಒಂದಿಷ್ಟು ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಹಾಗೆ ಶ್ರೋತೃ ಬಾಂಧವರೇ, ಹಿಂದಿನ ಈ ಒಂದು ಕಾರ್ಯಕ್ರಮ ಯಾವ ರೀತಿಯಾಗಿ ಮೂಡಿ ಬಂತು ಅನ್ನೋದನ್ನು ಕೂಡ ನಮ್ಮ ಒಂದು ವಾಹಿನಿಯ ನಂಬರ್ಗೆ ತಮ್ಮ ಒಂದು ಸಂದೇಶವನ್ನು ಕಳಿಸಬಹುದು ಅಂತ ಹೇಳ್ತಾ ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಭಕ್ತ ಕುಂಬಾರ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಜೋಡಿ ಬೇಡೋ ಕಾಲವಮ್ಮ ಎನ್ನುವಂತ ಒಂದು ಗೀತೆ. ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆಯನ್ನ ಇದೀಗ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್, ಲೀಲಾವತಿ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. ಇದು 1974 ತೆರೆ ಕಂಡಿರುವ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಗಾಳಿ ಮಾತು ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಒಮ್ಮೆ ನಿನ್ನನ್ನು ಕಣ್ತುಂಬ ನೋಡುವ ಆಸೆ. ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಜಿ ಉದೇಶ್ ಶಂಕರ್ ಬರೆದಿರುವಂಥ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ಜೈ ಜಗದೀಶ್ ಹಾಗೂ ಲಕ್ಷ್ಮಿ ಅವರ ಒಂದು ಜೋಡಿಯ ಚಿತ್ರ. ಇದು 1981 ತೆರೆ ಕಂಡಿರುವಂತಹ ವರ್ಷ. ಚಿತ್ರಕತೆ ಬರೆದವರು ದೊರೆ ಭಗವಾನ್ ಅವರಿಂದ. ಆತ್ಮೀಯ ಶ್ರೋತೃ ಬಾಂಧವರೇ, ಇಂದು ಎಸ್ ಜಾನಕಿ ಅವರ ಒಂದು ಸವಿ ನೆನಪಿಗಾಗಿ ಒಂದಿಷ್ಟು ಗೀತೆಗಳು ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ತಾವೆಲ್ಲರೂ ಕೇಳಿ ಆನಂದಿಸ್ತಾ ಇರಬಹುದು. ಹಾಗೆ ಶ್ರೋತೃ ಬಾಂಧವರೇ, ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಆಗಿರುವಂತ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಶ್ರೋತೃ ಬಾಂಧವರೇ, ನಮ್ಮನ್ನಗಲಿರುವಂತಹ ಎಸ್ ಜಾನಕಮ್ಮನಾರ ಅವರ ಒಂದು ಸವಿ ನೆನಪಿಗಾಗಿ ಇಂದು ನಮ್ಮ ಒಂದು ವಾಹಿನಿಯಲ್ಲಿ ಅವರದೇ ಆದಂತಹ ಒಂದಿಷ್ಟು ಚಿತ್ರಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಶ್ರೀನಿವಾಸ ಕಲ್ಯಾಣ ಎನ್ನುವಂತಹ ಒಂದು ಚಿತ್ರದ ಗೀತೆ, ಅದುವೇ ಚೆಲುವಿನ ತಾರೆ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ರಾಜನ್ ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಗೀತೆ. ಹಾಗೆ ಶ್ರೋತೃ ಬಾಂಧವರೇ, ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವಂತಹ ಪ್ರತಿ ಒಂದು ಕಾರ್ಯಕ್ರಮಗಳನ್ನ ಮೊಬೈಲ್ ಆ್ಯಪ್ನಲ್ಲಿಯೂ ಕೂಡ ಕೇಳಿ ಆನಂದಿಸಬಹುದು ಅಂತ ಹೇಳ್ತಾ, ಇದೀಗ ಒಂದು ಸುಂದರವಾದಂತಹ ಶ್ರೀನಿವಾಸ ಕಲ್ಯಾಣ ಚಿತ್ರದ ಗೀತೆಯತ್ತ ಸಾಗೋಣ. ಅದುವೇ ನಮ್ಮ ಎಸ್ ಜಾನಕಮ್ಮನವರ ಒಂದು ಸವಿ ನೆನಪಿಗಾಗಿ ಈ ಒಂದು ಕಾರ್ಯಕ್ರಮ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಮೊನ್ನೆಯ ದಿವಸ ನಮ್ಮನ್ನಗಲಿದಂತ ಗಾನ ಕೋಗಿಲೆ ಎಸ್ ಜಾನಕಿ ಅವರ ಒಂದು ಸ್ಮರಣಾರ್ಥ ಇಂದು ನಮ್ಮ ಒಂದು ವಾಹಿನಿಯಲ್ಲಿ ವಿಶೇಷವಾದಂತಹ ಅವರದೇ ಆದಂತಹ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಮರೆಯದ ಹಾಡು ಎನ್ನುವಂತ ಒಂದು ಚಿತ್ರದ ಗೀತೆ, ಸುಖದ ಸ್ವಪ್ನ ಗಾನ, ಇದು ಎಸ್ ಜಾನಕಿ ಹಾಡಿರುವಂತಹ ಒಂದು ಗೀತೆ, ಆರ್ ಎನ್ ಜೈಗೋಪಾಲ್ ಬರೆದಿರುವಂತ ಒಂದು ಗೀತೆ, ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅನಂತನಾಗ್ ಮಂಜುಳಾ ಹಾಗೂ ಲೀಲಾವತಿ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಆಗಿರುವಂತ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಮೊನ್ನೆಯ ದಿವಸ ನಮ್ಮನ್ನಗಲಿದಂತಹ ಎಸ್ ಜಾನಕಿ ಅವರ ಒಂದು ಸ್ಮರಣಾರ್ಥ ಇಂದು ಅವರದೇ ಆದಂತಹ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನ ಕೇಳಿ ಆನಂದಿಸ್ತಾ ಇರಬಹುದು. ಹಾಗೆ ಈ ಒಂದು ಕಾರ್ಯಕ್ರಮ ಯಾವ ರೀತಿಯಾಗಿ ಮೂಡಿ ಬಂತು ಅನ್ನೋದನ್ನು ಕೂಡ ನಮ್ಮ ಒಂದು ವಾಟ್ಸಪ್ ಸಂಖ್ಯೆಗೆ ದಯವಿಟ್ಟು ತಮ್ಮ ಸಂದೇಶಗಳನ್ನ ಕಳಿಸಿ ಅಂತ ಹೇಳ್ತಾ ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಮುಳ್ಳಿನ ಗುಲಾಬಿ ಎನ್ನುವಂತ ಒಂದು ಚಿತ್ರದ ಗೀತೆ, ಈ ಗುಲಾಬಿಯು ನಿನಗಾಗಿ ಎನ್ನುವಂತ ಒಂದು ಗೀತೆ, ಇದು ಚಿ ಉದಯ ಶಂಕರ್ ಬರೆದಿರುವಂತ ಒಂದು ಗೀತೆ, ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅನಂತನಾಗ್ ಹಾಗೂ ಆರತಿ ಅವರ ಒಂದು ಜೋಡಿಯ ಚಿತ್ರ, ಇದು 1982ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಮೊನ್ನೆಯ ದಿವಸ ನಮ್ಮನ್ನಗಲಿದಂಥ ಎಸ್ ಜಾನಕಿ ಅವರ ಒಂದು ಸ್ಮರಣಾರ್ಥ ಇಂದು ನಮ್ಮ ಒಂದು ವಾಚನೆಯಲ್ಲಿ ಅವರದೇ ಆದಂಥ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಅನುರಾಗ ಬಂಧನ ಎನ್ನುವಂಥ ಒಂದು ಚಿತ್ರದ ಗೀತೆ, ನಿನ್ನ ಸವಿ ನೆನಪೆ, ಇದು ವಿಜಯ ನರಸಿಂಹ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಬಸಂತ್ ಕುಮಾರ್ ಪಾಟೀಲ್ ಆರತಿ ಅಂಬರೀಷ್ ಕಲ್ಯಾಣ್ ಕುಮಾರ್ ಅವರ ಒಂದು ಜೋಡಿಯ ಚಿತ್ರ, ಇದು 1981 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನು ಇದೀಗ ಕೇಳಿ ಆನಂದಿಸೋಣ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಮೊನ್ನೆಯ ದಿವಸ ನಮ್ಮನ್ನಗಲಿದಂತ ಎಸ್ ಜಾನಕಿ ಅವರ ಒಂದು ಸ್ಮರಣಾರ್ಥ ಇಂದು ನಮ್ಮ ಒಂದು ವಾಹಿನಿಯಲ್ಲಿ ಅವರದೇ ಆದ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ತಾವು ಪ್ರಸಾರ ಮಾಡ್ತಾ ಇದೀವಿ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನ ಕೇಳಿ ಆನಂದಿಸ್ತಾ ಇರಬಹುದು. ಇದೀಗ ಕಾರ್ಯಕ್ರಮದ ಮುಂದೆ ಸಾಗ್ತಾ ಇದ್ದೀನಿ. ವಿಜಯವಾಣಿ ಎನ್ನುವಂತ ಒಂದು ಚಿತ್ರದ ಒಂದು ಅದ್ಭುತವಾದಂತಹ ಗೀತೆ ಅದುವೇ ಮಧುಮಾಸ ಚಂದ್ರಮ. ಇದು ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆಯನ್ನ ಇದೀಗ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಕಲ್ಪನಾ ಹಾಗೂ ಹೇಮಾ ಚೌಧರಿ ಅವರ ಒಂದು ಜೋಡಿಯ ಚಿತ್ರ. ಇದು 1976 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಬೆಚ್ಚಿನ ವಾಹಿನಿಯಾಗಿರುವಂತಹ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಮೊನ್ನೆಯ ದಿವಸ ನಮ್ಮನ್ನಗಲಿದಂತ ಎಸ್ ಜಾನಕಿ ಅವರ ಒಂದು ಸ್ಮರಣಾರ್ಥ ಇಂದು ನಮ್ಮ ಒಂದು ವಾಹಿನಿಯಲ್ಲಿ ಅವರದೇ ಆದಂತ ಒಂದಿಷ್ಟು ಚಿತ್ರಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಜನ್ಮ ಜನ್ಮದ ಅನುಬಂಧ ಎನ್ನುವಂತ ಒಂದು ಚಿತ್ರದ ಗೀತೆ, ಅದುವೇ ತಂಗಾಳಿಯಲ್ಲಿ ನಾನು ಎನ್ನುವಂತ ಒಂದು ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ಇಳೆಯ ರಾಜ ಅವರ ಒಂದು ಸಂಗೀತ ನಿರ್ದೇಶನ. ಇದು 1981 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಅನಂತನಾಗ್ ಹಾಗೂ ಜಯಂತಿ ಅವರ ಒಂದು ಜೋಡಿಯ ಚಿತ್ರ. ಇದು ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಒಂದು ಚಿತ್ರಕಥೆಯ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಅಂತ ಎನ್ನುವಂತ ಒಂದು ಚಿತ್ರದ ಗೀತೆ ಅಂತ ಸಾಕ್ತಾ ಇದ್ದೀನಿ. ಅದುವೇ ಪ್ರೇಮವಿದೆ ಮನದಿ. ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಗೀತ ಪ್ರಿಯ ಬರೆದಿರುವಂತಹ ಒಂದು ಗೀತೆ. ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1981 ತೆರೆ ಕಂಡಿರುವಂತಹ ವರ್ಷದ ಒಂದು ಗೀತೆ. ಇದು ಅಂಬರೀಷ್ ಲಕ್ಷ್ಮಿ ಜಯಮಾಲಾ ಅವರ ಒಂದು ಜೋಡಿಯ ಚಿತ್ರ. ರಾಜೇಂದ್ರ ಸಿಂಗ್ ಬಾಬು ಬರೆದಿರುವಂತಹ ಒಂದು ಚಿತ್ರ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಮೊನ್ನೆಯ ದಿವಸ ನಿಧನರಾಗಿರುವಂತಹ ಎಸ್ ಜಾನಕಿ ಅವರ ಒಂದು ಸ್ಮರಣಾರ್ಥ ನಮ್ಮ ಒಂದು ವಾಹಿನಿಯಲ್ಲಿ ಇಂದು ಅವರದೇ ಆದ ಒಂದಿಷ್ಟು ಕನ್ನಡ ಚಿತ್ರಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಕೃಷ್ಣ ನೀ ಬೇಗನೆ ಬಾರು ಎನ್ನುವಂತ ಒಂದು ಚಿತ್ರದ ಗೀತೆ ಅದುವೇ ಆಲಾರೆ ಆಲಾರೆ. ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ. ಬಪ್ಪಿ ಲಹರಿ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಹಾಗೂ ಭವ್ಯ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಹಾಗೆ ಶ್ರೋತೃ ಬಾಂಧವರೇ, ಇಂದಿನ ಈ ಒಂದು ಕಾರ್ಯಕ್ರಮ ಯಾವ ರೀತಿಯಾಗಿ ಮೂಡಿ ಬಂತು ಅನ್ನೋದನ್ನು ಕೂಡ ನಮ್ಮ ಒಂದು ವಾಹಿನಿಯ ನಂಬರ್ಗೆ ಹಾಗೂ ನನ್ನ ಒಂದು ನಂಬರ್ ಆಗಿರುವಂತಹ 7406268848 ಈ ನಂಬರ್ಗೆ ತಮ್ಮ ಒಂದು ಸಂದೇಶವನ್ನ ಕಳಿಸಿ ಅಂತ ಹೇಳ್ತಾ ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಕೃಷ್ಣ ನೀ ಬೇಗನೆ ಬಾರು ಚಿತ್ರದ ಗೀತೆ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: भरतवर्षे भरतखण्डे जम्बूद्वीपे प्रथमपादे जयनाम संवत्सरे वैवस्वत मन्वंतरे कलियुगे क्वलयुगे जैलुयुगे रैलुयुगे डीलुयुगे पॉलिटिक्स युगे इलेक्शन गिलेक्शन शुभारंभम शुभतिथो ನಿಮ್ಮ ಮತ ನಿಮಗೊಬ್ಬರಿಗೆ ಬಿಟ್ಟು ಎಲ್ರಿಗೂ ಹಿತ. ಕ್ರಾಂತ ಕ್ಲಿನ್ನ ಕ್ಲಾಂತ ಕ್ಲಿಷ್ಟ ಕ್ರುದ್ಧ ಕ್ರೂರ ಕ್ರೋಡ ಹಂದಿ ಕ್ರೌಂಚ ನೀರ್ಕೊಕ್ರೆ ಕ್ರೌರ್ಯ ಕ್ರಾಂತ ಕ್ಲೀಬ ಕ್ಲೇಶ ಕ್ಲೈಬ್ಧ ಕ್ಷಣಾತಿ ಕ್ಷಣ ಭಂಗುರ ಭರತ ಖಂಡ ರಾಜಕಾರಣ ಜೈ ಎಲೆಕ್ಷನ್ ಕ್ರಾಸ್ ಕಲೆಕ್ಷನ್ ಮತ ಹಾಕಿ ಕಾನೂನು ಪ್ರಕಾರ ದೇಶ ನಡೀಲಿ ವಾಸ್ತು ಪ್ರಕಾರ ವಾಸ್ತು ಪ್ರಕಾರ
1: ಅಗಳ ದೇಶಕ್ಕೆಂಟು ಪಾರ್ಟಿ ಪಾರ್ಟಿಗೊಬ್ಬ ಲೀಡ್ರು

0: ऐसा
1: खादी खाते कुर्ची क्याते जाती खैती गड़ंगु खोता कैनवास भूता आकड़े बिल्ड मेलिंकु एकड़े तले मेल मंकु अष्ट दिक् ಪಾಲಕರುಗಳಿಗೆ ಗಂಟುಬೇನೆ ಮತದಾರರಿಗೆ ಮಂಡಿ ನೋವು ಭಕ್ತಿ ವರ್ಷಸ್ ಬಾರು ಬಾಳೆಹಣ್ಣು ವರ್ಷಸ್ ಮಂಗ್ಯಾನ ಬಾಯಿ ದೊಡ್ಡು ವರ್ಷಸ್ ದಡ್ರು ಜಾಣ ವರ್ಷಸ್ ಸ್ಮಶಾನ ಗ್ಲಾಮರ್ ವರ್ಷಸ್ ಗಮಾರ ಹೆಂಡತಿ ವರ್ಷಸ್ ಗಂಡ ಅಣ್ಣ ವರ್ಷಸ್ ತಮ್ಮ ಭ್ರಷ್ಟ ವರ್ಷಸ್ ಕುಷ್ಟ ಗಟಾರ ವರ್ಷಸ್ ಗಿಟಾರ ಗಂಜಿ ವರ್ಷಸ್ ಗಂಟ್ಲು ಗಂಗೋದಕ ವರ್ಷಸ್ ಕಾಲ್ಸೂಪು ಕಾಲ್ಸೂಪು ಕಾಲ್ಸೂಪು ಮತ ಹಾಕಿ ಕಾನೂನು ಪ್ರಕಾರ ದೇಶ ನಡೆಯಲಿ ವಾಸ್ತು ಪ್ರಕಾರ ವಾಸ್ತು ಪ್ರಕಾರ
2: 5 ವರ್ಷ ಆಯ್ತು

0: ಕಲಶಕ್ಕೆ ಗಂಧ ಇಟ್ಟು ಅಕ್ಷತೆ ಗಂಧ ಕಾಣಿಸಿ ಚೊಂಬೆಗೆ ಕೈ ಮುಚ್ಕೊಳ್ಳಿ.
1: ಮುಚ್ಕೊಂಡು
0: ವೋಟಿಂಗ್ ಮೆಷಿನ್ ನಲ್ಲಿ ಬಲಗೈಲಿ ಬಟನ್ ಒತ್ತಿ ಎಡಗೈಗೆ ಮಸಿ ಹಚ್ಚುತ್ತಾರೆ. ಹಚ್ಕೊಳ್ಳಿ.
1: ಹಚ್ಕೊಂಡು
0: ಇದ್ದ ಮೂರರಲ್ಲಿ ಕದ್ದವ್ರು ಯಾರು ಅಂತ ಓಟ್ ಹಾಕಿದ ಮೇಲೆ ಬೇಜಾರಾಗುತ್ತೆ, ಬೇಜಾರು ಮಾಡ್ಕೊಳ್ಳಿ.
1: ಮಾಡ್ಕೊಂಡು
0: ಇನ್ನು 5 ವರ್ಷ ನಿಮ್ ತಂಟೆಗೆ ಯಾರು ಬರಲ್ಲ, ನೆಮ್ಮದಿಗೆ ಮಲಿಕಳಿ
1: ಮಲೇಕೊಂಡು.
0: ಇವನು ಒಳ್ಳೆಯವನ, ಅವಳ ಒಳ್ಳೆಯವಳ, ಅವನಪ್ಪ ಹೆಂಗೆ, ಈ ಮಗ ಹಿಂಗೆ, ಅವನು ಇವನ ಮೂರನೇ ತಂಗಿ, ಆರನೇ ಮಗ ಇವನು ಬಿಡ್ರಿ, ಅವನು ದೊಡ್ಡಪ್ಪನ ಪಕ್ಷೇತ್ರ ಮೂರನೇ ಮಗ. ತಗಳಿ ತಗಳಿ ತಗಳಿ, ಇದು ಖಾನ್ದಾನುಗಳ ಕೌಟುಂಬಿಕ ಕೌಪೀನ ಕ್ರಾಂತಿ. ಮತ ಹಾಕಿ ಕಾನೂನು ಪ್ರಕಾರ ದೇಶ ನಡೀಲಿ, ವಾಸ್ತು ಪ್ರಕಾರ, ವಾಸ್ತು ಪ್ರಕಾರ.
2: ಯಾರೋ ಒಬ್ಬ ಗೆದ್ದ, ಇನ್ಯಾವೋನೋ ಬಿದ್ದ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

ಎಂದು ನಾಟ್ಯ ಕಲಿಸಿದ ನಪುಂಸಕ ನೀನು ಚಕ್ರವ್ಯೂಹದೆ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ.

ಓಡುಬಾಣಗಳ ಮಾಡುವೆ ಮಾನಭಂಗ. ಕದನದೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ, ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ, ಅಂತಕನಿಗೆ ಅಂತಕನು ಈ

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬನ್ನದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂ ನ ಕೇಳೋಣ, ನಾವು ಟೂರ್ ಮಾಡೋಣ.
4: ನೀವು ಕೇಳ್ತಾ ಇದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.
5: ಮುಂದಿನ ಕಾರ್ಯಕ್ರಮಕ್ಕಾಗಿ ಸಂಗೀತ ಕಾರ್ಯಕ್ರಮ ಹಿಂದೂಸ್ತಾನಿ ಗಾಯಕರು ಹುಮಾಯೂನ್ ಹರ್ಲಾಪುರ ಇವರ ಕಾರ್ಯಕ್ರಮ. ಇವರ ಕಿರು ಪರಿಚಯವನ್ನು ನಾನೀಗ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದೇಶದ ಮಹಾನ್ ಸಂಗೀತ ಗುರುವಾದಂತಹ ಗಾನಯೋಗಿ ಶಿವಯೋಗಿ ಅಂಧ ಅನಾಥರ ಪಿತಾಮಹರಾದ ಪದ್ಮಶ್ರೀ ಭೂಷಣ ಪಂಡಿತ ತ್ರಿಭಾಷಾ ಕವಿ ಡಾಕ್ಟರ್ ಪುಟ್ಟರಾಜ ಕವಿ ಗವಾಯಿಗಳ ಪ್ರಿಯ ಶಿಷ್ಯರಾದ ಉಸ್ತಾದ್ ಹುಮಾಯೂನ್ ಹರ್ಲಾಪುರ್ ಶಿವಮೊಗ್ಗ. ಇವರು ನಾಡಿನ ಹಿಂದೂಸ್ತಾನಿ ಶ್ರೇಷ್ಠ ಗಾಯಕರಲ್ಲಿ ಒಬ್ಬರು. ಗ್ವಾಲಿಯರ್ ಮತ್ತು ಪಂಚಾಕ್ಷರ ಘರಾಣೆಯ ಶ್ರೇಷ್ಠ ಗಾಯಕರು. ಮೌಲಾ ಸಾಬ್ ಮತ್ತು ಹುಸೇನ್ ಅಬಿ ದಂಪತಿಗಳ ಪುತ್ರರಾದ ಹುಮಾಯೂನ್ ಹರ್ಲಾಪುರ್ ಅವರು 1963 March 2 ಕುಂದಗೋಳ ತಾಲೂಕಿನ ಧಾರವಾಡ ಜಿಲ್ಲೆಯ ಹರ್ಲಾಪುರ ಎನ್ನುವ ಸ್ಥಳದಲ್ಲಿ ಜನ್ಮ ಪಡೆದರು. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಭಾಗಿಯಾಗಿ ಸೇವೆ ಸಲ್ಲಿಸಿದ ಇವರು ಸಂಘ ಸಂಸ್ಥೆಗಳಿಂದ ಪಡೆದಂತಹ ಹಲವಾರು ಬಿರುದುಗಳು, ಸಂಗೀತ ನಿಧಿ, ಸಂಗೀತ ಸುಧಾಕರ, ಸಂಗೀತ ಭ್ರಮರ, ಸಂಗೀತ ಪ್ರವೀಣ, ಪಂಡಿತ ಪುಟ್ಟರಾಜ ಕೃಪಾಭೂಷಣ, ಸ್ವರ ಸುಧಾಕರ, ಭಾವೈಕ್ಯ ಗಾನಕೋಗಿಲೆ, ಗಾನಶ್ರೀ ಸನ್ಮಾನ್, ರಮಣಶ್ರೀ ಶರಣ, ಕಲಾ ಸಂಜೀವಿನಿ, ಸಖ್ಯಾದ್ರಿ ಸಂಗೀತ ನಿಧಿ, ಶ್ರೀ ಬಿ ಜಿ ಎಸ್ ಸಂಗೀತ ಅವಾರ್ಡ್, ಶ್ರೀಶ ವಿಠಲಾನುಗ್ರಹ ಪ್ರಶಸ್ತಿ, ಹಾಗೆ 2016 ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯನ್ನು ಇವರು ಪಡೆದಿರುತ್ತಾರೆ. 4,500 ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ ಇವರು ಸಂಗೀತ ಸಾಧಕ ಹರ್ಲಾಪುರ್. ಸಂಗೀತ ಪರಂಪರೆಗಾಗಿ ತನ್ನ ಪತ್ನಿ ದಿಲ್ಶಾದ್ ಬೇಗಂ, ಮಕ್ಕಳಾದ ಕುಮಾರ ನೌಷಾದ್ ಹರ್ಲಾಪುರ್, ಕುಮಾರ್ ನಿಷಾದ್ ಹರ್ಲಾಪುರ್ ಇವ ಸಂಗೀತಗಾರರಾಗಿ ಗುರುತಿಸಬಹುದಾದಂತಹ ಕಲಾವಿದರು. ಇವರ ಜೊತೆಯಲ್ಲಿ ಇವರ ಪುತ್ರರಾದಂತಹ ನೌಷಾದ್ ಹರ್ಲಾಪುರ್ ಹಾಗೂ ನಿಷಾದ್ ಹರ್ಲಾಪುರ್ ಅವರು ಕೂಡ ಇಲ್ಲಿ ಗಾಯನವನ್ನು ಮಾಡಲಿಕ್ಕಿದ್ದಾರೆ. ತಬಲ ವಾದನದಲ್ಲಿ ಪವನ್ ಕುಮಾರ್ ರಟ್ಟೆಹಳ್ಳಿ ಹಾಗೂ ಸಹ ತಬಲಾ ವಾದಕರಾಗಿ ಧನುಷ್ ಮಲ್ಪೆ ಇವರಿಬ್ಬರು ಸಹಕಾರ ನೀಡಲಿಕ್ಕಿದ್ದಾರೆ. ಶ್ರೀಮತಿ ದಿಲ್ಶಾದ್ ಬೇಗಂ ಇವರು ಕೂಡ ಇವರ ಜೊತೆಯಲ್ಲಿ ಸಹಗಾಯನದೊಂದಿಗೆ ತಾನ್ಪುರದೊಂದಿಗೆ ಸಹಕರಿಸಲಿಕ್ಕಿದ್ದಾರೆ. ತಾಳದೊಂದಿಗೆ ನಿತೇಶ್ ಮಲ್ಪೆ ಇವರು ಸಹಕಾರವನ್ನು ನೀಡಲಿಕ್ಕಿದ್ದಾರೆ. ಈಗ ತಮ್ಮ ಮುಂದೆ ಉಸ್ತಾದ್ ಹುಮಾಯೂನ್ ಹರ್ಲಾಪುರ್ ಅವರ ಪರಿವಾರದ ಸಂಗೀತ ಗಾಯನ. ನಾವು ಆವಾಗಲೇ ಹೇಳಿದಾಗೆ ಸಂಗೀತ ಸಾಹಿತ್ಯ ಕಲಾವಿಹೀನ ಸಾಕ್ಷಾತ್ ಪಶು ಅಂತ. ಸಂಗೀತದ ಕಲೆಗಳಲ್ಲಿ ಆಸಕ್ತಿ ಇಲ್ಲದೆ ಹೋದರೆ ಅವನು ಪಶುವಾಗುತ್ತಾನೆ ಅಂತ. ಅಂತಹ ಪಶುತ್ವವನ್ನು ದೂರ ಮಾಡುವಂತಹ ಒಂದು ಒಳ್ಳೆಯ ವಿದ್ಯೆ ಸಂಗೀತ ವಿದ್ಯೆ. ಇತ್ತೀಚಿನ ದಿನಗಳಲ್ಲಿ ನಾವು ಗೋಶಾಲೆಗಳಲ್ಲಿ ಸಂಗೀತವನ್ನು ನುಡಿಸುವುದರ ಮೂಲಕವಾಗಿ ಗೋವುಗಳು ಹಾಲು ಸುರಿಸಿದಂತಹ ಹಲವಾರು ವಿಷಯಗಳನ್ನು ನಾವು ಕಂಡಿದ್ದೇವೆ. ಅಂದರೆ ಗೋವುಗಳು ಕೂಡ ಸಂಗೀತ ಪ್ರಿಯರೇ. ಹಾಗಾಗಿ ಸಂಗೀತದ ಮೂಲಕ ಹಲವಾರು ರೋಗಗಳಿಗೆ ಔಷಧಿಗಳನ್ನು ನಾವು ಕಂಡುಕೊಳ್ಬೋದು. ಮನಸ್ಸಿಗೆ ನೆಮ್ಮದಿ, ದೇಹಕ್ಕೆ ಆರೋಗ್ಯ, ಪಶುಗಳಿಗೂ ಕೂಡ ಅದರಿಂದ ಒಳ್ಳೆಯ ಅನುಗ್ರಹ, ಪಶುಗಳ ಅನುಗ್ರಹವೂ ಕೂಡ ಎಲ್ಲರಿಗೂ ಆಗುವುದರಲ್ಲಿ ನಿಸ್ಸಂಶಯ. ಹಾಗಾಗಿ ಸಂಗೀತಗಳನ್ನು ಆಹ್ಲಾದಿಸಿ ಕಾರ್ಯಕ್ರಮಕ್ಕಾಗಿ ಅವರಿಗೆ ಅಣಿವು ಮಾಡಿಕೊಡ್ತಾ ಇದ್ದೇನೆ. ಇವರಿಗೆ ಸಂಗೀತಕ್ಕೆ ತಬಲ, ಹಾರ್ಮೋನಿಯಂ, ತಾನ್ಪುರ್, ಸಹ ತಬಲ, ತಾಳ ಇತ್ಯಾದಿಗಳನ್ನು ನೀಡಿ ಸಹಕರಿಸುವವರ ಹೆಸರುಗಳನ್ನು ಮತ್ತೊಮ್ಮೆ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಬಲಾ ವಾದಕರಾಗಿ ಪವನ್ ಕುಮಾರ್ ರಟ್ಟೆಹಳ್ಳಿ, ಸಹ ತಬಲಾ ವಾದಕರಾಗಿ ಧನುಷ್ ಮಲ್ಪೆ, ಹಾರ್ಮೋನಿಯಂ ವಾದಕರಾಗಿ ಬಾಲಕೃಷ್ಣ ಕೊಡವೂರು, ಹಾಗೂ ತಾನ್ಪುರಲ್ಲಿ ಶ್ರೀಮತಿ ದಿಲ್ಶಾದ್ ಬೇಗಂ, ತಾಳ ನಿತೇಶ್ ಮಲ್ಪೆ, ಸಹ ಗಾಯನ ನೌಷಾಧರ್ಲಾಪುರ್, ನಿಶಾಧರ್ಲಾಪುರ್. ಕೇಳಿ.
6: ಪ್ರಥಮವಾಗಿ ಈ ಮಹಾ ಶುಭ ಸಮಾರಂಭದ ಕಾರ್ಯಕ್ರಮಕ್ಕೆ ದಯಮಾಡಿಸಿರಂತ ಪರಮ ಪೂಜ್ಯ ಭಾರತದ ಶ್ರೇಷ್ಠ ಸಂತ ಪೂಜ್ಯ ಪೇಜಾವರ ಮಹಾ ಗುರುವಿನ ಪಾದಕ್ಕೆ ನನ್ನ ಹಾಗೂ ನನ್ನ ಸಂಗೀತದ ಬಳಗದ ಪರವಾಗಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ವಿದ್ಯೋದಯದ ಈ ಮಹಾ ಕಾರ್ಯಕ್ರಮಕ್ಕೆ ದಯಮಾಡಿಸಿರುವಂತಹ ಎಲ್ಲ ಹಿರಿಯರಿಗೆ ವಂದಿಸಿ, ಹಾಗೆ ಎನ್ನ ವಿದ್ಯಾಗುರುಗಳಾಗಿರುವಂತಹ ಗಾನಯೋಗಿ ಶಿವಯೋಗಿ ಪಂಡಿತ ಡಾಕ್ಟರ್ ಪುಟ್ಟರಾಜ್ ಕವಿ ಗವಾಯಿಗಳನ್ನು ಸ್ಮರಿಸಿಕೊಳ್ತಾ, ರಾಜಾಂಗಣದಲ್ಲಿ ನನ್ನ ಸಂಗೀತವನ್ನು ಕೂತ್ಕೊಂಡ ಕೇಳಿದಂಥ ಪೇಜಾವರ ಶ್ರೀಗಳವರು ಇವತ್ತು ಮತ್ತೆ ಇಲ್ಲಿ ನನ್ನ ಕಾರ್ಯಕ್ರಮದ ಮೊದಲಿಗೆ ಮುಂದೆ ಕೂತ್ಕೊಂಡು ನನಗೆ ಕೃಷ್ಣನ ದರ್ಶನವನ್ನು ಮಾಡ್ತಾ ಇರುವಂತಹ ಪೂಜ್ಯರಿಗೆ ಮತ್ತೊಮ್ಮೆ ವಂದಿಸಿ, ಮೊನ್ನೆ ನಡೆದಂಥ ಪೇಜಾವರ ಪರ್ಯಾಯದಲ್ಲಿ ನನಗೆ ಆಶೀರ್ವಾದ ಮಾಡಿ ಹಾಡೋದಕ್ಕೆ ಕೊಟ್ಟಂತ ಪೂಜ್ಯರು, ನನಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಅವರ ದಿವ್ಯ ಸನ್ನಿಧಿಯಲ್ಲಿ ಹಾಡಿದ್ದೇನೆ, ಆದರೆ ಅವರ ಹತ್ರ ಹೋಗಿ ಮಾತಾಡುವಂತ ಭಾಗ್ಯ ನನಗೆ ಕೆಲವೇ ಸಭೆಗಳಲ್ಲಿ ಸಿಕ್ಕಿದೆ. ಇವತ್ತು ಅವರ ಒಂದು ಆಶೀರ್ವಾದ ನನಗಾಗಿದೆ. ತಮ್ಮೆಲ್ಲರ ಆಶೀರ್ವಾದವನ್ನು ಬೇಡ್ತಾ ನೀವು ಇರುವಂತ ಎಲ್ಲ ಜನಗಳು ನನಗೆ ಒಂದು ಗಂಟೆ ನನ್ನ ಸಂಗೀತವನ್ನು ಕೇಳಿ ಆಶೀರ್ವಾದ ಮಾಡಬೇಕು ಅಂತ ಬೇಡ್ಕೊಳ್ತೇನೆ. ನಾನು ಅನೇಕ ಸಲ ಬಂದು ಶ್ರೀ ಕೃಷ್ಣ ಮಠದಲ್ಲಿ ಹಾಡಿದ್ದೇನೆ. ಈಗ ಪೂಜ್ಯರಿಗೆ ವಂದಿಸಿ ಕಾರ್ಯಕ್ರಮನ ಒಂದು 10 ನಿಮಿಷ ಶ್ರೀ ಕೃಷ್ಣನ ಒಂದು ಚೀಸನ್ನು ಹಾಡ್ತೇನೆ, ಚೀಸ್ ಗೀತೆಯನ್ನು ಹಾಡಿ ನಂತರ ದಾಸ ಸಾಹಿತ್ಯವನ್ನು ನಾನು ನನ್ನ ಇಬ್ಬರು ಮಕ್ಕಳ ಜೊತೆಗೆ ಇವತ್ತು ಕಾರ್ಯಕ್ರಮ ಹಾಡೋದಕ್ಕೆ ಹೇಳಿದರೆ ನಾನು ಹಾಡ್ತೇನೆ. ತಮ್ಮೆಲ್ಲರ ಆಶೀರ್ವಾದವನ್ನು

ಪರಮ ಪೂಜ್ಯರು ಇದುವರೆಗೂ ಕೂತ್ಕೊಂಡು ಮಹಾಕೃಪೆಯನ್ನು ನನ್ನ ಮೇಲೆ ಗೈದಿದ್ದಾರೆ. ಅವರ ಆಶೀರ್ವಾದ ನಿರಂತರವಾಗಿ ನನ್ನ ಮಕ್ಕಳ ಮೇಲೆ, ನನ್ನ ಕಲಾ ಬಳಗದ ಮೇಲೆ ಇರಲಿ ಅಂತ ಪೂಜ್ಯ ಸಂತನ ಪಾದಕ್ಕೆ ಬಿದ್ದು ನಾನು ಬೇಡ್ಕೊಳ್ತಾ ಇದ್ದೀನಿ.

0: ಹಲೋ ಮೈಕ್ನವರು ದಯಮಾಡಿ ನಮಗೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಮೈಕ್ ಸೌಂಡು. ತಬಲಾಕ್ ಮೈಕ್ ಬೇಕಾಗಿದೆ ಸ್ವಲ್ಪ. ಇದಕ್ಕೊಂದು ಸ್ವಲ್ಪ ಇವನಿಗೆ ಒಂದು ಸ್ವಲ್ಪ ಮೈಕ್ ಕೊಡಿ.
1: ಹಾರ್ಮೋನಿಯಂ ಹಾಗೂ ತಬಲಾ

ಈಗ ಹಾಡ್ತಾ ಇರುವ ಗೀತೆ 15 ವರ್ಷಗಳ ಹಿಂದೆ ಪರಮ ಪೂಜ್ಯ ಶ್ರೀಪಾದಂಗಳು ರಾಜಾಂಗಣದಲ್ಲಿ ಕೂತ್ಕೊಂಡು ಕೇಳಿದಂತ ಗೀತೆ ಇದು. ಇದು ಶಿವಮೊಗ್ಗದಲ್ಲಿ ಒಬ್ಬ ಎಲೆಮರಿಯ ಕಾಯಿ ಅಂತ ಒಬ್ಬ ಬೇಗೂರ್ ನಾಗರಾಜ್ ಅವರಂತ ಅವರು ಬರೆದಿರೋದು. ಇದನ್ನು ನಾನೇ ರಾಗ ಸಂಯೋಜನೆ ಮಾಡಿ ರಾಜಾಂಗಣದಲ್ಲಿ ಹಾಡಿದಂತ ಗೀತೆ. ಪರಮ ಪೂಜ್ಯರು ಮುಂದೆ ಕೂತ್ಕೊಂಡು ಅವತ್ತು 45 ನಿಮಿಷ ನನ್ನ ಸಂಗೀತವನ್ನ ಕೇಳಿದಂಥ ಸಂದರ್ಭ ನಾನು ಎಂದು ಅದು ಮರೆಯಲಾರದಂಥ ಸಂದರ್ಭ.

ಕಾರ್ಯಕ್ರಮದ ನಿರ್ವಾಹಕರ ಆಜ್ಞೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಗೀತೆಯನ್ನು ಹಾಡಿ ಭೈರವಿ ಮಾಡಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಸಮಯದ ಅಭಾವ ಇರೋದ್ರಿಂದ ಬಹುಶಃ ನಾನು ಉಡುಪಿಗೆಲ್ಲ ಬಂದಾಗ 2-3 ಗಂಟೆ ಹಾಡಿದ್ದೀನಿ. ಯಾಕಂದ್ರೆ ಇವತ್ತು ಕಾರ್ಯಕ್ರಮದಲ್ಲಿ ಪೂಜ್ಯರು ಮತ್ತು ಇನ್ನೂ ಅನೇಕ ಗಣ್ಯರ ಅವರ ವಾಣಿಯನ್ನು ಕೇಳೋದು ನಡೆದಿದ್ದರಿಂದ ಕಾರ್ಯಕ್ರಮ ಸ್ವಲ್ಪ ಲೇಟಾಗಿ, ಇದು ನಮ್ಮ ಸಂಗೀತ ಕಾರ್ಯಕ್ರಮ ಲೇಟಾಗಿದೆ. ನನಗೆ 6:30 ಅಂತಿತ್ತು ನನ್ನ ಪತ್ರಿಕೆಯಲ್ಲಿ ನನ್ನ ಸಂಗೀತ ಕಾರ್ಯಕ್ರಮ. ನಾನು 6:30 ಒಂದು 2:30-3 ಗಂಟೆ ಹಾಡಬಹುದು ಅಂತ ಅಂದುಕೊಂಡಿದ್ದೆ. ಆದರೆ ಮತ್ತೊಂದು ಸಲ ಬರ್ತೇನೆ, ಯಾಕಂದರೆ ನಾನು ಅನೇಕ ಸಲ ಬಂದು ಇಲ್ಲಿ ಬೇಕಾದಷ್ಟು ಸಲ ಹಾಡಿದ್ದೇನೆ. ತಮ್ಮೆಲ್ಲರ ಇಷ್ಟೊಂದು ಜನ ಕೂತ್ಕೊಂಡು ಕೇಳಿದ್ರಿ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಹಾಗೂ ನನ್ನ ಕಲಾ ಬಳಗದ ಮೇಲೆ ಇರಲಿ ಅಂತ. ಈ ಒಂದು ಮಹಾ ಕಾರ್ಯಕ್ರಮದಲ್ಲಿ ನನಗೆ ಅದರಲ್ಲೂ ಸಂಗೀತಕ್ಕೆ ಯಾವ ಜಾತಿ ಮತ ಪಂಥ ಯಾವುದೂ ಇಲ್ಲ, ಅದು ಸಂಗೀತ. ಹೀಗಾಗಿ ಪೇಜಾವರ ಶ್ರೀಗಳ ಪರ್ಯಾಯದಲ್ಲಿ 2 ಸಲ ಪರ್ಯಾಯದಲ್ಲಿ ಹಾಡಿದ್ದೇನೆ ನಾನು, ಮತ್ತು ರಾಜ್ಯಾಂಗಣದಲ್ಲಿ ಅನೇಕ ಪೂಜ್ಯರ ಕಾರ್ಯಕ್ರಮದಲ್ಲಿ ಹಾಡಿದ್ದೇನೆ. ನಮ್ಮ ಇಲ್ಲಿನ ಖ್ಯಾತ ಜ್ಯೋತಿಷಿಗಳಾದಂಥ ಜಯರಾಮ್ ಆಚಾರ್ಯವರು ಈ ನಾಡಿಗೆ ನನ್ನನ್ನು ಫಸ್ಟ್ ಕರ್ಕೊಂಬಂದಿದ್ದು. ಒಂದು 15 ವರ್ಷದಿಂದ ಅಲ್ಲಿ ಜ್ಯೋತಿಷಗಾರರ ಸಮ್ಮೇಳನ ನಡೀತು, ಕೇಂದ್ರದ ಜ್ಯೋತಿಷಗಾರರ ಸಮ್ಮೇಳನದಲ್ಲಿ ಆ ಸಮ್ಮೇಳನದಲ್ಲಿ ಹಾಡಿದಂಥ ನಾನು ಇವತ್ತಿನವರೆಗೆ ಒಂದು ವರ್ಷದಲ್ಲಿ ಒಂದು 8 ಸಲನಾದರೂ ಉಡುಪಿಗೆ ಬಂದು ಹಾಡಿದ್ದೇನೆ ನಾನು ಈ ಸುತ್ತಮುತ್ತ ಭಾಗದಲ್ಲಿ. ಅದೆಲ್ಲ ನಿಮ್ಮಂತರ ಆಶೀರ್ವಾದ, ಪೂಜ್ಯರ ಆಶೀರ್ವಾದ ಅಂತ ಅದನ್ನು ನಾನು ಸ್ವೀಕಾರ ಮಾಡಿಕೊಂಡಿದ್ದೇನೆ. ಈಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡಿ ಭೈರವಿಯಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣನ ಪಾದಕ್ಕೆ, ಪೂಜ್ಯ ಸಂತ ಪೇಜಾವರ ಶ್ರೀಗಳ ಪಾದಕ್ಕೆ ಅದನ್ನು ಸಮರ್ಪಣೆ ಮಾಡ್ತೀನಿ. ನೀವಿಷ್ಟು ಜನ ಕೂತ್ಕೊಂಡು ಚೆನ್ನಾಗಿ ಕೇಳ್ತಾ ಇದ್ದೀರಿ, ನೀವು ಒಬ್ಬೊಬ್ಬರು 100 ಜನ ಅಂತ ನಾನು ಭಾವಿಸ್ಕೊಂಡಿದ್ದೀನಿ.

ಈ ಗೀತೆ ನಾನಿಲ್ಲೇ ಉಡುಪಿಯಲ್ಲಿ ಹಾಡಿದಾಗ 45 ನಿಮಿಷ ಹಾಡಿದ್ದೀನಿ. ರಾಗರಂಜನೆ ಹೆಚ್ಚು ಕಡಿಮೆ ಒಂದು 15 ರಾಗಗಳನ್ನು ಮಾಡಿ ಮಾಡಿ ಹಾಡಿದ್ದೆ. ಸಮಯದ ಅಭಾವ ಇರೋದ್ರಿಂದ ಮತ್ತೆ ನಾನು ಸಿನಿಮಾ ರೆಕಾರ್ಡ್ ಏನು ಹಾಡಕ್ಕೆ ಬರೋಂಗಿಲ್ಲ, ನಾವು ಅವನಲ್ಲ ಅಲ್ಲ, ನಾನು ಶುದ್ಧವಾದ ಶಾಸ್ತ್ರೀಯ ಸಂಗೀತ ದಾಸ ಪರಂಪರೆಯನ್ನು ಉಳಿಸಬೇಕು ಅಂತ ನನ್ನ ಫ್ಯಾಮಿಲಿಯವರೆಲ್ಲ ನಾವೆಲ್ಲ ಸಂಗೀತದ ಸೇವೆಯನ್ನು ಮಾಡ್ತಾ ಇದ್ದೇವೆ. ನಾನು ನಿಮಗೆ ಇಂಥ ರಾಗಗಳು ಹಿಂದೆ ಬರ್ತಿದ್ದು ಅನ್ನೋದನ್ನು ಆ ಸಿನಿಮಾ ರೆಕಾರ್ಡ್ ತೊಗೊಂಡು ಅಷ್ಟೇ ಹೇಳಿದ್ದೀನಿ, ಅದೊಂದೇ ನುಡಿ ಬರೋದು, ನನಗೆ ಮತ್ತೆ ಬರೋಂಗಿಲ್ಲ ಅವೆಲ್ಲ. ಮತ್ತೆ ಸಿನಿಮಾ ರೆಕಾರ್ಡ್ ಹಾಡ್ತಾರೆ ಹರ್ಲಾಪುರ್ ಅವರು ಅಂತ ಯಾರೂ ಭಾವಿಸ್ಬೇಡಿ. ನಾವು ದಾಸ ಸಾಹಿತ್ಯ, ಶರಣ ಸಾಹಿತ್ಯ ಮತ್ತು ಶಾಸ್ತ್ರೀಯ ಸಂಗೀತ, ಹಿಂದಿ ಭಜನ್, ಮರಾಠಿ ಅಭಂಗಗಳನ್ನು ಹಾಡುವಂಥರು. ಶುದ್ಧವಾದ ಶಾಸ್ತ್ರೀಯ ಸಂಗೀತವನ್ನು ಅದನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅಂತ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಸ್ಥಾನದಲ್ಲಿ ಕೂತ್ಕೊಂಡು ಸೇವಾ ಮಾಡ್ತಿರೋರು ನಾವೆಲ್ಲ. ಸುಮ್ಮನೆ ದುಡ್ಡಿಗಾಗಿ ನಾವಿಗೇನು ಹಾಡಬೇಕು ಅಂತ ಆಸೆ ಪಟ್ಟು ಬಂದವರಲ್ಲ, ಯಾಕಂದರೆ ಕೃಷ್ಣನ ಅನುಗ್ರಹ ಆಗಿದೆ. ನಾನು 1 ವರ್ಷದಾಗ 10 ಸಲ ಬರ್ತೇನೆ. ನಾನು ಮೊನ್ನೆ ಕುಂದಾಪುರದಲ್ಲಿ ಬಂದು ಹಾಡಿದ್ದೀನಿ, ಸಾಲಿಗ್ರಾಮದಲ್ಲಿ ಬಂದು ಹಾಡಿದ್ದೀನಿ, ಹೀಗೆಲ್ಲ ಬಂದು ಹಾಡ್ತಿರ್ತೀನಿ. ಅದೆಲ್ಲ ನಿಮ್ಮಂಥವ್ರು, ಯಾಕಂದರೆ ಘಟ್ಟದ ಕೆಳಗಿನವ್ರ ಮಾತು ಒಂದೆರಡು ಮಾತು ಹೇಳ್ತೀನಿ ಸರ್. ಒಂದೇ ಮಾತು, ಘಟ್ಟದ ಕೆಳಗಿನವ್ರು ಮುಂದೆ ಹಾಡಬೇಕು ಅಂದರೆ ಭಾಳ ಜವಾಬ್ದಾರಿಯಿಂದ ಹಾಡಬೇಕು. ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಹೇಳ್ತಾರೆ, ಘಟ್ಟದ ಕೆಳಗಿನವ್ರು ಅಂದರೆ ಈ ಆಗುಂಬಿಯಿಂದ ಏನು ಬರ್ತಿರಲ್ಲ ನೀವೆಲ್ಲ ಘಟ್ಟದ ಕೆಳಗಿನವರು ಅಂತ ನಮ್ಮಲ್ಲಿ. ಯಾಕಂದರೆ ಭಾಳ ಬುದ್ಧಿವಂತರು ಅಂದ, ಭಾಳ ಬುದ್ಧಿವಂತ ಜನಗಳು ಅಂತ. ಸುಮ್ಮ ಸುಮ್ಮನೆ ಏನೇನು ಹಾಡಿದ್ರೆ ನೀವೆಲ್ಲ ಕೇಳೋಂಗಿಲ್ಲ, ಅಷ್ಟು ವೇಟ್ನಿಂದ ತೂಕ ಮಾಡುವಂಥವ್ರು ನೀವೆಲ್ಲ. ನಿಮ್ಮಂಥವ್ರ ಮುಂದೆ ಸಂಗೀತ ಹಾಡಿ ಸೈ ಅನಿಸ್ಕೊಳ್ಳೋದಿದೆಯಲ್ಲ, ಅದು ಒಂದು ತಪಸ್ಸಿದ್ದಂಗೆ. ಆ ತಪಸ್ಸು ನನಗೆ ಕೃಷ್ಣನ ಆಶೀರ್ವಾದದಿಂದ, ಪೇಜಾವರ ಶ್ರೀಗಳ ಆಶೀರ್ವಾದದಿಂದ, ನನ್ನ ವಿದ್ಯಾಗುರುಗಳಾಗಿರುವಂಥ ಗಾನಯೋಗಿ ಶಿವಯೋಗಿ ಪಂಡಿತ ಡಾಕ್ಟರ್ ಪುಟ್ಟರಾಜ ಕವಿ ಗವಾಯಿಗಳವರಿಂದ ನನಗೆ ಬೇಕಾದಷ್ಟು ಸಲ ಬಂದು ಹಾಡಿದ್ದೀನಿ. ನಾನು ಆಳ್ವಾಸನಲ್ಲಿ ನನ್ನ ಇಬ್ಬರದು ಮಕ್ಕಳು ಶಾಸ್ತ್ರೀಯ ಸಂಗೀತ 2 ವರ್ಷ, ನಂದು 2 ವರ್ಷ ಹಾಡಿದ್ದೀನಿ. ಯಾಕೆ ಈ ಮಾತು ಹೇಳ್ತೀನಂದರೆ, ನಾವೆಲ್ಲ ಶುದ್ಧ ಸಂಗೀತವನ್ನು ತಂಬೂರಿ, ಹಾರ್ಮೋನಿಯಮು, ತಬಲಾ ಇಟ್ಕೊಂಡು ಹಾಡ್ತಾ ಇರುವಂಥವ್ರು. ಪ್ಲಾಪಿ ಹಾಕ್ಕೊಂಡು ಯಾವುದ್ಯಾವುದು ರೆಕಾರ್ಡ್ ಹಾಡಿ ಏನೇನೋ ಜನಗಳಿಗೆ ಮಳ್ಳು ಮಾಡಬೇಕು ಅಂತ ಇಲ್ಲ. ಅದಕ್ಕಾಗಿ ನಾನು ಒಂದೆರಡು ಸಿನಿಮಾ ರೆಕಾರ್ಡ್ ಹಾಡಿ ತೋರಿಸಿದ್ದೀನಿ, ದಯಮಾಡಿ ಕ್ಷಮೆ ಮಾಡಿ ಅಂತ ಕೇಳ್ಕೊತ ಭೈರವಿ ಏನು ಮಾಡ್ತೀನಿ ಸರ್, ಒಂದೆರಡು ನಿಮಿಷದಲ್ಲಿ ಭೈರವಿ ಮಾಡ್ತೀನಿ. ಹಾಂ, ಮಾಡ್ತೀನಿ ಸರ್ ಒಂದೆರಡು ನಿಮಿಷ. ನನಗೆ ಭಾಳ ಆಸೆ ಇತ್ತು ಈ ಜನಗಳನ್ನು ನೋಡಿ, ಈ ರಂಗಮಂದಿರ ಪೂಜರ ರಂಗಮಂದಿರ ನೋಡಿ ಒಂದು 2:30-3 ಗಂಟೆ ಭರ್ಜರಿ ಹಾಡಿಬಿಟ್ರಾಯ್ತು ಅಂತ ಅಂದ್ಕೊಂಡಿದ್ದೆ. ಇವತ್ತು ಇರಲಿ, ಮತ್ತೊಮ್ಮೆ ಸಮಯ ಬಂದಾಗ ನನಗೆ ಆಶೀರ್ವಾದ ಮಾಡಿರಿ ಅಂತ ಕೇಳ್ಕೊಳ್ತಾ, ಭೈರವಿ ಇಲ್ಲ ಒಂದು 2 ನಿಮಿಷದೊಳಗೆ ಭೈರವಿ ಮಾಡಿ ಮುಗಿಸ್ತೀನಿ.

ತುಂಬಾ ಅದ್ಭುತವಾದ ಗಾಯನದೊಂದಿಗೆ ತಮ್ಮ ಇಂದಿನ ಅತ್ಯಮೂಲ್ಯವಾದಂತಹ ಕಾರ್ಯಕ್ರಮವನ್ನು ನೀಡಿದಂತಹ ಶ್ರೀಯುತ ಉಸ್ತಾದ್ ಹುಮಾಯೂನ್ ಹರ್ಲಾಪುರ್ ಇವರ ಎಲ್ಲ ಗಾಯಕರಿಗೂ ಹಾಗೂ ಇವರ ಮಕ್ಕಳಾದಂತಹ ನೌಷದ್ ಹಾಗೂ ನಿಷಾದ್ ಹರ್ಲಾಪುರ ಇವರಿಬ್ಬರಿಗೂ ವಿಶೇಷವಾದಂತಹ ಧನ್ಯವಾದಗಳನ್ನು ವಿದ್ಯೋದಯ ಟ್ರಸ್ಟ್ನ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ.

0: ತಮ್ಮ ಗಾಯನಕ್ಕೆ ಬೇಕಾದಷ್ಟು ಜನರನ್ನು ಒದಗಿಸುವ ಶಕ್ತಿ ನಮಗಿಲ್ಲದೇ ಇದ್ರೂ ಭಗವಂತ ನಿಮಗೆ ಇನ್ನಷ್ಟು ಇಂತಹ ಒಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸುವ ಅವಕಾಶಗಳನ್ನು ಕೃಷ್ಣ ಪರಮಾತ್ಮ ಒದಗಿಸಲಿ ಅಂತ ವಿಶೇಷವಾಗಿ ಎಲ್ಲರ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ.
1: ನಾವು ಮಕ್ಕಳು, ಮುಂದಿನ ಪ್ರಜೆಗಳು, ನಮಗೊಂದಿಷ್ಟು ಉಳಿಸಿ.
2: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
3: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
4: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
2: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
5: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
2: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
6: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಇದೀಗ ಬಾರೆಯ ತಂಗಿಯಮ್ಮ ಎನ್ನುವಂತಹ ಹುಲಿಗೆಮ್ಮ ದೇವಿಯ ಮೇಲಿನ ಈ ಒಂದು ಮಧುರವಾದಂತಹ ಭಕ್ತಿ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತಹ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಅಮ್ಮ ನೋಡಮ್ಮ ಹುಲಿಗೆಮ್ಮ ಎನ್ನುವಂತ ಹುಲಿಗೆಮ್ಮ ದೇವಿಯ ಮೇಲಿನ ಈ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಸುಂದರ ಮುಂಜಾನೆಯ ತಂಪಾದ ತಂಗಾಳಿಯಲ್ಲಿ ಈ ಒಂದು ಗೀತೆಯನ್ನ ಕೇಳಿ ಆನಂದಿಸೋಣ.

0: ಹೆಂಗ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಕಸ್ತೂರಿ ಶಂಕರ್ ಅವರು ಹಾಡಿರುವಂತಹ ಮಂಗಳ ಶುಕ್ರವಾರಗಳಲ್ಲಿ ಎನ್ನುವಂತಹ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತಹ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಯಾ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಬಾದಾಮಿ ಬನಶಂಕರಿ ದೇವಿಯ ಮೇಲಿನ ಒಂದು ಅದ್ಭುತವಾದಂಥ ಭಕ್ತಿ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಧ್ವನಿವಾಹಿನಿಯಲ್ಲಿ, ಅಮ್ಮ ಅಮ್ಮ ದಯಬಾರದೆ ನೀನು ನನಗೆ ಎನ್ನುವಂಥ ಒಂದು ಸುಂದರವಾದಂಥ ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂಥ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಇದೀಗ ಮಕ್ಕಳ ಭಾಗ್ಯ ಹುಲಿಗೆಯಮ್ಮ ದೇವಿಯ ಮೇಲಿನ ಒಂದು ಸುಂದರವಾದಂತಹ ಗೀತೆಯನ್ನ ಅರುಂಧತಿ ರಾಮ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತಹ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ತಂಪಾದ ತಂಗಾಳಿಯಲ್ಲಿ ಒಂದು ಮಧುರವಾದಂತಹ ಗೀತೆಯನ್ನ ಕೇಳಿ ಆನಂದಿಸೋಣ.